ಇದು ಆಕಾಶವಾಣಿ ಚಿತ್ರದುರ್ಗ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು 102.6 ಎಫ್ಎಂ ಕಂಪನಾಂಕಗಳಲ್ಲಿ ಆರಂಭ ಮಾಡುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಜ್ಯೇಷ್ಠ ಮಾಸದ 7ನೇ ದಿನ ಅಂದರೆ 2026ನೇ ಇಸವಿ ಮೇ ತಿಂಗಳ 28ನೇ ತಾರೀಕು ಗುರುವಾರ. ಈಗ ಸಮಯ ಸರಿಯಾಗಿ 5:58:40. ಪ್ರಿಯ ಕೇಳುಗರೆ, ದೊಡ್ಡ ದೊಡ್ಡ ಮಾತನಾಡುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಸದ್ದಿಲ್ಲದೆ ದೊಡ್ಡ ಕಾರ್ಯ ಮಾಡುವವರನ್ನ ಗಮನಿಸಿ ಅನುಸರಿಸಿ. ಶುಭ ನುಡಿಯೊಂದಿಗೆ ನಮಸ್ಕಾರ. ದುರ್ಗೋದಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಅಂದಹಾಗೆ ಸ್ಟುಡಿಯೋದಿಂದ ನಾನು ದ್ಯಾಮಲಂಬಿಕಾ ಎಂಎಸ್, ಹಾಗೆ ನಮ್ಮೆಲ್ಲ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು.

ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. 6:10 ನಮನ ಭಕ್ತಿಗೀತೆಗಳು, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಚಿಂತನ, ಡಾಕ್ಟರ್ ಸೈಯದ್ ಜಮೀರುಲ್ಲಾ ಶರೀಫ್ ಅವರಿಂದ. ನಮ್ಮ ನಿಲಯದಿಂದ 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ ಕೇಳುವಿರಿ. 6:45 ತಿಪಟೂರು ತಾಲೂಕು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು ಕುರಿತು ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ, ಕೆರೆಗೋಡಿ ತಿಪಟೂರು. 6:50 ಆರೋಗ್ಯ ಬಿಂದು, ಪಂಚವಿಧ ಕಷಾಯ ಕಲ್ಪನಾ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಎಸ್ಎಲ್ ಮೋಹನ್. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 7:15 ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಪ್ರವೇಶಾತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಸುಂದರನಗರ, ಕಲಬುರಗಿ. ನಮ್ಮ ನಿಲಯದಿಂದ 7:45 ಮತ್ತು 8:30 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 9:05 ನಲ್ನುಡಿ ಬದುಕಿಗೊಂದು ಹಿತ ನುಡಿ ಗಿರಿಜಾಬಾಯಿ ಅವರಿಂದ. 9:10 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀ ವಿ ಅಂಬಾಪ್ರಸಾದ್ ಅವರ ವಯಲಿನ್ ವಾದನ ಕೇಳುವಿರಿ. 9:30 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 10:00 ಹಲೋ ಡಾಕ್ಟರ್ ಆರೋಗ್ಯದಾರಿವು ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳು. ಭಾಗವಹಿಸುತ್ತಾರೆ ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಶ್ವಾಸಕೋಶ ಶಾಸ್ತ್ರಜ್ಞರಾದ ಡಾಕ್ಟರ್ ದಿವ್ಯ ಆರ್ವಿ. 11:00 ಜನಪದ ಗೀತೆಗಳನ್ನು ಆಲಿಸುವಿರಿ. 11:30 ಮಾಹಿತಿ ಕಣಜ ಮಾಲಿಕೆಯಲ್ಲಿ ಪುಸ್ತಕಗಳ ಪರಿಚಯ. ನಿಲಯದ ಮದಕರಿ ಪ್ರಸಾರದಲ್ಲಿ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಬಕ್ರೀದ್ ಅಥವಾ ಈದ್ ಉಲ್ ಅಜ್ ಪ್ರಯುಕ್ತ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಸಂಘಟನೆಯ ಲಜನಾ ಇಮಾಯಿಲ್ಲಾ ಮಹಿಳಾ ವಿಭಾಗದವರಿಂದ ವಿಶೇಷ ಕಾರ್ಯಕ್ರಮ. 12:35 ಆರೋಗ್ಯ ಸಂಚಿಕೆ, ಮೂರ್ಛೆ ರೋಗ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾ ರೂಪಾ ಕೆಜಿ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿಯಲ್ಲಿ ಪ್ರಧಾನಮಂತ್ರಿಗಳ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಕುರಿತು ಮಾಹಿತಿ. ನಮ್ಮ ನಿಲಯದಿಂದ 1:20 ಕಾರ್ಯಕ್ರಮ ಉಲ್ಲಾಸ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ. ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ತಾ ಇದ್ವಿ. ಹಾಗೆ ಚಂದ್ರೋಳಿ ಪ್ರಸಾರದಲ್ಲಿ ಸಂಜೆ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ, 5:30 ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರಲಿದೆ. 6:15 ತಿಪಟೂರು ತಾಲೂಕು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು ಕುರಿತು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ. 6:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಕಾಲುವೆಹಳ್ಳಿಯ ಕರಿಬಸಪ್ಪ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ, ರೈತರಿಗಾಗಿ ಕಾರ್ಯಕ್ರಮ. ಹಸು, ಕುರಿ, ಮೇಕೆ ಹಾಗೂ ಎರೆಹುಳು ಸಾಕಾಣಿಕೆಯಲ್ಲಿನ ಅನುಭವಗಳನ್ನು ಕುರಿತು ಹಿರಿಯೂರು ತಾಲೂಕು ಗೌಡನಹಳ್ಳಿಯ ಕೃಷಿಕರಾದ ಕರಿಯಣ್ಣ ಅವರೊಂದಿಗೆ ಜಗದೀಶ್ ಗೋಪನಹಳ್ಳಿ ಅವರು ನಡೆಸಿದ ಸಂದರ್ಶನ ಕೇಳಲಿದ್ದೀರಿ. ಹಾಗೆ ರೈತರಿಗೆ ಸಲಹೆ, ಜನಪದ ಗೀತೆಗಳು, ಹವಾಮಾನ ವರದಿ, ಮಾರುಕಟ್ಟೆ ಧಾರಣೆ ಎಲ್ಲವನ್ನೂ ಒಳಗೊಂಡಿರುತ್ತದೆ ಕಿಸಾನ್ ವಾಣಿ. 7:45 ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. ರಾತ್ರಿ 8:00 ಜನರಂಜನಿ, ವಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

8:45ಕ್ಕೆ ವಚನಗಳನ್ನು ಆಲಿಸಲಿದ್ದೀರಿ. 9:15ಕ್ಕೆ ಲಘು ಸಂಗೀತ, 9:30ಕ್ಕೆ ಕನ್ನಡ ಮಿಶ್ರ ಚಿತ್ರಗೀತೆಗಳು ಕೇಳಲಿದ್ದೀರಿ. 10:00ರಿಂದ 11:00ವರೆಗೆ ಮುಂಬೈದ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 6:05 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: the target of 244 runs against Sunrisers Hyderabad. In reply, Sunrisers Hyderabad could score only 196 runs in 19.2 overs. Seba Suryavanshi has been adjudged as the player of the match. Eid al-Zuha, also known as the Festival of Sacrifices, being celebrated across the country. The holy occasion honors Prophet Ibrahim's absolute faith and is marked by the ritual of Qurbani. President Draupadi Murmu has greeted the people on the occasion of Eid al-Zuha. In a message, the president said that festival symbolizes devotion, sacrifice and selflessness. And that is the end of this news bulletin.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಭಕ್ತಿಗೀತೆಗಳ ಜೊತೆ ಒಂದು ವಿಶೇಷವಾದ ವಿಷಯದ ಬಗ್ಗೆ ತಿಳ್ಕೊಳ್ತೇವೆ. ಇವತ್ತು ನಾವು ಯಾವ ವಿಷಯದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಂತಂದರೆ, ಸಾಮಾನ್ಯವಾಗಿ ನಾವು ದೇವಸ್ಥಾನಗಳಿಗೆ ಹೋದಾಗ ನಮಗೆ ತೀರ್ಥವನ್ನು ಕೊಡುವಂಥದ್ದು, ಆ ತೀರ್ಥ ಪಂಚಪಾತ್ರೆಯಲ್ಲಿ ತೀರ್ಥವನ್ನು ಕೊಡ್ತಾರೆ ಅಂತ ನಮಗೆಲ್ಲ ಗೊತ್ತು. ಹಾಗೆ ಮನೆಗಳಲ್ಲೂ ಕೂಡ ನಾವು ಪೂಜೆಯ ಸಮಯದಲ್ಲಿ ಬಳಸುವಂಥದ್ದು ಈ ಪಂಚಪಾತ್ರೆ ಅನ್ನುವಂಥದ್ದು. ಹೌದು, ನಮ್ಮೆಲ್ಲ ಅಂದ್ಕೊಳ್ಳುವಂಥದ್ದೇನು ಅಂದರೆ ಐದು ಲೋಹದಿಂದ ಮಾಡಿದ ಪಾತ್ರೆ ಅಂತ ಅಂದ್ಕೊಳ್ತೀವಿ. ಹಾಗಾದರೆ ಬೆಳ್ಳಿಯನ್ನು ಬಳಸಿ ಅದರಲ್ಲೂ ಕೂಡ ನೀಡುವಂಥ ತೀರ್ಥವನ್ನು ಸೇವಿಸಿದ ನೆನಪು ಇರಬೇಕಲ್ವಾ? ಅದಕ್ಕೂ ಪಂಚಪಾತ್ರೆ ಅಂತೀವಿ. ಹಾಗಾದರೆ ಪಂಚಪಾತ್ರೆ ಅಂದರೆ ಏನು ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಆರಂಭದಲ್ಲಿ ಕೇಳೋಣ ಗುರು ಜಗನ್ನಾಥ ವಿಠಲರ ರಚನೆಯ ಕೃತಿಯನ್ನು. ಗಿರಿರಾಯ ಗಿರಿರಾಯ ಶರಣಾಗತ ಕರುಣಾಕರ ವೆಂಕಟ ಗಿರಿರಾಯ, ವಿದ್ಯಾಭೂಷಣ ಅವರ ಸ್ವರದಲ್ಲಿದೆ.

ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಬಳಸುವಂಥ ಒಂದು ಪೂಜಾ ಸಮಯದಲ್ಲಿ ಬಳಸುವಂಥ ವಸ್ತು ಪಂಚಪಾತ್ರೆ. ಪೂಜಾ ಪುನಸ್ಕಾರಗಳಲ್ಲಿ ಕೇಳಿಬರುವ ಈ ಪಂಚಪಾತ್ರೆ ಅಂದರೆ ಬರೀ ಒಂದೇ ಪಾತ್ರೆಯಲ್ಲ, 5 ಬೇರೆ ಬೇರೆ ಪಾತ್ರೆಗಳಲ್ಲಿ ಪೂಜೆಗಾಗಿ ಶುದ್ಧ ನೀರನ್ನು ತೆಗೆದುಕೊಳ್ಳುವಂಥದ್ದು. ಇಲ್ಲಿ 2 ವಿವರಣೆಗಳು ಬರುತ್ತವೆ ಪಂಚಪಾತ್ರೆ ಅನ್ನೋದಕ್ಕೆ. ಮೊದಲನೆಯದು ಅಂದರೆ ನಾವು ಎಲ್ಲವನ್ನು ಒಂದೇ ಪಾತ್ರೆಯಲ್ಲಿ ಇಡ್ತೇವೆ ಮತ್ತು ಮಮ ಅಂತ ಹೇಳಿಬಿಡ್ತೇವೆ. ಹಾಗಾದರೆ ಆ 5 ಪಾತ್ರೆಗಳು ಯಾವ್ಯಾವುದು ಅಂತ ಅನ್ನೋದಾದರೆ, ಅರ್ಘ್ಯ ಪಾತ್ರೆ ಅಂದರೆ ಭಗವಂತನ ಕೈಗಳನ್ನು ತೊಳೆಯೋದಕ್ಕೆ ಅರ್ಪಿಸಲಾಗುವ ಶುದ್ಧ ನೀರನ್ನು ಹೊಂದಿರುವ ಪಾತ್ರೆಗೆ ಅರ್ಘ್ಯ ಪಾತ್ರೆ ಅಂತ ಹೇಳುವಂಥದ್ದು. ಪಾದ್ಯ ಪಾತ್ರೆ ಅಂದರೆ ಭಗವಂತನ ಪಾದಗಳನ್ನು ತೊಳೆಯೋದಕ್ಕೆ ಅರ್ಪಿಸುವಂಥ ಶುದ್ಧ ನೀರು ಇಟ್ಟಿರುವಂಥ ಪಾತ್ರೆ. ಹಾಗೆ ಆಚಮನೆಯ ಪಾತ್ರೆ ಅಂದರೆ ಭಗವಂತನನ್ನು ಮುಕ್ಕುಳಿಸೋದಕ್ಕೆ ಅಂತ ಹೇಳಿಬಿಟ್ಟು ಬಾಯನ್ನ ಮುಕ್ಕುಳಿಸೋದು ಅಂತೀವಲ್ವ, ಆ ರೀತಿ ಮಾಡೋದಕ್ಕೆ ಇಟ್ಟಿರುವಂಥ ಶುದ್ಧ ನೀರನ್ನು ಹೊಂದಿರುವ ಪಾತ್ರೆ ಮೂರನೇದು ಮತ್ತೊಂದಾಗಿದೆ. ಹಾಗೆ ಸ್ನಾನದ ಪಾತ್ರೆ, ಇದು ಕೂಡ ಭಗವಂತನನ್ನು ಸ್ನಾನಕ್ಕೋಸ್ಕರ ಇಟ್ಟಿರುವಂಥ ಪಾತ್ರೆ, ತುಂಬಿರುವ ನೀರು ತುಂಬಿರುವಂಥ ಪಾತ್ರೆ. ಇನ್ನು ಶುದ್ಧೋದಕ ಪಾತ್ರೆ, ಇದು ದೇವರಿಗೆ ಅರ್ಪಿಸಲು ನೀರು ತುಂಬಿದ ಪಾತ್ರೆ, ನೈವೇದ್ಯವನ್ನು ಅರ್ಪಿಸುವಂಥ ಸಮಯದಲ್ಲಿ ಬಳಸುವಂಥ ಪಾತ್ರೆ. ಇವಲ್ಲದೆ ಪ್ರತಿಗ್ರಾಹಕ ಪಾತ್ರೆ ಅನ್ನುವಂಥದ್ದು, ಹಾಗೆ ಸರ್ವತ್ರ ಜಲಪಾತ್ರೆ ಅನ್ನುವಂಥ ಮತ್ತೆರಡು ಪಾತ್ರೆಗಳು ಕೂಡ ಇಲ್ಲಿ ನಮಗೆ ಕಂಡುಬರುತ್ತೆ. ಹಾಗಾದರೆ ಮತ್ತೊಂದು ವಿವರಣೆ ಏನಿದೆ ಈ ಒಂದು ಪಂಚಪಾತ್ರೆಗೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಸಿದ್ಧರಾಮರ ವಚನವನ್ನು ಕೇಳಿದ ನಂತರ. ಗುರುವಿನಿಂದ ಲಿಂಗವ ಕಂಡೆನಲ್ಲದೆ ಲಿಂಗದಿಂದ ಲಿಂಗವ ಕಾಣಲಿಲ್ಲವಯ್ಯ. KM ಕುಸುಮ ಅವರ ಸ್ವರದಲ್ಲಿ.

ಸ್ನೇಹಿತರೆ, ಪಂಚಪಾತ್ರೆ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಇದರ ಬಗ್ಗೆ ಇರುವಂಥ ಮತ್ತೊಂದು ವಿವರಣೆ ಈ ರೀತಿಯಾಗಿದೆ. ಪಂಚಪಾತ್ರೆ ಅನ್ನುವುದು ವಾಸ್ತವವಾಗಿ ಅದು ಪಂಚಪತ್ರೆ ಪಾತ್ರೆ ಅನ್ನುವಂಥದ್ದು. ಐದು ಪಾತ್ರೆಗಳಲ್ಲಿ ಐದು ರೀತಿಯ ಪತ್ರೆಗಳನ್ನು, ಅಂದರೆ ಅದು ತುಳಸಿ, ಬಿಲ್ವ, ಬೇವು, ಬನ್ನಿ, ಗರಿಕೆ, ಈ ರೀತಿ ಪಂಚಪತ್ರೆಗಳನ್ನು ಹಾಕಿ ಇಡುವುದನ್ನು ಪಂಚಪತ್ರೆ ಪಾತ್ರೆ ಅನ್ನುತ್ತಾರೆ ಅನ್ನುವಂಥದ್ದು ಮತ್ತೊಂದು ವಿವರಣೆ. ಸಾಮಾನ್ಯವಾಗಿ ಇದನ್ನು ನಾವು ಗಮನಿಸಿರ್ತೇವೆ. ಹಾಗೆ ಇಲ್ಲಿ ಮತ್ತೊಂದು ಏನು ವಿಶೇಷತೆ ಅಂದರೆ, ಈ ಒಂದು ಶುದ್ಧೋದಕವನ್ನು ತಾಮ್ರದ ಪಾತ್ರೆಯಲ್ಲಿ ಹಾಕಿರ್ತಾರೆ. ಒಂದು ತಾಮ್ರದ ಲೋಹದಿಂದ ಮಾಡಿದಂಥ ವಸ್ತುವಿನಲ್ಲಿ ಕೊಡುವಂಥದ್ದು. ಹಾಗಾಗಿ ತಾಮ್ರದ ಪಾತ್ರೆಯಲ್ಲಿ ನೀರು ಆರೋಗ್ಯದ ದೃಷ್ಟಿಯಿಂದ ಕೂಡ ಒಳ್ಳೆಯದು ಅನ್ನುವಂಥದ್ದು. ಅದರಲ್ಲಿ ಹಾಕುವಂಥ ಔಷಧೀಯ ಗುಣಗಳುಳ್ಳ ಎಲೆಗಳು ಸೇರಿದರೆ ಆ ಒಂದು ಔಷಧೀಯ ಗುಣ ಮತ್ತಷ್ಟು ದುಪ್ಪಟ್ಟಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಒಟ್ಟಲ್ಲಿ ದೇವರ ಹೆಸರಿನಲ್ಲಿ ಪಂಚಪಾತ್ರೆಯಲ್ಲಿ ತೀರ್ಥದ ರೂಪದಲ್ಲಿ ನೀಡುವ ಶುದ್ಧೋದಕ ಹೇಗೆ ಆರೋಗ್ಯದ ದೃಷ್ಟಿಯಿಂದ, ಆಧ್ಯಾತ್ಮಿಕ ದೃಷ್ಟಿಯಿಂದ ಹೇಗೆ ನೋಡಿದರೂ ನಮಗೆ ಪೂರಕವಾಗಿರುವಂಥದ್ದು. ಹಾಗಾಗಿ ಈ ಪಂಚಪಾತ್ರೆ ಅನ್ನುವಂಥದ್ದನ್ನು ಎಲ್ಲರೂ ಬಳಸಬೇಕು ಮನೆಯಲ್ಲಿ ಅನ್ನುವಂಥ ಮಾತು ಕೂಡ ಕೇಳಿಬರುತ್ತೆ. ಓಕೆ ಸ್ನೇಹಿತರೆ, ನಮಗೆ ಗೊತ್ತಿದ್ದಂಥ ಪಂಚಪಾತ್ರೆ ಬಗ್ಗೆ ಒಂದಷ್ಟು ಪುಟ್ಟ ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇದೀಗ ಕೇಳೋಣ, ಚಿ ಉದೇಶ್ ಶಂಕರ್ ಅವರು ರಚಿಸಿರುವ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿದೆ. ಕೈ ಬಿಡಬೇಡ, ಕೈ ಬಿಡಬೇಡ, ಕರುಣೆಯ ತೋರೋ ಗುರುರಾಯ.

ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಸ್ನೇಹಿತರೆ, ಇಂದು ರಾತ್ರಿ 8:45 ವಚನಗಳನ್ನು ಆಲಿಸಲಿದ್ದೀರಿ. ಅನ್ನದ ಬೆಲೆ ಅರಿತವರ್ಯಾರು ತಟ್ಟೆಯಲ್ಲಿನ ಅನ್ನವನ್ನ ಅವಮಾನಿಸಿ ಎಸೆಯಲಾರರು. ಪ್ರತಿ ಅಗಳಿಗೂ ಲೆಕ್ಕವಿಟ್ಟು ಬೆವರು ಸುರಿಸಿದವರಿಗಷ್ಟೇ ಗೊತ್ತು ಅನ್ನದ ಮೌಲ್ಯ ಏನು ಅಂತ. ಕೆಲವರು ಬಿಸಾಡಿದ ಒಪ್ಪತ್ತಿನ ಊಟವೇ ಎಷ್ಟೋ ಜನರ ಪ್ರಾಣ ಉಳಿಸುವ ದಿನದ ಊಟವಾಗಿರುತ್ತೆ. ಅನ್ನದೇವರಿಗೆ ಸಮಾನ ಯಾರು? ಆಹಾರ ಚೆಲ್ಲಬೇಡಿ, ಮಿತವಾಗಿ ಆಹಾರ ಸೇವಿಸಿ ಆರೋಗ್ಯವಂತರಾಗಿರಿ.

0: ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 6:30 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ.
1: ಕಡ್ಡಾಯಗೊಳಿಸಿರುವ 5 ಆಚರಣೆಗಳಲ್ಲಿ ಬಕ್ರೀದ್ ಹಬ್ಬವು ಒಂದು. ಇದು ಕೇವಲ ಸಂತೋಷವನ್ನುಂಟು ಮಾಡುವ ಉದ್ದೇಶದಿಂದ ಕೂಡದೆ ಧಾರ್ಮಿಕ ಸಂಪ್ರದಾಯದ ಶಾಶ್ವತ ರಕ್ಷಣೆಯ ಜವಾಬ್ದಾರಿಯನ್ನು ಹೊಂದಿದೆ. ಇಸ್ಲಾಂ ಧರ್ಮದ ಜಾಗತಿಕ ಪ್ರಮುಖ ಹಬ್ಬಗಳು ಎರಡು ಮಾತ್ರ, ರಂಜಾನ್ ಎಂದು ಕರೆಯುವ ಈದ್ ಉಲ್ ಫಿತರ್, ಬಕ್ರೀದ್ ಎಂದು ಕರೆಯುವ ಈದ್ ಉಲ್ ಅಜಾ. ಈ ಹಬ್ಬಗಳ ಆಚರಣೆ ಚಂದ್ರ ದರ್ಶನವನ್ನು ಅವಲಂಬಿಸಿವೆ. ಚಂದ್ರ ದರ್ಶನದ ಮಾರನೆಯ ದಿನ ರಂಜಾನ್ ಹಬ್ಬದ ಆಚರಣೆಯಾದರೆ ಚಂದ್ರ ದರ್ಶನದ 10ನೇ ದಿನ ಬಕ್ರೀದ್ ಹಬ್ಬವನ್ನು ಆಚರಿಸಲಾಗುತ್ತದೆ. ಬಕ್ರೀದ್ ಹಬ್ಬಕ್ಕೆ ಅರಬ್ಬಿ ಭಾಷೆಯಲ್ಲಿ ಈದ್ ಉಲ್ ಅಜಾ ಅಥವಾ ಈದ್ ಉಲ್ ಅಜುಹಾ ಎಂದು ಹೆಸರು. ಈ ಹಬ್ಬವು ಅರಬಿಕ್ ಕಾಲಮಾನದ 12ನೆಯ ತಿಂಗಳಾದ ದುಲ್ ಹಜ್ ನ 10ನೆಯ ದಿನ ಬರುತ್ತದೆ. ರಂಜಾನ್ ಅಥವಾ ಈದ್ ಉಲ್ ಫಿತರ್ ಹಬ್ಬವು ತನ್ನು ಮನ ಪವಿತ್ರಗೊಳಿಸುವ ಆಚರಣೆಯಾದರೆ ಈದ್ ಉಲ್ ಅಜಾ ಪ್ರಾಣಿ ಬಲಿ ಮತ್ತು ಹಜ್ ಯಾತ್ರೆ ನಿರ್ವಹಿಸುವ ಹಬ್ಬವಾಗಿದೆ. ಈ ಎರಡು ಹಬ್ಬಗಳಲ್ಲಿ ಊರಿನವರೆಲ್ಲ ಒಂದಾಗಿ ಈದ್ಗಾ ಎಂಬ ಸ್ಥಳದಲ್ಲಿ ಸಾಮೂಹಿಕ ನಮಾಜ್ ಮಾಡಲು ಹೋಗುವುದು ವಿಶೇಷ. ಪ್ರಾಣಿ ಬಲಿಯ ಆಚರಣೆಯನ್ನು ಕುರ್ಬಾನಿ ಎಂದು ಕರೆಯಲಾಗುತ್ತದೆ. ಈ ಆಚರಣೆಯ ರೂಢಿಗೆ ಬರಲು ಕಾರಣವೆಂದರೆ ಇಸ್ಲಾಂ ಧರ್ಮದ ಅನುಸಾರ ಪ್ರವಾದಿಗಳಲ್ಲಿ ಒಬ್ಬರಾದ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ಪ್ರಾಯದ ಮಗನಾದ ಇಸ್ಮಾಯಿಲ್ ಜಬಿಯುಲ್ಲಾ ರವರಿಗೆ ಒಮ್ಮೆ ಹೀಗೆ ಹೇಳಿದರು, ಮಗು, ನಾನು ಅಲ್ಲಾನಿಗೆ ಬಲಿಯರ್ಪಿಸಲಿಕ್ಕಾಗಿ ನಿನ್ನ ಕೊರಳು ಕೊಯ್ಯುತ್ತಿರುವುದನ್ನು ಕನಸಿನಲ್ಲಿ ಕಂಡೆನು, ಇದರ ಬಗ್ಗೆ ನಿನ್ನ ಅಭಿಪ್ರಾಯವೇನು ಎಂದು ಹೇಳು ಎಂದರು. ಅದಕ್ಕೆ ಮಗನು, ಅಪ್ಪ, ತಮಗೆ ಆಜ್ಞಾಪಿಸಲಾಗಿರುವುದನ್ನು ಮಾಡಿಬಿಡಿರಿ ಎಂದನು. ಅದರಂತೆ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ಮಗನನ್ನು ಊರ ಹೊರಗೆ ಕರೆದುಕೊಂಡು ಹೋಗಿ ನೆಲದ ಮೇಲೆ ಮಲಗಿಸಿದರು. ಹರಿತ ಚೂರಿಯನ್ನು ಕುತ್ತಿಗೆಯ ಮೇಲಿಟ್ಟು ಕೊಯ್ಯಲು ಪ್ರಾರಂಭಿಸಿದ್ದಾಗ ಕುತ್ತಿಗೆ ಕೊಯ್ಯಲ್ಪಡಲೇ ಇಲ್ಲ. ಇಬ್ರಾಹಿಂ ಅಲೈಹಿಸ್ಸಲಾಂ ರವರಿಗೆ ಚೂರಿಯ ಮೇಲೆ ಅತಿಯಾದ ಸಿಟ್ಟು ಬಂದು ಅದನ್ನು ಸಮುದ್ರದಲ್ಲಿ ಎಸೆದರು. ಈ ಘಟನೆಯ ಹಿಂದಿನ ಉದ್ದೇಶ ವಾಸ್ತವಿಕವಾಗಿ ಇಬ್ರಾಹಿಂ ಅಲೈಹಿಸ್ಸಲಾಂ ರವರಿಗೆ ತನ್ನ ಪ್ರಭು ಅಲ್ಲಾನ ಮೇಲಿದ್ದ ದೃಢ ವಿಶ್ವಾಸಕ್ಕೆ ಧಕ್ಕೆಯಾಗುವ ರೀತಿಯಲ್ಲಿ ತನ್ನ ಪುತ್ರ ವ್ಯಾಮೋಹವನ್ನು ನಿಯಂತ್ರಿಸುವುದಕ್ಕಾಗಿ ಮಾತ್ರ ಬಲಿದಾನದ ಈ ಘಟನೆ ನಡೆಯಿತು. ಅಲ್ಲಾನಿಗೆ ಇಬ್ರಾಹಿಂ ಅಲೈಹಿಸ್ಸಲಾಂರ ಕರ್ತವ್ಯ ನಿಷ್ಠತೆ ಕಂಡು ತೃಪ್ತಿಯಾದ ಕಾರಣ ಇಸ್ಮಾಯಿಲರ ಬಲಿದಾನಕ್ಕೆ ಬದಲು ಸ್ವರ್ಗದಿಂದ ಕುರಿಯೊಂದನ್ನು ಬಲಿದಾನ ಮಾಡಲು ಕಳಿಸಲಾಯಿತು. ಈ ಘಟನೆಯು ಪ್ರಾಣಿ ಬಲಿದಾನದ ಆಚರಣೆಗೆ ಕಾರಣವಾಗಿ ಈದ್ ಉಲ್ ಅಜಾದ ಪ್ರಮುಖ ಸಂಪ್ರದಾಯವಾಯಿತು. ಈದ್ ನಮಾಜ್ನ ನಂತರ ಪ್ರಾರಂಭವಾಗುವ ಪ್ರಾಣಿ ಬಲಿದಾನವು 3 ದಿನಗಳವರೆಗೆ ನಡೆಯುತ್ತದೆ. ಆದ್ದರಿಂದ ಈ ಹಬ್ಬವನ್ನು ದೊಡ್ಡ ಹಬ್ಬವೆಂದು ಪರಿಗಣಿಸಲಾಗುತ್ತದೆ. ಬಲಿದಾನಕ್ಕಾಗಿ ಅರ್ಪಿಸಿದ ಪ್ರಾಣಿಯ ಮಾಂಸವನ್ನು 3 ಭಾಗವಾಗಿ ಮಾಡಲಾಗುವುದು. ಒಂದು ಭಾಗವನ್ನು ಬಡವರಿಗೆ ಹಂಚಿ ಮತ್ತೊಂದು ಸಂಬಂಧಿಕರಿಗೆ ನೀಡಲಾಗುವುದು. ಉಳಿದನ್ನು ಮನೆಯವರು ಉಳಿಸಿಕೊಳ್ಳಲಾಗುವುದು. ರಂಜಾನ್ ಹಬ್ಬದಲ್ಲಿ ಬಡ ಬಗ್ಗರಿಗೆ ಹಣ, ಧಾನ್ಯ, ವಸ್ತ್ರಗಳನ್ನು ದಾನ ಮಾಡುವ ಸಂಪ್ರದಾಯವಿದ್ದರೆ ಬಕ್ರೀದ್ನಲ್ಲಿ ಮಾಂಸದಾನದ ಸಂಪ್ರದಾಯವಿದೆ. ಮಾನವೀಯತೆಯ ಮಹತ್ವವನ್ನು ಸಾರುವ ಈ ಹಬ್ಬಗಳಲ್ಲಿ ದಾನ ಪ್ರದಾನ. ಈದ್ ಉಲ್ ಅಜಾ ಅಥವಾ ಬಕ್ರೀದ್ನ ಮತ್ತೊಂದು ಪ್ರಮುಖ ಆಚರಣೆ ಅನುಕೂಲಸ್ಥರು ಕಡ್ಡಾಯವಾಗಿ ಜೀವನದಲ್ಲಿ ಒಮ್ಮೆ ಹಜ್ ಯಾತ್ರೆ ಕೈಗೊಳ್ಳುವುದು. ಹಜ್ ನಿರ್ವಹಿಸುವ ಸಾಮರ್ಥ್ಯವಿದ್ದು ಅದನ್ನು ನಿರ್ವಹಿಸದೇ ಇರುವವರನ್ನು ಧರ್ಮಭ್ರಷ್ಟನೆಂದು ಪರಿಗಣಿಸಲಾಗುವುದು. ಮಕ್ಕಾ ನಗರದಲ್ಲಿ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ಕಟ್ಟಿದ ಪ್ರಾರ್ಥನಾಲಯವಿದೆ. ಇಬ್ರಾಹಿಂ ಅಲೈಹಿಸ್ಸಲಾಂ ರವರ ಭಕ್ತಿಪೂರ್ವ ಕಾಯಕವನ್ನು ಮೆಚ್ಚಿದ ಅಲ್ಲಾ ಆ ಕಟ್ಟಡವನ್ನು ತನ್ನ ವಾಸಸ್ಥಳವೆಂದು ಸಾರಿದನು. ಅದನ್ನು ಕಾಬಾ ಎಂದು ಕರೆದು ಅದರೆಡೆಗೆ ಮುಖ ಮಾಡಿ ನಮಾಜ್ ಮಾಡುವಂತೆ ಆದೇಶ ನೀಡಿದನು. ಅದರಂತೆ ಮುಸ್ಲಿಮರು ಎಲ್ಲೇ ಇರಲಿ ನಮಾಜ್ ಮಾಡುವಾಗ ಪವಿತ್ರ ಕಾಬಾದ ಕಡೆ ಮುಖ ಮಾಡುವ ಸಂಪ್ರದಾಯ ಆಚರಿಸುತ್ತಾರೆ. ಹಜ್ ಯಾತ್ರೆ ಕೈಗೊಳ್ಳುವವರು ಅದೊಂದು ಸಾಂಪ್ರದಾಯಿಕ ಆಚರಣೆ ಎಂದು ಮಾತ್ರ ಭಾವಿಸದೆ ದುರ್ಭಾವನೆಯನ್ನು ತ್ಯಜಿಸಿ ಹಿಂಸೆಯನ್ನು ಬಾಹಿರಗೊಳಿಸಿ ನುಡಿ ನಡೆಗಳೆಲ್ಲರಲ್ಲೂ

0: ಪಿತ್ತತೆಯನ್ನು ಕಾಪಾಡಿಕೊಳ್ಳುವುದಾಗಿದೆ. ಈದ್ ಉಲ್ ಅಜಾ ಹಬ್ಬ ತ್ಯಾಗ ಬಲಿದಾನದೊಡನೆ ಸರ್ವಸ್ವವನ್ನೂ ಮರೆತು ಸಮರ್ಪಣಾ ಭಾವನೆಯನ್ನು ಸಾರುವ ಆಚರಣೆಯಾಗಿದೆ. ವಿಶ್ವ ಭ್ರಾತೃತ್ವವನ್ನು ಸಾರುವ ಹಜ್ ಯಾತ್ರೆಯ ಜೊತೆಯಲ್ಲಿ ಬಲಿದಾನದೊಡನೆ ಸರ್ವಸ್ವವನ್ನೂ ಮರೆತು ಸಮರ್ಪಣಾ ಮನೋಭಾವನೆಯನ್ನು ಸಾರುವ ಆಚರಣೆಯ ಹಬ್ಬವೇ ಬಕ್ರೀದ್.
1: ಡಾಕ್ಟರ್ ಸೈಯದ್ ಜಮೀರುಲ್ಲಾ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ದೇಶಭಕ್ತಿ ಗೀತೆಯೊಂದನ್ನ ಕೇಳೋಣ. ಸುಮತೀಂದ್ರ ನಾಡಿಗ ಅವರು ರಚಿಸಿರುವ ಗೀತೆ ಸಮೂಹಗಾನದಲ್ಲಿದೆ.

0: ದೇಶಭಕ್ತಿ ಗೀತೆಯೊಂದನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 6:40. ಇದೀಗ ರೈತರಿಗೆ ಸಲಹೆ.
1: ಸಮಗ್ರ ರೈತ ಬಾಂಧವರಿಗೂ ನಾನು ಶಿವಣ್ಣ ಬಿ ಕೆ ಕೀಟಶಾಸ್ತ್ರ ಪ್ರಾಧ್ಯಾಪಕನು ವಂದನೆಗಳನ್ನು ಹೇಳ್ತಾ, ಅಡಿಕೆಗೆ ಬರತಕ್ಕಂಥ ಕೊಳೆ ರೋಗಕ್ಕೆ ನಾವು ಇಂದು ವೈಜ್ಞಾನಿಕವಾಗಿ ಬೋಡೋದ್ ಮಿಶ್ರಣವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈಗಾಗಲೇ ಮುಂಗಾರು ಮಳೆ ಪ್ರಾರಂಭವಾಗಿದೆ. ಈ ಮಳೆ ಪ್ರಾರಂಭವಾದ ತಕ್ಷಣ ಆಗೋದಕ್ಕಿಂತ ಮುಂಚೆ ಅಥವಾ ಆಗ ಸಂದರ್ಭದಲ್ಲಿ ನಾವು ಅಡಿಕೆ ಗೊನೆಗಳ ಮೇಲೆ ಸುಳಿಗಳ ಮೇಲೆ 1% ಬೋಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಎಲ್ಲರಿಗೂ ಬೋಡೋ ದ್ರಾವಣದ ಬಗ್ಗೆ ತಿಳಿದಿದೆ, ಆದರೆ ಸಿಂಪರಣೆ ಮಾಡಬೇಕಾದ್ರೆ 1% ಬೋಡೋ ದ್ರಾವಣ ಯಾವ ರೀತಿ ತಯಾರು ಮಾಡಿಕೊಂಡು ನಾವು ಸಿಂಪರಣೆ ಮಾಡಬೇಕು ಅನ್ನೋದನ್ನ ಅರ್ಥಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತೀನಿ. ಬೋಡೋ ದ್ರಾವಣಕ್ಕೆ ಬೇಕಾದ ಕಚ್ಚಾ ವಸ್ತುಗಳು ಎಂದರೆ ಮೈಲು ತುತ್ತು ಮತ್ತೆ ಸುಣ್ಣ. 1% ಬೋಡೋ ದ್ರಾವಣವನ್ನು ಮಾಡಬೇಕಾದರೆ 1 kg ಮೈಲಿ ತುತ್ತನ್ನು 10 liter ನೀರಿನಲ್ಲಿ ನೆನೆ ಇಡಿರಿ. ರಾತ್ರಿ ಹೊತ್ತಿನಲ್ಲಿ ನೆನೆ ಇಡಿ. ಅದೇ ರೀತಿ 1 kg ಸುಣ್ಣವನ್ನು, ಅಂದರೆ ಸುಣ್ಣದ ಪ್ರಮಾಣ ಅಥವಾ ಕ್ವಾಲಿಟಿ ಬೇರೆ ಬೇರೆ ಸಂಸ್ಥೆಗಳಿಂದ ಬರೋದರಿಂದ ಅದನ್ನು ನೋಡ್ಕೊಂಡು ಹಾಕ್ಬೇಕಾಗತ್ತೆ. ಕಲ್ಲು ಸುಣ್ಣ ಆದರೆ 1 kg ಕಲ್ಲು ಸುಣ್ಣ ಬೇಕಾಗತ್ತೆ. ಅಂದರೆ ಸಮ ಪ್ರಮಾಣ, ಮೈಲ್ ತುತ್ತನೂ 1 kg ಬೇಕಾಗತ್ತೆ, ಸುಣ್ಣನೂ 1 kg ಬೇಕಾಗುತ್ತೆ. ಆದರೆ ಇತ್ತೀಚೆಗೆ ಮ್ಯಾಮ್ಕೋನ್ ಅವ್ರು ಕೊಡ್ತಕ್ಕಂಥ ಸುಣ್ಣ ಉತ್ತಮ ಕ್ವಾಲಿಟಿ ಇರೋದ್ರಿಂದ ಅದು ಕೇವಲ 325 gram ಸಾಕಾಗುತ್ತೆ. ಮೈಲ್ ತುತ್ತನ್ನು ನೀವು ಒಂದು ಪ್ಲಾಸ್ಟಿಕ್ ಬಕೆಟ್, ನಾವು ಬೇರೆ ಯಾವುದೇ ಪಾತ್ರೆಗಳು ಇದು ಮೆಟಾಲಿಕ್ ಪಾತ್ರೆಗಳನ್ನು ಬಳಸಬಾರ್ದು. ಮೈಲ್ ತುತ್ತು ತಯಾರಿಕೆಗೆ ಪ್ಲಾಸ್ಟಿಕ್ ಬಕೆಟ್ಗಳನ್ನೇ ಬಳಸಬೇಕಾಗುತ್ತೆ. ಇದು 1 kg ಮೈಲ್ ತುತ್ತನ್ನು 10 liter ನೀರಿನಲ್ಲಿ ನೆನೆಸಿಬಿಟ್ಟು ರಾತ್ರಿ ಮಾರನೇ ದಿನ ಸುಣ್ಣವನ್ನು ಅದರ ಜೊತೆಗೆ ಮಿಕ್ಸ್ ಮಾಡಿ. ಅದೇ ರೀತಿ ಸುಣ್ಣನು 1 kg ಸುಣ್ಣವನ್ನು 10 liter ನೀರಿನಲ್ಲಿ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಮಿಶ್ರಣ ಮಾಡಿ. ಈ ಎರಡೂ ಮಿಶ್ರಣಗಳನ್ನು ಮತ್ತೊಂದು ಬಕೆಟಿಗೆ ಒಟ್ಟು ರಾತ್ರಿ 10 liter ನೀರನ್ನು ಆಗಲೇ ಬಳಸಿರ್ತೀರಿ, ಸುಣ್ಣಕ್ಕೂ 10 liter ನೀರು ಬಳಸಿರ್ತೀರಿ. ಈಗ ಸಮ ಪ್ರಮಾಣದಲ್ಲಿ 40 liter ನೀರನ್ನು ಮೈಲ್ ತುತ್ತಿಗೂ ಹಾಕಿ ಮತ್ತೆ ಸುಣ್ಣದ ಬಕೆಟಿಗೆ ಇರತಕ್ಕಂಥದ್ದು 40 liter ಹಾಕಿಬಿಟ್ಟು ಒಟ್ಟು ಅಂದರೆ 50 liter ನೀರಿನ ಪ್ರಮಾಣ. ಮೈಲ್ ತುತ್ತಿಗೆ 50 liter ನೀರಾಗುತ್ತೆ, ಸುಣ್ಣಕ್ಕೂ 50 liter ಆಗುತ್ತೆ. ಅವೆರಡನ್ನು ಮತ್ತೊಂದು ಬಕೆಟ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಅಂದರೆ ಅಲ್ಲಿಗೆ 100 liter ದ್ರಾವಣ ರೆಡಿ ಆಗುತ್ತೆ. ಈ 100 liter ದ್ರಾವಣವನ್ನು ನೀವು ತಯಾರು ಮಾಡಿದ ದಿನನೇ ಅವಕ್ಕೆ ಸಿಂಪರಣೆ ಮಾಡಿದರೆ ಮಾತ್ರ ಬಹಳ ಪರಿಣಾಮಕಾರಿಯಾಗಿರುತ್ತದೆ, ತಡ ಮಾಡಬಾರದು. ನೀವು ಸಿಂಪರಣೆ ಮಾಡಿ 2-3 ಗಂಟೆಗಳ ಕಾಲ ಮಳೆ ಬರದೇ ಇದ್ದರೆ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೊಳೆ ರೋಗವನ್ನು ಹತೋಟಿ ಮಾಡುತ್ತದೆ. ಈ ನಮಗೆ ಮೈಲ್ ತುತ್ತನ್ನು ತಯಾರು ಮಾಡಬೇಕಾದ್ರೆ ಸುಣ್ಣದ ಪ್ರಮಾಣ ಎಷ್ಟಾಗಬೇಕು ಅನ್ನೋದನ್ನ ಅದರ pH ನೋಡೋದನ್ನು ರಸಸಾರ ಅಂತ ಏನು ಕರಿತೀವೋ ಅದು ಬಹಳ ಮುಖ್ಯವಾಗಿರುತ್ತೆ. ಈ pH ನ ರಸಸಾರವನ್ನು ಯಾವ ರೀತಿ ನಾವು ಪರೀಕ್ಷೆ ಮಾಡಬೇಕಪ್ಪ ಅಂತಂದ್ರೆ ಒಂದು ಚಾಕುವನ್ನು ದ್ರಾವಣದಲ್ಲಿ ಇಟ್ಟಾಗ ಅದು ಕೆಂಪಾದರೆ ಸುಣ್ಣದ ಪ್ರಮಾಣ ಕಡಿಮೆಯಾಗಿದೆ ಅಂತ ತಿಳ್ಕೊಂಡು ಮತ್ತೆ ಅದಕ್ಕೆ ಸುಣ್ಣ ಸೇರಿಸ್ತಾ ಹೋದರೆ ಅದು ಕೆಂಪು ಪ್ರಮಾಣದಿಂದ ಹೊರಗೆ ಬರುತ್ತದೆ. ಆಗ ಅದು ನ್ಯೂಟ್ರಲ್ pH ಅಂದರೆ 6.5-7 pH ನಮಗೆ ಬಂದಾಗ ಅದು ಸಿಂಪರಣೆಗೆ ಯೋಗ್ಯವಾದ ದ್ರಾವಣ ಅಂತ ತಿಳ್ಕೊಂಡು ನಾವು ಮರಗಳಿಗೆ ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಲ್ಲ ಗೊನೆ ಎಲ್ಲ ಭಾಗಕ್ಕೂ ಬೀಳಬೇಕು ಮತ್ತು ಸುಳಿ ಭಾಗಕ್ಕೂ ಬಿದ್ದರೆ ಆವಾಗ ಬರ್ತಕ್ಕಂಥ ಸುಳಿ ಕೊಳೆ ರೋಗ ಅಥವಾ ಕಾಯಿ ಕೊಳೆ ರೋಗನ ಏನು ಕರಿತೀವೋ ಅದನ್ನು ನಾವು ನಿರ್ಮೂಲನೆ ಮಾಡೋದು. ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆ 9008684161 ಸಂಪರ್ಕಿಸಿ. ಧನ್ಯವಾದಗಳು.
0: ರೈತರಿಗೆ ಸಲಹೆ ಕೇಳಿದಿರಿ.

ರೈತ ಬಾಂಧವರೇ ಗಮನಿಸಿ, ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹಸು, ಕುರಿ, ಮೇಕೆ ಹಾಗೂ

ಎರೆಹುಳು ಸಾಕಾಣಿಕೆಯಲ್ಲಿನ ಅನುಭವಗಳನ್ನು ಕುರಿತು ಹಿರಿಯೂರು ತಾಲೂಕು ಗೌಡನಹಳ್ಳಿಯ ಕೃಷಿಕರಾದ ಕರಿಯಣ್ಣ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕೇಳಿ ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ.

0: ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
2: ಸದ್ಭಕ್ತರೇ,

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನು, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕು, ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರ ಆಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮ ಕೂಗೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
2: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
0: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
3: ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಆರೋಗ್ಯ ಬಿಂದು, ಪಂಚವಿಧ ಕಷಾಯ ಕುರಿತು ಮಾಹಿತಿ ಡಾ ಎಸ್ಎಲ್ ಮೋಹನ್ ಅವರಿಂದ.

0: ಆಯುರ್ವೇದಶಾಸ್ತ್ರದಲ್ಲಿ ಚಿಕಿತ್ಸೆಗಾಗಿ ನಾವು ಹಲವಾರು ತರಹ ಔಷಧಿಗಳನ್ನ ಪ್ರಯೋಗ ಮಾಡ್ತೀವಿ. ಇದನ್ನು ಸ್ಥೂಲವಾಗಿ ಎರಡು ಥರ ವಿಂಗಡಿಸ್ಬೋದು. ಒಂದು ಮೂಲಭೂತ ತಯಾರಿಕೆಗಳು ಅಥವಾ ಪ್ರೈಮರಿ, ಆಮೇಲೆ ಸೆಕೆಂಡ್ರಿ ತಯಾರಿಕೆ. ಏನಂದರೆ ಈ ಪ್ರೈಮರಿ ಇದರಗಳಿಂದ ನಾವು ಮತ್ತೆ ತಯಾರಿಕೆ ಮಾಡೋಂಥದ್ದು. ಈ ತಯಾರಿಕೆಯಲ್ಲಿ ಸಾಮಾನ್ಯವಾಗಿ ನಾವು ಐದು ತರಹ ಮೂಲಭೂತವಾದಂತಹ ತಯಾರಿಕೆ ಮಾಡ್ತೀವಿ. ಇದನ್ನು ನಮ್ಮ ಶಾಸ್ತ್ರದಲ್ಲಿ ಪಂಚವಿಧ ಕಷಾಯ ಕಲ್ಪನಾ ಅಂತ ಕರೀತಾರೆ. ಹೆಸರೇ ಹೇಳೋ ಹಾಗೆ ಈ ಪಂಚವಿಧ ಕಷಾಯ ಕಲ್ಪನದಲ್ಲಿ ಐದು ತರಹ ತಯಾರಿಕಾ ವಿಶೇಷಗಳು ಇರುತ್ತವೆ. ಇದು ಯಾವುದಪ್ಪ ಅಂತಂದರೆ, ಫಸ್ಟು ಸ್ವರಸ, ಇದನ್ನು ಸಾಮಾನ್ಯವಾಗಿ ನಾವು ಜ್ಯೂಸ್ ಅಂತ ಕರಿತೀವಿ. ಎರಡನೇದು ಕಲ್ಕ ಅಥವಾ ಪೇಸ್ಟ್ ಅಥವಾ ಚಟ್ನಿ ಅಂತಾರು ಹೇಳ್ಬೋದು. ಮೂರನೇದು ಕಷಾಯ ಅಥವಾ ಡಿಕಾಕ್ಷನ್ನು. ನಾಲ್ಕನೇದು ಹಿಮ ಅಥವಾ ಶೀತ ಕಷಾಯ, ಇದನ್ನು ಸಾಮಾನ್ಯವಾಗಿ ಕೋಲ್ಡ್ ಇನ್ಫ್ಯೂಷನ್ ಅಂತ ಕೂಡ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಫಾಂಟ ಅನ್ನೋದು ಐದನೇದು, ಇದನ್ನು ಹಾಟ್ ಇನ್ಫ್ಯೂಷನ್ ಅಂತ ಸಹ ನಾವು ಕರಿಬೋದು. ಇದರಲ್ಲಿ ಏನಪ್ಪ ಒಂದು ಇದು ಅಂದರೆ, ನಾವು ಗಮನದಲ್ಲಿಟ್ಕೋಬೇಕಾದ್ದು, ಇದು ಒಂದಕ್ಕಿಂತ ಒಂದು ಜೀರ್ಣಕ್ಕೆ ಹೆವಿ ಫುಡ್ ಅಂತ ಏನು ಹೇಳ್ತೀವಿ ಆ ಥರ. ಸ್ವರಸ ಎಲ್ಲದಕ್ಕಿಂತ ಜಾಸ್ತಿ ಹೊತ್ತು ಬೇಕಾಗುತ್ತೆ ಜೀರ್ಣ ಆಗೋದಕ್ಕೆ. ಅದೇ ರೀತಿ ಅದಕ್ಕಿಂತ ಸ್ವಲ್ಪ ಕಲ್ಕ ಕಡಿಮೆ ಇರುತ್ತೆ. ಕಲ್ಕಕ್ಕಿಂತ ಕಷಾಯ ಕಡಿಮೆ, ಕಷಾಯಕ್ಕಿಂತ ಹಿಮ ಕಡಿಮೆ, ಹಿಮಕ್ಕಿಂತ ಫಾಂಟ ಕಡಿಮೆ. ಅಂದರೆ ಫಾಂಟ ಬೇಗ ಜೀರ್ಣ ಆಗುತ್ತೆ, ಸ್ವರಸ ನಿಧಾನಕ್ಕೆ ಜೀರ್ಣ ಆಗುತ್ತೆ. ಇವುಗಳನ್ನ ನಾವು ಗಮನದಲ್ಲಿಟ್ಕೊಂಡು ನಾವು ರೋಗಿಗಳಿಗೆ ಇದನ್ನ ಉಪಯೋಗಿಸೋದಾದರೆ ನಾವು ಅವರ ಜೀರ್ಣಶಕ್ತಿನ ಜ್ಞಾಪಕದಲ್ಲಿ ಇಟ್ಕೋಬೇಕು. ಇವಾಗ ಒಬ್ಬ ವ್ಯಕ್ತಿಗೆ ಜೀರ್ಣಶಕ್ತಿಯ ಒಂದು ವೇಳೆ ಏನಾದರೂ ಕಡಿಮೆ ಇದ್ದಲ್ಲಿ ನಾವು ಸ್ವರಸ ಉಪಯೋಗಿಸ್ಬೇಕಾದ್ರೆ ಅದರ ಡೋಸ್ನ ಕಡಿಮೆ ಮಾಡಿ ಕೊಡಬೇಕಾಗುತ್ತೆ. ಯಾಕೆಂದರೆ ಸ್ವರಸನ ಜೀರ್ಣಿಸ್ಕೊಳ್ಳೋದಕ್ಕೆ ಸ್ವಲ್ಪ ಸುಮಾರು ಹೊತ್ತು ಬೇಕಾಗುತ್ತೆ. ಅದರಿಂದ ಈ ಥರ ಇರೋ ಈ ಪಂಚವಿಧ ಕಷಾಯ ಕಲ್ಪನೆಗಳಲ್ಲಿ ಮೊದಲನೇದಾದಂತಹ ಸ್ವರಸದ ಬಗ್ಗೆ ನಾವು ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ. ಇದು ಎಲ್ಲದಕ್ಕಿಂತ ಬಹುಮುಖ್ಯವಾದ್ದು. ಇದನ್ನು ಈಗಾಗಲೇ ನಾನು ಹೇಳಿದಾಗೆ ಆಂಗ್ಲ ಭಾಷೆಯಲ್ಲಿ ಜ್ಯೂಸ್ ಅಂತ ಕರೀತಾರೆ. ಇದನ್ನು ನಮ್ಮ ಆಯುರ್ವೇದದಲ್ಲಿ ಈ ರೀತಿ ಹೇಳ್ತಾರೆ, ಯಾವುದೇ ಹಸಿರು ದ್ರವ್ಯವನ್ನು ಜಜ್ಜಿ ಅದನ್ನು ಹಿಂಡಿ ಅದರಿಂದ ತಯಾರಿಸುವ ರಸಕ್ಕೆ ಸ್ವರಸ ಅಂತ ಕರೀತಾರೆ. ಇದನ್ನು ನಾವು ಎಲೆಗಳಿಂದಾದರೂ ತೆಗಿಬೋದು ಅಥವಾ ಹಣ್ಣಿನಿಂದಾದರೂ ಹಿಂಡಿ ತೆಗೆದುಕೊಳ್ಳಬಹುದು. ಒಂದು ವೇಳೆ ನಮಗೆ ಹಸಿ ದ್ರವ್ಯ ಸಿಗಲ್ಲ ಅಂತಾದರೆ ಆವಾಗ ನಾವು ಇದೇ ದ್ರವ್ಯದ ಒಣಗಿದ ಚೂರ್ಣನ ತಗೊಂಡು ಅದನ್ನು ಎರಡು ಭಾಗ ನೀರಷ್ಟು ಜೊತೆಗೆ ಬೆರೆಸ್ಬಿಟ್ಟು ರಾತ್ರಿಯೆಲ್ಲ ನೆನೆಸಿಟ್ಟು ಬೆಳಗ್ಗೆ ಅದನ್ನು ಚೆನ್ನಾಗಿ ಕಿವುಚಿ ಅದನ್ನು ಸೋಸ್ಕೊಂಡು ಮಾರನೇ ದಿನ ಸ್ವರಸ ಅಂತ ಉಪಯೋಗಿಸ್ಕೊಳ್ಬೋದು. ಕೆಲಸಲ ನಮಗೆ ಈ ಹಸಿ ಎಲೆಗಳಿಂದ ಎಷ್ಟೇ ಜಜ್ಜಿದರೂ ಕೂಡ ರಸ ತೆಗೆಯೋದಕ್ಕೆ ಕಷ್ಟ. ಆ ಟೈಮಲ್ಲಿ ನಾವೇನು ಮಾಡ್ಬೋದು, ಇದಕ್ಕೆ ಸ್ವೇದನ ಅಂತ ಹೇಳ್ತೀವಿ. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಇದನ್ನು ಒಂದು ಕುಕ್ಕರಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಬಿಟ್ಟು ಅದನ್ನು ಆಮೇಲೆ ತೆಕ್ಕೊಂಡು ಚೆನ್ನಾಗಿ ಕುಟ್ಟಿ ಅದನ್ನ ರಸ ತೆಕ್ಕೊಳ್ಬೋದು. ಆವಾಗ ರಸ ಕೂಡ ಜಾಸ್ತಿ ಬರುತ್ತೆ. ಒಂದು ನಾವಿಲ್ಲಿ ಗಮನ ಇಟ್ಕೋಬೇಕಾದ ಏನಪ್ಪ ಅಂದರೆ, ನಾವು ಇದಕ್ಕೆ ಯಾವುದೇ ನೀರನ್ನ ಆ್ಯಡ್ ಮಾಡಬಾರ್ದು. ಬರೀ ಆ ಎಲೆಗಳನ್ನ ಮಾತ್ರ ಕುಟ್ಟಿ ಅದರಿಂದ ರಸ ತೆಕ್ಕೋಬೇಕೇ ಹೊರತು ನೀರು ಬೆರೆಸ್ಬಿಟ್ಟು ಕುಟ್ಟಿ ತೆಗೆದುಕೊಳ್ಬಾರ್ದು. ಈ ರೀತಿ ಸ್ವರಸನ ಎರಡು ಥರ ಅಂತ ಹೇಳ್ಬೋದು. ಒಂದು ಅಗ್ನಿಸಿದ್ಧ, ಅಂದರೆ ಅಗ್ನಿ ಶಾಖ ಕೊಟ್ಟು ತೆಗೆಯುವಂಥದ್ದು. ಇನ್ನೊಂದು ಅನಗ್ನಿಸಿದ್ಧ, ಅಂದರೆ ಡೈರೆಕ್ಟಾಗಿ ಎಲೆಗಳಿಂದನೇ ತೆಕ್ಕೊಳ್ಳೋ ಅಂಥದ್ದು. ಈ ಅಗ್ನಿಸಿದ್ಧ ರಸನ ನಾವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ಬೋದು. ಅಂದರೆ ಅದರ ಡೋಸ್ ಏನಿದೆ ಅದನ್ನು ಈ ಬರೀ ಡೈರೆಕ್ಟಾಗಿ ತೆಗೆದಿರೋಂಥ ರಸಕ್ಕಿಂತ ಡಬ್ಬಲ್ ಕೊಡ್ಬೋದು. ಅಂದರೆ ನಮ್ಮಲ್ಲಿ ನಾವೇನು ಹೇಳ್ತೀವಿ, ಒಂದು ಫಲ ಅಂತ. ಒಂದು ಫಲ ಅಂದರೆ 24 ml ಅಂತ ಹೇಳ್ಕೊಬೋದು. ಹಾಗೆ ಅದನ್ನು 24 ml ಹಸಿ ಇದಾದರೆ 24 ml, ಅಗ್ನಿ ಸಹಾಯದಿಂದ ನಾವೇನಾದ್ರು ತೆಗೆದಿದ್ರೆ ಅದನ್ನ 48 ml ತನಕ ಉಪಯೋಗಿಸ್ಕೋಬೋದು. ಸಾಮಾನ್ಯವಾಗಿ ಈ ರೀತಿ ತೆಗೆದ ರಸನ ನಾವು 24 ಗಂಟೆ ಒಳಗೆ ಉಪಯೋಗಿಸ್ಕೋಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಹೊತ್ತು ಇಟ್ಟು ಇದನ್ನು ಉಪಯೋಗಿಸ್ಕೊಳ್ಬಾರ್ದು. ಇದರ ಉಪಯೋಗಗಳು ಏನಪ್ಪ ಅಂದರೆ, ನಾವು ಈ ರೀತಿ ತೆಗೆದಂತಹ ಸ್ವರಸನ ಡೈರೆಕ್ಟಾಗಿ ಚಿಕಿತ್ಸೆಗಾಗಿ ಉಪಯೋಗಿಸ್ತೀವಿ. ಇನ್ನೊಂದು, ಹಲವಾರು ಬೇರೆ ಔಷಧಿ ಕೊಡುವಾಗ ಇದನ್ನು ಅನುಪಾನ ಅಂತ ಹೇಳ್ತೀವಿ. ಅಂದರೆ ಆ ಔಷಧಿ ಜೊತೆಗೆ ಈ ಜ್ಯೂಸನ್ನು ಅಥವಾ ರಸವನ್ನು ತೆಗೆದುಕೊಳ್ಳೋದಕ್ಕೆ ಕೂಡ ನಾವು ಉಪಯೋಗಿಸ್ತೀವಿ. ನಮ್ಮಲ್ಲಿ ಹಲವಾರು ವಿಷದ್ರವ್ಯಗಳಿದೆ, ಅದರ ಶುದ್ಧೀಕರಣ ಮಾಡೋದಕ್ಕೋಸ್ಕರ ಕೆಲವು ಬೇರೆ ಗಿಡಗಳ ಈ ಸ್ವರಸವನ್ನು ತಗೊಂಡು ಅದನ್ನ ಶುದ್ಧಿಗೊಳಿಸೋದಕ್ಕೆ ಕೂಡ ನಾವು ಈ ಸ್ವರಸನ ಉಪಯೋಗಿಸ್ಕೊತೀವಿ. ಕೆಲವು ಸಲ ಏನು ಮಾಡ್ತೀವಿ, ಒಂದು ದ್ರವ್ಯದ ಶಕ್ತಿ ವರ್ಧನೆ ಮಾಡೋದಕ್ಕೋಸ್ಕರ ಅದೇ ದ್ರವ್ಯದ ಸ್ವರಸವನ್ನು ಅದಕ್ಕೆ ಚೆನ್ನಾಗಿ ಭಾವನ ಅಂದರೆ ಅದರ ಜೊತೆಗೆ ಚೂರ್ಣದ ಜೊತೆಗೆ ಹಾಕಿ ಚೆನ್ನಾಗಿ ಅರೆದು ಅದನ್ನು ಪೊಟೆನ್ಶಿಯೇಟ್ ಮಾಡಿ.
1: ಆರೋಗ್ಯ ಬಿಂದು ಕೇಳಿದಿರಿ. ಸಮಯ 6:55. ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದಿಂದ.
2: ಆಕಾಶವಾಣಿ

0: ದಿನಚರಿಯಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
0: ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ. ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಶ್ವಾಸಕೋಶ ಶಾಸ್ತ್ರಜ್ಞರಾದ ಡಾಕ್ಟರ್ ದಿವ್ಯಾ ಆರ್ವಿ ಅವರು. ಕೇಳುಗರೆ, ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. ಕೇಳಿ ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ 102.6 FM ಕಂಪನಾಂಕಗಳಲ್ಲಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು. ಬಳಿಕ 7:05 ಪ್ರದೇಶ ಸಮಾಚಾರ ಕೇಳುವಿರಿ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ 7:15, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ.
5: ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ CBSBLR@gmail.com.

0: ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನ ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳೋದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.
1: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ,
0: ಪ್ರಪಂಚದ ಮೂರನೇ ಎರಡರಷ್ಟು ಭೂಭಾಗದಷ್ಟು ವಿಶಾಲವಾದ ಸಮೃದ್ಧವಾದ ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.

0: ಸಹನ ಅವರ ಅಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು ಸ್ವಲ್ಪ, ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಚುನಾವಣಾ ಪೂರ್ವದಲ್ಲಿ ನೀಡಿದ ಪ್ರತಿ ಮಾತಿಗೂ ಬದ್ಧವಾಗಿ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು, ಕಾಂಗ್ರೆಸ್ ವರಿಷ್ಠರ ಮನವಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ. ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್. ಇಂದು ಶ್ರದ್ಧಾ ಭಕ್ತಿಗಳಿಂದ ಈದ್ ಉಲ್ ಅಧಾ ಬಕ್ರೀದ್ ಹಬ್ಬದ ಆಚರಣೆ. ವಾರ್ತೆಗಳ ವಿವರ. ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದ್ದ ಪ್ರತಿ ಮಾತಿಗೂ ಬದ್ಧವಾಗಿ ನಡೆಯುವ ಮೂಲಕ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜ್ಯ ಸರ್ಕಾರದ 3 ವರ್ಷಗಳ ಸಾಧನೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡ ಅವರು, ಅನ್ನಭಾಗ್ಯ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ವಿತರಿಸಲು ಈವರೆಗೆ 18,897 ಕೋಟಿ ರೂಪಾಯಿ ವ್ಯಯಿಸಲಾಗಿದ್ದು 4,26,00,000 ಪಡಿತರದಾರರು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ. ಪೌಷ್ಠಿಕ ಆಹಾರ ಭದ್ರತೆ ನೀಡುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ವತಿಯಿಂದ ನಡೆಸಲಾಗಿದ್ದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿ 2025 ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಅವರು ರಾಜ್ಯದ ಪ್ರತಿಯೊಂದು ಸಮುದಾಯದ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಯ ಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುವ ಉದ್ದೇಶದಿಂದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ತಾವು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಆದೇಶಿಸಲಾಗಿತ್ತು. ಅನಂತರ ಬಂದ ಸರ್ಕಾರಗಳು ವರದಿ ಸ್ವೀಕರಿಸಲು ಹಿಂದೇಟು ಹಾಕಿದ್ದರಿಂದ ಸಮೀಕ್ಷೆ 1 ದಶಕಗಳಷ್ಟು ಹಳೆಯದಾಗಿ ಸ್ವೀಕಾರವಾಗದೇ ಉಳಿದಿತ್ತು. 2ನೇ ಬಾರಿಗೆ ಮುಖ್ಯಮಂತ್ರಿಯಾದ ನಂತರ ಇನ್ನಷ್ಟು ವೈಜ್ಞಾನಿಕವಾಗಿ ಮಾಹಿತಿ ಕಲೆ ಹಾಕಲು ಮರುಗಣತಿಗೆ ಆದೇಶ ನೀಡಿದ್ದೆ. ಇಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿಯನ್ನು ಅತ್ಯಂತ ಸಂತೋಷದಿಂದ ಸ್ವೀಕರಿಸಿದ್ದೇನೆ ಎಂದು ಹೇಳಿದರು. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು, ಜನತೆಯ ಹಿತದೃಷ್ಟಿಯಿಂದ ಪಕ್ಷ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲಿದೆ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮನವಿ ಮಾಡಿದ್ದಾರೆ. ಪಕ್ಷದ ಕಚೇರಿಯಲ್ಲಿ ಮಾತನಾಡಿದ ಅವರು, ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ನಾಯಕರಾದ ರಾಹುಲ್ ಗಾಂಧಿ, ರಾಜ್ಯಸಭೆಯ 4 ಸ್ಥಾನಗಳು ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಿದ್ದು, ರಾಜ್ಯ ನಾಯಕರಿಂದ ಸೂಕ್ತ ಮಾಹಿತಿ ಅಭಿಪ್ರಾಯ ಸಂಗ್ರಹಿಸಲಾಗಿದೆ ಎಂದರು. ಯಾವುದೇ ಸಂದರ್ಭವಾದರೂ ಅದನ್ನು ನಿಭಾಯಿಸಲು ಪಕ್ಷಕ್ಕೆ ಸಾಮರ್ಥ್ಯವಿದೆ. ಈವರೆಗೂ ನಾಯಕತ್ವದ ವಿಚಾರವಾಗಿ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನು ನಿಗದಿ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ವರದಿಯಾಗಿದ್ದ ಶಂಕಿತ ಎಬೋಲಾ ಪ್ರಕರಣದ ಪ್ರಯೋಗಾಲಯ ಪರೀಕ್ಷಾ ವರದಿ ಬಂದಿದ್ದು ಅದು ಸಂಪೂರ್ಣವಾಗಿ ನೆಗೆಟಿವ್ ಎಂದು ದೃಢಪಟ್ಟಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಅಧಿಕೃತ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು, ವ್ಯಕ್ತಿಯೊಬ್ಬರಿಗೆ ಎಬೋಲಾ ಸೋಂಕು ತಗುಲಿದೆ ಎಂದು ವರದಿಯಾದ ತಕ್ಷಣವೇ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳು ಮತ್ತು ವೈದ್ಯಕೀಯ ಶಿಷ್ಟಾಚಾರಗಳಿಗೆ ಅನುಗುಣವಾಗಿ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ತಜ್ಞ ವೈದ್ಯರು ಸಮಗ್ರ ಪರಿಶೀಲನೆ ಬಳಿಕ ಎಬೋಲಾ ಸೋಂಕಿನಿಂದ ವ್ಯಕ್ತಿ ಬಾಧಿತನಾಗಿಲ್ಲ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆ ನಮ್ಮ ಸರ್ಕಾರದ ಅತ್ಯುನ್ನತ ಆದ್ಯತೆಯಾಗಿದ್ದು ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಅವರು ಭರವಸೆ ನೀಡಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ ಎಂದು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಚುನಾವಣಾ ಆಯೋಗದಿಂದ ಆಯೋಜಿಸಲಾಗಿದ್ದ ಮಾಧ್ಯಮ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಿಂದ ವಂಚಿತರಾಗಬಾರದು, ಅನರ್ಹ ಮತದಾರರು ಪಟ್ಟಿಯಲ್ಲಿ ಇರಬಾರದು ಎಂಬ ಉದ್ದೇಶದಿಂದ ಲೋಪದೋಷಗಳಿಲ್ಲದ ವಿನೂತನ

0: ಸಮಗ್ರ ಮತದಾರರ ಪಟ್ಟಿಯನ್ನು ಸಿದ್ದಪಡಿಸುವುದೇ ಮತದಾರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಆಗಿದೆ. ಈ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಮತದಾರನಿಂದ ಅವರದ್ದೇ ಸಹಿಯಡಿ ಸಮಗ್ರ ಮಾಹಿತಿಯನ್ನು ಪಡೆದು ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಲಾಗುವುದು ಎಂದರು. ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು, ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡುವ ಹೊಣೆ ಪ್ರತಿಯೊಬ್ಬ ಭಾರತೀಯನದ್ದಾಗಿದೆ. ಇದು ಕೇವಲ ಚುನಾವಣಾ ಆಯೋಗದ ಹೊಣೆಯಷ್ಟೇ ಅಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಾದ್ಯಂತ 3 ಹಂತಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕೈಗೊಳ್ಳಲಾಗುತ್ತಿದ್ದು, ಮಾನ್ಯತೆ ಪಡೆದ ರಾಷ್ಟೀಯ ಹಾಗೂ ರಾಜ್ಯ ರಾಜಕೀಯ ಪಕ್ಷಗಳು ಬೂತ್ ಮಟ್ಟದ ಏಜೆಂಟ್ಗಳನ್ನು ನೇಮಿಸಿಕೊಳ್ಳಬೇಕು ಎಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆ ಪಾರದರ್ಶಕ ಹಾಗೂ ಜನಸಹಭಾಗಿತ್ವದ ಕಾರ್ಯವಾಗಿದ್ದು, ಮತದಾರರು, ರಾಜಕೀಯ ಪಕ್ಷಗಳು ಮತ್ತು ಚುನಾವಣಾ ಸಿಬ್ಬಂದಿ ಎಲ್ಲರೂ ಸಹಕರಿಸಬೇಕು ಎಂದರು. ನಾಡಿನೆಲ್ಲೆಡೆ ಇಂದು ಈದ್ ಉಲ್ ಅಧಾ ಬಕ್ರೀದ್ ಹಬ್ಬವನ್ನು ಶ್ರದ್ಧಾಭಕ್ತಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ದಿನದಂದು ಮುಸ್ಲಿಮರು ಈದ್ಗಾ ಮೈದಾನ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಇಸ್ಲಾಮಿ ಕ್ಯಾಲೆಂಡರಿನ ದುಲ್ಹಜ್ ತಿಂಗಳ 10ರಂದು ಈದ್ ಉಲ್ ಅಧಾ ಅಥವಾ ಬಕ್ರೀದ್ ಹಬ್ಬ ಆಚರಿಸಲಾಗುತ್ತದೆ. ದೇವರ ಆಜ್ಞೆಯನ್ನು ಪಾಲಿಸಲು ಪ್ರವಾದಿ ಇಬ್ರಾಹಿಂ ತಮ್ಮ ಏಕೈಕ ಪುತ್ರನನ್ನು ತ್ಯಾಗ ಮಾಡಲು ಇಚ್ಛಿಸಿದ್ದರ ಸ್ಮರಣಾರ್ಥ ಈದ್ ಉಲ್ ಅಧಾ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದೇ ಮಾಹಿತಿಯಲ್ಲಿ ಹಜ್ ಯಾತ್ರೆ ಕೂಡ ಕೈಗೊಳ್ಳಲಾಗುತ್ತದೆ. ಈ ಕುರಿತು ಮಾತನಾಡಿದ್ದಾರೆ ನವೀದ್ ಮುಲ್ಲಾ.
1: ಅಪ್ರತಿಮ ತ್ಯಾಗ ಬಲಿದಾನದ ಪ್ರತೀಕವಾಗಿರುವ ಈದ್ ಉಲ್ ಅಧಾ ಎಂದು ಕರೆಯಲ್ಪಡುವ ಬಕ್ರೀದ್ ಹಬ್ಬವನ್ನು ಇಸ್ಲಾಮಿಕ್ ಕ್ಯಾಲೆಂಡರ್ನ 12ನೇ ತಿಂಗಳಾದ ಜಿಲ್ ಹಜ್ಜಾದ 10ನೇ ದಿನ ಆಚರಿಸಲಾಗುತ್ತದೆ. ಪರಮದಯಾಮಯಿ ಕರುಣಾಮಯಿಯಾದ ಅಲ್ಲಾಹನಿಗೆ ತ್ಯಾಪ್ತರಾಗಿದ್ದ ಪ್ರವಾದಿ ಹಜರತ್ ಇಬ್ರಾಹಿಂ ಅಲಹಿಸ್ಸಲಾಂ ರವರ ತ್ಯಾಗದ ಪ್ರತೀಕವಾಗಿ ಈ ಬಕ್ರೀದ್ ಹಬ್ಬ ಆಚರಣೆ ಶತಮಾನಗಳಿಂದ ನಡೆದು ಬಂದಿದೆ. ರಂಜಾನ್ ಹಬ್ಬಕ್ಕಿಂತ ಬಕ್ರೀದ್ ಹಬ್ಬ ಭಿನ್ನವಾಗಿದೆ. ರಂಜಾನ್ ನಲ್ಲಿ ರೋಜಾ ಅಂದರೆ ಉಪವಾಸ ಹಾಗೂ ದಾನಕ್ಕೆ ಆದ್ಯತೆ ನೀಡಿದರೆ, ಬಕ್ರೀದ್ ಹಬ್ಬದಲ್ಲಿ ಕುರ್ಬಾನಿ ಬಲಿಕರ್ಮ ಹಾಗೂ ಪವಿತ್ರ ಹಜ್ ಯಾತ್ರೆ ಈ ಹಬ್ಬದ ಜೀವಾಳವಾಗಿದೆ. ಕುರ್ಬಾನಿ ಎಂಬುದು ತ್ಯಾಗದ ಉದ್ದೇಶದಿಂದ ನೀಡುವ ಬಲಿಕರ್ಮವಾಗಿದೆ. ಹಜ್ ಯಾತ್ರೆ ಬಕ್ರೀದ್ ಹಬ್ಬದ ತಿರುಳು. ಹಲವು ಷರತ್ತುಗಳಿಗೆ ಒಳಪಟ್ಟು ಕುರ್ಬಾನಿ ಹಾಗೂ ಹಜ್ ಯಾತ್ರೆ ಎಲ್ಲ ಮುಸ್ಲಿಮರ ಮೇಲೆ ಕಡ್ಡಾಯವಾಗಿದೆ. ವ್ಯಕ್ತಿಯ ಆರ್ಥಿಕ ಸದೃಢತೆ ಇವೆರಡಕ್ಕೂ ಬಹುಮುಖ್ಯ ಷರತ್ತುಗಳಾಗಿವೆ.
0: ಬಕ್ರೀದ್ ಹಬ್ಬದ ಪ್ರಯುಕ್ತ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ವಾಹನಗಳ ಸಂಚಾರ ಮಾರ್ಗ ತಾತ್ಕಾಲಿಕವಾಗಿ ಬದಲಾವಣೆ ಮಾಡಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ಸಂಚಾರ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಾರ್ಥನೆ ಮಾಡಲು ಬರುವ ಜನರ ವಾಹನಗಳಿಗೆ ನೆಹರು ಮೈದಾನ, ಎಂಟಿ ಮಿಲ್ ಗ್ರೌಂಡ್ ಹಾಗೂ ಹಳೆ ಹುಬ್ಬಳ್ಳಿ ಕೆಇಬಿ ಗ್ರಿಡ್ ಹತ್ತಿರ ತಾತ್ಕಾಲಿಕ ನಿಲುಗಡೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ವಿಶ್ವ ಪರಂಪರೆಯ ತಾಣವಾದ ಹಂಪಿಯಲ್ಲಿ ಉತ್ಖನನ ಜರುಗಿ ಇತ್ತೀಚೆಗೆ ಆಳ್ವಾರ್ ವಿಗ್ರಹಗಳು ದೊರೆತಿದ್ದು, ಈಗ ಹಜಾರರಾಮನ ದೇವಸ್ಥಾನದ ಆವರಣದಲ್ಲಿ ಚಪ್ಪಡಿ ಕಲ್ಲು ಹಾಸುವಾಗ ಕಾಮಗಾರಿಗಾಗಿ ಮಣ್ಣು ಅಗೆಯುತ್ತಿದ್ದಾಗ ಮತ್ತೆರಡು ಆಳ್ವಾರ್ ವಿಗ್ರಹಗಳು ಮತ್ತು ಅತ್ಯಂತ ಶಕ್ತಿಶಾಲಿ ಪ್ರಾಣಿ ಎಂದು ಕರೆಯಲಾಗುತ್ತಿದ್ದ ವ್ಯಾಳದ ಕಲ್ಲಿನ ಕೆತ್ತನೆಯ ಜೊತೆಗೆ ಕಿರುಗಾಲಿವೆ ಪತ್ತೆಯಾಗಿವೆ. ಹಜಾರರಾಮನ ದೇವಸ್ಥಾನದಲ್ಲಿ ವ್ಯಾಳಗಳು ಬರೀ ಭಿತ್ತಿಚಿತ್ರ ರೂಪದಲ್ಲಿ ಮಾತ್ರ ಇರುವುದಿಲ್ಲ, ಕೆತ್ತನೆಯ ರೂಪ ಪಡೆದು ದೇವಸ್ಥಾನದ ಮಹಾದ್ವಾರದಲ್ಲಿ ಇಡಲಾಗಿತ್ತು ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆಯ ಅಧೀಕ್ಷಕರಾದ ಕೆ ರಾಮಕೃಷ್ಣ ರೆಡ್ಡಿ ತಿಳಿಸಿದ್ದಾರೆ. ಈ ಕುರಿತು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆ ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದರಾದ ಡಾ ದೇವರಾಜ್ ಎಸ್ಎಂ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
2: ಹಂಪಿಯ ಹಜಾರರಾಮ ದೇವಸ್ಥಾನದಲ್ಲಿ ಸೂಕ್ಷ್ಮ ಮತ್ತು ಜಾಗರೂಕತೆಯಿಂದ ಹಾಗೂ ವೈಜ್ಞಾನಿಕವಾಗಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಆಳ್ವರ್ ವಿಗ್ರಹಗಳು ಪತ್ತೆಯಾಗಿವೆ. ಭವಿಷ್ಯ ಇವರು ವೈಷ್ಣವ ಮಠದ ಪ್ರಚಾರಕರು. 11 ಆಳ್ವರ್ ಇದ್ದು ಆದರೆ 2 ವಿಗ್ರಹಗಳು ಮಾತ್ರ ಪತ್ತೆಯಾಗಿವೆ. ಮುಂದೆ ಉಳಿದ ವಿಗ್ರಹಗಳು ಸಿಗಬಹುದು. ಹಂಪಿಯ ಹಜಾರರಾಮ ದೇವಸ್ಥಾನದ ಆವರಣದಲ್ಲಿ ನಡೆದ ಉತ್ಖನನದ ಸಂದರ್ಭದಲ್ಲಿ ವ್ಯಾಳ ಶಿಲ್ಪವು ದೊರೆತಿದೆ. ಈ ವ್ಯಾಳವು 2 ಅಡಿ ಎತ್ತರ ದಲ್ಲಿದ್ದು ಕಲ್ಲಿನಲ್ಲಿ ಕೆತ್ತಲಾಗಿದೆ. ಕೇಂದ್ರ ಕಚೇರಿಯ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಈ ಉತ್ಖನನವು ಇದೀಗ ಮಹತ್ವದ ಘಟ್ಟ ತಲುಪಿದೆ.
0: ಮೇಕೆದಾಟು ಯೋಜನೆಗೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚುನಾವಣಾ ಪೂರ್ವದಲ್ಲಿ ನೀಡಿದ ಪ್ರತಿ ಮಾತಿಗೂ ಬದ್ಧವಾಗಿ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು, ಕಾಂಗ್ರೆಸ್ ವರಿಷ್ಠರ ಮನವಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ

0: ಅಗತ್ಯ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್. ಇಂದು ಶ್ರದ್ಧಾ ಭಕ್ತಿಗಳಿಂದ ಈದ್ ಉಲ್ ಅಧಾ ಬಕ್ರೀದ್ ಹಬ್ಬದ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಮತ್ತು ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ, ಮಾದರಸನಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ.
2: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
3: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6-18 ವರ್ಷದೊಳಗಿನ ಅಂಧಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
2: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
3: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
2: ಕರೆ ಮಾಡಿ 9535393900.
1: ಆತ್ಮೀಯ ಕೆಡುಗರೆ, ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ ಅಂಧ ಹೆಣ್ಣು ಮಕ್ಕಳಿಗಾಗಿ 1-10 ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡುತ್ತಿದೆ. ಈ ಬಗ್ಗೆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ.
4: ನಮಸ್ಕಾರಗಳು. ಈ ಶಾಲೆಯು 2007 ಕೇವಲ 4 ಮಕ್ಕಳಿಂದ ಪ್ರಾರಂಭವಾಗಿ ಈಗ 75 ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಿದೆ. ಅದರ ಜೊತೆಗೆ ಅನ್ನದಾನ, ವಸ್ತ್ರ, ವಸತಿ ಮತ್ತು ಇತರ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿದೆ. ಇಲ್ಲಿ 6-18 ವರ್ಷದೊಳಗಿನ ಮಕ್ಕಳಿಗೆ ಈಗ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ಸಂಪೂರ್ಣವಾಗಿ ಅಂಧರಾಗಿರುವ ಅಥವಾ ಅಲ್ಪ ಸ್ವಲ್ಪ ಕಾಣುವ ದೃಷ್ಟಿ ದೋಷವುಳ್ಳ ಮಕ್ಕಳಿಗೆ ಪ್ರವೇಶವನ್ನು ನೀಡಲಾಗುತ್ತದೆ. ಇವರಿಗೆ ಅಂಧತ್ವದ ಬಗ್ಗೆ UDID ಕಾರ್ಡ್ ಅಂತ ಇರ್ತದೆ, ಅಥವಾ ಅದನ್ನ ವೈದ್ಯಕೀಯ ಪ್ರಮಾಣ ಪತ್ರ ಅಂತ ಹೇಳಬಹುದು ನಾವು. ಈ ವೈದ್ಯಕೀಯ ಪ್ರಮಾಣ ತರುವುದು ಕಡ್ಡಾಯ. ಅದರ ಜೊತೆಗೆ ಪಾಲಕರ ಮತ್ತು ಮಕ್ಕಳ ಆಧಾರ್ ಕಾರ್ಡ್, ವಾಸಸ್ಥಳ ಪ್ರಮಾಣ ಪತ್ರ ಮತ್ತು 6 ಪಾಸ್ಪೋರ್ಟ್ ಫೋಟೋಸ್ ಇದನ್ನೆಲ್ಲ ತರಬೇಕಾಗ್ತದೆ. ಇದು ಸಂಪೂರ್ಣವಾಗಿ ಉಚಿತವಾಗಿರುವಂತಹ ಶಾಲೆ. 1-10 ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಮಾಡಿಸಲಾಗುತ್ತದೆ. ಜೊತೆಗೆ ಕಂಪ್ಯೂಟರ್ ತರಬೇತಿ, ಸಂಗೀತ, ಯೋಗ, ಕರಕುಶಲ ತರಬೇತಿಗಳನ್ನು ನೀಡಲಾಗುತ್ತದೆ. ಈ ಶಾಲೆಯು ಕಲಬುರಗಿ ನಗರಕ್ಕೆ ಅಟ್ಟಿಕೊಂಡಿರುವ ಮಾದರಸನಹಳ್ಳಿ ಅಂತಕ್ಕಂಥ ಗ್ರಾಮದ GDA ಲೇಔಟ್. ನಗರದ ಬಸ್ ನಿಲ್ದಾಣದಿಂದ 4-5 ಕಿಲೋಮೀಟರ್ ದೂರ ಆಗಬಹುದು. ಅಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿದ್ದೇವೆ. ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಬ್ರೈಲ್ ಗ್ರಂಥಾಲಯ ಇದೆ. ಆದ್ದರಿಂದ ತಮಗೆ ಯಾರಾದರೂ ದೃಷ್ಟಿದೋಷವುಳ್ಳ ಮಕ್ಕಳು ಕಣ್ಣಿಗೆ ಬಿದ್ದರೆ ದಯವಿಟ್ಟು ಅವರನ್ನು ಈ ಶಾಲೆಗೆ ತಂದು ಸೇರಿಸಿ ನಾವು ಕೇವಲ ಅಂಧರಿಗೆ ನೋಡಿ ತುಟಿ ಹಂಚಿನ ಸಹಾನುಭೂತಿ ತೋರಿಸುವುದಕ್ಕಿಂತ ಎಲ್ಲಿ ಯೋಗ್ಯವಾದ ತರಬೇತಿ ಶಿಕ್ಷಣ ದೊರೆಯುತ್ತದೆ ಅಂತಹ ಒಂದು ಸಂಸ್ಥೆಗಳಲ್ಲಿ ವೈದ್ಯರು ಸೇರಿಸಿದರೆ ಆ ಮಕ್ಕಳ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ ಮತ್ತು ಅವರು ಸ್ವತಂತ್ರವಾಗಿ ಜೀವನ ಮಾಡಲು ಅನುಕೂಲವಾಗುತ್ತದೆ. ಫೋನ್ ಮಾಡಿದ್ರೆ ನಾವೇ ಸ್ವತಃ ಅಲ್ಲಿಗೆ ಬಂದು ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಸೇರಿಸಿಕೊಳ್ಳೋದಕ್ಕೆ ಒಂದು ಕೆಲಸವನ್ನು ಮಾಡ್ತೇವೆ. ಏಪ್ರಿಲ್ನಿಂದ ಜೂನ್ ತಿಂಗಳವರೆಗೆ ನಾವು ಪ್ರವೇಶವನ್ನು ಕೊಡುತ್ತೇವೆ. ಈಗಾಗಲೇ ನಮ್ಮ ಶಾಲೆಯಿಂದ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು SSLC ಪರೀಕ್ಷೆ ಪಾಸ್ ಮಾಡಿ ಹೋಗಿದ್ದಾರೆ. ಅವರಲ್ಲಿ ಎಷ್ಟೋ ಜನರಿಗೆ ಸರ್ಕಾರಿ ಕೆಲಸನೂ ಸಿಕ್ಕಿದೆ ಮತ್ತು ಡಿಗ್ರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಮತ್ತು ಕೆಲವರೆಲ್ಲ ಕಂಪ್ಯೂಟರ್ನಲ್ಲಿ ಒಳ್ಳೆಯ ತರಬೇತಿಯನ್ನು ಪಡೆದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಫ್ಯಾಮಿಲಿಗೂ ಕೂಡ ಅವರು ನೆರವನ್ನು ನೀಡ್ತಾ ಇದ್ದಾರೆ. ತಾವು ದಯವಿಟ್ಟು ನಮ್ಮ ಶಾಲೆಗೆ ವಿದ್ಯಾರ್ಥಿಗಳನ್ನು ತಂದು ಸೇರಿಸಿ ಒಂದು ಪುಣ್ಯದ ಕೆಲಸವಾಗುತ್ತದೆ. ಧನ್ಯವಾದಗಳು.
1: ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆಯ ಪ್ರವೇಶಾತಿ, ಶಾಲೆ ನೀಡುವ ಉಚಿತ ಸೌಲಭ್ಯಗಳ ಕುರಿತು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ ಕೇಳಿದರು. ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ 1-10 ತರಗತಿಯವರೆಗೆ ಉಚಿತ ಶಿಕ್ಷಣವನ್ನ ನೀಡಲಾಗುತ್ತಿದೆ. ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಹಾಗೂ ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ, ಮಾದರ್ಸನಹಳ್ಳಿ, GDA ಲೇಔಟ್, ಕಲಬುರಗಿ.
2: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
3: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ

0: ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6-18 ವರ್ಷದೊಳಗಿನ ಅಂಧ ಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
1: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
0: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಕಲಬುರಗಿ.
1: ಕರೆ ಮಾಡಿ 9535393909.
2: ಆಕಾಶವಾಣಿ ಬೆಂಗಳೂರು, ಸಮಯ 7:20:39. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಿಶಿತಾ ಪ್ರಸಾದ್ ಅವರಿಂದ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಒಂದು ರಚನೆ ಕೇಳೋಣ. ಪ್ರಿಯತಮನಿಲ್ಲದೆ ಮಬ್ಬಾಗಿದೆ ಮನ.

0: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಸೇವಾ ಮಾಹಿತಿ.
1: ವಿಶೇಷ ಆಯುರ್ವೇದ ತಪಾಸಣಾ ಶಿಬಿರವು ದಿನಾಂಕ 25/5/2026 30/6/2026 ನಡೆಯಲಿದ್ದು, ಬೆಳಗ್ಗೆ 9:00 to 9:30 ಉಚಿತ ತಪಾಸಣೆ ಸೌಲಭ್ಯ ಲಭ್ಯವಿರುತ್ತದೆ. ಈ ಶಿಬಿರದಲ್ಲಿ ತಪಾಸಣೆ ಹಾಗೂ ಸಲಹೆಗಳನ್ನು ಅನುಭವಿ ವೈದ್ಯರಾದ ಡಾ ನವೀನ್ ಬಿ ಸಜ್ಜನ್ ಹಾಗೂ ಡಾ ಜಗದೀಶ್ ಎಲ್ ಅವರು ನೀಡಲಿದ್ದಾರೆ. ಸ್ಥಳ: ಸುಶ್ರುತ ಆಯುರ್ವೇದ ಆಸ್ಪತ್ರೆ, ರೇವತಿ ಲಾಡ್ಜ್ ಹತ್ತಿರ, ಚಿತ್ರದುರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971000247 ಹಾಗೂ 9513909555.
0: ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಇವರಿಂದ ಪ್ರತಿ ವರ್ಷ ಡಿಸೆಂಬರ್ 3 ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಆಚರಿಸಲಾಗುವುದು. ಈ ಸಮಾರಂಭದಲ್ಲಿ ವಿಕಲಚೇತನರ ವಿವಿಧ ಕ್ಷೇತ್ರಗಳಲ್ಲಿ ರಾಷ್ಟ್ರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾಗಿ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ವಿಕಲಚೇತನರ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ರಾಷ್ಟ ಪ್ರಶಸ್ತಿಗಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಇವರ ಜಾಲತಾಣ www.depwd.gov.in ಮತ್ತು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ www.awards.gov.in ಗಳಲ್ಲಿ ಆನ್ಲೈನ್ ಮೂಲಕ ಎಲ್ಲಾ ಪೂರಕ ದಾಖಲೆಗಳೊಂದಿಗೆ 2026 July 20 ಆಂಗ್ಲ ಭಾಷೆಯಲ್ಲಿ ಅರ್ಜಿ ಸಲ್ಲಿಸಿ ಸಲ್ಲಿಸಿದ ದಾಖಲಾತಿಗಳ 2 ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ಜಿಲ್ಲಾ ಬಾಲಭವನ ಆವರಣ, ಒನಕೆ ಓಬವ್ವ ಸ್ಟೇಡಿಯಂ ರಸ್ತೆ, ಚಿತ್ರದುರ್ಗ ಇಲ್ಲಿ ನೀಡಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 2352284 ಎಸ್ಟಿಡಿ ಕ್ರಮಾಂಕ 08194 ಕರೆ ಮಾಡಬಹುದು.
2: 2026-27 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪಾಸಾದವರಿಗೆ ಆಶಾಕಿರಣ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಆಶಾಕಿರಣ ಚಿತ್ರದುರ್ಗ ಫೇಸ್ಬುಕ್ ಪೇಜ್ ಮೂಲಕ ಅರ್ಜಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ಈ ತಿಂಗಳ 30 ಅರ್ಜಿ ಸಲ್ಲಿಸಬಹುದು. ಸ್ಥಳ: ಆಶಾಕಿರಣ ವಿಟಿ ಎಕ್ಸ್ಟೆನ್ಷನ್, ಚಿತ್ರದುರ್ಗ. ಮೊಬೈಲ್ ಸಂಖ್ಯೆ 9591755333 ಅಥವಾ 7019224663. ಶುಭ ಕೋರುತ್ತಾರೆ ಸರೋಫೆಂ ಹುಚ್ಚರಾಯ ಶೆಟ್ಟಿ, ಚಂದ್ರಶೇಖರ್ ಶೆಟ್ಟಿ ಜುವೆಲ್ಲರ್ಸ್, ಸಂತೆಪೇಟೆ, ಚಿತ್ರದುರ್ಗ.
0: 2026-27 ಸಾಲಿಗೆ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶಾತಿ ಬಯಸುವ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸರ್ಕಾರಿ ಮೆಟ್ರಿಕ್ ಪೂರ್ವ ಇದಕ್ಕೆ June 30 ಮತ್ತು ಮೆಟ್ರಿಕ್ ನಂತರಕ್ಕೆ July 31 ಆಹ್ವಾನ ಮಾಡಲಾಗಿದೆ. ಹಾಗಾಗಿ ಸಂಬಂಧಪಟ್ಟ ಮೆಟ್ರಿಕ್ ಪೂರ್ವ ಮತ್ತು ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಇಲಾಖಾ ಆನ್ಲೈನ್ ವೆಬ್ಸೈಟ್ www.sw.kr.nic.in ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಹಾಗೂ ಇತರೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕರ ಕಚೇರಿ ಇಲ್ಲವೇ ಹತ್ತಿರದ ವಿದ್ಯಾರ್ಥಿ ನಿಲಯದ ವಾರ್ಡನ್ ಅವರನ್ನು ಸಂಪರ್ಕಿಸಬಹುದು.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಸ್ನೇಹಿತರಿಂದ ಬೆಳಿಗ್ಗೆ 10 ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ದಿವ್ಯಾ ಆರ್ವಿ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಪ್ರಶ್ನೆಗಳನ್ನು ಕೇಳಬಹುದು. ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ 10 ಸೇವಾ ಮಾಹಿತಿ ಕೇಳಿದ್ರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35 ಆಗ್ತಾ ಇದೆ. ಕನ್ನಡದಲ್ಲಿ ವಾರ್ತಾ ಪ್ರಸಾರ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಪ್ರಗತಿ ಸಭೆ, ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒತ್ತು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಯಾವುದೇ ತೊಡಕಿಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟ್ರೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳು ತಂತಿ ಬೇಲಿ ಅಳವಡಿಕೆಗೆ ಬಿಎಸ್ಎಫ್ಗೆ 142 ಎಕರೆ ಭೂಮಿ ಹಸ್ತಾಂತರಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಎರಡನೇ ಕ್ವಾಲಿಫೈಯರ್ಗೆ ಮುನ್ನಡೆ. ವಾರ್ತೆಗಳ ವಿವರ. ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನದ ಅಗತ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 51ನೇ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಸ್ವಚ್ಛ ಭಾರತ ಮಿಷನ್ 2.0 ಮಿಷನ್ ಮೂಲಸೌಕರ್ಯ ಸೃಷ್ಟಿಯನ್ನು ಮೀರಿ ಸಾಕಬೇಕು ಮತ್ತು ನಿಯಮಿತ ಮೇಲ್ವಿಚಾರಣೆ, ನಾಗರಿಕರ ಭಾಗವಹಿಸುವಿಕೆ ಹಾಗೂ ವಿವಿಧ ಪಾಲುದಾರರ ನಡುವಿನ ಸಮನ್ವಯದ ಮೂಲಕ ಉತ್ತಮ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ತ್ಯಾಜ್ಯ ಸಂಸ್ಕರಣಾ ಘಟಕಗಳು ಮತ್ತು ಗೋವರ್ಧನ್ ಸ್ಥಾವರಗಳು ಸೇರಿದಂತೆ ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಮೂಲಸೌಕರ್ಯಗಳನ್ನು ಪೂರ್ಣಗೊಳಿಸುವುದನ್ನು ತ್ವರಿತಗೊಳಿಸುವಂತೆ ರಾಜ್ಯಗಳಿಗೆ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು 9 ರಾಜ್ಯಗಳನ್ನು ಒಳಗೊಂಡಂತೆ ರೈಲ್ವೆ, ವಿದ್ಯುತ್ ಮತ್ತು ರಸ್ತೆ ವಲಯಗಳಲ್ಲಿ ಸುಮಾರು 30,000 ಕೋಟಿ ರೂಪಾಯಿಗಳ ಮೌಲ್ಯದ 7 ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳನ್ನು ಪರಿಶೀಲಿಸಿದರು. ಪಡಿತ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುರಕ್ಷಿತ ಹಾಗೂ ನಿಖರವಾಗಿಸಲು 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾರ್ಥಕ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಗೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯು ಆಹಾರ ಧಾನ್ಯಗಳು ರಾಜ್ಯದ ಒಳಗಿನ ಸಾಗಾಣಿಕೆ ರಾಜ್ಯ ಸಂಸ್ಥೆಗಳಿಗೆ ನೆರವು ನೀಡುತ್ತದೆ. ನ್ಯಾಯಯುತ ನ್ಯಾಯಬೆಲೆ ಅಂಗಡಿಗಳನ್ನು ಬೆಂಬಲಿಸುತ್ತದೆ ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಆಧುನೀಕರಣಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಇದು ನಿರ್ಮಲ್, ಆಶಾ ಮತ್ತು ಸಕ್ಷಮ್ ಎಂಬ 3 ಪ್ರಮುಖ ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ಮಾದರಿಗಳನ್ನು ಹೊಂದಿರುತ್ತದೆ. ನಿರ್ಮಲ್ ಕೃತಕ ಬುದ್ಧಿಮತ್ತೆ ಚಾಲಿತ ನೈಜ ಸಮಯದ ಪಿಡಿಎಸ್ ಫಲಾನುಭವಿ ನೋಂದಣಿ, ಆಶಾ ಬಹುಭಾಷಾ ಕುಂದುಕೊರತೆ ಮತ್ತು ನಾಗರಿಕ ತೊಡಗಿಸಿಕೊಳ್ಳುವಿಕೆ ವೇದಿಕೆ ಮತ್ತು ಸಕ್ಷಮ್ ವಾಹನ ಟ್ರ್ಯಾಕಿಂಗ್ನೊಂದಿಗೆ ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ಪೂರೈಕೆ ಸರಪಳಿ ವೇದಿಕೆಯಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವಂತಹ ಈದ್ ಉಜ್ ಜುಹಾ ಬಕ್ರೀದ್ ಹಬ್ಬವನ್ನು ದೇಶದಾದ್ಯಂತ ಇಂದು ಆಚರಣೆ ಮಾಡಲಾಗುತ್ತಿದೆ. ಈ ಪವಿತ್ರ ಸಂದರ್ಭವು ಪ್ರವಾದಿ ಇಬ್ರಾಹಿಂ ಅವರ ಸಂಪೂರ್ಣ ನಂಬಿಕೆಯನ್ನು ಗೌರವಿಸುತ್ತದೆ ಮತ್ತು ಕುರ್ಬಾನಿ ಆಚರಣೆಯಿಂದ ಗುರುತಿಸಲ್ಪಡುತ್ತದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈದ್ ಉಜ್ ಜುಹಾ ಸಂದರ್ಭದಲ್ಲಿ ದೇಶದ ಮುಸ್ಲಿಂ ಸಮುದಾಯದವರಿಗೆ ಶುಭಾಶಯ ಕೋರಿದ್ದಾರೆ. ಈ ಹಬ್ಬವು ಭಕ್ತಿ, ತ್ಯಾಗ ಮತ್ತು ನಿಸ್ವಾರ್ಥತೆಯನ್ನು ಸಂಕೇತಿಸುತ್ತದೆ ಎಂದು ರಾಷ್ಟ್ರಪತಿಗಳು ಸಂದೇಶದಲ್ಲಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಗತ್ಯ ವಸ್ತುಗಳ ಲಭ್ಯತೆ ಮತ್ತು ಪೂರೈಕೆ ಸರಪಳಿಗಳ ಸ್ಥಿತಿಸ್ಥಾಪಕತ್ವವನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ನಡೆದಂತಹ ಸಚಿವರ ಗುಂಪಿನ 6ನೇ ಅನೌಪಚಾರಿಕ ಸಭೆಯ ಅಧ್ಯಕ್ಷತೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಹಿಸಿದ್ದರು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆ ಪರಿಸ್ಥಿತಿ ಸಾಮಾನ್ಯವಾಗಿದೆ. ಎಲ್ಲಾ ಅಗತ್ಯ ವಸ್ತುಗಳ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿರುವುದರಿಂದ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿಯ ಆತುರದ ಖರೀದಿಯನ್ನು ತಪ್ಪಿಸುವಂತೆ ನಾಗರಿಕರಿಗೆ ಸಚಿವ ರಾಜನಾಥ್ ಸಿಂಗ್ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಬದಲಾಗುತ್ತಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ರಾಷ್ಟ್ರದ ಸನ್ನದ್ಧತೆಯನ್ನು ಹೆಚ್ಚಿಸಲು ನಿರಂತರ ಪ್ರಯತ್ನಗಳನ್ನು ಮಾಡುವಂತೆ ಸಚಿವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಬೆಲೆಗಳು ಸ್ಥಿರವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ರಸಗೊಬ್ಬರಗಳು ಮತ್ತು ಇತರ ಅಗತ್ಯ ಕೃಷಿ ಉತ್ಪನ್ನಗಳು ರೈತರಿಗೆ ಸಮರ್ಪಕವಾಗಿ ಲಭ್ಯವಿರಬೇಕು ಎಂದು ಸಚಿವ ರಾಜನಾಥ್ ಸಿಂಗ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ, ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ಉಪಸ್ಥಿತರಿದ್ದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟ್ರೀಯ ಕೃಷಿ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿದ್ದಾರೆ. 2 ದಿನಗಳ ಕಾರ್ಯಕ್ರಮದಲ್ಲಿ ವಿಷಯಾಧಾರಿತ ಚರ್ಚೆಗಳು, ರಾಜ್ಯವಾರು ಭಾಗವಹಿಸುವಿಕೆ, ಗುಂಪು ಚರ್ಚೆಗಳು ಮತ್ತು ಕೃಷಿ ಹಾಗೆಯೇ ಸಂಬಂಧಿತ ವಲಯಗಳಿಗೆ ಸಂಬಂಧಿಸಿದ ನಿರ್ಣಾಯಕ ವಿಷಯಗಳ ಕುರಿತು ಪ್ರಸ್ತುತಿಗಳು ನಡೆಯಲಿವೆ. ಸುಸ್ಥಿರ ಕೃಷಿ, ವರ್ಧಿತ ಉತ್ಪಾದಕತೆ, ಹವಾಮಾನ ಸ್ಥಿತಿ ಸ್ಥಾಪಕತ್ವ, ಮೂಲಸೌಕರ್ಯ ಬಲವರ್ಧನೆ ಮತ್ತು ರೈತರ ಸಮೃದ್ಧಿಯ ಮೇಲೆ ಕೇಂದ್ರೀಕರಿಸಿ ಮುಂಬರುವ ಮುಂಗಾರು ಋತುವಿನ ಕಾರ್ಯತಂತ್ರಗಳನ್ನು ಚರ್ಚಿಸುವ ಗುರಿಯನ್ನು ಈ ಸಮ್ಮೇಳನ ಹೊಂದಿದೆ ಎಂದು

0: ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳು ತಂತಿ ಬೇಲಿ ಅಳವಡಿಕೆ, ಔಟ್ಪೋಸ್ಟ್ಗಳು ಸೇರಿದಂತೆ ಮೂಲ ಸೌಕರ್ಯಗಳನ್ನು ನಿರ್ಮಿಸಲು ಪಶ್ಚಿಮ ಬಂಗಾಳ ಸರ್ಕಾರ 142 ಎಕರೆ ಭೂಮಿಯನ್ನು ಬಿಎಸ್ಎಫ್ಗೆ ಹಸ್ತಾಂತರಿಸಿದೆ. ಗಡಿಬೇಲಿ ಮತ್ತು ಸಂಬಂಧಿತ ಮೂಲಸೌಕರ್ಯ ಯೋಜನೆಗಳಿಗಾಗಿ 45 ದಿನಗಳಲ್ಲಿ 600 ಎಕರೆ ಭೂಮಿಯನ್ನು ವರ್ಗಾಯಿಸಲು 11 May ನಡೆದ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಬಿಜೆಪಿ ಸರ್ಕಾರ ತೆಗೆದುಕೊಂಡ ನಿರ್ಧಾರದ ಭಾಗವಾಗಿ ಈ ಹಸ್ತಾಂತರ ಪ್ರಕ್ರಿಯೆ ನಡೆದಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಮುಂಬರುವ ನೀಟ್ ಯುಜಿ 2026 ಮರುಪರೀಕ್ಷೆಯ ಸಿದ್ಧತೆಗಳನ್ನು ಉನ್ನತ ಮಟ್ಟದ ಸಮಿತಿಯ ಅಧ್ಯಕ್ಷ ಡಾ ಕೆ ರಾಧಾಕೃಷ್ಣನ್ ಅವರೊಂದಿಗೆ ಪರಿಶೀಲಿಸಿದರು. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಕುರಿತ ಶಿಫಾರಸುಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಈ ಸಮಿತಿಯನ್ನು ರಚಿಸಲಾಗಿದೆ. ಸಭೆಯಲ್ಲಿ ದೇಶಾದ್ಯಂತ ಪರೀಕ್ಷಾ ಕೇಂದ್ರಗಳಲ್ಲಿ ಸಾಕಷ್ಟು ಸೌಲಭ್ಯಗಳು ಮತ್ತು ವಿದ್ಯಾರ್ಥಿ ಸ್ನೇಹಿ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಸಮಾನ ಆದ್ಯತೆ ನೀಡಬೇಕು ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಎನ್ಟಿಎ ಮಹಾನಿರ್ದೇಶಕರು ಪರೀಕ್ಷಾ ಭದ್ರತೆಯನ್ನು ಬಲಪಡಿಸಲು ಮತ್ತು ಪರೀಕ್ಷೆಯನ್ನು ಸುಗಮವಾಗಿ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಲು ಕೈಗೊಂಡ ಹೆಚ್ಚುವರಿ ಕ್ರಮಗಳ ಬಗ್ಗೆ ಸದಸ್ಯರಿಗೆ ವಿವರಿಸಿದರು. ನೀಟ್ ಯುಜಿ 2026 ಮರುಪರೀಕ್ಷೆಯನ್ನು June 21 ದೇಶದಾದ್ಯಂತ 550 ನಗರಗಳ 5,400 ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಹೈದರಾಬಾದ್ ಮೂಲದ ಶೈಕ್ಷಣಿಕ ತಂತ್ರಜ್ಞಾನ ಕಂಪನಿಯಾದ ಕೋಮ್ಟ್ ಎಡುಟೆಕ್ಗೆ ಪರೀಕ್ಷಾ ಮೌಲ್ಯಮಾಪನ ಒಪ್ಪಂದವನ್ನು ನೀಡಿದ ಕುರಿತಾದಂತಹ ಆರೋಪಗಳನ್ನು ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ತಿರಸ್ಕರಿಸಿದೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಸಿಬಿಎಸ್ಇ ಆರೋಪಗಳು ತಪ್ಪಾದ, ದಾರಿ ತಪ್ಪಿಸುವ ಮತ್ತು ಸತ್ಯವನ್ನು ಆಧರಿಸಿಲ್ಲ ಎಂದು ಹೇಳಿದೆ. ಕೋಮ್ಟ್ ಎಡುಟೆಕ್ಗೆ ಒಪ್ಪಂದವನ್ನು ನೀಡುವಲ್ಲಿ ಸಾಮಾನ್ಯ ಹಣಕಾಸು ನಿಯಮಗಳ ಪ್ರಕ್ರಿಯೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲಾಗಿದೆ. ಮಂಡಳಿಯು ಕಳೆದ ವರ್ಷ ಆಗಸ್ಟ್ನಲ್ಲಿ ಕೇಂದ್ರ ಸಾರ್ವಜನಿಕ ಸಂಗ್ರಹಣೆ ಪೋರ್ಟಲ್ನಲ್ಲಿ 2026 ಬೋರ್ಡ್ ಪರೀಕ್ಷೆಗಳಿಗೆ ಉತ್ತರ ಪುಸ್ತಕಗಳ ಡಿಜಿಟಲ್ ಮೌಲ್ಯಮಾಪನಕ್ಕಾಗಿ ಆರ್ಎಫ್ಪಿಯನ್ನು ಬಿಡುಗಡೆ ಮಾಡಿತು ಮತ್ತು ಅರ್ಹವಾಗಿ ಬಿಡ್ ಮಾಡಿದವರಿಗೆ ಒಪ್ಪಂದವನ್ನು ನೀಡಿತು ಎಂದು ಸಿಬಿಎಸ್ಇ ತಿಳಿಸಿದೆ. ಅಸ್ಸಾಂ ವಿಧಾನಸಭೆಯು ಏಕರೂಪ ನಾಗರಿಕ ಸಂಹಿತೆಯ ಮಸೂದೆಯನ್ನು ಅಂಗೀಕರಿಸಿದೆ. ಅಸ್ಸಾಂ ಈ ಶಾಸನವನ್ನು ಅಳವಡಿಸಿಕೊಂಡ ದೇಶದ 3ನೇ ರಾಜ್ಯವಾಗಿದೆ. ಸದನದಲ್ಲಿ ನಿನ್ನೆ ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ಅವರು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಪರವಾಗಿ ಮಸೂದೆಯನ್ನು ಮಂಡಿಸಿದರು. ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ ಮತ್ತು ಲಿವಿನ್ ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜ್ಯದ ಎಲ್ಲಾ ನಿವಾಸಿಗಳಿಗೆ ಒಂದೇ ನಾಗರಿಕ ಕಾನೂನು ಚೌಕಟ್ಟನ್ನು ಸ್ಥಾಪಿಸಲು ಈ ಶಾಸನವು ಪ್ರಯತ್ನಿಸುತ್ತದೆ. ನ್ಯೂ ಚಂಡೀಗಢದಲ್ಲಿ ನಿನ್ನೆ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ 47 ರನ್ಗಳಿಂದ ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ 2ನೇ ಕ್ವಾಲಿಫೈಯರ್ ಪಂದ್ಯಕ್ಕೆ ಮುನ್ನಡೆ ಪಡೆದಿದೆ. ಈ ನಡುವೆ ಸನ್ರೈಸರ್ಸ್ ಹೈದರಾಬಾದ್ ಪಂದ್ಯಾವಳಿಯಿಂದ ಹೊರಬಿದ್ದಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 243 ರನ್ ಗಳಿಸಿತು. ಆರ್ಆರ್ ಪರ ವೈಭವ್ ಸೂರ್ಯವಂಶಿ 29 ರನ್ಗಳಿಗೆ 97 ರನ್ ಗಳಿಸಿದರು. ಧ್ರುವ್ ಜುರೆಲ್ ಅರ್ಧಶತಕವನ್ನು ಗಳಿಸಿದರು. ಗೆಲುವಿನ ಗುರಿಯನ್ನು ಬೆನ್ನತ್ತಿದಂತಹ ಸನ್ರೈಸರ್ಸ್ ಹೈದರಾಬಾದ್ 19.2 ಓವರ್ಗಳಲ್ಲಿ 196 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ಆರ್ಆರ್ ಪರ ಆರ್ಚರ್ 3 ವಿಕೆಟ್ ಕಬಳಿಸಿದರೆ ಬರ್ಗರ್, ಸುಶಾಂತ್ ಮಿಶ್ರಾ ಮತ್ತು ರವೀಂದ್ರ ಜಡೇಜಾ ತಲಾ 2 ವಿಕೆಟ್ ಅನ್ನು ಪಡೆದರು. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಅಪಾಯಕಾರಿ ರಾಸಾಯನಿಕಗಳು, ಸ್ಫೋಟಕ ವಸ್ತುಗಳ ಅನಧಿಕೃತ ಆನ್ಲೈನ್ ಮಾರಾಟ ಮತ್ತು ಜಾಹೀರಾತುಗಳ ವಿರುದ್ಧ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ನಿಯಂತ್ರಕ ಕ್ರಮವನ್ನು ಪ್ರಾರಂಭಿಸಿದೆ. ಗ್ರಾಹಕರ ಸುರಕ್ಷತೆ, ಸಾರ್ವಜನಿಕ ಭದ್ರತೆ ಮತ್ತು ಜವಾಬ್ದಾರಿಯುತ ಈ ವಾಣಿಜ್ಯ ಅಭ್ಯಾಸಗಳನ್ನು ಬಲಪಡಿಸಲು ಗ್ರಾಹಕ ರಕ್ಷಣಾ ಕಾಯ್ದೆ 2019 ನಿಬಂಧನೆಗಳ ಅಡಿಯಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಗತಿ ಸಭೆ, ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒತ್ತು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಯಾವುದೇ ತೊಡಕಿಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳು ತಂತಿ ಬೇಲಿ ಅಳವಡಿಕೆಗೆ ಬಿಎಸ್ಎಫ್ಗೆ 142 ಎಕರೆ ಭೂಮಿ ಹಸ್ತಾಂತರಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ

0: ಗೆದ್ದ ರಾಜಸ್ಥಾನ್ ರಾಯಲ್ಸ್ ಎರಡನೇ ಕ್ವಾಲಿಫೈಯರ್ಗೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಓಕೆ, ಹಾಗೆ ಚಿತ್ರಗೀತೆಗಳ ಜೊತೆ ಒಂದು ಪ್ರಶ್ನೆ ಕೂಡ ನಿಮಗೋಸ್ಕರ ಕಾಯ್ತಾ ಇದೆ. ಸಿಂಧ್ರ ಪ್ರಶ್ನೆಯನ್ನ ಕೇಳೋದಕ್ಕಿಂತ ಮುಂಚೆ, ವಾಹನಗಳಿಗೆ ಬಳಸುವಂಥ ಇಂಧನ ಏನಿದೆ, ಆ ಇಂಧನದ ಬಗ್ಗೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಏನು ಅಂತ

ನಾ ಬಿಟ್ಟಿದ್ದೀವಾ ಅಂತಂದ್ರೆ ಎಲ್ಲಾಗುತ್ತೆ, ಪಕ್ಕದ ಬೀದಿಯಲ್ಲಿರುವ ಅಂಗಡಿಗೆ ಹೋಗಬೇಕು ಅಂದರೆ ಗಾಡಿ ಕೀ ಹುಡುಕ್ತೀವಲ್ವ, ಅಷ್ಟರ ಮಟ್ಟಿಗೆ ನಾವು ಅವಲಂಬನೆಯನ್ನು ಹೊಂದಿದ್ದೀವಿ. ಇದು ಏನು ನಾನು ಇವತ್ತು ಪ್ರಶ್ನೆ ಅಂತಂದರೆ, ಸಾಮಾನ್ಯವಾಗಿ ಎಲ್ಲದಕ್ಕೂ ಒಂದು ಇತಿಹಾಸ ಆರಂಭ ಅನ್ನುವಂಥದ್ದು ಇದ್ದೇ ಇರುತ್ತಲ್ವ, ಹಾಗಾಗಿ ಇವತ್ತಿನ ಪ್ರಶ್ನೆ, ಭಾರತದ ಮೊದಲ ಪೆಟ್ರೋಲ್ ಬಂಕ್ ಯಾವುದಾಗಿತ್ತು, ಎಲ್ಲಿತ್ತು ಅನ್ನುವಂಥದ್ದು ನಾನು ನಿಮಗೆ ಪ್ರಶ್ನೆಯಾಗಿ ಕೇಳ್ತಾ ಇದ್ದೀನಿ. ಪೂರಕವಾದ ಮಾಹಿತಿಯನ್ನು ನಾನು ನಿಮಗೆ ಆಮೇಲೆ ಹೇಳ್ತೇನೆ. ಈಗ ನೀವೇನು ಮಾಡಬೇಕಂದ್ರೆ ವಾಟ್ಸಪ್ಪಲ್ಲಿ 9448640023 ಈ ಸಂಖ್ಯೆಗೆ ಭಾರತದ ಮೊದಲ ಪೆಟ್ರೋಲ್ ಬಂಕ್ ಎಲ್ಲಿತ್ತು, ಯಾವಾಗ ಆರಂಭ ಆಯಿತು, ಯಾವುದು ಅನ್ನುವಂಥದ್ದು ನಿಮಗೆ ಮಾಹಿತಿ ಗೊತ್ತಿದ್ರೆ ನನಗೆ ಉತ್ತರವನ್ನು ಕಳುಹಿಸಿಕೊಡಿ ಸಂದೇಶದ ಮೂಲಕ. ಕಾಯ್ತಾ ಇರ್ತೀನಿ, ಎರಡು ಹಾಡಿನ ಕಾಲಾವಕಾಶ ನಿಮಗೆ ಇರುತ್ತೆ. ಕೇಳೋಣ ತಾಯಿ ಕನಸು ಚಿತ್ರದ ಗೀತೆಯನ್ನು.

0: into the education needs kagi special gold loan kare maadi 1800 420 2233.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್.

0: ಹಿಂಗ್ಯಾಕ ಅಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ.
0: ಎಂಥ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ರ ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಸ್ನೇಹಿತರೆ, ಪ್ರಶ್ನೆಯನ್ನ ಕೇಳಿದ್ದೆ, ಹೌದು ಸಾಕಷ್ಟು ನನಗೆ ಸಂದೇಶಗಳು ಬಂದು ತಲುಪಿವೆ. ಯಾರೆಲ್ಲ ಕಳುಹಿಸಿದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ಹಾಗೆ ತುಂಬಾ ಜನ ಸರಿಯಾದ ಉತ್ತರವನ್ನೇ ಕಳುಹಿಸಿದ್ದೀರಿ ಅನ್ನುವಂಥದ್ದು ಕೂಡ ನಾನಿಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ ಲೇಔಟಿನಿಂದ, ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಇವರು ಕೂಡ ಚಿತ್ರದುರ್ಗ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗೊಂಡುವಿನಿಂದ, ಹಾಗೆ ಗೌರಮ್ಮ ಹಿರೇಕೇರೂರು ಹಾವೇರಿ ಜಿಲ್ಲೆಯಿಂದ, ಯಶೋಧ ಎರಳ ನಾಯಕ ಚಿರತಗೊಂಡುವಿನಿಂದ, ಸೋನು ಚಿತ್ರದುರ್ಗದಿಂದ, ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಹಾಗೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ, ಶ್ರೀಶೈಲತೆಯಲ್ಲಿ ಆದಿತ್ಯ ಶಿವಲೀಲಾತೆಯಲ್ಲಿ ಮತ್ತೆ ಮನೆಯವರು, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ, ನಳಿನ ಸಣ್ಣಣ್ಣ ಹುರುಳಿಹಾಳ್ ಕೂಡ್ಲಿಗಿ ತಾಲೂಕು, ಹಾಗೆ ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ, ನಾಗರಾಜ್ ರೆಡ್ಡಿಯವರು ರಾಮತೀರ್ಥ ಹರಿಹರ ತಾಲೂಕು, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಚಿತ್ರದುರ್ಗದಿಂದ, ಹೊಸದುರ್ಗದ ದಯಾನಂದ ಅವರು, ಹಾಗೆ ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಅಕ್ಕೂಲಿ ಕೂಡ ಇದ್ದಾರೆ ಬಿವಿಕೆಎಸ್ ಲೇಔಟಿನಿಂದ. ಇನ್ನು ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಅವರು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಹಾಗೆ ವಿಶಾಲಾಕ್ಷಿ ಪಿಎಂ ಮರಳಯ್ಯ ಅವರು ಸಿರಿಗೆರೆಯಿಂದ ಕಳುಹಿಸಿರುವಂಥದ್ದು, ಪೂರ್ಣಿಮಾ ಮಹಾಂತೇಶ್ ಅನುರಾಗ್ ಕಣ್ಮಪ್ಪ ಲೇಔಟ್ ಚಿತ್ರದುರ್ಗದಿಂದ, ಅಶ್ವಿನಿ ರಾಜು, ಕೆಬಿ ರಾಜು, ಅಚ್ಯುತ್ ಸೂರ್ಯ ತುಂಬಾ ಜನ ಸೇರಿ ಕಳುಹಿಸಿದ್ದಾರೆ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ. ಸವಿತಾ ದೇವರಾಜ್, ನಚಿಕೇತ್, ಹೃತಿಕ್ ಎಲ್ಲಿಂದ ಅಂತ ಅನ್ನೋದಾದ್ರೆ ಬಹುಶಃ ಕೆಳಗೋಟೆಯಿಂದ. ಶುಭಾಂಗ್ ಹವಿಶ್ ಬಿವಿಕೆಎಸ್ ಲೇಔಟಿನಿಂದ ಬಂದಿರೋ ಸಂದೇಶ ಇದು. ಮತ್ತೊಂದು ಸಂದೇಶ ಯಾರು ಕಳುಹಿಸಿದ್ದಾರೆ ಅಂತ ಅನ್ನೋದಾದ್ರೆ, ಕವನ ಮಮತಾ ಜಯಲಕ್ಷ್ಮಿ ಲೇಔಟ್ ಚಿತ್ರದುರ್ಗದಿಂದ, ಶಶಿಕಲಾ ಸಾಯಿನಾಥ್ ಅವರು ಎಂಕೆ ಹಟ್ಟಿಯಿಂದ, ಸಿರಿಗೌರಿ ಬಸವಮಂಟಪ ರಸ್ತೆ ಚಿತ್ರದುರ್ಗ, ಚಿಗಟೇರಿ ಆದಿಶೆಟ್ಟರ್ ಬಸವರಾಜ್ ಅವರು, ಹಾಗೆ ಕೂಡ್ಲಿಗಿ ತಾಲೂಕಿನ ಹೂಡೆಮ್ನಿಂದ ಯಾರು ಅಂತ ಅನ್ನೋದಾದ್ರೆ, ಶಾಂತಕುಮಾರಿ, ಮಂಜುನಾಥ್, ಪ್ರಣತಿ, ವಿಸ್ಮಯ ಅವರು, ಶೈಲಜಾ ಲೋಕಣ್ಣ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗ, ಅಥರ್ವಾಸಿ ಬೋರಪ್ಪ, ಚನ್ನಕೇಶವ ಅವರು ಕೂಡ ಇದ್ದಾರೆ, ಪವಿತ್ರ ಅವರು ಇದ್ದಾರೆ, ಹೊಸ ಮಾಳಿಗೆಯಿಂದ ಕಳಿಸಿರುವಂತಹದ್ದಿದು. ಹಾಗೆ ಮತ್ತೊಂದು ಸಂದೇಶ, ಹೌದು ಉತ್ತರ ಕಳುಹಿಸಿ ನಂತರ ಹೆಸರನ್ನ ಕಳುಹಿಸಿದಿರಿ, ಜೊತೆ ನಿಮ್ಮ ಹೆಸರು ಇಲ್ಲಿ ಕಾಣಿಸ್ತಾನೆ ಇಲ್ಲ, ಎರಡು ಸಂದೇಶಗಳಲ್ಲಿ ಬಂದಿದೆ. ಋಷಭೇಂದ್ರಪ್ಪ ಅವರು ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ, ಇನ್ನು ಜಿ ಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ, ಚಿತ್ರ ಶಿವಕುಮಾರ್ ಅವರು ಹೊಸ ಮನೆ ಭದ್ರಾವತಿ ಇಲ್ಲಿಂದ ಬಂದಿರುವಂತಹ ಸಂದೇಶ ಇದು. ಹಾಗೆ ಅನುರಾಧ ಬಸವರಾಜ್ ರೆಡ್ಡಿ ಅವರು ಐಯುಡಿಪಿ ಲೇಔಟ್ ನಾಲ್ಕನೇ ಕ್ರಾಸ್ ಚಿತ್ರದುರ್ಗ

ಅಂತ ಹೇಳ್ತಾ ಇದ್ದಾರೆ ಸುರೇಶ್ ಜಿ ಎಸ್ ಅವರು ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ. ಗುರುಮೂರ್ತಿ ಜಿಬಿ ಶಿಕ್ಷಕರು ಗೋನೂರಿನಿಂದ ಇನ್ನು ಹುಬ್ಬಳ್ಳಿ ಲೋಹಯ ನಗರದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು, ವಾಣಿ ಶಾಂತಕುಮಾರಿ ಸೃಜನ್ ಅವರು ಹಳೆ ಟೌನ್ ರಾಜಬೀದಿ ವೀರಭದ್ರಸ್ವಾಮಿ ದೇವಸ್ಥಾನ ರೋಡ್ ಚಳ್ಳಕೆರೆ ಅಂತ ಹೇಳ್ತಾ ಇದ್ದಾರೆ. ಸರಳಪ್ರಭು, ರಂಗಯ್ಯನ ಬಾಗಿಲು ಚಿತ್ರದುರ್ಗ, ಪ್ರಣಯರಾಣಿ ಪ್ರೇಮ, ಆಂಜನೇಯ ತುರುವನೂರು, ನಾಗಲಕ್ಷ್ಮಿ ಪ್ರಕಾಶ್ ಪ್ರತೀಕ ಜಯಲಕ್ಷ್ಮಿ ಬಡಾವಣೆ ಇಲ್ಲಿಂದ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ನಮನ ಗಣೇಶ್ ಕಾರ್ಕಳದಿಂದ ಬಂದಿರುವಂತದ್ದು ಬಜಗೋಳಿ ಅಂತ ಹೇಳ್ತಾ ಇದ್ದಾರೆ. ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆ, ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೆ ನವಾಜ್, ಅಮೃತ ರಮೇಶ್ ಚಿತ್ರದುರ್ಗ, ರತ್ನ ಬಸವರಾಜ್ ತೇಜು ಜನತಾ ಕಾಲೋನಿ ಕೊಂಡ್ಲಹಳ್ಳಿ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಚಿನ್ಮಯ ಮಮತ ತಿಮ್ಮಾರೆಡ್ಡಿ ಅವರು ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗ, ಪ್ರೇಮ ನಟರಾಜ ನಾಯಕನಹಟ್ಟಿ, ಹಾಗೆ ವನಿತಾ ತ್ರಿಶೂಲ್ ಶಿವಮೊಗ್ಗ, ಡಾಕ್ಟರ್ ನಾಗಭೂಷಣ್ ಡಿಎಂ ಅವರು ಚಿತ್ರದುರ್ಗ, ಇನ್ನು ಜ್ಯೋತಿ ಶ್ರೀಹರಿ ಹಾನಗಲ್ ಇಲ್ಲಿಂದ ಸಂದೇಶ ಕಳುಹಿಸಿದರೆ, ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕು, ಹಾಗೆ ಕಲಾವತಿ ನಾಗರಾಜ್ ಶೆಟ್ಟಿ ಹೊಳಲ್ಕೆರೆ ರಸ್ತೆಯಿಂದ ಬಂದಿರುವಂಥದ್ದು, ಹಾಗೆ ಕೊಟ್ಟೂರಿನಿಂದ ಜವಳಿ ಶಾರದಾರ್ ಚಂದ್ರಶೇಖರ್ ಅವರು, ಇನ್ನು ಸ್ವರೂಪ್ ಎನ್ ಧರಣಿ ಚಿತ್ರದುರ್ಗದಿಂದ, ಎಂಆರ್ ಶ್ರೀಕಂಠನ ಅಗ್ರಹಾರ ಮೈಸೂರು, ಹಾಗೆ ಡಾಕ್ಟರ್ ಮಂಜುನಾಥ್ ಅವರು ಎಲ್ ಅಂತ ಹೇಳ್ತಾರೆ ಎಸ್ಕೆಎಸ್ ನಗರ ದಾವಣಗೆರೆಯಿಂದ, ನಾನು ಶಂಕರ್ ಡಿ ಅಂತ ಹೇಳ್ತಾ ಇದ್ದಾರೆ, ಹಾಗೆ ಹೇಮಲತಾ ಗ್ರೀಷ್ಮ ಲೋಚನ್ ಎಲ್ಲರೂ ಇದ್ದಾರೆ. ಚಿತ್ರದುರ್ಗದ ಐಯುಡಿಪಿ ಲೇಔಟಿನಿಂದ ತುಂಬಾ ಜನ ಸೇರಿ ಕಳುಹಿಸಿದ್ದಾರೆ. ಅನಸೂಯ ಎಲ್ಲರೂ ಇದ್ದೀರಿ. ಹಾಗೆ ಮುಂದಿನ ಸಂದೇಶ, ಪಿಟಿ ಮಹಾಂತೇಶ್ ಅವರು ಅಗಸ್ರಹಳ್ಳಿ ಅಂತಿದ್ದಾರೆ, ಎಂಕೆ ಹಟ್ಟಿ ಚಿತ್ರದುರ್ಗ. ಲತಾ ಸುಹಾಸ್ ಅವರು ಹೊಸಕೋಟೆಯಿಂದ, ಮಂಜುನಾಥ್ ಲತಾ ರಘುನಂದನ್ ತ್ರಿಶಿಕಾ ಮುಷ್ಟೂರು ಜಗಳೂರು ತಾಲೂಕು, ರಾಜೇಶ್ ಕುಮಾರ್ ಪಿಬಿ ಎಲ್ಲಿಂದ ಅಂತ ಅನ್ನೋದಾದ್ರೆ ಉಪನ್ಯಾಸಕರು ಅಂತ ಹೇಳ್ತಾ ಇದ್ದಾರೆ, ಎಸ್ಟೆಂ ಪಾಲಿಟೆಕ್ನಿಕ್ ಚಿತ್ರದುರ್ಗ, ಗೀತಾ ಶಶಿಧರ್ ಶಿವಗಂಗಾ, ಹಾಗೆ ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗ, ವೇದ ರಮೇಶ್ ಮೈತ್ರಿ ಈಶ್ವರ ಬಡಾವಣೆ ಚಿತ್ರದುರ್ಗನ, ಹೌದು ಚಿತ್ರದುರ್ಗದಿಂದ, ಷಡಾಕ್ಷರಪ್ಪ ಪಿ ಉಪನ್ಯಾಸಕರು ಜಿಎನ್ ಬಸ ಬಡಾವಣೆ ಚಿತ್ರದುರ್ಗದಿಂದ, ಇನ್ನು ಇಂದಿರಾ ಜಯದೇವ ಮೂರ್ತಿ ಕೆಳಗೋಟೆಯಿಂದ, ಹಾಗೆ ಪಂಡಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಚಿತ್ರದುರ್ಗದಿಂದ ಹೊಳಲ್ಕೆರೆ ರೋಡು, ಸಿದ್ದು ತೌಡೂರು ಅಂತ ಹೇಳ್ತಾ ಇದ್ದಾರೆ, ಮೊಹಮ್ಮದ್ ಖಲೀಲ್ ಕಾಶಿಫ್ ಸಾರ ಭಗತ್ ಸಿಂಗ್ ನಗರ ದಾವಣಗೆರೆ, ಸಾವಿತ್ರ ಸಿದ್ದೇಶ್ ಅವರು ಮತ್ತೆ ಕುಲದೀಪ್ ಜಗಳೂರಿನಿಂದ, ಹಾಗೆ ರಾಯಭಾಗ ತಾಲೂಕು ಮೊಗಳ ಖೋಡದಿಂದ ಶಿವಲಿಂಗ ಹಿರೇಮಠ ಮತ್ತು ಅಭಿಷೇಕ ಹಿರೇಮಠ ಅವರು, ಹಾಗೆ ಹಿರಿಯೂರು ತಾಲೂಕು ಮದ್ದಿಹಳ್ಳಿಯಿಂದ ಎಂ ಪರಮೇಶ್ವರ್ ಅಕುಲ್ ಕೂಡ ಇದ್ದಾರೆ, ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗ, ಇನ್ನು ಸುಜಾತ ಮಂಜುನಾಥ್ ಚಿತ್ರದುರ್ಗ, ಹಾಗೆ ಮೀರಸಾಬಿ ಹಳ್ಳಿಯಿಂದ, ಕಂಪ್ಯೂಟರ್ ಮೋಹನ್ ಅಂತ ಹೇಳ್ತಾ ಇದ್ದಾರೆ ಉಯ್ಯಾಲೆ ಕಂಬ ಹತ್ತಿರ ದೊಡ್ಡಪೇಟೆ ಚಿತ್ರದುರ್ಗದಿಂದ, ಲತಾ ಅನಂತರಾಮು ಲಕ್ಷ್ಮೀದೇವಿ ನಾರಾಯಣ ಮತ್ತು ಚಂದನ ಇಲ್ಲಿಂದ ಅಯ್ಯಣ್ಣನ ಪೇಟೆಯಿಂದ ಬಂದಿರುವಂತಹ ಸಂದೇಶ ಇದು. ಹಾಗೆ ಲಕ್ಷ್ಮೀ ಮಂಜುನಾಥ್ ಅವರು ಬೆಂಗಳೂರಿನಿಂದ, ಇನ್ನು ಕೃಷ್ಣಪ್ಪ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗ, ಹಾಗೆ ರಾಗಿತೆನೆ ಗಿರೀಶ್ ಗಾರಹಟ್ಟಿ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ, ಸಣ್ಣ ಬೋರಯ್ಯ ಬೋರಮ್ಮ ಬಚ್ಚಬೋರನ ಹಟ್ಟಿ, ಒನಕೆ ಓಕೆ ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಎಲ್ಲರೂ ಸೇರಿ ಪ್ರಜ್ವಲ್ ಕೂಡ ಇದ್ದಾರೆ ಇಲ್ಲಿಂದ ಸಂದೇಶ ಬಂದಿದೆ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಇನ್ನು ಡಿ ವಿ ಮುರುಗೇಶ್ ಬಾಪುಜಿನಗರ ಚಿತ್ರದುರ್ಗದಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕು, ನಿರ್ಮಲಮೂರ್ತಿ ಧವಳಗಿರಿ ಬಡಾವಣೆ ಚಿತ್ರದುರ್ಗ, ಇನ್ನು ಉಚ್ಚಂಗಿದುರ್ಗದಿಂದ ಉಮಾದೇವಿಯವರು, ಹಾಗೆ ಬೀನಾ ವಸಂತರಾವ್ ವಸಂತಪುರ ಬೆಂಗಳೂರಿನಿಂದ ವಿಶಾಲ ಷಡಾಕ್ಷರಪ್ಪ ಹೊಳಲ್ಕೆರೆ ರಸ್ತೆನ, ಹೌದು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ವೀಣಾ ಶಿವರಾಜ್ ಚಿತ್ರದುರ್ಗ, ಹಾಗೆ ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗದಿಂದ, ಮೋಹನ್ ಕುಮಾರ್ ಆರ್ ಬಾಲಯ್ಯರಹಟ್ಟಿ ರೇಣುಕಾಪುರ ಚಳ್ಳಕೆರೆ ಅಂತ ಹೇಳ್ತಾ ಇದ್ದಾರೆ, ಜ್ಯೋತಿ ಗಿರೀಶ್ ತಕ್ಷತ್ ಕೌಶಿಕ್ ಗಾರೆಹಟ್ಟಿಯಿಂದ, ಕೆಬಿ ಪಾಲಯ್ಯ ಚಿರತಗೊಂಡುವಿನಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಹಾಗೆ ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಆದಿಶ್ ಶೆಟ್ರು ರಮೇಶ್ ಓಕೆ ಕೆಂಚನಗೌಡ ರಮೇಶ್ ಅವರು, ಸಹನಾ ಆಚಾರ್ ಸಿರಿಗೆರೆಯಿಂದ ರುದ್ರೇಶ್ ನಾಯ್ಕ ಕೆ ಮತ್ತು ಕಮಲ ಅವರು ಐಯುಡಿಪಿ ಲೇಔಟ್ ಆರನೇ ಮುಖ್ಯ ರಸ್ತೆ, ರಾಜು ಆರ್ ಪೋಕಳೆ ಅವರು ಸಿದ್ದರಾಮೇಶ್ವರ ವೃತ್ತ ಬೃಜನಹಟ್ಟಿ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ, ರಾಘವೇಂದ್ರ ಎಳೆಹೊಳೆ ಶಶಿಕಲಾ ಸ್ಫೂರ್ತಿ ಎಲ್ಲರೂ ಸೇರಿ ಕಳುಹಿಸಿರುವಂಥದ್ದು, ಅಣಜಿಗೆರೆ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಸಾರಥಿ ಶಿಕ್ಷಕರು ಅಂತ ಹೇಳ್ತಾ ಇದ್ದಾರೆ, ಶಿಲ್ಪಾವಿದ್ಯಾನಗರದಿಂದ ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ರೂಪ ರಾಘವೇಂದ್ರ ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ, ಮಹೇಶ್ ಹೊಸೂರು ಶಿಕಾರಿಪುರ ಇಲ್ಲಿಂದ ಬಂದಿದೆ ಇವರ ಸಂದೇಶ, ಉಮೇಶ್ ಪಂಡ್ರಹಳ್ಳಿ ಹಾಗೆ ಶಶಾಂಕ್ ಇದ್ದಾರೆ ಮತ್ತೆ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು, ಹಾಗೆ ಜಿಸಿಎಚ್ ಗುಂಚಕರ್ ಭರವಸಾಗರದಿಂದ ಶಿವಮೊಗ್ಗ ಕೃಷಿನಗರ ದೊಡ್ಡ ಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್, ಆದ್ಯಾತ್ ಹರ್ಷಿತಾ ಬಾಪುಜಿನಗರ ಚಿತ್ರದುರ್ಗದಿಂದ, ಮಂಜುಳಾ ಮಂಜುನಾಥ್ ಗುಜ್ಜರ್ ದರ್ಜಿ ಕಾಲೋನಿ ಎರಡನೇ
ಕ್ರಾಸ್ ಚಿತ್ರದುರ್ಗ, ಶಿಲ್ಪಾ ಗರ್ಲಪೇಟ್ ಮತ್ತು ಅಮೂಲ್ಯ ಗರ್ಲಪೇಟ್ ನೆಹರು ನಗರ ಚಿತ್ರದುರ್ಗ. ಮುಂದಿನ ಸಂದೇಶ ಯಾರು ಕಳುಹಿಸಿದ್ದಾರೆ ಅನ್ನೋದಾದ್ರೆ ಅನಿತಾ ಅನಂತರಾಜು ಗೊರ್ಲಡ್ಕು ಹಿರಿಯೂರು ತಾಲೂಕು. ಸಚಿನ್ ಭಾಸ್ಕರ್

0: ರಜನಿ ಶ್ರೀಕಂಠ ಅವರು, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ಜಿಹೆಚ್ಆರ್ ಲೇಔಟ್ ಚಿತ್ರದುರ್ಗ, ಸುಧಾಮಣಿ ರಮೇಶ್ ಬಾಬು, ಧನುಷ್ ದೀಕ್ಷಿತ್ ರೈಲ್ವೆ ಸ್ಟೇಷನ್ ಚಿತ್ರದುರ್ಗದಿಂದ. ಹಾಗೆ ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ತರೀಕೆರೆಯಿಂದ ಸಂದೇಶ ಬಂದಿದೆ. ವಸಂತ ವಿಶ್ವೇಶ್ವರಯ್ಯ ಪರಶುರಾಂಪುರ ಇಲ್ಲಿಂದ, ಹಾಗೆ ಪಾರಿಜಾತ ರಾಮಪ್ಪ ಶ್ರೇಷ್ಠ ಭರತ್ ರಾಜ್ ಚಿತ್ರದುರ್ಗದಿಂದ ಬಂದಿರುವಂತಹ ಸಂದೇಶ ಇದು. ನಿರ್ಮಲ ಬಸವರಾಜ್ ಲಕ್ಷ್ಮೀ ಬಜಾರ್ ಚಿತ್ರದುರ್ಗ, ಹಾಗೆ ಶೋಭಾ ಲೋಕೇಶ್ ಗಾರೆಹಟ್ಟಿಯಿಂದ, ವಿಭಾ ದೀಪಕ್ ಬೆಂಗಳೂರಿನಿಂದ, ಭೀಮಸಮುದ್ರದ ಶಿವ ಸರ್ವೋತ್ತಮ್ ಧವಳಗಿರಿ ಬಡಾವಣೆಯಿಂದ, ಶಾಂತಾಚಾರ್ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕು, ಧನುಷ್ ದೀಕ್ಷಿತ್ ಸುಧಾ ರಮೇಶ್ ಬಾಬುನ ಓಕೆ ಹೆಚ್ಎಲ್ಕೆ ರಸ್ತೆ ಚಿತ್ರದುರ್ಗದಿಂದ, ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಹರ್ಷಿತ್ ಆರ್ ಓಬಳೇಶ್ ವಕೀಲರು ಜಗಳೂರು ತಾಲೂಕಿನಿಂದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಓಕೆ ಇಷ್ಟು ಸಂದೇಶಗಳು ಬಂದಿದೆ ನನಗೆ, ಏನು ಸಮಯ ಕೊಟ್ಟಿದ್ದಲ್ವ ಆ ಸಂದರ್ಭದಲ್ಲಿ ಬಂದಿರುವಂಥದ್ದು. ಸ್ನೇಹಿತರೆ, ಯಾರೆಲ್ಲ ಸಂದೇಶ ಕಳುಹಿಸಿದ್ರಿ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಒಂದಷ್ಟು ವಿವರಣೆಯನ್ನು ಕೊಡ್ತೇನೆ. ಈಗ ಮತ್ತೊಂದು ವಾಣಿಜ್ಯ ಪ್ರಕಟಣೆಯನ್ನು ಕೇಳ್ಕೊಂಡು ಬರೋಣ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
4: ಸರ್, ಅಷ್ಟೊಂದ್ ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
5: ಸರ್, 2 ಲಕ್ಷ
6: ಏನಾಯ್ತಪ್ಪ?
4: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
4: ಕಟ್ ಮಾಡಿದ್ರು.
6: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
4: ಫ್ರಾಡ್?
6: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
7: ಹಣ ಕಳ್ಕೊಳ್ತೀರಾ.
8: RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.
10: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
11: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
10: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
11: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
12: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಸ್ನೇಹಿತರೆ, ಭಾರತದ ಮೊದಲ ಪೆಟ್ರೋಲ್ ಬಂಕ್ ಯಾವುದಾಗಿತ್ತು, ಎಲ್ಲಿತ್ತು, ಯಾವಾಗ ಪ್ರಾರಂಭ ಆಯಿತು ಅನ್ನೋವಂಥದ್ದನ್ನು ತಿಳ್ಕೊಳ್ಳೋಣ. ಇದು ಮುಂಬೈನಲ್ಲಿ ಸ್ಥಾಪನೆಯಾಗುತ್ತೆ. ನಾವೇನು ಈಗ ಭಾರತ್ ಪೆಟ್ರೋಲಿಯಂ ಅಂತೀವಲ್ಲ, ಅದು ಪ್ರಾರಂಭವಾದಾಗ ಅದರ ಹೆಸರು ಬರ್ಮಾ ಶೆಲ್ ಅಂತ ಹೇಳಿ ಇರುತ್ತೆ. ರಾಷ್ಟ್ರೀಕರಣ ನಂತರ ಈಗಿನ ಹೆಸರು ಬಂದಿರುವಂಥದ್ದು. 1928 ಅಂದಿನ ಬಾಂಬೆ ಅಂದರೆ ಈಗಿನ ಮುಂಬೈ ನಗರದ ಹ್ಯೂಸ್ ರಸ್ತೆಯಲ್ಲಿ, ಅಂದರೆ ಈಗಿನ ಅನಿಬೆಸೆಂಟ್ ರಸ್ತೆಯಲ್ಲಿ ಈ ಐತಿಹಾಸಿಕ ಪೆಟ್ರೋಲ್ ಬಂಕ್ ತೆರೆಯಲಾಗುತ್ತೆ. ಒಂದು ವಿಷಯ ಗೊತ್ತಾ, 1 ರೂಪಾಯಿಗೆ 18 ಲೀಟರ್ ಪೆಟ್ರೋಲ್ ಸಿಗ್ತಾ ಇತ್ತಂತೆ. ಅಂದರೆ ಆಗ 1 ರೂಪಾಯಿಗೆ ಅಷ್ಟೇ ಬೆಲೆ ಇತ್ತು ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಬಹುತೇಕ ಪೆಟ್ರೋಲ್ ಇಂಜಿನ್ನೇ ಆಧಾರವಾಗಿದ್ದಂಥದ್ದು. ಹಾಗಾಗಿ ಇಂಧನವನ್ನು ಬರ್ಮಾ, ಇರಾನ್ ಮತ್ತು ಪಶ್ಚಿಮ ಏಷ್ಯಾದ ದೇಶಗಳಿಂದ ಹಡಗುಗಳ ಮೂಲಕ ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು. ಬಂದರುಗಳಿಗೆ ಬಂದ ತೈಲವನ್ನು ಕಬ್ಬಿಣದ ಡ್ರಮ್ಗಳಲ್ಲಿ ತುಂಬಿಸಿ ಎತ್ತಿನ ಬಂಡಿ ಅಥವಾ ಟ್ರಕ್ಗಳ ಮೂಲಕ ಬಂಕ್ಗಳಿಗೆ ತಲುಪಿಸಲಾಗ್ತಾ ಇತ್ತು. ಹಾಗೆ ಕೈಯಿಂದ ಪಂಪ್ ಮಾಡಿ ವಾಹನಗಳಿಗೆ ಇಂಧನವನ್ನು ತುಂಬಿಸ್ತಾ ಇದ್ದಂಥ ಕಾಲ ಅದಾಗಿತ್ತು. ಸುಮಾರು 5 ದಶಕಗಳ ಕಾಲ ಭಾರತದಲ್ಲಿ ಸೇವೆ ಸಲ್ಲಿಸಿದ ಬರ್ಮಾ ಶೆಲ್ ಕಂಪನಿಯನ್ನು 1976 ಭಾರತ ಸರ್ಕಾರವು ರಾಷ್ಟ್ರೀಕರಣಗೊಳಿಸುತ್ತೆ. ನಂತರವೇ ಅದು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳಿ ನಾಮಕರಣಗೊಂಡಿತು. ಹೀಗೆ ಮುಂಬೈನ ಹ್ಯೂಸ್ ರಸ್ತೆಯಲ್ಲಿ ಅಂದು ಸಣ್ಣದಾಗಿ ಆರಂಭವಾದ ಪಯಣ ಇಲ್ಲಿಗೆ ಬಂದು ನಿಂತಿದೆ. ಹಾಗೆ ಮತ್ತೊಂದಷ್ಟು ಸಂದೇಶಗಳು ಬಂದಿದೆ ಸ್ನೇಹಿತರೆ, ಅವುಗಳನ್ನು ಕೂಡ ತಗೊಂಡ್ಬಿಡ್ತೇನೆ. ಸರ್ವೇಶ್ ಮುತಿಗಾರಹಳ್ಳಿಯಿಂದ, ರುಕ್ಮಿಣಿ ಜಯಲಕ್ಷ್ಮೀ ನಾಯ್ಡು DCC ಬ್ಯಾಂಕ್ ಲೇಔಟ್ನಿಂದ, ಹಾಗೆ ರವಿ ಅವರು, ತನುಜಾ ಕೂಡ ಇದ್ದಾರೆ ಶಿವಮೊಗ್ಗದಿಂದ, ಇಂದ್ರಜಿತ್ ಸಾಯಿನಾಥ್ ಅವರು MK ಹಟ್ಟಿಯಿಂದ, ಜೆ ಪ್ರಸನ್ನ ಕುಮಾರ್ ಗೋರ್ಲಡ್ಕು, ಶಿಲ್ಪಾ ವಿದ್ಯಾನಗರದಿಂದ, ಹಾಗೆ CT ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿ ಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ವಾಣಿಶ್ರೀ ಅಶ್ವಥರಾವ್ ನೆಹರು ನಗರ ಚಿತ್ರದುರ್ಗ, ಸ್ಕಂದನ್ ಭಾಸ್ಕರ್ ಶ್ರೀಕಂಠಮೂರ್ತಿ ಮೆದಹಳ್ಳಿ ರಸ್ತೆ ಚಿತ್ರದುರ್ಗ, ಹರ್ಷಿತ ಆರ್ ಓಬಳೇಶ್ ಓಕೆ ಇವರ ಹೆಸರನ್ನು ತಗೊಂಡಿದ್ವಿ. ಓಕೆ ಸ್ನೇಹಿತರೆ, ಕೆಲವು ಹೆಸರುಗಳು ಮತ್ತೆ ಬಂದಿದ್ವು, ಹಾಗಾಗಿ ಅವುಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಯಿತು. ಯಾರೆಲ್ಲ ಸಂದೇಶ ಕಳುಹಿಸಿದ್ರಿ ಎಲ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ 102.6 FM ಕಂಪನಾಂಕಗಳಲ್ಲಿ ಪ್ರಸಾರ ಆಗ್ತಾ ಇದೆ. ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಶ್ವಾಸಕೋಶ ಶಾಸ್ತ್ರಜ್ಞರಾದ ಡಾ ದಿವ್ಯ ಆರ್ವಿ ಅವರು. ನೀವು ನಮ್ಮ

ನಿಲಯದ ಮೊಬೈಲ್ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಪ್ರಶ್ನೆಗಳನ್ನು ಕೇಳಬಹುದು. ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ. ಮುಂಜಾನೆಯ ಮಂಜು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಿ.

ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಮತ್ತೆ ನಮ್ಮ ನಿಲಯದಿಂದ 8:30 ಚಿತ್ರಗೀತೆಗಳು ಪ್ರಸಾರ ಆಗ್ತವೆ. ನಿಲಯದ ಕಾರ್ಯಕ್ರಮಗಳನ್ನ 102.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ರಿ, ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರದಿಂದ. ಸಮಯ 8:15 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
3: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಸ್ನೇಹಿತರೆ, ಒಂದು ಪ್ರಶ್ನೆ ಏನು ಅಂತಂದ್ರೆ, ಸಾಮಾನ್ಯವಾಗಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಯಾವ

ಇತ್ತು ಅನಿವಾರ್ಯವೋ ಅಥವಾ ಹೇಗೋ ಒಂದೊಂದು ಸಾರಿ ಸುಳ್ಳು ಹೇಳುವಂಥದ್ದು ಇರುತ್ತಲ್ವಾ. ಆದರೆ ಈ ಸುಳ್ಳನ್ನು ಪತ್ತೆ ಹಚ್ಚೋದಕ್ಕೆ ಒಂದು ಉಪಕರಣ ಇದೆ. ಆ ಉಪಕರಣ ಯಾವುದು ಅನ್ನುವಂಥದ್ದನ್ನು ನೀವು ನನಗೆ ವಾಟ್ಸಪ್ಪಲ್ಲಿ ಉತ್ತರವನ್ನು ಕಳುಹಿಸಿಕೊಡಿ. ಸುಳ್ಳನ್ನು ಪತ್ತೆ ಹಚ್ಚೋದಕ್ಕೆ ಬಳಸುವಂಥ ಒಂದು ಉಪಕರಣ ಅದು ಯಾವುದು ಅನ್ನುವಂಥದ್ದು, ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ನಾನು ನಿಮಗೆ ಆಮೇಲೆ ಹೇಳ್ತೇನೆ. ಕೇಳೋಣ ತಾರೆ ಚಿತ್ರದ ಗೀತೆಯನ್ನು.

ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ ಪ್ರಸಾರ ಆಗ್ತಾ ಇದೆ. ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ, ಹಾಗೆ ನೀವು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಶ್ವಾಸಕೋಶ ಶಾಸ್ತ್ರಜ್ಞರಾದ ಡಾಕ್ಟರ್ ದಿವ್ಯ ಆರ್ವಿ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಹಾಗೆ 9141970272ಕ್ಕೆ ಕರೆ ಮಾಡುವ ಮೂಲಕ ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳು ಹಾಗೆ ಶ್ವಾಸಕೋಶದ ಆರೋಗ್ಯದ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. ಕೇಳಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ 102.6 FM ಕಂಪನಾಂಕಗಳಲ್ಲಿ. ಸ್ನೇಹಿತರೆ, ಪ್ರಶ್ನೆಯೊಂದನ್ನು ಕೇಳಿದ್ದೀನಿ. ಸಾಮಾನ್ಯವಾಗಿ ಈ ಸುಳ್ಳನ್ನು ಪತ್ತೆ ಹಚ್ಚೋದಕ್ಕೆ ಬಳಸುವಂಥ ಒಂದು ಉಪಕರಣ ಇದೆ, ಆ ಉಪಕರಣ ಯಾವುದು ಅನ್ನುವಂಥದ್ದನ್ನು ನಾನು ನಿಮಗೆ ಪ್ರಶ್ನೆಯಾಗಿ ಕೇಳಿದ್ದೀನಿ. ಹೌದು, ಮತ್ತೊಂದು ಹಾಡಿನ ಕಾಲಾವಕಾಶ ಇದೆ. ಬಿಂದಾಸ್ ಚಿತ್ರದ ಗೀತೆಯನ್ನು ಕೇಳೋಣ.

0: ನಿಮ್ಗೆ ಕಾಲೇಜಿನ ದಿನಗಳು ನೆನಪಿದ್ಯಾ?
1: ಅರೆ ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
0: ಬ್ಯಾಂಕ್ ಅಕೌಂಟ್ ಹಳೇದು ಕೂಡ ಹುಡುಕಬಹುದು.
2: ಎಲ್ಲಿ ಹುಡುಕೋದು?
0: ಉದ್ಗಮ್ನಲ್ಲಿ. RBI ನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
2: ಓ,
0: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
1: ಎಂದೇ ಸರ್ಚ್ ಮಾಡ್ತೀನಿ.
0: ಇವತ್ತು ಚಹಾ ನೀನ್ ಕುಡಿಸ್ಬೇಕು.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಓಕೆ ಸ್ನೇಹಿತರೆ, ಪ್ರಶ್ನೆ ಹೀಗಿತ್ತು. ಸುಳ್ಳನ್ನು ಪತ್ತೆ ಹಚ್ಚುವಂಥ ಒಂದು ಉಪಕರಣ ಇದೆ, ಆ ಸಾಧನ ಯಾವುದು ಅನ್ನುವಂಥದ್ದು. ಕೆಲವೊಂದು ಸಾರಿ ಈ ಒಂದು ಉಪಕರಣವನ್ನು ಬಳಸ್ತಾರೆ, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ಹೇಳ್ತೇನೆ. ಹಾಗೆ ಯಾರೆಲ್ಲ ಸಂದೇಶ ಕಳುಹಿಸಿದ್ದಾರೆ ಅನ್ನುವಂಥದ್ದನ್ನು ಮೊದಲಿಗೆ ತಿಳ್ಕೊಂಡ್ಬಿಡೋಣ. ಚಿತ್ರದುರ್ಗದಿಂದ ನೇತ್ರ ನಟರಾಜ್ ಅವರು, ಚರಿತ್ ನಾಗ್, ಸ್ನೇಹ ನಾಗಾರ್ಜುನ್ ಕೊಳ್ಳೇಗಾಲ, ಹಾಗೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ ಶಿವಲಿ ಇಲತೆಯಲ್ಲಿ ಮತ್ತೆ ಮನೆಯವರು, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಇವರು ಕೂಡ ಚಿತ್ರದುರ್ಗದಿಂದ, ಹಾಗೆ ಮತ್ತೊಂದು ಸಂದೇಶ ಚಿತ್ರದುರ್ಗದಿಂದ ರೂಪಾ ಪಾಂಡುರಂಗರಾವ್ ಅವರು, ಸೋನು ಚಿತ್ರದುರ್ಗ, ಹಾಗೆ ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು, ಅಶ್ವಿನಿ ರಾಜು, ಕೆಬಿ ರಾಜು, ಅಚ್ಯುತ್, ಸೂರ್ಯ, ಆನಂದ್, ಭಾಸ್ಕರ್, ಕಲಾವತಿ, ತುಂಬ ಜನ ಸೇರಿ ಕಳುಹಿಸಿರುವಂಥದ್ದು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ. ಮುಂದಿನ ಸಂದೇಶ ಯಾರು ಕಳುಹಿಸಿದಾರೆಂದರೆ, ಓಕೆ, ಚೇತನ್ ಕುಮಾರ್ ಜಿ ಆರ್ ಅವರು, ದಿಶಾಂತ್ ಕೂಡ ಇದ್ದಾರೆ, ಜೆ ಆರ್ ಬಿದರಕೆರೆಯಿಂದ ಕಳುಹಿಸಿರುವಂತಹ ಸಂದೇಶ ಇದು. ಹಾಗೆ ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿನಿಂದ, ಹಾಗೆ ಶೀಲಾ ಗಿರೀಶ್, ರತ್ನಮ್ಮ ವಿ ಪಾಳ್ಯ ಇಲ್ಲಿಂದ ಸಂದೇಶ ಕಳುಹಿಸಿದ್ದಾರೆ. ಶಾಂತವೀರ ಎಸ್ ಅವರು ಆಪೋಸಿಟ್ ಅಮೃತ ಆಯುರ್ವೇದ ಕಾಲೇಜ್ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ತುಳಸಿ ರಂಗನಾಥ್ ಅವರು ತರಳಬಾಳು ನಗರ ಚಿತ್ರದುರ್ಗದಿಂದ, ಹಾಗೆ ವಾಣಿ ಶಾಂತ ಕುಮಾರ್, ಸೃಜನ್, ಸಾರಿಕಾ, ಹಳೆಯ ಟೌನ್, ರಾಜಬೀದಿ, ವೀರಭದ್ರಸ್ವಾಮಿ ದೇವಸ್ಥಾನ ರೋಡ್, ಚಳ್ಳಕೆರೆ. ಸಂಧ್ಯಾ ಪ್ರಸನ್ನ ಕುಮಾರ್, ಕಬೀರಾನಂದ ಮಠದ ರಸ್ತೆ ಚಿತ್ರದುರ್ಗ. ಷಡಾಕ್ಷರಪ್ಪ ಪಿ ಅವರು ಉಪನ್ಯಾಸಕರು, ಜೆಎನ್ ಬಡಾವಣೆ ಚಿತ್ರದುರ್ಗ. ಹಾಗೆ ರಾಘವೇಂದ್ರ ಚಾರಿ, ಪವಿತ್ರ ಆಚಾರ್ ಮತ್ತೆ ಮನೆಯವರು, ಟಿ ನುಲೇನೂರಿನಿಂದ, ಜಿಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗ, ಇನ್ನು ಪ್ರತಿಭಾ ರಾಘವೇಂದ್ರ ಚೋರನೂರು, ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕು, ವಿಶಾಲ ಷಡಾಕ್ಷರಪ್ಪ ಅವರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿತ್ರದುರ್ಗದಿಂದ, ಹೊಸದುರ್ಗದ ದಯಾನಂದ ಅವರು, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಅಕುಲ್, ಡಾಕ್ಟರ್ ಅಕುಲ್ ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗ. ಮತ್ತೊಂದು ಸಂದೇಶ ಯಾರು ಕಳುಹಿಸಿದರೆ, ಸನ್ನಿಧಿ ಸ್ತುತಿ ಸಂದೇಶ್ ಸನ್ನಿಧಿ ಹೋಚಿ ಬೋರಯ್ಯ ಬಡಾವಣೆ ಅಂತ ಹೇಳ್ತಾ ಇದ್ದಾರೆ. ಲತಾ ಸುಹಾಸ್ ಹೊಸಕೋಟೆಯಿಂದ, ಕೂಡ್ಲಿಗಿ ತಾಲೂಕಿನ ಹೂಡೆಮ್ನಿಂದ ಶಾಂತಕುಮಾರಿ ಮಂಜುನಾಥ್, ಪ್ರಣತಿ ವಿಸ್ಮಯ ಅವರು, ಮೇನಕಾ ಉಮೇಶ್ ಸೈನ್ಸ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಲತಾ ಸಿದ್ದಪ್ಪ ಸೃಷ್ಟಿ ಮತ್ತು ಪ್ರಕೃತಿ ನೆಹರು ನಗರ ಹೊಳಲ್ಕೆರೆ ರಸ್ತೆ, ರೋಹಿತ್ ಪಾಯಸ್ ನಾಯಕನಹಟ್ಟಿಯಿಂದ, ಹಾಗೆ ಕಲಾವತಿ ನಾಗರಾಜ್ ಶೆಟ್ಟಿ ಹೊಳಲ್ಕೆರೆ ರಸ್ತೆಯಿಂದ ಕಳುಹಿಸಿರುವಂತಹ ಸಂದೇಶ. ಓಕೆ ಸ್ನೇಹಿತರೆ, ಸಂದೇಶ ಕಳುಹಿಸಿದ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಹೌದು, ನಾವು ಸುಮ್ ಸುಮ್ಮನೆ ಒಂದು ಸಾಧನವನ್ನು ಬಳಸೋದಕ್ಕಾಗೋದಿಲ್ಲ, ಕೆಲವೊಂದು ಸಾರಿ ಬೇಕಾಗುತ್ತೆ ಅಪರಾಧ ಪ್ರಕರಣಗಳಲ್ಲಿ ಇಂಥದ್ದೊಂದು ಬಳಸ್ತಾರೆ ಅಂತ. ಇದಕ್ಕೆ ಹೆಸರು ಬಂದು ಪಾಲಿಗ್ರಾಫ್ ಅನ್ನುವಂಥದ್ದು. ಪಾಲಿಗ್ರಾಫ್ ಅಂತ ಅಂದರೆ ಒಂದೇ ಸಮಯದಲ್ಲಿ ಹಲವಾರು ಶಾರೀರಿಕ ಪ್ರಕ್ರಿಯೆಗಳನ್ನು ದಾಖಲಿಸುವ ಒಂದು ಸಾಧನ. ಇದನ್ನು ಸಾಮಾನ್ಯವಾಗಿ ಸುಳ್ಳು ಪತ್ತೆ ಪರೀಕ್ಷೆ ಅಂತ ಹೇಳಿ ಕರೆಯಲಾಗುತ್ತೆ. ವ್ಯಕ್ತಿಯ ಹೃದಯ ಬಡಿತ, ರಕ್ತದೊತ್ತಡ, ಉಸಿರಾಟದ ದರ ಮತ್ತು ಬೆವರುವಿಕೆಯ ಮುಂತಾದ ಬದಲಾವಣೆಗಳನ್ನು ದಾಖಲಿಸುವ ಮೂಲಕ ಕೇಳಿದಂಥ ಪ್ರಶ್ನೆಗಳಿಗೆ ವ್ಯಕ್ತಿ ನೀಡುವ ಉತ್ತರಗಳು ಸತ್ಯವಾ ಅಥವಾ ಸುಳ್ಳ ಎನ್ನುವುದನ್ನು ನಿರ್ಣಯಿಸೋದಕ್ಕೆ ಪ್ರಯತ್ನಿಸಲಾಗುತ್ತೆ ಈ ಒಂದು ಪಾಲಿಗ್ರಾಫ್ ಅನ್ನುವಂಥ ಉಪಕರಣದ ಮೂಲಕ. ಓಕೆ ಸ್ನೇಹಿತರೆ, ಉತ್ತರ ಗೊತ್ತಾಗಿದೆ. ಹಾಗೆ ಸಂದೇಶ ಕಳುಹಿಸಿದ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಮಾಹಿತಿ ಇಷ್ಟ ಆಯಿತು ಅಂತ ಕೂಡ ಭಾವಿಸ್ತೇನೆ.
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
5: ಹಾಗೆ ಸುಮ್ಮನೆ ಚಿತ್ರದ ಗೀತೆ ಈಗ ಕೇಳೋಣ.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲೋಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

0: 8004202233.
1: मंगल भवन मंगलहारी
0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
2: ಆಕಾಶವಾಣಿ ಕೇಳುಗರೆ
3: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
2: ಏಪ್ರಿಲ್ ತಿಂಗಳ 13-16 ತಾರೀಖಿನವರೆಗೆ ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ
3: ಆಲಿಸಿ ಅನುಕೂಲ ಮಾಡಿಕೊಳ್ಳಿ
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು
4: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ
4: ಯಾಕ್ರಿ ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ
5: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸು
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-2233
7: ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ ಹಾಗೆ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಶ್ವಾಸಕೋಶ ಶಾಸ್ತ್ರಜ್ಞರಾದ ಡಾಕ್ಟರ್ ದಿವ್ಯಾ ಆರ್ವಿ ಅವರು ಪ್ರಿಯ ಕೇಳುಗರೆ ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಹಾಗೆ 9144972722 ಕರೆ ಮಾಡುವ ಮೂಲಕ ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳು ಹಾಗೂ ಶ್ವಾಸಕೋಶದ ಆರೋಗ್ಯದ ಕುರಿತು ಪ್ರಶ್ನೆಗಳನ್ನು ಕೇಳಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ

0: ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕೆಲವು ಪ್ರಕಟಣೆಗಳು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ

ರೈತ ಬಾಂಧವರಿಗೆ ಗಮನಿಸಿ, ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಸಂಜೆ 6:51 ಪ್ರಸಾರ ಆಗ್ತಾ ಇದೆ. ಹಸು, ಕುರಿ, ಮೇಕೆ ಹಾಗೂ ಎರೆಹುಳು ಸಾಕಾಣಿಕೆಯಲ್ಲಿನ ಅನುಭವಗಳನ್ನು ಕುರಿತು ಹಿರಿಯೂರು ತಾಲೂಕು ಗೌಡನಹಳ್ಳಿಯ ಕೃಷಿಕರಾದ ಕರಿಯಣ್ಣ ಇ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕೇಳಿ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಸಂಜೆ 6:51

0: ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ನಲ್ಲುಡಿ ಬದುಕಿಗೊಂದು ಹಿತ ನುಡಿ, ಗಣಪತಿ ಭಟ್ ಅವರಿಂದ.
1: ನಲ್ಲುಡಿ ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
2: ಪ್ರಪಂಚವೇ ಬೆರಗುಗೊಳ್ಳುವ ದಿವ್ಯಾದ್ಭುತವಾದ ಪ್ರತಿಭಾಸಂಪನ್ನ ಮಹಾಮಹಿಮ ವ್ಯಕ್ತಿಯ ತಪಸ್ವಿಯ ಜನ್ಮ ನಮ್ಮ ಪುಣ್ಯದ ಮಣ್ಣಿನಲ್ಲಿ ಆಯಿತು. ಶ್ರದ್ಧಾಳುಗಳು ಭಕ್ತಿ ಗೌರವಗಳಿಂದ ನೆನೆಯುವ ಆ ವ್ಯಕ್ತಿ ಶ್ರೀ ಶಂಕರಾಚಾರ್ಯರು. ಕೇರಳದ ಕಾಲಟಿಯಲ್ಲಿ ಶ್ರೀ ಶಂಕರ ಭಗವತ್ಪಾದರ ಜನ್ಮವಾಯಿತು. ವಿಶ್ವವೇ ವಿಭ್ರಮೆಗೊಳ್ಳುವ ಅಲೌಕಿಕ ಶಕ್ತಿ ಸಂಪನ್ನರಾಗಿದ್ದ ಇವರು ಅಷ್ಟವರ್ಷೇ ಚತುರ್ವೇದಿ. ಕೇವಲ ತಮ್ಮ 8ನೇ ವಯಸ್ಸಿನಲ್ಲಿ 4 ವೇದಗಳನ್ನು ಕರತಲಾಮಲಕವಾಗಿ ಕೈಯಲ್ಲಿಯ ನೆಲ್ಲಿಕಾಯಿಯಂತೆ ಕರಗತ ಮಾಡಿಕೊಂಡಿದ್ದರು. ಕೇವಲ 32 ವರ್ಷಗಳು ಮಾತ್ರ ಈ ಮಹಾಮಹಿಮರು ಬದುಕಿದ್ದರೆಂದೂ, ಇಷ್ಟೇ ಕಿರಿದಾದ ಆಯುರ್ಮಾನದಲ್ಲಿ ಈವರೆಗೂ ಯಾರೂ ಸಾಧಿಸಲಾರದ ಹಿರಿದಾದುದನ್ನು ಸಾಧಿಸಿದ್ದರೆನ್ನುವುದನ್ನು ಅರಿತಾಗ ಪರಮಾಶ್ಚರ್ಯವಾಗುತ್ತದೆ. ಈ ಅಚ್ಚರಿ ಬೆರಗು ಭಾರತೀಯರಿಗೆ ಮಾತ್ರವಲ್ಲ, ನಮ್ಮ ಮಣ್ಣಿನ ಗುಣದ ಪರಿಚಯವುಳ್ಳ ವಿದೇಶಿಯರೂ ಸಹ ನಿಬ್ಬೆರಗಾಗಿದ್ದಾರೆ. ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಶ್ರೀಶಂಕರರ ಪ್ರತಿಭೆಯ ಹಿಮಾಲಯ ಸಾದೃಶ್ಯವನ್ನು ಕಂಡು ವಿಸ್ಮಿತರಾದುದಲ್ಲದೆ ದೇಶ ವಿದೇಶಗಳಲ್ಲಿ ಭಗವತ್ಪಾದರ ತತ್ವ ಸಿದ್ಧಾಂತದ ಡಿಂಡಿಮವನ್ನು ಬಾರಿಸಿದ್ದಾರೆ. ಸೋದರಿ ನಿವೇದಿತಾ ಅವರು ಈ ಅಸದೃಶ ಪ್ರತಿಭೆಯನ್ನು ಬಣ್ಣಿಸಲು ತನ್ನ

0: ಶಬ್ದ ದಾರಿದ್ರ್ಯವಿದೆ ಎಂದು ತುಂಬಾ ಅರ್ಥಗರ್ಭಿತವಾಗಿ ನುಡಿದಿದ್ದಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಇದು ಶ್ರೀಮದ್ ಭಗವದ್ಗೀತೆಯಲ್ಲಿ ಗೀತಾಚಾರ್ಯನಾದ ಶ್ರೀಕೃಷ್ಣ ನುಡಿದ ನುಡಿ. ಧರ್ಮ ಬಿಟ್ಟು ಜನಾಂಗವಿಲ್ಲ. ಧರ್ಮ ಮಾನವ ಧರ್ಮ ನಾಶವಾದಾಗಲೆಲ್ಲ ಅದರ ಪುನರುತ್ಥಾನಕ್ಕೆ ದೈವಾಂಶವಾಗಿ ತಾನು ಅವತರಿಸಿ ಬರುವುದಾಗಿ ಶ್ರೀಕೃಷ್ಣ ನುಡಿದಿದ್ದಾನೆ. ಕ್ರಿಸ್ತಶಕ 788-820 ಜೀವಿಸಿದ್ದ ಶ್ರೀಶಂಕರರನ್ನು ಧರ್ಮ ಸಂಸ್ಥಾಪಕರೆಂದೂ ಸುಧಾರಕರೆಂದೂ ಮಾನವೀಯ ಮೌಲ್ಯಗಳನ್ನು ಬೋಧಿಸಿದ ಶ್ರೇಷ್ಠ ಆಚಾರ್ಯರೆಂದೂ ಪ್ರಪಂಚ ಗುರುತಿಸಿದೆ. ಅವೈದಿಕ ಮತಗಳು ವಿಜೃಂಭಿಸಿದ್ದ ಕಾಲ ಅದಾಗಿತ್ತು. ವೈದಿಕ ಮಾರ್ಗದಲ್ಲಿ ತೊಡಗಿದವರ ಸಂಖ್ಯೆ ಕಡಿಮೆ ಇತ್ತು. ಮೂಢನಂಬಿಕೆಗಳು ಕಂದಾಚಾರಗಳು ಸಮಾಜದ ಅನಿಷ್ಟಗಳಾಗಿದ್ದವು. ನಮ್ಮ ಜನತೆ ಸಂದಿಗ್ಧ ಸ್ಥಿತಿಯಲ್ಲಿತ್ತು. ವಿನಾಯಕನನ್ನು ಮಾಡುವವನು ಸೊಂಡಿಲನ್ನು ಸರಿಯಾದ ಜಾಗದಲ್ಲಿ ಅಳವಡಿಸದಿದ್ದರೆ ಅದು ವಾನರವಾಗುತ್ತದೆ. ಕಾಲ ಕಳೆದಂತೆ ಧರ್ಮಾನುಯಾಯಿಗಳಲ್ಲಿ ದುರಾಸೆ ಹೆಚ್ಚಿ ವಿವೇಕ ನಷ್ಟವಾದಾಗ ಅಧರ್ಮ ಅನೀತಿ ಹೆಚ್ಚುತ್ತದೆ. ಗಣೇಶನಿಗಿದ್ದ ನೈವೇದ್ಯವನ್ನೆಲ್ಲ ಇಲಿಯೇ ತಿಂದು ಕೊಬ್ಬಿದ್ದ ಕಾಲ ಅದು. ಮೂಷಿಕಾರ್ಚನೆಯನ್ನು ಬಿಡಿಸಿ ಗಣೇಶನಿಂದ ಇಲಿಯನ್ನು ಬೇರ್ಪಡಿಸಿ ಪೂಜೆ ಗಣೇಶನಿಗೆ ಎಂದು ಕಣ್ಣು ತೆರೆಸಬೇಕಾದ ವ್ಯಕ್ತಿಯ ಅಗತ್ಯ ಇತ್ತು. ಶ್ರೀ ಶಂಕರ ಭಗವತ್ಪಾದರು ಹತ್ತರ ಜೊತೆ ಮತ್ತೊಂದು ಎಂಬಂತೆ ಹೊಸ ಧರ್ಮವನ್ನು ಹುಟ್ಟುಹಾಕಲಿಲ್ಲ. ಸತ್ಯದರ್ಶನಕ್ಕೆ ಪ್ರಥಮ ಪ್ರಾಶಸ್ತ್ಯ ನೀಡಿದರು. ಪರಂಪರಾಗತ ಅನಾದಿ ಮಾರ್ಗವನ್ನು ಬಿಡಲಿಲ್ಲ. ಹೊಸ ಚಿಹ್ನೆಯನ್ನು ಶಿಷ್ಯಕೋಟಿಗೆ ಬಳಿಯಲಿಲ್ಲ. ವಿಶ್ವಕ್ಕೆಲ್ಲ ಒಬ್ಬನೇ ಪರಮಾತ್ಮ, ಅವನೇ ನಮ್ಮೆಲ್ಲರ ಆತ್ಮ. ಇಂಥ ಆತ್ಮನಿಗೆ ಧರ್ಮ ಜಾತಿ ಆಶ್ರಮಗಳಿಲ್ಲ. ಎಲ್ಲರೂ ಅದನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು. ಆತ್ಮಜ್ಞಾನವೊಂದೇ ಪರಮ ಪುರುಷಾರ್ಥ. ಇವನ್ನೆಲ್ಲ ತಿಳಿ ಹೇಳಲು ಭಗವತ್ಪಾದರು ಉಪನಿಷತ್ತುಗಳಿಗೂ ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆಗಳಿಗೆ ಉತ್ತಮವಾದ ಭಾಷೆಗಳನ್ನು ಬರೆದರು. ಎರಡು ಬಾರಿ ಇಡೀ ಭಾರತವನ್ನು ಕಾಲ್ನಡಿಗೆಯಲ್ಲಿ ಸಂಚರಿಸಿ ನಾಲ್ಕು ದಿಕ್ಕುಗಳಲ್ಲಿ ದಿಗ್ಗಜಗಳಂತೆ ನಾಲ್ಕು ಆಮ್ರಾಯ ಪೀಠಗಳನ್ನು ಸ್ಥಾಪಿಸಿದರು. ಅತ್ಯಲ್ಪ ಜೀವಿತಾವಧಿಯಲ್ಲಿ ವ್ಯಕ್ತಿಹಿತದೊಂದಿಗೆ ರಾಷ್ಟ್ರಹಿತವನ್ನು ಸಾಧಿಸಿದರು. ಜಾತಿ ಭೇದವಿಲ್ಲದೆ ಎಲ್ಲರ ಹಿತ ಸಾಧನೆಗಾಗಿ ಸುಮಾರು 125 ಸ್ತೋತ್ರಗಳನ್ನು ರಚಿಸಿದರು. ಭಜಗೋವಿಂದಂ ಈ ಸ್ತೋತ್ರದ ನಾದ ಮಾಧುರ್ಯಕ್ಕೆ ಅರ್ಥ ಗಾಂಭೀರ್ಯಕ್ಕೆ ಮರುಳಾಗದಿರಲು ಸಾಧ್ಯವೇ?
1: ಜಿಎಸ್ ಗಣಪತಿ ಭಟ್ ಅವರಿಂದ ನಲ್ನುಡಿ ಬದುಕಿಗೊಂದು ಹಿತನುಡಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ 102.6 FM.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್. ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ನಾದಯೋಗಿ ಮೈಸೂರು ವಿ ಅಂಬಾಪ್ರಸಾದ್ ಅವರ ವಯಲಿನ್ ವಾದನ, ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಶ್ರೀ ಮಹಾಗಣಪತಿ, ಗೌಳರಾಗ ಮಿಶ್ರ ಛಾಪುತಾಳ, ಪಕ್ಕವಾದ್ಯದಲ್ಲಿ ಮೃದಂಗ ವಿಆರ್ಆರ್ ಭಾರ್ಗವ್, ಘಟ ಎಸ್ ಮಂಜುನಾಥ್, ಮೋರ್ಚಿಂಗ್ ಎ ಶ್ರೀನಿವಾಸ.

ನಾದಯೋಗಿ ಮೈಸೂರು ವಿ ಅಂಬಾಪ್ರಸಾದ್ ಅವರ ವಯಲಿನ್ ವಾದನವನ್ನ ಕೇಳಿದ್ರಿ. ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಗೌಳರಾಗ ಮಿಶ್ರ ಚಾಪು ತಾಳದಲ್ಲಿ ಮೂಡಿಬಂತು. ಪಕ್ಕವಾದ್ಯದಲ್ಲಿ ಮೃದಂಗ ಸಾಥ್ ನೀಡಿದವರು ವಿ ಆರ್ ಆರ್ ಭಾರ್ಗವ್, ಘಟ ಎಸ್ ಮಂಜುನಾಥ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇದಾಗಿತ್ತು ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸ್ನೇಹಿತರೆ, ಗಮನಿಸಿ, ಇಂದು ಸಂಜೆ 5:30 ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನೀವು ಕೂಡ ನಿಮ್ಮ ಬುದ್ಧಿಮತ್ತೆಯನ್ನು ಹೊರಗೆ ಹಚ್ಚಬೇಕು ಅಂದರೆ ಕರೆ ಮಾಡಬೇಕು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ 9448640273 ಹಾಗೆ 9414197072 ಕರೆ ಮಾಡುವ ಮೂಲಕ ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ಹಾಗೆ ಕಾರ್ಯಕ್ರಮವನ್ನು ಕೇಳಿ ಸಂಜೆ 5:30

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ ನಿಲಯದ ಕಾರ್ಯಕ್ರಮಗಳನ್ನು ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ಸಮಯ 9:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಹೌದು, ಹಾಡುಗಳ ಜೊತೆ ನಿಮ್ಮ ಒಂದು ಸಂದೇಶಗಳನ್ನು ತಗೊಳ್ಳುವಂಥ ಸಮಯ ಕೂಡ ಇದಾಗಿದೆ. ಕಾರ್ಯಕ್ರಮಗಳ ಬಗ್ಗೆ ನಿಮ್ಮದೇ ಆದ ಅಭಿಪ್ರಾಯಗಳನ್ನು ಒಳಗೊಂಡ ಸಂದೇಶಗಳನ್ನು ತಗೊಳ್ತೇನೆ. ಮೊದಲಿಗೆ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ ಸಿಂಗಂ ಚಿತ್ರದಿಂದ.

0: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ
1: ಸ್ನೇಹಿತರೆ ಹಾಡುಗಳ ಜೊತೆ ನಿಮ್ಮ ಸಂದೇಶಗಳನ್ನು ತಗೊಳ್ಳುವಂಥ ಸಮಯ ಇದು ಹಾಗಾಗಿ ಬೆಳಗ್ಗೆಯಿಂದ ಸಾಕಷ್ಟು ಸಂದೇಶಗಳು ನಮಗೆ ಬಂದು ತಲುಪಿವೆ ಯಾರೆಲ್ಲ ಕಳುಹಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ ಶುಭ ಮುಂಜಾನೆ ಶುಭ ತರಲಿ ಅಂತ ಹೊನ್ನೂರಲ್ಲಿ ಅವರು ಹನುಮಂತಪುರ ಜಗಳೂರು ತಾಲೂಕು ಇಲ್ಲಿಂದ ಕಳುಹಿಸಿರುವಂಥದ್ದು ಬಕ್ರೀದ್ ಶುಭಾಶಯ ಅಂತ ಹೇಳಿ ಈದ್ ಮುಬಾರಕ್ ಅಂತ ಹೇಳಿ ಆರಂಭದಲ್ಲಿ ಸೇರಿಸಿದ್ದಾರೆ ತ್ಯಾಗ ಪ್ರೀತಿ ಭ್ರಾತೃತ್ವದ ಈ ಹಬ್ಬ ನಿಮ್ಮ ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ತರಲಿ ಅಲ್ಲಹ

ನಿಮ್ಮ ಪ್ರಾರ್ಥನೆಗಳನ್ನ ಕೇಳಲಿ, ಕುರ್ಬಾನಿಯನ್ನು ಸ್ವೀಕರಿಸಲಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅವರು ಇವತ್ತು ಹಬ್ಬವನ್ನು ಆಚರಿಸ್ತಾ ಇದ್ದೀರಿ, ನಿಮಗೂ ಕೂಡ ಶುಭವಾಗಲಿ ಅಂತ ಆಶಿಸ್ತಾ ಧನ್ಯವಾದಗಳು ಮೆಸೇಜ್ಗೋಸ್ಕರ. ಇನ್ನು ವಿಶ್ವ ಹಸಿವಿನ ದಿನ ನೀಗಲಿ ಬಡತನ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ಬೋಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ಕಳಿಸಿರುವಂಥದ್ದು ಏನು ಹೇಳ್ತಾ ಇದ್ದಾರೆ ಅಂದರೆ, ಸಕಲ ಜೀವರಾಶಿಗಳ ಬದುಕು ಬಾಳಿನ ನೆಲೆಗಟ್ಟಿನ ಜೀವನಾವಶ್ಯಕತೆ ಆಹಾರ, ಹಸಿವಿನ ಆಟದಲ್ಲಿ ಹೊಟ್ಟೆ ಹೊರೆಯುವ ಕಾರ್ಯದಿಂದ ಜೀವನ ವಿಹಾರ, ಬದುಕು ಬದುಕಲು ಬಿಡಿ, ಅನ್ನ ಉಳಿಸಿ ಜೀವ ಉಳಿಸಿ, ಹಸಿವಿಲ್ಲದ ಭಾರತ ನಮ್ಮ ಕನಸು, ಹೊಟ್ಟೆಪಾಡಿನ ದುಡಿಮೆಗೆ ಪ್ರಫುಲ್ಲವಾಗಲಿ ಮನುಜನ ಮನಸ್ಸು, ಆಹಾರವನ್ನು ವ್ಯರ್ಥ ಮಾಡಬೇಡಿ, ಹಸಿವಿನ ಬೆಲೆ ಮರೆಯಬೇಡಿ, ಪ್ರತಿ ವ್ಯಕ್ತಿಗೂ ಆಹಾರ ಸಿಗಬೇಕು, ಮನದಲ್ಲಿ ನಗುವರಳಿ ನಲೆದಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ನಿಟ್ಟಿನಲ್ಲಿ ನೇಗಿಲ ಯೋಗಿ ಸಾಕ್ಷಾತ್ ದುಡಿಮೆಯ ಹರಿಕಾರ ನಮ್ಮ ಭಾಗ್ಯ, ಅನ್ನಕ್ಕಾಗಿ ಸಂಪಾದನೆ, ಸಂಪಾದನೆಯಿಂದ ಸೌಖ್ಯ ಸೂತ್ರದ ಆರೋಗ್ಯವೇ ಸೌಭಾಗ್ಯ, ಕಾಳು ಕಾಳಿನಲ್ಲಿ ರೈತರ ಹೆಸರು ಮುದ್ರಿತವಾಗಿ ಹಸಿವಿಗಾಗಿ ಅನ್ನವೆಂಬ ಸಂದೇಶ, ಹಸಿವು ಮುಕ್ತ ಜಗತ್ತಿಗಾಗಿ ಕೈ ಜೋಡಿಸೋಣ, ಅದುವೇ ಮಾನವೀಯತೆ ಆದೇಶ ಅಂತೇಳಿ ಕಳುಹಿಸಿರುವಂಥದ್ದು ಖಂಡಿತ ಹೌದು. ಕುವೆಂಪು ಅವರು ರೈತನನ್ನು ನೇಗಿಲ ಯೋಗಿ ಅಂತ ಹೇಳಿ ಕರೆದಿದ್ದಾರೆ. ಧನ್ಯವಾದಗಳು ನಿಮ್ಮ ಒಂದು ಸಂದೇಶಕ್ಕೆ ಅಂತ ಹೇಳ್ತಾ, ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ ಶಿವಲೀಲತೆಯಲ್ಲಿ ಮನೆಯವರು ಕಳುಹಿಸಿರುವಂಥ ಈ ಸಂದೇಶ, ಆತ್ಮೀಯ ನಿರೂಪಕರಾದ ಅಂಬಿಕಾ ಮೇಡಮ್ ಅವರಿಗೆ ಶುಭ ಮುಂಜಾನೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ನಮಸ್ಕಾರ. ಒಂದು ಸೊಗಸಾದ ನುಡಿ ಮಾತಿನೊಂದಿಗೆ ಪ್ರಾರಂಭಿಸಿ ಬೆಳಗಿನ ನಮನ ಕಾರ್ಯಕ್ರಮದಲ್ಲಿ ದೇವಸ್ಥಾನದಲ್ಲಿ ತೀರ್ಥ ಪ್ರಸಾದ ಕೊಡುವ ಪಂಚಪಾತ್ರೆಯ ಕುರಿತ ಭಕ್ತಿ ಪ್ರಧಾನ ಮಾಹಿತಿ ಜೊತೆ ಭಕ್ತಿ ಹಾಡುಗಳು ಕೇಳಿ ತುಂಬ ಆನಂದ ಆಯಿತು. ಧನ್ಯವಾದ ಮೇಡಮ್ ಅಂತಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಹೇಮಮೂರ್ತಿ ಅವರು ಯೋಗ ಶಿಕ್ಷಕಿ ಚಿತ್ರದುರ್ಗ ಆಕಾಶವಾಣಿ ಕೇಳುಗರಿಗೂ ಹಾಗೂ ಆಕಾಶವಾಣಿ ಪರಿವಾರದವರಿಗೂ ಶುಭ ಮುಂಜಾನೆಯ ಶುಭೋದಯಗಳು ಅಂತ ಹೇಳಿದ್ದೀರಿ. ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ನಿಮಗೂ ಕೂಡ ಶುಭ ಮುಂಜಾನೆ ಅಂತ ಹೇಳ್ತಾ ಸ್ನೇಹಿತರೆ, ಈಗ ಮತ್ತೊಂದು ಹಾಡನ್ನ ಕೇಳೋಣ, ನಂತರ ಉಳಿದ ಸಂದೇಶಗಳ ಜೊತೆ ಸಾಗೋಣ ಅಂತ. ಈಗ ಓಂ ಶಾಂತಿ ಓಂ ಚಿತ್ರದ ಗೀತೆ.

ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ಇನ್ನು ಮುಂದೆ 10 ಗಂಟೆಗೆ ಪ್ರಸಾರ ಆಗ್ತಾ ಇದೆ. ಇಂದಿನ ಕಾರ್ಯಕ್ರಮದಲ್ಲಿ ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳು, ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ, ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಶ್ವಾಸಕೋಶ ಶಾಸ್ತ್ರಜ್ಞರಾದ ಡಾಕ್ಟರ್ ದಿವ್ಯಾ ಆರ್ವಿ ಅವರು. ಪ್ರಿಯ ಕೇಳುಗರೇ, ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. ಕೇಳಿ ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ಇನ್ನು ಮುಂದೆ 10 ಗಂಟೆಗೆ. ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳು ಇದೆ, ನೋಡೋಣ ಯಾರೆಲ್ಲ ಕಳುಹಿಸಿದ್ದಾರೆ ಅಂತ. ನಮಸ್ತೆ ಮೇಡಮ್ ಅಂತ ಹೇಳ್ತಾ ಪ್ರತಿಭಾ ರಾಘವೇಂದ್ರ ಅವರು ಚೋರನೂರಿನಿಂದ, ನಮನ ಕಾರ್ಯಕ್ರಮದಲ್ಲಿ ಪಂಚಪಾತ್ರೆ ಪಂಚಪತ್ರೆ ಬಗ್ಗೆ ಮಾಹಿತಿ ಹಾಗೂ ಆರೋಗ್ಯ ಬಿಂದುವಿನಲ್ಲಿ ಪಂಚಕಷಾಯದ ಬಗ್ಗೆ ಚೆನ್ನಾಗಿತ್ತು. 8:30 ಪಾಲಿಗ್ರಾಫ್ ವಿಚಾರ ಗೊತ್ತಿರಲಿಲ್ಲ, ತಿಳಿಸಿದ್ದಕ್ಕೆ ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಂದು ಗಾದೆ ಅಂತ ಹೇಳ್ತಾ ಇದ್ದಾರೆ, ಲಾಲಿಸಿದ ಮಕ್ಕಳು ಪೂಜಿಸಿದರೆ ದೇವರು ಅನ್ನುವಂಥದ್ದು. ಹಾಗೆ ಕನ್ನಡದ ವಿಷಯ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಮತ್ತು ಲಕ್ಷ್ಮೀಬಾಯಿ ಅವರ ಮದುವೆ ನಡೆದದ್ದು ಹುಬ್ಬಳ್ಳಿಯಲ್ಲಿ. ಶುಭ ದಿನ ಎಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ, ನಿಮಗೂ ಕೂಡ ಶುಭ ದಿನ. ಮಾಹಿತಿಗಾಗಿ ಧನ್ಯವಾದಗಳು, ಸಂದೇಶವನ್ನು ಕಳುಹಿಸಿದ್ದೀರಿ, ಥ್ಯಾಂಕ್ ಯು. ಇನ್ನು ತಿಪ್ಪೇಸ್ವಾಮಿ ರಾಮತೀರ್ಥ ಇಲ್ಲಿಂದ ಕಳುಹಿಸಿರುವಂಥದ್ದು, ನಿರೂಪಕರಿಗೆ ಮತ್ತು ಎಲ್ಲ ಕೇಳುಗರಿಗೂ ನಮಸ್ಕಾರಗಳು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕ ಸಾಲುಗಳು ಅಂತ ಹೇಳಿ ಒಂದೆರಡು ಸಾಲುಗಳನ್ನು ಅವರು ಹೇಳ್ತಾ ಇದ್ದಾರೆ. ಏನು ಅಂದರೆ, ಜೀವನದ ಸತ್ಯ, ಯಾರಿಗೆ ಬದುಕುವುದಕ್ಕೆ ಬರುವುದೋ ಅವರು ಯಾವುದೇ ಸೌಲಭ್ಯವಿಲ್ಲದಿದ್ದರೂ ಸಂತೋಷವಾಗಿರ್ತಾರೆ, ಯಾರಿಗೆ ಬದುಕಲು ಬರುವುದಿಲ್ಲವೋ ಅವರು ಎಲ್ಲ ಸೌಲಭ್ಯಗಳಿದ್ರೂ ದುಃಖ ಪಡ್ತಾರೆ ಅನ್ನುವಂಥದ್ದು. ಜೀವನವೆನ್ನುವುದು ಮ್ಯೂಸಿಕ್ ಪ್ಲೇಯರ್ ಅಲ್ಲ, ನಮಗಿಷ್ಟ ಬಂದ ಹಾಡುಗಳನ್ನು ಕೇಳಲು. ಜೀವನವೆನ್ನುವುದು ರೇಡಿಯೋ ಇದ್ದ ಹಾಗೆ, ಅದರಲ್ಲಿ ಏನು ಬರುತ್ತೋ ಅದನ್ನು ಕೇಳಿ ಸಂತೋಷ ಪಡಬೇಕು ಅಂತ ಹೇಳಿ ಒಂದೆರಡು ಒಳ್ಳೆ ಮಾತುಗಳು ಅಂತ ಹೇಳ್ತಾ ಇದ್ದಾರೆ. ಹೌದು, ತಾನೊಂದು ಬಗೆದರೆ ಮಾನವ ಬೇರೊಂದು ಬಗೆಯಿತು ದೈವ ಅನ್ನುವಂಥ ಮಾತನ್ನು ಕೂಡ ಇದೇ ಅರ್ಥದಲ್ಲಿ ಅಲ್ವಾ ಹೇಳಿರೋದು. ನಮನದಲ್ಲಿ ಪಂಚಪಾತ್ರೆ ಅಂದರೆ ಪಂಚಪತ್ರೆ, ಆರೋಗ್ಯ ಬಿಂದುವಿನಲ್ಲಿ ಪಂಚವಿಧ ಕಷಾಯ ಕಲ್ಪನೆಗಳ ಸ್ವರಸದ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು. ವಚನ ಚಿಂತನೆ ಶುಭ ನುಡಿ ಅರ್ಥಪೂರ್ಣವಾಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಒಂದು ಸಂದೇಶಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ, ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರದಿಂದ ಕಳುಹಿಸಿರುವಂಥದ್ದು ಹೊಳಲ್ಕೆರೆ ರಸ್ತೆಯಿಂದ. ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವನದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂಥ ಭಕ್ತಿ ಗೀತೆಗಳ ಜೊತೆಗೆ ರೈತರ ಹಾಗೂ ಆರೋಗ್ಯ ಬಿಂದುವಿನಲ್ಲಿ ಸಲಹೆಗಳನ್ನು ಕೇಳ್ತಾ ಸುಮಧುರ ಭಾವಗೀತೆಗಳನ್ನು ಕೇಳಿಸ್ತಾ ಚಿತ್ರಗೀತೆಗಳ ಮೂಲಕ ಹಲವಾರು ವಿಷಯಗಳ ಜೊತೆ ಇವತ್ತಿನ ನಲ್ಲುಡಿ ಬಗ್ಗೆ ಕೇಳ್ತಾ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ ಕೇಳ್ತಾ ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ನಿಮ್ಮ ನಿರೂಪಣೆಯಲ್ಲಿ ನಮಗೆ ಅರ್ಥಗರ್ಭಿತವಾಗಿ ತಿಳಿಸಿರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್, ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭ ದಿನ, ಹಾಗೆ ಸಂದೇಶವನ್ನು ಕಳುಹಿಸಿದಿರಿ, ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಸ್ನೇಹಿತರೀಗ ಮತ್ತೊಂದು ಹಾಡನ್ನು ಕೇಳೋಣ. ನಂತರ

0: ನಷ್ಟು ಸಂದೇಶಗಳಿದೆ ತಗೊಳ್ಳೋಣ. ಒಂದು ವಾಣಿಜ್ಯ ಪ್ರಕಟಣೆ ಆರಂಭದಲ್ಲಿ, ನಂತರ ರಾಮ್ಲೀಲಾ ಚಿತ್ರದ ಗೀತೆ.
1: ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಸ್ನೇಹಿತರೆ ಮತ್ತಷ್ಟು ಸಂದೇಶಗಳು. ಜಿಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ ಕಳುಹಿಸಿದರೆ, ಬೆಳಗ್ಗೆಯ ನಮನ ಭಕ್ತಿಗೀತೆ ಕಾರ್ಯಕ್ರಮದಲ್ಲಿ ಪಂಚಪಾತ್ರೆ ಹಾಗೂ ಪತ್ರಗಳ ಬಗ್ಗೆ ವಿವರವಾಗಿ ಮಾಹಿತಿ, ಜೊತೆಗೆ ವಚನಗಳು, ಭಾವಗೀತೆ ಮತ್ತು ಪೆಟ್ರೋಲ್ ಬಂಕ್ನ ವಿವರಣೆ, ಹಾಗೆ ಸುಳ್ಳು ಹೇಳಲು ಒಂದು ಉಪಕರಣ ಇದೆ ಅನ್ನೋದೇ ಗೊತ್ತಿರಲಿಲ್ಲ, ಅದರ ಬಗ್ಗೆನೂ ಕೂಡ ಮಾಹಿತಿ ತಿಳಿಸಿದ್ರಿ. ಹಾಗೆ ಎಲ್ಲ ಚಿತ್ರಗೀತೆಗಳು ಇಷ್ಟ ಆಯಿತು. ಮತ್ತೆ ನಲ್ನುಡಿ ಶ್ರೀಶಂಕರರ ಬಗ್ಗೆ ಎಲ್ಲ ಒಟ್ಟಾರೆಯಾಗಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿ ಸೂಪರ್ ಅಂತ ಒಂದು ಇಮೋಜಿಯನ್ನು ಕೂಡ ಕಳಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಚಂದನ, ಕಾರ್ಯಕ್ರಮ ಕೇಳಿ ಹಾಗೆ ನೀವು ಸಂದೇಶವನ್ನು ಕಳುಹಿಸಿರೋದಕ್ಕೋಸ್ಕರ ಅಂತ ಹೇಳ್ತಾ ಮತ್ತೊಂದು ಸಂದೇಶ ಯಾರು ಕಳುಹಿಸಿದ್ದಾರೆ ಅಂತ ಅನ್ನೋದಾದ್ರೆ, ಐತಿಹಾಸಿಕ ಕೋಟೆನಾಡು ಗಂಡುಗಲ್ಲಿ ಮದಕರಿ ನಾಯಕರಾಳಿದ ಚಿತ್ರದುರ್ಗದಿಂದ ಅಂತ ಹೇಳಿ, ಹೊಸದುರ್ಗದ ದಯಾನಂದ ಅವರು, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ, ಡಾಕ್ಟರ್ ಅಕುಲ್, ಮಹೇಶ್ ಚಂದ್ರ, ಬಿ ವಿ ಕೆಸ್ ಲೇಔಟ್ ಚಿತ್ರದುರ್ಗದಿಂದ, ಶುಭೋದಯ ದ್ಯಾಮಲಂಬಿಕ ಎಂ ಎಸ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ದೇವಸ್ಥಾನಗಳಲ್ಲಿ ದೇವರ ಪೂಜೆಗೆ ಬಳಸುವ ಪಂಚಪಾತ್ರೆ ಬಗ್ಗೆ ನೀವು ನೀಡಿದ ವಿವರಗಳು, ಮಾಹಿತಿ ತುಂಬಾ ವಿವರವಾಗಿ ಹಾಗೂ ಅರ್ಥಪೂರ್ಣವಾಗಿ ಮೂಡಿ ಬಂತು. ಭಕ್ತಿಗೀತೆಗಳು ಹಾಗೆ ಚಿತ್ರಗೀತೆಗಳು, 7:45, 8:30 ಚಿತ್ರಗೀತೆ ಮತ್ತೆ ಸುಳ್ಳು ಪತ್ತೆ ಯಂತ್ರ ಪಾಲಿಗ್ರಾಫ್ ಬಗ್ಗೆ ನೀಡಿದ ವಿವರ ಹಾಗೂ ಮಾಹಿತಿ ತುಂಬಾ ಉಪಯುಕ್ತವಾಗಿತ್ತು, ಅದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು, ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ, ಇನ್ನು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ, ವಿಮರ್ಶ್ ರಾಜಾಜಿನಗರದಿಂದ ಕಳುಹಿಸಿರುವಂತಹ ಸಂದೇಶ ಇದು. ನಿಮಗೂ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ, ಇನ್ನು ಮೀರಾ ನಾಡಿಗೂ, ಉಪನ್ಯಾಸಕಿ ಅಂತ ಹೇಳ್ತಾ ಇದ್ದಾರೆ ಚಿತ್ರದುರ್ಗದಿಂದ. ನಮಸ್ತೆ ನಿರೂಪಕರಿಗೆ, ನಾನು ಬೆಳಗಿನ ಹಾಗೂ ಸಂಜೆಯ ಕಾರ್ಯಕ್ರಮ ತಪ್ಪದೇ ಕೇಳ್ತೀನಿ. ಈ ದಿನದ ನಮನ ಹಾಗೂ ಆರೋಗ್ಯದ ಬಗ್ಗೆ ಮಾಹಿತಿ, ಸುಂದರ ಚಲನಚಿತ್ರ ಗೀತೆಗಳ ಜೊತೆ ಪ್ರಶ್ನೋತ್ತರ, ಪೆಟ್ರೋಲ್ ಮತ್ತು ಇತರ ವಿಷಯದ ಬಗ್ಗೆ ಮಾಹಿತಿ ಹಾಗೂ ಗಣಪತಿ ಭಟ್ ಅವರ ನಲ್ನುಡಿ ಅರ್ಥಪೂರ್ಣವಾಗಿ ಮೂಡಿ ಬಂತು. ಶಾಸ್ತ್ರೀಯ ಸಂಗೀತದಲ್ಲಿ ವಯೋಲಿನ್ ವಾದನ ಕೇಳಲು ಸುಮಧುರವಾಗಿತ್ತು, ಹಾಗೆ ಹಿಂದಿ ಚಿತ್ರಗೀತೆಗಳು ಸೊಗಸಾಗಿವೆ ಅಂತ ಹೇಳಿ ಮೂಡಿ ಬರ್ತಾ ಇದೆ ಅಂತ ಕೂಡ ಹೇಳಿದಿರಿ. ಥ್ಯಾಂಕ್ ಯು ಸಂದೇಶವನ್ನು ಕಳುಹಿಸಿರೋದಕ್ಕೋಸ್ಕರ ಅಂತ ಹೇಳ್ತಾ, ಇನ್ನು ಮೋಹನ್ ಕುಮಾರ್, ಭರಮಸಾಗರ, ಚಳ್ಳಕೆರೆಯಿಂದ, ಚಳ್ಳಕೆರೆ ತಾಲೂಕಿನಿಂದ, ನಮಸ್ತೆ ಮೇಡಮ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದಿವೆ ಹಾಗೂ ಮಧ್ಯೆ ಮಧ್ಯೆ ಯಜಮಾನ ಚಿತ್ರದ ಮ್ಯೂಸಿಕ್ ಬರ್ತಾ ಇತ್ತು, ಅದು ನನಗೆ ಬಹಳ ಇಷ್ಟ ಆಯಿತು ಅಂತ ಹೇಳಿದಿರಿ. ಹೌದು, ಕೆಲವೊಂದು ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ಸಮಯ ಸಿಕ್ಕರೆ ನಾವು ಫಿಲ್ಲರ್ ಅಂತ ಹೇಳಿ ಬಳಸ್ತೇವೆ, ಆ ಸಂದರ್ಭದಲ್ಲಿ ನೀವು ಕೇಳಿರುವಂಥದ್ದು. ಓಕೆ, ಇನ್ನು ಶುಭ ಮುಂಜಾನೆ, ಆಕಾಶವಾಣಿ ನಿಮ್ಮ FM 102.6 ಬಾನುಲಿಯಿಂದ ಬರುವ ಎಲ್ಲ ಕಾರ್ಯಕ್ರಮಗಳು ತುಂಬಾ ಅಚ್ಚುಕಟ್ಟಾಗಿ ಹಾಗೂ ಅರ್ಥಪೂರ್ಣವಾಗಿ ಮೂಡಿ ಬರುತ್ತವೆ. ಸಮಾಜದಲ್ಲಿ ಪ್ರಸ್ತುತ ಜರುಗುತ್ತಿರುವ ವಿದ್ಯಮಾನಗಳನ್ನು ಸಾರ್ವಜನಿಕರಿಗೆ ಮನ ಮುಟ್ಟುವಂತೆ ಅರಿವು ಮೂಡಿಸ್ತೀರಿ. ಧನ್ಯವಾದಗಳು ಹಾಗೂ ಈ ದಿವಸದ ಮುಸ್ಲಿಂ ಬಾಂಧವರಿಗೆ ಈದ್ ಆಚರಣೆಯ ಶುಭಾಶಯಗಳು ಅಂತ ಹೇಳಿ, ಹೌದು, ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ. ಡಾಕ್ಟರ್ ತುಳಸಿ ರಂಗನಾಥ್ ಅವರು ತರಳಬಾಳು ನಗರ ಚಿತ್ರದುರ್ಗದಿಂದ ಕಳುಹಿಸಿರುವಂತಹ ಸಂದೇಶ ಇದು. ಓಕೆ, ಥ್ಯಾಂಕ್ ಯು. ಇನ್ನು ಆಕಾಶವಾಣಿ ನಿರೂಪಕರಿಗೆ ಬೆಳಗಿನ ವಂದನೆಗಳು ಅಂತ ಹೇಳಿ, ಬಾಗೇನಾಳ್ ರಮ್ಯ, ನಿತಿನ್, ಸುರೇಶ್, ಯಶವಂತ್, ಬೆಳಗ್ಗೆ ಶುಭ ನುಡಿ ಅರ್ಥಪೂರ್ಣವಾಗಿತ್ತು, ನಮನ ಭಕ್ತಿಗೀತೆಗಳ ಜೊತೆ ನೀಡಿದ ಮಾಹಿತಿ ತುಂಬಾ ಇಷ್ಟ ಆಯಿತು, ಚಿಂತನ ಕಾರ್ಯಕ್ರಮದಲ್ಲಿ ಬಕ್ರೀದ್ ಹಬ್ಬದ ಬಗ್ಗೆ ಮಾಹಿತಿ ವಿಶೇಷತೆಯನ್ನು ಬಹಳ ಚೆನ್ನಾಗಿ ತಿಳಿಸಿಕೊಟ್ರು, ಹಾಗೆ ಬದುಕಿಗೊಂದು ನುಡಿ ಮಾತುಗಳು ಬದುಕಿನ ಅನ್ವಯಕ್ಕೆ ಬಹಳ ಉಪಯುಕ್ತವಾಗಿತ್ತು, ಹಾಗೆ ಮಧುರವಾದ ಚಿತ್ರಗೀತೆಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ. ನಿಮ್ಮ ನಿರೂಪಣೆಯೊಂದಿಗೆ ಎಲ್ಲ ಕಾರ್ಯಕ್ರಮಗಳು ತುಂಬಾ ಸುಮಧುರವಾಗಿ ಮೂಡಿ ಬರ್ತಿವೆ, ನಡೆಸಿಕೊಡುತ್ತಿರುವ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ಸಂದೇಶ ಕಳುಹಿಸಿದ ನಿಮಗೂ ಕೂಡ ಹಾರ್ದಿಕ ಧನ್ಯವಾದಗಳು ಅಂತ ಹೇಳ್ತಾ, ನಮಸ್ತೆ ಅಂಬಿಕಾ ಮೇಡಮ್, ಕಾರ್ಯಕ್ರಮಗಳ ಜೊತೆಗೆ ಇದೀವಿ, ಅನಿತಾ, ನಿತ್ತ, ರಾಜು, ಗೊರ್ಲಡ್ಕು, ಹಿರಿಯೂರು ತಾಲೂಕು, ಖಂಡಿತ ನೀವೆಲ್ಲರೂ ನಮ್ಮ ಜೊತೆ ಇದ್ದೀರಿ ಅನ್ನುವಂಥ ಭರವಸೆ ನಮಗೂ ಕೂಡ ಖಂಡಿತ ಇದೆ. ಹಾಗಾಗಿಯೇ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಸ್ಫೂರ್ತಿದಾಯಕವಾಗಿ ನಡೆಸೋದಕ್ಕೆ ನಮಗೂ ಕೂಡ ಖುಷಿಯಾಗುತ್ತೆ ಅಂತ ಹೇಳ್ತಾ, ಓಕೆ ಸ್ನೇಹಿತರೆ, ಧೂಮ್ 3 ಚಿತ್ರದ ಗೀತೆ ಸ್ವಲ್ಪ ಮಟ್ಟಿಗೆ ಕೇಳಿಬಿಡೋಣ.

0: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಹಲೋ ಡಾಕ್ಟರ್, ಆರೋಗ್ಯದಾರಿವು ನೇರ ಫೋನಿನ್ ಕಾರ್ಯಕ್ರಮ. ವಿಷಯ: ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ದಿವ್ಯಾ ಆರ್ವಿ. ಸ್ನೇಹಿತರೆ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳಬಹುದು. 9448640273 ಹಾಗೆ 9141972722ಕ್ಕೆ ಕರೆ ಮಾಡುವ ಮೂಲಕ ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳು ಹಾಗೆ ಶ್ವಾಸಕೋಶದ ಆರೋಗ್ಯದ ಬಗ್ಗೆ ನಿಮ್ಮ ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಅವಕಾಶ ಇದೆ. ಹಾಗೆ ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಾವಿವತ್ತು ಏನು ತಂಬಾಕಿನ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಯಾಕೆ ಅನ್ನುವಂಥದ್ದು ಒಂದು ಹಿನ್ನೆಲೆ ಜೊತೆಗೆ ಪ್ರಾರಂಭ ಮಾಡೋಣ ಕಾರ್ಯಕ್ರಮವನ್ನು. ಪ್ರತಿ ವರ್ಷ ಮೇ 31ರಂದು ಏನಿದೆ ವಿಶ್ವ ತಂಬಾಕು ನಿಷೇಧ ಅಥವಾ ವಿಶ್ವ ತಂಬಾಕು ರಹಿತ ದಿನವನ್ನಾಗಿ ಆಚರಿಸಲಾಗುತ್ತೆ. ಒಂದು ಅಧ್ಯಯನಗಳ ಪ್ರಕಾರ ತಂಬಾಕು 15 ವಿಧದ ಕ್ಯಾನ್ಸರ್ಗೆ ಕಾರಣ ಅನ್ನುವಂಥ ಮಾಹಿತಿ ಕೂಡ ಹೌದು. ಹಾಗಾಗಿ ಈ ಶ್ವಾಸಕೋಶಕ್ಕೂ ಕೂಡ ಹೆಚ್ಚಿನ ಒಂದು ಪ್ರಮುಖ ಕಾರಣ ಆಗಿರುವಂಥದ್ದು ಕ್ಯಾನ್ಸರ್ಗೆ ಅಥವಾ ಶ್ವಾಸಕೋಶದ ಆರೋಗ್ಯ ಹಾಳಾಗಲಿಕ್ಕೆ ಅಂತ. ಆ ನಿಟ್ಟಿನಲ್ಲಿ ನಾವಿವತ್ತು ತಂಬಾಕು ಎಷ್ಟು ಮಟ್ಟಿಗೆ ಶ್ವಾಸಕೋಶದ ಆರೋಗ್ಯ ಹಾಳು ಮಾಡೋದಕ್ಕೆ ಕಾರಣ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಮಿಂದ ಮಾಹಿತಿಯನ್ನು ಪಡಿತೇವೆ. ಡಾಕ್ಟ್ರೆ, ಅದಕ್ಕಿಂತ ಮುಂಚೆ ಈಗ ಶ್ವಾಸಕೋಶ ಅಂತ ಅನ್ನುವಂಥದ್ದು ಒಂದು ಭಾಗ, ದೇಹದ ಒಂದು ಭಾಗ, ಅದು ಏನೆಲ್ಲ ಕಾರ್ಯವನ್ನು ನಿರ್ವಹಿಸುತ್ತೆ, ಯಾವೆಲ್ಲ ಭಾಗಗಳಿಂದ ಅದು ಆಗಿದೆ ಅನ್ನುವಂಥದ್ದು ಒಂದು ಪುಟ್ಟ ಪರಿಚಯವನ್ನು ಮಾಡಿಕೊಡಿ.
1: ಈಗ ಶ್ವಾಸಕೋಶ ಅನ್ನೋದು ನಿಮ್ಮ ಮೂಗಿನಿಂದನೂ ಶುರು ಆಗತ್ತೆ. ನೋಸ್, ನೇಸಲ್ ಕ್ಯಾವಿಟಿ, ಫ್ಯಾರಿಂಗ್ಸ್, ಲಾರಿಂಗ್ಸ್

0: ಅಂತ ಕರಿತೀವಿ. ಅದಾದಮೇಲೆ ಟ್ರೇಕಿಯಾ ಬರುತ್ತೆ, ಅದಾದಮೇಲೆ ಬ್ರಾಂಕೆ ಇರುತ್ತೆ, ಅದಾದಮೇಲೆ ನಿಮ್ಮ ಲಂಗ್ಸ್ ಬರುತ್ತೆ. ಲಂಗ್ಸಲ್ಲಿ ಎರಡು ಲಂಗ್ಸ್ ಇರುತ್ತೆ, ರೈಟ್ ಲಂಗ್ ಮತ್ತು ಲೆಫ್ಟ್ ಲಂಗ್ ಅಂತ ಹೇಳ್ಬಿಟ್ಟು. ಒಂದು ರೈಟ್ ಲಂಗು 450 grams ವೆಯ್ಟ್ ಮಾಡುತ್ತೆ, ಲೆಫ್ಟ್ ಲಂಗು 350 grams ವೆಯ್ಟ್ ಮಾಡುತ್ತೆ. ರೈಟ್ ಲಂಗಲ್ಲಿ ಮತ್ತೆ ನಾವು ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ, ಅಪ್ಪರ್ ಲೂಬ್, ಮಿಡಲ್ ಲೂಬ್, ಲೋವರ್ ಲೋಬ್ ಅಂತೇಳಿ ಕರಿತೀವಿ. ಅದನ್ನು ಸಪ್ರೇಟ್ ಮಾಡೋದು ಫಿಷರ್ಸ್ ಅಂತ ಇರುತ್ತೆ, ಆರಿಸೊಂಟಲ್ ಫಿಷರ್ ಮತ್ತು ಆಬ್ಲಿಕ್ ಫಿಷರ್ಸ್ ಅಂತ ಕರಿತೀವಿ. ಆದರೆ ಎಡಗಡೆಯಲ್ಲಿ ಎರಡೇ ಲೋಬ್ಸ್ ಇರುತ್ತೆ, ಅಪ್ಪರ್ ಲೋಬ್, ಮಿಡಲ್ ಲೋಬ್ ಅಂತ ಹೇಳ್ಬಿಟ್ಟು. ಬಲ್ಗಡೆಯಲ್ಲಿ ಮಿಡಲ್ ಲೋಬು, ಎಡಗಡೆಯಲ್ಲಿ ಲಿಂಗ್ಯುಲಾರ್ ಸೆಗ್ಮೆಂಟ್ ಅಂತೇಳಿ ಕರಿತೀವಿ. ಸೊ ಇದು ನಮ್ಮ ಶ್ವಾಸಕೋಶದ್ದು ಒಂದು ಪಿಕ್ಚರು.
1: ಡಾಕ್ಟರ್, ನಿಜ ಹೇಳಬೇಕು ಅಂದ್ರೆ ಎರಡು ಶ್ವಾಸಕೋಶ ಇರುತ್ತೆ, ಎಲ್ಲವೂ ಒಂದೇ ಸೈಜ್ ಅಲ್ಲಿ ಇರುತ್ತೆ, ಅದು ಒಂದೇ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನುವಂಥದ್ದು ಮಾತ್ರ ಗೊತ್ತಿತ್ತು. ನೀವು ಇವಾಗ ಎರಡು ಬೇರೆ ಬೇರೆ ತೂಕದಲ್ಲೂ ಕೂಡ ವ್ಯತ್ಯಾಸ ಇದೆ, ಅವುಗಳಲ್ಲಿರುವಂಥ ಭಾಗಗಳು ಕೂಡ ಮೂರು ಮತ್ತೆ ಎರಡು ಈ ರೀತಿಯಾಗಿ ಹೇಳಿದ್ದೀರಿ. ಶ್ವಾಸಕೋಶದ, ಹೌದು, ನಾವು ಗಾಳಿಯನ್ನು ಉಸಿರಾಡ್ತೀವಿ, ಶ್ವಾಸಕೋಶಕ್ಕೆ ಹೋಗುತ್ತೆ ಅನ್ನುವಂಥದ್ದು. ಈ ಶ್ವಾಸಕೋಶದ ಕೆಲಸ ಏನು?
0: ಮೇನ್ ಶ್ವಾಸಕೋಶದ ಕೆಲಸ ಅಂತಂದ್ರೆ ಆಕ್ಸಿಜನ್ನ ಒಳಗೆ ತಗೊಂಡ್ಬಿಟ್ಟು ನಮ್ಮ ಬೇರೆ ಬಾಡಿ ಪಾರ್ಟ್ಸ್ಗಳಿಗೆ ಸಪ್ಲೈ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಅಂತ ಒಂದು ಪ್ರೊಡ್ಯೂಸ್ ಆಗುತ್ತೆ, ಅದನ್ನು ಮೇನ್ ಆಗಿ ಅದು ಹೊರ ಕಳಿಸ್ಬೇಕು. ಇದು ನಮ್ಮ ಶ್ವಾಸಕೋಶದ ಮೇನ್ ಫಂಕ್ಷನ್ ಕೆಲಸ. ಬೇರೆ ಕೆಲಸಗಳೂ ಇದೆ, ಫಾರ್ ಎಕ್ಸಾಂಪಲ್ ಟೆಂಪರೇಚರ್, ನಮ್ಮ ಬಾಡಿ ಟೆಂಪರೇಚರ್ನ ರೆಗ್ಯುಲೇಟ್ ಮಾಡುತ್ತೆ, ಮೆಟಬಾಲಿಕ್ ಆಕ್ಟಿವಿಟೀಸ್ನ ರೆಗ್ಯುಲೇಟ್ ಮಾಡುತ್ತೆ, pH ಅದನ್ನು ಕೂಡ ರೆಗ್ಯುಲೇಟ್ ಮಾಡುತ್ತೆ. ಆದರೆ ಮೇನ್ ಅದರದ್ದು ಕಾರ್ಯ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಡುವಂಥದ್ದು,
1: ರಕ್ತವನ್ನು ಶುದ್ಧೀಕರಿಸುವಂಥ ಕಾರ್ಯ ಶ್ವಾಸಕೋಶದ್ದು. ಅದೇ ಆಮ್ಲಜನಕ ರಕ್ತದಲ್ಲಿರುವಂಥದ್ದು, ಅದು ಕೂಡ ಶ್ವಾಸಕೋಶದ ಕೆಲಸನ.
0: ಅಂದ್ರೆ ನಾವು ಆಕ್ಸಿಜನ್ ತಗೊಳ್ಳೋದೇ ನಮ್ಮ ನೋಸಿಂದ, ಮೂಗಿಂದ ಒಳಗೆ ಬಂದ್ಬಿಟ್ಟು ಅದರಿಂದ ನಮ್ಮ ಬೇರೆ ಬಾಡಿ ಪಾರ್ಟ್ಸಿಗೆಲ್ಲ ಸಪ್ಲೈ ಆಗಿ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ, ಅದನ್ನ ಅದು ಹೊರಗಡೆ ಕಳಿಸ್ಕೊಡತ್ತೆ. ಇದು ಮೇನ್
1: ಶ್ವಾಸಕೋಶದ ಒಂದು ಕೆಲಸ. ಓಕೆ, ಈಗ ನಾವು ಏನು ವಿಶ್ವ ತಂಬಾಕು ರಹಿತ ದಿನ ಇದೆ, May 31, ಈ ಯಾಕಾಗಿ ಆಚರಿಸಲಾಗುತ್ತೆ, ಇದರ ಒಂದು ಹಿನ್ನೆಲೆ ಹೇಳಿ.
0: ಈಗ ಪ್ರಪಂಚದಲ್ಲಿ ಟೊಬ್ಯಾಕೋ ಕನ್ಸಂಪ್ಷನ್ ತುಂಬಾ ಆಗ್ಬಿಟ್ಟಿದೆ, ಬರೀ ದೊಡ್ಡವರು ಅವರು ಅಷ್ಟೇ ಅಲ್ಲ, ಯೂತ್ಸ್ ಕೂಡ ತುಂಬಾ ಮಾಡ್ತಾ ಇದ್ದಾರೆ. ಏನಕ್ಕೆ? ಓಕೆ, ನನ್ನ ಫ್ರೆಂಡ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಕಾಣುತ್ತೆ, ಕೂಲ್ ಕಾಣ್ತೀನಿ, ಅದಕ್ಕೋಸ್ಕರ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇದು ನಮ್ಮ ದೇಹಕ್ಕೆ ಬಹಳ ಹಾನಿಕರಕ ಆಗಿದೆ. ಸೊ ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ 1983 WHO ಅವರು ನೋ ವರ್ಲ್ಡ್ ಟೊಬ್ಯಾಕೋ ಡೇ ಅಂತೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ, ತಂಬಾಕುವಿಂದ ಏನೇನು ಪರಿಣಾಮಗಳಾಗತ್ತೆ, ಈವನ್ ನಾವು ಅವರಿಗೆ ತಂಬಾಕುನ ಬಿಡೋದಕ್ಕೂ ಕೂಡ ಹೆಲ್ಪ್ ಮಾಡ್ತೀವಿ, ಸ್ಮೋಕಿಂಗ್ ಸೀಸೇಷನ್ ಮಾಡೋದಕ್ಕೂ ಅವರಿಗೆ ಹೆಲ್ಪ್ ಮಾಡಿ ಕೊಡ್ತೀವಿ. ಸೊ ಇದು ಮೇನ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಸೊಸೈಟಿಯಲ್ಲಿ, ಏನಾಗುತ್ತೆ, ಬರೀ ಶ್ವಾಸಕೋಶ ಅಷ್ಟೇ ಅಲ್ಲ, ಬೇರೆ ಬಾಡಿ ಪಾರ್ಟ್ಸು ಕೂಡ ತೊಂದರೆ ಆಗುತ್ತೆ.
1: ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ ಡಾಕ್ಟರ್, ಈ ಒಂದು ಶ್ವಾಸ ಇದು ತಂಬಾಕು ರಹಿತ ದಿನದ ಒಂದು ಹಿನ್ನೆಲೆಯಲ್ಲಿ ಜಾಗೃತಿಯನ್ನು ಮೂಡಿಸುವಂತ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತೆ?
0: ಫ್ರೀ ಕ್ಯಾಂಪ್ಸ್ ಮಾಡ್ತೀವಿ, ಬ್ಲಡ್ ಪ್ರೆಷರು, ECG, ಶ್ವಾಸಕೋಶದ್ದು ಟೆಸ್ಟ್ ಮಾಡೋದು ಎಲ್ಲ ಫ್ರೀ ಕ್ಯಾಂಪ್ಸ್ಗಳು ಮಾಡ್ತೀವಿ. ಆಮೇಲೆ ಸ್ಮೋಕಿಂಗ್ ಸೀಸೇಷನ್ ಮಾಡಬೇಕು ಅಂತಾನೆ ಒಪ್ಕೊಂಡಿರೋರ್ನ ಕೌನ್ಸಿಲಿಂಗ್ ಮಾಡ್ತೀವಿ, ಬಿಹೇವಿಯರಲ್ ಥೆರಪಿ ಕೊಡ್ತೀವಿ, ಮೋಟಿವೇಶನ್ ಮಾಡ್ತೀವಿ, ಅವರಿಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಇದರಿಂದನೂ ಅವ್ರಿಗೆ ಬಿಡಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಇದೆ, ಅದು ಕೂಡ ಹೆಲ್ಪ್ ಮಾಡ್ತೀವಿ. ಕೆಲವು ಮೆಡಿಸಿನ್ಸ್ಗಳು ಇದಾವೆ, ಅದನ್ನು ಕೊಟ್ಟು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ.
1: ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಒಂದು ಹಮ್ಮಿಕೊಳ್ಳಲಾಗುತ್ತೆ ಈ ಒಂದು ವಿಶ್ವ ತಂಬಾಕು ರಹಿತ ದಿನದ ಹಿನ್ನೆಲೆಯಲ್ಲಿ ಅಂತ. ಇನ್ನು ಈ ಶ್ವಾಸಕೋಶಕ್ಕೆ ಬಂದರೆ ಹೇಗೆ ಈ ತಂಬಾಕು ಸೇವನೆ, ಯಾವೆಲ್ಲ ರೂಪದಲ್ಲಿ ತಂಬಾಕು ಸೇವನೆ ಮಾಡ್ತಾರೆ ಜನ?
0: ನಮಗೆ ಗೊತ್ತಿರೋ ಪ್ರಕಾರ ಸ್ಮೋಕ್ ಮಾಡೋರಿಗೆ ಮಾತ್ರ ಅದು ಅಫೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿರ್ತೀವಿ, ಆದರೆ ತಪ್ಪು. ಪಕ್ಕದಲ್ಲಿರೋರಿಗೂ ಕೂಡ ಅದು ಅಫೆಕ್ಟ್ ಆಗುತ್ತೆ, ಅವರು ಬಿಡೋ ವಗೆಯಿಂದ ಪಕ್ಕದಲ್ಲಿರೋರು ಅದನ್ನು ಸೇವಿಸಿದ್ರೆ ಅವರಿಗೂ ಅದು ಅಫೆಕ್ಟ್ ಆಗುತ್ತೆ. ಅದನ್ನು ನಾವು ಪ್ಯಾಸಿವ್ ಸ್ಮೋಕಿಂಗ್ ಅಂತ ಕರಿತೀವಿ, ಇಲ್ಲ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತೇಳಿ ಕರಿತೀವಿ. ಅದಷ್ಟೇ ಅಲ್ಲ, ಸ್ಮೋಕ್ ಮಾಡಿದ್ಮೇಲೆ ಅದು ಕೆಮಿಕಲ್ಸ್ ಎಲ್ಲ ಕಾರ್ಪೆಟ್ ಮೇಲೆ, ಕರ್ಟನ್ಸ್ ಮೇಲೆ, ಬಟ್ಟೆಗಳ ಮೇಲೂ ಕೂಡ ಬಿದ್ದಿರುತ್ತೆ. ಆ ಪರ್ಸನ್ ಅಲ್ಲಿಂದ ಹೋದ್ಮೇಲೂ ಬೇರೆ ಯಾರು ಬಂದು ಅಲ್ಲಿ ಕುತ್ಕೊಂಡ್ರೆ ಅವ್ರಿಗೆ ಬರೋ ಚಾನ್ಸಸ್ಸು ಕೂಡ ಇರುತ್ತೆ.
1: ಓ,
0: ಅದನ್ನು ನಾವು ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತೇಳಿ ಕರಿತೀವಿ.
1: ಓಕೆ, ಸೆಕೆಂಡ್ ಹ್ಯಾಂಡ್ ಅಲ್ಲದೆ ಥರ್ಡ್ ಹ್ಯಾಂಡ್
0: ಕೂಡ ಇರುತ್ತೆ.
1: ನಾವು ಸಾಮಾನ್ಯವಾಗಿ ಅಡುಗೆ ಮಾಡ್ಬೇಕಾದ್ರೆ ಏನಾದರೂ ಹೊಗೆ ಬಂದರೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಕೂರುತ್ತೆ ಅನ್ನುವಂಥದ್ದು ಸ್ವಲ್ಪ ಇರುತ್ತೆ ಅಲ್ವಾ, ಅದೇ ರೀತಿ ಇದು ಕೂಡ ಬೇರೆ ಭಾಗಗಳ ಮೇಲೆ ಕೂರುತ್ತಾ?
0: ಹೌದು, ಕೂರುತ್ತೆ. ಇದರಲ್ಲಿ 7,000 ಹೆಚ್ಚು ಕೆಮಿಕಲ್ಸ್ ಇರುತ್ತೆ ಒಂದು ಸಿಗರೇಟ್ ಅಲ್ಲಿ.
1: 7,000?
0: 7,000.
1: ಓಕೆ, ತುಂಬಾ ಜಾಸ್ತಿನೇ.
0: ತುಂಬಾ ಜಾಸ್ತಿನೇ, ನೋಡೋದಕ್ಕೆ ಸಣ್ಣದಿದೆ ಬಟ್ ಜಾಸ್ತಿ ಕೆಮಿಕಲ್ಸ್ ಇರುತ್ತೆ.
1: ಹೌದು, ಹೇಗೆ ಈ ಶ್ವಾಸಕೋಶದಲ್ಲಿ

0: ಹೇಗೆ ಅದು ಸೇರ್ಕೊಳ್ಳುತ್ತೆ, ಏನೆಲ್ಲ ತೊಂದರೆಯನ್ನ ಉಂಟು ಮಾಡುತ್ತೆ ಡಾಕ್ಟರ್?
1: ಈಗ ಒಂದು ಸಿಗರೇಟ್ ಅಲ್ಲಿ ನಿಮಗೆ ಏನೇನಿರುತ್ತೆ ಅಂದ್ರೆ ಟೊಬ್ಯಾಕೋ ಇರುತ್ತೆ, ನಿಕೋಟಿನ್ ಅಂತ ಇರುತ್ತೆ. ಈ ನಿಕೋಟಿನ್ ನಿಮಗೆ ಅಡಿಕ್ಷನ್ ಆಗ್ಬಿಡತ್ತೆ, ಮತ್ತೆ ಮತ್ತೆ ಸೇವಿಸಬೇಕು ಅನ್ಸುತ್ತೆ,
0: ವ್ಯಸನ ಉಂಟಾಗುತ್ತೆ.
1: ಹೌದು. ಅದಾದ್ಮೇಲೆ ನೆಕ್ಸ್ಟ್ ಕಾರ್ಬನ್ ಮೊನಾಕ್ಸೈಡ್ ಅಂತ ಒಂದು ಪಾಯ್ಸನಸ್ ಗ್ಯಾಸ್ ಇರುತ್ತೆ, ಆರ್ಸಿನಿಕ್, ಕ್ಯಾಡ್ಮಿಯಂ, ಬೆನ್ಸಿನ್, ಹೀಗೆ ಹಲವಾರು ಕೆಮಿಕಲ್ಸ್ ಇರುತ್ತೆ. ನೀವು ಅದನ್ನ ಸೇವಿಸಿದಾಗ ನಿಮ್ಮ ಶ್ವಾಸಕೋಶಕ್ಕೆ ಅದು ಒಳಗಡೆ ಹೋಗ್ಬಿಟ್ಟು ಡ್ಯಾಮೇಜ್ ಮಾಡೋದಕ್ಕೆ ಶುರು ಮಾಡುತ್ತೆ.
0: ಈಗ ಧೂಮಪಾನ ಒಂದೇನಾ ಅಥವಾ ಈಗ ಜಗಿಯುವಂತಹ ಒಂದು ರೂಪದಲ್ಲಿ ಕೂಡ ತಂಬಾಕನ್ನ ಸೇವನೆ ಮಾಡ್ತಾರೆ, ಬಾಯಿಯ ಕ್ಯಾನ್ಸರ್ಗೆ ಮುಖ್ಯವಾದ ಕಾರಣ ಅನ್ನುವಂಥದ್ದು ಗೊತ್ತು, ಈ ತಂಬಾಕನ್ನ ಜಗಿಯುವಂಥದ್ದು, ಹಾಗೆ ಅದು ಶ್ವಾಸಕೋಶಕ್ಕೂ ಕೂಡ ತೊಂದರೆ ಮಾಡಬಹುದಾ?
1: ಹೌದು. ಟೊಬ್ಯಾಕೋ ಸೇವನೆ ಬರೀ ಸ್ಮೋಕಿಂಗ್ ಇಂದ ಅಂತಲ್ಲ, ಹಲವಾರು ರೀತಿ ಇದೆ. ಸಿಗರೆಟ್ ಸ್ಮೋಕಿಂಗ್, ಬೀಡಿ ಸ್ಮೋಕಿಂಗ್, ತಂಬಾಕು, ಗುಟ್ಕಾ, ಜರ್ದಾ, ಹುಕ್ಕ, ತುಂಬಾ ವೇಸ್ ಅಲ್ಲಿ ಕನ್ಸ್ಯೂಮ್
0: ಮಾಡ್ತಾರೆ ರೂಪದಲ್ಲಿ.
1: ಹೌದು, ಬೇರೆ ಬೇರೆ ರೂಪ ಆದ್ರೂ ಕೂಡ ಎಲ್ಲಾದ್ರಲ್ಲೂ ಅದೇ ಕೆಮಿಕಲ್ಸ್ ಇರುತ್ತೆ, ನಿಮಗದು ತೊಂದರೆ ಮಾಡೇ ಮಾಡುತ್ತೆ.
0: ಆ ರೀತಿಯಾಗಿ ಹಾಗೆ ನಾವು ಬಹುಶಃ ಏನು ಬರೀ ಸ್ಮೋಕ್ ಮಾಡೋರಿಗೆ ಮಾತ್ರ ಅದು ತೊಂದರೆ ಆಗುತ್ತೆ ಅನ್ನುವಂಥದ್ದಿಲ್ಲ, ಜಗಿಯುವಂತ ತಂಬಾಕು ಕೂಡ ತೊಂದರೆ ಮಾಡಬಹುದು ಅಂತ ಹೇಳಿ
1: ತೊಂದರೆ ಮಾಡುತ್ತೆ.
0: ಕೆಲವರೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9448640273, ಹಾಗೆ 9114197772 ಕರೆ ಮಾಡುವ ಮೂಲಕ ಈ ಶ್ವಾಸಕೋಶದ ಆರೋಗ್ಯದ ಬಗ್ಗೆ ಪ್ರಶ್ನೆಗಳಿದ್ರೆ ಕೇಳಬಹುದು. ಈಗ ಕಾರ್ಬನ್ ಮೊನಾಕ್ಸೈಡ್ ಆಯಿತು ಅಂತ ಅನ್ನೋದಾದ್ರೆ ಅದು ಹೇಗೆ ಪರಿಣಾಮ ಬೀರುತ್ತೆ?
1: ಈ ಕಾರ್ಬನ್ ಮೊನಾಕ್ಸೈಡ್ ಒಂದು ಒಂದು ಪಾಯ್ಸನಸ್ ಗ್ಯಾಸ್, ನಮ್ಗೆ ಆಕ್ಸಿಜನ್ ಬಾಡಿಗೆ ಸಪ್ಲೈ ಮಾಡೋದನ್ನ ಕಮ್ಮಿ ಮಾಡ್ಬಿಡತ್ತೆ. ಸೊ ಆರ್ಗನ್ಸ್ಗೆ ನಮ್ಗೆ ಆಕ್ಸಿಜನ್ ಸಪ್ಲೈ ಆಗಲ್ಲ. ವೈಟಲ್ ಆರ್ಗನ್ಸ್, ಬ್ರೈನ್, ಹಾರ್ಟ್, ಕಿಡ್ನಿ, ಇದಕ್ಕೆಲ್ಲ ಆಕ್ಸಿಜನ್ ಸಪ್ಲೈ ಕಮ್ಮಿ ಮಾಡುತ್ತೆ. ಸೊ ಅದು ಆ ಆರ್ಗನ್ಸ್ಗೆಲ್ಲ ಪರಿಣಾಮ ಬೀಳಕ್ಕೆ ಶುರು ಆಗತ್ತೆ.
0: ಇನ್ನು ಈ ಟಾರ್ ರೀತಿಯ ಒಂದು ವಸ್ತು ಕಟ್ಕೊಳ್ಳುತ್ತೆ ಅಂತೀವಲ್ವ, ಅದ್ರ ಬಗ್ಗೆ ಹೇಳಿ ಡಾಕ್ಟ್ರೆ.
1: ಟಾರು ಕೂಡ ನೀವು ಸಿಗರೇಟು, ಬೀಡಿ ಅದರಲ್ಲೆಲ್ಲ ಕೂಡ ಇರುತ್ತೆ. ಅದನ್ನು ಕೂಡ ನಿಮ್ಮ ಶ್ವಾಸಕೋಶಕ್ಕೆ ತೊಂದರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಶ್ವಾಸಕೋಶಕ್ಕೆ ತೊಂದರೆ ಆಗ್ತಿದೆ ಅಂತಂದ್ರೆ ನಾನಾ ರೀತಿಗಳ ತೊಂದರೆ ಆಗ್ಬೋದು. ಫಸ್ಟ್ ನಿಮ್ಮ ಬಾಯಿಂದನೇ ಶುರು ಆಗ್ಬೋದು, ಬಾಯಲ್ಲಿ ಅಲ್ಸರ್ಸ್ ಆಗ್ಬೋದು, ಥ್ರೋಟ್ ಕ್ಯಾನ್ಸರ್ಸ್ ಆಗ್ಬೋದು. ಆಮೇಲೆ ಶ್ವಾಸಕೋಶಕ್ಕೆ ಬಂದ್ರೆ COPD ಅಂತ ಹೇಳಿ ಕರಿತೀವಿ, ಕ್ರೋನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸಾರ್ಡರ್, ಅದರಲ್ಲಿ ಎಂಫೈಸೀಮಾ ಬ್ರಾಂಕೈಟಿಸ್ ಅಂತ ಇರುತ್ತೆ, ಅದಾಗ್ಬೋದು. ಆಮೇಲೆ ನಿಮ್ದು ಸ್ಮೋಕಿಂಗ್ ಮಾಡಿ ಮಾಡಿ ನಿಮ್ಮ ಇಮ್ಯುನಿಟಿ ಕಮ್ಮಿ ಆಗಿತ್ತು ಅಂದ್ರೆ ಟ್ಯೂಬರ್ಕ್ಯುಲೋಸಿಸ್ ಬರ್ಬೋದು, ಪದೇ ಪದೇ ಇನ್ಫೆಕ್ಷನ್ಸ್ ಆಗ್ಬೋದು, ನಿಮೋನಿಯಾಸ್ ಆಗ್ಬೋದು, ಕೊನೆಗೆ ಅಲ್ಟಿಮೇಟ್ಲಿ ಲಂಗ್ ಕ್ಯಾನ್ಸರ್ ಕೂಡ ಆಗ್ಬೋದು.
0: ಈ ಸಿಲಿಯ ನಾಶ ಆಗುತ್ತೆ ಅಂತ ಕೂಡ ಹೇಳ್ತಾರೆ, ಹೇಳಿ ಡಾಕ್ಟರ್, ಈ ಸಿಲಿಯಾದ ಏನು ಅದರ ಕೆಲಸ, ಅದು ಹೇಗೆ ಹಾಳಾಗುತ್ತೆ ಅಂತ?
1: ಸೀಲಿಯ ಮೇನ್ ಫಂಕ್ಷನ್ ಏನು ಅಂತಂದ್ರೆ, ನೀವೇ ಫಾರ್ ಎಕ್ಸಾಂಪಲ್ ಮೂಗಿಂದನೇ ತಗೊಳ್ಳಿ, ಅದು ಸೀಲಿಯ ಬೀಟ್ ಹಾಕ್ತಾ ಇರಬೇಕು. ನಿಮ್ ಒಳಗಡೆ ತಗೊಳ್ಳೋ ಅಂತ ಕೆಟ್ಟು ಡಸ್ಟು, ಸ್ಮಾಲ್ ಸ್ಮಾಲ್ ಹುಳಗಳು, ಅದೆಲ್ಲ ಬೀಟ್ ಆಗ್ಬಿಟ್ಟು ಹೊರಗಡೆ ಕಳಿಸ್ತಾ ಇರತ್ತೆ, ಕೆಮ್ಮಿನ ಮುಖಾಂತರ ಎಲ್ಲ ಹೋಗ್ಬೋದು ಹೊರಗಡೆ. ಇದು ಬೀಟ್ ಆಗ್ತಿಲ್ಲ ಅಂತಂದ್ರೆ ನಿಮ್ಮ ಶ್ವಾಸಕೋಶ ಒಳಗಡೆ ಮ್ಯೂಕಸ್ ಸಕ್ರೀಷನ್ ಜಾಸ್ತಿ ಆಗುತ್ತೆ, ಕಫ ಕಟ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಸೊ ಅವಾಗ ಇನ್ಫೆಕ್ಷನ್ಸ್ ಕೂಡ ಜಾಸ್ತಿ ಆಗುತ್ತೆ. ಈ ಸೀಲಿಯ ಮೇಲೆ ಈ ಸ್ಮೋಕಿಂಗ್ ಮಾಡಿದಾಗ ಅದು ಅಫೆಕ್ಟ್ ಆಗಿ ಅದ್ರ ಕೆಲಸನ ಕಮ್ಮಿ ಮಾಡುತ್ತೆ.
0: ಸಾಮಾನ್ಯವಾಗಿ ಶ್ವಾಸಕೋಶದ ಸ್ಥಿತಿಗಳು ಹೇಗಿರುತ್ತವೆ ಅನ್ನುವಂಥದ್ದು, ಈಗ ದೀರ್ಘಕಾಲದ ಬ್ರಾಂಕೈಟಿಸ್ ಅಂತ ಅನ್ನುವಂಥದ್ದನ್ನು ಹೇಳಿದ್ರೆ, ಹಾಗೆ ಎಂಫಿಸೆಮಾ ಅನ್ನುವಂಥದ್ದನ್ನು ಕೂಡ ಹೇಳಿದ್ರಿ, ಇದು ಗಾಳಿ ಚೀಲಗಳ ಬಗ್ಗೆ ಅದು ಕೂಡ ಹೇಳಿ, ಗಾಳಿ ಚೀಲಗಳು ಅಂತ ಹೇಳ್ತೀವಲ್ವಾ, ಅಲ್ವಿಯೋಲಿ ಅನ್ನುವಂಥದ್ದು, ಅದ್ರ ಬಗ್ಗೆ ಹೇಳಿ ಡಾಕ್ಟರ್.
1: ಆಲ್ವಿಯೋಲೈ ಅಂತಂದ್ರೆ ಅದೇ ಈಗ ಶ್ವಾಸಕೋಶದಲ್ಲಿ ಟ್ರೇಕಿಯಾ, ಬ್ರಾಂಕೈ, ಬ್ರಾಂಕಿಯೋಲ್ಸ್ ಅಂತ ಎಲ್ಲ ಬಂದ್ಮೇಲೆ ಕೊನೆದಾಗಿ ಬರದೆ ಆಲ್ವಿಯೋಲೈ. ಅಲ್ಲಿ ನಿಮಗೆ ಪಲ್ಮನರಿ ಆರ್ಟ್ರೀಸ್ಗಳೆಲ್ಲ ಇರುತ್ತೆ, ಅಲ್ಲಿ ನಿಮ್ದು ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಕೂಡ ಆಗತ್ತೆ.
0: ಓಕೆ ಡಾಕ್ಟರ್, ಒಂದು ಕರೆ ಬರ್ತಾ ಇದೆ, ತಗೊಳ್ಳೋಣ. ಯಾರು ಕರೆ ಮಾಡಿದ್ದಾರೆ ಕೇಳೋಣ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ, ಹೆಸರು ಹೇಳಿ.
2: ನಮಸ್ತೆ. ಇವರು ತಂಬಾಕಿಂದ ಹೇಳ್ತಾ ಇದಾರೆ, ಬಟ್ ಶ್ವಾಸಕೋಶದಲ್ಲಿ ನೀರು ಸೇರ್ಕೊಳ್ಳುತ್ತೆ ಅಂತಲ್ಲ, ಅದು ಯಾವ ಕಾರಣಕ್ಕೆ ಅಂತ ನಮ್ಗೆ ಗೊತ್ತಾಗ.
0: ಅದೇ ಈ ತಂಬಾಕು ದಿನದ ರಹಿತ ದಿನದ ಹಿನ್ನೆಲೆಯಲ್ಲಿ ತಂಬಾಕನ್ನ ಪ್ರಾರಂಭದಲ್ಲಿ ಸೇರಿಸ್ಕೊಂಡ್ವಿ. ಇನ್ನು ಅವರು ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳೋದು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್, ಇದ್ರ ಬಗ್ಗೆ?
2: ನಾನು ಇಂದಿರಾ ಜಯದೇವಮೂರ್ತಿ, ಕೆಳಗೋಟೆ.
0: ಹೇಳಿ ಡಾಕ್ಟರ್. ಹೇಳ್ತಾರೆ,
1: ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳಕ್ಕೆ ಹಲವಾರು ಕಾರಣಗಳಿರುತ್ತೆ. ಮುಖ್ಯವಾಗಿ ನಮ್ಮ ಇಂಡಿಯನ್ ಸೆಟಪ್ ಅಲ್ಲಿ ಟ್ಯೂಬರ್ಕ್ಯುಲೋಸಿಸ್ನ ಫಸ್ಟ್ ರೂಲ್ ಔಟ್ ಮಾಡಬೇಕು, ಆಮೇಲೆ ಬೇರೆ ಇನ್ಫೆಕ್ಷನ್ಸ್ಗಳೇನಾದ್ರು ಇದೆಯಾ ನೋಡಬೇಕು. ಕ್ಯಾನ್ಸರ್ ಕಾಯಿಲೆಯಿಂದ ಕೂಡ ನಮಗೆ ನೀರು ತುಂಬಿಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾರ್ಟ್ ಫೇಲ್ಯೂರು, ಕಿಡ್ನಿ ಫೇಲ್ಯೂರು, ಈ ತರ ಹಲವಾರು ತೊಂದರೆಗಳಿಗೆ ನೀರು ತುಂಬಿಕೊಳ್ಳೋ ಚಾನ್ಸಸ್ ಇರುತ್ತೆ. ನಾವು ಅದನ್ನ ಇವ್ಯಾಲ್ಯುಯೇಟ್ ಮಾಡಿ ನೋಡ್ಬೇಕಾಗತ್ತೆ.
2: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
0: ಓಕೆ, ಟಿ ಬಿ ಅನ್ನೋ ಅಂತ ಕಾಯಿಲೆಗಳು

0: ಅವುಗಳಲ್ಲೂ ಕೂಡ ನೀರ್ ತುಂಬಿಕೊಳ್ಳೋದು ಅಂದ್ರೆ ಆಕ್ಚುಲಿ ಏನಾಗುತ್ತೆ ಡಾಕ್ಟರ್?
1: ನಮ್ಮ ಶ್ವಾಸಕೋಶನ ಕವರ್ ಮಾಡ್ತಾ ಇರುತ್ತೆ ಪ್ಲೂರಾ ಅಂತೇಳಿ, ವಿಸರಲ್ ಪ್ಲೂರಾ, ಪೆರೈಟಲ್ ಪ್ಲೂರಾ ಅಂತೇಳಿ. ಆ ಪ್ಲೂರದ ಮಧ್ಯ ನೀರ್ ತುಂಬಿಕೊಂಡ್ರೆ ಅದನ್ನ ನಾವು ಪ್ಲೂರಲ್ ಎಫ್ಯೂಷನ್ ಅಂತೇಳಿ ಕರಿತೀವಿ. ಅದನ್ನೇ ನೀರ್ ತುಂಬಿಕೊಡೋದು. ಅದು ಹಲವಾರು ಕಾರಣಗಳಿಗೆ ಆಗ್ಬೋದು. ಮೇನ್ ನಮ್ಮ ಇಂಡಿಯನ್ ಸೆಟಪ್ ಅಲ್ಲಿ ಟ್ಯೂಬರ್ಕ್ಯುಲೋಸಿಸ್ ತುಂಬಾ ಕಾಮನ್ ಆಗಿರೋದ್ರಿಂದ ಫಸ್ಟ್ ನಾವು ಅದನ್ನ ರೂಲ್ ಔಟ್ ಮಾಡಬೇಕು. ಈಗ ಓಲ್ಡ್ ಪೀಪಲ್, ಫಾರ್ ಎಕ್ಸಾಂಪಲ್ 60 years old, ಅವರಿಗೆಲ್ಲಾನು ನಾವು ಟ್ಯೂಬರ್ಕ್ಯುಲೋಸಿಸ್ ಜೊತೆಗೆ ಲಂಗ್ ಕ್ಯಾನ್ಸರ್ನು ಕೂಡ ತಲೆಲಿಟ್ಕೊಂಡಿರ್ಬೇಕು. ಕ್ಯಾನ್ಸರ್ ಇಂದ ಕೂಡ ನೀರ್ ತುಂಬಿಕೊಳ್ಳೋ ಚಾನ್ಸಸ್ ಇರುತ್ತೆ.
0: ಓಕೆ, ಸಾಮಾನ್ಯವಾಗಿ ಕ್ಯಾನ್ಸರ್ ಅನ್ನುವ ಪದ ಬಳಸಿದ್ರಿಂದ ಏನೇ ತೊಂದರೆ ಆದ್ರೂ ಕ್ಯಾನ್ಸರ್ ಅನ್ನುವಂಥದ್ದು ಲಾಸ್ಟ್ ಸ್ಟೇಜ್ ಅಲ್ಲೇ ಗೊತ್ತಾಗುವಂಥದ್ದು, ಲಕ್ಷಣಗಳು ಕೂಡ ಎಲ್ಲವುದು ಲಾಸ್ಟ್ ಸ್ಟೇಜ್ ಅಲ್ಲಿ ಗೊತ್ತಾಯ್ತು ಅಂತ ಹೇಳ್ತೇವೆ. ಈ ಒಂದು ಕ್ಯಾನ್ಸರ್ ಬಂದಾಗ ಏನೆಲ್ಲ ಲಕ್ಷಣಗಳಿರುತ್ತೆ, ಆರಂಭದಲ್ಲಿಯೇ ಕಂಡು ಬರುತ್ತೆ ಅಥವಾ ಕೊನೆಯವರೆಗೂ ಕಾಣಿಸೋದಿಲ್ವಾ, ಹೇಗೆ?
1: ಈಗ ಸ್ಮೋಕಿಂಗ್ ಮಾಡೋರಿಗೆ ಕ್ರೋನಿಕ್ ಕಾಫ್ ಅಂತ ಇದ್ದೇ ಇರುತ್ತೆ. ಆದರೂ ಕೂಡ ಕ್ಯಾನ್ಸರ್ ಬಂದಾಗ ಅವ್ರಿಗೆ ಲಕ್ಷಣಗಳು ಕೊಡ್ತಾ ಇರುತ್ತೆ. ತುಂಬ ಕೆಮ್ಮಿರುತ್ತೆ, ಉಸಿರಾಟದ ತೊಂದರೆ ಆಗಿರುತ್ತೆ, ಊಟ ಸೇರ್ತಾ ಇರೋದಿಲ್ಲ, ತೂಕ ಕಮ್ಮಿ ಆಗ್ತಾ ಇರುತ್ತೆ, ಧ್ವನಿ ಚೇಂಜ್ ಆಗಿರುತ್ತೆ. ಈ ತರ ಹಲವಾರು ಲಕ್ಷಣಗಳನ್ನ ಕೊಟ್ಟಿರುತ್ತೆ ಕ್ಯಾನ್ಸರು. ನಾವು ಅದನ್ನ ಅರ್ಲಿ ಸ್ಟೇಜಸ್ ಅಲ್ಲಿ ನೋಡಿ ಎವಾಲ್ಯುಯೇಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅರ್ಲಿ ಸ್ಟೇಜಸ್ ಅಲ್ಲಿ ನೋಡಬಹುದು.
0: ಓಕೆ ಡಾಕ್ಟರ್, ಒಂದು ಮೆಸೇಜ್ ಇದೆ ನೋಡೋಣ. ನಮಸ್ಕಾರ, ಧೂಮಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕರ ಅಂತ ನೋಡಿದ್ದೇವೆ, ಮತ್ತೆ ಕುಳಿತುಕೊಂಡು ಕೆಲಸ ಮಾಡೋದು ಸಹ ಧೂಮಪಾನ ಮಾಡಿದಷ್ಟೇ ಆರೋಗ್ಯಕ್ಕೆ ಹಾನಿಕರ ಅಂತ ಕೇಳಿದ್ದೇವೆ, ಮತ್ತೆ ಸೋಷಿಯಲ್ ಮೀಡಿಯಾವನ್ನ ಅತಿಯಾಗಿ ನೋಡುವುದು ಸಹ ಧೂಮಪಾನ ಮಾಡಿದಷ್ಟೇ ಹಾನಿಕರ ಅಂತ ಕೇಳಿದ್ದೇವೆ. ಇದರಲ್ಲಿ ಯಾವುದು ನಿಜ, ದಯವಿಟ್ಟು ವಿಶ್ಲೇಷಿಸಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಅವರು, ಸಂಗೊಳ್ಳಿ ರಾಯಣ್ಣ ಸರ್ಕಲ್, ಹೊಳಲ್ಕೆರೆ ರಸ್ತೆ, ಚಿತ್ರದುರ್ಗ. ಆತ್ಮೀಯ ಉದ್ಘೋಷಕರಿಗೆ ಮತ್ತು ವೈದ್ಯರಿಗೆ ಅಂತ ಕೂಡ ನಮಸ್ಕಾರ ತಿಳಿಸಿದ್ದಾರೆ.
1: ಖಂಡಿತವಾಗ್ಲೂ ಎಲ್ಲಾನು ಆರೋಗ್ಯಕ್ಕೆ ಹಾನಿಕರನೇ. ಕುತ್ಕೊಂಡು ಕೆಲಸ ಮಾಡಿದಾಗ ನಾವು ಓಡಾಡ್ತಿರೋದಿಲ್ಲ, ಫಿಸಿಕಲ್ ಆಕ್ಟಿವಿಟೀಸ್ ಹಾಕ್ತಾ ಇರೋದಿಲ್ಲ, ಕ್ಲೀನ್ ಆಗಿ ಮೆಟಬಾಲಿಸಮ್ ಆಗ್ತಾ ಇರೋದಿಲ್ಲ, ಫ್ಯಾಟ್ ಜಾಸ್ತಿ ಆಗ್ಬೋದು, ತೂಕ ಜಾಸ್ತಿ ಆದಾಗ ನಿಮ್ಮ ಹಾರ್ಟ್ ಮೇಲೆ ಒತ್ತಡ ಬೀಳ್ಬೋದು. ಅದೇ ರೀತಿ ಸ್ಮೋಕಿಂಗ್ ಮಾಡಿದಾಗೂ ಕೂಡ ಬರೀ ಶ್ವಾಸಕೋಶ ಅಲ್ಲದಲೇ ಬೇರೆ ಆರ್ಗನ್ಸ್ಗೂ ಕೂಡ ಒತ್ತಡ ಬೀಳ್ಬೋದು. ಸೊ ಡೈಲಿ ವಾಕಿಂಗ್ ಮಾಡೋದು, ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಳ್ಳೋದು ಒಳ್ಳೇದೇ.
0: ಹಾಗಾಗಿ ಇವೆಲ್ಲವೂ ಕೂಡ ಧೂಮಪಾನ ಮಾಡಿದಷ್ಟೇ ಅಡ್ಡ ಪರಿಣಾಮಗಳನ್ನ ಬೀರುತ್ತೆ ಅನ್ನುವಂಥದ್ದು ಶ್ವಾಸಕೋಶಕ್ಕೂ ಕೂಡ ಇದು ಅನ್ವಯಿಸುತ್ತೆ. ಓಕೆ, ಥ್ಯಾಂಕ್ ಯು ಡಾಕ್ಟರಿಗೆ. ಮತ್ತೊಂದು ಸಂದೇಶ ಬಂದಿದೆ, ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ. ನಿರೂಪಕರಿಗೆ ಹಾಗೆ ಡಾಕ್ಟರಿಗೆ ಶುಭ ಮುಂಜಾನೆ. ಇತ್ತೀಚೆಗೆ ರಾತ್ರಿ ವೇಳೆ ಅಡಿಕೆ ಎಲೆ ಜಗಿಯುವ ಅಭ್ಯಾಸವಾಗಿದೆ ನನಗೆ, ಇದರಿಂದ ಯಾವುದೇ ತೊಂದರೆ ಇದೆಯಾ, ಯಾವುದಾದ್ರೂ ತೊಂದರೆ ಇದೆಯಾ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಡಾಕ್ಟರ್ ಏನು ಹೇಳ್ತೀರಿ ಈ ಒಂದು ಎಲೆ ಅಡಿಕೆ ತಿನ್ನುವಂಥವ್ರಿಗೆ?
1: ಎಲೆ ಅಡಿಕೆ ಒಳ್ಳೇದಲ್ಲ, ಯಾಕೆ ಅಂತಂದ್ರೆ ನಿಮ್ಮ ಬಾಯಲ್ಲಿ ಅಲ್ಸರ್ಸ್ ಉಂಟು ಮಾಡತ್ತೆ. ತುಂಬಾ ವರ್ಷ ಜಗಿತಾ ಇದ್ರೆ ಕ್ಯಾನ್ಸರ್ ಆಗೋಂತ ಚಾನ್ಸಸ್ ಕೂಡ ಇರುತ್ತೆ.
0: ಅಂದ್ರೆ ಜೊತೆಗೆ ತಂಬಾಕನ್ನ ಸೇರಿಸಿ ಜಗಿಯುವಂತವ್ರಿಗೆ ಅದು ತುಂಬಾನೇ ಕೆಟ್ಟ ಪರಿಣಾಮ ಬೀಳುತ್ತೆ. ಹಾಗಾಗಿ ಎಲೆ ಅಡಿಕೆನ ಸ್ವಲ್ಪ ಮಿತವಾಗಿ
1: ಬಳಸಿ,
0: ಇನ್ನು ಸ್ವಲ್ಪ ಬಾಯಲ್ಲ ತಿಂದ ಮೇಲೆ ತೊಳ್ಕೊಂಡು ಮಲಗುವಂತದ್ದು ಮಾಡ್ಕೋಬಹುದಾ? ಅದರಿಂದ ಏನಾದ್ರು
1: ಅದು ಏನಂದ್ರು ಅದು ರಸನ ಬಿಟ್ಕೊಂಡಿರತ್ತೆ ಅಲ್ವಾ, ಇದ್ದೇ ಇರತ್ತೆ ನಿಮ್ ಬ್ಲಡ್ ಅಲ್ಲಿ, ಸರ್ಕ್ಯುಲೇಷನ್ ಅಲ್ಲಿ ಹೋಗ್ಬಿಟ್ಟಿರತ್ತೆ ಆಲ್ರೆಡಿ. ಸೊ ನೀವೇನೇ ಬಾಯಿ ತೊಳ್ಕೊಂಡ್ರು ಅಷ್ಟು ಪರಿಣಾಮ ಬೀಳುವಂತದ್ದು ಕಾಣಿಸಲ್ಲ.
0: ಸರಿ ಡಾಕ್ಟ್ರೆ, ಈಗ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಒಂದಷ್ಟು ತೊಂದರೆ ಆಗಿದೆ ಅಂತ ಆದ್ಮೇಲೆ ಏನೆಲ್ಲ ಲಕ್ಷಣಗಳು, ನೀವೊಂದಷ್ಟು ಲಕ್ಷಣಗಳು ಹೇಳಿದ್ರಿ, ಧ್ವನಿಯಲ್ಲಿ ಬದಲಾವಣೆ ಆಗುತ್ತೆ ಅಂತದ್ದೆಲ್ಲ ಹೇಳಿದ್ರಿ, ಉಸಿರಾಟದ ತೊಂದರೆ ಆಗುತ್ತೆ ಅಂತ, ಇನ್ನು ಎಲ್ಲವನ್ನೂ ಗಮನಿಸೋದಾದ್ರೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ?
1: ಮೇನ್ ಆಗಿ ನಾವಿವಾಗ ನೋಡ್ತಾ ಇರೋದು ಸ್ಮೋಕಿಂಗ್ ಇಂದ COPD, ಕ್ರೋನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸಾರ್ಡರ್. ಇದು ನೀವು ಸ್ಮೋಕಿಂಗ್ ಮಾಡಿದ್ರೆ ಇವತ್ತು ನಾಳೆ ಬರುತ್ತೆ ಆ ಥರ ಇಲ್ಲ, ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಆವಾಗ ನಿಮಗೆ ಏನಾಗುತ್ತೆ, ಫಸ್ಟಿಗೆ ಕೆಮ್ಮು ಶುರು ಆಗುತ್ತೆ, ಕಫ ಬರೋದಕ್ಕೆ ಶುರು ಆಗುತ್ತೆ, ಬರ್ತಾ ಬರ್ತಾ ಓಡಾಡಿದ್ರೂ ಉಸಿರಾಟದ ತೊಂದರೆ ಆಗುತ್ತೆ, ವೀಸಿಂಗ್ ಶುರು ಆಗ್ಬೋದು, ಜನರಲೈಸ್ಡ್ ವೀಕ್ನೆಸ್ ಅಂತೀವಿ, ಓಡಾಡೋದಕ್ಕಾಗಲ್ಲ, ಸುಸ್ತಾಗ್ತಾ ಇರುತ್ತೆ, ಕೆಲಸ ಮಾಡೋದಕ್ಕಾಗೋದಿಲ್ಲ. ಸೊ ಇದೆಲ್ಲ ಲಕ್ಷಣಗಳನ್ನು ನಿಮಗೆ ತೋರಿಸ್ತಾ ಹೋಗುತ್ತೆ.
0: ಇನ್ನು ಶೀತ, ಜ್ವರ, ನಿಮೋನಿಯಾ ಆ ಥರದ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತಾ?
1: ಹೌದು, ಈಗ ನೀವು ಸ್ಮೋಕಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಆಗ್ಲೇ ಮಾತಾಡ್ದಂಗೆ ಸೀಲಿಯಾ ಮೇಲೆ ಅಫೆಕ್ಟ್ ಆದಾಗ ನಿಮಗೆ ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗ್ಬಹುದು. ಸೀಲಿಯಾ ಬೀಟ್ ಆಗ್ತಾ ಇಲ್ಲ ಅಂದಾಗ ಹೋಗಿರೋದೆಲ್ಲ ಇನ್ಫೆಕ್ಷನ್ ಆಗಿ ಟರ್ನ್ ಆಗ್ಬಹುದು. ಸೊ ಅವಾಗ ನಿಮಗೆ ಕೆಮ್ಮು, ನೆಗಡಿ, ಜ್ವರ ಎಲ್ಲ ಬಂದಿರತ್ತೆ. ಸೊ ನಾವು ನಿಮೋನಿಯಾನು ಆಗ್ಬಹುದು.
0: ಓಕೆ, ಕೆಲವೊಂದು

0: ಭಾಗಗಳಲ್ಲಿ ತೋಳು ಭುಜ ಅವುಗಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಅಂತಾರೆ. ಹೌದಾ?
1: ಸ್ಮೋಕಿಂಗ್ ಅದೇ ಆಗ್ಲೇ ಹೇಳ್ದಂಗೆ ಶ್ವಾಸಕೋಶದಲ್ಲೇ ಬೇರೆ ಆರ್ಗನ್ಸಿಗೂ ಪರಿಣಾಮ ಬೀಳುತ್ತೆ. ನಿಮ್ಮ ಬೋನ್ಸ್ ಮೇಲೂ ಕೂಡ ಪರಿಣಾಮ ಬೀಳ್ಬೋದು, ಆಸ್ಟಿಯೋಪೊರೋಸಿಸ್ ಅಂತ ಆಗ್ಬೋದು, ಆವಾಗ ನಿಮಗೆ ಮೂಳೆ ನೋವು ಕೂಡ ಬರುತ್ತೆ.
0: ಓಕೆ, ಒಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ.
2: ಹಲೋ,
0: ನಮಸ್ತೆ.
2: ನಮಸ್ತೆ ಮೇಡಮ್,
0: ಹೆಸರು ಹೇಳಿ.
2: ಮೇಡಮ್, ನಮ್ಮ ಹೆಸರು ಎಚ್ ಪಿ ಉಚ್ಚೇಗೌಡ ಅಂತ ಮೇಡಮ್. ಅವರ ಗ್ರಾಮ ನೋಡ್ ತಾಲೂಕು ಚಾಮರಾಜನಗರ ಜಿಲ್ಲೆಯಿಂದ ಮಾತಾಡ್ತಿರೋದು ಮೇಡಮ್.
0: ತುಂಬಾ ದೂರದಿಂದ.
2: ಹೌದು ಮೇಡಮ್.
0: ಹೇಳಿ.
2: ಏನಿಲ್ಲ ಮೇಡಮ್, ನಮ್ದೊಂದು ಸಮಸ್ಯೆ ಇದೆ. ಏನಪ್ಪಾ ಅಂದ್ರೆ ನಮ್ಗೆ ಒಂದ್ ಸ್ವಲ್ಪ ಇದು ಏನು ಹೊಟ್ಟೆ ನೋವು ಬರುತ್ತೆ ನಮ್ಗೆ. ಹೊಟ್ಟೆ ನೋವು ಬಂದಾಗ ಒಬ್ಬ ಡಾಕ್ಟರ್ ತೋರಿಸಿದಾಗ ಅವರು ಸ್ಕ್ಯಾನಿಂಗ್ ಬರ್ಕೊಟ್ರು ನಮ್ಗೆ. ಸ್ಕ್ಯಾನಿಂಗ್ ಬರೆದಾಗ ಅವರು ಕಿಡ್ನಿನಲ್ಲಿ ಕಲ್ಲಿದೆ, ಮತ್ತೆ ಒಂದು ಏನೋ ಒಂದು ಕುರ ತರ ಬಂದಿದೆ ಅಂತ ಅವ್ರು ಹೇಳಿದ್ರು. ಪುನಃ ಮತ್ತೆ ಡಾಕ್ಟರ್ ಹತ್ರ ತೋರಿಸಿದಾಗ ಅವ್ರೇನ್ ಮಾಡಿದ್ರು, ದೊಡ್ಡದ ಆಸ್ಪತ್ರೆ ಇದೆ ಸಂಜಾನ್ ಅಂತ ಹೋಗ್ಬಿಟ್ಟು ಬೆಂಗಳೂರಲ್ಲಿ, ಅಲ್ಲಿಗೆ ಹೋಗಿ ನಾವು ಚೆಕ್ ಮಾಡಿದಾಗ ಅವರು ಏನೂ ಇಲ್ಲ ಅಂತ ಹೇಳಿದ್ರು ಮೇಡಮ್. ಕಲ್ಲು ಇಲ್ಲ, ಏನೂ ಇಲ್ಲ ಅಂತ ಹೇಳಿದ್ರು ಅವರು.
1: ನಿಮಗೆ ಅವಾಗ ಸ್ಕ್ಯಾನಿಂಗ್ ಮಾಡಿಸಿದಾಗ ಕಲ್ಲಿದೆ ಅಂತ ಹೇಳಿದ್ರ?
2: ಕಲ್ಲಿದೆ ಅಂತ ಫಸ್ಟ್ ಡಾಕ್ಟರ್ ಹೇಳಿದ್ರು. ಕಲ್ಲಿದೆ, ಮತ್ತೆ ಒಂದು ಒಂದು ಕಿಡ್ನಿನಲ್ಲಿ ಒಂಥರ ಗುಳ್ಳೆ ತರ ಬಂದಿದೆ, ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಸರಿ, ನಾವು ಮಾಮೂಲಿ ತೋರಿಸ ಡಾಕ್ಟರ್ ಹತ್ರ ಕೇಳಿದಾಗ ಅವರು ನೋಡೋಣ, ಇನ್ನೊಂದು ನೀವು ಸಂಜಾನ ಆಸ್ಪತ್ರೆ ಅಂತ ಇದಾರೆ ಅಲ್ಲಿ ಹೋಗಿ ಮಾಡಿದ್ರು, ಅಲ್ಲಿ ಮಾಡಿಸ್ತೇವೆ ನಾವು. ಅಲ್ಲಿ ಮಾಡಿಸಿದಾಗ ಏನೂ ಇಲ್ಲ, ಕಿಡ್ನಿ ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾ ಇದಾರೆ. ಮತ್ತೆ ಮೂತ್ರ ಬಂದ್ಬಿಟ್ಟು ಒಂದು ಕಿಡ್ನಿನಲ್ಲಿ ಸ್ವಲ್ಪ ಫುಲ್ ಹೋಗಲ್ಲ, ಅಲ್ಲಿ ಸ್ಟಾಕ್ ಆಗುತ್ತೆ ಅಂತ ಹೇಳ್ತಾ ಇದಾರೆ ಮೇಡಮ್. ಅದು ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ.
0: ಈಗ ಮೊದಲಿಗೆ ಹೇಳ್ಬಿಡೋಣ, ನಾವಿವತ್ತು ಶ್ವಾಸಕೋಶದ ಬಗ್ಗೆ ಮಾತಾಡ್ತಾ ಇದೀವಿ. ಕಿಡ್ನಿ ವಿಷಯಕ್ಕೆ ಸಂಬಂಧಪಟ್ಟ ಡಾಕ್ಟರ್ ಬಂದಾಗ ನೀವು ಪ್ರಶ್ನೆ ಕೇಳ್ಬಹುದಿತ್ತು ಅಲ್ವಾ?
2: ಚಿತ್ರದುರ್ಗ ಆಕಾಶವಾಣಿ ಶ್ರೋತೃಗಳು ಮೇಡಮ್.
0: ಖಂಡಿತ, ಖುಷಿ ಆಯ್ತು ನೀವು.
2: ನಾವು ಇಲ್ಲಿ ಚಿತ್ರದುರ್ಗಕ್ಕೆ ಬಂದಿದ್ದು, ನಾವು ಇವತ್ತು ಪತ್ರಿಕೆ ಕೂಡ ಇತ್ತು, ಅದಕ್ಕೆ ಫೋನ್ ಮಾಡಿದೆ ಮೇಡಮ್ ನಮ್ಮ ಆಕಾಶವಾಣಿ ಅಂದ್ಬಿಟ್ಟು.
0: ಓಕೆ, ಒಳ್ಳೇದಾಯ್ತು ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇನ್ನು ಲಕ್ಷಣಗಳಲ್ಲಿ ಬರುವಂತದ್ದು ಕೆಲವೊಂದು ತೂಕ ಇಳಿಕೆ ಆಗುತ್ತೆ ಅಂತಾರೆ, ಹೌದಾ?
1: ಹೌದು, ತೂಕ ಇಳಿಕೆ ಆಗುತ್ತೆ. ತೂಕ ಇಳಿಕೆ ಆಗಕ್ಕೆ ಹಲವಾರು ಕಾರಣಗಳನ್ನು ಇರುತ್ತೆ. ಮೇನ್ ಆಗಿ ಟ್ಯೂಬರ್ಕ್ಯುಲೋಸಿಸ್ ಅಲ್ಲಿ ಊಟ ಸೇರೋದ್ ಕಮ್ಮಿ ಆಗ್ಬೋದು, ತೂಕ ಕಮ್ಮಿ ಆಗ್ಬೋದು, ಆಮೇಲೆ
0: ಟಿಬಿ ಅನ್ನೋದು ಕ್ಷಯ ರೋಗ ಅಂತೀವಲ್ವಾ,
1: ಅದರಲ್ಲೂ ಆಗ್ಬೋದು. ಆಮೇಲೆ ಕ್ಯಾನ್ಸರ್ ಅಲ್ಲೂ ಕೂಡ ತೂಕ ಕಮ್ಮಿ ಆಗ್ಬೋದು. ಈಗ ನಿಮೋನಿಯಾ ಅಂತ ಹೇಳ್ತೀವಿ, ಕ್ರೋನಿಕ್ ಆಗಿತ್ತಂದ್ರೆ ಅದರಲ್ಲೂ ಕೂಡ ತೂಕ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ.
0: ಹಲೋ, ನಮಸ್ತೆ. ಹಲೋ, ಮಾತಾಡಿ, ಹೆಸರು ಹೇಳಿ.
3: ನಮ್ಮ ಹೆಸರು ಪುಷ್ಪ ಅಂತ.
0: ಪುಷ್ಪ, ಇದು ರೇಡಿಯೋ ಹತ್ರ ಇದೆಯಾ? ಬನ್ನಿ, ದೂರ ಬನ್ನಿ. ಪುಷ್ಪ ಅವ್ರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಕೇಳಿ, ಪ್ರಶ್ನೆ ಕೇಳಿ.
3: ಹಲೋ,
0: ಕೇಳಿಸ್ಕೊಳ್ತಿದ್ದಾರೆ, ಹೇಳಿ.
3: ನನ್ಗೆ ವೀಸಿಂಗ್ ಪ್ರಾಬ್ಲಮ್ ಇದೆ, ನಾನು ಸ್ಪ್ರೇ ಮಾಡ್ಕೊಂತಿದ್ದೀನಿ.
0: ಓಕೆ,
3: ನಾನು ಅದು ಸ್ಪ್ರೇ ಡೈಲಿ ಒನ್ ಟೈಮ್ ಮಾಡ್ಕೊಂತ ಇದ್ದೀನಿ. ಅದೇನಾದ್ರು ತಗೊಳೋದ್ರಿಂದ ಕೈ ಶೇಕಿಂಗ್ ಆಗುತ್ತಾ ಅಂತ ಕೇಳಿ.
1: ಅಮ್ಮ, ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ?
3: ನನಗೀಗ ಆಲ್ರೆಡಿ 15 ಇಯರ್ಸ್ ಆಯ್ತು.
1: ನಿಮಗೆ ಎಷ್ಟು ವರ್ಷ ಅಮ್ಮ?
3: ನಾವು 62.
1: ಓಕೆ, ಚಳಿಗಾಲ ಮಳೆಗಾಲದಲ್ಲಿ ತೊಂದರೆ ಆಗ್ತಾ ಇತ್ತು?
3: ಚಳಿಗಾಲದಲ್ಲಿ ಜಾಸ್ತಿ ಇರುತ್ತೆ.
1: ಓಕೆ, ಈಗ ನೀವು ಒಂದ್ಸತಿ ತಗೊಂಡ್ರೆ ನಿಮಗೆ ಕಂಟ್ರೋಲ್ ಅಲ್ಲಿ ಇದೆಯಾ ವೀಸಿಂಗ್ ಎಲ್ಲ?
3: ಕಂಟ್ರೋಲ್ ಅಲ್ಲಿ ಇದೆ, ಕಂಟ್ರೋಲ್ ಅಲ್ಲಿ ಇದೆ.
1: ಓಕೆ ಅಮ್ಮ, ಓಡಾಡಕ್ಕೆ ಏನು ತೊಂದರೆ ಇಲ್ಲ?
3: ಅದೇ ಈ ಮಳೆಗಾಲದಲ್ಲಿ ಯಾವಾಗಾದ್ರೂ ಡಸ್ಟ್ ಅಲರ್ಜಿ ಜಾಸ್ತಿ ನನಗೆ. ಡಸ್ಟ್ ಅಲರ್ಜಿ ಆದ್ರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ.
1: ಓಕೆ, ಈಗ ಈಗ ಹಿನ್ನೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಕಂಟ್ರೋಲ್ ಆಗಿದ್ದೀರಾ? ಏನು ಡಸ್ಟ್ ಅಲರ್ಜಿ ಆಗ್ತಾ ಇಲ್ವಾ? ಓಕೆ ಅಮ್ಮ, ಅದನ್ನೇ ಕಂಟಿನ್ಯೂ ಮಾಡಿ. ಡಸ್ಟ್ ಅಲರ್ಜಿಗೆ ಇನ್ಹೇಲರ್ಸ್ ಒಳ್ಳೇದು, ಡೈರೆಕ್ಟ್ ಆಗಿ ನಿಮಗೆ ಶ್ವಾಸಕೋಶಕ್ಕೆ ಮೆಡಿಸಿನ್ ಕೊಡುತ್ತೆ. ಸೊ ಅದಕ್ಕೆ ನಿಮಗೆ ಬೇಗ ರಿಲೀವ್ ಮಾಡಕ್ಕೆ ಯೂಸ್ ಆಗುತ್ತೆ.
0: ಅದರಿಂದ ಏನ್ ತೊಂದರೆ ಇಲ್ವಾ? ತುಂಬಾ ದಿವಸದಿಂದ ತಗೊಳ್ತೀನಿ ಅಂತ ಅವರ ಒಂದು ಇದು ಅಲ್ವಾ. ಮತ್ತೆ ಆಮೇಲೆ
1: ಅದರಲ್ಲಿ ಕೆಲವೊಂದು ಅಂಶ ಇರುತ್ತೆ ಮೆಡಿಸಿನ್ ಅಲ್ಲಿ, ಅದು ನಿಮಗೆ ಕೈ ಶೇಕ್ ಮಾಡುವಂತ ಚಾನ್ಸಸ್ ಇರುತ್ತೆ. ಬಟ್ ತೊಂದರೆ ಇಲ್ಲ, ನಿಮಗೇನು ಆಗಲ್ಲ, ಅದನ್ನ ತಗೊಳ್ಳಿ. ಇಲ್ಲ, ನೀವೇನ್ ತಗೋತಿದ್ದೀರಾ ಅಂತ ಹೇಳಕ್ ಆಗತ್ತ?
3: ಫುಲ್ ಫಾರ್ಮ್

0: ರೊಟೇಷನ್ ಕ್ಯಾಪ್.
1: ಹೆಸರು ಹೆಸರು ಅದ್ರ ಹೆಸರು ಹೇಳಕ್ಕಾಗುತ್ತಾ? ನೀವು ಹೇಳಿ. ಓಕೆ ಅಮ್ಮ, ತೊಂದರೆ ಇಲ್ಲ, ತಗೊಳ್ಳಿ. ನಿಮಗೆ ಅದು ಅಲರ್ಜಿ ತೊಂದರೆ ಇರೋದ್ರಿಂದ ತಗೋಬೇಕಾಗತ್ತೆ. ನೀವು ಅದನ್ನ ಬಿಟ್ರೆ ಮತ್ತೆ ನಿಮ್ಮ ಅಲರ್ಜಿ ತೊಂದರೆ ಜಾಸ್ತಿ ಆಗ್ಬೋದು, ಅದಕ್ಕೆ ತಗೊಳ್ಳೋದ್ರಿಂದ ಒಳ್ಳೇದು. ಹೌದು ಅಮ್ಮ, ಒನ್ ಟೈಮ್ ತಗೋತಾ ಇದ್ದೀರಾ ಅಂದ್ರೆ ಕಂಟ್ರೋಲ್ ಅಲ್ಲಿ ಇರುತ್ತೆ. ತಲೆ ಕೆಡ್ಸ್ಕೋಬೇಡಿ, ತಗೊಳ್ಳಿ, ಒಳ್ಳೇದು.
2: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಪುಷ್ಪ ಅವರಿಗೆ. ಈಗ ಲಂಗ್ಸ್ಗೆ ಬೇರೆ ಬೇರೆ ರೀತಿಯಾದಂತಹ ತೊಂದರೆಗಳಾಗುತ್ತೆ. ಈ ತಂಬಾಕು ಅಲ್ಲದೆ ಬೇರೆ ಇನ್ನೆಲ್ಲ ಯಾವ ಒಂದು ಆರೋಗ್ಯದ ಸಮಸ್ಯೆಯನ್ನು ನೋಡಬಹುದು ಡಾಕ್ಟ್ರೆ?
1: ಓಕೆ, ILD ಅಂತ ಇರುತ್ತೆ, ಇಂಟರ್ಸ್ಟೇಷಿಯಲ್ ಲಂಗ್ ಡಿಸಾರ್ಡರ್ಸ್ ಅಂತ ಇರುತ್ತೆ, ಅದಾಗ್ಬೋದು. ಈ ನಿಮೋನಿಯಾಸ್ ಬರೀ ಸ್ಮೋಕಿಂಗಿಂದ ಅಂತಲೇ ಇಲ್ಲ, ಬೇರೆ ಇನ್ಫೆಕ್ಷನ್ಸ್ ಕೂಡ ಇಂದನೂ ಆಗ್ಬೋದು. ಈ ಕ್ಯಾನ್ಸರ್ ಬರೀ ಸ್ಮೋಕಿಂಗ್ ಅಂತಲೇ ಇಲ್ಲ, ಜೆನೆಟಿಕ್ ಡಿಸಾರ್ಡರ್ಸ್ ಅದರಿಂದನೂ ಕೂಡ ಆಗ್ಬೋದು. ಆಮೇಲೆ ನಿಮ್ಮದು ಬ್ರಾಂಕೆಕ್ಟಾಸಿಸ್ ಅಂತ ಆಗ್ಬೋದು. ಆಮೇಲೆ ಕಂಜನೈಟಲ್ ಲಂಗ್ ಡಿಸಾರ್ಡರ್ಸ್ ಕೂಡ ಆಗ್ಬೋದು. ಇದೆಲ್ಲ ತೊಂದರೆಗಳು ಇರುತ್ತೆ,
2: ಬೇರೆ ಬೇರೆ ರೀತಿಯಾದಂತಹ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಅಸ್ತಮಾ ಪೇಷಂಟ್ಸ್ ಇರ್ತಾರಲ್ವಾ, ಜೀವನ ಪೂರ್ತಿ ಅದು ಔಷಧಿ ತಗೊಳ್ತಾನೆ ಇರ್ಬೇಕಾ, ಹೇಗೆ?
1: ಈಗ ಅಸ್ತಮಾ ಅನ್ನೋದು ಅವರಿಗೆ ಅದರಲ್ಲೂ ವಿಧ ವಿಧ ಇರುತ್ತೆ. ಕೆಲವರಿಗೆ ಸಣ್ಣ ವಯಸ್ಸಿಂದನೇ ಶುರು ಆಗಿರುತ್ತೆ. ಅವರಿಗೆ ಹೆಂಗೆ ಅಂದರೆ ಚಳಿಗಾಲ ಮಳೆಗಾಲದಲ್ಲೆಲ್ಲ ಜಾಸ್ತಿ ಆಗುತ್ತೆ, ಉಸಿರಾಟದ ತೊಂದರೆ ಬರುತ್ತೆ, ವೀಸಿಂಗ್ ಪ್ರಾಬ್ಲಮ್ ಆಗುತ್ತೆ, ಜಾಸ್ತಿ ಸೀನೋದು, ಕಣ್ಣುರಿ ಬರೆಯೋದು, ಡಸ್ಟಿಗೆ ಹೋದಾಗ ಜಾಸ್ತಿ ಆಗೋದು, ಇದೆಲ್ಲ ಲಕ್ಷಣಗಳು ಅಸ್ತಮದಲ್ಲಿ ಕಾಣುತ್ತೆ. ಸೊ ನಾವು ಇದನ್ನು ನೋಡಿಬಿಟ್ಟು ನಮ್ಮದು ಶ್ವಾಸಕೋಶದ ಪರೀಕ್ಷೆ ಮಾಡಿಬಿಟ್ಟು ಅವರಿಗೆ ಈಗ ಇನ್ಹೇಲರ್ಸ್ ಅಂತಂದರೆ ಡೈರೆಕ್ಟಾಗಿ ಮೌತಿಂದ ತಗೊಂಡು ಲಂಗ್ಸಿಗೆ ಹೋಗೋ ಥರ ಅದು ಆ ಮೆಡಿಸಿನ್ನು ಬೇಕಾ ಬೇಡ ಅಂತ ನೋಡಿ ಸ್ಟಾರ್ಟ್ ಮಾಡ್ತೀವಿ ಫಸ್ಟಿಗೆ. ಆಮೇಲೆ ಅವರು ಅದರಿಂದ ಕಂಟ್ರೋಲ್ ಇದೆ, ಅವ್ರದ್ದು ಸಿಂಪ್ಟಮ್ಸ್ ಎಲ್ಲ ಕಂಟ್ರೋಲ್ ಇದೆ ಅಂದಾಗ ಡೋಸೇಜ್ ಸ್ವಲ್ಪ ಕಮ್ಮಿ ಮಾಡ್ತೀವಿ. ಅದರಲ್ಲೂ ಕಂಟ್ರೋಲ್ ಆಗ್ತಾ ಇದೆ ಅಂತಂದರೆ ಅವ್ರಿಗೆ ಯಾವಾಗ ತೊಂದರೆ ಆಗುತ್ತೋ ಅವಾಗ ಮಾತ್ರ ಕೊಡೋ ಥರನೂ ಮಾಡ್ಕೋಬೋದು. ನಾವು ಮೆಡಿಸಿನ್ಸ್ ಜೊತೆಗೆ ಅವರು ಕೂಡ ಡಸ್ಟ್ ಅಲರ್ಜಿನ ಅವಾಯ್ಡ್ ಮಾಡ್ಕೋಬೇಕು. ಹೊರಗಡೆ ಎನ್ವಿರಾನ್ಮೆಂಟು ಇಲ್ಲ ಟ್ರಾಫಿಕ್ ಎಲ್ಲ ಹೋದಾಗ ಮಾಸ್ಕ್ ಹಾಕ್ಕೋಬೇಕು. ಚಳಿಗಾಲ ಮಳೆಗಾಲದಲ್ಲಿ ಅವ್ರು ಸ್ವಲ್ಪ ಬೆಚ್ಚಗಿರಬೇಕು, ಸ್ವೆಟರ್ ಹಾಕ್ಕೊಳ್ಳೋದು, ಕಿವಿಯಲ್ಲಿ ಹತ್ತಿ ಇಟ್ಕೊಳ್ಳೋದು, ಇದೆಲ್ಲ ಮಾಡಬೇಕು. ಮೆಡಿಸಿನ್ಸ್ ಅಲ್ದಲೆ ಅವರು ಕೂಡ ಈ ಮೆಷರ್ಸ್ನ ತಗೋಬೇಕಾಗತ್ತೆ.
2: ಕೆಲವೊಂದು ಸರಿ ಮಳೆಗಾಲದಲ್ಲಿ ಈ ಗಿಡಗಳೆಲ್ಲ ಚಿಗುರು ಇರುತ್ತವಲ್ಲ, ಅದರಲ್ಲೂ ಕೂಡ ಒಂದಷ್ಟು ತೊಂದರೆ ಆಗುತ್ತೆ ಕೆಲವೊಂದು ಗಿಡಗಳಿಂದ.
1: ಹೌದು ಹೌದು, ಈಗ ಪೋಲನ್ಸ್ ಅಂತ ಎಲ್ಲ ಹೇಳ್ತೀವಿ,
2: ಪರಾಗ ಅಂತ ಹೇಳ್ತೀವಿ,
1: ಅದರಿಂದ ಕೂಡ ಅಲರ್ಜಿ ಇರುತ್ತೆ ಕೆಲವರಿಗೆ, ಅದರಿಂದ ಕೂಡ ಇದೆಲ್ಲ ಸಿಂಪ್ಟಮ್ಸ್ ಟ್ರಿಗರ್ ಆಗ್ಬೋದು.
2: ಡಾಕ್ಟರ್, ಈಗ ನಾವು ಈ ತಂಬಾಕು ಸೇವನೆಯಲ್ಲಿ ಧೂಮಪಾನ ಅನ್ನುವಂಥದ್ದು ಹೊಗೆ ಸಹಿತವಾಗಿ ನೇರವಾಗಿ ಶ್ವಾಸಕೋಶಕ್ಕೆ ಹೋಗುತ್ತೆ, ನೀವು ಹೇಳಿದ್ರೆ ಪಕ್ಕದಲ್ಲಿರೋರಿಗೂ ತೊಂದರೆ ಆಗಬಹುದು ಅಂತ ಹೇಳಿ, ಹೇಗೆ ಈಗ ತಾವು ಒಂದು ತೊಂದರೆಗೊಳಗಾಗಿದ್ದಲ್ಲದೆ ಮನೆಯಲ್ಲಿರೋಂಥವ್ರಿಗೂ ಕೂಡ ಅಥವಾ ಅಕ್ಕಪಕ್ಕದಲ್ಲಿರೋಂಥವ್ರಿಗೂ ಕೂಡ ತೊಂದರೆ ಆಗ್ತಾ ಇರುತ್ತೆ, ಹೇಗೆ ಅವಾಯ್ಡ್ ಮಾಡುವಂಥದ್ದು?
1: ಅವಾಯ್ಡ್ ಅಂದರೆ ಸೀಸೇಷನ್, ಸ್ಟಾಪೇ ಮಾಡಿಸ್ಬೇಕು ಅವ್ರ ಹತ್ರ. ಈಗ ಈಗ ಎರಡು ಥರ ಇರುತ್ತೆ, ಅವ್ರಾಗೆ ಅವ್ರು ಮೋಟಿವೇಟ್ ಆಗಿ ಬಂದರೆ ಬೇಗ ಬಿಟ್ಬಿಡ್ತಾರೆ ಸ್ಮೋಕಿಂಗ್ನ, ಇಲ್ಲ ಫ್ಯಾಮಿಲಿ ಪ್ರೆಷರ್ ಅಂತ ಬಂದರು ಅಂದರೆ ಕಷ್ಟ ಅವರಿಗೆ ಬಿಡೋದು. ಸೊ ಮೇನ್ ಏನಪ್ಪಾ ಅಂತಂದರೆ ಸ್ಮೋಕ್ ಕ್ವಿಟ್ ಮಾಡಬೇಕು, ಒಳ್ಳೆಯದು.
2: ಓಕೆ, ಆಮೇಲೆ ಇಲ್ಲ ಅಥವಾ ಒಂದು ಸ್ವಲ್ಪ ಬಯಲು ಪ್ರದೇಶಕ್ಕೆ ಎಲ್ಲಾದರೂ ಹೋಗಿ ಇದು ಮಾಡಬಹುದು, ಅಕಸ್ಮಾತ್ ತೀರಾ ಅವ್ರು ಬಿಡಲೇ ಇಲ್ಲ ಅನ್ನುವಂಥವ್ರಾದರೆ ಒಂದಿಷ್ಟು ಚೆನ್ನಾಗಿ ಅವಾಯ್ಡ್ ಮಾಡಬಹುದಾ?
1: ಅದೇ ಕ್ಲೋಸ್ಡ್ ಎನ್ವಿರಾನ್ಮೆಂಟಲ್ಲಿ ಇದ್ದಾಗ ನಿಮ್ಗೆ ಅಕ್ಕಪಕ್ಕದವ್ರಿಗೂ ಆ ಸ್ಮೋಕ್ ಬರೋಂಥ ಚಾನ್ಸಸ್ ಇರುತ್ತೆ. ವೆಲ್ ವೆಂಟಿಲೇಟೆಡ್ ಇಲ್ಲ ಹೊರಗಡೆ ಮಾಡಿದಾಗ ಸ್ವಲ್ಪ ಕಮ್ಮಿ ಅಕ್ಕಪಕ್ಕದವ್ರಿಗೆ ಬರೋದು, ಆದರೆ ಮೇನ್ ಅವರಿಗೂ ತೊಂದರೆ ಆಗ್ತಾ ಇದೆ ಅಲ್ವಾ, ಸ್ಟಾಪ್ ಮಾಡೋದೇನೆ ಇಂಪಾರ್ಟೆಂಟ್,
2: ಅದೇ ಅಂತಿಮ ಅನ್ನುವಂಥದ್ದು. ಡಾಕ್ಟರ್, ಈಗ ತೊಂದರೆ ಆಗಿದೆ, ಶ್ವಾಸಕೋಶದ ತೊಂದರೆ ಆಗಿದೆ ಅನ್ನುವಂಥದ್ದನ್ನು ಯಾವೆಲ್ಲ ಪರೀಕ್ಷೆಗಳ ಮಾಡೋದ್ರ ಮೂಲಕ ಅಂದರೆ ಟೆಸ್ಟ್ಗಳು ಮಾಡೋದ್ರ ಮೂಲಕ ಕಂಡು ಹಿಡಿತಾರೆ?
1: ಫಸ್ಟು ನಮಗೆ ಪೇಷಂಟ್ ಬಂದಾಗ ನಾವು ಅವ್ರ ಹಿಸ್ಟ್ರಿ ಕೇಳ್ತೀವಿ, ಅವ್ರ ತೊಂದರೆ ಏನಾಗ್ತಿದೆ ಅವರಿಗೆ,
2: ಇದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ, ತಗೊಳ್ಳೋಣ. ಹಲೋ, ನಮಸ್ತೆ.
3: ನಮಸ್ತೆ. ನಮಸ್ತೆ ಮೇಡಮ್, ಚಿತ್ರದುರ್ಗ ವೀರೇಶ್ ಅಂತ.
2: ಹೇಳಿ ವೀರೇಶ್, ಪ್ರಶ್ನೆ ಕೇಳಿ.
3: ಮೇಡಮ್ ಅವರೇ, ನಾವೊಂದು ಸ್ವಲ್ಪ ದಿವಸದ ಕೆಳಗೆ ಒಬ್ಬ ಪೇಷಂಟ್ ನ ಬಸವೇಶ್ವರ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ, ಹಂಚಿನ ಪ್ರಾಬ್ಲಮ್ ಇತ್ತು ಅವರಿಗೆ, ಹಂಚಾಕದ್ರಿಂದ ಅವ್ರಿಗಾಗಿರೋಂತ ಪ್ರಾಬ್ಲಮ್ ಈ ವಾಮಿಂಟ್ ಬರೋದು, ಒಂದೇ ಸಲ ಮನುಷ್ಯನು ಏನೋ ಎಚ್ಚರ ಗೊತ್ತಿದ್ದೀನಿ ಅನ್ನಂಗೆ ಮಾಡ್ಕೊಳೋದು ಅದೆಲ್ಲ ಮಾಡಿದ್ದ ಮೇಡಮ್ ಅವರೇ. ಕರ್ಕೊಂಡು ಹೋಗಿದ್ವಿ, ಒಂದು 15 ದಿವಸ ಟ್ರೀಟ್ಮೆಂಟ್ ಕೊಟ್ರು ಅಲ್ಲಿ ವಾರ್ಡ್ ನಾಲ್ಕು ಅಡ್ಮಿಟ್ ಮಾಡಿ, ಅವ್ರ ಹಂಚಿನ ಪ್ರಾಬ್ಲಮ್ ಅಂತಂದೇಳಿ ಅವನಿಗೆ ಪೇಷಂಟ್ಗೆಲ್ಲ ತಿಳುವಳಿಕೆ ಹೇಳಿದ್ರು.

0: ಮನೋವೈದ್ಯರು ಡಾಕ್ಟರ್ ಸಮೇತ ಅವ್ರಿಗೆ ಗೈಡೆನ್ಸ್ ಎಲ್ಲ ಕೊಟ್ರು. ಕೊಟ್ಟು ಕೊಟ್ಟಾದ್ಮೇಲೆ ತಿರ್ಗಾ ಅವರು ಮಾಮೂಲಾಗೆ ಇವಾಗ ತಿರ್ಗಾ ಅವ್ರವ್ರ ಕೆಲ್ಸಕ್ಕೆ ಅವ್ರು ಬಂದ್ರು. ಕಣ್ಣೆದುರಿಗೆನೆ ನಮ್ ಕಣ್ಣೆದುರಿಗೆ ಇದಾರ ಅವ್ರು ಇಲ್ಲ ಅನ್ನಲ್ಲ, ಆದ್ರೆ ಅದು ಏನು ಮುಂಚೆ ಅನ್ಸಾಕ್ತಿದ್ರು ಅದನ್ನ ಅಭ್ಯಾಸ ಅದು ಹಂಗೆ ಇತ್ತು. ನಾವು ಸಮೇತನು ಕೂಡ ಇಷ್ಟೆಲ್ಲ ನಿಮ್ಗೆ ಖರ್ಚು ಮಾಡಿ ಅವ್ರೆಲ್ಲ ಮನೆಗಳವರೆಲ್ಲ ತೋರಿಸಿದಾರೆ ಯಾಕಂಗ್ ಮಾಡ್ತೀಯ ಅಂತಂದ್ ಕೇಳಿದ್ರೆ ಏ ನನಗ್ ಬಿಡಕ್ ಆಗ್ತಿಲ್ಲ, ಒಂದೊಂದು ಮುಂಚೆ ಅಷ್ಟಾಗ್ತಿಲ್ಲ ಅಂತಂದೇಳಿ ಹಿಂಗೆ ಹೇಳ್ಕಂತ ಬರ್ತಾ ಇದಾರೆ. ಅದು ಯಾವ ರೀತಿ ಬದಲಾವಣೆ ಅವ್ರನ್ನ ಮಾಡ್ಬೇಕೋ ಗೊತ್ತಿಲ್ಲ. ಒಂದು ತಿರ್ಗ ಇನ್ನೊಂದು ಗೈಡೆನ್ಸ್ ನೀವು ಮನವೈದ್ಯರು ಕೊಡ್ತಿರಲ್ಲ ಮೇಡಮ್ ಅವ್ರೆ, ಇನ್ನೂ ಹೆಚ್ಚಿಗೆ ಇನ್ನೂ ಸ್ವಲ್ಪ ಎಫೆಕ್ಟ್ ಆಗಂಗೇನನ್ನ ಅವ್ರಿಗೆ ಹೇಳ್ಬೇಕಾ ಅಂತಂದು ಅನಿಸ್ತಾ ಇತ್ತು.
1: ಖಂಡಿತವಾಗ್ಲು ಈಗ ನಾವು ಫಸ್ಟ್ ಮೋಟಿವೇಟ್ ಮಾಡ್ಬೇಕು ಪೇಷಂಟ್ ನ, ನಿಮ್ಗೆ ಅದರಿಂದ ತೊಂದರೆಗಳು ಏನು ಅನ್ನೋದನ್ನ ಅವರಿಗೆ ಅವೇರ್ ಮಾಡಬೇಕು. ಟೊಬ್ಯಾಕೋ ಅಂದರೆ ಸಿಗರೇಟ್ ಒಳಗೆ ಏನೇನಿದೆ, ಎಷ್ಟು ಕೆಮಿಕಲ್ಸ್ ಇದೆ, ಅದು ನಿಮ್ಮ ಬಾಡಿಗೆ ಎಷ್ಟು ತೊಂದರೆ ಮಾಡ್ತಿದೆ. ಬರೀ ಅವ್ರ ಶ್ವಾಸಕೋಶಕ್ಕಷ್ಟೇ ಅಲ್ಲ, ಅವರ ಹಾರ್ಟು, ಮೆದುಳು, ಕರಳು, ಕಿಡ್ನೀಸ್ ಎಲ್ಲದಕ್ಕೂ ಪ್ರಾಬ್ಲಮ್ ಮಾಡ್ತಾ ಇರತ್ತೆ. ಅದನ್ನು ಅವರಿಗೆ ಫಸ್ಟು ತಿಳುವಳಿಕೆ ಮಾಡಬೇಕು. ಅವರಿಗೆ ಖಂಡಿತವಾಗ್ಲೂ ಮೋಟಿವೇಟ್ ಮಾಡಿದ್ರೇ ಅವರು ಬಿಡೋಕ್ಕೆ ಸಾಧ್ಯ. ಡಾಕ್ಟರ್ಸ್ ಅಷ್ಟೇ ಅಲ್ಲದೆ
0: ಮೇಡಮ್ ಅವ್ರೆ, ಸಣ್ಣದೊಂದು ನಮ್ದು ಇವಾಗ ಚಿಕ್ಕ ಮಕ್ಕಳು ಸ್ಕೂಲ್ ಹೋಗೋ ಮಕ್ಕಳು ಅನ್ಸಾಕ್ತಿದ್ರು ಅಡಿಕೆ ಚೀಟಿ ಅಭ್ಯಾಸಗಳು ಮಾಡ್ತಾರೆ ಮೇಡಮ್ ಅವ್ರೆ. ಅಡಿಕೆ ಚೀಟಿ ಅಭ್ಯಾಸ ಮಾಡಿ ಮುಂದಕ್ಕೆ ಅವರು ಬೇರೆ ತರಕ್ ಬದಲಾವಣೆ ಆಗ್ತಾರೆ ಮೇಡಮ್ ಅವ್ರೆ. ಈ ಏನನ್ನ ಅಲ್ಲಿ ನೀವು ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಅವ್ರ ಮಕ್ಕಳಿಗೆ ಆ ತರ ಇದ್ದವರಿಗೆ ತಿಳುವಳಿಕೆ ಹೇಳಿ, ಇಲ್ಲ ಅವ್ರ ಪೇರೆಂಟ್ಸ್ ಗಳು ಕರೆದು ಅವ್ರಿಗೇನಲ್ಲ ಗೈಡೆನ್ಸ್ ಕೊಟ್ಟು ಸ್ವಲ್ಪ ಆದಷ್ಟು ಎಷ್ಟು ಅನ್ಸುತ್ತೆ ಅಷ್ಟು ಬದಲಾವಣೆ ಮಾಡಬೇಕಲ್ಲ ಅಂತಂದು ನಮ್ಮದೊಂದು ಅನಿಸಿಕೆ ಮಾಡಿ.
1: ಓಕೆ, ಖಂಡಿತವಾಗ್ಲೂ ಮಾಡ್ತೀವಿ. ನೀವು ಹೇಳಿರೋದನ್ನ ನಾನು ಕನ್ಸಿಡರ್ ಮಾಡ್ತೀನಿ.
2: ಓಕೆ, ಅಂದ್ರೆ ಈಗ ಸ್ಕೂಲಿನ ಸುತ್ತಮುತ್ತ ಎಲ್ಲ ಈ ರೀತಿಯಾದಂತಹ ವಸ್ತುಗಳನ್ನ ಮಾರಾಟ ಮಾಡೋ ಹಾಗಿಲ್ಲ ಅನ್ನುವಂತ ಕಾನೂನು ಕೂಡ ಇದೆ ಅಲ್ವಾ ಡಾಕ್ಟರ್? ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮಕ್ಕಳು ಸಾಮಾನ್ಯ ಹೊರಗಡೆ ಅಂದ್ರೆ ಸ್ಕೂಲ್ಗೆ ಹಾಗೆ ಹೋದಾಗ ಆಮೇಲೆ. ಓಕೆ, ಆಯ್ತಲ್ವಾ ವೀರೇಶ್ ಅವರೇ ನಿಮ್ಮ ಪ್ರಶ್ನೆ? ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿ. ಓಕೆ, ಥ್ಯಾಂಕ್ ಯು. ಹಾಗೆ ಮಾರಾಟ ಮಾಡೋರು ಕೂಡ ಯಾರಿಗೆ ಕೊಡ್ತಾ ಇದೀವಿ ಅನ್ನೋ ಒಂದು ಸಣ್ಣ ಅರಿವನ್ನ ಇಟ್ಕೊಂಡು ಕೊಡುವಂಥದ್ದು ಸಾಧ್ಯವಾದಷ್ಟು ಬೇಡ ಅಂತಾನೆ ಹೇಳ್ಬಹುದು. ಅದರಲ್ಲೂ ಮಕ್ಕಳಿಗೆ ಅಂದ್ರೆ ತುಂಬಾ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು.
1: ಮಕ್ಕಳಿಗೆ ಅಂದ್ರೆ ಕುತೂಹಲ ಜಾಸ್ತಿ, ಅದೇನು ಇದೇನು ನೋಡೋದು. ಸೊ ಅವ್ರು ಹೋಗ್ಬಿಟ್ಟು ಟ್ರೈ ಮಾಡೋ ಚಾನ್ಸಸ್ ಬಹಳ ಇರುತ್ತೆ. ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ, ನನ್ನ ಫ್ರೆಂಡ್ ಮಾಡ್ತಿದ್ದಾನೆ ನಾನು ಮಾಡ್ ನೋಡೋಣ ಏನಿದೆ ಅದು.
2: ಹೌದು,
1: ಕುತೂಹಲ ಜಾಸ್ತಿ ಅವ್ರಿಗೆ.
2: ಹಾಗಾಗಿ ಸಮಾಜದ ಜವಾಬ್ದಾರಿ ಕೂಡ ಇದೆ ಇದರಲ್ಲಿ.
1: ಹೌದು, ಖಂಡಿತವಾಗ್ಲೂ ಇದೆ.
2: ಓಕೆ, ಥ್ಯಾಂಕ್ ಯು ವೀರೇಶ್ ಅವ್ರಿಗೆ. ಮತ್ತೊಂದು ಸಂದೇಶ ಬಂದಿದೆ ಮೇಡಮ್, ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳಿಂದ ಜನರು ಹೇಗೆಲ್ಲ ಮಾರಣಾಂತಿಕ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ, ಆದ್ರೂ ಸರ್ಕಾರಗಳು ಯಾಕೆ ತಂಬಾಕು ಉತ್ಪನ್ನ ಮತ್ತು ಇದರಿಂದ ತಯಾರಿಸುವಂತಹ ಬೀಡಿ, ಸಿಗರೇಟ್, ಗುಟ್ಕಾ ಇತ್ಯಾದಿಗಳನ್ನ ಸಂಪೂರ್ಣವಾಗಿ ನಿಷೇಧಿಸಿಲ್ಲ. ಉದಾಹರಣೆಗೆ ಕೆಲವು ರಾಜ್ಯಗಳಲ್ಲಿ ಮದ್ಯಪಾನ ಸಂಪೂರ್ಣ ನಿಷೇಧಿಸಿವೆ, ಹಾಗೆ ತಂಬಾಕು ಕೂಡ ಮಾಡಬಹುದಲ್ಲ, ಇದನ್ನ ನಿಷೇಧಿಸುವ ಸಾಧ್ಯತೆ ಇಲ್ಲವಾದ್ರೆ ಯಾವ ಕಾನೂನು ಸೆಕ್ಷನ್ಗಳು ಇದನ್ನ ಬ್ಯಾನ್ ಮಾಡಲು ತಡೆಯುತ್ತವೆ ತಿಳಿಸಿ ಅಂತ ಹೇಳಿ ಡಾಕ್ಟರ್ ತುಳಸಿ ರಂಗನಾಥ್ ಅವರು ತರಳಬಾಳು ನಗರ ಚಿತ್ರದುರ್ಗದಿಂದ ಕೇಳಿರುವಂತಹ ಪ್ರಶ್ನೆ ಇದು. ಓಕೆ, ಕಾನೂನಿನ ಮಾತಿದೆ ಇದರಲ್ಲಿ. ಓಕೆ, ನಿಷೇಧ ಮಾಡಿಬಿಟ್ರೆ ಸಪ್ಲೈನೇ ಇಲ್ಲ ಅಂದ್ರೆ ಇನ್ನೇ ಹೇಗೆ ಬಳಸ್ತಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಅವ್ರು ಕೇಳಿರುವಂತಹ ಪ್ರಶ್ನೆ. ಬಹುಶಃ ಇದು ಸರ್ಕಾರದ ಲೆವೆಲ್ ಅಲ್ಲೇ ಮಾತುಕತೆ ಆಗ್ಬೇಕು. ಹೇಳ್ಬಹುದು ಅಷ್ಟೇ,
1: ನಾವು ಹೇಳ್ಬಹುದು, ನಾವು ಪೇಷಂಟ್ಸಿಗೆ ಜನರಿಗೆ ಮೋಟಿವೇಟ್ ಮಾಡಬಹುದು ಬಿಡಿ ಅಂತ ಹೇಳ್ಬಿಟ್ಟು, ಅದರಿಂದ ಆಗೋ ತೊಂದರೆಗಳನ್ನ ನಾವು ವಿವರಿಸಬಹುದು. ಅವರು ಮೋಟಿವೇಟ್ ಆಗ್ಬೇಕು. ಇದು ತಪ್ಪು, ಅದು ಪ್ಯಾಕೆಟ್ ಮೇಲೆ ಹಾಕಿರ್ತಾರೆ ಸ್ಮೋಕಿಂಗ್ ಕಿಲ್ಸ್ ಅಂತ, ಬಟ್ ಅದನ್ನ ಇಟ್ಕೊಂಡು ಸ್ಮೋಕ್ ಮಾಡ್ತಾ ಇರ್ತಾರೆ.
2: ಆ ಚಿತ್ರ ನೋಡಿದ್ರೆ ಯಾರು ಬಳಸಲೇಬಾರ್ದು, ಅಷ್ಟೊಂದು ಭಯಂಕರ. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ.
3: ನಮಸ್ತೆ,
2: ಹೇಳಿ, ನಿಮ್ಮ ಹೆಸರು?
3: ಪ್ರತಿಭಾ ರಾಘವೇಂದ್ರ ಚೌರನೂರು.
2: ಹೇಳಿ ಪ್ರಶ್ನೆ. ಕೇಳಿ
3: ಮೇಡಮ್, ನಮ್ದು ಮನೇಲೆ ಅಂಗಡಿ ಇರೋದ್ರಿಂದ ನಾವು ಮತ್ತೆ ಮಾಮೂಲಾಗಿ ಸಿಗರೆಟ್ ಮತ್ತೆ ತಂಬಾಕು ಮಾರ್ತಾ ಇರ್ತೇವೆ. ಸಿಗರೆಟ್ ತಗೊಂಡು ಇಲ್ಲೇ ಕಡ್ಡೆ ಕೊಡ್ರಿ ಅಕ್ಕಿ ಅಂತ ನಾವು ತಡವಾಗಿ ಅವ್ರು ಚಿಲ್ಲರೆ ಕೊಡೋದ್ರೊಳಗೆ ಅವ್ರ ಅಕ್ಕಿ ಅಂತ ನಾನು ಕೊನೆಯ ಪಕ್ಷದಲ್ಲೇ ಕೊಡ್ತಿರ್ತೀನಿ, ಯಾಕಂದ್ರೆ ಚಿಲ್ಲರೆ ತಗೊಂಡು ಹೋಗ್ಬಿಟ್ಟು ನಮ್ಗೆ ಹೊಗೆ ಬರಲ್ಲ ಅಂತ. ಆ ಹೊಗೆ ಅವ್ರ ಸಿಗರೆಟ್ ಸೇದ ಹಚ್ಚಿಕೊಳ್ಳುವಾಗ ಹೊಗೆ ಬರ್ತಲ್ಲ, ಆ ಹೊಗೆ ನಾವು ಸೇವನೆ ಮಾಡಿದ್ರೆ ನಮ್ಗೆ ಎಷ್ಟು ತೊಂದರೆ ಆಗುತ್ತೆ? ಅವ್ರ ಸೇದರಿಗೆ ಶೇಕಡ 100 ಇದ್ರೆ ನಮ್ಗೆ 10-20% ಜಾಸ್ತಿ ತೊಂದರೆ ಆಗುತ್ತೆ, ಅಥವಾ ಅದಕ್ಕಿಂತ ಜಾಸ್ತಿ ಆಗುತ್ತೆ. ಮನೇಲಿ ಮಕ್ಕಳು ಉಂಟು, ಹಿರಿಯರು ಉಂಟು, ವಯಸ್ಸಾದರು ಅಪ್ಪಾಜಿ ಉಂಟು, ಹಂಗಾಗಿ ಅವ್ರಿಗೆ ಯಾವ ರೀತಿ

0: ಓಕೆ, ಇದನ್ನು ನಾವು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಆರ್ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳಿ ಕರಿತೀವಿ. ಅವ್ರು ಸಿಗರೆಟ್ ಸ್ಮೋಕ್ ಮಾಡೋರಿಗೆ ಎಷ್ಟು ತೊಂದರೆ ಆಗುತ್ತೋ ಸುತ್ತಮುತ್ತ ಇದ್ಬಿಟ್ಟು ಆ ಹೊಗೆ ತಗೊಳ್ಳೋರಿಗೂ ಅಷ್ಟೇ ತೊಂದರೆ ಆಗುತ್ತೆ. ಸೊ ಅವಾಯ್ಡ್ ಮಾಡಬೇಕು ನೀವು. ಈಗ ಹಿರಿಯರು ಚಿಕ್ಕ ವಯಸ್ಸಿನವರಿಗೆ ಇಮ್ಯುನಿಟಿ ಸ್ವಲ್ಪ ಕಮ್ಮಿ ಇರುತ್ತೆ ಅಲ್ವಾ, ಪರಿಣಾಮ ಬೀಳೋ ಚಾನ್ಸಸ್ ಇರುತ್ತೆ. ಸೊ ನೀವು ಅಲ್ಲಿ ನಿಂತ್ಕೋಬೇಡಿ, ಸ್ಮೋಕ್ ಮಾಡಬೇಡಿ ಅಂತ ಹೇಳೋದು ಒಳ್ಳೇದು.
1: ಸೂಪರ್ ಅಂತ ಆ ರೀತಿಯಾಗಿ ದಿನಕ್ಕೊಂದು ಐದಾರು ಸೂಪರ್ ಆಗ್ತಿರ್ತಾರೆ. ಶುಗರ್ ಉಂಟು ಅವರಿಗೆ, ಈ ಜಾಸ್ತಿ ಇರೋದ್ರಿಂದ ಈ ರೀತಿ ತಂಬಾಕು ಸಿಗೋದ್ರಿಂದ ಶುಗರ್ ಏನಾದ್ರು ತೊಂದರೆ ಆಗುತ್ತೋ ಅಥವಾ ಹೇಗೆ?
0: ಹೌದು, ತಂಬಾಕು ಅದೇ ಹೇಳ್ದಂಗೆ, ಮುಂಚೆ ಹೇಳ್ದಂಗೆ ಶ್ವಾಸಕೋಶ ಕಲ್ದಲೆ ಬೇರೆ ಪ್ರಾಬ್ಲಮ್ಸು ಕೂಡ ಮಾಡುತ್ತೆ. ನಿಮ್ಮ ಶುಗರ್ ಕಂಟ್ರೋಲ್ ಇಲ್ದಲೇನೂ ಆಗ್ಬೋದು, ಯಾಕೆಂದ್ರೆ ಅದು ಪ್ಯಾಂಕ್ರಿಯಾಸ್ ಮೇಲೂ ಕೂಡ ಅಫೆಕ್ಟ್ ಮಾಡುತ್ತೆ. ಸೊ ನಿಮ್ಮದು ಶುಗರ್ ಏರುಪೇರು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸ್ಟಾಪ್ ಮಾಡಕ್ಕೆ ಹೇಳಿ ಬೇಡ.
2: ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮಗೂ ಕೂಡ ಜೀವನೋಪಾಯಕ್ಕೆ ಏನೋ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತೀವಿ, ಅದೇ ನಮಗೆ ತೊಂದರೆ ಆಗ್ಬಿಟ್ರೆ ಹೇಗೆ ಅನ್ನುವಂಥದ್ದು ಪ್ರತಿಭಾ ರಾಘವೇಂದ್ರ ಅವರ ಒಂದು ಸಮಸ್ಯೆಯಾಗಿ ಕಾಡ್ತಾ ಇದೆ. ಒಂದು ಸಣ್ಣ ವಿರಾಮ, ನಂತರ ಮತ್ತೆ ನಮ್ಮ ಮಾತುಕತೆ ಮುಂದುವರಿಸೋಣ.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
2: ಸ್ನೇಹಿತರೆ, ಹಲೋ, ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಾವು ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಆಗುವಂತಹ ದುಷ್ಪರಿಣಾಮದ ಬಗ್ಗೆ ಮಾತಾಡ್ತಾ ಇದೀವಿ. ಹಾಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕೇಳುಗರು ಕೂಡ ಕರೆ ಮಾಡಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ. 9444-6720-2 ಹಾಗೆ 9144-9702-72 ಕ್ಕೆ ಕರೆ ಮಾಡುವ ಮೂಲಕ, ಹಾಗೆ ನೀವು ವಾಟ್ಸಪ್ ಅಲ್ಲಿ ಕೂಡ ನಿಮ್ಮ ಸಂದೇಶವನ್ನು ಕಳುಹಿಸಬಹುದು. 9444-6720-73 ಕ್ಕೆ ಪ್ರಶ್ನೆಗಳಿದ್ರೆ ಕಳುಹಿಸಿ ಅಂತ ಹೇಳ್ತಾ, ಡಾಕ್ಟ್ರೆ, ಈಗ ಒಂದು ಪರೀಕ್ಷೆಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಆಗ್ಲೇ. ಆ ಪರೀಕ್ಷೆಗಳು ಏನೆಲ್ಲ ಮಾಡೋದ್ರ ಮೂಲಕ ಒಂದು ಡಿಸಿಷನ್ಗೆ ಬರ್ತೀರಿ, ಏನು ತೊಂದರೆ ಇದೆ ಅನ್ನುವಂಥದ್ದು?
0: ಗುಡ್ ಓಲ್ಡ್ ಮೆಥಡ್, ಫಸ್ಟು ಪೇಷಂಟ್ ಬಂದ ತಕ್ಷಣ ಅವ್ರಿಗೇನು ತೊಂದರೆ ಆಗ್ತಿದೆ ಅಂತ ಕುತ್ಕೊಂಡು ಕೇಳಿಸ್ಕೋಬೇಕು. ಆಮೇಲೆ ನಾವು ಅವ್ರನ್ನ ಎಕ್ಸಾಮಿನೇಷನ್ ಮಾಡಬೇಕು. ಆಮೇಲೆ ತೊಂದರೆ ಕಾಣಿಸ್ತಿದೆ ಅಂತಂದರೆ ನೆಕ್ಸ್ಟ್ ನಾವು ಎಕ್ಸ್ರೇ ಅಂತೇಳಿ ಮಾಡಿಸ್ತೀವಿ. ಶ್ವಾಸಕೋಶದಲ್ಲಿ ಏನಾದ್ರು ತೊಂದರೆ ಇದ್ರೆ ಅದರಲ್ಲೂ ಗೊತ್ತಾಗತ್ತೆ. ರಕ್ತ ಪರೀಕ್ಷೆಗಳು ಮಾಡಿಸ್ಬೋದು. ಆಮೇಲೆ ನಾವು PFT ಅಂತ ಹೇಳ್ತೀವಿ, ಅಂದರೆ ಪಲ್ಮನರಿ ಫಂಕ್ಷನ್ ಟೆಸ್ಟ್, ಶ್ವಾಸಕೋಶದ ಊದ ಪರೀಕ್ಷೆ ಕನ್ನಡದಲ್ಲಿ. ಸೊ ಅದು ಕೂಡ ಮಾಡಿದಾಗ ನಿಮ್ಮದು ಲಂಗ್ಸ್ ಎಷ್ಟು ಕೆಪಾಸಿಟಿ ಇದೆ, ಲಂಗ್ಸಲ್ಲಿ ಸ್ಮೋಕ್ ಮಾಡಿ ಎಷ್ಟು ತೊಂದರೆ ಆಗಿರ್ಬೋದು ಅನ್ನೋದೆಲ್ಲನೂ ಕೂಡ ಅದರಲ್ಲಿ ಗೊತ್ತಾಗತ್ತೆ. ಎಕ್ಸ್ರೇಯಲ್ಲಿ ತೊಂದರೆ ಜಾಸ್ತಿ ಇತ್ತು ಅಂತಂದರೆ CT scans ಇದೆ, CT scan ಮಾಡಿಸ್ಕೋಬೋದು.
2: ಇವೆಲ್ಲವೂ ಕೂಡ ನೀವು ಪರೀಕ್ಷೆಗಳನ್ನು ಮಾಡೋದ್ರ ಮೂಲಕ ರೋಗ ನಿರ್ಣಯವನ್ನು ಮಾಡ್ತೀರಿ. ಓಕೆ, ಈಗ ತೊಂದರೆಗೊಳಗಾಗಿದ್ದಾರೆ ಆ ಒಂದು ವ್ಯಕ್ತಿ ಅಂದರೆ, ನೀವು ಆರಂಭದಲ್ಲಿ ಒಂದು ಮಾತು ಹೇಳಿದ್ರೆ ಕುತ್ಕೊಂಡು ಅವರಿಗೆ ಮಾತಾಡಿಸ್ಬೇಕು ಫಸ್ಟು ಅನ್ನುವಂಥದ್ದು. ಹಾಗೆ ಕೇವಲ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಗಳನ್ನು ಮಾಡಿ ಚಿಕಿತ್ಸೆ ಕೊಡೋದಲ್ಲದೆ ಮಾನಸಿಕವಾಗಿ ಕೂಡ ಅವರನ್ನು ನೀವು ಒಂದಿಷ್ಟು ಮೋಟಿವೇಟ್ ಮಾಡುವಂಥದ್ದು,
0: ಹೌದು,
2: ಕೌನ್ಸಿಲರ್ ಆಗಿ ನೀವು ಕೆಲಸ ಮಾಡಬೇಕು. ಹೇಳಿ ಡಾಕ್ಟರ್ ಇದ್ರ ಬಗ್ಗೆ.
0: ಖಂಡಿತವಾಗ್ಲೂ ಬೇಕು. ಈಗ ನಿಮ್ಗೆ BD ಸೇತ್ ಬಂದಿರ್ತೀವಿ ಅಂತ ಹೇಳದೇ ಇಲ್ಲ ಕೆಲವು ಜನ, ಬರೀ ಅವ್ರಿಗೆ ಏನಾಗ್ತಿದೆ ಏನ್ ತೊಂದರೆ ಅಂತ ಮಾತ್ರ ಹೇಳ್ತಾರೆ. ಸೊ ನಾವು ಎಲ್ಲ ಪರೀಕ್ಷೆ ಮಾಡಿ ನೋಡಿದಾಗ ಇದು ಇರ್ಬೋದು ಕಾರಣ ಅಂತೇಳಿ ಆಮೇಲೆ ಮತ್ತೆ ಪದೇ ಪದೇ ಕೇಳಿದಾಗ ಅವರು ಹೇಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನಾವು ಅವರಿಗೆ ಅವ್ರದ್ದು ಏನು ಕಾಯಿಲೆ ಅವ್ರದ್ದು ಟ್ರೀಟ್ ಮಾಡೋದ್ರ ಜೊತೆಗೆ ಅವರಿಗೆ ನಾವು ಎಮೋಷ್ನಲ್ ಸಪೋರ್ಟು ಕೊಡಬೇಕು, ಸ್ಮೋಕಿಂಗ್ ಸಿಗರೇಟು ಅದೆಲ್ಲ ಬಿಡೋ ಅಂಥದ್ದು ಟ್ರೈನಿಂಗ್ ಕೊಡಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಕೌನ್ಸಿಲಿಂಗ್ ಮಾಡಬೇಕು. ಇದೆಲ್ಲನೂ ಮಾಡಿದ್ರೇ ಅವರಿಗೆ ಕಂಪ್ಲೀಟಾಗಿ ನೆಕ್ಸ್ಟ್ ಟೈಮ್ ಬೀಳೋದಕ್ಕೆ ಅವಕಾಶ ಆಗುತ್ತೆ, ಮತ್ತು ಈ ಸಿಂಪ್ಟಮ್ಸ್ನೂ ಕೂಡ ತಡೆಗಟ್ಬೋದು ನೆಕ್ಸ್ಟ್ ಟೈಮು.
2: ನಿಮ್ಮ ಒಂದು ಸರ್ವಿಸಲ್ಲಿ ಎಷ್ಟು ತೀವ್ರತೆಯನ್ನು ನೋಡಿದ್ದೀರಿ, ಹಾಗೆ ಬಿಟ್ಟವ್ರ ಬಗ್ಗೆ ಏನೆಲ್ಲ ಖುಷಿ ಇದೆ? ನಿಮ್ಮ ಒಂದು ಟ್ರೀಟ್ಮೆಂಟಿಗೆ ಬಂದವರು ಬಿಟ್ಟಿದ್ದಾರೆ ಅನ್ನುವಂಥದ್ದು ಖುಷಿ ಖಂಡಿತ ಆಗುತ್ತೆ ಅಲ್ವಾ ಡಾಕ್ಟ್ರೆ?
0: ಬಿಡೋದು ಅಂತಂದ್ರೆ ಅವ್ರಿಗೆ ಹೆಂಗೆ ಅಂದ್ರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ಬಿಟ್ಟು ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಕೌನ್ಸಿಲಿಂಗ್ ಮಾಡಿ ಕಳಿಸಿದಾಗ ನೆಕ್ಸ್ಟ್ ಟೈಮ್ ಮತ್ತೆ ಒಂದು ತಿಂಗಳು ಬಿಟ್ಕೊಂಡು ಬನ್ನಿ ಅಂದಾಗ ನಾವು ಇಲ್ಲ ಸಿಗರೇಟ್ ಮುಟ್ಟಿಲ್ಲ ನಾವು ಆರಾಮಾಗಿದ್ದೀವಿ ಇವಾಗ ಅಂದಾಗ ತುಂಬ ಖುಷಿಯಾಗತ್ತೆ. ನಾವು ಕೊಟ್ಟಿರೋ ಟ್ರೀಟ್ಮೆಂಟಿಗೂ ನಾವು ಪಟ್ಟಿರೋ ಪರಿಶ್ರಮಕ್ಕೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಕೂಡ ಅನಿಸುತ್ತೆ. ಹೌದು, ಈ

0: ಸ್ಮೋಕಿಂಗ್ ಇಂದ ತುಂಬಾ ತೀವ್ರತೆ ಕೂಡ ಹೋಗುತ್ತೆ. ಈಗ ಕೆಲವು ವಾರ್ಡ್ ಅಲ್ಲಿ ಅಡ್ಮಿಷನ್ಸ್ ಆಗುತ್ತೆ, ಕೆಲವು ICU ಅಲ್ಲಿ ಅಡ್ಮಿಷನ್ಸ್ ಕೂಡ ಆಗುತ್ತೆ. ICU ಅಲ್ಲಿ ಬರೀ ವೆಂಟಿಲೇಟರ್ಗೂ ಹೋಗ್ಬೋದು, ಇಂಟುಬೇಷನ್ಸ್ ಎಲ್ಲ ಆಗ್ಬೋದು, ಕೆಲವೊಂದ್ಸತಿ ಡೆತ್ ಕೂಡ ನೋಡಿದೀವಿ ನಾವು ಇದರಿಂದ. ಸೊ ಸ್ಮೋಕಿಂಗ್ ಇದು ಸ್ಟಾಪ್ ಮಾಡೋದು ಒಳ್ಳೇದು ನನ್ನ ಪ್ರಕಾರ.
1: ಓಕೆ ಡಾಕ್ಟರ್, ಮತ್ತೊಂದು ಸಂದೇಶ ಬಂದಿದೆ ಸುಬ್ರಹ್ಮಣ್ಯ ಅವರು ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ನಮಸ್ತೆ ಮೇಡಮ್, ಕಾರ್ಯಕ್ರಮ ಕೇಳ್ತಾ ಇದ್ವಿ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಆಗುವ ತೊಂದರೆಗಳ ಕುರಿತು ಉತ್ತಮ ಮಾಹಿತಿಗಳನ್ನು ನೀಡ್ತಾ ಇದ್ದೀರಿ, ಧನ್ಯವಾದಗಳು. ತಂಬಾಕು ಜಗಿಯುವುದರಿಂದ ಕಫದ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಜಗಿಯೋದು, ತಂಬಾಕು ಜಗಿಯುವಂಥದ್ದು.
0: ಹೌದು, ತಂಬಾಕು ಜಗಿಯೋದ್ರಿಂದ ಕೆಮ್ಮು, ಇದೆಲ್ಲ ಡಿಫ್ರೆಂಟ್ ಫಾರ್ಮ್ಸ್ ಅಷ್ಟೆ. ಸಿಗರೇಟು, ಬೀಡಿ, ಜರ್ದಾ, ಹುಕ್ಕ, ಗುಟ್ಕಾ ಎಲ್ಲದರಲ್ಲೂ ಸೇಮ್ ಕೆಮಿಕಲ್ಸೇ ಇರುತ್ತೆ. ನಾನಾಗಲೇ ಹೇಳ್ದಂಗೆ 7,000 ಪ್ಲಸ್ ಕೆಮಿಕಲ್ಸ್ ಇದೆ ಇದರಲ್ಲಿ. ಸೊ ನಿಮಗೆ ಸ್ಮೋಕ್ ಮಾಡಿದಾಗ ಎಷ್ಟು ತೊಂದರೆ ಆಗುತ್ತೋ ಜಗದಾಗೂ ಕೂಡ ಅಷ್ಟೇ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ.
1: ಹಾಗಾಗಿ ಯಾವುದೇ ರೂಪದಲ್ಲಿ ನೀವು ಬಳಸಿದ್ರು ಕೂಡ ಅದು ಖಂಡಿತ ತೊಂದರೆ ಮಾಡುವಂತದ್ದೇ ಇದೆ. ಈ ಕೆಮಿಕಲ್ ಅನ್ನುವಂಥದ್ದನ್ನು ಆಡ್ ಮಾಡ್ತಾರಾ ಅಥವಾ ಸ್ವಭಾವತಃ ತಂಬಾಕಿನಲ್ಲಿ ಇದೆಯಾ?
0: ಇಲ್ಲ, ಆ್ಯಡ್ ಮಾಡ್ತಾರೆ,
1: ಆ್ಯಡ್ ಮಾಡ್ತಾರೆ.
0: ಹೌದು, ಈಗ ನಿಕೋಟಿನ್ ಯಾಕೆ ಆ್ಯಡ್ ಮಾಡ್ತಾರೆ, ಅಡಿಕ್ಟಿವ್ ಅದು, ಬೇಕು ಬೇಕು ಅನ್ಸುತ್ತೆ ಅವಾಗ, ಯಾವ ತಗೊಂಡಾಗೆಲ್ಲ ನೆಕ್ಸ್ಟ್ ಟೈಮ್ ಬೇಕು ಅಂತ ಅನ್ಸುತ್ತೆ. ಸೊ ಇದು ಆ್ಯಡ್ ಆಗಿರುತ್ತೆ.
1: ಓಕೆ ಡಾಕ್ಟ್ರಿ, ಈಗ ಚಿಕಿತ್ಸೆಗೆ ಬರೋದಾದರೆ ಏನೆಲ್ಲ ಚಿಕಿತ್ಸೆಗಳಿರುತ್ತೆ ಅಂತ ಹೇಳಿ.
0: ಫಾರ್ ಎಕ್ಸಾಂಪಲ್, ಕಾಮನ್ COPD ಅಂತಾನೆ ತಗೊಳ್ಳಿ, ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸಾರ್ಡರ್. ಈಗ ಇದು ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಪೇಷಂಟ್ನ ಕ್ಯಾಟಗರಿ ಮಾಡ್ತೀವಿ, ಬಂದ ತಕ್ಷಣ ಪೇಷಂಟು ಅವ್ರದ್ದೇನು ಸಿಂಪ್ಟಮ್ಸ್ ಇದೆ, ನಮ್ಮದು ಕೆಲವು ಸ್ಕೋರಿಂಗ್ ಸಿಸ್ಟಮ್ಸ್ಗಳೆಲ್ಲ ಇರುತ್ತೆ, ABE ಅಂತೆಲ್ಲ ಕ್ಯಾಟಗರಿ ಮಾಡ್ತೀವಿ ಪೇಷಂಟಿಗೆ. ಎ ಬಂದವರಿಗೆ ಡಿಫ್ರೆಂಟ್ ಇರುತ್ತೆ, ಬಿ ಬಂದವರಿಗೆ ಡಿಫ್ರೆಂಟ್ ಇರುತ್ತೆ, ಇ ಬಂದವರು
1: ಎಷ್ಟು ತೊಂದರೆಗೆ ಒಳಗಾಗಿದ್ದಾರೆ ಅನ್ನೋದ್ರ ಮೇಲೆ ನೀವು
0: ಟ್ರೀಟ್ಮೆಂಟು ಶುರು ಆಗುತ್ತೆ. ವಾರ್ಡ್ ಅಲ್ಲಿ ಅಡ್ಮಿಷನ್ ಆದವರಿಗೆ ಮಿನಿಮಲ್ ಟ್ರೀಟ್ಮೆಂಟ್ ಅಲ್ಲೇ ಆಗ್ಬಿಡತ್ತೆ. ಆದ್ರೆ ICUಗೆ ಅಡ್ಮಿಟ್ ಆದಾಗ ವೆಂಟಿಲೇಟರ್ ಬೇಕಾಗ್ಬೋದು, ಇಂಟುಬೇಷನ್ ಬೇಕಾಗ್ಬೋದು ಕೊನೆ ಟೈಮಲ್ಲಿ ಈ ತರ.
1: ಓಕೆ, ಇನ್ನು ಔಷಧಿಗಳು ಎಲ್ಲ ಇರುತ್ತಲ್ವಾ, ಇದಕ್ಕೆ ಅಂತಾನೆ ಔಷಧಿಗಳನ್ನ ಕೊಡ್ತೀರಿ?
0: ಹೌದು, ಆದ್ರೆ ನಾವು ಔಷಧಿಗಳು ಅವ್ರ ಸಿಂಪ್ಟಮ್ಸ್, ಈಗ ಉಸಿರಾಟದ ತೊಂದರೆ, ಕೆಮ್ಮು, ಅದನ್ನ ಕಂಟ್ರೋಲ್ ಮಾಡ್ಬೋದು ಅಷ್ಟೆ. ಈ ಸ್ಮೋಕಿಂಗ್ ಇಂದ ಆಗಿರೋ ಡ್ಯಾಮೇಜ್ ಲಂಗ್ಸಿಗೆ, ಅದನ್ನ ನಾವು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ, ಆಲ್ರೆಡಿ ಅದು ಡ್ಯಾಮೇಜ್ ಮಾಡ್ಬಿಟ್ಟಿರುತ್ತೆ. ಅದಕ್ಕೋಸ್ಕರನೇ ಅವರಿಗೆ ಇದೆಲ್ಲ ತೊಂದರೆಗಳು ಶುರು ಆಗಿರುತ್ತೆ. ಈ ತೊಂದರೆಗಳನ್ನ ನಾವು ಕೂಡ ಮೆಡಿಸಿನ್ಸ್ ಇಂದ ಕಮ್ಮಿ ಮಾಡ್ಬೋದು, ಇಲ್ಲ ಮುಂದಿನ ಸತಿ ಎಕ್ಸಾಸರ್ವೇಷನ್ ಅಂತ ಹೇಳ್ತೀವಿ, ಅಂದ್ರೆ ಮತ್ತೆ ಇದೇ ತರ ಆಗುವಂತ ಚಾನ್ಸಸ್, ಅದನ್ನ ಕಮ್ಮಿ ಮಾಡ್ಬೋದು ಹೊರತು ಕಂಪ್ಲೀಟ್ ಆಗಿ ಗುಣ ಮಾಡೋದು ಕಷ್ಟ.
1: ಈಗ ಏನು ಹಾನಿಗೊಳಗಾಗಿದೆ ಆ ಭಾಗ ಹಾನಿ ಆಗೇ ಇರುತ್ತೆ, ಅದನ್ನ ಮಾತ್ರ ರಿಪೇರ್ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದು
0: ಆಗೋದಿಲ್ಲ. ಸ್ಮೋಕಿಂಗ್ ಅದು ಪರ್ಮನೆಂಟ್ ಡ್ಯಾಮೇಜ್ ಮಾಡೋದು.
1: ಹೌದಾ? ಓಕೆ ಡಾಕ್ಟ್ರೆ. ಹೌದು, ಈಗ ತುಂಬಾ ತೊಂದರೆ ಆಗ್ಬಿಟ್ಟಿದೆ, ಆ ಭಾಗ ಹಾಳಾಗಿದೆ ಅಂತ ಅಂದ್ರೆ ಆಗ ಏನ್ ಮಾಡ್ತೀರಿ?
0: ಹಾಳಾಗಿರೋದ್ರಿಂದನೇ ಅವ್ರಿಗೆ ಇದೆಲ್ಲ ತೊಂದರೆಗಳು ಶುರು ಆಗಿರುತ್ತೆ. ಈಗ COPD ಅಂತಾನೆ ತಗೊಳ್ಳಿ, ಅದು ತಗೊಂಡಾಗ ನಾವೇನ್ ಮಾಡ್ತೀವಿ, ಪೇಷಂಟಿಗೆ ನೋಡ್ತೀವಿ ಇನ್ಫೆಕ್ಷನ್ ಏನಾದ್ರು ಇದೆಯಾ ನೋಡ್ತೀವಿ, ಆಂಟಿಬಯೋಟಿಕ್ಸ್ ಬೇಕಾ, ಈಗ ಇನ್ಹೇಲರ್ಸ್, ಬ್ರಾಂಕಸ್ ಎಲ್ಲ ಕನ್ಸ್ಟ್ರಿಕ್ಟ್ ಆಗಿರುತ್ತೆ, ಅದನ್ನೆಲ್ಲ ಡೈಲೇಟ್ ಮಾಡೋದಕ್ಕೆ ಇನ್ಹೇಲರ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ,
1: ಗಾಳಿ ಓಡಾಡುವಂತ ಮಾರ್ಗ ಏನಿದೆ ಅದೇ
0: ಪ್ರಾಬ್ಲಮ್ ಆಗಿರುತ್ತೆ. ಏನಾಗಿರುತ್ತೆ, ನಮ್ದು ಮೇನ್ ಲಂಗ್ಸ್ ಇಂದ ಫಂಕ್ಷನ್ ಆಕ್ಸಿಜನ್ ಒಳಗೆ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬಿಡ್ಬೇಕು. ಈ ಸ್ಮೋಕಿಂಗ್ ಇಂದ ನಿಮ್ದು ಶ್ವಾಸಕೋಶ ಡ್ಯಾಮೇಜ್ ಆಗಿರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರೋದು ಕಷ್ಟ ಆಗ್ತಾ ಇರುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ನಿಮ್ ಬಾಡಿ ಒಳಗೆ ಹಂಗೆ ಕುತ್ಕೋಬಹುದು, ಕುತ್ಕೊಂಡು ಬೇರೆ ಬೇರೆ ತೊಂದರೆಗಳನ್ನ ಶುರು ಮಾಡುತ್ತೆ. ಇದು ಜಾಸ್ತಿ ಆಗ್ತಾ ಆಗ್ತಾ ನಾವು ವೆಂಟಿಲೇಟರ್ ಬೇಕಾಗ್ಬೋದು, ಇಂಟುಬೇಷನ್ಸ್ ಬೇಕಾಗ್ಬೋದು. ಸೊ ಅದಕ್ಕೆ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ.
1: ಆ ಭಾಗವನ್ನು ತೆಗೆದು ಹಾಕ್ತೀರಾ ಡಾಕ್ಟ್ರೆ? ಏನು ಹಾನಿಗೊಳಗಾದಂತ ಭಾಗವನ್ನು ತೆಗೆದು ಹಾಕಬಹುದಾ?
0: ಎಲ್ಲ ಪೇಷಂಟ್ಸ್ ಅಲ್ಲೂ ಅದನ್ನ ಮಾಡೋದಕ್ಕೆ ಆಗೋದಿಲ್ಲ. ಈಗ ಅಡ್ಮಿಷನ್ ಆಗಿರೋ ಪೇಷಂಟ್ಸು, ICU ಅಲ್ಲಿ ಇರೋ ಪೇಷಂಟ್ಸು, ಎಲ್ಲ ಪೇಷಂಟ್ಸ್ಗೂ ಮಾಡಕ್ ಆಗೋದಿಲ್ಲ, ಅದಕ್ಕೆ ಕ್ರೈಟೀರಿಯಾಸ್ ಇರುತ್ತೆ. ಅದಕ್ಕೆಲ್ಲ ಅವರು ಫಿಟ್ ಆಗ್ತಾ ಇದ್ದಾರೆ ಅಂತಂದ್ರೆ ತೆಗ್ದಾಕೋದಕ್ಕಿಂತ ವಾಲ್ಯೂಮ್ ರಿಡಕ್ಷನ್ ಸರ್ಜರೀಸ್ ಅಂತ ಹೇಳಿ ಕರಿತೀವಿ, ಅದನ್ನ ಮಾಡೋ ಚಾನ್ಸಸ್ ಇರುತ್ತೆ.
1: ಇನ್ನು ಕಸಿ ಮಾಡುವಂಥದ್ದು, ಶ್ವಾಸಕೋಶದ ಕಸಿ ಮಾಡುವಂತ ಪ್ರಕರಣಗಳು ಇರಬಹುದಾ?
0: ಇದೆ, ಲಂಗ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿ ಕರಿತೀವಿ, ಮಾಡ್ಬೋದು. ಈಗ ILDs, ಪಲ್ಮನರಿ ಹೈಪರ್ ಟೆನ್ಷನ್ನು, ಆ ಥರ ಎಲ್ಲ ಕಂಡೀಷನ್ಸ್ ಅಲ್ಲಿ ನಾವು ಮಾಡ್ತೀವಿ, ಮಾಡ್ಬೋದು.
1: ಓಕೆ, ಕರೆ ಇದೆ ಒಂದು. ಹಲೋ, ನಮಸ್ತೆ. ನಮಸ್ತೆ,
2: ನಮಸ್ತೆ ಮೇಡಮ್.
1: ಹೆಸರು ಹೇಳಿ.
2: ವೇದಮೂರ್ತಿ, ಇಟಿವೇತನ ಬಸ್ಸಲ್ಲಿ
1: ಹೇಳಿ ವೇದಮೂರ್ತಿ ಪ್ರಶ್ನೆ ಕೇಳಿ.
2: ಕೇಳ್ತಾ ಇದೆ ಮೇಡಮ್, ತುಂಬಾ ಚೆನ್ನಾಗಿದೆ.
1: ಓಕೆ, ಥ್ಯಾಂಕ್ ಯು
2: ಮೇಡಮ್. ಇತ್ತೀಚೆಗೆ

0: ತಂಬಾಕುಗಳವರೆಗೆ ಕ್ಯಾಪ್ಸೂಲ್ ಅಂತ ನ್ಯಾನೋ ಕ್ಯಾಪ್ಸೂಲ್ ಬಳಸ್ತಾ ಇದ್ದಾರೆ, ಅದನ್ನ ಬಳಸಿ ಏನಾರ ಈ ಶ್ವಾಸಕೋಶಕ್ಕೆ ತೊಂದರೆ ಆಗುತ್ತಾ?
1: ಹೇಳಿ ಏನು? ನ್ಯಾನೋ
0: ನ್ಯಾನೋ ಕ್ಯಾಪ್ಸೂಲ್ ತಂಬಾಕು ಇಳುವರಿ ಹೆಚ್ಚೆ ಅಂತ ಸರ್ಕಾರ ಅಡ್ವರ್ಟೈಸ್ ಕೊಟ್ಟಿದೆ, ಆಮೇಲೆ ಪ್ರಯೋಗ ಆಗ್ತಾ ಇದೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀವಿ. ಅಂತ ಬಳಸಿದ್ವಿ ಏನಾರ ಶ್ವಾಸಕೋಶ ಕಡವರ್ತೇವೆ ನಾನು.
1: ಪ್ರಶ್ನೆ ಇನ್ನೊಂದ್ ಸರಿ ಹೇಳಿ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೀಟ್ಮೆಂಟ್?
0: ಹೌದೌದು, ತಂಬಾಕು ಹೆಚ್ಚಿಗೆ ಬೆಳೀಲಿಕ್ಕೆ,
1: ಹೆಚ್ಚಿಗೆ ಬೆಳೆಯೋದಕ್ಕೆ
0: ನ್ಯಾನೋ ಕ್ಯಾಪ್ಸೂಲ್ ಅಂತ ಬಿಡುಗಡೆ ಮಾಡಿದ್ದಾರೆ ಇವಾಗ ಇತ್ತೀಚೆಗೆ ಸರ್ಕಾರ ವತಿಯಿಂದ. ಅಂತ ತಂಬಾಕು ಬಳಸಿದ್ರೆ ಜನಕ್ಕೆ ಏನಾದ್ರು ತೊಂದರೆ ಆಗುತ್ತಾ ನಡೀತಿತ್ತು ಅಂತ
2: ಕೇಳಿದ್ರು. ತಂಬಾಕು ಅಂದ್ಮೇಲೆ ಅದು ಪ್ರಾಬ್ಲಮ್ ಮಾಡೇ ಮಾಡತ್ತೆ, ನಾನು ಅರ ಆಗ್ಲಿ ನೀವ್ ನಾರ್ಮಲ್ ಆಗಾರ ಬೆಳೀರಿ, ಅದು ತೊಂದ್ರೆ ಮಾಡೇ ಮಾಡತ್ತೆ ನಿಮ್ ಬಾಡಿಗೆ.
1: ಓಕೆ, ಹೇಗ್ ಬೆಳೆದಿದ್ದೀರಿ ಅನ್ನೋಂತದ್ದಲ್ಲ, ಏನ್ ತಿಂತಾ ಇದೀರಿ ಅನ್ನೋದೇ ಮುಖ್ಯ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಈಗ ಶ್ವಾಸಕೋಶದ ಕಸಿ ಬಗ್ಗೆ ಮಾತಾಡ್ತಾ ಇದ್ವಿ ಡಾಕ್ಟ್ರೆ, ಮಾಡಬಹುದು ಅಂತ ಹೇಳಿದ್ರಿ ನೀವು, ಪ್ರಕರಣಗಳನ್ನ ನೀವು ನೋಡಿದಿರಿ ಈ ಶ್ವಾಸಕೋಶದ ಕಸಿ ಮಾಡಿರುವಂತದ್ದು?
2: ನಾನು ಪರ್ಸನಲ್ ಆಗಿ ನೋಡಿಲ್ಲ, ಕೇಳಿರೋದುಂಟು.
1: ಹೀಗೆ ಅವ್ರು ಸರ್ವೈವ್ ಆಗ್ತಾರಾ ಆನಂತರ?
2: ತುಂಬಾ ಕೇರ್ ಮಾಡಬೇಕು ಅವರಿಗೆ. ಈಗ ಸ್ಮಾಲ್ ಸ್ಮಾಲ್ ಇನ್ಫೆಕ್ಷನ್ ಕೂಡ ಅವರಿಗೆ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ, ಇಮ್ಯುನಿಟಿ ಎಲ್ಲ ಕಮ್ಮಿ ಆಗಿರುತ್ತೆ. ಸೊ ತುಂಬಾ ಕೇರ್ಫುಲ್ ಆಗಿ ಅವರನ್ನ ಮ್ಯಾನೇಜ್ ಮಾಡಬೇಕಾಗತ್ತೆ.
1: ಡಾಕ್ಟರ್, ಈಗ ಈ ಒಂದು ತಂಬಾಕು ಸೇವನೆಗೆ ಒಳಗಾಗುವಂತ ವ್ಯಕ್ತಿಯ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅನ್ನುವಂಥದ್ದು, ಏನೆಲ್ಲ ಕಾರಣಗಳಿಗೋಸ್ಕರ ಅವ್ರು ಅಷ್ಟೊಂದು ಅದಕ್ಕೆ ಅಡಿಕ್ಟ್ ಆಗ್ತಾರೆ ಅಂತ ನಿಮ್ಮ ಒಂದು ಅಧ್ಯಯನದಲ್ಲಿ ಕಂಡು ಬರಬಹುದು. ಹಾಗೆ ಈ ಸಾವಿನ ಪ್ರಮಾಣ ಎಷ್ಟಿದೆ, ಇದರಿಂದ ಆಗುವಂತ ಸಾವಿನ ಪ್ರಮಾಣ ಎಷ್ಟಿದೆ?
2: ಸ್ಮೋಕಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಈಗ ಮಕ್ಕಳಲ್ಲಿ ತಗೊಂಡ್ರೆ ಆಗ್ಲೇ ಹೇಳ್ದಂಗೆ ಕುತೂಹಲ, ಪಿಯರ್ ಪ್ರೆಷರ್ಸ್ ಇರ್ಬೋದು. ಈಗ ದೊಡ್ಡವರಿಗೆ ಅಂತಂದ್ರೆ ಈಗ ಇರುವ ಎನ್ವಿರಾನ್ಮೆಂಟ್ ಅಲ್ಲಿ ಸ್ಟ್ರೆಸ್ ಅಂತ ಹೇಳ್ತಾರೆ, ಸ್ಟ್ರೆಸ್ ಆಗ್ತಿದೆ ನಾನು ಸ್ಮೋಕ್ ಮಾಡ್ಬೇಕು ಅಂತ ಹೇಳ್ತಾರೆ, ಮೇನ್ ಅದೇ. ಸೊ ಸ್ಟ್ರೆಸ್, ಇವಾಗ ಸ್ಟ್ರೆಸ್ ಆಯ್ತು ತಗೊಳ್ಳೋಣ, ಮತ್ತೆ ನಾಳೆ ಅಯ್ಯೋ ಸ್ಟ್ರೆಸ್ ಆಗ್ತಿದೆ ತಗೊಳ್ಳೋಣ. ಸೊ ಅದಾಗಿ ಹಂಗೆ ಕಂಟಿನ್ಯೂ ಆಗಿ ಜಾಸ್ತಿ ಆಗ್ತಾ ಇದೆ.
1: ಒಂದು ಸೇತಿದ್ರೆ ಎರಡು, ಎರಡು ಇದ್ದರೆ ಮೂರು, ಈ ತರ ಮಲ್ಟಿಪಲ್ ಆಗ್ತಾ ಹೋಗುತ್ತೆ. ಹಾಗೆ ಇದ್ರ ಸಮಸ್ಯೆಗೆ ಒಳಗಾದಂತವರ ಜೀವಿತಾವಧಿ ತುಂಬಾ ತೀವ್ರವಾಗಿ ಒಳಗಾಗಿದ್ರೆ ಜೀವಿತಾವಧಿ ಎಷ್ಟಿರಬಹುದು ಅನ್ನುವಂಥದ್ದು, ಅಥವಾ ಮರಣಕ್ಕೆ ಕಾರಣ ಆಗುತ್ತಾ?
2: ಈಗ ಸ್ಮೋಕಿಂಗ್ ಒಂದಿನ ಮಾಡಿದ್ರು, ಎರಡು ದಿನ ಮಾಡಿದ್ರು, ಅವರಿಗೆ ಅವರು ತುಂಬಾ ತೊಂದರೆ ಆಗತ್ತೆ ಅಂತ ಹೇಳೋದು ಕಷ್ಟನೇ. ಈಗ ವರ್ಷಗಟ್ಟಲೆಯಿಂದ ಸ್ಮೋಕ್ ಮಾಡ್ಕೊಂಡ್ ಬಂದಿರ್ತಾರೆ, ಒಂದ್ ಪ್ಯಾಕ್ ಬೀಡಿ, ಒಂದ್ ಪ್ಯಾಕ್ ಸಿಗರೇಟು ದಿನಕ್ಕೆ ತಗೊಂಡವರದು, ಮುಂದೆ ಅದೇ ಹೇಳ್ದಂಗೆ COPD ಕ್ಯಾನ್ಸರ್ಸ್ ಆಗೋ ಚಾನ್ಸಸ್ ತುಂಬಾ ಇರತ್ತೆ. ಈ ರೋಗಗಳೆಲ್ಲ ಬಂತು ಅಂತಂದ್ರೆ ತುಂಬಾ ಕಷ್ಟ. ಅವರು ಸಾವಿನ್ಕಿನ್ನ ಅವ್ರು ಬದುಕ್ದಾಗೇನೆ ಅವ್ರಿಗೆ ಈ ಸಿಂಪ್ಟಮ್ಸ್ ಜೊತೆ ಬದುಕೋದು ತುಂಬಾ ಕಷ್ಟ ಆಗ್ಬಿಡತ್ತೆ. ಓಡಾಡಿದ್ರೇ ಸುಸ್ತಾಗತ್ತೆ ಅಂತಾರೆ, ಕೆಮ್ಮು ಅಂತಾರೆ, ಕೆಲಸ ಮಾಡಕ್ ಆಗಲ್ಲ ಅಂತಾರೆ. ಇದೆಲ್ಲ ಅವ್ರದ್ದು ಡೇ ಟು ಡೇ ಆಕ್ಟಿವಿಟೀಸ್ಗೆ ಪ್ರಾಬ್ಲಮ್ ಆಗೋದಕ್ಕೆ,
1: ಕ್ವಾಲಿಟಿ ಲೈಫ್ ಅನ್ನೋಂಥ
2: ಲೈಫ್ ಕ್ವಾಲಿಟಿ ಕಮ್ಮಿ ಆಗುತ್ತೆ,
1: ಹಾಗಾಗಿ ಇದು ತೊಂದರೆ ಆಗುತ್ತೆ ಅಂತ ಡಾಕ್ಟರ್ ಒಂದು ಸಂದೇಶ ಇದೆ. ನಿರೂಪಕರಿಗೆ ಡಾಕ್ಟರ್ಗೆ ನಮಸ್ಕಾರ. ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಮಾಡಿದಾಗ ನಮ್ಮ ಗಂಟ್ಲಲ್ಲೇ ಇದ್ದಾಗ ಅನ್ಸುತ್ತೆ, ಇದ್ದ ರೀತಿ ಅನ್ಸುತ್ತೆ, ಹಾಗೆ ಮತ್ತೆ ವಾಂತಿ ಬಂದಾಗ ಬಂದ ರೀತಿ ಆಗುತ್ತೆ. ಆ ಸಮಯದಲ್ಲಿ ಏನ್ ಮಾಡಬೇಕು, ಮನೆ ಮದ್ದು ಏನಾದರೂ ಇದೆಯಾ? ರೋಗಿಗಳು ಧೂಮಪಾನ ತ್ಯಜಿಸೋದಕ್ಕೆ ಭುಜಕ್ಕೆ ಹಚ್ಚುವ ಸ್ಟಿಕ್ಕರ್ ಕೆಲಸ ಮಾಡುತ್ತಾ ಅಂತ ಹೇಳಿ ತಿಪ್ಪೇಸ್ವಾಮಿಯವರು ರಾಮತೀರ್ಥ ಹರಿಹರ ತಾಲೂಕಿನಿಂದ ಈ ಪ್ರಶ್ನೆಯನ್ನ ಕೇಳಿದ್ದಾರೆ.
2: ಮೇನ್ ಏನು ಅಂತಂದ್ರೆ ಅಲ್ಲಿರುವಂತ ಸ್ಮೋಕ್ ನೀವು ಇನ್ಹೇಲ್ ಮಾಡಿದಾಗ ಅದು ನಿಮ್ಗೆ ಬಾಡಿ ಒಳಗೆ ಹೋಗೋದನ್ನ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತೀವಿ. ಸೊ ನೀವು ಅಲ್ಲಿ ಯಾರೋ ಸಿಗರೇಟ್ ಸೇತಾ ಇದ್ದಾರೆ, ಸ್ಮೋಕ್ ಮಾಡ್ತಾ ಇದಾರೆ ಅಂತ ಗೊತ್ತಾದ ತಕ್ಷಣ ನೀವು ಆಗ ಜಾಗದಿಂದ ಈ ಕಡೆ ಬರ್ಬೋದು, ಇಲ್ಲ ಮಾಸ್ಕ್ ಹಾಕೊಳ್ಳೋಂತ ಶುರು ಮಾಡ್ಬೋದು. ಇದರಿಂದ ನೀವು ಆ ಸ್ಮೋಕ್ನ ಸ್ವಲ್ಪ ಮಟ್ಟಿಗಾರು ತಡೆಗಟ್ಬೋದು.
1: ಹಾಗೆ ಏನೋ ಸ್ಟಿಕ್ಕರ್ ಬಗ್ಗೆ ಹೇಳಿದಾರೆ ಅವ್ರು, ಆ ರೀತಿ ಏನೋ ಭುಜಕ್ಕೆ ಹಾಕೊಳ್ಳೋ ಸ್ಟಿಕ್ಕರ್ ಇದೆ, ಇದರಿಂದ ಅವಾಯ್ಡ್ ಆಗುತ್ತಾ ಅಂತ ಹೇಳಿ?
2: ಅದು ಇಲ್ಲ ಅನ್ಸುತ್ತೆ,
1: ಆ ರೀತಿ ಏನಾಗಿಲ್ಲ ಅನ್ನುವಂಥದ್ದು. ಓಕೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಚೆನ್ನಾಗಿದೆ ಅಂತ ಹೇಳಿ ಸುಜಾತ ಆರ್, ಗಣೇಶ್, ತೀಶ್ ಅವರೆಲ್ಲರೂ ಸೇರಿ ಕಳುಹಿಸಿರೋದು ರಾಜಾಜಿನಗರ ಬೆಂಗಳೂರಿನಿಂದ. ಓಕೆ, ಥ್ಯಾಂಕ್ ಯು. ಕಾರ್ಯಕ್ರಮ ಕೇಳ್ತಾ ಇದ್ರೆ ಉಪಯೋಗ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಇನ್ನು ಈಗ ನಿಕೋಟಿನ್ ಅಂಶ ಇರುವಂತ ಬದಲಿ ಚಿಕಿತ್ಸೆ ಅದನ್ನ ಹೇಳಿ ಡಾಕ್ಟ್ರೆ.
2: ಈಗ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಕರಿತೀವಿ. ಇದಕ್ಕೂ ಮುಂಚೆ ನಾವು ಪೇಷಂಟ್ಸಿಗೆ ಅವ್ರಿಗೆ ಕೇಳ್ತೀವಿ, ಏನಕ್ಕೆ ಸ್ಟಾರ್ಟ್ ಮಾಡಿದ್ರು, ದಿನಕ್ಕೆ ಎಷ್ಟು ತಗೊಳ್ತಾ ಇದ್ದಾರೆ, ಎಷ್ಟು ವರ್ಷದಿಂದ ತಗೊಳ್ತಾ ಇದ್ದಾರೆ. ಆಮೇಲೆ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ, ಬಿಹೇವಿಯರಲ್ ಥೆರಪಿ ಇದೆಲ್ಲನೂ ಕೊಡ್ತೀವಿ. ಇದರಿಂದನೂ ಕೂಡ ಅವರಿಗೆ

0: ಸ್ಮೋಕಿಂಗ್ ಮಾಡೋದಕ್ಕೆ ನಿಲ್ಸೋದಕ್ಕೆ ಕಷ್ಟ ಆಗ್ತಿದೆ ಅಂತಾಗ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿಯನ್ನು ನಾವು ಕನ್ಸಿಡರ್ ಮಾಡ್ಬೋದು. ಇದು ಕೂಡ ಡಿಫ್ರೆಂಟ್ ವೇಸಲ್ಲಿ ಇದೆ. ಗಮ್ಸ್ ಫಾರ್ಮಲ್ ಬರುತ್ತೆ, ಪ್ಯಾಚಸ್ ಫಾರ್ಮಲ್ ಬರುತ್ತೆ, ನೇಸಲ್ ಸ್ಪ್ರೇ, ಇನ್ಹೇಲರ್ಸ್, ಈ ಥರ ಹಲವಾರು ಫಾರ್ಮ್ಸ್ಗಳಲ್ಲಿ ಬರುತ್ತೆ. ಇದು ಯಾವುದು ಪೇಷಂಟಿಗೆ ಕನ್ವೀನಿಯಂಟ್ ಆಗುತ್ತೆ, ಯಾವುದು ಉಪಯೋಗ ಆಗುತ್ತೆ, ಅವರಿಗೆ ತಗೊಳ್ಳೋದಕ್ಕೆ ಯಾವುದು ಅನುಕೂಲ ಇರುತ್ತೆ ಅನ್ನೋದ್ರ ಮೇಲೆ ನಾವು ಗಮ್ಸ್ ಟ್ರಾನ್ಸ್ಡರ್ಮಲ್ ಪ್ಯಾಚ್ ಅಂತ ಕರಿತೀವಿ, ಅದನ್ನು ಶುರು ಮಾಡ್ಬೋದು.
1: ಡಾಕ್ಟರ್, ಈಗ ಇಂಥದ್ದೆಲ್ಲ ಒಂದಷ್ಟು ಇದೆ ಅನ್ನುವಂಥದ್ದು, ನಿಕೋಟಿನ್ ಬದಲಿ ಚಿಕಿತ್ಸೆ ಇದೆ ಅನ್ನುವಂಥದ್ದು ಗೊತ್ತಿದೆ. ನಾವೇ ಹೋಗ್ಬಿಟ್ಟು, ಅಂದರೆ ಯಾರು ಆ ವ್ಯಕ್ತಿ ಇರ್ತಾರೆ ತನಗೆ ಅನಿಸಿದೆ ನಾನು ಬಿಡಬೇಕು ಅಂತ, ಅವರೇ ಹೋಗಿ ಅವರಿಗೆ ಬೇಕಾದಂಥ ಒಂದು ವಸ್ತುವನ್ನು, ಅಂದರೆ ಈ ನಿಕೋಟಿನ್ ಬದಲಿ ಚಿಕಿತ್ಸೆಗೆ ಬೇಕಾದಂಥ, ನೀವು ಏನು ಬೇರೆ ಬೇರೆ ರೂಪದಲ್ಲಿರುವಂಥ ಒಂದಷ್ಟು ವಿಷಯಗಳನ್ನು ಹೇಳಿದರೆ ಅವರೇ ಬಳಸಬಹುದಾ, ಹೇಗೆ?
0: ಬೆಟರ್ ಅಂದರೆ ನಮ್ಮನ್ನು ಬಂದು ಡಾಕ್ಟರ್ಸ್ನ ಇಲ್ಲ ಸೈಕ್ಯಾಟ್ರಿಸ್ಟ್ನ ಕನ್ಸಲ್ಟ್ ಮಾಡೋದು ಬೆಟರು. ಯಾಕೆ ಅಂದರೆ ನಾವು ಫಸ್ಟು ಅವ್ರನ್ನ ಪರೀಕ್ಷೆ ಮಾಡಿ ನೋಡ್ತೀವಿ, ಅವರು ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ತಗೋತಾ ಇದ್ದಾರೆ ಸಿಗ್ರೆಟ್ಟು ಅನ್ನೋದ್ರ ಮೇಲೆ ಅವರಿಗೆ ಡೋಸ್ ಎಷ್ಟು ಬೇಕು ಅಂತೇಳಿ ನೋಡಬೇಕಾಗತ್ತೆ. ನೋಡ್ಬಿಟ್ಟು ಡೋಸೇಜ್ನ ಸ್ಟಾರ್ಟ್ ಮಾಡ್ತೀವಿ, ಎಷ್ಟು ವೀಕ್ಸಿಗೆ ಬೇಕಾಗತ್ತೆ ಅಂತಲೂ ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ ಬೆಟರ್ ಟು ಕಮ್ ಆ್ಯಂಡ್ ಕನ್ಸಲ್ಟ್ ಡಾಕ್ಟರ್ಸ್.
1: ಜೊತೆಗೆ ವಿಡ್ರಾಯಲ್

0: ಬೆಟರ್ ಅಂದರೆ ನಮ್ಮನ್ನ ಬಂದು ಡಾಕ್ಟರ್ಸ್ನ ಇಲ್ಲ ಸೈಕ್ಯಾಟ್ರಿಸ್ಟ್ನ ಕನ್ಸಲ್ಟ್ ಮಾಡೋದು ಬೆಟರು. ಯಾಕೆ ಅಂದರೆ ನಾವು ಫಸ್ಟು ಅವ್ರನ್ನ ಪರೀಕ್ಷೆ ಮಾಡಿ ನೋಡ್ತೀವಿ, ಅವರು ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ತಗೋತಾ ಇದ್ದಾರೆ ಸಿಗ್ರೆಟು ಅನ್ನೋದ್ರ ಮೇಲೆ ಅವರಿಗೆ ಡೋಸ್ ಎಷ್ಟು ಬೇಕು ಅಂತೇಳಿ ನೋಡಬೇಕಾಗತ್ತೆ. ನೋಡ್ಬಿಟ್ಟು ಡೋಸೇಜ್ನ ಸ್ಟಾರ್ಟ್ ಮಾಡ್ತೀವಿ, ಎಷ್ಟು ವೀಕ್ಸಿಗೆ ಬೇಕಾಗತ್ತೆ ಅಂತಲೂ ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ ಬೆಟರ್ ಟು ಕಮ್ ಅಂಡ್ ಕನ್ಸಲ್ಟ್ ಡಾಕ್ಟರ್ಸ್.
1: ಜೊತೆಗೆ ವಿಟ್ರಾಯಲ್ ಇವು ಕೂಡ ಇರುತ್ತಲ್ವಾ, ಸಿಂಡ್ರೋಮ್ ಕೂಡ ಬರಬಹುದಾ?
0: ಹೌದು. ಈಗ ನೀವು ಸ್ಮೋಕಿಂಗ್ ಬಿಡ್ತೀವಿ ಅಂದ ತಕ್ಷಣ ನಿಮ್ಮ ಬಾಡಿಯಲ್ಲಿ ಬಿಟ್ಟಿದ್ಮೇಲೆ ಬಾಡಿಯಲ್ಲಿ ಕೆಲವು ಚೇಂಜಸ್ ಕೂಡ ಆಗುತ್ತೆ. ಈಗ ಒನ್ ಅವರ್ ಆದಮೇಲೆ ಸ್ಮೋಕಿಂಗ್ ಬಿಟ್ಟಮೇಲೆ ನಿಮ್ಮ ಹಾರ್ಟ್ ರೇಟು ನಾರ್ಮಲೈಸ್ ಆಗ್ಬೋದು, ಒಂದು ದಿನ ಬಂದಮೇಲೆ ನಿಮ್ಮದು ಹಾರ್ಟ್ ಅಟ್ಯಾಕ್ ರೇಟು ಸ್ಟ್ರೋಕ್ ರೇಟ್ ಎಲ್ಲ ಕಮ್ಮಿ ಆಗ್ಬೋದು, ಈಗ ಮೂರನೇ ದಿನಕ್ಕೆ ಬಂದಾಗ ನಿಮಗೆ ಕ್ರೇವಿಂಗ್ಸ್ ಜಾಸ್ತಿ ಆಗ್ಬೋದು, ಎಡ್ಡೇಕ್ಸ್ ಬರ್ಬೋದು, ಅದೇ ವಿತ್ಡ್ರಾಯಲ್ ಸಿಂಪ್ಟಮ್ಸ್ ಅಂತೇಳಿ ಕರಿತೀವಿ. ಮತ್ತೆ ಹೋಗ್ಬೇಕು ಸ್ಮೋಕ್ ಮಾಡಬೇಕು ಅಂತ ಅನ್ಸೋ ಚಾನ್ಸಸ್ಸು ಕೂಡ ತುಂಬ ಇರುತ್ತೆ. ಕಂಟ್ರೋಲ್ ಮಾಡಬೇಕು ಮತ್ತೆ ಸ್ಮೋಕ್ ಮಾಡಬಾರ್ದು, ಕನ್ಸಲ್ಟ್ ಮಾಡಿ, ನಮ್ಮನ್ನ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಹಂಗೇನೆ 5 ವರ್ಷ 10 ವರ್ಷಕ್ಕೆ ಹೋದಾಗ ಅವ್ರದ್ದು ಸ್ಟ್ರೋಕ್ ಆಗ ರೇಟು, ಹಾರ್ಟ್ ಅಟ್ಯಾಕ್ ಆಗ ರೇಟು, ಲಂಗ್ ಕ್ಯಾನ್ಸರ್ ಆಗ ರೇಟು ಅವೆಲ್ಲ ಕೂಡ ಕಮ್ಮಿ ಆಗೋಂಥ ಚಾನ್ಸಸ್ ಕೂಡ ಇರುತ್ತೆ, ಇದೆಲ್ಲ ಸ್ಮೋಕಿಂಗ್ ಕ್ವಿಟ್ ಮಾಡಾದ್ಮೇಲೆ.
1: ಓ, ಬಿಟ್ಟ ಮೇಲೆ ಕಾಣಿಸ್ಕೊಡುವಂತ ಲಕ್ಷಣಗಳು
0: ಒಳ್ಳೆಯದು, ಒಳ್ಳೆ ಲಕ್ಷಣಗಳು ಇವು,
1: ಒಳ್ಳೆ ಲಕ್ಷಣಗಳು ಕಾಣಿಸ್ಕೊಡುತ್ತೆ ಅಂತ. ಒಬ್ರು ಪ್ರಶ್ನೆ ಏನಿದೆ ಅಂದ್ರೆ, ವಾಟ್ ಈಸ್ ದಿಸ್ ಸಿಗರೇಟ್ ಅನ್ನುವಂಥದ್ದು, ಪ್ಲೀಸ್ ಎಕ್ಸ್ಪ್ಲೈನ್ ಅಂತ ಹೇಳಿ ಮೀನಾಕ್ಷಿ ಚಿತ್ರದುರ್ಗದಿಂದ ಕಳಿಸಿರುವಂತದ್ದು. ಓಕೆ,
0: ಸಿಗರೇಟು ನಾನು ಆಗಲೇ ಹೇಳ್ದಂಗೆ 7,000ಕ್ಕಿಂತ ಜಾಸ್ತಿ ಕೆಮಿಕಲ್ಸಿಂದ ಮಾಡಿರೋಂಥ ಅಂಶ ಅದು. ಅದರಲ್ಲಿ ಟೊಬ್ಯಾಕೋ ಇರ್ಬೋದು, ನಿಕೋಟಿನ್, ಆಗಲೇ ಹೇಳ್ದಂಗೆ ನಿಕೋಟಿನ್ ನಿಮಗೆ ಅಡಿಕ್ಟಿವ್ ಆಗಿರುತ್ತೆ, ಮತ್ತೆ ಮತ್ತೆ ಬೇಕು ಅನಿಸೋಂಥ ಚಾನ್ಸಸ್ ಇರುತ್ತೆ. ಅದರ ಜೊತೆಗೆ ಕಾರ್ಬನ್ ಮೊನಾಕ್ಸೈಡು, ಆರ್ಸಿನಿಕ್, ಬೆನ್ಸಿನ್, ಕ್ಯಾಡ್ಮಿಯಂ, ಹೀಗೆ ಹಲವಾರು ರೀತಿಯ ಕೆಮಿಕಲ್ಸಿಂದ ಆಗಿರುವಂಥದ್ದು ಒಂದು ಸಿಗರೇಟ್.
1: ಓಕೆ, ಸಾಮಾನ್ಯವಾಗಿ ನೋಡಿರ್ತೀವಲ್ವ ಡಾಕ್ಟ್ರೆ, ಎಲ್ಲರೂ ಸಿಗರೇಟ್ ಬೀಡಿ ಅನ್ನುವಂಥದ್ದನ್ನು ಸರ್ವೇ ಸಾಮಾನ್ಯವಾಗಿ ನೋಡಿರ್ತೇವೆ. ಒಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ.
2: ನಮಸ್ತೆ ಮೇಡಮ್, ಜಗದೀಶ್ ಅಂತ ಚಳಕೆರೆ ಅಂತ ಮೇಡಮ್.
1: ಹೇಳಿ ಜಗದೀಶ್, ಪ್ರಶ್ನೆ ಕೇಳಿ.
2: ನಮಸ್ತೆ ಮೇಡಮ್.
0: ನಮಸ್ತೆ.
2: ನಮಸ್ತೆ ಮೇಡಮ್. ನಿಮ್ ಮಾಹಿತಿ ಕೇಳಿದ್ರೆ ತುಂಬಾ ಚಿಕ್ಕ ವಯಸ್ಗೆ ಡಾಕ್ಟರ್ ಮಾಡಿದ್ರ ಅನ್ಸುತ್ತೆ ಮೇಡಮ್. ಬಹಳ ವಿಷಯ ತಿಳ್ಕೊಂಡ್ರೆ ಬಹಳ ಚೆನ್ನಾಗಿ ಮಾಹಿತಿ ಕೊಡ್ತೀರ, ಬಹಳ ಹೆಲ್ಪ್ ಆಗ್ತಾ ಇದೆ ಮೇಡಮ್. ಸಂತೋಷ. ನನ್ನ ಪ್ರಶ್ನೆ ಏನಂದ್ರೆ ಮೇಡಮ್, ಈಗ ನಮ್ ಫ್ರೆಂಡ್ಸ್ ಹೇಳ್ತಾರೆ ಈ ಕುಡಿಯೋದು ತಪ್ಪು, ಅದು ಆಕ್ಚುಲಿ ಯಾವ್ದಾದ್ರು ಒಂದೇನೆ, ಈ ತುಂಬಾ ಜಾಸ್ತಿ ಕಿಕ್ ಕೊಡೋಂತ ಕುಡಿದ್ರೆ ಮಾತ್ರ ಡೇಂಜರು, ಈ ಬೀರು ಅಂತವೆಲ್ಲ ಕುಡಿದ್ರೆ ಏನಂತ ಡೇಂಜರ್ ಎಲ್ಲ ಅಂತಾರೆ ಒಂದು. ಮತ್ತೆ ಈ ಬೀಡಿ ಸೇದೋದ್ರಿಂದ ತುಂಬಾ ಜಾಸ್ತಿ ಆರೋಗ್ಯ ತೊಂದ್ರೆ ಆಗುತ್ತೆ, ಈ ಸಿಗರೇಟ್ ಸೇದೋದ್ರಿಂದ ಏನ್ ಅಷ್ಟೊಂದು ಆಗಲ್ಲ, ಅದ್ರಲ್ಲ ಏನ್ ಡಿಸ್ಟೆನ್ಸ್ ಇದೆ ಒಳಗಡೆ ದೇಹದ ಒಳಗಡೆ ಹೋಗಲ್ಲ ಅಂತ ಹೇಳ್ತಿರ್ತಾರೆ, ಇದು ಎಷ್ಟು ಮಾಡಿ ಸರಿ ಮೇಡಮ್?
0: ಯಾವುದೇ ರೀತಿ ನೀವು ತಗೊಂಡ್ರು ಅದೆಲ್ಲ ಒಂದೇ ರೀತಿನೇ ನಿಮಗೆ ಪರಿಣಾಮ ಬೀಳತ್ತೆ. ಬೀಡಿ ಆಗಲಿ, ಸಿಗರೇಟ್ ಆಗಲಿ, ಗುಟ್ಕಾ, ಜರ್ದಾ, ಏನೇ ತಗೊಂಡ್ರು ಕೂಡ ನಿಮಗೆ ಹಾನಿಕಾರಕನೇ ಅದು. ಇದು ತೊಗೊಂಡ್ರೆ ಕಮ್ಮಿ, ಅದು ತೊಗೊಂಡ್ರೆ ಜಾಸ್ತಿ ಅಂತ ಏನೂ ಇಲ್ಲ, ನಿಮಗೆ ನಿಮ್ಮ ಬಾಡಿಗೆ ನಿಮ್ಮ ದೇಹಕ್ಕೆ ಅದು ಹಾನಿಕಾರಕನೇ. ಈ ಕುಡಿಯೋ ವಿಚಾರ ಬಂದರೆ ಜಾಸ್ತಿ ಕಿಕ್ಕು ಸ್ವಲ್ಪ ಆ ಥರ ಎಲ್ಲ ಏನೂ ಇಲ್ಲ, ಅದು ತೊಂದರೆ ತೊಂದರೆನೇ. ನಿಮ್ಮ ಫಸ್ಟು ಲಿವರಿಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ, ಸೊ ಎರಡೂ ತೊಂದರೆನೇ ಆಗುತ್ತೆ ನಿಮಗೆ.
2: ಈಗ ಅಡಿಕೆಯಲ್ಲಿ ಹಾಕ್ತಾರಲ್ಲ, ಅದ್ರಲ್ಲಿ ತಂಬಾಕು ಗೊಗೆ ಸೊಪ್ಪು ಬಿಟ್ಟರೆ ಬರೀ ಎಲೆ ಅಡಿಕೆ ಹಾಕಿದ್ರೆ ಅಷ್ಟಂತೂ ದುಷ್ಪರಿಣಾಮ ಆಗೋದಿಲ್ವಾ ಮೇಡಮ್?
0: ಎಲೆ ಅಡಿಕೆ ತುಂಬ ವರ್ಷದಿಂದ ಹಾಕೋದು, ರೆಗ್ಯುಲರ್ ಆಗಿ ಹಾಕೋದು, ಅದಕ್ಕೆ ಅಡಿಕ್ಟ್ ಆಗಿದ್ರೆ ಅದರಿಂದ ಕೂಡ ತೊಂದರೆ ಆಗುತ್ತೆ. ನಿಮ್ಮ ಬಾಯಲ್ಲಿ ಅಲ್ಸರ್ಸ್ ಆಗ್ಬೋದು, ಥ್ರೋಟ್ ಕ್ಯಾನ್ಸರ್, ಮೌತ್ ಕ್ಯಾನ್ಸರ್ಸ್ ಎಲ್ಲ ಬರೋಂಥ ಚಾನ್ಸಸ್ ಕೂಡ ಇರುತ್ತೆ.
1: ಓಕೆ ಜಗದೀಶ್, ಪ್ರಶ್ನೆ ಇದೆಯಾ? ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಜಗದೀಶ್. ಡಾಕ್ಟ್ರೆ, ಅವರೊಬ್ರು ಸಿಗರೇಟ್ ಬಗ್ಗೆ ಹೇಳಿದ್ರು, ನಾವು ಗೊತ್ತಿರುತ್ತೆ ಅವ್ರು ಹೇಳಿದ್ದು ಇ ಸಿಗರೇಟ್ ಅಂತ ಹೇಳಿ ಮತ್ತೆ ಮೆಸೇಜ್ ಹಾಕಿದ್ದಾರೆ. ಆ ಇ ಸಿಗರೇಟ್ ಅಂದ್ರೆ ಏನು ಅನ್ನುವಂಥದ್ದನ್ನ?
0: ಈ ಸಿಗರೇಟು ಎಲೆಕ್ಟ್ರಿಕ್ ಸಿಗರೇಟ್ ಅಂತ ಹೇಳಿ ಕರಿತೀವಿ. ಅದು ಈಗ ಒಂಥರ ಫ್ಯಾಷನ್ ಆಗಿಬಿಟ್ಟಿದೆ, ಅದಿಟ್ಕೊಂಡ್ರೆ ಕೂಲ್ ಸ್ಟೈಲ್ ಅಂತ ಅನ್ಸುತ್ತೆ. ಬಟ್ ಅದು ಕೂಡ ನಿಮಗೆ ಸ್ಮೋಕಿಂಗ್ ಮಾಡಿದಾಗ ಎಷ್ಟು ತೊಂದರೆ ಕೊಡುತ್ತೋ ಅಷ್ಟೇ ತೊಂದರೆ ನೀವು ಈ ಸಿಗರೇಟ್ ತಗೊಂಡ್ರು ಕೂಡ ಹಾಗೆ ಆಗುತ್ತೆ.
1: ಓಕೆ, ಅದು ಈ ಸಿಗರೇಟ್ ಅಂದರೆ ಈ ರೀತಿಯಾಗಿರುತ್ತೆ ಅನ್ನುವಂಥದ್ದು. ಓಕೆ, ಇನ್ನು ಬೇರೆ ಮಾತುಗಳನ್ನು ಹೇಳೋದಾದರೆ ಡಾಕ್ಟ್ರಿ, ಈಗ ಹೌದು ಕಲ್ತು ಬಿಟ್ಟಿದ್ದಾರೆ ಬಿಡಬೇಕು ಅನ್ನೋಂಥ ಒಂದು ಮನಸ್ಥಿತಿ ಬಂದಿದೆ, ಯಾರನ್ನು ಕಾಣಬೇಕು? ಇನ್ನೊಂದು ಕರೆ ಇದೆ ತಗೊಳ್ಳೋಣ. ಹಲೋ, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಪ್ರಾರಂಭದಲ್ಲಿ ಅವರು ಯಾರನ್ನು ಕಾಣಬೇಕಾಗುತ್ತೆ, ಹೋಗಿ ಅವರು ಶ್ವಾಸಕೋಶ ತಜ್ಞರ ಬಳಿಯೇ ಬರಬೇಕಾ ಅಥವಾ ಹೇಗೆ ಡಾಕ್ಟ್ರಿ?
0: ಶ್ವಾಸಕೋಶ ತಜ್ಞರ ಹತ್ರ ಬರ್ಬೋದು, ಸೈಕ್ಯಾಟ್ರಿಸ್ಟ್ ಹತ್ರನೂ ಹೋಗ್ಬೋದು. ಬಂದು ಅವ್ರಿಗೆ ಏನಾಗ್ತಿದೆ, ಏನಕ್ಕೆ ಸ್ಟಾರ್ಟ್ ಮಾಡಿದ್ರು, ಇದರಿಂದ ಏನು ತೊಂದರೆ ಆಗ್ತಿದೆ ಅಂತ ನಮ್ಮ ಹತ್ರ ಮಾತಾಡ್ಬೋದು. ನಾವು ಅವರಿಗೆ ಹೆಲ್ಪ್ ಮಾಡ್ತೀವಿ, ಕೌನ್ಸಿಲಿಂಗ್ ಮಾಡ್ತೀವಿ, ಬಿಹೇವಿಯರಲ್ ಥೆರಪಿ

0: ಮಾಡ್ತೀವಿ, ಮೋಟಿವೇಶನ್ನು ಎಲ್ಲ ಮಾಡಿ ಅವರಿಗೆ ಸಿಗರೆಟ್ ಬಿಡೋ ಅಂತದನ್ನ ಹೆಲ್ಪ್ ಮಾಡ್ತೀವಿ.
1: ಇನ್ನೊಂದು ಕರೆ ಇದೆ. ಹಲೋ ನಮಸ್ತೆ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ, ಹೆಸರು ಹೇಳಿ.
2: ಸಭ್ಯ ಪರ್ವೀನ್ ಪಿಳೆ ಕನ್ನಡಿಯಿಂದ.
1: ಕೇಳಿ, ಪ್ರಶ್ನೆ ಕೇಳಿ
2: ಮೇಡಮ್. ಇದು ಇವಾಗ ಯಾರಿಗೂ ಯಾವ ಸ್ಮೋಕ್ ಮಾಡೋದ್ ಅಭ್ಯಾಸ ಇರಲ್ಲ, ಅವ್ರಿಗೂ ಅಂಥವ್ರಿಗೂ ಕ್ಯಾನ್ಸರ್ ಬರೋದು, ಶ್ವಾಸಕೋಶ ತೊಂದರೆ ಆಗೋದಾಗುತ್ತಲ್ಲ, ಅದು ಹೇಗೆ ಮೇಡಮ್?
1: ಓಕೆ,
0: ನಾನು ಆಗ್ಲೇ ಹೇಳ್ದಂಗೆ ಸ್ಮೋಕಿಂಗ್ ಇಂದನು ಕ್ಯಾನ್ಸರ್ ಬರ್ಬೋದು, ಆದ್ರೆ ಅದಕ್ಕಿಂತ ಮೀರಿ ಬೇರೆ ಹಲವಾರು ಕಾರಣಗಳು ಕೂಡ ಇರುತ್ತೆ. ನಿಮ್ದು ಜೆನೆಟಿಕ್ ಇಂದನು ಇರುತ್ತೆ, ಸೊ ಇದರಿಂದನು ಕ್ಯಾನ್ಸರ್ ಬರೋ ಅಂತ ತೊಂದರೆಗಳು ಇರುತ್ತೆ. ಈಗ ನಾವು ತಗೋತಿರೋ ಫುಡ್ಸು ಅಡಲ್ಟ್ರೇಟೆಡ್ ಫುಡ್ಸ್ ಆಗಿದೆ, ಅದರಿಂದನು ತೊಂದರೆ ಇರುತ್ತೆ. ಎನ್ವಿರಾನ್ಮೆಂಟ್ ತುಂಬಾ ಪಲ್ಯೂಷನ್ ಆಗ್ಬಿಟ್ಟಿದೆ, ಇದರಿಂದನು ಕೂಡ ನಿಮಗೆ ಬರೋ ಅಂತ ಚಾನ್ಸಸ್ ಕೂಡ ಇರುತ್ತೆ. ರೇಸ್ ಇದೆ, ರೇಡಿಯೇಷನ್ಸ್ ಇದೆ ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ, ಅದರಿಂದನು ಕೂಡ ಬರೋ ಅಂತ ಚಾನ್ಸಸ್ ಇರುತ್ತೆ.
1: ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ, ಅದರಲ್ಲಿ ತಂಬಾಕು ಸೇವನೆ ಕೂಡ ಒಂದು.
2: ಅಪರೂಪಕ್ಕೆ ಒಂದೊಂದ್ಸಲ ಏನಾದ್ರು ಒಳ್ಳೆ ಊಟ ಮಾಡಿದಾಗ ಅಪರೂಪಕ್ಕೆ ಎಲ್ಲೆಡಿಕೆ ಹಾಕ್ತಾರಲ್ಲ ಮೇಡಮ್, ಅದರಿಂದ ಏನು ಪ್ರಾಬ್ಲಮ್ ಬರಲ್ವಾ?
1: ಅಪರೂಪಕ್ಕೆ
0: ಒಂದ್ಸತಿ
1: ಓಕೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಓಕೆ ಡಾಕ್ಟ್ರ್, ಇನ್ನೊಂದು ಸಂದೇಶ ಬಂದಿದೆ. ಚಿನ್ಮಯ್ ಮಮತಾ ತಿಮ್ಮರೆಡ್ಡಿ ಅವರು ಮರಳ ಸಿದ್ದೇಶ್ವರ ಬಡಾವಣೆಯಿಂದ ಕಳುಹಿಸಿರುವಂಥದ್ದು. ಕಾರ್ಯಕ್ರಮದ ಬಗ್ಗೆ ಇಷ್ಟ ಮೆಚ್ಚುಗೆ ಮಾತುಗಳನ್ನು ಆಡಿದ್ದಾರೆ, ಜೊತೆಗೆ ಅವರು ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ಸಂಬಂಧಿಕರು ತಂಬಾಕು ಸೇವನೆಯಿಂದ 33 ವರ್ಷಕ್ಕೆ ಪ್ರಾಣ ಬಿಟ್ಟರು, ತುಂಬ ದುಃಖ ಆಯಿತು, ಏನೆಲ್ಲ ಪ್ರಯತ್ನ ಪಟ್ಟರು ಜೀವ ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. 33 ವರ್ಷಕ್ಕೆ ಈ ರೀತಿಯಾಗಿ ಪ್ರಾಣವನ್ನು ಕಳ್ಕೊಂಡ್ರು ಅನ್ನುವಂಥದ್ದು ತುಂಬ ದುರಂತನೇ ಅಂತ ಹೇಳಬಹುದು. ಯುವಕರಲ್ಲಿ ಈ ರೀತಿಯಾಗಿ ಹೆಚ್ಚು ಕಾಣಿಸ್ಕೊಳ್ತಾ ಇದೆಯಾ?
0: ಯುವಕರಲ್ಲೂ ಕಾಣಿಸ್ಕೊಳ್ತಾ ಇದೆ. ಈಗ ನಾವು ಸ್ಮೋಕಿಂಗ್ ಅನ್ನೋಕ್ಕಿಂತ ಎನ್ವಿರಾನ್ಮೆಂಟಲ್ ಪಲ್ಯೂಷನ್ನು ಕೂಡ ತುಂಬ ಆಗ್ಬಿಟ್ಟಿದೆ, ಸೊ ಎರಡೂ ಸೇರಿ ನಮ್ಮ ಶ್ವಾಸಕೋಶಕ್ಕೆ ಇನ್ನೂ ಜಾಸ್ತಿ ಒತ್ತಡ ಬೀಳ್ತಾ ಇದೆ, ಇದರಿಂದ ತೊಂದರೆ ಆಗಿರಬಹುದು.
1: ಓಕೆ ಡಾಕ್ಟರ್, ಹೌದು, ನಾವು ತಂಬಾಕು ವಿಶ್ವ ತಂಬಾಕು ರಹಿತ ದಿನದ ಹಿನ್ನೆಲೆಯಲ್ಲಿ ಏನು 31 ಆಚರಿಸ್ತೇವೆ, ಹಾಗಾಗಿ ತಂಬಾಕು ಸೇವನೆ ಎಷ್ಟು ಶ್ವಾಸಕೋಶಕ್ಕೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಮಾತಾಡ್ತಾ ಇದ್ವಿ. ಕಾರ್ಯಕ್ರಮವನ್ನು ಮುಗಿಸುವಂಥ ಹಂತಕ್ಕೆ ಬರ್ತಾ ಇದ್ವಿ, ಹಾಗಾಗಿ ಒಟ್ಟಾರೆಯಾಗಿ ನಮ್ಮ ಕೇಳುಗರಿಗೆ ಒಂದು ಕಿವಿ ಮಾತು ಹೇಳಬಹುದು ಅನ್ನೋಂಥದ್ದಾದರೆ ಏನು ಹೇಳ್ತೀರಿ?
0: ಸ್ಮೋಕಿಂಗ್ ಕ್ವಿಟ್ ಮಾಡೋದು ಒಳ್ಳೇದು. ಫಸ್ಟ್ ಆಫ್ ಆಲ್ ಸ್ಮೋಕ್ ಸ್ಟಾರ್ಟ್ ಮಾಡೋದೇ ಕೆಟ್ಟದ್ದು, ಮಾಡಕ್ಕೆ ಹೋಗ್ಬೇಡಿ, ವಿಲ್ ಪವರ್ ಇಟ್ಕೊಳ್ಳಿ. ಏನೇ ಸಮಸ್ಯೆ ಇದ್ರೂ ನಮ್ಮ ಹತ್ರ ಬನ್ನಿ, ಡಾಕ್ಟರ್ಸ್ ಹತ್ರ ಬನ್ನಿ, ಮಾತಾಡಿ. ನಿಮ್ದು ಏನೇ ತೊಂದರೆ ಇದ್ರೂ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ, ಕೌನ್ಸಿಲಿಂಗ್ ಮಾಡ್ತೀವಿ. ನಿಮಗೆ ಸ್ಮೋಕಿಂಗ್ ಕ್ವಿಟ್ ಮಾಡೋದ್ರಲ್ಲಿ ನಮಗೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯತೆ ಇದೆಯೋ ಅದನ್ನೆಲ್ಲ ಪ್ರಯತ್ನ ಮಾಡಿಕೊಡ್ತೀವಿ.
1: ಹಾಗಾಗಿ ಜೀವ ಅನ್ನುವಂಥದ್ದು ತುಂಬ ಅಮೂಲ್ಯವಾದದ್ದು, ಅದರಲ್ಲೂ ಕ್ವಾಲಿಟಿ ಅನ್ನೋ ಒಂದು ಜೀವನ ಅನ್ನುವಂಥದ್ದು ಏನಿದೆ ಅದು ತುಂಬ ಮುಖ್ಯ. ಎಷ್ಟು ದಿವಸ ಬದುಕಿದ್ವಿ ಅನ್ನೋದಕ್ಕಿಂತ ಹೇಗೆ ಬದುಕಿದ್ವಿ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಆದಷ್ಟು ನಿಮ್ಮ ಜೀವಿತಾವಧಿ ಸುಖಕರವಾಗಿರಲಿ, ಒಳ್ಳೆಯ ರೀತಿಯಾಗಿ ಇರಲಿ ಅನ್ನುವಂಥ ಒಂದು ಆಶಯ ಡಾಕ್ಟ್ರೆ. ಓಕೆ, ಧನ್ಯವಾದಗಳು, ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ, ಹಾಗೆ ನಮ್ಮೆಲ್ಲ ಕೇಳುಗರ ಪ್ರಶ್ನೆಗಳಿಗೆ ಕೂಡ ತುಂಬ ಸಮಾಧಾನಕರವಾದ ಉತ್ತರಗಳನ್ನು ಹೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಆಕಾಶವಾಣಿ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು.
0: ಧನ್ಯವಾದಗಳು.
1: ಇದುವರೆಗೂ ಹಲೋ ಡಾಕ್ಟರ್ ಆರೋಗ್ಯ ದಾರಿವು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡಿದವರು ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಶ್ವಾಸಕೋಶ ಶಾಸ್ತ್ರಜ್ಞರಾದ ಡಾಕ್ಟರ್ ದಿವ್ಯಾ ಆರ್ವಿ ಅವರು. ಹಲೋ ಡಾಕ್ಟರ್ ಆರೋಗ್ಯದಾರಿಯು ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ತಾಂತ್ರಿಕ ಸಹಕಾರ ಮಿಲಿಂದ್ ಗುತ್ತಿ, ಕಾರ್ಯಕ್ರಮ ನಡೆಸಿಕೊಟ್ಟದ್ದು ನಾನು ದ್ಯಾಮಲಾಂಬಿಕಾ ಎಂಎಸ್.

ಇದು ಮಾಹಿತಿ ಶಿಕ್ಷಣ ಮನೋರಂಜನೆಯ ಮುಂಚೂಣಿಯಲ್ಲಿರುವ ನಿಮ್ಮ ಪ್ರೀತಿಯ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಆತ್ಮೀಯ ಕೇಳುಗರಿಗೆಲ್ಲ ಕರ್ಣವಾಣಿಯ ನಮಸ್ಕಾರ, ಹಾಗೂ ಮುಂದಿನ ಪ್ರಸಾರದ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೀತಿಯ ಸ್ವಾಗತ. ಹಾಗೆ ಎಲ್ಲ ಮುಸ್ಲಿಂ ಬಾಂಧವರಿಗೆ ತ್ಯಾಗ ಬಲಿದಾನದ ಪ್ರತೀಕ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು.

ಇದು ನಿಮ್ಮ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಸಮಯ 11:28. ಇದೀಗ ಜನಪದ ಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಜನಪದ ಗೀತೆಗಳಿಗೆ ನಿರ್ದಿಷ್ಟ ಲೇಖಕರಿರೋದಿಲ್ಲ. ಬಾಯಿಂದ ಬಾಯಿಗೆ ಹರಡಿ ಜನರ ದೈನಂದಿನ ಜೀವನ, ಸಂಸ್ಕೃತಿ ಮತ್ತು ನಂಬಿಕೆಗಳನ್ನು ಬಿಂಬಿಸುವ ಜನವಾಣಿಯೇ ಜನಪದ ಗೀತೆಗಳು. ಹಿರಿಯರಿಂದ ಕಿರಿಯರಿಗೆ ಬಾಯಿಯಿಂದ ಬಾಯಿಗೆ ಹರಡಿ ಹಾಡುವ ಗೀತೆಗಳೇ ಜನಪದ ಗೀತೆಗಳು. ಇಂದಿನ ಜನಪದ ಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಬಿದಿರನ್ನು ಕುರಿತ ಸುಮಧುರ ಜನಪದ ಗೀತೆಯನ್ನು ಕೆ ಯುವರಾಜ್ ಅವರ ಧ್ವನಿಯಲ್ಲಿ. ಈ ಗೀತೆಯಲ್ಲಿ ಬಿದಿರಿನ ಬಗ್ಗೆ ಎಷ್ಟು ಹೊಗಳಿದ್ದಾರೆ, ಎಷ್ಟು ಅದರ ಕರ್ತವ್ಯ ಹೇಗಿರುತ್ತೆ, ಬಿದಿರು ಹೇಗೆಲ್ಲ ನಮಗೆ ಸಹಾಯಕಾರಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ. ಬಿದಿರಮ್ಮ ತಾಯಿ ಕೇಳೆ, ನೀನಾರಿಗಲ್ಲೆದವಳೆ, ಬೆಟ್ಟದ ಕೆಳಗೆ ಇದ್ದೆ, ಅದರುದ್ದ ಬೆಳೆದಿದ್ದೆ, ರಂಗನಿಗೆ ಕೊಳಲು ಆದೆ, ಕಂದನಿಗೆ ತೊಟ್ಟಿಲಾದೆ, ಆಡುವ ಮಕ್ಕಳಿಗೆ ಓಡುವ ಕುದುರೆ ಆದೆ. ಇಂತಹ ಸೊಗಸಾದ ಜನಪದ ಗೀತೆಯನ್ನು ಕಟ್ಟಿಕೊಟ್ಟಿದ್ದಾರೆ ನಮ್ಮ ಜನಪದರು. ಬನ್ನಿ, ಆ ಸುಮಧುರ ಗೀತೆಯನ್ನು ನಾವಿದೀಗ ಕೇಳಿ ಬರೋಣ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೆಳಗರೆ ಸುಮಧುರ ಜನಪದ ಗೀತೆಗಳನ್ನ ಆಲಿಸ್ತಾ ಇದ್ದೀರಿ. ಇದುವರೆಗೂ ಕೆ ಯುವರಾಜ್ ಹಾಗೂ ಸಂಗಡಿಗರು ಹಾಡಿದ ಜನಪದ ಗೀತೆಯನ್ನ ಕೇಳಿದಿರಿ. ಇದೀಗ ಮತ್ತೊಂದು ಕೆ ಯುವರಾಜ್ ಅವರು ಹಾಡಿರುವ ಜನಪದ ಗೀತೆಯನ್ನ ಕೇಳೋಣ. ಜನಪದ ಗೀತೆಗಳು ಸ್ಥಳೀಯ ಆಡು ಮಾತಿನಲ್ಲಿ ಸರಳವಾಗಿ ಮತ್ತು ನೇರವಾಗಿ ಜನಸಾಮಾನ್ಯರ ಹೃದಯವನ್ನು ಮುಟ್ಟುವಂತೆ ಮಾಡುವುದೇ ಜನಪದ ಗೀತೆಗಳು. ಬನ್ನಿ ಇದೀಗ ಮತ್ತೊಂದು ಸುಮಧುರ ಜನಪದ ಗೀತೆಯನ್ನ ಆಲಿಸೋಣ.

0: ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಏಪ್ರಿಲ್ ತಿಂಗಳ 13-16 ತಾರೀಖಿನವರೆಗೆ ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.

ಜನಪದ ಸಾಹಿತ್ಯ ಅನ್ನುವಂಥದ್ದು ಸ್ಥಿರವಾಗಿರದೆ ಕಾಲ ಮತ್ತು ಪ್ರದೇಶಕ್ಕೆ ತಕ್ಕಂತೆ ಹೊಸ ರೂಪಗಳನ್ನು ಪಡೆಯುತ್ತಾ ಬದಲಾವಣೆಗೆ ತೆರೆದುಕೊಂಡಿರುತ್ತೆ. ಹಾಗಾಗಿ ಜನಪದ ಗೀತೆಗಳು ಸರ್ವಕಾಲಕ್ಕೂ ಕೂಡ ಸದಾ ಹಚ್ಚ ಹಸಿರು ಅಂತಲೇ ಹೇಳಬಹುದು. ಇದೀಗ ಜನಪದ ಗೀತೆಗಳಲ್ಲಿ ಮತ್ತೊಂದು ಸುಮಧುರ ಜನಪದ ಗೀತೆಯನ್ನು ಆಲಿಸೋಣ. ಕೆ ಯುವರಾಜ್ ಹಾಗೂ ಸಂಗೀತ ಕಟ್ಟಿಯವರ ಸುಮಧುರ ಧ್ವನಿಗಳಲ್ಲಿ

ಇದುವರೆಗೂ ಜನಪದ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕಾಣೆಯಾದವರ ಪ್ರಕಟಣೆಗಳು. ಹೇಮಲತಾ ಎಂಬ ಸುಮಾರು 16 ವರ್ಷದ ಯುವತಿ ಲಂಬಾಣಿ ದಿನಾಂಕ 2/2/2026 ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: ಕೋಲು ಮುಖ, ಸಾಧಾರಣ ಮೈಕಟ್ಟು, ಸುಮಾರು 5 ಅಡಿ ಎತ್ತರ, ಬಿಳಿ ಮೈಬಣ್ಣ, ನೀಲಿ ಬಣ್ಣದ ಟೀಶರ್ಟ್, ಕೆಂಪು ಬಣ್ಣದ ನೈಟ್ ಪ್ಯಾಂಟ್ ಧರಿಸಿರುತ್ತಾರೆ. ಕನ್ನಡ ಮತ್ತು ಲಂಬಾಣಿ ಭಾಷೆಯನ್ನ ಮಾತನಾಡುವ ಹೇಮಲತಾ ಎನ್ನುವ ಯುವತಿಯ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಸುಜಾತ ಎಂ ಎಂಬ 60 ವರ್ಷದ ಮಹಿಳೆ ದಿನಾಂಕ 16/5/2026 ದಾವಣಗೆರೆಯಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: ಕೋಲು ಮುಖ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಸುಮಾರು 5 ಅಡಿ ಎತ್ತರ ಇರುತ್ತಾರೆ. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯನ್ನ ಮಾತನಾಡುವ ಸುಜಾತ ಎಂ ಎಂಬ ಮಹಿಳೆಯ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ನಾಗೇಂದ್ರಪ್ಪ ಎನ್ನುವ 75 ವರ್ಷದ ವ್ಯಕ್ತಿ ದಿನಾಂಕ 31/3/2022 ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: ಕಪ್ಪು ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿರುತ್ತಾರೆ. 5 ಅಡಿ ಎತ್ತರ, ಕನ್ನಡ ಮಾತನಾಡುತ್ತಾರೆ. ಕಾಣೆಯಾಗುವಾಗ ಬಿಳಿ ಬಣ್ಣದ ಅಂಗಿ ಮತ್ತು ಪಂಚೆಯನ್ನು ಧರಿಸಿರುತ್ತಾರೆ. ನಾಗೇಂದ್ರಪ್ಪ ಎನ್ನುವ ವ್ಯಕ್ತಿಯ ಸುಳಿವು ಕಂಡುಬಂದಲ್ಲಿ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ತಿಳಿಸಲಾಗಿದೆ. ಜಯಲಕ್ಷ್ಮಿ ಎಂಬ 28 ವರ್ಷದ ಮಹಿಳೆ ದಿನಾಂಕ 24/3/2026 ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: ಸುಮಾರು 5 ಅಡಿ ಎತ್ತರ, ಕೋಲು ಮುಖ, ತೆಳುವಾದ

ಶರೀರ, ಎಣ್ಣೆಗೆಂಪು ಮೈಬಣ್ಣ, ತಲೆಯಲ್ಲಿ ಕಪ್ಪು ಕೂದಲು, 9ನೇ ತರಗತಿ ಓದಿದ್ದು ಕನ್ನಡ ಮಾತನಾಡುತ್ತಾರೆ. ಮನೆಯಿಂದ ಹೋಗುವಾಗ ಅರಿಶಿನ ಬಣ್ಣದ ಟಾಪ್ ಮತ್ತು ಕಪ್ಪು ಬಣ್ಣದ ಲೆಗ್ಗಿನ್ಸ್ ಬಟ್ಟೆಯನ್ನು ಧರಿಸಿರುತ್ತಾರೆ.

ಲಿಂಗಮ್ಮ ಎಂಬ ಸುಮಾರು 20 ವರ್ಷದ ಯುವತಿ ದಿನಾಂಕ 29/1/2026 ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ. ಕೋಲು ಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ಸುಮಾರು 5.1 ಅಡಿ ಎತ್ತರ ಇರುತ್ತಾರೆ. ಕಾಣೆಯಾಗುವಾಗ ನೀಲಿ ಬಣ್ಣದ ಚೂಡಿದಾರ್ ಧರಿಸಿರುತ್ತಾರೆ. ಕನ್ನಡ ಭಾಷೆಯನ್ನ ಮಾತನಾಡುವ ನಿಂಗಮ್ಮ ಎಂಬ ಯುವತಿಯ ಸುಳಿವು ಕಂಡುಬಂದಲ್ಲಿ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ತಿಳಿಸಲಾಗಿದೆ.

ಇದು ನಿಮ್ಮ ನೆಚ್ಚಿನ 102.6 ಮೆಗಾಹೆರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಸಮಯ 11:30. ಇದೀಗ ಮಾಹಿತಿ ಕಣಜ ಪುಸ್ತಕಗಳ ಪರಿಚಯ ಕಾರ್ಯಕ್ರಮ. ಕೇಳುಗರೆ, ಪುಸ್ತಕಗಳು ರತ್ನಗಳಿಗಿಂತ ಹೆಚ್ಚು ಹೊಳೆಯುತ್ತವೆ. ಏಕೆಂದರೆ ರತ್ನಗಳು ಕಣ್ಣುಗಳನ್ನು ಅರಳಿಸಿದರೆ ಪುಸ್ತಕಗಳು ಮನಸ್ಸುಗಳನ್ನು ಅರಳಿಸುತ್ತವೆ ಅನ್ನೋ ಮಾತು ಇದೆ. ಅಂಥ ಮನಸ್ಸುಗಳನ್ನು ಅರಳಿಸುವಂತಹ ಪುಸ್ತಕಗಳಲ್ಲಿ ನಾನು ಇಂದು ನಿಮಗೆ ಪರಿಚಯಿಸುತ್ತಿರುವ ಪುಸ್ತಕ ತಲ್ಲಾಣಿಸದಿರು ಓ ಮನವೇ. ಈ ಪುಸ್ತಕವನ್ನು ಪೊಲೀಸ್ ಅಧಿಕಾರಿಯೂ ಆಗಿರುವ ಲೇಖಕಿ ರೇವತಿಯವರು ಬರೆದಿದ್ದಾರೆ. ಈ ಕಿರು ಹೊತ್ತಿಗೆಯಲ್ಲಿ ವಿಜ್ಞಾನ ಇದೆ, ಆಧ್ಯಾತ್ಮ ಇದೆ, ತರ್ಕ ಇದೆ, ವಾದ ಇದೆ, ಇತಿಹಾಸ ಇದೆ, ವರ್ತಮಾನವಿದೆ, ಮಾನವನ ನೆಮ್ಮದಿ ಜೀವನಕ್ಕೆ ಬೇಕಾದ ಮಾರ್ಗದರ್ಶನವೂ ಇದೆ. ಲೇಖಕರಾದ ರೇವತಿಯವರು ನಿತ್ಯ ದಿನಪತ್ರಿಕೆಯಲ್ಲಿ ಬರೆಯುತ್ತಿದ್ದ ಲೇಖನಗಳನ್ನು ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ತಂದಿರುವ ಪ್ರಯತ್ನವೇ ತಲ್ಲಣಿಸದಿರು ಮನವೇ. ಸ್ನೇಹಿತರೆ, ಈ ಪುಸ್ತಕದಲ್ಲಿ ಲೇಖಕರು ಅನೇಕ ಮಹನೀಯರು ಹೇಳಿರುವ ನುಡಿಗಳನ್ನು ಹೇಳ್ತಾ ಅವುಗಳಿಗೆ ಪೂರಕವಾಗಿ ಹಲವು ಸಾಧಕರ ಸಾಧನೆಗಳನ್ನು ಅವರು ನಡೆದು ಬಂದ ದಾರಿಯನ್ನು ಉದಾಹರಣೆಯಾಗಿ ನೀಡ್ತಾ ಹೋಗಿರುವುದು, ಸಾಧಕರ ಆದರ್ಶನಗಳನ್ನು ವಿಶ್ಲೇಷಿಸ್ತಾ ಹೋಗಿರುವುದು ಓದುಗರನ್ನು ವಿಚಲಿತರನ್ನಾಗಿಸದೆ ಹಿಡಿದಿಡುವಲ್ಲಿ ಯಶಸ್ವಿಯಾಗಿದೆ. ಹಾಗೆ ಈ ಲೇಖಕರು ಈ ಪುಸ್ತಕದ ಮೊದಲಿಗೆ ಇರುವ ಲೇಖನ ಏನು ಅಂದರೆ, ನಿಮ್ಮೊಳಗಿನ ನಿಮ್ಮನ್ನು ಗುರುತಿಸಿ. ಶೀರ್ಷಿಕೆ ನಿಮ್ಮೊಳಗಿನ ನಿಮ್ಮನ್ನು ಗುರುತಿಸಿ. ಅದೃಷ್ಟದ ಮೇಲಿನ ನಂಬಿಕೆಯನ್ನು ತ್ಯಜಿಸಿ ನಿಮ್ಮ ಶಕ್ತಿ ಮೇಲೆ ನಂಬಿಕೆ ಇಟ್ಟು ಜೀವನದಲ್ಲಿ ಮುಂದೆ ಸಾಗಿ ಜೀವನವು ದೀರ್ಘವಾಗಿರುವುದಕ್ಕಿಂತ ಉತ್ತಮವಾಗಿರಬೇಕು. ನಿಮ್ಮ ಮುಖವನ್ನು ನೀವೇ ತೊಳೆದುಕೊಳ್ಳಿ, ಬೇರೆಯವರನ್ನು ಆಶ್ರಯಿಸಬೇಡಿ. ಈ ನುಡಿಮುತ್ತುಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಈ ಮೂರು ನುಡಿಮುತ್ತುಗಳ ಸಾಲುಗಳನ್ನು ಅರ್ಥ ಮಾಡಿಕೊಂಡು ಒಳಗಿನ ಆಂತರಿಕ ಶಕ್ತಿಗೆ ಧೈರ್ಯ ತುಂಬಿ ಹೊರಬಂದು ಗುರಿ ಹೊಂದಿ ಸಕಾರಾತ್ಮಕವಾಗಿ ಛಲದೊಂದಿಗೆ ಹೊರಟಾಗ ಗೆಲುವು ಶತಸಿದ್ಧ ಅನ್ನುವಂಥ ಲೇಖಕರು ಬರೆದಿದ್ದಾರೆ. ಇನ್ನು ಜೀವನದಲ್ಲಿ ಸಾಧನೆ ಮಾಡ ಬಯಸುವವರಿಗೆ ಡಿವಿಜಿಯವರ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿಯ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಈ ಕಗ್ಗ ದಾರಿದೀಪದಂತಿದೆ. ಜೀವನದಲ್ಲಿ ಸಾಧನೆ ಮಾಡಿದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅದರಲ್ಲೂ ಯುಪಿಎಸ್ಸಿ ಪರೀಕ್ಷೆ ಬರೆದು ಯಶಸ್ವಿಯಾದ ಮೂರು ಮಂದಿ ಮಹಾನ್ ಸಾಧಕರ ಬಗ್ಗೆ ಲೇಖಕರು ಇಲ್ಲಿ ಚುಟುಕಾಗಿ ತಿಳಿಸಿದ್ದಾರೆ. ಕೆ ಶಿವರಾಮ್ ಅವರು ಐಎಎಸ್ ಅಧಿಕಾರಿ. ಅವರು ಹೈಸ್ಕೂಲ್ ವಿದ್ಯಾಭ್ಯಾಸದ ಬಳಿಕ ಕನ್ನಡ ಇಂಗ್ಲಿಷ್ ಬೆರಳಚ್ಚು ಕಲಿತಿದ್ದು ಇವರಿಗೆ 1973 ಸರ್ಕಾರಿ ಕೆಲಸ ಸಿಗುತ್ತೆ. ಆ

ಬಳಿಕ ವಿದ್ಯಾಭ್ಯಾಸ ಮುಂದುವರಿಸಿ ಮುಕ್ತ ಮೈಸೂರು ವಿಶ್ವವಿದ್ಯಾನಿಲಯದ ಮುಖಾಂತರ ಚರಿತ್ರೆಯಲ್ಲಿ ಎಂಎಯನ್ನ ಮಾಡ್ತಾರೆ. 1986ರಲ್ಲಿ ಕೆಎಸ್ ಬರೆದು ತೇರ್ಗಡೆಯಾಗ್ತಾರೆ. ತರಬೇತಿಯಲ್ಲಿ ಇರುವಾಗಲೇ ಐಎಎಸ್ ಅಧಿಕಾರಿಯಾಗಿ ಆಯ್ಕೆ ಆಗ್ತಾರೆ. ಇವರು ಕನ್ನಡದಲ್ಲಿನ ಐಎಎಸ್ ಮೊದಲ ಅಧಿಕಾರಿ. ಇವರು ಚಲನಚಿತ್ರದಲ್ಲೂ ಕೂಡ ಅಭಿನಯಿಸಿದ್ದಾರೆ, ರಾಜಕೀಯದಲ್ಲೂ ಹೆಸರನ್ನ ಮಾಡಿದ್ದಾರೆ. ಸಾಮಾಜಿಕ ಸೇವೆಯಲ್ಲೂ ಕೂಡ ಇವರು ತಮ್ಮದೇ ಆದ ಛಾಪನ್ನ ಮೂಡಿಸಿದಂಥವರು. ಇನ್ನು ಮತ್ತೊಬ್ಬ ಯಶಸ್ವಿ ಅಧಿಕಾರಿ ಅಂತ ಹೇಳಿದ್ರೆ ಶರಣಬಸಪ್ಪ ಕಪತನವರ್ ಐಎಎಸ್ ಅಧಿಕಾರಿ. ಇವರು 10ನೇ ತರಗತಿ, ಪಿಯುಸಿ, ಡಿಗ್ರಿ ಮೂರರಲ್ಲೂ ಕೂಡ ಅನುತ್ತೀರ್ಣರಾಗಿರ್ತಾರೆ. ಡಿಗ್ರಿಯಲ್ಲಿ ಇಂಗ್ಲಿಷ್ನಲ್ಲೂ ಕೂಡ ಅನುತ್ತೀರ್ಣರಾಗಿದ್ರು ಹೆಚ್ಚಿನ ವ್ಯಾಸಂಗಕ್ಕೆ ಸೀಟ್ ಸಿಗೋದಿಲ್ಲ. ಡಿಗ್ರಿ ಬಳಿಕ ದೆಹಲಿಗೆ ತೆರಳಿ ಯುಪಿಎಸ್ಸಿ ಕೋಚಿಂಗ್ ಅನ್ನ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆದು 2003-04ನೇ ಸಾಲಿನಲ್ಲಿ 365ನೇ ಶ್ರೇಣಿಯನ್ನು ಪಡೆದು ಐಎಎಸ್ ಅಧಿಕಾರಿಯಾಗ್ತಾರೆ. ಅವರು ಮನೆ ಹಾಗೂ ಹೊಲದ ಕೆಲಸ ಮಾಡುತ್ತಾ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದರು, ಆದರೆ ಅವರ ಆಂತರಿಕ ಶಕ್ತಿಯನ್ನು ಗುರುತಿಸುವಲ್ಲಿ ಹೊರತರುವಲ್ಲಿ ಯಶಸ್ವಿಯಾದರು. ಇನ್ನು ಮತ್ತೋರ್ವ ಸಾಧಕರ ಬಗ್ಗೆ ಪರಿಚಯಿಸ್ತಾರೆ ಲೇಖಕರು. ಶ್ರೀಮತಿ ಅಂಬಿಕಾ ಐಪಿಎಸ್ ಅಧಿಕಾರಿ, ಇವರು ತಮಿಳುನಾಡಿನವರು. ಇವರಿಗೆ 14 ವರ್ಷಕ್ಕೆ ಮದುವೆ ಆಗುತ್ತೆ, 18 ವರ್ಷಕ್ಕೆ 2 ಮಕ್ಕಳಾಗ್ತಾರೆ. ಗಂಡ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಾರೆ. ಒಂದಿನ ಗಂಡ ಮನೆಗೆ ಬರೋದು ತಡವಾಗೋದ್ರಿಂದ ಅವರನ್ನು ಹುಡುಕಿಕೊಂಡು ಪೆರೇಡ್ ಮೈದಾನಕ್ಕೆ ತೆರಳುವ ಅಂಬಿಕಾ, ಅವರ ಬಳಿ ಅಲ್ಲಿದ್ದ ಒಬ್ಬ ಅಧಿಕಾರಿಗೆ ಎಲ್ಲರೂ ಗೌರವ ವಂದನೆ ಮಾಡುವುದನ್ನು ಕಂಡು ಅವರ ಗಂಡನ ಬಳಿ ಕೇಳ್ತಾರೆ, ಅವರು ತಮಿಳುನಾಡಿನ ಡಿಜಿ ಮತ್ತು ಐಜಿಪಿ ಎಂದು ತಿಳಿದುಬರುತ್ತೆ. ಆಗ ಗಂಡನಲ್ಲಿ ತಾನು ಅದೇ ಹುದ್ದೆಗೆ ಹೋಗಬೇಕು ಅಂತ ಹೇಳ್ತಾರೆ ಅಂಬಿಕಾ. ಗಂಡನ ಪ್ರೋತ್ಸಾಹದಿಂದ ಅಂಚೆ ತೆರಪಿನ ಮುಖಾಂತರ 10ನೇ ತರಗತಿ, ಪಿಯುಸಿ, ಡಿಗ್ರಿ ಮುಗಿಸಿ ಚೆನ್ನೈನಲ್ಲಿ ಕೋಚಿಂಗ್ ತರಬೇತಿಯನ್ನು ಪಡೆದು 4ನೇ ಅವಕಾಶದಲ್ಲಿ ಐಪಿಎಸ್ ಅಧಿಕಾರಿಯಾಗ್ತಾರೆ ಅಂಬಿಕಾ. ಹಾಗಾಗಿ ತಮಿಳಿನಲ್ಲಿ ಯುಪಿಎಸ್ಸಿ ಪರೀಕ್ಷೆಯನ್ನು ಇವರು ಬರೆದಿರ್ತಾರೆ. ಭಾರತ ದೇಶದಲ್ಲಿ ಅತಿದೊಡ್ಡ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದ ಈ ಸಾಧಕರು ಅವರ ಛಲ, ಗುರಿ, ಸ್ಪರ್ಧೆ, ಗೆಲುವು ಸಾಧಿಸಿದರು. ಇವರ ಸಾಧನೆ ಎಲ್ಲರಿಗೂ ಕೂಡ ಮಾದರಿಯಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳ್ತಾರೆ, ತುಕ್ಕು ಹಿಡಿದು ಅಳೆಯುವುದಕ್ಕಿಂತ ದುಡಿದು ಸವಿಯುವುದು ಮೇಲು, ಹಿಂದಿನದನ್ನು ಮರೆತು ಗುರಿಯೊಂದಿಗೆ ಗೆಲ್ಲಲು ಇಂದೇ ತಯಾರಾಗಿ. ಹಾಗಾಗಿ ನಿಮ್ಮೊಳಗಿನ ನಿಮ್ಮನ್ನು ಗುರುತಿಸಿ ಈ ಭೂಮಿಗೆ ಆಸ್ತಿಯಾಗಿ ಜೀವನವನ್ನು ಪಾವನವಾಗಿಸಿಕೊಳ್ಳಿ ಅಂತ ಲೇಖಕರು ಈ ಪುಸ್ತಕದ ಮೊದಲ ಲೇಖನದಲ್ಲಿ ಇದನ್ನು ಬರೆದಿದ್ದಾರೆ, ನಿಮ್ಮೊಳಗಿನ ನಿಮ್ಮನ್ನು ಗುರುತಿಸಿ ಅಂತ. ಓಕೆ, ಹೀಗೆ ಸಾಕಷ್ಟು ಇವರು ಲೇಖನಗಳಲ್ಲಿ ಈ ಪುಸ್ತಕದಲ್ಲಿ ಲೇಖನಗಳನ್ನು ಬರೆದಿದ್ದಾರೆ. ಅದರ ಬಗ್ಗೆ ನಾನು ನಿಮಗೆ ಮತ್ತಷ್ಟು ತಿಳಿಸ್ತಾ ಹೋಗ್ತೀನಿ. ಇದೀಗ ಒಂದು ಗೀತೆಯನ್ನು ಕೇಳಿ ಬರೋಣ.

ಕೇಳುಗರೆ, ತಲ್ಲಣಿಸದಿರು ಓ ಮನವೇ ಪುಸ್ತಕದ ಬಗ್ಗೆ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಲೇಖಕಿ ರೇವತಿಯವರು ಮುಂದಿನ ತಮ್ಮ ಲೇಖನದಲ್ಲಿ ಹೇಳ್ತಾರೆ, ನನ್ನ ಗೆಲುವು ನನಗಾಗಿ ಕಾದಿದೆ. ಇತರರು ಹೇಳಿದ್ದನ್ನ ಅಭ್ಯಾಸ ಮಾಡುವುದು ಅಥವಾ ಅನುಸರಿಸುವುದು ಅಲ್ಲ, ನಾವು ಯಾವ ವಿಚಾರ ನಂಬಿದ್ದನ್ನ ಮಾಡುವುದರಲ್ಲಿ ನಿಜವಾದ ಸಂತೋಷ ಮತ್ತು ಶಾಂತಿ ಇದೆ. ನೀವು ಜಗತ್ತಿನನ್ನೇ ನೋಡಲು ಬಯಸುವ ಬದಲಾವಣೆ ಮೊದಲು ನಮ್ಮಿಂದಲೇ ಆಗಬೇಕು ಅನ್ನುವಂಥದ್ದನ್ನ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಗಾಂಧೀಜಿ ನೋಡಿದಂತೆ ಸಾಧಿಸಿದ್ರು, ಅವರು ಮಹಾನ್ ಪುರುಷರಾದ್ರು. ಅನೇಕ ಸಂಶೋಧಕರ ಸಂಶೋಧನೆಯಿಂದ ಅನುಕರಣೀಯ ಜೀವನದಲ್ಲಿ ಸೋಲಿಗೆ ಕಾರಣವಾಗಿದೆ ಎಂದು ಕೂಡ ಸಾಬೀತಾಗಿದೆ. ನಮ್ಮಲ್ಲಿ ಸ್ತುಪ್ತವಾಗಿರುವಂತಹ ಸಾಮರ್ಥ್ಯ ನಾವೇ ಹೊರ ತರಬೇಕು, ಅದಕ್ಕೆ ಬದಲಾವಣೆ ನಮ್ಮಲ್ಲೇ ಬರಬೇಕು ಅಂತ ಹೇಳ್ತಾರೆ. ಇನ್ನು ಮುಂಬೈಯಲ್ಲಿ ರಸ್ತೆ ಬದೆ ಮಲಗುತ್ತಿದ್ದ ಹುಡುಗ ಶಾರುಖ್ ಖಾನ್ ಪ್ರಖ್ಯಾತ ನಟರಾದ್ರು. ಆಲ್ ಇಂಡಿಯಾ ರೇಡಿಯೋದಲ್ಲಿ ದಪ್ಪ ಧ್ವನಿ ಇದೆ ಅಂತ ತಿರಸ್ಕರಿಸಲ್ಪಟ್ಟ ಅಮಿತಾಬ್ ಬಚ್ಚನ್ ಪ್ರಖ್ಯಾತ ನಟರಾದ್ರು. ಬಸ್ಸಿನಲ್ಲಿ ಟಿಕೆಟ್ ಕೊಡುತ್ತಿದ್ದ ರಜನಿಕಾಂತ್ ಪ್ರಖ್ಯಾತ ನಟರಾದ್ರು. ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ಧೀರುಭಾಯಿ ಅಂಬಾನಿ ರಿಲಯನ್ಸ್ ಎನ್ನುವ ಕಂಪನಿಯನ್ನ ಕಟ್ಟಿದ್ರು. ಇವರೆಲ್ಲರೂ ಬೆಳೆದು ಬಂದ ಹಾದಿಯನ್ನ ಗಮನಿಸಿದಾಗ ಇವರು ಯಾರನ್ನ ಅನುಸರಿಸಲಿಲ್ಲ, ಬದಲಾಗಿ ಅವರೊಳಗಿನ ಕನಸುಗಳನ್ನು ಗುರಿ ಮತ್ತು ದೃಷ್ಟಿಕೋನಗಳಿಂದ ಸತತ ಶ್ರಮದಿಂದ ಸಾಕಾರಗೊಳಿಸಿದ್ರು. ಎಲ್ಲರಿಗೂ ಸ್ಫೂರ್ತಿಯಾದ್ರು, ಅವರಿಗೆ ಅವರೇ ಸಾಟಿಯಾದ್ರು. ಒಮ್ಮೆ ವಿವೇಕಾನಂದರಿಗೆ ಒಬ್ಬ ವಿದೇಶಿಯೊಬ್ಬ ಕೇಳ್ತಾರೆ, ನೀವು ಜೆಂಟಲ್ಮ್ಯಾನ್ ಬಟ್ಟೆ ಯಾಕೆ ಧರಿಸೋದಿಲ್ಲ ಅಂತ ಪ್ರಶ್ನಿಸ್ತಾರೆ. ಅದಕ್ಕೆ ಅವರು, ನಿಮ್ಮ ದೇಶದಲ್ಲಿ ಬಟ್ಟೆಗಳನ್ನು ಹೊಲಿದುಕೊಟ್ಟು ಅವುಗಳನ್ನು ಹಾಕ್ಕೊಂಡು ಜೆಂಟಲ್ಮ್ಯಾನ್ ಆಗ್ತೀರಾ, ಆದರೆ ನಮ್ಮ ದೇಶದಲ್ಲಿ ಚಾರಿತ್ರ್ಯದಿಂದ ನಾವು ಜೆಂಟಲ್ಮ್ಯಾನ್ ಆಗ್ತೀವಿ ಅಂತ ವಿವೇಕಾನಂದರು ಹೇಳ್ತಾರೆ. ಇನ್ನು ಅವರ ಬಗ್ಗೆ ಅವರೇ ಯಾವತ್ತೂ ಕೂಡ ಕೀಳರಿಮೆಯನ್ನ ಬೆಳೆಸ್ಕೊಳ್ಬಾರ್ದು, ಯಾರು ಯಾರನ್ನ ಅನುಕರಣೆ ಕೂಡ ಮಾಡಬಾರ್ದು. ಅವರ ಒಳಗಿರುವ ಪ್ರತಿಭೆಯನ್ನು ಅವರೇ ಹೊರ ತರಬೇಕು. ಯಾರು ಅವರೊಳಗಿನ ಬದಲಾವಣೆಗೆ ಗುರಿ ಸರಿಯಾದ ದೃಷ್ಟಿಕೋನದಿಂದ ತಯಾರಾಗುತ್ತಾರೋ ಅವರ ಕನಸು ನನಸಾಗುತ್ತೆ ಅಂತ ಲೇಖಕರು ತಮ್ಮ ಲೇಖನದಲ್ಲಿ ಬರೆದಿದ್ದಾರೆ. ಇನ್ನು ನಿಮ್ಮನ್ನ ನಿಮ್ಮ ಜೀವನವನ್ನ ಇತರರೊಂದಿಗೆ ಹೋಲಿಸ್ಕೊಳ್ಬೇಡಿ. ಸೂರ್ಯ ಮತ್ತು ಚಂದ್ರನನ್ನು ಹೋಲಿಕೆ ಮಾಡಲು ಸಾಧ್ಯವೇ? ನಿಮ್ಮ ಸಮಯ ಬಂದಾಗ ನೀವು ಖಂಡಿತ ಪ್ರಕಾಶಿಸ್ತೀರಿ ಅಂತ ಹೇಳ್ತಾರೆ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು. ಇದು ಅಪ್ಪಟ ಸತ್ಯ ಕೂಡ. ಮೊದಲಿಗೆ ಒಂದು ಗುರಿ ಇರಬೇಕು, ಅದನ್ನು ಒಂದು ಬಿಳಿ ಹಾಳೆಯಲ್ಲಿ ಬರೆದಿಟ್ಟು ಅದನ್ನು ಪ್ರತಿದಿನ ನೋಡುವ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಅದರ ಬಗ್ಗೆ ಸಕಾರಾತ್ಮಕ ಚಿಂತನೆಯನ್ನು ಮಾಡುತ್ತಾ ಕನಸು ಕಾಣಲು ಪ್ರಾರಂಭಿಸಬೇಕು. ಉತ್ತಮ ಚಾರಿತ್ರ್ಯವನ್ನು ಹೊಂದಿರುವುದು ಕೂಡ ಮುಖ್ಯವಾಗಿರುತ್ತೆ. ಬಿತ್ತಿದಂತೆ ಬೆಳೆ ಎನ್ನುವ ನಿಯಮವನ್ನು ಅರಿತು ಪಾಲಿಸಿದರೆ ದಾರಿ ಸುಗಮವಾಗಿರುತ್ತೆ. ಗುರಿ ತಲುಪಲು ಬೇಕಾದ ಎಲ್ಲ ಯೋಜನೆ ಮಾಡಿಕೊಂಡು ಸತತ ಪ್ರಯತ್ನವನ್ನ ಮಾಡಬೇಕು. ಯಾವುದೇ ಟೀಕೆಗಳಿಗೆ ಅವಮಾನಗಳಿಗೆ ಭಯ ಪಡಬಾರದು. ನನ್ನ ಗೆಲುವು ನನಗಾಗಿ ಕಾದಿದೆ ಎನ್ನುವ ಭರವಸೆ ನಂಬಿಕೆ ಇರಬೇಕು. ಒಂದು ದಿನ ನೀವು ಆಗಬೇಕಂದಿರುವುದು ನೀವು ಆಗೇ ಆಗ್ತೀರಾ ಅನ್ನುವಂಥ ಭರವಸೆ ನಿಮ್ಮಲ್ಲಿ ಇರಬೇಕು. ಪ್ರತಿದಿನ ತಪ್ಪದೇ ಹೇಳಿ, ನಾನು ಚೆನ್ನಾಗಿದ್ದೀನಿ, ನಾನು ಸಾಧಿಸಬಲ್ಲೆ, ದೇವರು ನನ್ನೊಂದಿಗೆ ಇದ್ದಾರೆ,

ಗೆದ್ದಿರುವೆ. ಈ ದಿನ ನನ್ನದು. ಪ್ರತಿದಿನ ಪ್ರತಿಕ್ಷಣ ಜೀವನದಲ್ಲಿ ಎಲ್ಲ ಸ್ತರಗಳಲ್ಲೂ ನಾನು ಅತ್ಯುತ್ತಮವಾಗಿ ಬೆಳೀತಾ ಇದ್ದೀನಿ. ಈ ಸಕಾರಾತ್ಮಕ ಚಿಂತನೆ ನಿಮ್ಮಲ್ಲಿ ಬದಲಾವಣೆಯನ್ನು ತರುವುದರ ಜೊತೆಗೆ ನೀವು ಬಯಸಿದಂತಹ ಗುರಿಯನ್ನು ತಲುಪಿಸೋದಕ್ಕೆ ನಿಜವಾದ ಸಂತೋಷ ಮತ್ತು ಶಾಂತಿಯನ್ನು ನೀಡುತ್ತೆ. ಹಾಗಾಗಿ ಸಾಧಿಸುತ್ತಿರುತ್ತೇನೆ ಎನ್ನುವಂಥ ಕಿಚ್ಚು ಮನಸ್ಸಿನಲ್ಲಿ ಇದ್ರೆ ಯಾವುದೇ ಅಡೆತಡೆ ಕೂಡ ನಿಲ್ಲಲಾರದು ಮುಂದೆ ಅಂತ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರು ಈ ಅರ್ಥಪೂರ್ಣಗಳ ಮಾತುಗಳನ್ನು ಹೇಳಿದ್ದಾರೆ. ಹಾಗಾಗಿ ಸಾವು ಅನ್ನೋದು ಖಚಿತ, ಕ್ಷಣಿಕವಾದುದಕ್ಕೆ ಸಮಯ ಹಾಳು ಮಾಡುವ ಬದಲು ಮಹತ್ವವಾದುದನ್ನೇ ಸಾಧಿಸಿ ನೆನಪನ್ನಾದರೂ ಉಳಿಸಿ ಹೋಗೋಣ ಅನ್ನುವಂಥದ್ದು ಈ ಲೇಖನದ ಇರುವಂತಹ ಮಹತ್ವ ಅಂತ ಹೇಳ್ತಾ ಇದೀಗ ಮತ್ತೊಂದು ಗೀತೆಯನ್ನು ಕೇಳಿ ಬರೋಣ.

ತಲ್ಲಣ ಸದಿರು ಓಮನವೇ ಪುಸ್ತಕದಲ್ಲಿರುವ ಮತ್ತೊಂದು ಲೇಖನ ಛಲ ಯುವ ಶಕ್ತಿಗೆ ಸ್ಫೂರ್ತಿ ಎನ್ನುವಂತಹ ಶೀರ್ಷಿಕೆ ಇರುವಂತದ್ದು. ಯಶಸ್ವಿಯಾಗ್ತೇನೆ ಎಂಬ ನಿರ್ಧಾರ ನಿಮ್ಮಲ್ಲಿ ಪ್ರಬಲವಾಗಿದ್ದರೆ ಸೋಲು ಎಂದಿಗೂ ನಿಮ್ಮನ್ನು ಹಿಮ್ಮೆಟ್ಟಿಸುವುದಿಲ್ಲ ಅಂತ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ನಿಮ್ಮನ್ನ ನೀವು ಜಯಿಸಿ ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತೆ ಅಂತ ಹೇಳ್ತಾರೆ ಶ್ರೀ ಸ್ವಾಮಿ ವಿವೇಕಾನಂದರು. ಈ ನುಡಿಮುತ್ತುಗಳು ನಮಗೆ ಸಾಧಿಸಲು ಉತ್ತೇಜಿಸುತ್ತದೆ. ಗೆಲುವು ಅಂದರೆ ಜೀವನದಲ್ಲಿ ಯಾರು ಏನಾಗಬೇಕು ಅಂದುಕೊಂಡಿದ್ದಾರೋ ಅದೇ ಆಗುವುದು. ವಿಜ್ಞಾನಿಯಾಗಬೇಕು ಎಂದುಕೊಂಡವರು ಅದೇ ಆಗಿ ಸಾಧನೆ ಮಾಡಿ ಸಂತೋಷವಾಗಿ ಬದುಕುವುದರ ಜೊತೆಗೆ ಇತರರಿಗೆ ಸದ್ಗುಣಗಳೊಂದಿಗೆ ಮಾದರಿಯಾಗಿ ಜನಪ್ರಿಯರಾಗಿ ಅಮರತ್ವವನ್ನು ಪಡೆಯುವುದು. ಜೀವನದಲ್ಲಿ ಉದ್ದೇಶ ಹೊಂದಿ ಗುರಿ ತಲುಪಿದ ಯಶಸ್ವಿಯಾದ ಇಬ್ಬರು ಪ್ರಖ್ಯಾತ ಕ್ರಿಕೆಟಿಗರ ಯಶಸ್ಸಿನ ಕೆಲವು ಮಾಹಿತಿಯನ್ನು ಲೇಖಕರು ಇಲ್ಲಿ ಬಿಚ್ಚಿಟ್ಟಿದ್ದಾರೆ. ಭಾರತದ ಪ್ರಖ್ಯಾತ ಕ್ರಿಕೆಟ್ ಆಟಗಾರ, ವಿಶ್ವದಲ್ಲಿಯೇ ಪ್ರಖ್ಯಾತರಾದ, ಭಾರತದ ಕ್ರಿಕೆಟ್ ಟೀಮ್ನ ನಾಯಕರು ಆಗಿದ್ದ, ಅನೇಕ ವಿಶ್ವ ದಾಖಲೆ ಮಾಡಿದ್ದ ಹಾಗೂ ಅನೇಕ ಪ್ರಶಸ್ತಿಯನ್ನು ಪಡೆದಿರುವ, ಅನೇಕ ಶತಕಗಳನ್ನು ಬಾರಿಸಿದ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಲೇಖಕರು ಇಲ್ಲಿ ಹೇಳಿದ್ದಾರೆ. ಅವರಿಗೆ ಸುಮಾರು 19 ವರ್ಷವಿದ್ದಾಗ ದೆಹಲಿಯಲ್ಲಿ 2006 ಜುಲೈ ತಿಂಗಳಲ್ಲಿ ರಣಜಿತ್ ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ನಡೆದಿತ್ತು. ರಾತ್ರಿ ವಿಶ್ರಾಂತಿಗೆ ಮನೆಗೆ ಹೋದಾಗ ಸಂದರ್ಭದಲ್ಲಿ ಬೆಳಗಿನ ಜಾವ 2 ಸಮಯದಲ್ಲಿ ಅವರ ತಂದೆಗೆ ಹೃದಯಾಘಾತವಾಗಿ ಮೃತಪಡ್ತಾರೆ. ಆ ದಿನ ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಇರುತ್ತೆ. ಮನೆಯಲ್ಲಿ ತಂದೆಯ ಶವ ನೋಡಲು ಜನ ಸೇರಿರ್ತಾರೆ. ಆಗ ಅವರ ತಾಯಿಯ ಬಳಿ ಕೇಳ್ತಾರೆ ವಿರಾಟ್ ಕೊಹ್ಲಿ ಅವರು, ತಾನು ಆಟವಾಡಲು ಹೋಗಲ್ಲ ಅಥವಾ ಬೇಡವಾ ಅಂತ. ನೀನೇ ನಿರ್ಧರಿಸು ಅಂತ ತಾಯಿ ಕೊಹ್ಲಿ ಅವ್ರಿಗೆ ಹೇಳ್ತಾರೆ. ಚಿಂತಿಸಿ ಅವರು ತಾಯಿಯ ಬಳಿ ಬಂದು ಹೇಳ್ತಾರೆ, ತಾನು ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಆಡಲು ಹೋಗ್ತೇನೆ, ಸಂಜೆ ಶವ ಸಂಸ್ಕಾರ ಇರುವುದರಿಂದ ತಾನು ಸಂಜೆ ಬಂದು ಹಾಜರಾಗ್ತೇನೆ ಅಂತ ವಿರಾಟ್ ಕೊಹ್ಲಿ ಅವರು ಹೇಳ್ತಾರೆ. ಆಗ ಅವರು ಗ್ರೌಂಡ್ಗೆ ಹೋದಾಗ ಗೆಳೆಯರು ವಾಪಸ್ ಹೋಗುವಂತೆ ವಿರಾಟ್ ಕೊಹ್ಲಿ ಅವ್ರಿಗೆ ಹೇಳ್ತಾರೆ. ಆಗ ಕೊಹ್ಲಿ ಅವರು ಹೇಳ್ತಾರೆ, ನನ್ನ ಜೀವನದ ಉದ್ದೇಶವೇ ಕ್ರಿಕೆಟ್ ಆಡುವುದು, ನನ್ನ ತಂದೆ ಇನ್ನಿಲ್ಲ ಎನ್ನುವುದು, ಅವರನ್ನು ಮರಳಿ ತರಲು ಸಾಧ್ಯವೂ ಕೂಡ ಇಲ್ಲ ಅನ್ನೋ ಸತ್ಯ ಗೊತ್ತು ನನಗೆ. ಆದರೆ ಈ ದಿನ ನಾನು ಸೆಂಚುರಿಯನ್ನು ಬಾರಿಸಿದರೆ ನನ್ನ ತಂದೆಯೂ ಕೂಡ ಖುಷಿಯನ್ನು ಪಡಬಹುದು ಅಲ್ವಾ ಅಂತ ಅವರು ಆ ದಿನ ಆಟವನ್ನು ಆಡಿ 90 ಗಳಿಸ್ತಾರೆ. 19 ಯುವಕನ ಬಾಯಿಯಿಂದ ಬಂದ ಜೀವನದ ಉದ್ದೇಶ ಇಂದು ಯುವಶಕ್ತಿಗೆ ಸ್ಫೂರ್ತಿದಾಯಕವಾಗಿದೆ. ಕ್ರಿಕೆಟ್ ಅಲ್ಲದೆ 20 ವಿಭಿನ್ನ ಬ್ರ್ಯಾಂಡ್ಗಳಿಗೆ ಪ್ರಚಾರಕರಾಗಿಯೂ ಕೂಡ ಕೆಲಸ ಮಾಡ್ತಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಹಾಗೆ ಸೇವಾ ಕಾರ್ಯಗಳನ್ನು ಕೂಡ ಮಾಡ್ತಿದ್ದಾರೆ. ಒಂದೊಂದು ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಕೋಟಿಗಟ್ಟಲೆ ಸಂಪಾದಿಸುತ್ತಿರುವ ಇವರು ಇನ್ಸ್ಟಾಗ್ರಾಮ್ ಶ್ರೀಮಂತರ ಪಟ್ಟಿಯಲ್ಲಿ 20 ಒಳಗೆ ಇದ್ದಾರೆ. ಪ್ರಥಮ ಭಾರತೀಯ ಕೂಡ ಅನಿಸ್ಕೊಂಡಿದ್ದಾರೆ. ಇನ್ನು ಇನ್ನೊಬ್ಬ ಪ್ರಖ್ಯಾತ ಕ್ರಿಕೆಟ್ ಸ್ಟೀವ್ ಸ್ಮಿತ್ ಅವರ, ಆಸ್ಟ್ರೇಲಿಯಾದ ಕ್ರಿಕೆಟ್ ಆಟಗಾರ, ಇವರು ಬೆಂಗಳೂರಿನಲ್ಲಿ ನಡೆದ ಪ್ರಥಮ ಮ್ಯಾಚ್ನಲ್ಲಿ 157 ರನ್ಗಳನ್ನು ಗಳಿಸ್ತಾರೆ. ಅನೇಕ ಸೆಂಚುರಿಯನ್ನು ಬಾರಿಸಿದ್ರು, ವಿಶ್ವ ದಾಖಲೆಯನ್ನು ನಿರ್ಮಿಸಿದರು. ಅವರು 2011 872 ಗಳಿಸಿ ವಿಶ್ವ ದಾಖಲೆಯನ್ನು ನಿರ್ಮಿಸ್ತಾರೆ. ಈ ದಾಖಲೆಯನ್ನು 1 ಕ್ರಿಕೆಟ್ನಿಂದ ಅಮಾನತು ಆಗಿ ಬಂದ ಬಳಿಕ, ಅಂದರೆ ಅವರು ಅದರಿಂದ ಕ್ರಿಕೆಟ್ ಆಡೋದ್ರಿಂದ ಹೊರಗಡೆ ಉಳಿದು ಮತ್ತೆ ಬಂದ ಬಳಿಕ ಈ ಮೊದಲ ಮ್ಯಾಚ್ನಲ್ಲೇ ಮಾಡ್ತಾರೆ. ಅವರ ಚಿಕ್ಕ ಬಾಲಕನಿದ್ದಾಗ ಅವರ ಕೋಣೆಯ ಗೋಡೆಯಲ್ಲಿ ಒಂದು ಪೋಸ್ಟರ್ ಹಾಕೊಂಡಿರ್ತಾರಂತೆ. ಅದರಲ್ಲಿ ತಾನು ಚೊಚ್ಚಲ ಪಂದ್ಯದಲ್ಲಿ ಸೆಂಚುರಿಯನ್ನು ಬಾರಿಸುವೆ, ನಾನು ವಿಶ್ವದಲ್ಲಿಯ ಪ್ರಖ್ಯಾತ ಬ್ಯಾಟ್ಸ್ಮನ್ ಆಗ್ತೀನಿ ಅಂತ ಬರೆದಿದ್ರಂತೆ. ಅವರು ಜೀವನದಲ್ಲಿ ಉದ್ದೇಶ ಹೊಂದಿದ್ದರಿಂದ ಸಾಧಿಸೋದಕ್ಕೆ ಸಾಧ್ಯ ಆಯಿತು, ಗೆದ್ದರೂ ಕೂಡ. ಇವರ ಛಲ ಯಾವ ಶಕ್ತಿಗೆ ಸ್ಫೂರ್ತಿದಾಯಕವಾಗಿರುತ್ತೆ ಅನ್ನೋದಕ್ಕೆ ಈ ಇಬ್ಬರ ಕ್ರಿಕೆಟರ ನಿದರ್ಶನವೇ ನಮ್ಮ ಮುಂದೆ ಇದೆ. ಇನ್ನು ಜೀವನದಲ್ಲಿ ಯಶಸ್ವಿಯಾಗ್ತೇನೆ ಎಂಬ ನಿರ್ಧಾರ ನಿಮ್ಮಲ್ಲಿ ಪ್ರಬಲವಾಗಿದ್ದರೆ ಸೋಲು ಎಂದಿಗೂ ಕೂಡ ನಿಮ್ಮನ್ನು ಹಿಮ್ಮೆಟ್ಟಿಸೋದಿಲ್ಲ. ಗೆದ್ದೇ ಗೆಲ್ತೀರಾ, ನಿಮ್ಮನ್ನು ನೀವು ಜಯಿಸಿ ಆಗ ಇಡೀ ಜಗತ್ತು ನಿಮ್ಮದಾಗುತ್ತೆ. ಸಮಯದ ಮಹತ್ವ ಅರಿತು ಜವಾಬ್ದಾರಿಯನ್ನು ತಿಳಿದು ಉತ್ತಮ ಗುಣಗಳೊಂದಿಗೆ ಉದ್ದೇಶವನ್ನು ಹೊಂದಿ ಮುಂದುವರೆದಲ್ಲಿ ಗೆಲುವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಹಾಗಾಗಿ ಛಲ ಯುವ ಶಕ್ತಿಗೆ ಸ್ಫೂರ್ತಿಯಾಗಬೇಕು ಅಂತ ಲೇಖಕರು ತಮ್ಮ ಲೇಖನದಲ್ಲಿ ಬರೆದಿದ್ದಾರೆ.

ವೃತ್ತಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವ ಪೊಲೀಸ್ ಅಧಿಕಾರಿ ಆಗಿರುವ ರೇವತಿಯವರು ಅವರು ರಚಿಸಿರುವಂತಹ ಮೊದಲ ಕೃತಿ ತಲ್ಲಣಿಸದಿರು ಓ ಮನವೆ. ಈ ಪುಸ್ತಕದ ಬಗ್ಗೆ ನಾನು ನಿಮಗೆ ಪರಿಚಯಿಸ್ತಾ ಇದ್ದೆ. ನಮ್ಮ ಕೇಳುಗ ಸ್ನೇಹಿತರು ಕೂಡ ಈ ಪುಸ್ತಕದ ವಿವರಣೆಯನ್ನು ಕೇಳಿ ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ನೋಡೋಣ. ಇದೀಗ ಸೋಮನಾಥ್ ಮಂಡ್ರಳ್ಳಿಯಿಂದ ಇವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕಾಗಿ, ಅಭಿಮಾನಕ್ಕಾಗಿ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಮೇಡಮ್, ಇಂದಿನ ಮಾಹಿತಿ ಕಣಜದಲ್ಲಿ ವ್ಯಕ್ತಿ ಪರಿಚಯದಲ್ಲಿ ರಾಷ್ಟ್ರಪತಿ ವಿಜ್ಞಾನಿ ಎಪಿಜೆ ಅಬ್ದುಲ್ ಕಲಾಂ ಅವರ ಬಗ್ಗೆ ನಿಮ್ಮ ಉತ್ತಮವಾದ ಮಾಹಿತಿ ಜೊತೆಗೆ ನಿಮ್ಮ ಮನಮುಟ್ಟುವ ನಿರೂಪಣೆ, ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಹನುಮಂತಪ್ಪ ಮಡಿವಾಳ ಚಗಳೂರಿನಿಂದ ಧನ್ಯವಾದ ನಿಮ್ಮ ಸಂದೇಶಕ್ಕಾಗಿ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಸ್ಟುಡಿಯೋ ಹೆಡ್ ಪೋಸ್ಟ್ ಆಫೀಸ್ ರಸ್ತೆಯಿಂದ ಹೊಳಲ್ಕೆರೆ ರೋಡ್ ಇಲ್ಲಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ರೇವತಿಯವರು ತಲ್ಲಣಿಸದಿರು ಓ ಮನವೆ ಎಂಬ ಕೃತಿಯ ಸಾಧನೆಯ ಮೂಲಕ ತಿಳಿಸುತ್ತಾ ಹಾಗೂ ಹಲವಾರು ಸಾಧನೆಗಳ ರೂಪದಲ್ಲಿ ಬಂದಿರುವ ಮೇರು ದಿಗ್ಗಜ ನಟರ ಹಾಗೆ ಅವರ ಬಗ್ಗೆ ಮತ್ತು ಕಲಾವಿದರ ಹಾಗೂ ಅಬ್ದುಲ್ ಕಲಾಂ ಅವರ ಸಾಧನೆ ಮೂಲಕ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಗುರಿಯನ್ನು ಹೇಗೆ ಅಳವಡಿಸಿಕೊಂಡು ಸಾಧನೆಗಳ ಮೂಲಕ ವಿರಾಟ್ ಕೊಹ್ಲಿ ಹಾಗೂ ಸ್ಮಿತ್ ಅವರನ್ನು ಸಹ ದಾಖಲೆಗಳ ಆಟದ ಸೋಲು ಗೆಲುವಿನ ನಂಬಿಕೆಯ ಛಲದ ಬಗ್ಗೆ ತಿಳಿಸಿದ ಹಾಗೂ ಸಾಧನೆಗಳ ಮೂಲಕ ಇರುವ ಗೆಲುವಿನ ಸುಮಧುರ ಸಂಗೀತ ಸಾಹಿತ್ಯ ಇರುವ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಕಳಿಸಿದ್ದಾರೆ ರವಿಯವರು. ನಿಮ್ಮ ಸಂದೇಶಕ್ಕೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಮುಂದಿನ ಸಂದೇಶ ಬಂದಿದೆ. ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಹಂಪನೂರು ಗ್ರಾಮದಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ಜನಪದ ಗೀತೆಗಳು ಅರ್ಥಪೂರ್ಣ ಆಯ್ಕೆಗೆ ಧನ್ಯವಾದಗಳು ಮತ್ತು ಮಾಹಿತಿ ಕಣಜದಲ್ಲಿ ಇಂದಿನ ಪುಸ್ತಕ ಪರಿಚಯದಲ್ಲಿ ಮಾಹಿತಿ ತುಂಬ ಅರ್ಥಪೂರ್ಣವಾಗಿತ್ತು. ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಧನ್ಯವಾದಗಳು ಪ್ರಭಾಕರಯ್ಯ ಅವರೇ ನಿಮ್ಮ ಸಂದೇಶಕ್ಕಾಗಿ. ಹಾಗೆ ಮುಂದಿನ ಸಂದೇಶ ಬಂದಿದೆ. ನಮಸ್ತೆ, ಜನಪದ ಹಾಡುಗಳು ಮಾಹಿತಿ ಕಣಜ, ಒಳ್ಳೆಯ ಮಾಹಿತಿ ಇದೆ, ತುಂಬ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಅಮೃತ ರಮೇಶ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಕೆಳಗರೆ ಇಂದಿನ ಪುಸ್ತಕದಲ್ಲಿ ನಾನು ತಲ್ಲಣಿಸದಿರು ಓ ಮನವೆ ಪುಸ್ತಕದ ಬಗ್ಗೆ ಪರಿಚಯಿಸ್ತಾ ಇದೆ. ಈ ಪುಸ್ತಕದ ಹೆಸರಿನ ಹಾಗೆ ಲೇಖಕರು ಒಂದು ಲೇಖನ ಕೂಡ ಬರೆದಿದ್ದಾರೆ. ತಲ್ಲಣಿಸದಿರು ಓಮನವೇ. ಅನೇಕ ಸಲ ಅವಮಾನ ನೋವುಗಳನ್ನು ಎದುರಿಸಬೇಕಾಗುತ್ತೆ. ಇದು ಸುಧಾರಣೆ ಹಾಗೂ ಬೆಳವಣಿಗೆಗೆ ಪರಿಪೂರ್ಣತೆ ಬರುವವರೆಗೂ ಕೂಡ ಪರೀಕ್ಷೆ ಅನ್ನೋದು ಇದ್ದೇ ಇರುತ್ತೆ. ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಕ್ರಿಯಾಶೀಲತೆ ಯಶಸ್ಸಿನ ಕೀಲಿಕೈಯಾಗಿದೆ. ಇದಕ್ಕೆ ಮಾದರಿಯಾಗಿದ್ದರು ಉಪನ್ಯಾಸಕರು, ಲೇಖಕ, ವಿಜ್ಞಾನಿ, ರಾಷ್ಟ್ರಪತಿ, ಅಂತರಿಕ್ಷಯಾನ ಇಂಜಿನಿಯರ್ ಆಗಿದ್ದು ಕೂಡ 17 ಪ್ರಮುಖ ಪ್ರಶಸ್ತಿಗಳನ್ನು ಪಡೆದಿದ್ದು, 6 ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದರು, 8 ಪ್ರಮುಖ ಪುಸ್ತಕಗಳನ್ನು ಕೂಡ ಬರೆದಿದ್ದರು. ಇವರು ಕರ್ತವ್ಯ ನಿರ್ವಹಿಸಿದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಶಸ್ವಿಯಾಗಿದ್ದರು. ಅನೇಕರಲ್ಲಿ ಅನೇಕ ಪ್ರಶ್ನೆಗಳು ಇರಬಹುದು. ನನಗೆ ಏಕೆ ಕಷ್ಟ, ನನಗೆ ಏಕೆ ಅವಮಾನ, ಭೂಮಿಯಲ್ಲಿ ಯಾಕೆ ಹುಟ್ಟಿದೆ ಸಾವು, ಕೆಲವರು ಏಕೆ ಚೆನ್ನಾಗಿದ್ದಾರೆ ಇತ್ಯಾದಿ ಅವರಿಗೆ ಪ್ರಶ್ನೆಗಳು ಬರುತ್ತೆ. ಆದರೆ ಕಠೋಪನಿಷತ್ತಿನಲ್ಲಿ ಯಮ ಧರ್ಮರಾಯ ನಚಿಕೇತ ಎನ್ನುವ ಬಾಲಕನಿಗೆ ಹುಟ್ಟು ಹಾಗೂ ಸಾವಿನ ರಹಸ್ಯದ ಬಗ್ಗೆ ಹೇಳ್ತಾ, ಭೂಮಿಗೆ ಮಾನವನಾಗಿ ಹುಟ್ಟಿ ಬರುವ ಪಥದಲ್ಲಿ ಜನ್ಮ ತಳೆದಾಗ ಅವನು ಯಾರು, ಏಕೆ ಬಂದಿದ್ದು ಎನ್ನುವ ವಿಷಯ ಹಾಗೂ ಮೊದಲು ಇದ್ದ ಜ್ಞಾನ ಮರೆತು ಹೋಗುತ್ತೆ. ಪುರಂದರದಾಸರು ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಅನ್ನುವಂತಹ ಹಾಡಿನಲ್ಲಿ ನಮಗೆ ಎಚ್ಚರಿಕೆ ಹಾಗೂ ನೆನಪನ್ನು ಮಾಡಿಕೊಡ್ತಾರೆ. 1ನೇ ತರಗತಿಯಿಂದ ಕಲಿತು ಮಾಸ್ಟರ್ ಡಿಗ್ರಿ ಹಾಗೂ PhD ಮಾಡುವ ಜೀವನದ ವಿಕಾಸದ ಹಾದಿಯಲ್ಲಿ, ಮತ್ತೆ ಮತ್ತೆ ಜ್ಞಾನವನ್ನು ಪಡೆಯುವ ಹಾದಿಯಲ್ಲಿ, ಅವಮಾನ ನೋವುಗಳನ್ನು ನೀಡುವವರ ಕಷ್ಟಗಳನ್ನು ನೀಡುವವರು ಸಂಬಂಧಿಕರ ಹಾಗೂ ಇತರರ ರೂಪದಲ್ಲಿ ಎದುರಾಗ್ತಾರೆ. ದೇವ ಎಂಬ ಧರ್ಮರಾಯ ಹೇಳ್ತಾರೆ, ಯಾರು ಪರೀಕ್ಷೆ ಎನ್ನುವ ಸತ್ಯತೆ ತಿಳಿದು ಕ್ಷಮಿಸ್ತಾನೋ ಅವನು ಕರ್ಮದಿಂದ ಮುಕ್ತನಾಗ್ತಾನೆ. ಸತ್ಯತೆ ಅರಿಯದೆ ದ್ವೇಷದ ಹಾದಿಯಲ್ಲಿ ಹೋಗ್ತಾರೋ ಅವರು ಮತ್ತೆ ಮತ್ತೆ ಹುಟ್ಟಿ ಬರಬೇಕಾಗುತ್ತೆ ಅಂತ. ಹಾಗಾಗಿ ಇದನ್ನು ತಲ್ಲಣಿಸದಿರು ಓ ಮನವೇ ಅನ್ನುವಂಥದ್ದರಲ್ಲಿ ಹೇಳಿದ್ದಾರೆ. ಹಾಗೆ

ಸ್ವಾಮಿ ವಿವೇಕಾನಂದರವರು ಹೇಳ್ತಾರೆ, ಯಾವತ್ತು ನಿನಗೆ ಶತ್ರುಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತೋ ಅವತ್ತು ನೀ ನಡೆಯುವ ಹಾದಿ ಮತ್ತು ನಿನ್ನ ಗುರಿ ನಿಖರವಾಗಿದೆ ಅನ್ನೋ ಅಂತ ಅರ್ಥ ಅಂತ ಹೇಳ್ತಾರೆ. ಹಾಗೆ ಸಾಕಷ್ಟು ನಿದರ್ಶನಗಳನ್ನು, ಸಾಕಷ್ಟು ಮಹನೀಯರ ಆದರ್ಶಗಳನ್ನು, ಅವರು ಹೇಳಿರುವಂತಹ ನುಡಿಗಳನ್ನು ಇಲ್ಲಿ ಬಿಚ್ಚಿಟ್ಟಿದ್ದಾರೆ ಲೇಖಕಿ ರೇವತಿಯವರು. ಇವರು ಬರೆದಂಥ ಈ ಪುಸ್ತಕದಲ್ಲಿ ವಿಶಿಷ್ಟ ಒಳನೋಟದ ಓದ್ತಾ ಹೋದಾಗೆಲ್ಲ ಕೂಡ ವಿಶಿಷ್ಟ ಒಳನೋಟಕ್ಕೆ ನಾವು ಒಳಗಾಗ್ತೀವಿ. ಹಾಗೆ ಮಾನಸಿಕವಾಗಿ ಖಿನ್ನತೆಯನ್ನು ಹೊಂದಿರುವಂಥವರಿಗೆಲ್ಲಿ ಈ ಪುಸ್ತಕವನ್ನು ಓದಿದಾಗ ಏನೋ ರೀತಿಯಾದಂಥ ಒಂದು ಸಮಾಧಾನ ಸಿಗುತ್ತೆ. ಹಾಗೆ ದಣಿದ ಮನಸ್ಸಿಗೆ ಶಕ್ತಿಯನ್ನು ತುಂಬುವಂತಹ, ಸೋತಿರುವ ವ್ಯಕ್ತಿಯನ್ನು ಕೈ ಹಿಡಿದು ಮೇಲಕ್ಕೆ ಎತ್ತುವಂತಹ ಪ್ರಯತ್ನಗಳು ಈ ಲೇಖನಗಳಲ್ಲಿ ಕಂಡುಬರುತ್ತೆ ಅಂತ ಹೇಳಬಹುದಾಗಿದೆ. ಇದಾಗಿತ್ತು ಇಂದಿನ ಪುಸ್ತಕಗಳ ಪರಿಚಯ ಕಾರ್ಯಕ್ರಮದಲ್ಲಿ ತಲ್ಲಣಿಸದಿರು ಓ ಮನವೇ, ರೇವತಿಯವರು ಬರೆದಿರುವ ಪುಸ್ತಕದ ಪರಿಚಯ.

0: ಇದುವರೆಗೂ ಮಾಹಿತಿ ಕಣಜ ಪುಸ್ತಕಗಳ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ, ಸಮಯ ಆಗಲಿದೆ 12 ಗಂಟೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ಬಳಿಕ 12:05 ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬಕ್ರೀದ್ ಹಬ್ಬದ ಆಚರಣೆ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಹಾಗೂ ಗದಗ್ ಸೇರಿದಂತೆ ನಾಡಿನ ವಿವಿಧೆಡೆ ಈದ್ಗಾ ಮೈದಾನಗಳಲ್ಲಿ ಮುಸ್ಲಿಂ ಬಾಂಧವರು ಇಂದು ಬೆಳಗ್ಗೆ 7 ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಸಾಮೂಹಿಕ ಪ್ರಾರ್ಥನೆ ಹಾಗೂ ಶುಭಾಶಯ ವಿನಿಮಯ ಕೈಗೊಂಡರು. ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದ್ದಾರೆ. ಬಕ್ರೀದ್ ಹಬ್ಬದ ಹಿನ್ನೆಲೆ ಬೆಳಗಾವಿ ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದ ಮುಸ್ಲಿಂ ಸಮಾಜದ ಹಿರಿಯ ಮುಖಂಡ ಮೆಹಬೂಬ್ ಮಕಾಂದಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಇಸ್ಲಾಂ ಧರ್ಮದಲ್ಲಿ ಪವಿತ್ರ ಬಕ್ರೀದ್ ಹಬ್ಬವನ್ನ ಎಲ್ಲ ಮುಸಲ್ಮಾನರು ಶ್ರದ್ಧಾ ಭಕ್ತಿಯಿಂದ ನಾವು ಆಚರಿಸ್ತೀವಿ. ಬಕ್ರೀದ್ ಹಬ್ಬದ ಸಂಕೇತ ಇದು ತ್ಯಾಗ ಬಲಿದಾನದ ಸಂಕೇತ. ಭಗವಂತ ಅಲ್ಲಾಹ ಮತ್ತು ಆ ಭಕ್ತರ ನಡುವಿನ ಎಷ್ಟು ಪ್ರೀತಿ ಇದೆ, ತನಗೆ ಇಷ್ಟವಾದಂತಹ ತ್ಯಾಗ ಮಾಡ್ತಾನೆ ಅನ್ನುವಂತಹದರ ಸಂಕೇತ. ಬಹಳ ಶ್ರದ್ಧಾ ಭಕ್ತಿಯಿಂದ ಮುಸಲ್ಮಾನ್ ಬಾಂಧವರು ಆಚರಣೆ ಮಾಡ್ತಾರೆ. ಲಕ್ಷಾಂತರ ಮುಸಲ್ಮಾನರು ಹಜ್ ಯಾತ್ರೆಯನ್ನು ಕೂಡ ಕೈಗೊಳ್ತಾರೆ. ಮೆಕ್ಕಾ ಮತ್ತು ಮದೀನಾದಲ್ಲಿ ಆಚರಣೆಯನ್ನ ಮಾಡ್ತಾರೆ. ಬೆಳಗಾವಿಯಲ್ಲಿಯೂ ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಕೂಡ ಬಕ್ರೀದ್ ಹಬ್ಬದ ದಿನ ಬೆಳಿಗ್ಗೆ ಎಲ್ಲ ಈದ್ಗಾ ಮೈದಾನಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೀತದೆ. ಆ ಪ್ರಾರ್ಥನೆ ಸಂದರ್ಭದಲ್ಲಿ ಬಕ್ರೀದ್ ಹಬ್ಬದ ಮಹತ್ವ ಏನು, ಯಾಕೆ ಆಚರಣೆ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಆಚರಣೆ ಮಾಡಬೇಕೆನ್ನುವಂತಹ ಪ್ರವಚನವನ್ನ ಧರ್ಮಗುರುಗಳು ಆ ಸಾಮೂಹಿಕ ಪ್ರಾರ್ಥನೆಯ ಸಂದರ್ಭದಲ್ಲಿ ಕೊಡ್ತಾರೆ. ಪರಸ್ಪರ ಶುಭಾಶಯವನ್ನ ಕೋರಿ ಮಹತ್ವವಾದಂತಹ ಒಂದು ಸಂದೇಶ ನೀಡಲಾಗ್ತದೆ.
1: ದೇಶದ ಸ್ವಾತಂತ್ರ್ಯಕ್ಕಾಗಿ ಸೂರ್ಯನ ಕಿರಣಗಳೇ ಬೀಳದ ಕತ್ತಲ ಕೋಣೆಯೊಳಗೆ ಬಂಧಿಯಾಗಿ ಅಂಡಮಾನ್ ದ್ವೀಪದ ಪೋರ್ಟ್ ಬ್ಲೇರ್ನ ಸೆಲ್ಯುಲರ್ ಜೈಲಿನಲ್ಲಿ ಕರಿನೀರಿನ ಶಿಕ್ಷೆ ಅನುಭವಿಸಿದ ಸ್ವಾತಂತ್ರ್ಯ ವೀರ ಶ್ರೀ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಜಯಂತ್ಯುತ್ಸವವೆಂದು ಅಖಂಡ ಭಾರತದ ನಿರ್ಮಾಣಕ್ಕಾಗಿ ಹೋರಾಡಿದ ದೇಶಪ್ರೇಮಿಯ ಜಯಂತಿಯಂದು ಶತಕೋಟಿ ಪ್ರಣಾಮಗಳು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಇಂದು ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ. ಮಹಿಳೆಯರ ಆರೋಗ್ಯ ಮತ್ತು ಸ್ವಾಸ್ಥ್ಯದ ದೃಷ್ಟಿಯಿಂದ 2014ರಲ್ಲಿ ಪ್ರಥಮ ಬಾರಿಗೆ ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆಗೆ ಒತ್ತು ನೀಡಲಾಯಿತು. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮಹಿಳೆಯರು ಋತುಚಕ್ರದ ಅವಧಿಯಲ್ಲಿ ಸುರಕ್ಷಿತ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಎನ್ನುತ್ತವೆ ಸಮೀಕ್ಷಾ ವರದಿಗಳು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ನವನಗರದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT 8ನೇ ಘಟಿಕೋತ್ಸವ ನಾಡಿದ್ದು 30ರಂದು ನಡೆಯಲಿದೆ. IIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ ಮಾಹಿತಿ ನೀಡಿ ಹೊಸದಿಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ

0: ಐಟಿ ನಿರ್ದೇಶಕ ಪ್ರೊಫೆಸರ್ ರಂಗನ್ ಬ್ಯಾನರ್ಜಿ ಘಟಿಕೋತ್ಸವ ಭಾಷಣ ಮಾಡಲಿದ್ದು, ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಟ್ರಿಪಲ್ ಐಟಿ ಆಡಳಿತ ಮಂಡಳಿ ಅಧ್ಯಕ್ಷ ಜಲಜ್ ದಾನಿ ಅಧ್ಯಕ್ಷತೆ ವಹಿಸುವರು ಎಂದರು. ಎಂಟೆಕ್ ಸಂಶೋಧನೆ ವಿಭಾಗದಿಂದ ಇಬ್ಬರು, ಬಿಟೆಕ್ ಕಂಪ್ಯೂಟರ್ ಸೈನ್ಸ್ 136, ಡೇಟಾ ಎಐ 66 ಹಾಗೂ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ವಿಭಾಗದ 51 ಜನ ಯುವ ಪದವೀಧರರು ಪದವಿ ಪಡೆಯಲಿದ್ದಾರೆ. ರಾಷ್ಟ್ರಪತಿ ಪದಕ, ನಿರ್ದೇಶಕರ ಪದಕ ಹಾಗೂ ಸಂಸ್ಥೆ ಪದಕ ಸಹಿತ ಒಟ್ಟು 6 ಪದಕಗಳನ್ನು ನೀಡಲಾಗುವುದು ಎಂದು ಪ್ರೊಫೆಸರ್ ಮಹದೇವ ಪ್ರಸನ್ನ ತಿಳಿಸಿದರು. ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಆರ್ಟಿಇ ಅಡಿ 2026-27 ಸಾಲಿಗೆ ಖಾಸಗಿ ಅನುದಾನಿತ ಹಾಗೂ ಅನುದಾನರಹಿತ ಶಾಲೆಗಳಲ್ಲಿ ಉಚಿತ ಪ್ರವೇಶಕ್ಕಾಗಿ ಅರ್ಹ ಅರ್ಜಿಗಳನ್ನು ಮೊದಲ ಸುತ್ತಿನ ಲಾಟರಿ ಮೂಲಕ ಆಯ್ಕೆ ಮಾಡಲಾಗಿದೆ ಎಂದು ಶಿಕ್ಷಣ ಇಲಾಖೆ ತಿಳಿಸಿದೆ. ಮಕ್ಕಳ ಪಾಲಕರಿಗೆ ಎಸ್ಎಂಎಸ್ ಮೂಲಕ ಮಾಹಿತಿ ರವಾನೆಯಾಗಿದೆ. ಶೀಘ್ರದಲ್ಲೇ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಲಿದ್ದು, ವಾರ್ಡ್ ಅಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸುವಂತೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಮನವಿ ಮಾಡಿದ್ದಾರೆ. ದೋ ಬೂಂದ್ ಜಿಂದಗಿ ಕೆ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಾಳೆ 28 ತಾರೀಕು ರಾಜ್ಯಾದ್ಯಂತ ಜರುಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ನಾಳೆ ಶುಕ್ರವಾರ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಸಮಯ ಸರಿಯಾಗಿ 12:05 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.
2: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು ಕೇಳಿ, ಬಕ್ರೀದ್ ಹಬ್ಬ ಅಥವಾ ಈದ್ ಉಲ್ ಅಜಾ ಪ್ರಯುಕ್ತ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಸಂಘಟನೆಯ ಲಜನಾ ಇಮಾಯಿಲ್ಲಾ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ.
3: ಪ್ರಿಯ ಶ್ರೋತೃ ಮಿತ್ರರೇ, ತ್ಯಾಗ, ಭಕ್ತಿ, ವಿಧೇಯತೆ ಮತ್ತು ಮಾನವೀಯತೆಯ ಪ್ರತೀಕವಾಗಿರುವ ಪವಿತ್ರ ಹಬ್ಬ ಈದ್ ಉಲ್ ಅಜಾ ಪ್ರಯುಕ್ತ ಅಹ್ಮದಿಯಾ ಮುಸ್ಲಿಂ ಸಂಘಟನೆಯ ಲಜ್ನಾ ಇಮಾಯಿಲ್ಲಾ ವಿಭಾಗದ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದೇವೆ. ನಾನು ನಿಮ್ಮ ನಿರೂಪಕಿ ಸಾಲಿಹಾ ಬಾಸಿತ. ಈದ್ ಉಲ್ ಅಜಾ ಎಂದರೆ ತ್ಯಾಗದ ಹಬ್ಬ. ಅಲ್ಲಾಹನ ಆದೇಶದನುಸಾರವಾಗಿ ಪ್ರವಾದಿ ಹಜ್ರತ್ ಇಬ್ರಾಹಿಂ ಅಲೈಹಿಸಲಾಂ ಅವರು ತೋರಿದ ಅಪಾರ ನಂಬಿಕೆ ಮತ್ತು ತ್ಯಾಗದ ಸ್ಮರಣಾರ್ಥಕವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಪವಿತ್ರ ದಿನವು ನಮಗೆ ಕೇವಲ ಪ್ರಾಣಿಯ ಕುರ್ಬಾನಿಯನ್ನಷ್ಟೇ ಅಲ್ಲ, ನಮ್ಮ ಅಹಂಕಾರ, ಸ್ವಾರ್ಥ ಮತ್ತು ಕೆಟ್ಟ ಗುಣಗಳನ್ನು ತ್ಯಜಿಸಿ ಪ್ರೀತಿ, ಸಹಾನುಭೂತಿ ಮತ್ತು ಸೇವೆಯ ಜೀವನವನ್ನು ನಡೆಸುವ ಪಾಠವನ್ನು ಕಲಿಸುತ್ತದೆ. ಈದ್ ನಮಗೆ ಹಂಚಿಕೊಳ್ಳುವುದನ್ನು ಕಲಿಸುತ್ತದೆ. ಸಂತೋಷವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು, ಬಡವರನ್ನು ನೆನಪಿಸಿಕೊಳ್ಳುವುದು, ಪರಸ್ಪರ ಸಹಾಯ ಮಾಡುವುದು, ಇವೆಲ್ಲವೂ ಈ ಹಬ್ಬದ ನಿಜವಾದ ಸಂದೇಶವಾಗಿದೆ. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಈದ್ ಉಲ್ ಅಜ್ಹಾದ ಮಹತ್ವ, ಅದರ ಆಧ್ಯಾತ್ಮಿಕ ಸಂದೇಶ, ಸಮಾಜದಲ್ಲಿ ಶಾಂತಿ ಮತ್ತು ಸಹೋದರತ್ವದ ಅಗತ್ಯತೆ, ಇದರ ಕುರಿತು ಕೆಲವು ಮನಮುಟ್ಟುವ ಮಾತುಗಳು ಮತ್ತು ವಿಶೇಷ ಕಾರ್ಯಕ್ರಮಗಳನ್ನು ನಾವು ಕೇಳಲಿದ್ದೇವೆ. ಕಾರ್ಯಕ್ರಮದ ಕೊನೆಯವರೆಗೂ ನಮ್ಮೊಂದಿಗೆ ಇರಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಮತ್ತು ಈದ್ ಮುಬಾರಕ್. ಮೊದಲನೆಯದಾಗಿ ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನುಡಿಮುತ್ತುಗಳನ್ನು ಹಂಚಿಕೊಳ್ಳಲು ಸನಾ ರೆಹಮಾನ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಮಾತುಗಳನ್ನು ಕೇಳೋಣ.
4: ಮುಹಮ್ಮದ್ ಪೈಗಂಬರ್ ಅವರ

0: ನುಡಿಮುತ್ತುಗಳು. ಒಂದು, ಸುನನ್ ಅಬಿ ದಾವೂದ್ ಹದೀಸ್ನಲ್ಲಿ ಈ ರೀತಿ ಉಲ್ಲೇಖಿಸಲಾಗಿದೆ, ಈದುಲ್ ಅಜ್ಹಾ ಅಂದರೆ ತ್ಯಾಗ ಬಲಿದಾನಗಳ ಹಬ್ಬ. ಈ ದಿನವು ಅಲ್ಲಾಹನ ಸನ್ನಿಧಿಯಲ್ಲಿ ಅತ್ಯಂತ ಪುಣ್ಯವು ಮತ್ತು ಅನುಗ್ರಹಿತವಾದ ದಿನವಾಗಿದೆ. ಈ ದಿನ ಸತ್ಯವಿಶ್ವಾಸಿಗಳು ಅಲ್ಲಾಹನ ಅನುಗ್ರಹಕ್ಕಾಗಿ ತ್ಯಾಗ ಮತ್ತು ಬಲಿದಾನ ನೀಡುತ್ತಾರೆ, ಭಯಭಕ್ತಿ ಮತ್ತು ಅನುಸರಣೆಯ ಮಾದರಿಯನ್ನು ಪ್ರಕಟಪಡಿಸುತ್ತಾರೆ. ಎರಡು, ತ್ಯಾಗ ಬಲಿದಾನವು ಹಜ್ರತ್ ಇಬ್ರಾಹಿಂ ಅಲೈಸಲಾಮರ ಮಹಾನ್ ನಡವಳಿಕೆಯಾಗಿದೆ. ಅವರು ಸದಾ ಅಲ್ಲಾಹನ ಆಜ್ಞೆಗಳನ್ನು ಪಾಲಿಸುವ ಮತ್ತು ಅದನ್ನು ವಿಧೇಯತೆಯಿಂದ ಅನುಸರಿಸುವ ಅವರ ನಿಷ್ಠೆಯ ಸ್ಮರಣೆಯನ್ನು ಜೀವಂತಗೊಳಿಸುತ್ತದೆ. ಮೂರು, ಬಲಿದಾನದ ಉದ್ದೇಶ ಕೇವಲ ಮಾಂಸ ಅಥವಾ ರಕ್ತವಲ್ಲ, ಅಲ್ಲಾಹನಿಗೆ ತಲುಪುವುದು ನಿಮ್ಮ ದೈವಭಕ್ತಿ ಮತ್ತು ನಿಷ್ಠೆಯಾಗಿದೆ. ನಾಲ್ಕು, ಬಲಿದಾನವು ತ್ಯಾಗ ಸಹನೆ ಮತ್ತು ಅಲ್ಲಾಹನಿಗಾಗಿ ಇರುವ ಪ್ರೀತಿಯ ಮಹಾನ್ ಚಿಹ್ನೆಯಾಗಿದೆ. ಐದು, ಅತ್ಯುತ್ತಮ ವ್ಯಕ್ತಿ ಅಂದರೆ ಅಲ್ಲಾಹನ ಭಯ ಮತ್ತು ಉತ್ತಮ ಸ್ವಭಾವ ಹೊಂದಿರುವವನು. ಆರು, ಹಜ್ ಮಾಡುವವರು ಅಲ್ಲಾಹನ ಅತಿಥಿಗಳಾಗಿದ್ದಾರೆ, ಅವರು ಪ್ರಾರ್ಥನೆ ಮಾಡಿದರೆ ಅಲ್ಲಾಹ್ ಅದನ್ನು ಸ್ವೀಕರಿಸುತ್ತಾನೆ. ಸ್ವೀಕೃತ ಹಜ್ಗೆ ಪ್ರತಿಫಲ ಸ್ವರ್ಗವಲ್ಲದೆ ಮತ್ತೇನೂ ಇಲ್ಲ. ಏಳು, ಯಾರಾದರೂ ಏನಾದರೂ ಒಳಿತು ಮಾಡಲು ಕರೆದರೆ ಆ ಒಳಿತು ಮಾಡುವವನಿಗೆ ಲಭಿಸುವಷ್ಟು ಪ್ರತಿಫಲ ಆದೇಶಿಸುವವನಿಗೂ ಲಭಿಸುವುದು, ಒಳಿತು ಮಾಡುವವನ ಪ್ರತಿಫಲದಲ್ಲಿ ಏನೂ ಕಡಿಮೆ ಆಗದು. ಯಾರಾದರೂ ಕೆಡುಕಿನೆಡೆಗೆ ಕರೆದರೆ ಆ ಕೆಡುಕು ಮಾಡುವವನಿಗೆ ಸಮಾನವಾದ ಪಾಪ ಆತನಿಗೆ ತಟ್ಟುವುದು, ಕೆಡುಕು ಮಾಡುವವನ ಪಾಪದಲ್ಲಿ ಏನೂ ಕಡಿಮೆ ಆಗದು. ಎಂಟು, ತನ್ನ ಸಹೋದರನಿಗೆ ಸಹಾಯ ಮಾಡುವ ಕಾರ್ಯದಲ್ಲಿ ಮಗ್ನನಾಗಿರುವವನಿಗೆ ಅಲ್ಲಾಹನು ಸಹಾಯ ಮಾಡುತ್ತಾನೆ.
1: ಮುಂದೆ ಒಂದು ಸಮೂಹ ಗೀತೆಯನ್ನು ಕೇಳೋಣ. ಕೆಎಂ ಉಮರ್ ಅವರು ರಚಿಸಿರುವ ಈ ಸಮೂಹ ಗೀತೆಯನ್ನು ಹಾಡಲಿದ್ದಾರೆ ರೂಮಾನ್ ರಿಜ್ವಾನ್, ಬರ್ಕತ್ ಯೂಸುಫ್ ಮತ್ತು ಸಾಲಿಹಾ ಬಾಸಿತಾ.

0: ಸುಂದರವಾದ ಹಾಡನ್ನು ಕೇಳಿದಿರಿ. ಈಗ ಈದ್ ಉಲ್ ಅಜ್ಹಾ ಹಬ್ಬದ ಮಹತ್ವದ ಕುರಿತು ಮಾತನಾಡಲಿದ್ದಾರೆ ಅಖಿಲಾ ಕಲೀಂ ಅವರು. ಈ ಪವಿತ್ರ ಹಬ್ಬದ ನಿಜವಾದ ಸಂದೇಶ ಮತ್ತು ತ್ಯಾಗದ ಮಹತ್ವವನ್ನು ಅವರು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅವರ ಮಾತುಗಳನ್ನು ಕೇಳೋಣ.
1: ಈದ್ ಉಲ್ ಅಜ್ಹಾ. ಪ್ರಿಯ ಕೇಳುಗರೆ, ಇಂದು ನಾವು ಈದ್ ಉಲ್ ಅಜ್ಹಾ ಹಬ್ಬದ ನಿಜವಾದ ಅರ್ಥ ಮತ್ತು ಅದರ ಸಂದೇಶದ ಕುರಿತು ಕೆಲವು ಅಮೂಲ್ಯವಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಈದ್ ಉಲ್ ಅಜ್ಹಾ ಹಬ್ಬವನ್ನು ಜಗತ್ತಿನಾದ್ಯಂತ ಮುಸ್ಲಿಮರು ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾಗಿ ಬಹಳ ವಿಜೃಂಭಣೆಯಿಂದ ಹಾಗೂ ಸಡಗರದಿಂದ ಆಚರಿಸುತ್ತಾರೆ. ಈದ್ ದಿನದಂದು ಜನರು ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿ ದೇವಾರಾಧನೆ ಮಾಡುವ ಮೂಲಕ ಸಮಾಜದ ಕ್ಷೇಮಾಭಿವೃದ್ಧಿಗೆ ಅಗತ್ಯವಾದ ಐಕ್ಯತೆ, ಸಮಾನತೆ ಮುಂತಾದ ಗುಣಗಳನ್ನು ಇಸ್ಲಾಂ ಧರ್ಮವು ಕಲಿಸುತ್ತದೆ. ಈದ್ ಉಲ್ ಅಜ್ಹಾ ಇಸ್ಲಾಂ ಧರ್ಮದ ಎರಡು ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಹಜ್ ಪುಣ್ಯಕರ್ಮದ ಅನುಷ್ಠಾನ ಪೂರ್ಣಗೊಂಡ ಬಳಿಕ ಅದರ ಸಂಭ್ರಮದ ಸಂಕೇತವಾಗಿ ಇಸ್ಲಾಮಿಕ್ ಕಾಲಗಣನೆಯ ದುಲ್ಹಜ್ ತಿಂಗಳ 10ನೆಯ ದಿನದಂದು ಆಚರಿಸಲ್ಪಡುವ ಹಬ್ಬ ಇದಾಗಿದೆ. ಇಸ್ಲಾಂ ಧರ್ಮದ 5 ಆರಾಧನಾ ಕರ್ಮಗಳೆಂದರೆ ಏಕದೇವಾರಾಧನೆ, ಹಜರತ್ ಮೊಹಮ್ಮದ್ ಪೈಗಂಬರರು ದೇವನ ಸಂದೇಶ ವಾಹಕರೆಂಬ ವಿಶ್ವಾಸ, 5 ಹೊತ್ತಿನ ನಮಾಜ್, ಉಪವಾಸ, ಜಕಾತ್ ಅಂದರೆ ದಾನ ಧರ್ಮ ಹಾಗೂ ಹಜ್ ಅಂದರೆ ತೀರ್ಥಯಾತ್ರೆ. ಮಹತ್ತರವಾದ ಪುಣ್ಯಕರ್ಮಗಳ ನಂತರ ಈದ್ ಆಚರಿಸಲಿಕ್ಕೂ ಆ ಸಂದರ್ಭದಲ್ಲಿ ಬೇರೆ ಕೆಲವು ಪುಣ್ಯಕರ್ಮಗಳನ್ನು ನಿರ್ವಹಿಸಲಿಕ್ಕೂ ಇಸ್ಲಾಂ ಧರ್ಮವು ನಿರ್ದೇಶಿಸುತ್ತದೆ. ತ್ಯಾಗಪೂರ್ಣವಾದ ಜೀವನವೇ ಮೋಕ್ಷ ಪ್ರಾಪ್ತಿಗೆ ಸಾಧನ ಎಂಬ ತತ್ವವನ್ನು ಈದ್ ಉಲ್ ಅಜ್ಹಾ ಹಬ್ಬವು ಒಳಗೊಂಡಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಆತ್ಮೋನ್ನತಿಗಾಗಿ ಹಲವಾರು ರೀತಿಯ ತ್ಯಾಗಗಳು ಮತ್ತು ಕಷ್ಟಾನುಭವಗಳು ಅವಶ್ಯಕವೆಂದು ಇಂತಹ ತೀವ್ರ ಪ್ರಯತ್ನ ಮತ್ತು ತ್ಯಾಗಗಳನ್ನು ಅನುಸರಿಸದೆ ನಿಜವಾದ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲವೆಂದು ಈ ಹಬ್ಬವು ಬೋಧಿಸುತ್ತದೆ. ಈದ್ ಉಲ್ ಅಜ್ಹಾದ ನೈಜ ಉದ್ದೇಶವೇನೆಂದು ತಿಳಿಯದೆ ಕೇವಲ ಹೊಸ ಉಡುಪು ಧರಿಸಿ ಇಷ್ಟವಾದ ಭೋಜನವನ್ನು ಸೇವಿಸಿ ಈದ್ ಆಚರಿಸುವುದು ಅರ್ಥಶೂನ್ಯವಾಗಿದೆ. ಈ ಹಬ್ಬದ ಆಚರಣೆಯ ಹಿಂದೆ ಒಂದು ಮಹತ್ತಾದ ತ್ಯಾಗ ಮತ್ತು ಬಲಿದಾನದ ಧಾರ್ಮಿಕ ಹಿನ್ನೆಲೆ ಇದೆ. ಈದ್ ಉಲ್ ಅಜ್ಹಾ ಹಬ್ಬವು ನಮಗೆ ಈ ಮಹತ್ತಾದ ತ್ಯಾಗದ ಚರಿತ್ರೆಯನ್ನು ಪ್ರತಿ ವರ್ಷ ನೆನಪಿಸುತ್ತದೆ. ಅದು ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಮತ್ತು ಅವರ ಕುಟುಂಬದ ಮಹಾನ್ ತ್ಯಾಗದ ಸ್ಮರಣೆಯಾಗಿದೆ. ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಅವರಿಗೆ ವೃದ್ಧಾಪ್ಯದಲ್ಲಿ ದೇವನು ಒಬ್ಬ ಪುತ್ರನನ್ನು ಅನುಗ್ರಹಿಸಿದನು. ಆ ಮಗನೇ ಪ್ರವಾದಿ ಇಸ್ಮಾಯಿಲ್ ಅಲೈಸಲಾಂ. ಇಬ್ರಾಹಿಂ ಅಲೈಸಲಾಂ ಅವರಿಗೆ ತಮ್ಮ ಮಗನೆಂದರೆ ಅಪಾರ ಪ್ರೀತಿ ಇತ್ತು. ಆದರೆ ಮಗನು ಯೌವನಕ್ಕೆ ಕಾಲಿಡುತ್ತಿದ್ದಂತೆ ದೇವನು ಇಬ್ರಾಹಿಂ ಅಲೈಸಲಾಂ ಅವರಿಗೆ ಒಂದು ಕಠಿಣ ಪರೀಕ್ಷೆಯನ್ನು ಒಡ್ಡಿದನು. ಇಬ್ರಾಹಿಂ ಅಲೈಸಲಾಂ ಅವರಿಗೆ ಸತತವಾಗಿ 3 ದಿನಗಳ ಕಾಲ ಕನಸಿನಲ್ಲಿ ತಮ್ಮ ಪ್ರಿಯ ಪುತ್ರ ಇಸ್ಮಾಯಿಲ್ ಅವರನ್ನು ದೇವನ ಮಾರ್ಗದಲ್ಲಿ ಬಲಿ ನೀಡುವಂತೆ ಆದೇಶವಾಯಿತು. ದೇವನ ಆಜ್ಞೆಯನ್ನು ಪಾಲಿಸಲು ಇಬ್ರಾಹಿಂ ಅಲೈಸಲಾಂ ಸಿದ್ಧರಾದರು. ಆದರೆ ಅವರು ಇದನ್ನು ಮಗನ ಮೇಲೆ ಬಲವಂತವಾಗಿ ಹೇರಲು ಇಷ್ಟಪಡಲಿಲ್ಲ. ಹಾಗಾಗಿ ಅವರು ತಮ್ಮ ಮಗನ ಬಳಿಗೆ ಬಂದು ಹೀಗೆ ಹೇಳಿದರು, ನನ್ನ ಪ್ರಿಯ ಮಗನೇ, ನಾನು ನಿನ್ನನ್ನು ಬಲಿ ನೀಡುತ್ತಿರುವಂತೆ ಕನಸಿನಲ್ಲಿ ಕಂಡಿದ್ದೇನೆ. ಇದರ ಬಗ್ಗೆ

0: ನಿನ್ನ ಅಭಿಪ್ರಾಯವೇನು? ಇದಕ್ಕೆ ಆ ಚಿಕ್ಕ ವಯಸ್ಸಿನ ಪ್ರವಾದಿ ಇಸ್ಮಾಯಿಲ್ ಅಲೈಸಲಾಂ ಅತ್ಯಂತ ತಾಳ್ಮೆ ಮತ್ತು ವಿಧೇಯತೆಯಿಂದ ಹೀಗೆ ಉತ್ತರಿಸಿದರು. ಅಪ್ಪ, ನಿಮಗೆ ದೇವನಿಂದ ಯಾವ ಆಜ್ಞೆ ನೀಡಲಾಗಿದೆಯೋ ಅದನ್ನು ನೀವು ಧೈರ್ಯವಾಗಿ ನಿರ್ವಹಿಸಿ. ದೇವನ ಇಚ್ಛೆಯಿದ್ದರೆ ನೀವು ನನ್ನನ್ನು ತಾಳ್ಮೆ ಹಾಗೂ ದೃಢತೆ ಹೊಂದಿರುವವರಲ್ಲಿ ಕಾಣುವಿರಿ. ಪವಿತ್ರ ಕುರ್ಆನ್ ಸೂರ ಅಸ್ಸಫಾತ್ 37:102. ಮಗನ ಈ ಮಾತು ಇಬ್ರಾಹಿಂ ಅಲೈಸಲಾಂ ಅವರ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ತಂದೆ ಮತ್ತು ಮಗ ಇಬ್ಬರೂ ದೇವರ ಇಚ್ಛೆಗೆ ಸಂಪೂರ್ಣವಾಗಿ ಶರಣಾದರು. ಪ್ರವಾದಿ ಇಬ್ರಾಹಿಂ ತನ್ನ ಮಗನನ್ನು ಬಲಿಗಾಗಿ ನೆಲದ ಮೇಲೆ ಮಲಗಿಸಿ ಬಲಿಯರ್ಪಿಸಲು ತಯಾರಾದರು. ಆ ಸಮಯದಲ್ಲಿ ದೇವನು ದೇವದೂತರ ಮುಖಾಂತರ ಸಂದೇಶವನ್ನು ತಲುಪಿಸಿ ಅವರ ತ್ಯಾಗವನ್ನು ಸ್ವೀಕರಿಸಿ ಅದರ ಬದಲಾಗಿ ಒಂದು ಕುರಿಯನ್ನು ಬಲಿಯರ್ಪಿಸಲು ನಿರ್ದೇಶನ ನೀಡಿದನು. ಹೀಗೆ ಭಗವಂತನ ಪರೀಕ್ಷೆಯಲ್ಲಿ ತಮ್ಮ ತ್ಯಾಗ ಮತ್ತು ಬಲಿದಾನಗಳ ಮೂಲಕ ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಮತ್ತು ಇಸ್ಮಾಯಿಲ್ ಅಲೈಸಲಾಂ ಅವರು ವಿಜಯಿಯಾದರು. ಅವರ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸಿಕೊಂಡು ಮುಸ್ಲಿಮರು ಕುರ್ಬಾನಿ ಅಂದರೆ ಮೃಗಬಲಿಯನ್ನು ಅರ್ಪಿಸುತ್ತಾರೆ. ಮೃಗಬಲಿಯನ್ನು ಅರ್ಪಿಸುವವರು ಕೆಲವು ನಿಬಂಧನೆಗಳನ್ನು ಅನುಸರಿಸಬೇಕಾಗುತ್ತದೆ. ಬಲಿದಾನ ಮಾಡುವವರು ಹಬ್ಬದ ಈದ್ ನಮಾಜ್ ನಿರ್ವಹಿಸಿದ ನಂತರವೇ ಬಲಿ ಅರ್ಪಿಸಬೇಕು. ಇದಕ್ಕಾಗಿ 3 ದಿನಗಳವರೆಗೆ ಕಾಲಾವಕಾಶವಿದೆ. ಬಲಿದಾನ ಮಾಡಲ್ಪಟ್ಟ ಮೃಗದ ಮಾಂಸವನ್ನು ಸಾಮಾನ್ಯವಾಗಿ 3 ಸಮಭಾಗಗಳಾಗಿ ಹಂಚಲಾಗುತ್ತದೆ. 1 ಭಾಗವನ್ನು ಸ್ವಂತ ಉಪಯೋಗಕ್ಕಾಗಿ, 2ನೇ ಭಾಗವನ್ನು ಕುಟುಂಬಸ್ಥರು ಮತ್ತು ನೆರೆಹೊರೆಯವರಿಗೆ, 3ನೇ ಭಾಗವನ್ನು ಬಡವರು ಹಾಗೂ ನಿರ್ಗತಿಕರಿಗೆ ನೀಡಲಾಗುತ್ತದೆ. ಇದರ ಉದ್ದೇಶವೇನೆಂದರೆ ಕಷ್ಟದಲ್ಲಿರುವವರು ಮತ್ತು ದಾರಿದ್ರರು ಹಬ್ಬದ ದಿನ ಹಸಿದಿರಬಾರದು ಎಂಬುದು. ಬಲಿದಾನದ ಕುರಿತಾಗಿ ಪವಿತ್ರ ಕುರ್ಆನಿನಲ್ಲಿ ಹೀಗೆ ಹೇಳಲಾಗಿದೆ: ಅವುಗಳ ಮಾಂಸವಾಗಲಿ ರಕ್ತವಾಗಲಿ ಅಲ್ಲಾಹನಿಗೆ ತಲುಪುವುದಿಲ್ಲ, ಆದರೆ ನಿಮ್ಮ ಭಯಭಕ್ತಿ ಮಾತ್ರ ಅವನಿಗೆ ತಲುಪುತ್ತದೆ. ಪವಿತ್ರ ಕುರ್ಆನ್ ಸೂರ ಅಲ್ ಹಜ್ 22:38. ಅಂದರೆ ಬಲಿ ನೀಡುವವರ ನಿಜವಾದ ಭಯಭಕ್ತಿ ಮತ್ತು ಹೃದಯ ಶುದ್ಧಿ ಮಾತ್ರ ಅಲ್ಲಾಹನಿಂದ ಸ್ವೀಕರಿಸಲ್ಪಡುತ್ತದೆ. ಮೃಗಬಲಿದಾನವು ಕಡ್ಡಾಯವಲ್ಲ, ಸಾಮರ್ಥ್ಯವಿರುವವರು ಮಾತ್ರ ಇದನ್ನು ನಿರ್ವಹಿಸಬಹುದು. ಇದೇ ಹಬ್ಬದ ಸಂದರ್ಭದಲ್ಲಿ ಲಕ್ಷಾಂತರ ಮುಸ್ಲಿಮರು ಪವಿತ್ರ ಹಜ್ ಯಾತ್ರೆಗಾಗಿ ಮಕ್ಕಾದಲ್ಲಿ ಸೇರುತ್ತಾರೆ. ಇಲ್ಲಿ ದೇಶ, ಭಾಷೆ ಮತ್ತು ವರ್ಗದ ಭೇದವಿಲ್ಲದೆ ಎಲ್ಲರೂ ದೇವನ ಆಜ್ಞೆಗೆ ತಲೆಬಾಗುತ್ತಾರೆ. ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಮತ್ತು ಅವರ ಕುಟುಂಬದ ತ್ಯಾಗದ ನೆನಪಿಗಾಗಿ ಈ ಪವಿತ್ರ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಆ ಕೇಂದ್ರದ ಸಂರಕ್ಷಣೆಗಾಗಿ ಜೀವ ಬಲಿದಾನ ಮಾಡಲು ತಾವು ಸನ್ನದ್ಧರೆಂದು ಅಲ್ಲಿ ಸೇರುವ ಮುಸ್ಲಿಮರು ಏಕಸ್ವರದಲ್ಲಿ ಘೋಷಿಸುತ್ತಾರೆ. ಹಜ್ ಕರ್ಮವನ್ನು ನಿರ್ವಹಿಸುವವರು ಕೆಲವು ವಿಧಿವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ. ಹಜ್ ಮಾಡುವವರು ಸಾಮಾನ್ಯ ವಸ್ತ್ರಗಳನ್ನು ತೆಗೆದು ಒಂದೇ ರೀತಿಯ ವಸ್ತ್ರಗಳನ್ನು ಧರಿಸುತ್ತಾರೆ. ಕಾಬಾದ ಪ್ರದಕ್ಷಿಣೆ ಮಾಡುತ್ತಾರೆ. ಸಫಾ ಮತ್ತು ಮರ್ವಾ ಎಂಬ ಬೆಟ್ಟಗಳ ನಡುವೆ 7 ಬಾರಿ ಸಂಚರಿಸುತ್ತಾರೆ. ತಲೆಮುಂಡನೆ ಮಾಡುವುದು, ಮೃಗಬಲಿದಾನ ಮಾಡುವುದು ಇತ್ಯಾದಿ ವಿಧಿಗಳನ್ನು ಹಜ್ ಸಮಯದಲ್ಲಿ ನೆರವೇರಿಸುತ್ತಾರೆ. ಈ ಕರ್ಮಗಳನ್ನೆಲ್ಲ ನಿರ್ವಹಿಸುವುದರ ಜೊತೆಗೆ ಮನುಷ್ಯನು ತನ್ನ ಎಲ್ಲಾ ಸಂಬಂಧಗಳಿಂದ ಬೇರ್ಪಟ್ಟು ಹೃದಯವು ಅಲ್ಲಾಹನೊಂದಿಗೆ ಲೀನವಾಗುವುದೇ ಹಜ್ ಕರ್ಮದ ಆತ್ಮೀಯ ಲಕ್ಷ್ಯವಾಗಿದೆ. ಅಲ್ಲಿ ಎಲ್ಲರೂ ಅಲ್ಲಾಹನ ನಾಮಸ್ಮರಣೆ ಮಾಡುತ್ತಾ ಅಲ್ಲಾಹನ ದಾಸರಾದ ಹಜ್ರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈ ವಸಲ್ಲಂ ಅವರ ಮೇಲೆ ಸ್ವಲಾತ್ ಹೇಳುತ್ತಾ ಅಲ್ಲಾಹನ ಸಮ್ಮುಖದಲ್ಲಿ ಎಲ್ಲರೂ ಸಮಾನರು ಎಂಬ ಭಾವನೆಯೊಂದಿಗೆ ಒಂದುಗೂಡುತ್ತಾರೆ. ಕೊನೆಯದಾಗಿ, ಈದುಲ್ ಅಜ್ಹಾ ನಮಗೆ ತ್ಯಾಗದ ಮಹತ್ವವನ್ನು ಕಲಿಸುವುದರ ಜೊತೆಗೆ ದೇವನ ಮೇಲಿನ ಭಕ್ತಿ, ಮಾನವ ಸೇವೆ ಮತ್ತು ಪರಸ್ಪರ ಪ್ರೀತಿಯ ಸಂದೇಶವನ್ನು ನೀಡುತ್ತದೆ. ಆದ್ದರಿಂದ ಈದುಲ್ ಅಜ್ಹಾ ಕೇವಲ ಒಂದು ಹಬ್ಬವಲ್ಲ, ಮಾನವೀಯ ಮೌಲ್ಯಗಳನ್ನು ಸಾರುವ ಪವಿತ್ರ ಆಚರಣೆಯಾಗಿದೆ. ನನ್ನ ಈ ಮಾತುಗಳನ್ನು ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈದುಲ್ ಅಜ್ಹಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ.
1: ಅತ್ಯಂತ ಅರ್ಥಪೂರ್ಣವಾದ ಮಾತುಗಳು. ಕೊನೆಯದಾಗಿ, ನಸ್ರೀನ್ ತೌಸೀಫ್ ಅವರಿಂದ.

0: ಇಂದಿನ ಈದುಲ್ ಅಜ್ಹಾ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಹಾಗೂ ನಮ್ಮೊಂದಿಗೆ ಇದ್ದ ಎಲ್ಲಾ ಶ್ರೋತೃ ಮಿತ್ರರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಪವಿತ್ರ ಹಬ್ಬ ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಹಾರೈಸುತ್ತೇವೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಈದ್ ಮುಬಾರಕ್.
1: ಕೇಳುಗರೆ, ಇದುವರೆಗೆ ಬಕ್ರೀದ್ ಹಬ್ಬ ಅಥವಾ ಈದುಲ್ ಅಜಾ ಪ್ರಯುಕ್ತ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಸಂಘಟನೆಯ ಲಜನಾ ಇಮಾಯಿಲಾ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ.

0: ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ಇದುವರೆಗೂ ವನಿತಾ ವಿಹಾರ ಪ್ರಸಾರವಾಯಿತು.

0: ಆಕಾಶವಾಣಿ ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದ್ರೆ 612 kilohertz ಗಳಲ್ಲಿ ಕಾರ್ಯಕ್ರಮಗಳನ್ನ ಆಲಿಸುತ್ತಿದ್ದೀರಿ. ಸಮಯ ಸರಿಯಾಗಿ
1: 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಸಮಯ 12:30 ಇದೀಗ ಪ್ರಕಟಣೆಗಳು.
2: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
3: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
0: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
2: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
3: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
4: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
3: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
2: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
1: ಎರಡ್ 2026-27 ಸಾಲಿಗೆ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶಾತಿ ಬಯಸುವ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸರ್ಕಾರಿ ಮೆಟ್ರಿಕ್ ಪೂರ್ವ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ದಿನಾಂಕ 30/6/2026 ಮತ್ತು ಮೆಟ್ರಿಕ್ ನಂತರ ದಿನಾಂಕ 31/7/2026 ಆಹ್ವಾನಿಸಲಾಗಿರುತ್ತದೆ. ಈ ಪ್ರಯುಕ್ತ ಸಂಬಂಧಪಟ್ಟ ಮೆಟ್ರಿಕ್ ಪೂರ್ವ ಮತ್ತು ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಇಲಾಖೆಯ ವೆಬ್ಸೈಟ್ www.sw.kr.nic ಇನ್ನಲ್ಲಿ ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಹಾಗೂ ಇತರೆ ವಿದ್ಯಾರ್ಥಿಗಳನ್ನು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ವಿದ್ಯಾರ್ಥಿ ನಿಲಯದ ವಾರ್ಡನ್ ಅವರನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ವತಿಯಿಂದ ಪ್ರತಿ ವರ್ಷ ದಿನಾಂಕ 3 ಡಿಸೆಂಬರ್ ರಂದು ಆಚರಿಸಲಾಗುವ ವಿಶ್ವ ವಿಕಲಚೇತನರ ದಿನಾಚರಣೆಯ ಸಮಾರಂಭದಲ್ಲಿ

ವಿಕಲಚೇತನರ ವಿವಿಧ ಕ್ಷೇತ್ರಗಳಲ್ಲಿ ಸಬಲೀಕರಣ, ಪುನರ್ವಸತಿ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ತಡೆರಹಿತ ವಾತಾವರಣ, ಸಂಶೋಧನೆ, ನಾವೀನ್ಯತೆ, ಕ್ರೀಡೆ, ಕಲೆ, ಸಾಹಿತ್ಯ ಮತ್ತು ಇತರೆ ಕ್ಷೇತ್ರಗಳಲ್ಲಿ ರಾಷ್ಟ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲು ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತದೆ. ಆದ್ದರಿಂದ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ವಿಕಲಚೇತನರ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ರಾಷ್ಟ ಪ್ರಶಸ್ತಿಗಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಇವರ ಜಾಲತಾಣ www.dep.wt.gov.in ಮತ್ತು ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ www.awards.gov.in ಇಲ್ಲಿ ಆನ್ಲೈನ್ ಮೂಲಕ ಎಲ್ಲ ಪೂರಕ ದಾಖಲಾತಿಗಳೊಂದಿಗೆ ದಿನಾಂಕ 27/2020 ಅರ್ಜಿಯನ್ನು ಸಲ್ಲಿಸಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ ಆಗಲಿದೆ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ. ಇದರಲ್ಲಿ ಮೂರ್ಛೆ ರೋಗ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾ ರೂಪಾ ಕೆಜಿ ಅವರೊಂದಿಗೆ ಸಂದರ್ಶನ. ಬಳಿಕ 1 ಗಂಟೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ದಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಬಗ್ಗೆ ಮಾಹಿತಿ ಕೇಳುವಿರಿ. ನಂತರ 1:10 ಕನ್ನಡದಲ್ಲಿ ವಾರ್ತೆಗಳು.

0: ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೂರ್ಛೆ ರೋಗ, ಈ ಬಗ್ಗೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೂಪಾ ಕೆಜಿ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ಕೇಳುಗರೆ, ಇಂದಿನ ವಿಷಯ ಮೂರ್ಛೆ ರೋಗ. ಕಾರ್ಯಕ್ರಮದಲ್ಲಿ ಈ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ರೂಪಾ ಕೆಜಿ ಅವರು. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ
1: ಮೇಡಮ್. ಇಂದಿನ ವಿಷಯ ಮೂರ್ಛೆ ರೋಗ. ಪ್ರಾರಂಭದಲ್ಲಿ ಈ ಮೂರ್ಛೆ ರೋಗದ ಕುರಿತಾಗಿ ತಾವು ಈ ಮೂರ್ಛೆ ರೋಗ ಅಂದ್ರೆ ಏನು, ಅದರ ಒಂದು ವಿವರಣೆಯನ್ನು ಯಾವ ರೀತಿ ಹೇಳ್ತೀರಾ ಮೇಡಮ್?
2: ಮೂರ್ಛೆ ರೋಗ ಅನ್ನೋದು ಒಂದು ಮೆದುಳಿನ ಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ, ಮೆದುಳಿನ ಕಾಯಿಲೆ ಇದು. ಸೊ ಈ ಮೆದುಳಿನ ಕೋಶದಲ್ಲಿ ಏನಾಗಿರುತ್ತೆ, ಒಂದು ಸ್ಪಾರ್ಕ್ ಬರುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಸೊ ಈಗ ನಾವು ಎಲೆಕ್ಟ್ರಿಸಿಟಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಾಗ ಏನಾಗುತ್ತೋ ಅದೇ ರೀತಿ ಇಲ್ಲೂ ಕೂಡ ಏಕಾಏಕಿ ಒಂದು ಶಾರ್ಟ್ ಸರ್ಕ್ಯೂಟ್ ಆದಾಗ ದೇಹದಲ್ಲಿ ಆಗೋ ಲಕ್ಷಣಗಳಿಗೆ ನಾವು ಮೂರ್ಛೆ ರೋಗ ಅಂತ ಕರಿತೇವೆ. ಮತ್ತೆ ಈ ಮೂರ್ಛೆ ರೋಗ ಅಥವಾ ಎಪಿಲೆಪ್ಸಿ ಅನ್ನೋದು ಏನಂತ ಹೇಳಿದ್ರೆ, ಪದೇ ಪದೇ ಬರ್ತಾ ಇದ್ರೆ ಅಥವಾ 2-3 ಬಾರಿ ಈ ತರ ಮೂರ್ಛೆ ರೋಗ ಲಕ್ಷಣ ಕಂಡು ಅದು ಅನ್ಪ್ರೊವೋಕ್ಡ್ ಸೀಷಸ್, ಅನ್ಪ್ರೊವೋಕ್ಡ್ ಅಂದ್ರೆ ಕಾರಣ ಇಲ್ಲದೇನೆ 24 ಗಂಟೆ ಗ್ಯಾಪ್ ಅಲ್ಲಿ 2-3 ಸರಿ ಪದೇ ಪದೇ ಬಂದಿದೆ ಅಂತ ಹೇಳಿದ್ರೆ ಅದನ್ನ ಎಪಿಲೆಪ್ಸಿ ಅಂತ ಕರಿತೇವೆ. ಅಥವಾ ಸಿಂಗಲ್ ಯಾವ್ದೋ ಒಂದು ಚಿಕ್ಕದಾಗ ಯಾವ್ದೋ ಒಂದು ಕಾರಣದಿಂದ ಒಂದೇ ಸರಿ ಈ ಲಕ್ಷಣ ಕಂಡು ಬಂದಾಗ ಅದನ್ನ ಸಿಂಪಲ್ ಸೀಷರ್ಸ್ ಅಂತ ಹೇಳ್ತೇವೆ. ಸೊ ಸೀಷರ್ ಅನ್ನೋದು ಬೇರೆ, ಎಪಿಲೆಪ್ಸಿ ಅನ್ನೋದೇ ಬೇರೆ. ಸೀಷರ್ ಅನ್ನೋದು ಯಾವಾಗ್ಲೂ ಒಂದ್ಸರಿ ಬಂದ್ ಹೋಗ್ಬೋದು, ಯಾರಿಗಾರು ಬರ್ಬೋದು. ಅದು ಸುಮಾರು ನಾವು ಏನ್ ಹೇಳ್ತಾರೆ ಅಂದ್ರೆ, ಈಗ ಇಡೀ ಜೀವನದಲ್ಲಿ ಒಂದು 10% ಜನಕ್ಕೆ ಸೀಷರ್ ಬರೋ ಚಾನ್ಸಸ್ ಇರುತ್ತೆ. ಯಾವ್ದೋ ಒಂದು ಕಾರಣ ಆಗಿರ್ಬೋದು, ಒಂದು ಲವಣಾಂಶ ಕಡಿಮೆ ಆದಾಗ ಬಂದಿರಬಹುದು, ಅಥವಾ ಜ್ವರ ಜಾಸ್ತಿ ಆದಾಗ ಚಿಕ್ಕ ಮಗು ಇದ್ದಾಗ ಏನೋ ಬಂದಿರಬಹುದು. ಎಷ್ಟೋ ಕಾರಣದಿಂದ ಅದು ತುಂಬಾ ಸಿಂಪಲ್ ಕಂಡೀಷನ್, ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಅದು ಸೀಷರ್ಸ್. ಎಪಿಲೆಪ್ಸಿ ಅನ್ನೋದು ಪದೇ ಪದೇ ಬರ್ತಾ ಇರುತ್ತೆ ಮತ್ತೆ ಅನ್ಪ್ರೊವೋಕ್ಡ್ ಸೀಷರ್ ಆಯ್ತು. ಇದಕ್ಕೆ ದೀರ್ಘಕಾಲ ಚಿಕಿತ್ಸೆ ಕೊಡಬೇಕು. ನಾವು ಹೇಳಿದಾಗೆ ಈಗ ಬ್ರೈನ್ ಅಲ್ಲಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅನ್ನೋದು ನಡೀತಾ ಇರುತ್ತೆ, ಸರಾಗವಾಗಿ ಒಂದು ಮ್ಯೂಸಿಕಲ್ ನೋಟ್ ತರ ನಡ್ಕೊಂಡು ಹೋಗ್ತಾ ಇರುತ್ತೆ. ಏಕಾಏಕಿ ಅದರಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ ಆದಾಗ ನಾವು ಮೂರ್ಛೆ ರೋಗ ಅಂತ ಕರಿತೇವೆ ಅದನ್ನು.
1: ಇಷ್ಟುವರೆಗೂ ಮೂರ್ಛೆ ರೋಗ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾವ ಕಾರಣದಿಂದ ಈ ಮೂರ್ಛೆ ರೋಗ ಬರುತ್ತೆ ಅಂತ?
2: ಪ್ರಪಂಚಾದ್ಯಂತ ನೋಡಿದಾಗ ಕಾರಣಗಳು ತುಂಬಾ ಇದೆ. ಈಗ ನಮ್ ದೇಶದಲ್ಲಿ ಅಷ್ಟೇ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ಅದೇ ನಮಗೆ ಮುಖ್ಯ ಆಗಿರುತ್ತಲ್ವಾ. ತುಂಬಾ ಕಾಮನ್ ಆಗಿ ಕಾಣಿಸ್ಕೊಂಡು ಬರ್ತಾ ಇರೋದು ಏನಂತ ಹೇಳಿದ್ರೆ, ಒಂದು ನ್ಯೂರೋಸಿಸ್ಟಿ ಸರ್ಕೋಸಿಸ್ ಅಂತ ಹೇಳ್ತೇವೆ. ನ್ಯೂರೋಸಿಸ್ಟಿ ಸರ್ಕೋಸಿಸ್ ಅಂದ್ರೆ ಒಂದು ಜಂತುಳದಿಂದ ಬರ್ತಕ್ಕಂತ ಕಾರಣ ಇದು. ಈ ಟೈಪ್ ಆಫ್ ಇನ್ಫೆಕ್ಷನ್ಸ್, ಈ ಜಂತುಳ ಇರುತ್ತಲ್ವಾ, ಇದು ಎಲ್ಲಿರುತ್ತೆ, ಇದು ಹೇಗ್ ಬರುತ್ತೆ, ಮನುಷ್ಯ ದೇಹ ಹೆಂಗ್ ಸೇರುತ್ತೆ, ಹೆಂಗೆ ಮೆದುಳಿಗೆ ಹೋಗುತ್ತೆ, ಅದ್ಯಾಕೆ ಮೂರ್ಛೆ ರೋಗ ಬರ್ಸತ್ತೆ ಅಂತ ಹೇಳಿದ್ರೆ, ಈ ಸಣ್ಣ ಜಂತುಳ ಏನಿರುತ್ತೋ, ಇದು ನಾವು ಗೆಡ್ಡೆ ಗೆಣಸು ಬೆಳಿತೀವಲ್ಲ, ಈ ಸೊಪ್ಪು ತರಕಾರಿ ಬೆಳಿತೀವಲ್ಲ, ಆ ರೂಟ್ಸ್ ಅಲ್ಲಿ ಆ ಬೇರಲ್ಲಿರುತ್ತೆ, ಒಂದು ಚಿಕ್ಕ ಮಣ್ಣಿಂದ ಚಿಕ್ಕ ಚಿಕ್ಕ ಮೊಟ್ಟೆಗಳಿರುತ್ತೆ. ಸೊ ಇದೇನಾಗುತ್ತೆ, ಅದು ಆಹಾರ ಪದಾರ್ಥನ ಸರಿಯಾಗಿ ತೊಳಿಲಿಲ್ಲ ಅಂತ ಹೇಳಿದ್ರೆ, ಸರಿಯಾಗಿ ಶುದ್ಧೀಕರಿಸಿಲ್ಲ ಅಂತ ಹೇಳಿದ್ರೆ, ಉಪ್ಪು ನೀರಲ್ಲಿ ಹಾಕಿ ಸರಿಯಾಗಿ ತರಕಾರಿಗಳನ್ನ ಬೇರೆಲ್ಲ ಕಟ್ ಮಾಡಿ ತೆಗೆದು ಅದನ್ನ ಉಪ್ಪು ನೀರಲ್ಲಿ ಹಾಕಿಟ್ಟು ತೊಳೆದು ಸರಿಯಾಗಿ ಬೇಯಿಸಬೇಕು. ಇಲ್ಲಾದ್ರೆ ಏನಾಗುತ್ತೆ, ಚಿಕ್ಕ ಚಿಕ್ಕ ಜಂತುಳಗಳೇನಿರುತ್ತೋ ಈ ಕರ್ಬೇವು ಸೊಪ್ಪಿನಲ್ಲಿ, ಮೂಲಂಗಿಯಲ್ಲಿ, ಕ್ಯಾರೆಟ್ ಅಲ್ಲಿ ಹಂಗೆ ಸರಿಯಾಗಿ ತೊಳಿದೆ ತಿಂತಾರಲ್ವಾ, ಅಥವಾ ಈ ಹೊರಗಡೆ ಹೋದಾಗ ಏನಾದ್ರು ಮೋಮೋಸ್ ಗಿಮೋಸ್ ಎಲ್ಲ ತಿಂತಾರೆ, ಅದರಲ್ಲೆಲ್ಲ ಕ್ಯಾಬೇಜ್ ಎಲ್ಲ ಇರುತ್ತೆ, ಅದು ಸರಿಯಾಗಿ ತೊಳೆದಿಲ್ಲ ಅಂತ ಹೇಳಿದ್ರೆ, ಅಥವಾ ಈ ಪಾನಿಪುರಿ ಮಸಾಲ ಪುರಿ ತಿನ್ನೋಕೆ ಹೋಗ್ತಾರಲ್ಲ, ಕೊತ್ತಂಬರಿ ಎಲ್ಲ ಹಾಕಿರ್ತಾರಲ್ವ, ಅದು ಸರಿಯಾಗಿ ಅವ್ರು ತೊಳೆದಿಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಜಂತುಳದ ಮೊಟ್ಟೆ ಇದ್ರೆ ಅದೇನಾಗುತ್ತೆ, ದೇಹಕ್ಕೆ ಸೇರ್ಕೊಳ್ಳುತ್ತೆ. ಸೊ ದೇಹಕ್ಕೆ ಸೇರ್ಕೊಂಡಾಗ ರಕ್ತದ ಮೂಲಕ ಹೋಗಿ ಮೆದುಳಲ್ಲಿ ಸೇರ್ಕೊಂಡಾಗ ಅದೇನ್ ಮಾಡುತ್ತೆ, ಅಲ್ಲಿ ಒಂದು ಗಾಯ ಆಗಿ ಉಳಿಯುತ್ತೆ, ಒಂದು ಕ್ಯಾಲ್ಸಿಫಿಕೇಶನ್ಸ್ ಆಗುತ್ತೆ.

0: ಸೊ ಅದು ಮುಂದೊಂದು ದಿವಸ ಮೂರ್ಛೆರೋಗ ಆಗಿ ಪರಿಗಣಿಸುತ್ತೆ. ಯಾಕಂದ್ರೆ ಆ ಪೋರ್ಷನ್ ಮೆದುಳಿನ ಕೋಶ ಡ್ಯಾಮೇಜ್ ಮಾಡತ್ತಲ್ವಾ, ಸೊ ಅಲ್ಲಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಮೂರ್ಛೆರೋಗ ಬರಬಹುದು, ಒಂದು ಕಾರಣ. ಸೊ ಇದು ಕಾಮನ್ ಕಾರಣ. ಇದು ನಾವು ಸುಮಾರು 40-60% ನಮ್ಮ ದೇಶದಲ್ಲಿ ನೋಡತಕ್ಕಂಥದ್ದು ತುಂಬಾ ಕಾಮನ್. ಚಿಕ್ಕ ಮಕ್ಕಳಲ್ಲಿ ನೋಡ್ತೀವಿ, ಯಾಕಂದ್ರೆ ಅವ್ರು ಕೈ ತೊಳಿದೆ ತಗೊಳ್ತಾ ಇರ್ತಾರೆ, ಅಥವಾ ಇವನ್ ನೀರಿಂದನೂ ಬರಬಹುದು, ಇದು ನೀರು ಶುದ್ಧವಾಗಿಲ್ಲ ಅಂತ ಹೇಳಿದ್ರೆ ನೀರ್ ಮೂಲಕ ಬರಬಹುದು. ಇನ್ನೊಂದು ಏನಂತ ಹೇಳಿದ್ರೆ ಈ ಪೋರ್ಕ್ ತಿಂತಾರಲ್ವಾ ಈ ಹಂದಿ ಮಾಂಸ ತಿನ್ನೋರಲ್ಲಿ, ಅವರುಗಳು ಅದನ್ನ ಸರಿಯಾಗಿ ಬೇಯಿಸಿಲ್ಲ ಅಂತ ಹೇಳಿದಾಗ ಹಂದಿ ಮಾಂಸದಲ್ಲಿ ಇರತಕ್ಕಂತ ಒಂದು ಜಂತುಳ ಏನಿರುತ್ತೋ ಅದು ದೇಹದಲ್ಲಿ ಸೇರ್ಕೊಂಡು ಈ ತರ ಸೇಮ್ ಇದೇ ರೀತಿ ಲಕ್ಷಣ ಕಾಣಿಸ್ಬಾರ್ಬೋದು, ಮೂರ್ಛೆ ರೋಗ ಆಗೋದು ಮುಂದೊಂದು ದಿವಸ. ಒಂದು ಎರಡನೇದು ಅಂತ ಹೇಳಿದ್ರೆ ನೆಕ್ಸ್ಟ್ ಕಾರಣ ಏನಂದ್ರೆ ಸೆರೆಬ್ರಲ್ ಪಾಲ್ಸಿ. ನಮ್ಮ ದೇಶದಲ್ಲಿ ನೋಡಿದ್ರೆ ಚಿಕ್ಕ ಮಕ್ಕಳಲ್ಲಿ ಆಗುತ್ತೆ. ಏನಿದು ಸೆರೆಬ್ರಲ್ ಪಾಲ್ಸಿ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಲ್ಲಿ ಮೆದುಳಲ್ಲಿ ಡ್ಯಾಮೇಜ್ ಆಗೋದು, ಅದು ಹುಟ್ಟಿದ ನಂತರ ಆಗ್ತಕ್ಕಂಥದ್ದು, ಅಥವಾ ಗರ್ಭದಲ್ಲಿ ಇರುವಾಗ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಏನಾದ್ರು ವ್ಯತ್ಯಾಸ ಆದ ಕಾರಣದಿಂದನೋ, ಅಥವಾ ಈ ಡೆಲಿವರಿ ಟೈಮ್ ಅಲ್ಲಿ ಏನಾದ್ರು ಡ್ಯಾಮೇಜ್ ಆದಾಗ ಬರ್ತಕ್ಕಂಥದ್ದು ಹೈಪಾಕ್ಸಿಕ್ ಇಸ್ಕಿಮಿಕ್ ಇಂಜುರಿ ಅಂತ ಹೇಳ್ತೀವಿ. ಹೈಪಾಕ್ಸಿಕ್ ಇಸ್ಕಿಮಿಕ್ ಇಂಜುರಿ ಅಂದ್ರೆ ಮಗು ಹುಟ್ಟಿದ ಕೂಡಲೇ ಅಳಬೇಕು, ಚೆನ್ನಾಗಿ ಆಕ್ಸಿಜನ್ ಸರಿಯಾಗಿ ಬ್ರೈನ್ ಗೆ ಸಪ್ಲೈ ಆಗುತ್ತೆ. ಸೊ ಒಂದ್ ವೇಳೆ ಅಳೋದು ಲೇಟ್ ಆದ್ರೆ ಅವಾಗ ಹೈಪಾಕ್ಸಿಯಾ ಎಷ್ಟೋ ಕಾರಣದಿಂದ ಇರಬಹುದು, ಮ್ಯುಕೋನಿಯಮ್ ಆಸ್ಪಿರೇಷನ್ಸ್ ಅಂದ್ರೆ ಕೇಳಿರ್ಬೇಕೆಲ್ಲೋ ಸಹಜವಾಗಿ ಮಾತಾಡ್ತಿರುವಾಗ ಮಗು ಹೊಟ್ಟೆಲೇನೋ ಮೋಷನ್ ಮಾಡ್ಕೊಂಡ್ಬಿಟ್ಟಿದೆ ಅಂತೆ, ಅದು ನುಂಗ್ಬಿಟ್ಟಿದೆ ಅಂತ ಏನೋ ಕೇಳಿರ್ತಿರಲ್ವಾ, ಅದನ್ನ ಮ್ಯುಕೋನಿಯಮ್ ಆಸ್ಪಿರೇಷನ್ ಅಂತ ಹೇಳ್ತೀವಿ. ಅದೇನ್ ಮಾಡುತ್ತೆ, ಉಸಿರಾಟ ಜಾಗನ ಬ್ಲಾಕ್ ಮಾಡುತ್ತೆ, ಹೈಪಾಕ್ಸಿ ಆಗುತ್ತೆ ಡೆಲಿವರಿ ಟೈಮ್ ಅಲ್ಲಿ. ಸೊ ಒಂದು ಆ ಟೈಮ್ ಅಲ್ಲಿ ಏನಾಗುತ್ತೆ, ಅವಾಗ ತುಂಬಾ ಮುಖ್ಯ ಆಗಿರುತ್ತೆ ಆಕ್ಸಿಜನ್ ಸಪ್ಲೈ, ತುಂಬಾ ಮುಖ್ಯ ಆಗಿರುತ್ತೆ. ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗದೆ ಇರುವಾಗ ಹೈಪಾಕ್ಸಿಕ್ ಇಂಜುರಿ ಆಗುತ್ತೆ ಬ್ರೈನ್ ಗೆ, ಅದು ಮೂರ್ಛೆ ರೋಗ ಆಗಿ ಪರಿಗಣಿಸುತ್ತೆ ಮಗುವಲ್ಲಿ. ಸೆಕೆಂಡ್ ಏನಂತ ಹೇಳಿದ್ರೆ ಒಂದು ಹೈಪೋಗ್ಲೈಸಿಮಿ ಆಗ್ತಕ್ಕಂಥದ್ದು. ಎಷ್ಟೋ ಮೂಢನಂಬಿಕೆ ಕಾರಣದಿಂದ ಏನಾಗುತ್ತೆ, ತಾಯಿ ಹಾಲು ಮಗುಗೆ ತುಂಬಾ ಮುಖ್ಯ ಹುಟ್ಟಿದ ಕೂಡಲೇ, ಅದ್ರಲ್ಲಿ ಡಿಲೇ ಆಗ್ತಾ ಇದೆ ಅಂತ ಹೇಳಿದಾಗ ಬೇರೆ ಏನೋ ತೀರ್ಥ ಕುಡಿಸೋದು, ಅದು ಕುಡಿಸೋದು ಇದು ಕುಡಿಸೋದು ಮಾಡಿ ಎಷ್ಟೋ ಸರಿ ಹಳ್ಳಿಗಳಲ್ಲಿ ನೋಡಿರ್ತೀವಿ ನಾವು, ಲೇಟ್ ಆಗಿರುತ್ತೆ. ಸೊ ಅವಾಗ ಲೇಟ್ ಆದಾಗ ಏನಾಗುತ್ತೆ, ಮಗುಗೆ ಗ್ಲೂಕೋಸ್ ಸಪ್ಲೈ ಕಡಿಮೆ ಆಗ್ಬಿಟ್ಟಿರುತ್ತೆ, ಅದೆಲ್ಲ ಸರಿಯಾದ ಪೋಷಣ ತಾಯಿ ಹಾಲಲ್ಲಿ ಕರೆಕ್ಟ್ ಆಗಿರುತ್ತೆ ಅದು. ಸೊ ಇಲ್ಲಿ ಡಿಲೇ ಆಗಿರೋದ್ರಿಂದ ಈ ಬ್ರೆಸ್ಟ್ ಫೀಡಿಂಗ್ ಡಿಲೇ ಆಗಿರೋದ್ರಿಂದ ಏನಾಗುತ್ತೆ, ಸೊ ಅಲ್ಲಿ ಹೈಪೋಗ್ಲೈಸಿಮಿಕ್ ಇಂಜುರಿ ಆಗುತ್ತೆ ಮೆದುಳಿಗೆ ಒಂದು. ಸೊ ಇನ್ನೊಂದು ಏನು ಹೇಳಿದ್ರೆ ಕಾರ್ಟಿಕಲ್ ಡಿಸ್ಪ್ಲೇಸಿಯಾ ಅಂತ ಹೇಳ್ತೀವಿ, ಅಂದ್ರೆ ಮೆದುಳಿನ ಬೆಳವಣಿಗೆ ಸರಿಯಾಗಿ ಆಗಿರಲ್ಲ, ಈ ಮೆದುಳಿನ ಕೋಶದ ಬೆಳವಣಿಗೆನೆ ಸರಿಯಾಗಿ ಆಗಿರಲ್ಲ ಹುಟ್ಟಿನಿಂದ. ಸೊ ಆ ಕಾರಣದಿಂದ ಆ ಭಾಗ ಯಾವ್ದ್ರಲ್ಲಿ ಸರಿಯಾಗಿ ಡೆವಲಪ್ ಆಗಿರಲ್ಲ, ಅಲ್ಲಿಂದ ಸ್ಪಾರ್ಕ್ ಬಂದು ಮೂರ್ಛೆ ರೋಗ ಪರಿಗಣಿಸಬಹುದು ಮಕ್ಕಳಲ್ಲಿ. ಸೊ ಇದು ಒಂದು ಕಾರಣ. ಇನ್ನೊಂದು ಎಪಿಲೆಪ್ಟಿಕ್ ಸ್ಪಾಸಮ್ಸ್ ಅಂತ ಹೇಳ್ತೇವೆ ಈ ಕಾರಣದಿಂದ. ಎಪಿಲೆಪ್ಟಿಕ್ ಸ್ಪಾಸಮ್ ತುಂಬಾ ಕಾಮನ್ ಆಗಿ ನೋಡ್ತೀವಿ, ಇದು 2 ವರ್ಷದ ಕೆಳಗಿರುವ ಮಕ್ಕಳಲ್ಲಿ, ಮತ್ತೆ ಇದು ಏನಂತ ಹೇಳಿದ್ರೆ ಇದು ಒಂದು 6-7 ತಿಂಗಳಲ್ಲಿ ಕಾಮನ್ ಆಗಿ ನೋಡ್ತಕ್ಕಂಥದ್ದು. ಏನಿದು ಅಂತ ಹೇಳಿದ್ರೆ ಎಷ್ಟೋ ಸರಿ ಮಿಸ್ ಆಗುತ್ತೆ, ಮಗು ಏಕಾಏಕಿ ಮಲಗಿ ಎದ್ದು ಕೂಡಲೇ ಎರಡೂ ಕೈನ ಪೂರ್ತಿ ಹೊರಗಡೆ ಚಾಚೋದು, ಹಿಂಗೆ ಒಂದು ಜಟ್ಕ ಹೊಡೆಯೋ ತರ ಹಿಂಗೆ ಒಂದ್ ಸ್ವಲ್ಪ ಚಾಚ್ಕೊಂಡು ಆಮೇಲೆ ಬಿಡೋದು, ಸೊ ಎಪಿಲೆಪ್ಟಿಕ್ ಸ್ಪಾಸಮ್ಸ್ ಅಂತ ಹೇಳ್ತೇವೆ. ಸೊ ಇದೇನಾಗುತ್ತೆ, ಇದು ಎಷ್ಟು ಸರಿ ಇದನ್ನ ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ, ತಾಯಿ ಕೂಡ ಮಿಸ್ ಮಾಡಬಹುದು. ಸೊ ಇದೆಲ್ಲ ಸಹಜ ಅನ್ಕೊಂಡು ಸುಮ್ನೆ ಬಿದ್ದೆ, ಬಟ್ ಇದು ಪದೇ ಪದೇ ಆಗ್ತಿರುವಾಗ ಏನಾಗುತ್ತೆ, ಇದು ತುಂಬಾ ಹಾನಿಕಾರಕ. ಇದನ್ನ ಸರಿಯಾಗಿ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಡಿಸಬೇಕಾಗತ್ತೆ, ಇಲ್ಲಾದ್ರೆ ಏನಾಗುತ್ತೆ, ಅದು ಪದೇ ಪದೇ ಬಂದು ಹೋದಾಗ ಬ್ರೈನ್ ಡ್ಯಾಮೇಜ್ ಆಗಿ ಮಗು ಮೆದುಳಿನ ಡೆವಲಪ್ಮೆಂಟಲ್ ಪ್ರಾಬ್ಲಮ್ ಆಗುತ್ತೆ, ಒಂದು ಕಲಿಕೆಯಲ್ಲೂ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ, ಮತ್ತೆ ಅದು ಕೆಲವು ಎಷ್ಟೋ ಸಾರಿ ಮಾನಸಿಕವಾಗಿಯೂ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ಮುಂದಕ್ಕೆ ಬೆಳೆಯೋ ಮಗುಗೆ. ಸೊ ಇದೊಂದು ಕಾರಣ. ಇನ್ನೊಂದೇನಂತ ಹೇಳಿದ್ರೆ ಹೆಡ್ ಇಂಜುರಿ. ನಮ್ಮ ದೇಶದಲ್ಲಿ ಯಾಕೆ ಹೆಡ್ ಇಂಜುರಿ ನೋಡ್ತಿರಲ್ವಾ, ಯಾವ್ದು ರೋಡ್ ಟ್ರಾಫಿಕ್ ರೂಲ್ಸ್ ನ ಸರಿಯಾಗಿ ಫಾಲೋ ಮಾಡೋದಿಲ್ಲ, ಹೆಲ್ಮೆಟ್ ಹಾಕೊಳ್ಳೋದಿಲ್ಲ, ಸ್ಪೀಡ್ ಓಡಿಸ್ತಾ ಇರ್ತಾರೆ, ನಿಯಂತ್ರಣ ಇರೋದಿಲ್ಲ, ವೇಗ ಮಿತಿನೇ ಇರೋದಿಲ್ಲ ಅವ್ರಿಗೆ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ, ಅವ್ರಿಗೆ ಬ್ರೈನ್ ಡ್ಯಾಮೇಜ್ ಆದಾಗ, ಹೆಡ್ ಇಂಜುರಿ ಆದಾಗ ತುಂಬಾ ಸೂಕ್ಷ್ಮ ಅಲ್ವಾ ಮೆದುಳಿನ ಬ್ರೈನ್ ಪ್ಯಾರೆನ್ಕಮ, ಅಲ್ಲಿ ಡ್ಯಾಮೇಜ್ ಆದಾಗ ಅಲ್ಲಿಂದ ಮತ್ತೆ ಮೂರ್ಛೆ ರೋಗ ಮುಂದಕ್ಕೆ ಬರ್ತಾ ಹೋಗ್ಬೋದು. ಸೊ ಅದಕ್ಕೆ ಇದನ್ನ ಪ್ರಿವೆಂಟ್ ಮಾಡೋದ ಹೆಂಗೆ ಅಂದ್ರೆ ಹೆಲ್ಮೆಟ್ ಹಾಕೊಳ್ಳೋದು, ರೋಡ್ ರೂಲ್ಸ್ ಫಾಲೋ ಮಾಡ್ಕೊಳ್ಳೋದು, ಇದೆಲ್ಲ ಮಾಡೋದ್ರಿಂದ ಹೆಡ್ ಇಂಜುರಿಯಿಂದ ಆಗ್ತಕ್ಕಂಥದ್ದು ನಾವು ಕಡಿಮೆ ಮಾಡಬಹುದು. ನಾಲ್ಕನೇದೇ ಅಂದ್ರೆ ಈ ಇಳಿ ವಯಸ್ಸಲ್ಲಿ ಬರ್ತಕ್ಕಂಥದ್ದು, ಈ ಕಾಮನ್ ಆಗಿ ನಾವು ನೋಡೋದಂದ್ರೆ ಸ್ಟ್ರೋಕ್ ಕಾರಣ. ಪಾರ್ಶ್ವವಾಯು ಹೇಗೆ ಮೂರ್ಛೆ ರೋಗ ಬರ್ಸತ್ತೆ ಅಂತ ಹೇಳಿದ್ರೆ, ಈ ಪಾರ್ಶ್ವವಾಯು ಆದಾಗ ಪಾರ್ಶ್ವವಾಯು 2 ತರದ ಇದೆ, ಒಂದು ಕ್ಲಾಟ್ ಇಂದ ಆಗ್ತಕ್ಕಂಥದ್ದು, ಒಂದು ರಕ್ತಸ್ರಾವದಿಂದ ಆಗ್ತಕ್ಕಂಥದ್ದು. ಎಲ್ಲೇ ಆಗ್ಲಿ ಇದು ಮೆದುಳಲ್ಲಿ ಆಗತ್ತಲ್ವಾ, ಸೊ ಈ ಮೆದುಳಿನ ರಕ್ತನಾಳ ಬ್ಲಾಕ್ ಆದಾಗ ಕೆಲವೊಂದು ಆ ಪೋರ್ಷನ್ ಅಲ್ಲಿ ರಕ್ತ ಸಂಚಲನೆ ಕಡಿಮೆ ಆಗಿ ಬರ್ತಕ್ಕಂಥದ್ದೊಂದು. ಇನ್ನೊಂದು ಆ ರಕ್ತನಾಳನೆ ಹೊಡ್ಕೊಂಡಾಗ ಅಲ್ಲಿ ರಕ್ತಸ್ರಾವ ಆಗಿ ಮೆದುಳಿನ ಡ್ಯಾಮೇಜ್ ಆದಾಗ ಬರ್ತಕ್ಕಂಥದ್ದು. ಈ ಸ್ಟ್ರೋಕ್ ಆಗಿರೋರಿಗೆ ಹಿಂದೆ ಯಾವಾಗ ಸ್ಟ್ರೋಕ್ ಆಗಿರೋಗೆ ಆ ಭಾಗ ಮೆದುಳಿನ ಮತ್ತೆ ಡ್ಯಾಮೇಜ್ ಆಗಿರುತ್ತೆ. ಸೊ ಆ ಡ್ಯಾಮೇಜ್ ಪೋರ್ಷನ್ ಏನಿರುತ್ತೋ ಅಲ್ಲಿಂದ ಮೂರ್ಛೆ ರೋಗ ಸ್ಪಾರ್ಕ್ ಬಂದು ಮೂರ್ಛೆ ರೋಗ ಆಗ್ಬಹುದು ಮುಂದಕ್ಕೆ.
1: ಇದ್ರ ಜೊತೆಗೆ ಮತ್ತಿನ್ಯಾವ ಕಾರಣಗಳನ್ನ ನಾವು ಈ ಮೂರ್ಛೆ ರೋಗದಲ್ಲಿ ಕಾಣಬಹುದು ಮೇಡಮ್?
0: ಸೊ ಇಷ್ಟೆಲ್ಲ ಅಲ್ದೇನೆ ಇನ್ನೂ ಏನ್ ಕಾರಣಗಳಿದೆ ಅಂದ್ರೆ ಇನ್ಫೆಕ್ಷನ್ಸ್ ಅನ್ನೋದು ಕಾಮನ್ ಆಗಿ ನೋಡ್ತೀವಿ, ಅಂದ್ರೆ ನಂಜು, ಮೆದುಳಿನ ನಂಜು ಹೇಗಾಗತ್ತೆ, ಈ ಟ್ಯೂಬರ್ಕ್ಲೋಸಿಸ್ ಅಂತ ಆಗುತ್ತೆ, ಯಾವುದು ಎಷ್ಟೋ ವೈರಲ್ ಇನ್ಫೆಕ್ಷನ್ಸ್ ಅಂತ ಆಗುತ್ತೆ, ಬೇರೆ ಎಷ್ಟೋ ಬೇರೆ ಕಾರಣದಲ್ಲಿ HIV ಪೇಷಂಟ್ಸ್ ಅಲ್ಲಿ ಕಾಮನ್ ಆಗಿ ನೋಡ್ತಾ ಇರ್ತೀವಿ, ಟಿಬಿ ಆಗೋದು ಅಥವಾ ಬೇರೆ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್ ಆಗೋದು. ಇನ್ನೊಂದು ಏನಂದ್ರೆ ಟ್ಯೂಮರ್ ಗಡ್ಡೆಯಿಂದ ಬರ್ತಕ್ಕಂಥದ್ದು, ಇದು ಒಂದು ಕಾರಣ ಆಗಿದೆ ಮೂರ್ಛೆ ರೋಗ ಬರೋದಕ್ಕೆ. ಇನ್ನು ಕಾಮನ್ ಆಗಿ ಕಾಣಿಸ್ತಕ್ಕಂಥದ್ದು ಅಂದ್ರೆ ಮೆಟಬಾಲಿಕ್ ಕಾಸಸ್, ಅಂದ್ರೆ ಲವಣಾಂಶ ವ್ಯತ್ಯಾಸದಿಂದ ಬರ್ತಕ್ಕಂಥದ್ದು. ಲವಣಾಂಶ ಅಂದ್ರೆ ಈ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಫಾಸ್ಫರಸ್ ಆಗ್ಲಿ, ಈ ಸೋಡಿಯಂ, ಪೊಟ್ಯಾಷಿಯಂ, ಎಲೆಕ್ಟ್ರೋಲೈಟ್ಸ್ ಆಗ್ಲಿ, ಇದೆಲ್ಲ ಸರಿಯಾದ ಪ್ರೋಷನ್ ಇಲ್ಲ, ಇದರಲ್ಲಿ ಏನಾದ್ರು ಅಸ್ತವ್ಯಸ್ತ ಆದ್ರೆ ಈ ಕಾರಣ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅದು ಸರಿ ಹೋಗ್ಬಿಡುತ್ತೆ. ಅಂದ್ರೆ ಇದು ಟ್ರೀಟಬಲ್ ಕಾಸ್, ಇದು ಈವನ್ ಫೀವರ್ ಇಂದ ಬರ್ತಕ್ಕಂಥದ್ದು, ಜ್ವರದಿಂದ ಬರ್ತಕ್ಕಂಥದ್ದು ಟ್ರೀಟಬಲ್ ಕಾಸ್ ಆಗಿರುತ್ತೆ. ಇದನ್ನ ಸರಿಯಾದ ಚಿಕಿತ್ಸೆ ಕೊಟ್ಬಿಟ್ರೆ ಮತ್ತೆ ಬರಲ್ಲ.
1: ಮೇಡಮ್, ತಾವು ಕಾರಣಗಳ ಜೊತೆಯಲ್ಲಿ ಹೇಳಬೇಕಾದ್ರೆ ಶುಚಿತ್ವ

0: ಪ್ರಶ್ನೆ ಇದು, ಮೂರ್ಛೆ ರೋಗ ಹೇಗೆ ಗುರುತಿಸೋದು ಅಂತ ಹೇಳುದು. ಇದು ನಿಜವಾಗ್ಲೂ ಮೂರ್ಛೆ ರೋಗ, ನಾನು ಬೇರೆ ಇನ್ನೇನೋ ಆಗಿರಿದ್ಯಾ ಅಂತ ಹೇಳ್ಬಿಟ್ಟು. ಈ ಮೂರ್ಛೆ ರೋಗ ಚಿಕ್ಕದಾಗಾದ್ರೂ ಬರ್ಬೋದು, ದೊಡ್ಡದಾಗ ಬರ್ಬೋದು. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ದೊಡ್ಡದಾಗ ಅಂತ ಕಾಣಿಸ್ಕೊಂಡಾಗ ನಾವು ಸಹಜವಾಗಿ ನೋಡಿರ್ತೀವಿ, ಅಥವಾ ಸಿನಿಮಾಗಳಲ್ಲಿ ನೋಡಿರ್ತೀವಿ, ಯಾರನ್ನಾದ್ರೂ ಮೂರ್ಛೆ ರೋಗ ಬಂದಿರೋ ರೋಗಿಗಳನ್ನ ನೋಡಿರ್ತೀವಿ. ಏನಾಗಿರುತ್ತೆ, ಒಂದು ಕಣ್ ಮೇಲೆ ಮಾಡ್ತಾರೆ, ಬಾಯಲ್ ಜೊಳ್ಳು ಬರೋಕ್ ಶುರುವಾಗುತ್ತೆ, ನಾಲ್ಗೆ ಕಚ್ಕೋತಾರೆ, ಎರಡು ಕೈ ಎರಡು ಕಾಲು ಪಟ ಪಟ ಪಟ ಹೊಡ್ಕೊಳಕ್ ಶುರು ಮಾಡ್ತಾರೆ, ಯೂರಿನ್ ಪಾಸ್ ಮಾಡ್ಕೋತಾರೆ. ಸೊ ಇದು ಜರ್ನಲೈಸ್ಡ್ ಸೀಶಸ್, ಜರ್ನಲೈಸ್ ಟೋನಿಕ್ಲೋನಿಕ್ ಸೀಶಸ್. ಇದು ತುಂಬಾ ಕಾಮನ್ ಆಗಿ ನೋಡ್ತಕ್ಕಂಥ, ತುಂಬಾ ಸಹಜವಾಗಿ ನೋಡ್ತಕ್ಕಂಥ ಮೂರ್ಛೆ ರೋಗ. ಸೊ ಇದು ಗುರ್ತು ಹಿಡಿಯೋದಕ್ಕೆ ತುಂಬಾ ಈಸಿ ಅಲ್ವಾ? ಇದು ನಾವು ಹೇಳಿದ ಲಕ್ಷಣ ಹಿಂಗೆಲ್ಲ ಕಾಮನ್ ಆಗಿ ನೋಡಿರ್ತೀವಿ, ಈ ತರ ಆಗಿದ್ರೆ. ಅಷ್ಟೇ ಅಲ್ಲದೆ ಈ ಜರ್ನಲೈಸ್ಡ್ ಏನಂತ ಹೇಳಿದ್ರೆ, ಮೆದುಳಿನ ಮೇಜರ್ ಪೋರ್ಷನ್ ಭಾಗದಲ್ಲಿ ಸ್ಪಾರ್ಕ್ ಬರ್ತಾ ಬರ್ತಾ ಸ್ಪ್ರೆಡ್ ಆಗಿ ಬರ್ತಕ್ಕಂಥದ್ದು ಒಂದು. ಸೊ ಇದರಲ್ಲಿ ಜುವಿನೈಲ್ ಅಟೋನಿಕ್ ಸೀಶಸ್, ಜುವಿನೈಲ್ ಕ್ಲೋನಿಕ್ ಸೀಶಸ್ ಈ ತರ ಹೇಳ್ತಾ ಹೋಗ್ಬೋದು. ಅಂದ್ರೆ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಪಟ ಪಟ ಪಟ ಪಟ ಹೊಡಿತಾನೆ ಇರ್ಬೋದು, ಅಥವಾ ಟೈಟ್ ಆಗಿ ಹಿಡ್ಕೊಂಡಿರ್ಬೋದು, ಎರಡು ಕೈ ಎರಡು ಕಾಲ್ನ ಸ್ಟಿಫ್ ಆಗಿ ಇಟ್ಕೊಂಡಿರ್ಬೋದು, ಅಥವಾ ಜರ್ಕ್ ಬಂದೋಗೋದು, ಮಯೋಕ್ಲೋನಿಕ್ ಜರ್ಕ್ಸ್ ಅಂತ ಹೇಳ್ತೀವಿ ನಾವು, ಅದು ನಿಟ್ಟು ಬೀಳೋದು ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ. ಸೊ ಇದೊಂದು. ಇನ್ನೊಂದು ಆಬ್ಸೆಂಟ್ ಸೀಶಸ್, ಜರ್ನಲೈಸ್ ಸೀಶಸ್ ಆಗಿರುತ್ತೆ. ಅಂದ್ರೆ ಈ ಮಕ್ಕಳಲ್ಲಿ ನೋಡಿರ್ತೀವಲ್ವಾ, ಈಗ ಶಾಲೆಯಲ್ಲಿ ಕೂತಿರ್ತಾರೆ, ಸುಮ್ನೆ ಎಲ್ಲೋ ಒಂದ್ ಕಡೆ ಆಬ್ಸೆಂಟ್ ಮೈಂಡೆಡ್ ಆಗಿ ಸುಮ್ನೆ ಕೂತ್ ಬಿಡೋದು, ಅಂದ್ರೆ ಒಂದೇ ಕಡೆ ದಿಟ್ಟಿಸಿ ನೋಡ್ತಾ ಕೂತ್ಕೊಂಡ್ಬಿಡೋದು. ಸೊ ಇದೊಂದು ಆಬ್ಸೆಂಟ್ ಸೀಶಸ್ ನಾವು ನೋಡಿರ್ತೀವಿ ಒಂದು. ಇನ್ನೊಂದು ಏನಂದ್ರೆ, ಚಿಕ್ಕದಾಗಿ ಬರ್ತಕ್ಕಂಥದ್ದು ಅಥವಾ ಫೋಕಲ್ ಸೀಶಸ್ ಅಂತ ಏನ್ ಹೇಳ್ತೀವೋ, ದೇಹದ ಒಂದು ಚಿಕ್ಕ ಭಾಗದಲ್ಲಿ ಬರ್ಬೋದು, ಒಂದು ಫೇಸ್ ಅಲ್ಲಿ ಅಷ್ಟೇ ಬರ್ಬೋದು, ಹಿಂಗೆ ಬಾಯಿ ಓರಿ ಆಗ್ಬಿಟ್ಟು ಅಲ್ಲೇ ಒಂದ್ ಸಣ್ಣದಾಗಿ ಹಿಂಗೆ ಜರ್ಕ್ ಹೊಡಿಯೋದು ಅದೊಂದು, ಅಥವಾ ಒಂದೇ ಕೈಯಲ್ಲಿ ಈ ತರ ಜರ್ಕ್ ಹೊಡಿಯೋದು, ಅಥವಾ ಸೆನ್ಸರಿ ಸೀಶಸ್ ಅಂತ ಹೇಳ್ತೀವಿ, ಕೈಯಲ್ಲೋ ಕಾಲಲ್ಲೋ ಒಂದ್ ಭಾಗದಲ್ಲಿ ಏಕಾಏಕಿ ಜುಮ್ ಜುಮ್ ಜುಮ್ ಜುಮ್ ಅಂತ ಬಂದ್ಬಿಟ್ಟು ಹೋಗೋದು. ಸೊ ಇದೆಲ್ಲ ಸಿಂಪಲ್ ಸೀಶಸ್ ಅಂತ ಹೇಳ್ತೀವಿ. ಇಲ್ಲೊಂದು ಏನಂದ್ರೆ, ಬಾಯಿ ಚಪ್ಪರ್ಸೋದು, ಏಕಾಏಕಿ ಚೆನ್ನಾಗಿರ್ತಾರೆ, ಸಡನ್ ಆಗಿ ಬಾಯಿ ಚಪ್ಪರ್ಸಕ್ ಶುರು ಆಗೋದು, ಕನ್ಫ್ಯೂಸ್ ಆಗಿ ಕಾಣಿಸ್ಕೊಳ್ಳೋದು, ಕೈಯೆಲ್ಲ ಹಿಂಗೆ ರಬ್ ಮಾಡೋ ಹಾಗೆ ಇಟ್ಕೊಂಡ್ಬಿಡೋದು, ಹ್ಯಾಂಡ್ ಆಟೋಮೆಟಿಸಮ್ ಅಂತ ಹೇಳ್ತೇವೆ. ಸೊ ಇದೊಂದು ರೀತಿ ಆಗಿರುತ್ತೆ, ಒಂದು ಕಾಂಪ್ಲೆಕ್ಸ್ ಪಾರ್ಷಿಯಲ್ ಸೀಶಸ್. ಇನ್ನೊಂದು ಸಿಂಪಲ್ ಪಾರ್ಷಿಯಲ್ ಸೀಶಸ್ ಅಂದ್ರೆ, ಪ್ರಜ್ಞೆ ಹೋಗ್ದೇನೆ ಸುಮ್ನೆ ಯಾವ್ದೋ ದೇಹದ ಒಂದ್ ಭಾಗದಲ್ಲಿ ಸ್ವಲ್ಪ ಹಿಂಗ್ ಜರ್ಕ್ ಹೊಡಿಯೋದಂಗಾಗೋದು. ಪ್ರಜ್ಞೆ ಇರುತ್ತೆ, ಗೊತ್ತಾಗ್ತಿರುತ್ತೆ ಅವ್ರಿಗೆ, ಕೈ ಸುಮ್ನೆ ಹಿಂಗೆ ಜರ್ಕ್ ಹೊಡಿತಾರೆ,
1: ಶೇಕ್ ಮಾಡ್ತಾ
0: ಶೇಕ್ ಮಾಡ್ತಾ ಇರ್ತಾರೆ. ಸೊ ಇದು ಒಂದು ಸಿಂಪಲ್ ಪಾರ್ಷಿಯಲ್ ಸೀಶಸ್ ಆಗಿರ್ಬೋದು. ಸೊ ಇದೆಲ್ಲ ಮೂರ್ಛೆ ರೋಗದ ಲಕ್ಷಣಗಳಾಗಿರುತ್ತೆ.
1: ತಾವ್ ಹೇಳಿದ್ರು ಪ್ರಾರಂಭಿಕ ಹಂತದಲ್ಲಿ ಮಕ್ಕಳಲ್ಲಿ, ಟೀನೇಜ್ ಗ್ರೂಪ್ ಅಲ್ಲಿ ಅಂತ ತಾವ್ ಹೇಳಿದ್ರೆ, ಅದೇ ರೀತಿಯಾಗಿ 40 ವರ್ಷ 35 ವರ್ಷ ಮಧ್ಯ ವಯಸ್ಕರಲ್ಲೂ ನಾವು ನೋಡ್ತಿರ್ತೀವಿ, ಎಲ್ಲ ರೋಡ್ ಸೈಡ್ ಅಲ್ಲಿ ಬಿದ್ದಿರ್ತಾರೆ, ಒದ್ದಾಡ್ತಾ ಇರ್ತಾರೆ, ಯಾವ ಕಾರಣಗಳಿಂದ ಅಂತ ಹೇಳಿ? ಅವ್ರಿಗೆ ಪ್ರಾರಂಭದಲ್ಲಿ ಎಲ್ಲ ಚೆನ್ನಾಗೇ ಇರ್ತಾರೆ, ಮಧ್ಯ ಆ ತರ ಆಗಿರುತ್ತೆ, ಹೇಗೆ ಅಂತ ಹೇಳಿ?
0: ಅದಕ್ಕೆ ಸುಮಾರು ಕಾರಣ ಇದೆ. ಈಗ ನಾವು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು ಏನಂದ್ರೆ, ಮದ್ಯಪಾನ ಸೇವನೆಯಿಂದ ಬರ್ತಕ್ಕಂಥದ್ದು. ಸೊ ಈ ಮದ್ಯಪಾನ ಸೇವನೆಯಿಂದ ಏನಾಗುತ್ತೆ, ಅವರಲ್ಲೂ ಫಿಟ್ಸ್ ಕಾಣಿಸುತ್ತೆ, ವಿಡ್ರಾಯಲ್ ಸೀಶಸ್ ತರ ನಾವ್ ಏನ್ ಹೇಳ್ತೀವೋ ಅದು. ಮದ್ಯಪಾನ ಸೇವನೆ ಮಾಡಿ ಸ್ವಲ್ಪ ಗ್ಯಾಪ್ ಬಿಟ್ಟಾಗ ಏನಾಗುತ್ತೆ, ವಿಡ್ರಾಯಲ್ ಸೀಶಸ್ ಬರುತ್ತಲ್ಲ, ಅದು ಕೂಡ ಒಂದು ಕಾರಣ ಆಗಿರುತ್ತೆ. ಸೊ ಅದನ್ನ ನಾವು ಚಿಕಿತ್ಸೆ ಕೊಡಬೇಕಾಗತ್ತೆ. ಈಗ ಅಂದ್ರೆ ಮದ್ಯಪಾನ ಸೇವನೆ ಒಂದು ನಿಲ್ಸ್ಬೇಕು, ಇನ್ನೊಂದ್ ಕಡೆ ಅವ್ರ ಅಡಿಕ್ಷನ್ ಅನ್ನ ನಿಲ್ಸ್ಬೇಕು, ಮತ್ತೆ ಅದರಿಂದ ಏನಾದ್ರು ಡ್ಯಾಮೇಜ್ ಆಗಿದ್ರೆ, ಆ ಕಾರಣದಿಂದ ಬೇರೆ ಏನಾದ್ರು ಮೆದುಳಿಗೆ ಡ್ಯಾಮೇಜ್ ಆಗಿದ್ರೆ ಅದರಿಂದನೂ ಆಗುತ್ತೆ. ಮದ್ಯಪಾನ ಹೆಚ್ಚು ಸೇವನೆ ಮಾಡೋದ್ರಿಂದ ಸ್ಟ್ರೋಕ್ ಎಲ್ಲ ಆಗೋ ಚಾನ್ಸಸ್ ಇರುತ್ತಲ್ವಾ? ಸೊ ಅದೊಂದು ಕಾರಣ. ಸೊ ಅದು ಈ ಮಿಡಲ್ ಏಜ್ ಗ್ರೂಪ್ಸ್ ಅಲ್ಲಿ ಇದೆಲ್ಲ ನೋಡ್ತೀವಿ. ಇನ್ನೂ ಕಾಮನ್ ಆಗಿ ನೋಡ್ತಕ್ಕಂಥದ್ದು ನಾ ಹೇಳಿದಾಗೆ ಪಾರ್ಶ್ವವಾಯು. ಪಾರ್ಶ್ವವಾಯು ಮುಂಚೆ ಎಲ್ಲ 60-65 ವರ್ಷ ನಂತರಕ್ಕೆ ಬರ್ತಕ್ಕಂಥದ್ದು, ಇತ್ತೀಚೆಗೆಲ್ಲ ಈ ಚಿಕ್ಕ ವಯಸ್ಸಲ್ಲೂ ನೋಡ್ತಾ ಇದ್ದೀವಿ ಪಾರ್ಶ್ವವಾಯು ಆಗೋದು. ಪಾರ್ಶ್ವವಾಯು ಏನೇನು ಕಾರಣ ಇದೆ ನಾವು ಹೇಳಿದಾಗೆ, ಒಂದು ಬಿಪಿ ಕಾರಣದಿಂದ ಬರುತ್ತೆ, ಶುಗರ್ ಕಾರಣದಿಂದ ಬರುತ್ತೆ, ಡಯಾಬಿಟೀಸ್. ಆಮೇಲೆ ಇನ್ನೊಂದೇನಂದ್ರೆ ಸ್ಥೂಲಕಾಯ, ತೂಕ ಜಾಸ್ತಿ ಇರೋದ್ರಿಂದ, ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗಿರೋದ್ರಿಂದ, ಅಥವಾ ಹಾರ್ಟ್ ಕಾಯಿಲೆಯಿಂದ, ಇಷ್ಟೆಲ್ಲಾ ಕಾರಣಗಳಿಂದನೂ ಸ್ಟ್ರೋಕ್ ಆಗುತ್ತೆ. ಸ್ಟ್ರೋಕ್ ಆಗಿ ಆ ಬ್ರೈನ್ ಡ್ಯಾಮೇಜ್ ಆಗಿ ಮತ್ತೆ ಫಿಟ್ಸ್ ಬರ್ಬೋದು. ಅದಕ್ಕೆ ಹೆಂಗೆ ಕಂಟ್ರೋಲ್ ಮಾಡೋದಂದ್ರೆ, ಇದೆಲ್ಲ ಕಂಟ್ರೋಲ್ ಮಾಡೋದು, ಬಿಪಿ ಕಂಟ್ರೋಲ್ ಮಾಡೋದು, ಶುಗರ್ ಕಂಟ್ರೋಲ್ ಮಾಡೋದು, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದು, ವೆಯ್ಟ್ ಮ್ಯಾನೇಜ್ಮೆಂಟ್ಸ್ ಮಾಡೋದು, ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೋಬೇಕು, ಜೀವನ ಶೈಲಿ ಚೆನ್ನಾಗಿ ಇಟ್ಕೋಬೇಕು. ಸೊ ಮದ್ಯಪಾನ ಸೇವನೆ ಮಾಡೋದ್ರಿಂದನೂ ಬರುತ್ತೆ, ಸ್ಮೋಕಿಂಗ್ ಇಂದನು ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅವೆರಡೂ ನಿಯಂತ್ರಣ ಮಾಡ್ಕೊಳ್ಳೋದು, ಮದ್ಯಪಾನ ಮತ್ತೆ ಧೂಮಪಾನ ಎರಡು ನಿಯಂತ್ರಣ ಮಾಡ್ಕೊಳ್ಳೋದು. ಸೊ ಇಷ್ಟೆಲ್ಲ ಫ್ಯಾಕ್ಟರ್ಸ್ ಮತ್ತೆ ಹಾರ್ಟ್ ಡಿಸೀಸ್ ಇದ್ರೆ ಅದನ್ನು ಟ್ರೀಟ್ಮೆಂಟ್ ಮಾಡೋದು, ಯಾಕಂದ್ರೆ ಹಾರ್ಟ್ ಟು ಬ್ರೈನ್ ತುಂಬಾ ಕನೆಕ್ಟೆಡ್ ಆಗಿರುತ್ತೆ. ಹಾರ್ಟ್ ಕಾಯಿಲೆಗೆ ಏನೇನು ಕಾರಣ ಇದೆಯೋ ಅದೇ ಕಾರಣಗಳು ಬ್ರೈನ್ ಸ್ಟ್ರೋಕ್ಗೆ ಕಾರಣ ಆಗಿರುತ್ತೆ ಎಷ್ಟೋ ಬಾರಿ, ಯಾಕಂದ್ರೆ ಇಲ್ಲಿ ರಕ್ತನಾಳ ಅಲ್ಲಿ ರಕ್ತನಾಳ, ಕರೆಕ್ಟ್ ಅಲ್ವಾ? ಸೊ ಒಂದಕ್ಕೊಂದು ಕನೆಕ್ಷನ್ ಇರೋದ್ರಿಂದ ಏನಾಗಿರುತ್ತೆ, ಇದನ್ನ ನಿಯಂತ್ರಣ ಪಡಿಸ್ಕೋಬೇಕಾಗತ್ತೆ, ಅವಾಗ ಕಾರ್ಡಿಯಂಬೋಲಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಅದನ್ನು ನಿಯಂತ್ರಣ ಪಡಿಸಬಹುದು. ಸೊ ಇಷ್ಟೆಲ್ಲ ಕಾರಣಗಳಿವೆ ಆ ಏಜ್ ಗ್ರೂಪ್ಸ್ ಅಲ್ಲಿ ಕಾಮನ್ ಆಗಿ. ಮತ್ತೆ ಇನ್ಫೆಕ್ಷನ್ಸ್ ಆಗೋದು, ಇನ್ಫೆಕ್ಷನ್ ಅನ್ನೋದು ತುಂಬಾ ಕಾಮನ್, ಈ ಟಿಬಿ ಇನ್ಫೆಕ್ಷನ್ಸ್, ಹೆಚ್ ಐ ವಿ ಇನ್ಫೆಕ್ಷನ್ಸ್ ನಂಜಾದಾಗ. ಸೊ ಏನಾಗುತ್ತೆ, ಟಿಬಿ ನಂಜಾದಾಗೂ ಅಲ್ಲಿ ತೊಂದರೆ ಆಗ್ಬೋದು ಅಲ್ವಾ? ಟ್ಯೂಬರ್ಕ್ಲೋಮಾ ಒಂದು ಗಡ್ಡೆ ಆಗ್ಬೋದು, ಅಥವಾ ನಂಜಾಗ್ಬೋದು, ಅಥವಾ ಈ ಬೇರೆ ಇನ್ಫೆಕ್ಷನ್ಸ್ ಆಗಿರ್ಬೋದು ತಲೆಯಲ್ಲಿ, ವೈರಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಅಥವಾ ಹೆಚ್ ಐ ವಿ ಇರೋ ಪೇಷಂಟ್ಸ್ಗೆ ಏನಾಗುತ್ತೆ, ಸ್ವಲ್ಪ ಬೇಗನೆ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್ ಆಗ್ಬೋದು, ಸಿ ಎನ್ ಎಸ್ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್. ಅದ್ರಲ್ಲಿ ಎಷ್ಟೋ ಕಾರಣಗಳಿದೆ, ಅದರಲ್ಲೂ ಬ್ರೈನ್ ಗಡ್ಡೆಗಳಾಗ್ಬೋದು, ನಂಜಾಗ್ಬೋದು, ಇದರಿಂದ ಏನಾಗುತ್ತೆ, ಬ್ರೈನ್ ಡ್ಯಾಮೇಜ್ ಆಗಿ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ತುಂಬಾ ಮುಖ್ಯ ಆಗಿರುತ್ತೆ. ಇವೆಲ್ಲ ಇನ್ಫೆಕ್ಷನ್ಸ್ ಅನ್ನೋದು ಆ ಏಜ್ ಗ್ರೂಪ್ ಅಲ್ಲಿ ಕಾಮನ್ ಆಗಿರುತ್ತೆ. ಮತ್ತೆ ಇವನ್ ಬ್ರೈನ್ ಟ್ಯೂಮರ್ಸ್ ನಾವು ನೋಡ್ತೀವಿ, ಮೆದುಳಿನ ಗಡ್ಡೆಗಳು, ಸೊ ಅವಾಗ್ಲೂ ಕೂಡ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಎಷ್ಟೊಂದು ಡಿಮಲೆಟಿ ಆಪರೇಟಿಂಗ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಬ್ರೈನ್ಗೆ ಸಂಬಂಧಪಟ್ಟಾಗೆ ಡ್ಯಾಮೇಜಸ್ ಆಗ್ತಕ್ಕಂಥದ್ದು. ಸೊ ಅವಾಗಲೂ ಕೂಡ ಯಾವಾಗ ಯಾವಾಗ ಬ್ರೈನ್ ಡ್ಯಾಮೇಜ್ ಯಾವ ಕಾರಣದಿಂದ ಆಗುತ್ತೋ, ಆ ಬ್ರೈನ್ ಡ್ಯಾಮೇಜ್ ಆಗಿದ್ರೆ ಅಲ್ಲಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಫಿಟ್ಸ್ ಬರಬಹುದು. ಮುಂದೊಂದು
1: ಕಾರಣಗಳು ಲಕ್ಷಣಗಳ ಜೊತೆಗೆ ಅದು ಬರದಲ್ಲೇ ಇರತಕ್ಕಂಥದ್ದಕ್ಕೆ ಯಾವ ಮುನ್ನೆಚ್ಚರಿಕೆ ಕ್ರಮ

0: ಅದನ್ನ ತಗೋಬೇಕು ಅಂತ ಹೇಳ್ತೀರಿ ಮೇಡಮ್?
1: ಈಗ ನಾನು ಹೇಳ್ದಾಗೆ ಚಿಕ್ಕ ಮಗುವಿಂದನೇ ಶುರು ಮಾಡ್ಕೋಣ ಅಲ್ವಾ. ನಾರ್ಮಲ್ ಆಗಿದ್ದಾರೆ, ಅವ್ರಿಗೇನು ಕಾಯಿಲೆ ಇಲ್ಲ, ಗರ್ಭಾವಸ್ಥೆಯಲ್ಲಿದ್ದಾರೆ, ಅವ್ರು ರೆಗ್ಯುಲರ್ ಚೆಕಪ್ ಮಾಡಿಸ್ಕೋತಾ ಇರ್ತಾರೆ. ಆ ಡೆಲಿವರಿ ಟೈಮ್ ಬಂದಾಗ ಏನಾಗುತ್ತೆ, ಮುಖ್ಯವಾಗಿ ಏನಂತ ಹೇಳಿದ್ರೆ ಹುಟ್ಟಿದ ಕೂಡಲೇ ಮಗು ಅಳಬೇಕು, ಅಳೋದ್ರಲ್ಲಿ ಡಿಲೇ ಆದಾಗ ನಾ ಹೇಳ್ದಾಗೆ ಅದು ಬಂದು ಕಾರಣ ಆಯ್ತು. ಸೊ ಆ ಡೆಲಿವರಿ ಟೈಮ್ ಅಲ್ಲಿ ಕೇರ್ ತಗೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಈಗಲೂ ಕೂಡ ಕೆಲವು ಹಳ್ಳಿಗಳಲ್ಲಿ ನೋಡ್ತೀವಿ ಮನೆಯಲ್ಲೇ ಡೆಲಿವರಿ ಆಗಿರುತ್ತೆ, ಸೊ ಅದು ಸರಿಯಾಗಿ ಆರೈಕೆ ಆಗಿರಲ್ಲ ಒಂದು. ಮತ್ತಿನ್ನೊಂದು ಏನಂದ್ರೆ, ಚಿಕ್ಕ ಮಗು ಹುಟ್ಟಿದ ಮೇಲೆ ಈಗ ಬ್ರೈನ್ ಅಲ್ಲಿ ಜಾಂಡಿಸ್ ಆಗೋದು ನೋಡಿರ್ತೀವಿ, ಆ ಕಾರಣದಿಂದನೂ ಆಗಿರ್ಬೋದು. ಇನ್ನೊಂದು ಈ ಟಾರ್ಚ್ ಇನ್ಫೆಕ್ಷನ್ಸ್ ಅನ್ನೋದು ನೋಡ್ತೀವಿ. ಟಾರ್ಚ್ ಇನ್ಫೆಕ್ಷನ್ಸ್ ಅಂದ್ರೆ ತಾಯಿಯ ಗರ್ಭಕೋಶದಲ್ಲಿ ಆಗೋ ನಂಜು ಮಗುಗೂ ಟ್ರಾನ್ಸ್ಫರ್ ಆಗುತ್ತೆ. ಸೊ ಒಂದು ತಾಯಿ ಆರೈಕೆ ಮುಖ್ಯ, ಮತ್ತೆ ತಾಯಿ ನ್ಯೂಟ್ರಿಷನ್, ತಾಯಿ ಆಹಾರದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಷ್ಟೋ ಸಾರಿ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಬೇಕು, ನಾವು ಅದಕ್ಕೆ ಫೋಲಿಕ್ ಆಸಿಡ್ ಎಲ್ಲ ಕೊಡ್ತೀವಲ್ವಾ, ವಿಟಮಿನ್ ಎಲ್ಲ ಕೊಡ್ತಾ ಇರ್ತೀವಿ ತಾಯಿಗೆ. ಪೌಷ್ಟಿಕ ಆಹಾರ ಜೊತೆಗೆ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ ತುಂಬಾ ಇಂಪಾರ್ಟೆಂಟ್ ಬ್ರೈನ್ ಡೆವಲಪ್ಮೆಂಟ್ ಗೆ. ಸೊ ಅದು ಸರಿಯಾಗಿ ಅವರು ತಮ್ಮ ಆಬ್ಸ್ಟ್ರಿಟಿಷನ್ಸ್ ನ ಅವ್ರನ್ನ ಮೀಟ್ ಮಾಡಿದಾಗ, ಅವರು ಕರೆಕ್ಟ್ ಆಗಿ ಅವರು ವಿಸಿಟ್ ಕೊಟ್ಟಾಗ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಅವ್ರು ಕರೆಕ್ಟ್ ಆಗಿ ಅದನ್ನ ಹೋಗಿ ಕನ್ಸಲ್ಟ್ ಮಾಡಿಕೊಂಡು ಏನೇನು ಮಾತ್ರೆ ತಗೊಳ್ಬೇಕು, ಯಾವಾಗ ಯಾವಾಗ ಅಲ್ಟ್ರಾಸೌಂಡ್ ಮಾಡಬೇಕು, ಅದನ್ನೆಲ್ಲ ಕರೆಕ್ಟ್ ಆಗಿ ಈ ಆಂಟಿನೇಟಲ್ ಕೇರ್ ಅಂತ ಏನ್ ಹೇಳ್ತೀವೋ, ಡೆಲಿವರಿಕ್ಕಿಂತ ಮುಂಚೆ ಆ ಕೇರ್

0: ಅದಕ್ಕೆ ಫೋಲಿಕ್ ಆಸಿಡ್ ಎಲ್ಲ ಕೊಡ್ತೀವಲ್ವಾ, ವಿಟಮಿನ್ ಎಲ್ಲ ಕೊಡ್ತಾ ಇರ್ತೀವಿ ತಾಯಿಗೆ. ಪೌಷ್ಟಿಕ ಆಹಾರ ಜೊತೆಗೆ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ ತುಂಬಾ ಇಂಪಾರ್ಟೆಂಟ್ ಬ್ರೈನ್ ಡೆವಲಪ್ಮೆಂಟ್ಗೆ. ಸೊ ಅದು ಸರಿಯಾಗಿ ಅವರು ತಮ್ಮ ತಮ್ಮ ಆಬ್ಸ್ಟ್ರಿಟಿಷನ್ಸ್ ನ ಅವ್ರನ್ನ ಮೀಟ್ ಮಾಡಿದಾಗ, ಅವರು ಕರೆಕ್ಟ್ ಆಗಿ ಅವರು ವಿಸಿಟ್ ಕೊಟ್ಟಾಗ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಅವರು ಕರೆಕ್ಟ್ ಆಗಿ ಅದನ್ನ ಹೋಗಿ ಕನ್ಸಲ್ಟ್ ಮಾಡಿಕೊಂಡು ಏನೇನು ಮಾತ್ರೆ ತಗೊಳ್ಬೇಕು, ಯಾವಾಗ ಯಾವಾಗ ಅಲ್ಟ್ರಾಸೌಂಡ್ ಮಾಡಬೇಕು, ಅದನ್ನೆಲ್ಲ ಕರೆಕ್ಟ್ ಆಗಿ ಈ ಆಂಟಿನೇಟಲ್ ಕೇರ್ ಅಂತ ಏನ್ ಹೇಳ್ತೀವೋ, ಡೆಲಿವರಿಗಿಂತ ಮುಂಚೆ ಆ ಕೇರ್ ಏನಿರುತ್ತೋ, ಆ ಸರಿಯಾದ ಮಾಹಿತಿ ಏನಿರುತ್ತೋ, ಸರಿಯಾದ ಕನ್ಸಲ್ಟೇಷನ್ಸ್ ಇರುತ್ತೋ, ಅದು ಕರೆಕ್ಟ್ ಆಗಿ ಮಾಡ್ಕೊಂಡಿದ್ರೆ ಏನಾಗುತ್ತೆ, ಈ ರೀತಿ ಫೋಲಿಕ್ ಆಸಿಡ್ ಡೆಫಿಷಿಯನ್ಸಿ ಅಥವಾ ವಿಟಮಿನ್ ಡೆಫಿಷಿಯನ್ಸಿಯಿಂದ ಆಗ್ತಕ್ಕಂಥದ್ದು ಅಥವಾ ಪೌಷ್ಟಿಕಾಂಶ ಕೊರತೆಯಿಂದ ಆಗ್ತಕ್ಕಂಥದ್ದು ಡ್ಯಾಮೇಜು ಮಗುಗೆ ಆಗಲ್ಲ. ಸೊ ಆ ಮೆದುಳಿನ ಡೆವಲಪ್ಮೆಂಟ್ ಅಲ್ಲಿ ಬೇಕಾಗುತ್ತೆ, ಈ ಫೋಲಿಕ್ ಆಸಿಡ್ ಎಲ್ಲ ಮೆದುಳಿನ ಡೆವಲಪ್ಮೆಂಟ್ ಅಲ್ಲಿ ಬೇಕಾಗಿರುತ್ತೆ. ಸೊ ಅದು ಸರಿಯಾಗಿ ಅವ್ರು ತಗೊಂಡಿಲ್ಲ, ಕರೆಕ್ಟ್ ಆಗಿ ಅವರು ಅವರು ಕನ್ಸಲ್ಟೇಷನ್ ಮಾಡಿಲ್ಲ, ಆಂಟಿನೇಟಲ್ ಕೇರ್ ತಗೊಂಡಿಲ್ಲ ಅಂದ್ರೆ ಮಗು ಮೆದುಳಿನ ಬೆಳವಣಿಗೆ ಅವ್ಯವಸ್ಥೆ ಆದಾಗ ಅದು ಮುಂದೆ ಅದು ಮಗುವಿನಲ್ಲಿ ಒಂದು ನಾ ಹೇಳಿದಾಗೆ ಮೂರ್ಛೆ ರೋಗ ಬರ್ತಾ ಹೋಗ್ಬೋದು. ಮೂರನೇದೇನಂತ ಹೇಳಿದ್ರೆ ಮದ್ಯಪಾನದಿಂದ, ಮದ್ಯಪಾನ ಟ್ರಿಗರ್ ಮಾಡುತ್ತೆ ಸೀಜರ್ಸ್ ನ. ಸೊ ಅದನ್ನ ತಡೆಗಟ್ಟಬೇಕಾಗತ್ತೆ, ಮದ್ಯಪಾನ ಸೇವನೆ ಅಭ್ಯಾಸ ಇರೋರಿಗೆ ಅದನ್ನ ತಡೆಗಟ್ಟಬೇಕು, ಅದೊಂದು ಕಾರಣ. ಸೊ ನಾಲ್ಕನೇದ ಅಂತ ಹೇಳಿದ್ರೆ ಈ ಒಂದು ಏಜ್ ಅಲ್ಲಿ ನಾನು ಹೇಳಿದ್ನಲ್ಲ, ಬ್ರೈನ್ ಇನ್ಫೆಕ್ಷನ್ಸ್ ಆದಾಗ, ಬ್ರೈನ್ ಇನ್ಫೆಕ್ಷನ್ಸ್ ನಂಜಾದಾಗ ಸರಿಯಾದ ಚಿಕಿತ್ಸೆ ಕರೆಕ್ಟ್ ಆಗಿ ತಗೊಳ್ಬೇಕು, ಇಲ್ಲಾದ್ರೆ ಏನಾಗುತ್ತೆ ಅದು ಮತ್ತೆ ಬ್ರೈನ್ ಡ್ಯಾಮೇಜ್ ಆಗುತ್ತೆ. ಮತ್ತೆ ಪಾರ್ಶ್ವವಾಯಿಗೆ ಸಂಬಂಧಪಟ್ಟ ಏನೇನು ಕಾರಣಗಳಿದೆಯೋ ಅದನ್ನೆಲ್ಲ ನಿಯಂತ್ರಣಗೊಳಿಸಬೇಕು, ನಾನು ಅವಾಗಲೇ ತಿಳಿಸಿದಾಗೆ. ಸೊ ಇವೆಲ್ಲ ಕಾರಣನ ನಿಯಂತ್ರಣಗೊಳಿಸಿದಾಗ ಏನಾಗುತ್ತೆ, ಬ್ರೈನ್ ಡ್ಯಾಮೇಜ್ ಆಗೋದಿಲ್ಲ, ಪದೇ ಪದೇ ಫಿಟ್ಸ್ ಬರೋದಿಲ್ಲ.
1: ಇಷ್ಟೆಲ್ಲ ಹೇಳಿದ್ರಿ ಮೇಡಮ್, ಬಂದಾಗ ಏನ್ ಮಾಡ್ಬೇಕು, ಎಲ್ಲೋ ಬಂದಿರುತ್ತೆ, ಯಾರಿಗೂ ಗೊತ್ತಿರಲ್ಲ, ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ತಾವು ಹೇಳ್ತಕ್ಕಂಥದ್ದು
0: ಇದು ತುಂಬಾ ಮುಖ್ಯ ಪ್ರಶ್ನೆ. ಯಾಕಂದ್ರೆ ಮೂರ್ಛೆ ರೋಗ ಕಾಯಿಲೆಗೆ ಸಂಬಂಧಪಟ್ಟಾಗೆ ಮಿತ್ಸ್ ಅಥವಾ ಮೂಢನಂಬಿಕೆಗಳು ಜಾಸ್ತಿ ಇದೆ, ಈಗ್ಲೂ ಸಹ ಇದೆ. ಸೊ ಏನದು ಮೂಢನಂಬಿಕೆ, ನಾನು ಹೇಳ್ತೀನಿ. ಫಸ್ಟ್, ಸಾಮಾನ್ಯವಾಗಿ ನೋಡಿರ್ತೀರಾ, ಯಾರಿಗಾದ್ರೂ ಫಿಟ್ಸ್ ಬಂದಿದ್ರೆ ಪೇಷಂಟ್ಸ್ ಬಂದು ಹೇಳ್ತಾರೆ, ಮನೆಯಲ್ಲಿ ಬಂತು ಮೇಡಮ್ ಫಿಟ್ಸ್ ಈ ತರ. ಅದಕ್ಕೆ ನಾವೇನ್ ಮಾಡಿದ್ವಿ, ಕೈಯಲ್ಲಿ ಒಂದು ರಾಡ್ ಕೊಟ್ವಿ ಹಿಡ್ಕೊಳ್ಳೋದಕ್ಕೆ, ಅಥವಾ ಒಂದು ಕೀ ಚೈನ್, ಬೈಕ್ ಕೀ ಚೈನೋ ಏನೋ ಕೈಯಲ್ಲಿ ಕೊಟ್ವಿ ನಾವು ಅದು ಹಿಡ್ಕೊಳ್ಳೋದಕ್ಕೆ. ಆಮೇಲೆ ಏನ್ ಮಾಡಿದ್ವಿ, ಹಲ್ಲು ತುಂಬಾ ಕಚ್ಕೋತಾ ಇದ್ರು, ಎಲ್ಲಿ ನಾಲ್ಗೆ ತುಂಬಾ ಕಚ್ಕೊಂಡು ಇದ್ ಮಾಡ್ಕೊಂಡ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲಿರೋ ಸ್ಪೂನ್ ನ ತಗೊಂಡು ಅದನ್ನ ಹಾಕಿ ಅದನ್ನ ಸೇವ್ ಮಾಡೋದಕ್ ಪ್ರಯತ್ನ ಪಟ್ವಿ, ನಾವು ಅದನ್ನ ಹಲ್ಲು ಕಚ್ಕೋಬಾರ್ದು ಅನ್ನೋದು. ಅಥವಾ ಆ ಟೈಮಲ್ಲಿ ನೀರ್ ಕುಡ್ಸೋದಕ್ ಪ್ರಯತ್ನ ಪಟ್ವಿ, ಅಥವಾ ಆ ಟೈಮಲ್ಲಿ ಏನೋ ಮಾತ್ರೆ ಕೊಡೋದಕ್ ಪ್ರಯತ್ನ ಪಟ್ವಿ. ಸೊ ಇದೆಲ್ಲ ತಪ್ಪು, ಇದೆಲ್ಲ ಮೂಢ ನಂಬಿಕೆಗಳು. ಇನ್ ಕೆಲವು ಕಡೆ ನಾವು ಕೇಳಿದೀವಿ, ಇನ್ನೇನ್ ಮೂಢನಂಬಿಕೆ ಅಂತ ಹೇಳಿದ್ರೆ, ನೀರುಳ್ಳಿ ಸ್ಮೆಲ್ ನ ಅದನ್ನ ಮೂಸ್ ನೋಡೋಕೆ ಕೊಡ್ತಾರೆ, ಅದನ್ನ ಸ್ಮೆಲ್ ನೋಡ್ಲಿ ಅಂತ ಹೇಳ್ಬಿಟ್ಟು, ಇದು ಮೂಢನಂಬಿಕೆ ಒಂದು. ಇನ್ನೂ ಎಕ್ಸ್ಟ್ರೀಮ್ಸ್ ಅಂದ್ರೆ ಏನಂದ್ರೆ, ಶೂ ಸ್ಮೆಲ್ ನೋಡೋದಕ್ಕೆ ಬಿಡ್ತಾರೆ ಆ ಮೂರ್ಛೆ ರೋಗ ಬರ್ತಿರೋರಿಗೆ. ಆಲ್ ದೀಸ್ ಆರ್ ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್, ಇದೆಲ್ಲ ಮೂಢನಂಬಿಕೆಗಳು ಅಥವಾ ಮೂಢನಂಬಿಕೆ ಪದ್ಧತಿಗಳು ಮೊದ್ಲಿಂದಾನು ನಡ್ಸ್ಕೊಂಡು ಬರ್ತಿರ್ತಕ್ಕಂಥದ್ದು. ಸೊ ಇದು ಸರಿಯಲ್ಲ. ಸೊ ನೀವ್ ಹೇಳಿದ ಪ್ರಶ್ನೆ ತುಂಬಾ ಚೆನ್ನಾಗಿತ್ತು. ಸೊ ಈಗ ಏನ್ ಮಾಡ್ಬೇಕು, ಆಯ್ತು ಇದೆಲ್ಲ ತಪ್ಪು ಅಂತ ಹೇಳಿದ್ರೆ, ಈಗ ಸರಿ ಯಾವ್ದು, ಕರೆಕ್ಟ್ ಆ ಪ್ರಶ್ನೆ ಬರುತ್ತಲ್ವಾ, ಏನ್ ಮಾಡ್ಬೇಕು ಒಬ್ಬ ವ್ಯಕ್ತಿಗೆ ಫಿಟ್ ಬಂದಿದೆ ಅಂತ ಹೇಳಿದ್ರೆ, ಎಲ್ಲೋ ಮನೆಯಲ್ಲೋ ರೋಡ್ ಸೈಡ್ ಅಲ್ಲೋ ಬಂದು ಬಿದ್ದಿದ್ದಾರೆ, ಎರಡು ಕೈ ಉಪ ಕಾಲು ಹೊಡ್ಕೋತಿದ್ದಾರೆ, ಏನ್ ಮಾಡ್ಬೇಕು ಆ ಟೈಮಲ್ಲಿ ಅಂದ್ರೆ, ಫಸ್ಟ್ ಅವ್ರೇನಾದ್ರು ರೋಡ್ ಅಲ್ಲಿ ಬಿದ್ದಿದ್ರೆ, ಅಲ್ಲಿ ಟ್ರಾಫಿಕ್ ಇರುತ್ತೆ, ಗಾಡಿಗಳು ಓಡಾಡ್ತಿರುತ್ತೆ, ಫಸ್ಟ್ ಥಿಂಗ್ ಏನ್ ಮಾಡ್ಬೇಕು ಅಂದ್ರೆ ಅವ್ರನ್ನ ರೋಡ್ ಸೈಡ್ ಅಲ್ಲಿ ಕರ್ಕೊಂಡು ಬರ್ಬೇಕು, ಒಂದು ಸೇಫ್ ಆಗಿರೋ ಜಾಗದಲ್ಲಿ ಕರ್ಕೊಂಡು ಬಂದು ಅವ್ರನ್ನ ಅಲ್ಲಿ ಮಲಗಿಸ್ಬೇಕು. ಒಂದು. ಎರಡನೇದಂತ ಹೇಳಿದ್ರೆ, ಅವ್ರದ್ದು ಬಟ್ಟೆ ತುಂಬಾ ಬಿಗಿಯಾಗಿ ಕಟ್ಕೊಂಡಿದ್ದಾರೋ ಅದು ಸ್ವಲ್ಪ ಫ್ರೀ ಮಾಡ್ಬೇಕು. ಮೂರನೇದು, ಜರ ಸುತ್ತಲೂ ಏನ್ ಮಾಡ್ತಾರೆ, ಏನಾದ್ರು ಯಾರೋ ಬಿದ್ದಿದ್ದಾರೆ ಅಂತ ಹೇಳುವಾಗ ಎಲ್ಲರೂ ಹಿಂಗೆ ಪೂರ್ತಿ ಆವರಿಸ್ಕೊಂಡ್ಬಿಡ್ತಾರೆ, ಪೂರ್ತಿ ಅವ್ರಿಗೆ ಉಸಿರಾಡೋಕೆ ಜಾಗ ಇರೋದಿಲ್ಲ ಆತರ ಎಲ್ಲರೂ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು, ಉಸಿರಾಡೋಕೆ ಸ್ವಲ್ಪ ಸ್ಪೇಸ್ ಕೊಡ್ಬೇಕು, ಅವ್ರಿಗೆ ಉಸಿರಾಡೋದಕ್ಕೆ ಜಾಗ ಮಾಡ್ಕೊಡ್ಬೇಕು ಅವ್ರಿಗೆ. ಮೂರನೇದು. ನಾಲ್ಕನೇದ ಏನಂತ ಹೇಳಿದ್ರೆ, ಸುತ್ತಮುತ್ತ ಯಾವ್ದಾದ್ರು ಹಾನಿಕಾರಕ, ಒಂದು ಕಲ್ಲೋ ಮುಳ್ಳೋ ಗಾಜಿನ ಪೀಸೋ ಏನೋ ಇದೆ ಅಂದ್ರೆ, ತಲೆ ಹೊಡ್ಕೋತಾ ಇರುತ್ತೆ, ಕೈ ಹೊಡ್ಕೋತಾ ಇರುತ್ತೆ ಜೋರ್ ಜೋರಾಗಿ, ಏನ್ ಮಾಡ್ತಾರೆ ಅವಾಗ, ಅದ್ರ ಮೇಲೆ ಏನಾದ್ರು ಕಲ್ ಮೇಲೆ ತಲೆ ಮೇಲೆ ಪೆಟ್ಟಾದ್ರೆ ಏನಾಗುತ್ತೆ, ಅದನ್ನು ಹಾನಿಕಾರಕ ಆಗಿರುತ್ತಲ್ಲ. ಸೊ ಆ ಸುತ್ತಮುತ್ತಲಿನ ಜಾಗದಲ್ಲಿ ಏನೇನಿದೆಯೋ ಅದನ್ನೆಲ್ಲ ದೂರ ಪಡಿಸ್ಬೇಕು, ಇಲ್ಲಾದ್ರೆ ಇನ್ನೂ ಸೇಫ್ ಆಗಿರೋ ಜಾಗದಲ್ಲಿ ಅವ್ರನ್ನ ಕರ್ಕೊಂಡು ಮಲಗಿಸ್ಬೇಕು. ಸೊ ಈಗ ಅವ್ರಿಗೆ ತಲೆಯಲ್ಲಿ ಕೈ ಕಾಲೆಲ್ಲ ಹೊಡ್ಕೋತಿರುವಾಗ ಏನಾಗುತ್ತೆ, ತುಂಬಾ ಹೊಡ್ಕೊಳ್ಳೋದ್ರಿಂದ ಡ್ಯಾಮೇಜ್ ಆಗ್ಬೋದಲ್ಲ ಕೈ ಕಾಲಿಗೆ ತಲೆಗೆಲ್ಲ. ಸೊ ಒಂದು ಸಾಫ್ಟ್ ಆಗಿರೋ ಬಟ್ಟೆ, ಯಾವ್ದು ಮೃದುವಾಗಿರೋ ಬಟ್ಟೆ, ಒಂದು ಹೆಣ್ಮಕ್ಳು ವೇಲೋ ಅಥವಾ ಕಾಟನ್ ಬಟ್ಟೆ ಏನಾದ್ರೂ ಇರುತ್ತಲ್ಲ, ಕಾಟನ್ ಬಟ್ಟೆನ ತಲೆ ಕೆಳಗಡೆ ಇಡೋದು ಅಥವಾ ಕೈ ಕಾಲೆಲ್ಲ ಹೊಡ್ತೀವಿ ಅದ್ರ ಕೆಳಗಡೆ ಇಟ್ಟಾಗ ಏನಾಗುತ್ತೆ, ಪೆಟ್ಟಾಗೋದಿಲ್ಲ ಅವ್ರಿಗೆ. ಸೊ ಆ ಟೈಮಲ್ಲಿ ಬಾಯಲ್ಲಿ ಏನು ಕೊಡಕ್ ಹೋಗ್ಬಾರ್ದು. ಯಾಕೆ, ಬಾಯಲ್ಲಿ ಕೊಟ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಉಸಿರಾಡೋ ಜಾಗ ಅವ್ರಿಗೆ ಎಚ್ಚರ ಇರೋದಿಲ್ವಲ್ಲ, ಉಸಿರಾಡೋ ಜಾಗಕ್ಕೆ ಹೋಗ್ಬಿಡುತ್ತೆ, ಅವಾಗ ಇನ್ನೂ ಡೇಂಜರಸ್, ಉಸಿರೆ ನಿಂತು ಹೋದಾಗ ಆಗ್ಬೋದು, ರೆಸ್ಪಿರೇಟರಿ ಡಿಸ್ಟ್ರೆಸ್ ಆಗ್ಬೋದು, ಆಸ್ಪಿರೇಷನ್ಸ್. ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂದ್ರೆ, ಪ್ರಜ್ಞೆ ಇಲ್ಲದೆ ಇರೋ ಟೈಮಲ್ಲಿ ಬಾಯಲ್ಲಿ ಏನು ಕೊಡಬಾರ್ದು, ಅಥವಾ ನೀರು ಕುಡಿಸೋದಾಗ್ಲಿ ಏನ್ ತಿನ್ಸೋದಾಗ್ಲಿ ಆ ಟೈಮಲ್ಲಿ ಮಾತ್ರೆ ಕೂಡ ನುಂಗ್ಸೋದಕ್ಕೆ ಪ್ರಯತ್ನ ಪಡಬಾರ್ದು, ಯಾಕಂದ್ರೆ ಅದು ಮಾತ್ರೆ ನುಂಗಿಸಿದ್ರೆ ಅದು ಉಸಿರಾಡೋ ಜಾಗದಲ್ಲೇ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನ ನೆಕ್ಸ್ಟ್ ಏನಂತ ಹೇಳಿದ್ರೆ, ಅವ್ರನ್ನ ಒಂದ್ ಬದಿಗೆ ತಿರುಗಿಸಿ ಮಲಗಿಸ್ಬೇಕು, ರೈಟೋ ಲೆಫ್ಟೋ ಒಂದ್ ಕಡೆ ತಿರುಗಿಸ್ಬಿಟ್ಟು ಮಲಗಿಸ್ಬೇಕು. ಸೊ ಅವಾಗೇನಾಗುತ್ತೆ, ಬಾಯಲ್ಲಿ ಜೊಳ್ ಬರ್ತಾ ಇರತ್ತಲ್ವಾ, ಅದೆಲ್ಲ ಇಳ್ಕೊಂಡು ಹೋಗುತ್ತೆ, ಆಸ್ಪಿರೇಷನ್ಸ್ ಆಗಲ್ಲ. ಮತ್ತೆ ಅದನ್ನ ಕೈ ಕಾಲು ಹೊಡಿತಿದ್ದಾರೆ ಅಂತ ಹೇಳಿದ್ರೆ, ಕೆಲವರು ಫೋರ್ಸಬಲಿ ಅವ್ರ ಮೇಲೆ ಕುತ್ಕೊಂಡು ಅದನ್ನ ಬಿಗಿಯಾಗಿ ಹಿಡಿದು ತಡೆಗಟ್ಟಕ್ಕೆ ಟ್ರೈ ಮಾಡ್ತಾರೆ, ಅದೇನು ಮಾಡಕ್ ಹೋಗ್ಬಾರ್ದು. ಅದ ತನ್ನ ಪಾಡಿಗೆ ತನ್ ಬರುತ್ತೆ, ಒಂದ್ ಕಡೆ ಮಗ್ಳು ಮಾಡಿ ಮಲಗಿಸ್ಬಿಟ್ರೆ ಏನಾಗುತ್ತೆ, ತನ್ನ ಪಾಡಿ ತನ್ನ ಎರಡ್ ಮೂರ್ ನಿಮಿಷ ಬಂದು ಅದು ನಿಂತ್ಬಿಡುತ್ತೆ, ಅವಾಗ ಬೇರೆ ಏನು ಮಾಡಕ್ ಹೋಗ್ಬಾರ್ದು. ಎರಡ್ ಮೂರ್ ನಿಮಿಷ ಬಂದಾದ್ಮೇಲೆ ಅದು ತನ್ನ ತಾನೇ ಕಡಿಮೆ ಆಗುತ್ತೆ, ಒಂದು

0: ಇಲ್ಲ, ಇದು ಕಂಟಿನ್ಯೂಸ್ ಹೊಡ್ಕೋತಾನೆ ಇದ್ದಾರೆ, ಅವರು ನಿಲ್ತಾನೆ ಇಲ್ಲ, ಅಥವಾ ದೇಹ ಎಲ್ಲ ನೀಲಿ ಆಗ್ತಾ ಇದೆ, ಅಥವಾ ಅವ್ರಿಗೆ ಉಸಿರಾಡಕ್ಕೆ ಏನೋ ವಿಪರೀತವಾಗಿ ಸಮಸ್ಯೆ ಕಾಣಿಸ್ತಿದೆ ಅಂತ ಹೇಳಿದಾಗ ಇಮಿಡಿಯೇಟ್ ಆಗಿ ಅವ್ರನ್ನ ಆಸ್ಪತ್ರೆಗೆ ತುರ್ತು ಈ ಎಮರ್ಜೆನ್ಸಿ ನಲ್ಲಿ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಚಾರ.
1: ಆದ್ರೆ ಈ ಒಂದು ಮೂರ್ಛೆ ರೋಗನ ಯಾಕೆ ನಾವೆಲ್ಲ ತಿಳ್ಕೋಬೇಕು ಅಂತ ತಾವು ಹೇಳ್ತಕ್ಕಂಥದ್ದು?
0: ಯಾಕೆ ತಿಳ್ಕೋಬೇಕು ಅಂದ್ರೆ, ನಾನು ಈಗಲಾಗ್ಲೇ ಹೇಳಿದಾಗೆ ಅದು ಬರ್ಡನ್. ಈಗ ಸುಮಾರು 1,000 ಜನದಲ್ಲಿ 3-5 ಜನಕ್ಕೆ ಫಿಟ್ಸ್ ಬರ್ಬೋದು, ಇಷ್ಟು ಚಾನ್ಸಸ್ ಜಾಸ್ತಿ ಇದೆ. ಸೊ ಇದು ಬರ್ಡನ್ ಅಲ್ವಾ? ಮತ್ತೆ ಎಪಿಲೆಪ್ಸಿ ನಾನು ಹೇಳಿದೆ 1% ಇದೆ ಈಗ. ಸೊ ಎಷ್ಟೊಂದು 80 ಮಿಲಿಯನ್ ಪ್ರಪಂಚಾದ್ಯಂತ ಈಗ ನಮ್ಮ ದೇಶದಲ್ಲೂ ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗ ಒಂದಲ್ಲ ಒಂದ್ ಕಾರಣದಿಂದ ಜಾಸ್ತಿ ಆಗ್ತಾ ಇದೆ ಬರ್ಡನ್, ಫಸ್ಟ್. ಸೆಕೆಂಡ್, ಯಾಕೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಜಾಗೃತಿ ಇಲ್ಲದೆ ಇರೋದು ಎರಡು, ನಾನು ಹೇಳಿದ್ನಲ್ಲ ಅದು. ಥರ್ಡ್ ಏನಂದ್ರೆ ಇದ್ರ ಬಗ್ಗೆ ಹೆಚ್ಚಾಗಿ ನಾವು ನೋಡಿದಿರೋದಂದ್ರೆ ಮೂಢನಂಬಿಕೆಗಳಲ್ಲಿ ಜಾಸ್ತಿ. ನಾಲ್ಕನೇದೇನಂತ ಹೇಳಿದ್ರೆ ಈ ಅಕ್ಸೆಸಿಬಿಲಿಟಿ ಕಡಿಮೆ ಇದೆ. ಈಗ ಪತ್ತೆ ಹಚ್ಚೋದು ಒಂದು ಅಂತ ಹೇಳಿದ್ರೆ, ಮೂರ್ಛೆ ರೋಗನ ಅಲ್ವಾ ಅಂತ ನಾನು ಹೇಳಿದಾಗ ಈ ಲಕ್ಷಣನೇ ಗೊತ್ತಿರಲ್ಲ, ಎಷ್ಟು ಸರಿ ಸರಿಯಾಗಿ ಪತ್ತೆ ಹಚ್ಚದೇ ಇರೋ ಹಾಗ, ಅಥವಾ ಇದ್ರ ಲಕ್ಷಣಗಳು ಸರಿಯಾಗಿ ಗುರುತಿಲ್ಲದೆ ಹೋಗದೆ ಇರುವಾಗ ಏನಾಗುತ್ತೆ, ಅದ ಮನೆಯಲ್ಲೇ ಉಳ್ಕೊಂಡ್ಬಿಡ್ತಾರೆ ಈ ತರ ಬಂದು ಬಂದು ಫಿಟ್ಸ್ ಬಂದು. ಅವಾಗ ಏನಾಗುತ್ತೆ, ಬ್ರೈನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಅವರಿಗೆ ಹಾನಿಕಾರಕ. ಅದು ಒಂದ್ ಕಾರಣಕ್ಕೆ ನಾವು ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ತಿಳ್ಕೋಬೇಕು. ಇನ್ನೊಂದ್ ಏನಂತ ಹೇಳಿದ್ರೆ, ಎಷ್ಟೋ ಜನ ಗೊತ್ತಿಲ್ಲ ಇದಕ್ಕೆ ಚಿಕಿತ್ಸೆ ಇದೆ ಅಂತ. 75-80% ಅಲ್ಲಿ ಬರೀ ಮಾತ್ರೆಯಿಂದ ಇದು ಸಂಪೂರ್ಣವಾಗಿ ಗುಣಪಡಿಸಬಹುದು. ಇನ್ನೊಂದೇನಂದ್ರೆ, ಅವರು ಮದುವೆ ಮಾಡ್ಕೊಳ್ಬಾರ್ದು, ಮಕ್ಕಳು ಮಾಡ್ಕೊಳ್ಬಾರ್ದು, ಇಲ್ಲಾದ್ರೆ ಮಗುಗೂ ಬಂದ್ಬಿಡ್ಬೋದು, ಇಷ್ಟೆಲ್ಲ ಮೂಢನಂಬಿಕೆಗಳಿದೆ. ಆತರ ಏನೂ ಇಲ್ಲ. ಫಿಟ್ಸ್ ಕಾಯಿಲೆ ಅನ್ನೋದು ಸಿಂಪಲ್ ಹೆಡ್ ಏಕ್ ಆಗಿರುತ್ತೋ ಅದೇ ರೀತಿ ಇದು ಕೂಡ. ಸರಿಯಾದ ಮಾಹಿತಿ ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಅವರು ಮದುವೆ ಮಾಡ್ಕೊಳ್ಬಹುದು, ಪ್ಲಸ್ ಅವ್ರಿಗೆ ನಾರ್ಮಲ್ ಆಗಿ ಗರ್ಭಿಣಿಯರು ಆಗ್ಬಹುದು, ನಾರ್ಮಲ್ ಮಗು ಕೂಡ ಅವ್ರು ಜನ್ಮ ಕೊಡ್ಬೋದು.
1: ಇಂತಹ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಕೊಡಬಹುದಾದಂತಹ ವಿಶೇಷ ಸೂಚನೆಗಳು ಯಾವ್ಯಾವುದು ಅಂತ ಹೇಳ್ತೀರಿ ಮೇಡಮ್?
0: ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆನೆ ಬಂದು ತಮ್ಮ ತಮ್ಮ ವೈದ್ಯರನ್ನ ಅವ್ರು ಸಂಪರ್ಕಿಸಿದಾಗ ಏನಾಗುತ್ತೆ, ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡಬಹುದು. ಫೈನ್, ಯು ಆರ್ ಪ್ಲಾನಿಂಗ್ ಪ್ರೆಗ್ನೆನ್ಸಿ, ನಾವು ನೆಕ್ಸ್ಟ್ ಏನೇನ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಒಂದು ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ಸ್ ಕೊಡ್ತೀವಿ ಮೆದುಳಿನ ಬೆಳವಣಿಗೆ ಚೆನ್ನಾಗಲಿ ಅಂತ. ಅವ್ರ ಮುಂಚೆ ಏನ್ ತಗೊಳ್ತಿದ್ರು ಫಿಟ್ಸ್ ಮಾತ್ರೆನ, ಅದ್ರಲ್ಲಿ ಬದಲಾವಣೆ ಮಾಡ್ತೀವಿ. ಯಾಕಂದ್ರೆ ಕೆಲವೊಂದು ಫಿಟ್ಸ್ ಮಾತ್ರೆಯಿಂದ ಟೆರೋಟೋಜೆನಿಕ್ ಆಗಿರುತ್ತೆ, ಅಂದ್ರೆ ಮಗುವಿಗೆ ಹಾನಿಕಾರಕ ಆಗಿರುತ್ತೆ. ಸೊ ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ಕೊಡಬಾರದು. ಸೊ ಅವಾಗ ಏನ್ ಮಾಡ್ತೀವಿ, ಅವ್ರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದಾರಂದೇನೆ ಮುಂಚೆನೆ ನಾವು ಬದಲಾವಣೆ ಮಾಡ್ಕೊಂಡ್ಬಿಡ್ಬೋದು, ಅವ್ರಿಗೆ ಸೇಫ್ ಆಗಿರೋ ಮಾತ್ರೆಗಳನ್ನ ಕೊಟ್ಬಿಡ್ಬೋದು ಆ ಹೆಣ್ಮಕ್ಳಿಗೆ. ಇನ್ನೊಂದೇನಂತ ಹೇಳಿದ್ರೆ, ಕೆಲವೊಂದು ಪ್ರೆಗ್ನೆನ್ಸಿ ಆದ್ಮೇಲೆ ಕೆಲವೊಂದು ವಿಶೇಷವಾಗಿ ಅಲ್ಟ್ರಾಸೌಂಡ್ ಮಾಡಿಸಬೇಕಾಗುತ್ತೆ. 16 weeks, 20 weeks, 22 weeks ನಾವು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಬೇಕಾಗುತ್ತೆ. ಯಾಕೆಂದ್ರೆ ಅನಾಮಲಿ ಸ್ಕ್ಯಾನ್ ಅನ್ನೋ ತುಂಬಾ ಮುಖ್ಯ ಆಗಿರುತ್ತೆ. ಅಂದ್ರೆ ಮಗು ಬೆಳವಣಿಗೆ ಸರಿಯಾಗಿ ಆಗಿದೆಯೋ ಇಲ್ವೋ, ಅದರಲ್ಲಿ ವ್ಯತ್ಯಾಸಗಳು ಆಗ್ತಾ ಇದೆಯೋ, ಮೆದುಳಿನ ಡೆವಲಪ್ಮೆಂಟ್ ಸರಿಯಾಗಿ ಆಗ್ತಾ ಇದೆಯೋ, ಅದನ್ನ ನೋಡೋದಕ್ಕೆ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಬೇಕಾಗುತ್ತೆ ಈ ಜೆನೆಟಿಕ್ ಟೆಸ್ಟ್ ನೋಡೋದಕ್ಕೆ. ಇದೆಲ್ಲ ಏನಕ್ಕೆ ಅಂದ್ರೆ ಸೇಫ್ ಆಗಿರ್ಲಿ ಅಂತ ಅಷ್ಟೇ. ಸೇಫ್ ಆಗಿ ಡೆಲಿವರಿ ಆಗ್ಲಿ, ಸೇಫ್ ಆಗಿ ಮಗು ಹುಟ್ಟಲಿ, ಅದಕ್ಕೇನು ಹಾನಿಕಾರಕ ಆಗಬಾರ್ದು. ಅಥವಾ ಒಂದ್ ವೇಳೆ ಮಗುವಿನ ಡೆವಲಪ್ಮೆಂಟ್ ಸರಿ ಆಗಿದೆಯೋ ಇಲ್ಲೋ ಅಂತ ಹೇಳೋದಕ್ಕಾದ್ರೂ, ತಿಳ್ಕೊಳ್ಳೋದಕ್ಕಾದ್ರೂ, ಅಥವಾ ಹಾನಿಕಾರಕ ಆಗ್ತಾ ಇದೆಯಾ ಅಂತ ಹೇಳೋಕಾದ್ರೂ, ನಮಗೆ ಇದೆಲ್ಲ ಹೆಚ್ಚಿನ ಜಾಗ್ರತೆ ವಹಿಸ್ಕೋಬೇಕಾಗತ್ತೆ. ಟ್ರೀಟ್ಮೆಂಟ್ ಆಕ್ಸೆಸಿಬಿಲಿಟಿ ಇರೋದಿಲ್ಲ, ಅಂದ್ರೆ ಅದಕ್ಕೆ ಸರಿಯಾದ ಮಾತ್ರೆ ತಗೊಳ್ಬೇಕು, ಅದು ಸಿಗತ್ತಾ, ತುಂಬಾ ಕಾಸ್ಟ್ಲಿ ಇರುತ್ತೆ ಮಾತ್ರೆಗಳೆಲ್ಲ, ಅಷ್ಟೊಂದೆಲ್ಲ 8 ವರ್ಷಗಳ ತನಕ ತಗೊಳಕ್ ಅನುಕೂಲ ನಮಗೆಲ್ಲ ಆಗತ್ತಾ ಇಲ್ವಾ ಅಂತ ಜನ ಎಷ್ಟು ಸರಿ ಅದು ಕೊಡಿಸಿರಲ್ಲ ಟ್ರೀಟ್ಮೆಂಟ್. ಹಂಗೇನು ಇಲ್ಲ, ಗೌರ್ಮೆಂಟ್ ಅಲ್ಲಿ ಎಲ್ಲಾ ಸಪ್ಲೈ ಇದೆ, ಎಲ್ಲಾ ರೀತಿ ಒಳ್ಳೊಳ್ಳೆ ಮಾತ್ರೆಗಳೇ ಗೌರ್ಮೆಂಟ್ ಅಲ್ಲೇ ಸಪ್ಲೈ ಸಿಗ್ತಾ ಇದೆ ಈಗ. ಸೊ ಆ ಭಯನೂ ಬೇಡ. ಮತ್ತೆ ಇನ್ನೊಂದೇನೆ, ಎಷ್ಟೋ NGO ಆರ್ಗನೈಸೇಷನ್, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಏನಿದೆ ಅದು ಫ್ರೀ ಆಗಿ ಮಾತ್ರೆಗಳನ್ನ ಕೊಡ್ತಾ ಇದಾರೆ ಫಿಟ್ ಕಾಯಿಲೆ ಇರೋರಿಗೆ. ಸೊ ಆ ಭಯ ಕೂಡ ಬೇಡ, ಮಾತ್ರೆ ಚಿಕಿತ್ಸೆ ಆಗತ್ತಾ ಇಲ್ಲ. ಅಥವಾ ಎಲ್ಲಾ ಮೂರ್ಛೆ ರೋಗ ಇರೋರಿಗೆ ಆಪರೇಷನ್ನೇ ಮಾಡಿಸಬೇಕು ಅಂತ ಹೇಳಿಲ್ಲ. ಅದು ಒಂದು ಇಂಪಾರ್ಟೆಂಟ್ ಆಗಿ ನಾನು ಏನು ಹೇಳಿದಾಗೆ 75%, 80% ಬರೀ ಮಾತ್ರೆ ಕರೆಕ್ಟ್ ಆಗಿ ತಗೊಂಡು ನಾವು ಹೇಳಿದಾಗ ಕರೆಕ್ಟ್ ಆಗಿ ತಗೊಂಡ್ಬಿಟ್ರೆ ಅದನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ಬಿಡ್ಬೋದು ಫಿಟ್ಸ್ ಕಾಯಿಲೆನ.
1: ಒಟ್ಟಾರೆಯಾಗಿ ತಾವು ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಿದ್ರೆ ಈ ಒಂದು ಮೂರ್ಛೆ ರೋಗನ ಸಂಪೂರ್ಣವಾಗಿ ಗುಣಪಡಿಸಬಹುದು ಅಂತ ಹೇಳ್ತೀರಾ ಮೇಡಮ್?
0: ಖಂಡಿತ ಖಂಡಿತ, ನಾನು ಹೇಳಿದಾಗೆ 75-80% ಸಂಪೂರ್ಣವಾಗಿ ಗುಣಪಡಿಸಬಹುದು, 10-20% ಸರ್ಜರಿ ಅಷ್ಟು.
1: ಕಾರ್ಯಕ್ರಮದ ಕಡೆಯದಾಗಿ ಈ ಒಂದು ಮೂರ್ಛೆ ರೋಗದ ಕುರಿತಾಗಿ ತಾವು ವೈದ್ಯರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್?
0: ಒಂದು ಸೋಷಿಯಲ್ ಸ್ಟಿಗ್ಮಾ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಮೂರ್ಛೆ ರೋಗಕ್ಕೆ ಸಂಬಂಧಪಟ್ಟ ಒಂದು ಸೋಷಿಯಲ್ ಸ್ಟಿಗ್ಮಾ ಏನಿದೆಯೋ, ಡೂ ನಾಟ್ ಡಿಸ್ಕ್ರಿಮಿನೇಟ್ ಅಂತಾನೆ ಹೇಳ್ತಾರೆ, ಒಂದ್ಸರಿ ಥೀಮ್ ಕೂಡ ಕೊಟ್ಟಿದ್ರು. ಸೊ ಏನಂತ ಹೇಳಿದ್ರೆ, ಅವ್ರನ್ನ ಬೇರೆ ಹಾಗೆ ಪರಿಗಣಿಸಬಾರ್ದು, ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಅದು ತುಂಬಾ ಸಹಜವಾದ ತೊಂದರೆನೆ. ಈಗ ತಲೆನೋವು ಹೇಗೋ, BP ಹೇಗೋ, ಶುಗರ್ ಹೇಗೋ, ಇದು ಹಾಗೇನೆ. ಇನ್ಫ್ಯಾಕ್ಟ್ ಏನಂತ ಹೇಳಿದ್ರೆ, ಈ ಮೂರ್ಛೆ ಬಂದಾಗ ಮಾತ್ರ ಆ ಮೂಮೆಂಟ್ ಅಲ್ಲಿ ಅವ್ರ ಕೈ ಕಾಲು ಪಟ ಪಟ ಹೊಡಿಬಹುದು ಮಾಡಬಹುದು. ಮಿಕ್ಕಿ ಟೈಮಲ್ಲಿ ದೇ ಆರ್ ಆಸ್ ನಾರ್ಮಲ್ ಆಸ್ ಎನಿಬಡಿ ಅಲ್ವಾ? ಬೇರೆಯವ್ರ ತರನೇ ಸಂಪೂರ್ಣ ನಾರ್ಮಲ್ ಅವರು ಆ ಮೂಮೆಂಟ್ ಅಲ್ಲಿ. ಮತ್ತಿದು ಯಾರಿಗಾದ್ರೂ ಬರ್ಬೋದು, ಚೆನ್ನಾಗಿರೋರಿಗೆ, ತುಂಬಾ ವಿದ್ಯಾವಂತರಿಗೆ, ತುಂಬಾ ಎಲ್ಲಾ ಚೆನ್ನಾಗಿರೋರಿಗೆ ಕೂಡ, ಆರೋಗ್ಯವಾಗಿರೋರಿಗೆ ಯಾವ್ದೋ ಒಂದು ಮೂಮೆಂಟ್ ಅಲ್ಲಿ ಬರುದು. ಫಸ್ಟ್ ಏನಂದ್ರೆ, ಅದು ಮೂರ್ಛೆ ರೋಗ ಬಂದ ತಕ್ಷಣ ಅದೊಂದು ದೊಡ್ಡ ಸೋಷಿಯಲ್ ಸ್ಟಿಗ್ಮಾ ಮಾಡಿ ಅದನ್ನ ತುಂಬಾ ಹೆಚ್ಚಾಗಿ ಮೂಢನಂಬಿಕೆಗಳನ್ನ ಅಸೋಸಿಯೇಟ್ ಮಾಡಿಬಿಟ್ಟು ಅವ್ರನ್ನ ರಿಸ್ಟ್ರಿಕ್ಟ್ ಮಾಡೋದಾಗ್ಲಿ ಅಥವಾ ಡಿಸ್ಕ್ರಿಮಿನೇಟ್ ಮಾಡೋದಾಗ್ಲಿ ಮಾಡಬಾರ್ದು. ಅದೊಂದು ತಿಳುವಳಿಕೆ ಪಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕೆಂಡ್ ಅಂತ ಹೇಳಿದ್ರೆ ನಾನು ಹೇಳಿದಾಗೆ ಇದಕ್ಕೆ ಚಿಕಿತ್ಸೆ ಇದೆ 75-80% ನಾನು ಹೇಳಿದಾಗೆ 75-80% ಕರೆಕ್ಟ್ ಆಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ರೆ ಸಂಪೂರ್ಣ ವಾಸಿ ಆಗುತ್ತೆ, ಸಂಪೂರ್ಣವಾಗಿ ನಾರ್ಮಲ್ ಆಗುತ್ತೆ. ಸೊ ಮಾತ್ರೆ ಬಿಡಬಾರ್ದು, ಸರಿಯಾಗಿ ತಗೊಳ್ಬೇಕು, ಸರಿಯಾಗಿ ಕನ್ಸಲ್ಟೇಷನ್ ಮಾಡಬೇಕು ಅಷ್ಟೇ.

0: ಇನ್ನು 20% ಅದೇನಿದೆಯೋ ತುಂಬಾ ಕಡಿಮೆ ಪ್ರಮಾಣ ಅವ್ರಿಗೆ ಮಾತ್ರ ಸರ್ಜರಿ, ಅದು ಕೂಡ ಗವರ್ಮೆಂಟಲ್ ಫೆಸಿಲಿಟಿ ಇದೆ. ಸರ್ಜರಿ ಮಾಡೋದ್ರಿಂದ 100% ಕಂಪ್ಲೀಟ್ ವಾಸಿ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಹಂಗಾಗಿ ಮೂರ್ಛೆ ರೋಗ ಇದೆ ಅಂದ ತಕ್ಷಣನೇ ಭಯ ಗಾಬರಿ ಆತಂಕ ಮಾಡ್ಕೊಳ್ದೇನೆ ಯಾರೋ ಹೇಳಿದ್ದ ಮೂಢನಂಬಿಕೆಗಳನ್ನ ಫಾಲೋ ಮಾಡದೇನೆ ಅದ್ರ ಬಗ್ಗೆ ಹೆಚ್ಚಿನ ಭಯ ಪಡ್ಕೊಳ್ದೇನೆ ವೈದ್ಯರಲ್ಲಿ ಹೋಗಿ ಅವ್ರಗಳಿಂದ ಇನ್ಫಾರ್ಮೇಶನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.
1: ಒಳ್ಳೆದು ಮೇಡಮ್, ತಾವು ಇದುವರೆಗೂ ಮೂರ್ಛೆ ರೋಗ ಕುರಿತಾಗಿ ಹೆಚ್ಚು ಮಾಹಿತಿಯನ್ನ ನಮ್ಮ ಕೇಳಿಕೊಂಡೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಮೂರ್ಛೆ ರೋಗ ಈ ಬಗ್ಗೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೂಪಾ ಕೆಜಿ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ, ಸಮಯ ಸರಿಯಾಗಿ 1:09 ಸೆಕೆಂಡ್ಗಳಾಗಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ, ಪಿಎಂ ಸ್ವನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ, ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.
5: ಕೇಳುಗರೆ, ಇವತ್ತು ನಾವು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಬೀದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯನಿರತ ಬಂಡವಾಳ ಸಾಲ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟು ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೇಂದ್ರ ವಲಯದ ಯೋಜನೆಯಾಗಿ 2020 ಸಾಲಿನ ಜೂನ್ ತಿಂಗಳ 1ನೇ ತಾರೀಕಿನಂದು ಆರಂಭಿಸಲಾಯಿತು. ಈ ಯೋಜನೆಯು ಮಾರಾಟಗಾರರಿಗೆ ತಮ್ಮ ವ್ಯವಹಾರಗಳನ್ನು ಪುನರಾರಂಭಿಸಲು ಮತ್ತು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಇದು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುತ್ತದೆ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ ಮತ್ತು ಇತರೆ ಸಣ್ಣ ಪ್ರಮಾಣದ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಆರ್ಥಿಕ ಏಣಿಯ ಮೇಲೇರಲು ಈ ವಲಯಕ್ಕೆ ಹೊಸ ಅವಕಾಶಗಳನ್ನು ತೆರೆಯುವ ಗುರಿಯನ್ನು ಹೊಂದಿದೆ. ಬೀದಿ ಬದಿ ವ್ಯಾಪಾರಿಗಳು ನಗರ ಅನೌಪಚಾರಿಕ ಆರ್ಥಿಕತೆಯ ಪ್ರಮುಖ ಘಟಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಗರವಾಸಿಗಳ ಮನೆ ಬಾಗಿಲಿಗೆ ಕೈಗೆಟುಕುವ ದರದಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಅವರನ್ನು ವಿವಿಧ ಪ್ರದೇಶಗಳಲ್ಲಿ ಸಂದರ್ಭಗಳಲ್ಲಿ ಮಾರಾಟಗಾರರು, ವ್ಯಾಪಾರಿಗಳು, ಥೇಲೆವಾಲ, ರೇಹಿವಾಲ, ಥೇಲಿ ಫಾಡ್ವಾಲ ಇನ್ನೂ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರು ಸರಬರಾಜು ಮಾಡುವ ಸರಕುಗಳಲ್ಲಿ ತರಕಾರಿಗಳು, ಹಣ್ಣುಗಳು, ತಿನ್ನಲು ಸಿದ್ಧವಾದ ಬೀದಿ ಆಹಾರ, ಚಹಾ, ಪಕೋಡಗಳು, ಬ್ರೆಡ್, ಮೊಟ್ಟೆ, ಜವಳಿ, ಉಡುಪು, ಪಾದರಕ್ಷೆಗಳು, ಕುಶಲಕರ್ಮಿಗಳ ಉತ್ಪನ್ನಗಳು, ಪುಸ್ತಕಗಳು, ಸ್ಥಾಯಿ ವಸ್ತುಗಳು ಸೇರಿವೆ. ಈ ಸೇವೆಗಳಲ್ಲಿ ಕ್ಷೌರಿಕ ಅಂಗಡಿಗಳು, ಚರ್ಮಕಾರರು, ಬೀಡಾ ಅಂಗಡಿಗಳು, ಬಟ್ಟೆ ಒಗೆಯುವ ಸೇವೆಗಳು ಕೂಡ ಸೇರಿವೆ. ಇನ್ನು ಈ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ ಕಾರ್ಯನಿರತ ಬಂಡವಾಳ ಸಾಲ, ಮೊದಲ ಟ್ರ್ಯಾಂಚ್ಗೆ 15,000 ವರೆಗಿನ ಸಾಲ 12 ತಿಂಗಳವರೆಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಎರಡನೇ ಭಾಗವಾಗಿ 25,000 ವರೆಗಿನ ಸಾಲ 18 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮೂರನೇ ಭಾಗವಾಗಿ 50,000 ವರೆಗಿನ ಸಾಲ 36 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮುಂದಿನ ಕಂತಿನಲ್ಲಿ ಸಕಾಲದಲ್ಲಿ ಅಥವಾ ಮುಂಚಿತವಾಗಿ ಮರುಪಾವತಿ ಮಾಡಬಹುದು. ಮುಂಚಿತವಾಗಿ ಮರುಪಾವತಿ ಮಾಡಿದರೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ. ಬಡ್ಡಿ ಸಹಾಯಧನ, ಸಾಲದ ಮೊತ್ತದ ಮೇಲೆ ವರ್ಷಕ್ಕೆ 7% ಸಬ್ಸಿಡಿ ಇರುತ್ತದೆ. ತ್ರೈಮಾಸಿಕವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದು ಸ್ಟ್ಯಾಂಡರ್ಡ್ NPA ಅಲ್ಲದ ಖಾತೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಯೋಜನೆಯು 31 ಮಾರ್ಚ್ 2033 ವರೆಗೆ ಮಾನ್ಯವಾಗಿರುತ್ತದೆ. ಇನ್ನು ಡಿಜಿಟಲ್

0: ಡಿಜಿಟಲ್ ವಹಿವಾಟು ಕ್ಯಾಶ್ ಬ್ಯಾಕ್. ಡಿಜಿಟಲ್ ವಹಿವಾಟುಗಳಿಗೆ ತಿಂಗಳಿಗೆ 100 ರೂಪಾಯಿವರೆಗೆ ಕ್ಯಾಶ್ ಬ್ಯಾಕ್ ಇರುತ್ತದೆ. ಸಾಲ ಖಾತರಿ ಬೆಂಬಲ, ಮೊದಲ ಕಂತಿನ ಸಾಲಕ್ಕೆ 31.87% ಖಾತರಿಯಾಗಿರುತ್ತದೆ. ಎರಡನೇ ಕಂತಿನ ಸಾಲಕ್ಕೆ 8.25% ಖಾತರಿಯಾಗಿರುತ್ತದೆ. ಮೂರನೇ ಕಂತಿನ ಸಾಲಕ್ಕೆ 6% ಖಾತರಿಯಾಗಿರುತ್ತದೆ. ಸಾಲ ನೀಡುವ ಸಂಸ್ಥೆಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. UPI ಲಿಂಕ್ಡ್ ರೂಪೇ ಕ್ರೆಡಿಟ್ ಕಾರ್ಡ್, ಆರಂಭಿಕ ಸಾಲದ ಮಿತಿಯು 10,000 ಆಗಿದ್ದು ಅದನ್ನು 30,000 ವಿಸ್ತರಿಸಬಹುದು. 5 ವರ್ಷಗಳವರೆಗೆ ಮಾನ್ಯತೆ ಇರುತ್ತದೆ. ಎರಡನೇ ಕಂತಿನ ಸಾಲವನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡಿದ ನಂತರ ಇದು ಲಭ್ಯವಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳು UELBಗಳು ನೀಡುವ ಮಾರಾಟದ ಪ್ರಮಾಣ ಪತ್ರ, ಗುರುತಿನ ಚೀಟಿಯನ್ನು ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳು, ಸಮೀಕ್ಷೆಯಲ್ಲಿ ಗುರುತಿಸಲಾಗಿರುವ ಆದರೆ ಮಾರಾಟದ ಪ್ರಮಾಣ ಪತ್ರ ಇಲ್ಲವೇ ಗುರುತಿನ ಚೀಟಿಯನ್ನು ನೀಡದ ಮಾರಾಟಗಾರರು, UELB ನೇತೃತ್ವದ ಗುರುತಿನ ಸಮೀಕ್ಷೆಯಿಂದ ಹೊರಗುಳಿದಿರುವ ಅಥವಾ ಸಮೀಕ್ಷೆ ಪೂರ್ಣಗೊಂಡ ನಂತರ ಮಾರಾಟವನ್ನು ಪ್ರಾರಂಭಿಸಿರುವ ಬೀದಿ ವ್ಯಾಪಾರಗಳಿಗೆ UELB ಇಲ್ಲವೇ ಪಟ್ಟಣ ಮಾರಾಟ ಸಮಿತಿಯು TVC ಆ ನಿಟ್ಟಿನಲ್ಲಿ ಶಿಫಾರಸು ಪತ್ರವನ್ನ LOR ನೀಡಿದೆ. UELBಗಳ ಭೌಗೋಳಿಕ ಮಿತಿಯಲ್ಲಿ ಮಾರಾಟ ಮಾಡುವ ಸುತ್ತಮುತ್ತಲಿನ ಅಭಿವೃದ್ಧಿ ಇಲ್ಲವೇ ಪೇರಿ ಅರ್ಬನ್ ಗ್ರಾಮೀಣ ಪ್ರದೇಶಗಳ ಮಾರಾಟಗಾರರಿಗೆ ಆ ನಿಟ್ಟಿನಲ್ಲಿ UELB TVCಯಿಂದ ಶಿಫಾರಸು ಪತ್ರವನ್ನ LOR ನೀಡಲಾಗಿದೆ. ಇನ್ನು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಗೆ ಬಂದರೆ ಆನ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು, ಆಫ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಹಂತ 1, https://pmswanidhi.mohua.gov.in ಇಲ್ಲಿ ಸಂಪರ್ಕಿಸಬಹುದು. ಹಂತ 2, ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾವನ್ನು ನಮೂದಿಸಿ ವಿನಂತಿ OTPಯನ್ನ ಕ್ಲಿಕ್ ಮಾಡಬಹುದು. ಮೂರನೇ ಹಂತ, ಯಶಸ್ವಿ ಲಾಗಿನ್ ಆದ ನಂತರ ಲಭ್ಯವಿರುವ ಆಯ್ಕೆಗಳಲ್ಲಿ ಮಾನ್ಯವಾದ ಮಾರಾಟಗಾರರ ವರ್ಗವನ್ನು ಆಯ್ಕೆ ಮಾಡಿ ನಮೂದಿಸಿ ಸಮೀಕ್ಷೆಯ ಉಲ್ಲೇಖ ಸಂಖ್ಯೆ SRN ಇದು ಕಡ್ಡಾಯವಾಗಿದೆ. ಹಂತ 4, ಈ ಮೂಲ ವಿವರಗಳನ್ನು ನಮೂದಿಸಿದ ನಂತರ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅದನ್ನು ಸಲ್ಲಿಸಬೇಕು. ಯಾವುದೇ ರೀತಿಯ ಸ್ಪಷ್ಟೀಕರಣ ಮತ್ತು ವಿವರವಾದ ಹಂತವಾರು ಪ್ರಕ್ರಿಯೆಗಾಗಿ ಬಳಕೆದಾರರ ಕೈಪಿಡಿ ನೋಡಬಹುದು. ಯಾವುದೇ ಪ್ರಶ್ನೆಗಾಗಿ ರಾಷ್ಟ್ರೀಯ ರಜಾ ದಿನಗಳನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೆ ಟೋಲ್ ಫ್ರೀ ಸಂಖ್ಯೆ ಅಂದರೆ 1800110119 ಕರೆ ಮಾಡಬಹುದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳೆಂದರೆ, ಮೊದಲ ಸಾಲಕ್ಕೆ A ಮತ್ತು B ವರ್ಗದ ಮಾರಾಟಗಾರರಿಗೆ ಮಾರಾಟದ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಗುರುತಿನ ಚೀಟಿ ಕೂಡ ಬೇಕಾಗಿರುತ್ತೆ. C ಮತ್ತು D ವರ್ಗದ ಮಾರಾಟಗಾರರಿಗೆ ಶಿಫಾರಸು ಪತ್ರ ಬೇಕಾಗಿರುತ್ತದೆ. ಇದರ ಜೊತೆಗೆ ಅಗತ್ಯವಿರುವ KYC ದಾಖಲೆಗಳೆಂದರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಪತ್ರ, ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಡ್, ಪ್ಯಾನ್ ಕಾರ್ಡ್ ಅಗತ್ಯವಾಗಿರುತ್ತದೆ. ಶಿಫಾರಸು ಪತ್ರಕ್ಕಾಗಿ ಖಾತೆ ಹೇಳಿಕೆ, ಪಾಸ್ ಪುಸ್ತಕದ ಪ್ರತಿಯನ್ನು ಹೊಂದಿರಬೇಕಾಗಿರುತ್ತದೆ. ಸದಸ್ಯತ್ವ ಕಾರ್ಡಿನ ಪ್ರತಿ, ಸದಸ್ಯತ್ವದ ಯಾವುದೇ ಪುರಾವೆಗಳು ಇರಬೇಕಾಗುತ್ತದೆ. ಮಾರಾಟಗಾರನಾಗಿ ಹಕ್ಕನ್ನು ದೃಢೀಕರಿಸಲು ಯಾವುದೇ ಇತರೆ ದಾಖಲೆಗಳು ಹೊಂದಿರಬೇಕಾಗಿರುತ್ತದೆ. UELBಗೆ ಸಲ್ಲಿಸಿದ ಮನವಿ ಪತ್ರ ಕೂಡ ಇಟ್ಟುಕೊಂಡಿರಬೇಕಾಗಿರುತ್ತದೆ. ಇನ್ನು ಎರಡನೇ ಸಾಲಕ್ಕೆ ಸಾಲದ ಮುಚ್ಚುವಿಕೆಯ ದಾಖಲೆ ಸಲ್ಲಿಸಬೇಕಾಗುತ್ತದೆ.
1: ಇದುವರೆಗೂ PM ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ, PM ಸ್ವನಿಧಿ, PM ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾ SM ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆಕಾಶವಾಣಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಪೊಲೀಸರು ಹೆಚ್ಚು ಜನಸ್ನೇಹಿ ಸಂವೇದನಾಶೀಲರಾಗಿರಬೇಕು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಲಹೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವಾಲಯ ತೀರ್ಮಾನ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟ್ರೀಯ ಕೃಷಿ ಸಮ್ಮೇಳನ ಉದ್ಘಾಟನೆ. ದೇಶಾದ್ಯಂತ ಇಂದು ಬಕ್ರೀದ್ ಹಬ್ಬ ಆಚರಣೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ವಾರ್ತೆಗಳ ವಿವರ. ಗ್ಯಾಂಗ್ಟಾಕ್ನ ಪಾಲ್ಜೋರ್ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಸಿಕ್ಕಿಂ ಪೊಲೀಸ್ ಪಡೆಗೆ ಪ್ರತಿಷ್ಠಿತ ರಾಷ್ಟ್ರಪತಿಗಳ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಈ ಪ್ರಶಸ್ತಿಯನ್ನು ಪಡೆದ ದೇಶದ 15ನೇ ರಾಜ್ಯ ಮತ್ತು ಈಶಾನ್ಯ ಭಾರತದ 3ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಸಿಕ್ಕಿಂ ಪಾತ್ರವಾಗಿದೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿಯವರು, ಪೊಲೀಸ್ ಪಡೆ ಹೆಚ್ಚು ನಾಗರಿಕ ಕೇಂದ್ರಿತವಾಗಿರಬೇಕು, ಜನರೊಂದಿಗೆ ವಿಶೇಷವಾಗಿ ಮಹಿಳೆಯರು, ಬಡವರು ಮತ್ತು ಮಕ್ಕಳೊಂದಿಗೆ ವ್ಯವಹರಿಸುವಾಗ ಪೊಲೀಸರು ಹೆಚ್ಚು ಸಂವೇದನಾಶೀಲರಾಗಿರಬೇಕು ಎಂದು ಸಲಹೆ ನೀಡಿದರು. ಸೈಬರ್ ಅಪರಾಧ, ಆನ್ಲೈನ್ ವಂಚನೆ ಇತ್ಯಾದಿ ಅಪರಾಧಗಳನ್ನು ಎದುರಿಸಲು ಪೊಲೀಸರು ಸಿದ್ಧವಾಗಿರಬೇಕು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಮತ್ತು ಅಪರಾಧಗಳನ್ನು ತಗ್ಗಿಸುವಲ್ಲಿ ಸಿಕ್ಕಿಂ ಪೊಲೀಸರ ಪಾತ್ರ ಶ್ಲಾಘನೀಯ ಎಂದು ಹೇಳಿದ್ದಾರೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳ ಬಗ್ಗೆ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಹಾಗೂ ಈ ರೀತಿಯ ಎಲ್ಲ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜಸ್ಥಾನದ ಬಿಕಾನೇರ್ನಲ್ಲಿ ನಡೆದ ಭದ್ರತಾ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಚಿವರು, ಭಾರತ ಪಾಕಿಸ್ತಾನ ಗಡಿಯಲ್ಲಿರುವ ರಾಜಸ್ಥಾನದ ಗಡಿ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಭದ್ರತಾ ಸಂಬಂಧಿತ ಸಮಸ್ಯೆಗಳನ್ನು ಪರಿಶೀಲಿಸಿದರು. ಎಲ್ಲಾ ಬ್ಯಾಂಕ್ಗಳು ಗಡಿ ಪ್ರದೇಶಗಳಲ್ಲಿ ಬ್ಯಾಂಕಿಂಗ್ ವಹಿವಾಟಿನ ಕಾನೂನು ಮತ್ತು ಆರ್ಥಿಕ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು, ದೊಡ್ಡ ವ್ಯಾಪಾರ ಸಂಸ್ಥೆಗಳನ್ನು ಹಾಗೂ ಅವುಗಳ ಹಣಕಾಸಿನ ಮೂಲಗಳನ್ನು ಪರಿಶೀಲಿಸಲು, ನಕಲಿ ಕಂಪನಿಗಳು ಮತ್ತು ಅವರ ಖಾತೆಗಳನ್ನು ಪತ್ತೆಹಚ್ಚಲು, ನಕಲಿ ಆಧಾರ್ ಕಾರ್ಡ್ಗಳನ್ನು ಗುರುತಿಸಲು ಮತ್ತು ಗಡಿಯಾಚೆಗಿನ ಕಳ್ಳ ಸಾಗಾಣಿಕೆಯನ್ನು ನಿಯಂತ್ರಿಸಲಿಕ್ಕೆ ಕೇಂದ್ರ ಗೃಹ ಸಚಿವಾಲಯ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ವಹಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಗುಜರಾತ್ಗೆ 3 ದಿನಗಳ ಭೇಟಿ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಭಾಗವಾಗಿ ಅವರು ನಾಳೆ ಗಡಿ ಜಿಲ್ಲೆ ಕಚ್ಗೆ ವಿಶೇಷ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಸಚಿವರು ಅಂತಾರಾಷ್ಟೀಯ ಗಡಿಯಲ್ಲಿರುವ ಅತ್ಯಂತ ಸೂಕ್ಷ್ಮ ಮತ್ತು ಕಾರ್ಯತಂತ್ರದ ಮಹತ್ವದ ಹರಾಮಿ ನಾಲಾ ಪ್ರದೇಶವನ್ನು ಪರಿಶೀಲಿಸಲಿದ್ದಾರೆ. ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಸ್ಥಾಪಿಸಿರುವ ಭದ್ರತಾ ವ್ಯವಸ್ಥೆಗಳನ್ನು ಪರಿಶೀಲಿಸಲು ಅವರು ಭೌಗೋಳಿಕವಾಗಿ ಸವಾಲಿನ ಮತ್ತು ಜೌಗು ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ಪ್ರಸ್ತುತ ಗಡಿ ಪರಿಸ್ಥಿತಿ, ಭದ್ರತಾ ಸನ್ನದ್ಧತೆ, ಸುಧಾರಿತ ತಂತ್ರಜ್ಞಾನದ ಬಳಕೆ ಮತ್ತು ಭದ್ರತಾ ಸಿಬ್ಬಂದಿಯ ಕಾರ್ಯಾಚರಣೆಯ ಸನ್ನದ್ಧತೆಯನ್ನು ಪರಿಶೀಲಿಸಲು ಸಚಿವ ಅಮಿತ್ ಶಾ ಅವರು ಬಿಎಸ್ಎಫ್ ಮತ್ತು ರಕ್ಷಣಾ ಸಂಸ್ಥೆಗಳ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಭಾರತ ಮತ್ತು ಚೀನಾ ಗಡಿ ಪ್ರದೇಶಗಳಲ್ಲಿನ ಪರಿಸ್ಥಿತಿಯನ್ನು ಪರಿಶೀಲಿಸಿ ಶಾಂತಿ ಮತ್ತು ನೆಮ್ಮದಿಯನ್ನು ಕಾಪಾಡುವಲ್ಲಿ ಆಗಿರುವ ಪ್ರಗತಿಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿವೆ. ಬೀಜಿಂಗ್ನಲ್ಲಿ ನಡೆದ ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯಕ್ಕಾಗಿ ಕಾರ್ಯವಿಧಾನದ 35ನೇ ಸಭೆಯಲ್ಲಿ ಉಭಯ ದೇಶಗಳು ಪರಿಸ್ಥಿತಿಯನ್ನು ಪರಿಶೀಲಿಸಿದವು. ಭಾರತೀಯ ನಿಯೋಗದ ನೇತೃತ್ವವನ್ನು ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಿತ್ ಘೋಷ್ ವಹಿಸಿದ್ದರು. ಚೀನಾದ ನಿಯೋಗದ ನೇತೃತ್ವವನ್ನು ಚೀನಾ ವಿದೇಶಾಂಗ ಸಚಿವಾಲಯದ ಗಡಿ ಮತ್ತು ಸಾಗರ ವ್ಯವಹಾರಗಳ ಇಲಾಖೆಯ ಮಹಾನಿರ್ದೇಶಕ ಹೌ ಯಾಂಗ್ಕಿ ವಹಿಸಿದ್ದರು. ಸಭೆಯಲ್ಲಿ ಗಡಿ ನಿರ್ಣಯ, ಗಡಿ ನಿರ್ವಹಣೆ ಮತ್ತು ಗಡಿಯಾಚೆಗಿನ ಸಹಕಾರಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಎರಡೂ ಕಡೆಯವರು ಚರ್ಚಿಸಿದರು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ 2026 ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಯುಜಿ ಪರೀಕ್ಷೆಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳು

0: ಮತ್ತು ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಪರೀಕ್ಷೆಗಳು ಈ ತಿಂಗಳ 31 ಮತ್ತು ಮುಂದಿನ ತಿಂಗಳ 6 ಮತ್ತು 7ರಂದು ನಡೆಸಲಾಗುವುದು. ಇಂದು ನಿಗದಿಯಾಗಿದ್ದ ಪರೀಕ್ಷೆಯನ್ನು ಬಕ್ರೀದ್ ಹಬ್ಬದ ಕಾರಣ ಮರು ನಿಗದಿಪಡಿಸಲಾಗಿದೆ. ಭಾನುವಾರ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಲಾಗಿದೆ. ಅವುಗಳನ್ನು ಎನ್ಟಿಎ ಅಧಿಕೃತ ಜಾಲತಾಣದಿಂದ ಡೌನ್ಲೋಡ್ ಮಾಡಬಹುದು. ಮುಂದಿನ ತಿಂಗಳ 6 ಮತ್ತು 7ರಂದು ಪರೀಕ್ಷೆ ನಡೆಯಲಿರುವ ಉಳಿದ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. 2 ದಿನಗಳ ಕಾರ್ಯಕ್ರಮದಲ್ಲಿ ವಿಷಯಾಧಾರಿತ ಚರ್ಚೆಗಳು, ರಾಜ್ಯವಾರು ಭಾಗವಹಿಸುವಿಕೆ, ಗುಂಪು ಚರ್ಚೆಗಳು ಹಾಗೂ ಕೃಷಿ ಮತ್ತು ಸಂಬಂಧಿತ ವಲಯಗಳಿಗೆ ಸಂಬಂಧಪಟ್ಟ ನಿರ್ಣಾಯಕ ವಿಷಯಗಳ ಕುರಿತು ಪ್ರಸ್ತುತಿಗಳು ನಡೆಯಲಿವೆ. ಸುಸ್ಥಿರ ಕೃಷಿ, ವರ್ಧಿತ ಉತ್ಪಾದಕತೆ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಮೂಲಸೌಕರ್ಯ ಬಲವರ್ಧನೆ ಮತ್ತು ರೈತರ ಸಮೃದ್ಧಿಯ ಮೇಲೆ ಕೇಂದ್ರೀಕರಿಸಿ ಮುಂಬರುವ ಮುಂಗಾರು ಋತುವಿನ ಕಾರ್ಯತಂತ್ರಗಳನ್ನು ಚರ್ಚಿಸುವ ಗುರಿಯನ್ನು ಈ ಸಮ್ಮೇಳನ ಹೊಂದಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷಾ ಮೌಲ್ಯಮಾಪನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳು ಬೆಳಕಿಗೆ ಬಂದ ನಂತರ ಮರು ಮೌಲ್ಯಮಾಪನ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸಿಬಿಎಸ್ಇ ಅಧಿಕಾರಿಗಳೊಂದಿಗೆ ನಡೆದ ಸಭೆಯ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಆನ್ಸ್ಕ್ರೀನ್ ಮಾರ್ಕಿಂಗ್ ಒಂದು ಪ್ರಗತಿಪರ ಸಾಧನವಾಗಿದ್ದು ಭಾರತದ ಅನೇಕ ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳು ಹಾಗೂ ಪ್ರಪಂಚಾದ್ಯಂತ ಹಲವಾರು ಸಂಸ್ಥೆಗಳು ಈ ವ್ಯವಸ್ಥೆಯತ್ತ ಸಾಗುತ್ತಿವೆ. ದೇಶದಲ್ಲಿ ಸಿಬಿಎಸ್ಇ ಈ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವುದು ಇದೇ ಮೊದಲು. ಸುಮಾರು 40 ಕೋಟಿ ಸ್ಕ್ಯಾನ್ ಮಾಡಿದ ಪುಟಗಳನ್ನು ಸಿಬಿಎಸ್ಇ ಮೊದಲ ಬಾರಿಗೆ ಒಎಸ್ಎಂ ಪ್ರಕ್ರಿಯೆಯ ಮೂಲಕ ಮೌಲ್ಯಮಾಪನ ಮಾಡಿದೆ ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಮಾಹಿತಿ ನೀಡಿದ್ದಾರೆ. ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವ ಈದ್ ಉಜ್ ಜುಹಾ ಬಕ್ರೀದ್ ಹಬ್ಬವನ್ನು ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಈ ಪವಿತ್ರ ಸಂದರ್ಭವು ಪ್ರವಾದಿ ಇಬ್ರಾಹಿಂ ಅವರ ಸಂಪೂರ್ಣ ನಂಬಿಕೆಯನ್ನು ಗೌರವಿಸುತ್ತದೆ ಮತ್ತು ಕುರ್ಬಾನಿ ಆಚರಣೆಯಿಂದ ಗುರುತಿಸಲ್ಪಟ್ಟಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈದ್ ಉಲ್ ಅದಾ ಹಬ್ಬದ ಸಂದರ್ಭದಲ್ಲಿ ಜನರಿಗೆ ಶುಭಾಶಯ ಕೋರಿದ್ದಾರೆ. ಈ ಹಬ್ಬವು ಭಕ್ತಿ, ತ್ಯಾಗ ಮತ್ತು ನಿಸ್ವಾರ್ಥತೆಯನ್ನು ಸಂಕೇತಿಸುತ್ತದೆ ಎಂದು ರಾಷ್ಟಪತಿಗಳು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಇಂದು ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಜನ್ಮ ವಾರ್ಷಿಕೋತ್ಸವ. ಈ ಹಿನ್ನೆಲೆಯಲ್ಲಿ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಸ್ಮರಿಸಿದ್ದಾರೆ. ವೀರ ಸಾವರ್ಕರ್ ಅವರ ಧೈರ್ಯ ಮತ್ತು ದೇಶಭಕ್ತಿ ಯಾವಾಗಲೂ ಜನರಿಗೆ ಸ್ಫೂರ್ತಿ ನೀಡುತ್ತದೆ. ವೀರ ಸಾವರ್ಕರ್ ಅವರ ಬುದ್ಧಿಶಕ್ತಿ ಮತ್ತು ಸಾಮಾಜಿಕ ಸುಧಾರಣೆಗೆ ಅವರ ಶ್ರಮ ಗಮನಾರ್ಹವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ಹೇಳಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ನಿರ್ಭೀತ ಯೋಧ ವೀರ ಸಾವರ್ಕರ್ ಅವರು ತಮ್ಮ ಇಡೀ ಜೀವನವನ್ನು ಮಾತೃಭೂಮಿಯ ಸೇವೆಗೆ ಮುಡಿಪಾಗಿಟ್ಟರು. ಅವರ ಜೀವನ ಮತ್ತು ಬರಹಗಳಿಂದ ರಾಷ್ಟ್ರ ಮತ್ತು ಸಿದ್ಧಾಂತದ ಮೇಲಿನ ಅಚಲ ಭಕ್ತಿಯ ನಿಜವಾದ ಅರ್ಥವನ್ನು ನಾವು ಕಲಿಯಬಹುದು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ವೀರ ಸಾವರ್ಕರ್ ಅವರು ಅಸ್ಪೃಶ್ಯತೆಯಂತಹ ಸಾಮಾಜಿಕ ಅನಿಷ್ಟಗಳನ್ನು ತೀವ್ರವಾಗಿ ವಿರೋಧಿಸಿದರು ಮತ್ತು ದೇಶದ ಜನರನ್ನು ಒಗ್ಗೂಡಿಸಿದರು. ಅವರ ಜೀವನವು ಮುಂದಿನ ಪೀಳಿಗೆಗೆ ಸದಾ ಮಾರ್ಗದರ್ಶನ ನೀಡುತ್ತದೆ ಎಂದು ಅವರು ತಿಳಿಸಿದರು. ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನದ ಅಗತ್ಯವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 51ನೇ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಸ್ವಚ್ಛ ಭಾರತ ಮಿಷನ್ 2.0 ಮಿಷನ್ ಮೂಲಸೌಕರ್ಯ ಸೃಷ್ಟಿಯನ್ನು ಮೀರಿ ಸಾಗಬೇಕು ಮತ್ತು ನಿಯಮಿತ ಮೇಲ್ವಿಚಾರಣೆ, ನಾಗರಿಕರ ಭಾಗವಹಿಸುವಿಕೆ ಮತ್ತು ವಿವಿಧ ಪಾಲುದಾರರ ನಡುವಿನ ಸಮನ್ವಯದ ಮೂಲಕ ಉತ್ತಮ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ತ್ಯಾಜ್ಯ ಸಂಸ್ಕರಣಾ ಘಟಕಗಳು ಮತ್ತು ಗೋವರ್ಧನ್ ಸ್ಥಾವರಗಳು ಸೇರಿದಂತೆ ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟ ಮೂಲಸೌಕರ್ಯಗಳನ್ನು ಪೂರ್ಣಗೊಳಿಸುವುದನ್ನು ತ್ವರಿತಗೊಳಿಸುವಂತೆ ರಾಜ್ಯಗಳಿಗೆ ಮನವಿ ಮಾಡಿದರು.

0: ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 9 ರಾಜ್ಯಗಳನ್ನು ಒಳಗೊಂಡಂತೆ ರೈಲ್ವೆ ವಿದ್ಯುತ್ ಮತ್ತು ರಸ್ತೆ ವಲಯಗಳಲ್ಲಿ ಸುಮಾರು 30,000 ಕೋಟಿ ರೂಪಾಯಿಗಳ ಮೌಲ್ಯದ 7 ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳನ್ನು ಪರಿಶೀಲಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೊಲೀಸರು ಹೆಚ್ಚು ಜನಸ್ನೇಹಿ ಸಂವೇದನಾಶೀಲರಾಗಿರಬೇಕು, ರಾಷ್ಟಪತಿ ದ್ರೌಪದಿ ಮುರ್ಮು ಸಲಹೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವಾಲಯ ತೀರ್ಮಾನ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನ ಉದ್ಘಾಟನೆ. ದೇಶಾದ್ಯಂತ ಇಂದು ಬಕ್ರೀದ್ ಹಬ್ಬ ಆಚರಣೆ, ರಾಷ್ಟಪತಿ ಉಪರಾಷ್ಟಪತಿ ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಇದು ನಿಮ್ಮ ನೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಸಮಯ 1:20 ಇದೀಗ ಕಾರ್ಯಕ್ರಮ ಉಲ್ಲಾಸ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಗೆ ಅವರು ಪ್ರಸ್ತುತಪಡಿಸುವ ಕರುಣಾಳುಬ ಬೆಳಕೆ, ಬಳಿಕ ಆರೋಗ್ಯ ಬಿಂದುವಿನಲ್ಲಿ ಪಂಚವಿಧ ಕಷಾಯ ಕಲ್ಪನಾ, ಈ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಎಸ್ಎಲ್ ಮೋಹನ್. ನಂತರ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನು ಆಲಿಸುವಿರಿ.
2: ವಿಶೇಷ ಆಯುರ್ವೇದ ತಪಾಸಣಾ ಶಿಬಿರವು ದಿನಾಂಕ 25/5/2026 30/6/2026 ನಡೆಯಲಿದ್ದು, ಬೆಳಗ್ಗೆ 9:00 to 9:30 ಉಚಿತ ತಪಾಸಣೆ ಸೌಲಭ್ಯ ಲಭ್ಯವಿರುತ್ತದೆ. ಈ ಶಿಬಿರದಲ್ಲಿ ತಪಾಸಣೆ ಹಾಗೂ ಸಲಹೆಗಳನ್ನು ಅನುಭವಿ ವೈದ್ಯರಾದ ಡಾಕ್ಟರ್ ನವೀನ್ ಬಿ ಸಜ್ಜನ್ ಹಾಗೂ ಡಾಕ್ಟರ್ ಜಗದೀಶ್ ಎಲ್ ಅವರು ನೀಡಲಿದ್ದಾರೆ. ಸ್ಥಳ ಸುಶ್ರುತ ಆಯುರ್ವೇದ ಆಸ್ಪತ್ರೆ, ರೇವತಿ ಲಾಡ್ಜ್ ಹತ್ತಿರ, ಚಿತ್ರದುರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971000247444 ಹಾಗೂ 9513908555.
1: ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಇಂದು ಪ್ರಸಾರವಾಗಲಿರುವಂತಹ ಗೀತೆಗಳು ಯಾವ್ದಿರಬಹುದು ಅಂತ ನೀವೆಲ್ಲರೂ ಕಾತರದಿಂದ ಕಾಯ್ತಿದ್ರಿ ಅಲ್ವಾ? ಹೇಳ್ತೀನಿ ಇದೀಗ ಸ್ನೇಹಲೋಕ ಚಿತ್ರದಿಂದ ಈ ಸುಮಧುರ ಗೀತೆ.

0: ಕೇಳಿದ್ರೆ ಸುಮಧುರ ಗೀತೆಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9448640273 ಸಂಜೆ 4 ಗಂಟೆ ನಂತರ ಕಳಿಸಿಕೊಡಿ. ಕೇಳಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳಲ್ಲಿ ನಿಮ್ಮ ಸಂದೇಶಗಳನ್ನ ಹಾಗೆ ಸುಮಧುರ ಗೀತೆಗಳನ್ನ.
1: 2026-27 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪಾಸಾದವರಿಗೆ ಆಶಾಕಿರಣ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಆಶಾಕಿರಣ ಚಿತ್ರದುರ್ಗ ಫೇಸ್ಬುಕ್ ಪೇಜ್ ಮೂಲಕ ಅರ್ಜಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ಈ ತಿಂಗಳ 30ನೇ ತಾರೀಕಿನೊಳಗೆ ಅರ್ಜಿ ಸಲ್ಲಿಸಬಹುದು. ಸ್ಥಳ ಆಶಾಕಿರಣ, ವಿಟಿ ಎಕ್ಸ್ಟೆನ್ಷನ್, ಚಿತ್ರದುರ್ಗ. ಮೊಬೈಲ್ ಸಂಖ್ಯೆ 9591755.

0: 333 ಅಥವಾ 701-922-4663. ಶುಭ ಕೋರುತ್ತಾರೆ ಸರೋಫ್ ಎಂ ಹುಚ್ಚರಾಯ ಶೆಟ್ಟಿ, ಚಂದ್ರಶೇಖರ್ ಶೆಟ್ಟಿ ಜುವೆಲ್ಲರ್ಸ್, ಸಂತೆಪೇಟೆ, ಚಿತ್ರದುರ್ಗ.
1: ಕೇಳಿದ್ರೆ ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ಯಾವ ಪ್ರಶ್ನೆಯನ್ನು ಕೇಳಬಹುದು ಅಂತ ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀರಿ ಅಲ್ವಾ? ಹೌದು, ವಾಣಿ ಬಂದಿದ್ದಾಳೆ ಅಂದರೆ ನಿತ್ಯ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರು ಪ್ರಶ್ನೆಯನ್ನು ಹೊತ್ತು ತಂದಿರಬಹುದು ಅಂತ ನೀವೆಲ್ಲ ಕಾತರದಿಂದ ಕಾಯ್ತಾ ಇರಬಹುದು. ತಂದಿದ್ದೇನೆ ಇಂದು ಕೂಡ. ಇಂದು ನಾನು ತಂದಿರುವ ಪ್ರಶ್ನೆ ಏನು ಅಂದರೆ, ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಮಾಡುವ ತಿಂಡಿಗಳಲ್ಲಿ ಪೂರಿ, ಸಮೋಸಾ, ಪಕೋಡ, ಹಪ್ಪಳ ಹೀಗೆ ಎಣ್ಣೆಯಲ್ಲಿ ಕರೆಯುವಂತಹ ತಿಂಡಿಗಳು ಇದ್ದೇ ಇರುತ್ತೆ ಅಲ್ವಾ? ನಿಮ್ಮ ಬಾಯಲ್ಲಿ ನೀರು ಬರ್ತಿದೆ ಅಂತ ಕೂಡ ನಂಗೆ ಗೊತ್ತು. ಆದರೆ ಪ್ರಶ್ನೆ ಏನು ಅಂತ ತಲೆಯಲ್ಲಿ ಕೂಡ ಬಿಟ್ಕೊಂಡಿದ್ದೀರಿ. ಕೇಳಿದ್ರೆ ನಿಮಗೆ ತಿಳಿದಿರುವ ಹಾಗೆ ಒಮ್ಮೆ ಕರಿಯಲು ಬಳಸಿದ ಎಣ್ಣೆನ ಮತ್ತೆ ಬಿಸಿ ಮಾಡಿ ಕರಿಯೋದು ಕರಿಬಾರದು ಅನ್ನೋ ನಿಮಗೆಲ್ಲ ಗೊತ್ತಿರಬಹುದು. ಆದರೆ ಯಾಕೆ ಕರಿಬಾರದು ಅನ್ನೋಂಥ ವಿಷಯ ನಿಮಗೇನಾದರೂ ಗೊತ್ತಾ? ಅದ್ಯಾಕೆ ಅಂತ ನೀವು ನನಗೆ ಸಂದೇಶದ ಮೂಲಕ ಕಳಿಸಿಕೊಡಿ. ಒಮ್ಮೆ ಕರಿಯಲು ಬಳಸಿದ ಎಣ್ಣೆಯನ್ನು ಮತ್ತೆ ಬಿಸಿ ಮಾಡಿ ಕರಿಯಲು ಉಪಯೋಗಿಸಬಾರ್ದು. ರಾಸಾಯನಿಕವಾಗಿ ಯಾಕೆ ಅದನ್ನು ಉಪಯೋಗಿಸಬಾರ್ದು ಅನ್ನುವಂಥದ್ದು ವಿಜ್ಞಾನದ ಪ್ರಕಾರ ಯಾಕೆ ಅಂತ ನಿಮಗೆ ಗೊತ್ತಿದ್ರೆ ಅದನ್ನು ಕೂಡಲೇ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಗೆ ಕಳುಹಿಸಿಕೊಡಿ. ಒಮ್ಮೆ ಬಿಸಿ ಮಾಡಿ ಬಳಸಿದಂತಹ ಕರಿದ ಎಣ್ಣೆನ ಮತ್ತೆ ಉಪಯೋಗಿಸಬಾರ್ದು, ಅದು ಯಾಕೆ ಅನ್ನುವಂಥ ಉತ್ತರ ನಿಮಗಿಂದ ನನಗೆ ಬರಲಿ ಅಂತ ಹೇಳ್ತಾ ಇದೀಗ ಉಲ್ಲಾಸ ಕಾರ್ಯಕ್ರಮದಲ್ಲಿ ಒಂದು ಭಾವಗೀತೆಯನ್ನು ಕೇಳಿಕೊಂಡು ಬರೋಣ. ನತ್ತೆ ಭಾವಗೀತೆಗಳನ್ನು ಕೇಳುವ ಸಮಯದಲ್ಲಿ ನಿಮ್ಮ ಸಂದೇಶಗಳನ್ನು ನಾನು ಓದ್ತೇನೆ ಅಂತ ಹೇಳ್ತಾ ಅರ್ಚನಾ ಉಡುಪ ಅವರು ಹಾಡಿರುವ ಗೀತೆಯನ್ನು ಇದೀಗ ಕೇಳೋಣ. ರಂಜನಿ ಪ್ರಭು ಅವರು ರಚಿಸಿರುವ ಈ ಭಾವಗೀತೆಗೆ ಉಪಾಸನ ಮೋಹನ್ ರಾಗ ಸಂಯೋಜಿಸಿದ್ದಾರೆ. ನೀನು ನನಗೆ ಅಮ್ಮನ ಮಡಿಲು ಅನ್ನುವ ಭಾವಗೀತೆ.

0: ಜೀಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕೇಳುಗರೆ, ಇಂದು ಸಂಜೆ 5:30 ನಮ್ಮ ನಿಲಯದಿಂದ ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಿ 9448640273 ಹಾಗೆ ಇನ್ನೊಂದು 9141970272 ಕೇಳಿ. ಈ ಸಂಜೆ 5:30 ನಮ್ಮ ನಿಲಯದಿಂದ ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ. ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಕರುಣಾಳು ಬಾಬೆಳಕೆ.
4: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
5: ಆಫೀಸ್ನಲ್ಲಿ ತುಂಬಾ ಒತ್ತಡ, ಸಾಹೇಬ್ರಿಗೆ ಬೇಜಾರು, ಯಾರಿಗೂ ಕೆಲಸದ ಬಗ್ಗೆ ಜವಾಬ್ದಾರಿನೇ ಇಲ್ಲ. ಎಲ್ಲಾನು ತಾನೇ ಒದ್ದಾಡ್ಕೊಂಡು ಮಾಡಬೇಕು, ಪ್ರತಿಯೊಬ್ಬರು ಬೆನ್ನು ಹತ್ತಬೇಕು, ಕೆಲಸ ಮಾಡಿಸ್ಬೇಕು. ಅದಿಲ್ಲದೆ ಮೇಲಿದ್ದಾರಲ್ಲ ಆಫೀಸರ್ಸು, ಅವ್ರ ಕುದುರೆ ಮೇಲೆ ಕುಳಿತಿರೋ ಹಂಗೆ ಆಯ್ತಾ ಆಯ್ತಾ ಬೇಗ ಕಳಿಸಿ ಬೇಗ ಕಳಿಸಿ ಅಂತ ಚೌಟಿ ಹಿಡ್ಕೊಂಡು ನಿಂತಿರ್ತಾರೆ. ಸಾಯಂಕಾಲ ಆಗೋವರೆಗೂ ಗಾಣದೆತ್ತಿನ ಹಂಗೆ ದುಡಿದು ಸುಸ್ತಾಗಿ ವಯಸ್ಸಾದಂಗೆ ಆಗ್ಬಿಡ್ತಿತ್ತು. ಹೀಗೆ ಚಿಂತೆಯ ಸರಪಳಿನ ತಲೆ ಮೇಲೆ ಹೊತ್ಕೊಂಡು ಸಾಹೇಬರು ಮನೆ ಕಡೆ ಓಡಿದರು. ಮನೆ ಹತ್ರ ಬಂದು ನೋಡ್ತಾರೆ, ಮನೆ ಗೇಟ್ ತೆಗೆದಿದೆ. ಛೇ, ಏನು ಬೇಜವಾಬ್ದಾರಿ ಹೆಂಗಸು, ಹೆಂಡ್ತಿ ಬುದ್ಧಿ ಇಲ್ಲ, ಗೇಟ್ ತೆಗೆದಿಟ್ರೆ ದನ ಒಳಗೆ ಬಂದು ಗಿಡ ತಿನ್ನಲ್ವಾ ಅಂತಾನೆ ಬೈಕೊಂಡು ಗೇಟ್ ಹಾಕೊಂಡು ಒಳಗೆ ಬಂದು ನೋಡ್ತಾರೆ. ಏನು ಗದ್ದಲ ಅದು, ಅಲ್ಲಿ ನೋಡಿದ್ರೆ ಮಕ್ಕಳು ಮಣ್ಣಲ್ಲಿ ಕುಪ್ಪಳಿಸಿ ಬಿದ್ದು ಆಟ ಆಡ್ತಿದ್ದಾರೆ. ತನ್ನ ಮಕ್ಕಳು ಅಂತೂ ಗುರುತೇ ಹತ್ತಲ್ಲ, ಅಷ್ಟು ಕೊಳಕಾಗಿದ್ದಾರೆ. ಅದೇನು ಬಟ್ಟೆ, ಅದೇನು ತಲೆ ಗಂಟಿದ್ರು ರಾಡಿ. ಏಯ್ ರೆಡಿ, ಒಳಗೆ ನಿಮ್ಮ ಮುಖ ನೋಡ್ಕೊಳ್ಳಿ, ಏನಾಗಿದ್ದೀರಿ, ಹೇಗಾಗಿದ್ದು, ನೋಡ್ಕೊಳ್ಳಿ ಮುಖ ನಿಮ್ಮದು, ನಟ್ರಿ ಒಳಗೆ ಅಂತ ಕೂಕೊಂಡು ಸಾಹೇಬರು ಒಳಗೆ ಕಾಲಿಟ್ರು. ಮನೆಯೊಳಗೆ ಹಾಲಲ್ಲಿ ಕಾಲಿಡ್ತಾರೆ, ನೋಡ್ತಾರೆ, ಅಯ್ಯೋ ಅಯ್ಯೋ ಅಯ್ಯೋ, ಫ್ಯಾನ್ ತಿರುಗ್ತಾನೆ ಇದೆ, ಹಾಗೇನೆ ಟಿವಿ ಜೋರಾಗಿ ಕೂಕೋತಾ ಇದೆ, ಯಾರೂ ಆರಿಸಿಲ್ಲ. ಸೋಫಾದ ಮೇಲಿದ್ದಂಥ ವರ್ತಮಾನ ಪೇಪರ್ ಇದಾವಲ್ಲ ಪತ್ರ ಎಲ್ಲ ಗಾಳಿಗೆ ಹಾರಾಡಿ ತಿರುಗ್ತಾ ಇದ್ದಾವೆ. ಹೆಂಡ್ತಿ ಏನು ಮಾಡ್ತಿದ್ದಾಳೆ, ಬುದ್ಧಿ ಇಲ್ವ ಆಕೆಗೆ? ಫ್ಯಾನ್ ಬಂದ್ ಮಾಡಿ ಟಿವಿ ಆರಿಸಿ ಕೋಪದಿಂದ ಸಾಹೇಬರು ಒಳಗೆ ಬಂದರು. ಊಟದ ಮನೆ, ಅಲ್ಲಿ ನೋಡ್ತಾರೆ ಟೇಬಲ್ ಮೇಲೆ ಮೇಜಿನ ಮೇಲೆ ರಾಶಿ ಪಾತ್ರೆ ಬಿದ್ದಿದ್ದಾವೆ, ತೊಳೆದೇ ಇಲ್ಲ ಅದನ್ನು. ಅರ್ಧ ಅರ್ಧ ಅನ್ನದ ಪ್ಲೇಟ್ ಹಾಗೆ ಇದೆ, ಅನ್ನದ ಬಟ್ಲು ಹಾಗೆ ಓಪನ್ ಇದೆ. ಅಯ್ಯೋ, ನೊಣ ಸುತ್ತ ಇದಾವೆಲ್ಲ, ಗೊಯ್ಯ ಅಂತ ಇದಾವೆ. ಎಲ್ಲಿ ಹೋದ್ ನನ್ನ ಹೆಂಡ್ತಿ, ಏನು ಮಾಡ್ತಾಳೆ ಆಕೆ ಮನೇಲಿ ಖಾಲಿ ಕೂತ್ಕೊಂಡು, ಏನು ಕೆಲಸ ಮಾಡ್ತಾಳೆ? ಏನೋ ಸಪ್ ನೋಡ್ತಾರೆ ಫ್ರಿಜ್ ತೆಗೆದೇ ಇಟ್ಟಿದೆ, ರೆಫ್ರಿಜರೇಟರ್ ಮುಚ್ಚೇ ಇಲ್ಲ ಅದನ್ನು. ಅದು ಯಾವತ್ತಿಂದ ಹೀಗೆ ಇದೆಯೋ, ಅಯ್ಯೋ ಅದೆಷ್ಟು ವಿದ್ಯುತ್ ಶಕ್ತಿ ಹಾಳಾಗಿ ಹೋಯ್ತೋ ಎಂತಾನೋ. ಹೆಂಡ್ತಿ ಎಲ್ಲಿ ಹೋದ್ಲು, ಆಕೆ ಆರೋಗ್ಯಕ್ಕೆ ಏನೋ ತೊಂದರೆ ಇದೆಯಾ, ಏನಾಯ್ತು? ಚಿಂತೆ ಬಂತು ಸಾಹೇಬರಿಗೆ. ಬಚ್ಚಲ್ ಮನೆ ಏನೋ ಸದ್ದಾದಂಗೆ ಕೇಳಿಸ್ತು. ಅಲ್ಲಿ

0: ಬಿಡಿದ್ರು. ಅಯ್ಯೋ ಅಯ್ಯೋ, ನಲ್ಲಿಯಿಂದ ನೀರು ತುಂಬಿ ಬಕೆಟ್ ತುಂಬಿ ಹೋಗ್ತಾನೆ ಇದೆ ನೀರು ಹಾಗೇನೆ. ಎಲ್ಲಿ ಹೋದ್ ನನ್ನ ಹೆಂಡತಿ? ಬೇಜವಾಬ್ದಾರಿ, ಸಿಟ್ಟಿಂದ ಕೋಪ ಮಾಡ್ಕೊಂಡು ಅಟ್ಟದ ಮೇಲೆ ಹೋದ್ರು ಕೋಣೆಗೆ. ಬಾಗಿಲು ಹಾಕಿತ್ತು, ನಿಧಾನಕ್ಕೆ ಬಾಗಿಲು ತಳ್ಳಿದ್ರು. ಅವ್ರ ಹೆಂಡತಿ ಹಾಸಿಗೆ ಮೇಲೆ ಆರಾಮಾಗಿ ಕಾಲು ಚಾಚಿಕೊಂಡು ಕೂತ್ಕೊಂಡು ಕಾದಂಬರಿ ಓದ್ತಿದ್ದಾರೆ. ಮನೆಯೆಲ್ಲ ಕುರುಕ್ಷೇತ್ರ ಆದಂಗೆ ರಣರಂಗ ಆದಂಗೆ ಆಗಿದೆ, ಈಕೆ ಆರಾಮಾಗಿ ಕಾದಂಬರಿ ಓದ್ತಿದ್ದಾಳಲ್ಲ ಅಂತ ಸಾಹೇಬರು ಸಿಟ್ಟು ನೆತ್ತಿಗೇರ್ತು. ಏನು ಮಾಡ್ತಿದ್ದೆ ನೀನು, ಬುದ್ಧಿ ಇದೆಯಾ ನಿನಗೆ? ಕೆಳಗಡೆ ಏನು ನಡೀತಿದೆ ನೋಡಿದ್ಯಾ? ಹುಡುಗರು ಏನು ಮಾಡ್ತಿದ್ದಾರೆ? ಮನೆ ಏನು ಆಕಾರ ಆಗಿದೆ ನೋಡಿದ್ಯಾ ಅಂತ ಕೂಗಿದರು. ಆಕೆ ಅತ್ಯಂತ ಸುಂದರವಾಗಿ ಮುಗುಳ್ನಕ್ಕೂ ಹೇಳಿದ್ಲಂತೆ, ದಿನಾಲು ನೀವು ಆಫೀಸಿಂದ ಬಂದ್ಮೇಲೆ ನಿನಗೇನು ಕೆಲಸ, ಮನೆಯಲ್ಲಿ ಆರಾಮಾಗಿರ್ತೀಯಲ್ಲ, ಆರಾಮಾಗಿ ಕೂತಿರ್ತೀಯ, ನೋಡು ನನ್ನ ಕರ್ಮ ನೋಡು, ಎಷ್ಟು ದುಡಿಬೇಕು ನಾ ಆಫೀಸಲ್ಲಿ, ನೀನು ಮನೆಯಲ್ಲಿ ಇರ್ತೀಯಲ್ಲ, ನಿನಗೇನು ಕೆಲಸ ಅಂತ ಪ್ರತಿದಿನ ಕೇಳ್ತಿದ್ರಲ್ಲ, ಇವತ್ತು ನಾನು ಯಾವ ಕೆಲಸನೂ ಮಾಡಿಲ್ಲ ಅಂತ ಹೇಳಿ ಕಣ್ಣು ಕೊಂಕ ಮಾಡಿಲ್ಲಂತೆ. ಸಾಹೇಬರಿ ತಕ್ಷಣ ಹೊಳಿತು. ಮನೆ ಆಕೆ ಒಂದು ಅರ್ಧ ದಿನ ಕೆಲಸ ಮಾಡದಿದ್ರೆ, ಸುಮ್ಮನೆ ಕುಳಿತಿದ್ರೆ ಮನೆ ಸ್ಥಿತಿ ಏನಾಗ್ತದೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು. ಗಂಡಸರಿಗೆ ಮನೆ ಕೆಲಸ ಏನು ಮಹಾ ಅಂತ ಒಂದು ಭಾವನೆ ಇರ್ತದೆ. ಆಫೀಸಿನ 100 ಕೆಲಸ ಮಾಡೋ ಸುಲಭ, ಆದರೆ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋದಿದೆಯಲ್ಲ, ಬಹಳ ಕಷ್ಟ, ಅದು ಮುಗಿಯೋದೇ ಇಲ್ಲ. ನೀವು ಆಫೀಸಿಗೆ ಒಂದು ದಿವಸ ರಜಾ ಹಾಕಿದರೆ ಆಫೀಸ್ ಮುಚ್ಚಿ ಹೋಗಲ್ಲ. ಬಹುಶಃ ನಿಮ್ಮ ಕೆಳಗಡೆ ಕೆಲಸ ಮಾಡೋ ಸಂತೋಷ ಪಡ್ತಾರೆ, ಬಂದಿಲ್ಲ ಇವತ್ತು ಅಂತ. ಆದರೆ ಮನೆ ಹಾಕಿ ಒಂದು ದಿವಸ ಕೆಲಸ ಮಾಡದಿದ್ರೆ ಏನು ಗತಿಯಾಗತ್ತೆ ಗೊತ್ತಾ? ಮನೆಯನ್ನು, ಮನೆ ಮಂದಿಯನ್ನು ತಾಳ್ಮೆಯಿಂದ, ಪ್ರೀತಿಯಿಂದ, ಶ್ರಮದಿಂದ, ನಗುಮುಖದಿಂದ ನೋಡಿಕೊಳ್ಳುವಂಥ ಯಜಮಾನಿಗೆ ನಮ್ಮ ಗೌರವ ಸಲ್ಲಬೇಕು. ದಯವಿಟ್ಟು ನೋಡಿ ಸ್ನೇಹಿತರೆ, ಇದು ಭಾರತೀಯ ಪರಂಪರೆಯಲ್ಲಿ ಬಹಳ ದೊಡ್ಡ ಅಂಶ ಇದು. ಎಲ್ಲೋ ಬೆಳೆದಂಥ ಹೆಣ್ಣುಮಗು, ಯಾರೋ ತಂದೆ, ಯಾರೋ ತಾಯಿ, ಯಾರೋ ಅಣ್ಣ, ಯಾರೋ ತಂಗಿ, ಅಲ್ಲೇ ಬೆಳೆದದ್ದು 20 ವರ್ಷ, ಅಲ್ಲಿ ಬೆಳೆದಂಥ ಪರಿಸರವನ್ನು ಬಿಟ್ಟು ಯಾವುದೋ ಒಬ್ಬ ವ್ಯಕ್ತಿಯನ್ನು ನಂಬಿಕೊಂಡು ಈ ಮನೆಗೆ ಬರುತ್ತೆ. ಅಲ್ಲಿರುವಂಥ ಬೇರುಗಳನ್ನು ಕತ್ತರಿಸಿಕೊಂಡು ಇಲ್ಲಿ ಬೇರುಗಳನ್ನು ಸೃಷ್ಟಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತೆ. ಮೊದಮೊದಲು ತುಂಬ ಕಷ್ಟ ಆಗುತ್ತೆ, ತಾಯಿ ಮನೆಗೆ ಎಳೀತದೆ, ಇಲ್ಲಿ ಯಾಕೆ ಬಂದೆ ಅಂತ ಅನಿಸ್ಬಿಡುತ್ತೆ. ಆದರೆ ಎಷ್ಟು ಬೇಗ ಹೊಂದ್ಕೊಂಡ್ಬಿಡುತ್ತೆ ಗೊತ್ತಾ? ಒಂದು 5-6 ವರ್ಷ ಆದಮೇಲೆ ಅದೇ ತಂದೆ ತಾಯಿ ಊರಿಗೆ ಬಾರೆ ಅಂತ ಕರೆದ್ರೆ, ಇಲ್ಲಪ್ಪ ಇಲ್ಲಿ ಕೆಲಸ ಬಹಳ ಇದೆ, ಇದು ತನ್ನ ಮನೆ ಆಯಿತು, ಅದು ತನ್ನ ಮನೆ ಅಲ್ಲ, ಇದು ಇಮೋಷನಲ್ ಗ್ರಾಫ್ಟಿಂಗ್ ಇದೆಯಲ್ಲ, ಬಹುಶಃ ಒಬ್ಬ ಸ್ತ್ರೀಗೆ ಮಾತ್ರ ಸಾಧ್ಯ ಅನಿಸುತ್ತೆ ಇದು. ಅಂಥ ತಾಯಿಗೆ, ಅಂಥ ಮನೆಯಾಕೆಗೆ ನಮ್ಮ ಗೌರವ ಎಂದೆಂದಿಗೂ ಸಲ್ಲಬೇಕು.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ಕೇಳುಗರೆ, ಇಂದು ಸಂಜೆ 6:15 ನಮ್ಮ ನಿಲಯದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಿಪಟೂರು ತಾಲೂಕಿನ ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಪಟೂರು. ನಂತರ 6:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಕಾಲುವೇಹಳ್ಳಿ ಗ್ರಾಮದ ಕರಿಬಸಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. ಕೇಳುಗರೆ, ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ನಾನು ಕೇಳಿದ ಪ್ರಶ್ನೆ ಹೀಗಿದೆ. ಒಮ್ಮೆ ಕರಿಯಲು ಬಳಸಿದ ಎಣ್ಣೆಯನ್ನ ಮತ್ತೆ ಬಿಸಿ ಮಾಡಿ ಕರಿಯಲು ಉಪಯೋಗಿಸಬಾರದು, ಅದು ಯಾಕೆ ಅಂತ ನಿಮಗೆ ಗೊತ್ತಿದ್ರೆ ನನಗೆ ಸಂದೇಶದ ಮೂಲಕ ಕಳಿಸ್ಕೊಡಿ. ಅದಕ್ಕೆ ಒಂದು ಕಾರಣ ಇದೆ, ಅದು ಏನು ಅಂತ ನೀವು ನನಗೆ ಹೇಳಬೇಕು. ಅದಕ್ಕೆ ಸಂದೇಶವನ್ನು ಕಳಿಸೋದಕ್ಕೆ ದೂರವಾಣಿ ಸಂಖ್ಯೆ 9448640273.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
3: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಆರೋಗ್ಯ ಬಿಂದು.

0: ವಿಧ ಕಷಾಯ ಕಲ್ಪನಾ, ಈ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಎಸ್ ಎಲ್ ಮೋಹನ್.
1: ಆಯುರ್ವೇದ ಶಾಸ್ತ್ರದಲ್ಲಿ ಚಿಕಿತ್ಸೆಗಾಗಿ ನಾವು ಹಲವಾರು ತರಹ ಔಷಧಿಗಳನ್ನ ಪ್ರಯೋಗ ಮಾಡ್ತೀವಿ. ಇದನ್ನ ಸ್ಥೂಲವಾಗಿ ಎರಡು ತರ ವಿಂಗಡಿಸ್ಬೋದು. ಒಂದು ಮೂಲಭೂತ ತಯಾರಿಕೆಗಳು ಅಥವಾ ಪ್ರೈಮರಿ, ಆಮೇಲೆ ಸೆಕೆಂಡ್ರಿ ತಯಾರಿಕೆ. ಏನಂದರೆ ಈ ಪ್ರೈಮರಿ ಇದರಗಳಿಂದ ನಾವು ಮತ್ತೆ ತಯಾರಿಕೆ ಮಾಡೋಂಥದ್ದು. ಈ ತಯಾರಿಕೆಯಲ್ಲಿ ಸಾಮಾನ್ಯವಾಗಿ ನಾವು ಐದು ತರಹ ಮೂಲಭೂತವಾದಂತಹ ತಯಾರಿಕೆ ಮಾಡ್ತೀವಿ. ಇದನ್ನು ನಮ್ಮ ಶಾಸ್ತ್ರದಲ್ಲಿ ಪಂಚವಿಧ ಕಷಾಯ ಕಲ್ಪನಾ ಅಂತ ಕರೀತಾರೆ. ಹೆಸರೇ ಹೇಳೋ ಹಾಗೆ ಈ ಪಂಚವಿಧ ಕಷಾಯ ಕಲ್ಪನಾದಲ್ಲಿ ಐದು ತರಹ ತಯಾರಿಕಾ ವಿಶೇಷಗಳು ಇರುತ್ತವೆ. ಇದು ಯಾವುದಪ್ಪ ಅಂತಂದರೆ, ಫಸ್ಟು ಸ್ವರಸ, ಇದನ್ನು ಸಾಮಾನ್ಯವಾಗಿ ನಾವು ಜ್ಯೂಸ್ ಅಂತ ಕರಿತೀವಿ. ಎರಡನೇದು ಕಲ್ಕ ಅಥವಾ ಪೇಸ್ಟ್ ಅಥವಾ ಚಟ್ನಿ ಅಂತಾರು ಹೇಳ್ಬೋದು. ಮೂರನೇದು ಕಷಾಯ ಅಥವಾ ಡಿಕಾಕ್ಷನ್ನು. ನಾಲ್ಕನೇದು ಹಿಮ ಅಥವಾ ಶೀತ ಕಷಾಯ, ಇದನ್ನು ಸಾಮಾನ್ಯವಾಗಿ ಕೋಲ್ಡ್ ಇನ್ಫ್ಯೂಷನ್ ಅಂತ ಕೂಡ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಫಾಂಟ ಅನ್ನೋದು ಐದನೇದು, ಇದನ್ನು ಹಾಟ್ ಇನ್ಫ್ಯೂಷನ್ ಅಂತ ಸಹ ನಾವು ಕರಿಬೋದು. ಇದರಲ್ಲಿ ಏನಪ್ಪ ಒಂದು ಇದು ಅಂದರೆ, ನಾವು ಗಮನದಲ್ಲಿಟ್ಕೋಬೇಕಾದ್ದು, ಇದು ಒಂದಕ್ಕಿಂತ ಒಂದು ಜೀರ್ಣಕ್ಕೆ ಹೆವಿ ಫುಡ್ ಅಂತ ಏನು ಹೇಳ್ತೀವಿ ಆ ಥರ. ಸ್ವರಸ ಎಲ್ಲದಕ್ಕಿಂತ ಜಾಸ್ತಿ ಹೊತ್ತು ಬೇಕಾಗುತ್ತೆ ಜೀರ್ಣ ಆಗೋದಕ್ಕೆ. ಅದೇ ರೀತಿ ಅದಕ್ಕಿಂತ ಸ್ವಲ್ಪ ಕಲ್ಕ ಕಡಿಮೆ ಇರುತ್ತೆ. ಕಲ್ಕಕ್ಕಿಂತ ಕಷಾಯ ಕಡಿಮೆ, ಕಷಾಯಕ್ಕಿಂತ ಹಿಮ ಕಡಿಮೆ, ಹಿಮಕ್ಕಿಂತ ಫಾಂಟ ಕಡಿಮೆ. ಅಂದರೆ ಫಾಂಟ ಬೇಗ ಜೀರ್ಣ ಆಗುತ್ತೆ, ಸ್ವರಸ ನಿಧಾನಕ್ಕೆ ಜೀರ್ಣ ಆಗುತ್ತೆ. ಇವುಗಳನ್ನ ನಾವು ಗಮನದಲ್ಲಿಟ್ಕೊಂಡು ನಾವು ರೋಗಿಗಳಿಗೆ ಇದನ್ನ ಉಪಯೋಗಿಸೋದಾದರೆ ನಾವು ಅವರ ಜೀರ್ಣಶಕ್ತಿನ ಜ್ಞಾಪಕದಲ್ಲಿ ಇಟ್ಕೋಬೇಕು. ಇವಾಗ ಒಬ್ಬ ವ್ಯಕ್ತಿಗೆ ಜೀರ್ಣಶಕ್ತಿಯ ಒಂದು ವೇಳೆ ಏನಾದರೂ ಕಡಿಮೆ ಇದ್ದಲ್ಲಿ ನಾವು ಸ್ವರಸ ಉಪಯೋಗಿಸ್ಬೇಕಾದ್ರೆ ಅದರ ಡೋಸ್ನ ಕಡಿಮೆ ಮಾಡಿ ಕೊಡಬೇಕಾಗುತ್ತೆ. ಯಾಕೆಂದರೆ ಸ್ವರಸನ ಜೀರ್ಣಿಸ್ಕೊಳ್ಳೋದಕ್ಕೆ ಸ್ವಲ್ಪ ಸುಮಾರು ಹೊತ್ತು ಬೇಕಾಗುತ್ತೆ. ಅದರಿಂದ ಈ ಥರ ಇರೋ ಈ ಪಂಚವಿಧ ಕಷಾಯ ಕಲ್ಪನೆಗಳಲ್ಲಿ ಮೊದಲನೇದಾದಂತಹ ಸ್ವರಸದ ಬಗ್ಗೆ ನಾವು ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ. ಇದು ಎಲ್ಲದಕ್ಕಿಂತ ಬಹುಮುಖ್ಯವಾದ್ದು. ಇದನ್ನು ಈಗಾಗಲೇ ನಾನು ಹೇಳಿದಾಗೆ ಆಂಗ್ಲ ಭಾಷೆಯಲ್ಲಿ ಜ್ಯೂಸ್ ಅಂತ ಕರೀತಾರೆ. ಇದನ್ನು ನಮ್ಮ ಆಯುರ್ವೇದದಲ್ಲಿ ಈ ರೀತಿ ಹೇಳ್ತಾರೆ, ಯಾವುದೇ ಹಸಿರು ದ್ರವ್ಯವನ್ನು ಜಜ್ಜಿ ಅದನ್ನು ಹಿಂಡಿ ಅದರಿಂದ ತಯಾರಿಸುವ ರಸಕ್ಕೆ ಸ್ವರಸ ಅಂತ ಕರೀತಾರೆ. ಇದನ್ನು ನಾವು ಎಲೆಗಳಿಂದಾದರೂ ತೆಗಿಬೋದು ಅಥವಾ ಹಣ್ಣಿನಿಂದಾದರೂ ಹಿಂಡಿ ತೆಗೆದುಕೊಳ್ಳಬಹುದು. ಒಂದು ವೇಳೆ ನಮಗೆ ಹಸಿ ದ್ರವ್ಯ ಸಿಗಲ್ಲ ಅಂತಾದರೆ ಆವಾಗ ನಾವು ಇದೇ ದ್ರವ್ಯದ ಒಣಗಿದ ಚೂರ್ಣನ ತಗೊಂಡು ಅದನ್ನು ಎರಡು ಭಾಗ ನೀರಷ್ಟು ಜೊತೆಗೆ ಬೆರೆಸ್ಬಿಟ್ಟು ರಾತ್ರಿಯೆಲ್ಲ ನೆನೆಸಿಟ್ಟು ಬೆಳಗ್ಗೆ ಅದನ್ನು ಚೆನ್ನಾಗಿ ಕಿವುಚಿ ಅದನ್ನು ಸೋಸ್ಕೊಂಡು ಮಾರನೇ ದಿನ ಸ್ವರಸ ಅಂತ ಉಪಯೋಗಿಸ್ಕೊಳ್ಬೋದು. ಕೆಲ ಸಲ ನಮಗೆ ಈ ಹಸಿ ಎಲೆಗಳಿಂದ ಎಷ್ಟೇ ಜಜ್ಜಿದರೂ ಕೂಡ ರಸ ತೆಗೆಯೋದಕ್ಕೆ ಕಷ್ಟ. ಆ ಟೈಮಲ್ಲಿ ನಾವೇನು ಮಾಡ್ಬೋದು, ಇದಕ್ಕೆ ಸ್ವೇದನ ಅಂತ ಹೇಳ್ತೀವಿ. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಇದನ್ನು ಒಂದು ಕುಕ್ಕರಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಬಿಟ್ಟು ಅದನ್ನು ಆಮೇಲೆ ತೆಕ್ಕೊಂಡು ಚೆನ್ನಾಗಿ ಕುಟ್ಟಿ ಅದನ್ನ ರಸ ತೆಕ್ಕೊಳ್ಬೋದು. ಆವಾಗ ರಸ ಕೂಡ ಜಾಸ್ತಿ ಬರುತ್ತೆ. ಒಂದು ನಾವಿಲ್ಲಿ ಗಮನ ಇಟ್ಕೋಬೇಕಾದ ಏನಪ್ಪ ಅಂದರೆ, ನಾವು ಇದಕ್ಕೆ ಯಾವುದೇ ನೀರನ್ನ ಆ್ಯಡ್ ಮಾಡಬಾರ್ದು. ಬರೀ ಆ ಎಲೆಗಳನ್ನ ಮಾತ್ರ ಕುಟ್ಟಿ ಅದರಿಂದ ರಸ ತೆಕ್ಕೋಬೇಕೇ ಹೊರತು ನೀರು ಬೆರೆಸ್ಬಿಟ್ಟು ಕುಟ್ಟಿ ತೆಗೆದುಕೊಳ್ಳಬಾರ್ದು. ಈ ರೀತಿ ಸ್ವರಸನ ಎರಡು ಥರ ಅಂತ ಹೇಳ್ಬೋದು. ಒಂದು ಅಗ್ನಿಸಿದ್ಧ, ಅಂದರೆ ಅಗ್ನಿ ಶಾಖ ಕೊಟ್ಟು ತೆಗೆಯುವಂಥದ್ದು. ಇನ್ನೊಂದು ಅನಗ್ನಿಸಿದ್ಧ, ಅಂದರೆ ಡೈರೆಕ್ಟಾಗಿ ಎಲೆಗಳಿಂದನೇ ತೆಕ್ಕೊಳ್ಳೋ ಅಂಥದ್ದು. ಈ ಅಗ್ನಿಸಿದ್ಧ ರಸನ ನಾವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ಬೋದು. ಅಂದರೆ ಅದರ ಡೋಸ್ ಏನಿದೆ ಅದನ್ನು ಈ ಬರೀ ಡೈರೆಕ್ಟಾಗಿ ತೆಗೆದಿರೋಂಥ ರಸಕ್ಕಿಂತ ಡಬ್ಬಲ್ ಕೊಡ್ಬೋದು. ಅಂದರೆ ನಮ್ಮಲ್ಲಿ ನಾವೇನು ಹೇಳ್ತೀವಿ, ಒಂದು ಫಲ ಅಂತ. ಒಂದು ಫಲ ಅಂದರೆ 24 ml ಅಂತ ಹೇಳ್ಕೊಬೋದು. ಹಾಗೆ ಅದನ್ನು 24 ml ಹಸಿ ಇದಾದರೆ 24 ml, ಅಗ್ನಿ ಸಹಾಯದಿಂದ ನಾವೇನಾದ್ರು ತೆಗೆದಿದ್ರೆ ಅದನ್ನ 48 ml ತನಕ ಉಪಯೋಗಿಸ್ಕೋಬೋದು. ಸಾಮಾನ್ಯವಾಗಿ ಈ ರೀತಿ ತೆಗೆದ ರಸನ ನಾವು 24 ಗಂಟೆ ಒಳಗೆ ಉಪಯೋಗಿಸ್ಕೋಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಹೊತ್ತು ಇಟ್ಟು ಇದನ್ನು ಉಪಯೋಗಿಸ್ಕೊಳ್ಬಾರ್ದು. ಇದರ ಉಪಯೋಗಗಳು ಏನಪ್ಪ ಅಂದರೆ, ನಾವು ಈ ರೀತಿ ತೆಗೆದಂತಹ ಸ್ವರಸನ ಡೈರೆಕ್ಟಾಗಿ ಚಿಕಿತ್ಸೆಗಾಗಿ ಉಪಯೋಗಿಸ್ತೀವಿ. ಇನ್ನೊಂದು, ಹಲವಾರು ಬೇರೆ ಔಷಧಿ ಕೊಡುವಾಗ ಇದನ್ನು ಅನುಪಾನ ಅಂತ ಹೇಳ್ತೀವಿ. ಅಂದರೆ ಆ ಔಷಧಿ ಜೊತೆಗೆ ಈ ಜ್ಯೂಸನ್ನು ಅಥವಾ ರಸವನ್ನು ತೆಗೆದುಕೊಳ್ಳೋದಕ್ಕೆ ಕೂಡ ನಾವು ಉಪಯೋಗಿಸ್ತೀವಿ. ನಮ್ಮಲ್ಲಿ ಹಲವಾರು ವಿಷದ್ರವ್ಯಗಳಿದೆ, ಅದರ ಶುದ್ಧೀಕರಣ ಮಾಡೋದಕ್ಕೋಸ್ಕರ ಕೆಲವು ಬೇರೆ ಗಿಡಗಳ ಈ ಸ್ವರಸವನ್ನು ತಗೊಂಡು ಅದನ್ನ ಶುದ್ಧಿಗೊಳಿಸೋದಕ್ಕೆ ಕೂಡ ನಾವು ಈ ಸ್ವರಸನ ಉಪಯೋಗಿಸ್ಕೊತೀವಿ. ಕೆಲವು ಸಲ ಏನು ಮಾಡ್ತೀವಿ, ಒಂದು ದ್ರವ್ಯದ ಶಕ್ತಿ ವರ್ಧನೆ ಮಾಡೋದಕ್ಕೋಸ್ಕರ ಅದೇ ದ್ರವ್ಯದ ಸ್ವರಸವನ್ನು ಅದಕ್ಕೆ ಚೆನ್ನಾಗಿ ಭಾವನ ಅಂದರೆ ಅದರ ಜೊತೆಗೆ ಚೂರ್ಣದ ಜೊತೆಗೆ ಹಾಕಿ ಚೆನ್ನಾಗಿ ಅರೆದು ಅದನ್ನು ಪೊಟೆನ್ಷಿಯೇಟ್ ಮಾಡಿ ಅದನ್ನು ಕೂಡ ಉಪಯೋಗಿಸ್ತೀವಿ. ಕೊನೆಯದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಈ ನಮ್ಮಲ್ಲಿ ಬೇಕಾದಷ್ಟು ಥರ ಇತರೆ

0: ಕೈಗಾರಿಕೆಗಳು ನಾನು ಆವಾಗಲೇ ಮೊದಲೇ ಹೇಳಿದಾಗೆ ಸೆಕೆಂಡರಿ ಪ್ರಿಪ್ರೇಷನ್ಸ್ ಅಂತ, ಅದರಲ್ಲಿ ಅರಿಷ್ಟ, ಲೇಹ ಮುಂತಾದ ಎಲ್ಲ ಕಲ್ಪನೆಗಳಿದೆ. ಅದನ್ನು ಮಾಡೋದಕ್ಕೂ ಕೂಡ ನಾವು ಈ ಸ್ವರಸನ ಉಪಯೋಗಿಸ್ಕೊಳ್ತೀವಿ.
1: ಇದುವರೆಗೂ ಆರೋಗ್ಯ ಬಿಂದು ಇದರಲ್ಲಿ ಪಂಚವಿಧ ಕಷಾಯ ಕಲ್ಪನಾ ಮಾಹಿತಿ ನೀಡಿದವರು ಡಾಕ್ಟರ್ ಎಸ್ ಎಲ್ ಮೋಹನ್.

ಕೇಳುಗರೇ, ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ನಿತ್ಯ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ನಾನು ಇಂದು ಕೇಳಿದ ಪ್ರಶ್ನೆ ಹೀಗಿತ್ತು. ಒಮ್ಮೆ ಕರಿಯಲು ಬಳಸಿದ ಎಣ್ಣೆಯನ್ನ ಮತ್ತೆ ಬಿಸಿ ಮಾಡಿ ಕರಿಯಲು ಉಪಯೋಗಿಸಬಾರದು, ಅದು ಯಾಕೆ ಅಂತ ನಿಮ್ಮನ್ನು ನಾನು ಪ್ರಶ್ನೆಯನ್ನು ಕೇಳಿದೆ. ನಮ್ಮ ಕೇಳುಗ ಸ್ನೇಹಿತರು ಕೂಡ ಸಾಕಷ್ಟು ಜನ ಉತ್ತರವನ್ನು ಕಳಿಸಿದ್ದಾರೆ ಸಂದೇಶದ ಮೂಲಕ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಚಿತ್ರದುರ್ಗದಿಂದ ನೇತ್ರ ನಟರಾಜ್, ರೂಪ ಪಂಡರಂಗರಾವ್ ಚಿತ್ರದುರ್ಗದಿಂದ, ಮೋನಿಕಾ ಭೂಮಿಕಾ ವಿಷ್ಣು ನಾಯ್ಕ ಚಿರತಗುಂಡುವಿನಿಂದ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಕೆಬಿ ಪಾಲಯ್ಯ ಚಿರತಗುಂಡು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳು ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿಯಿಂದ, ಸುಬಾನ್ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕಿನಿಂದ, ಸಿಎಲ್ ಉಮಾ ಮಹೇಶ್ವರಿ ಚಿತ್ರದುರ್ಗದ ಏಕನಾಥೇಶ್ವರಿ ಬಯಲು ಮಂದಿರದಿಂದ ಅಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ, ಯಾರಿದು, ಯಶೋಧ ಎರಡ ನಾಯಕ ಚುರುತಗುಂಡುವಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಎಂ ಬಸವರಾಜ ಸಾವಿತ್ರಮ್ಮ, ಯಶೋಧಮ್ಮ, ತಿಪ್ಪಮ್ಮ, ಎಂ ಪಿ ಸಿದ್ದೇಶ್ ಖಾನಹೊಸಳ್ಳಿ ಗ್ರಾಮದಿಂದ, ಕೂಡ್ಲಿಗಿ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿಯಿಂದ, ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ಒನಕೆ ಓಬವ್ವನ ತವರೂರು ಗುಡೇಕೋಟೆಯಿಂದ, ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾಗವೇಣಿ ಸತೀಶ್ ರೋಹಿತ್ ಕನಿಕಾ ರಸ್ತೆ ಚಿತ್ರದುರ್ಗದಿಂದ, ಮೇನಕಾ ಉಮೇಶ್ ವಿಜ್ಞಾನ ಶಿಕ್ಷಕರು ಇಲ್ಲಿಂದ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಇವರು ಸಂದೇಶವನ್ನು ಕಳಿಸಿದ್ದಾರೆ. ವಸಂತ ಲಕ್ಷ್ಮಿ ತಮಟಕಲ್ ರಸ್ತೆ ಟೀಚರ್ಸ್ ಕಾಲೋನಿ ಚಿತ್ರದುರ್ಗದಿಂದ, ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂಡೆ ನವಾಜ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ನೋಡೋದಾದರೆ ಯಾರಿದ್ದಾರೆ, ಋಷ್ಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ, ಮಲ್ಲಿಕಾರ್ಜುನ್ ಮೊಗಲಹಳ್ಳಿ ಗ್ರಾಮ ಮೊಳಕಾಲ್ಮೂರು ತಾಲೂಕಿನಿಂದ, ರಾಯಭಾಗ ತಾಲೂಕು ಮುಗುಳಖೋಡದಿಂದ, ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಹಿರೇಮಠ್ ಅಭಿಷೇಕಯ್ಯ ಹಿರೇಮಠ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಮೀರಾ ನಾಡಿಗ್ ಅವರು ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಇಲ್ಲಿಂದ ಅಂತ ಹೇಳಿಲ್ಲ ರೂಮ್. ಓಕೆ, ಚಿತ್ರದುರ್ಗದಿಂದ. ಹಾಗೆ ಲತಾ ಸುಹಾಸ್ ಅವರು ಹೊಸಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್ ಅಂತ ಹೇಳಿ ಸಂದೇಶವನ್ನು ಪ್ರಾರಂಭಿಸಿದ್ದಾರೆ. ಉಚ್ಚಂಗಿದುರ್ಗದಿಂದ ಉಮಾದೇವಿ ಅವರು, ಹಾಗೆ ಸೀಟೆ ಚಂದ್ರಶೇಖರ್ ವಸಂತ ಕುಮಾರಿ ಹತ್ತಿ ಚೌಡನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ. ಹಾಗೆಯೇ ಮುಂದಿನ ಸಂದೇಶ ಬಂದಿದೆ. ಅನಿತಾ ಅನಂತರಾಜು ಗುರ್ಲೊಡ್ಕು ಹಿರಿಯೂರು ತಾಲೂಕಿನಿಂದ, ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಹಾಗೂ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕಿನಿಂದ, ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗದಿಂದ, ನಮಸ್ತೆ ಮೇಡಮ್ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ, ಮುಂಬೈನ ಬರ್ಮಾಶಲ್ ಸರ್ವೇಶ್ ಮುತ್ತಿಗರಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ, ಶಾಂತಾಚಾರ ಬಡಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ, ಎಂಆರ್ ಶ್ರೀಕಂಠ ಅಗ್ರಹಾರ ಮೈಸೂರಿನಿಂದ, ಜಗಳೂರು ತಾಲೂಕು ಜಮ್ಮಾಪುರ ಗ್ರಾಮದಿಂದ ಜೆಸಿಬಿ ಶಿವು ಅವರು ಸಂದೇಶವನ್ನು ಕಳಿಸಿದ್ದಾರೆ. ಉಮೇಶ್ ಪಂಡ್ರಹಳ್ಳಿಯಿಂದ ಶಶಾಂಕ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಹಾಗೆ ಶಿಲ್ಪಾ ವಿದ್ಯಾನಗರದಿಂದ ಸಂದೇಶ ಕಳಿಸಿದ್ದಾರೆ. ರೋಹಿತ್ ಪಾಯಸ್ ನಾಯ್ಕನಹಟ್ಟಿಯಿಂದ ಸಂದೇಶ ಕಳಿಸಿದ್ದಾರೆ. ಮಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್, ಹಾಗೆ ಉಮಾಮೋಹನ ಮುರಳಿ ಜೋಗಿಮಟ್ಟೆ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೇಳುಗರೆ, ಎಲ್ಲರ ಸಂದೇಶವನ್ನು ಓದಿದ್ದೇನೆ. ಇಂದು ನಾನು ಉಲ್ಲಾಸ ಕಾರ್ಯಕ್ರಮದಲ್ಲಿ ನಿತ್ಯ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದ

ಕೇಳಿದ ಪ್ರಶ್ನೆ ಹೀಗಿತ್ತು. ಒಮ್ಮೆ ಕರಿಯಲು ಬಳಸಿದ ಎಣ್ಣೆಯನ್ನ ಮತ್ತೆ ಮತ್ತೆ ಬಿಸಿ ಮಾಡಿ ಕರಿಯಲು ಉಪಯೋಗಿಸಬಾರದು, ಯಾಕೆ ಅಂತ ನಾನು ಪ್ರಶ್ನೆಯನ್ನ ಕೇಳಿದೆ. ಅದಕ್ಕೆ ಉತ್ತರ, ಅಪಾಯಕಾರಿ ರಾಸಾಯನಿಕಗಳ ಉತ್ಪಾದನೆ ಆಗ್ತಾ ಇರುತ್ತೆ, ಹಾಗಾಗಿ ಒಮ್ಮೆ ಕರೆದಂತ ಬಳಸಿದಂತ ಎಣ್ಣೆಯನ್ನ ಮತ್ತೆ ಬಿಸಿ ಮಾಡಿ ಬೇರೆ ತಿಂಡಿಗಳನ್ನ ಕರಿಯಲು ಉಪಯೋಗಿಸಬಾರದು ಅಂತ. ಹೀಗೆ ಉಪಯೋಗಿಸೋದ್ರಿಂದ ಏನಾಗುತ್ತೆ, ಒಮ್ಮೆ ಕರಿಯಲು ಬಳಸಿದ ಎಣ್ಣೆಯನ್ನ ಮತ್ತೆ ಮತ್ತೆ ಬಿಸಿ ಮಾಡಿ ಬಳಸೋದ್ರಿಂದ ಅದರಲ್ಲಿರುವ ಪೋಷಕಾಂಶಗಳು ನಾಶವಾಗುತ್ತೆ, ಮತ್ತು ಈ ಎಣ್ಣೆಯನ್ನ ಬಳಸೋದ್ರಿಂದ ಕ್ಯಾನ್ಸರ್ಗೆ ಕಾರಣವಾಗುವಂತ ಅಕ್ರಿಲ್ ಮೈಡ್ ಮತ್ತು ಆಲ್ಡಿಹೈಡ್ಸ್ನಂತಹ ಹಾನಿಕಾರಕ ರಾಸಾಯನಿಕಗಳು ಉತ್ಪತ್ತಿಯಾಗುತ್ತೆ. ಹಾಗಾಗಿ ಹೃದಯದ ಸಮಸ್ಯೆ ಹೆಚ್ಚಾಗುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಳ ಮತ್ತು ತೀವ್ರವಾದ ಗ್ಯಾಸ್ಟ್ರಿಕ್ ಉಂಟಾಗುತ್ತೆ. ಹಾಗಾಗಿ ಒಮ್ಮೆ ಉಪಯೋಗಿಸಿದಂಥ ಎಣ್ಣೆಯನ್ನು ನಮಗೆ ಗೊತ್ತಿದ್ರೂ ಕೂಡ ನಾವು ಪದೇ ಪದೇ ಅದೇ ತಪ್ಪನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ಆ ತಪ್ಪನ್ನು ಮಾಡಬೇಡಿ, ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಳ್ಳಿ. ಹಾಗೆ ಹೊರಗಡೆ ತಿನ್ನುವಂಥ ತಿಂಡಿಗಳಲ್ಲಿ ಕೂಡ ಸಾಕಷ್ಟು ಬಾರಿ ಗೋಬಿ ಮಂಚೂರಿ ಆಗಿರ್ಬೋದು, ಹೀಗೆ ಬೇಗರೆ ಸಮೋಸ ಆಗಿರ್ಬೋದು ಹೊರಗಡೆ ತಿಂತಾ ಇರ್ತೀವಿ, ಅವರು ದಿನ ಕೂಡ ಹೊಸ ಎಣ್ಣೆನ ಬಳಸೋದಿಲ್ಲ, ಪದೇ ಪದೇ ಅದೇ ಎಣ್ಣೆನ ಬಳಸಿ ಕರಿತಾ ಇರ್ತಾರೆ. ಹಾಗಾಗಿ ಹಾಗೆ ಬಳಸಿರುವಂಥ ಎಣ್ಣೆನ ನಾವು ಮತ್ತೆ ಮತ್ತೆ ಬಳಸಿ ಕರಿಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ,

ಅದೇ ಪದೇ ಅದೇ ತಪ್ಪನ್ನ ಮಾಡ್ತಾ ಇರ್ತೀವಿ. ಹಾಗಾಗಿ ಆ ತಪ್ಪನ್ನ ಮಾಡಬೇಡಿ, ಎಷ್ಟು ಬೇಕೋ ಅಷ್ಟನ್ನ ಬಳಸ್ಕೊಳ್ಳಿ. ಹಾಗೆ ಹೊರಗಡೆ ತಿನ್ನುವಂತಹ ತಿಂಡಿಗಳಲ್ಲಿ ಕೂಡ ಸಾಕಷ್ಟು ಬಾರಿ ಗೋಬಿ ಮಂಚೂರಿ ಆಗಿರ್ಬೋದು, ಹೀಗೆ ಬೇಗರ ಸಮೋಸ ಆಗಿರ್ಬೋದು ಹೊರಗಡೆ ತಿಂತಾ ಇರ್ತೀವಿ. ಅವರು ದಿನ ಕೂಡ ಹೊಸ ಎಣ್ಣೆನ ಬಳಸೋದಿಲ್ಲ, ಪದೇ ಪದೇ ಅದೇ ಎಣ್ಣೆನ ಬಳಸಿ ಕರೀತಾ ಇರ್ತಾರೆ. ಹಾಗಾಗಿ ಹಾಗೆ ಬಳಸಿರುವಂಥ ಎಣ್ಣೆನ ನಾವು ಮತ್ತೆ ಮತ್ತೆ ಬಳಸಿ ಕರಿಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕ್ಯಾನ್ಸರ್ಗೆ ಕಾರಕ ಆಗುತ್ತೆ, ಹಾಗೆ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಳ ಆಗುತ್ತೆ, ಹೃದಯದ ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ಹಾಗಾಗಿ ಎಣ್ಣೆನ ಪದೇ ಪದೇ ಮತ್ತೆ ಮತ್ತೆ ಕರೆಯಲು ಉಪಯೋಗಿಸ್ಬೇಡಿ ಅನ್ನುವಂಥದ್ದು ಇಂದಿನ ಮಾಹಿತಿಯಾಗಿತ್ತು. ಓಕೆ, ಸಂದೇಶಗಳನ್ನು ಕಳೆದಂತಹ ನಮ್ಮೆಲ್ಲ ಕೇಳುಗರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಕೆಳಗರೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಪಿ ಎ ಮಂಗಳ ಅವರು ಹಾಡಿರುವ ಮತ್ತೊಂದು ಸುಮಧುರ ಭಾವಗೀತೆಯನ್ನು. ರಂಜನಿ ಪ್ರಭು ಅವರು ಗೀತೆಯನ್ನು ರಚಿಸಿದ್ದಾರೆ, ಉಪಾಸನ ಮೋಹನ್ ಸಂಗೀತಕ್ಕೆ ಅಳವಡಿಸಿದ್ದಾರೆ.

ಕೇಳಿದ್ರೆ ಇಂದು ಸಂಜೆ 6:51 ಪ್ರಸಾರವಾಗುವ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹಸು, ಕುರಿ, ಮೇಕೆ ಹಾಗೂ ಎರೆಹುಳು ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಗೌಡನಹಳ್ಳಿಯ ಕೃಷಿಕ ಕರಿಯಣ್ಣ ಅವರೊಂದಿಗಿನ ಸಂದರ್ಶನ ಕೇಳಿಬರಲಿದೆ. ನಂತರ ಕಾರ್ಯಕ್ರಮದಲ್ಲಿ ಜನಪದ ಗೀತೆ, ರೈತರಿಗೆ ಸಲಹೆ ಹಾಗೂ ಹವಾಮಾನ ವರದಿಯನ್ನು ಕೇಳಿದಿರಿ. ಇಂದು ಸಂಜೆ 5:00 ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಇಂದು ಪ್ರಸಾರವಾಗಲಿರುವ ಗೀತೆಗಳು ಹೀಗಿವೆ. ಸ್ನೇಹಲೋಕ ಚಿತ್ರದಿಂದ ಈ ಗೀತೆ.

ನಿನ್ನೆ ಪ್ರೀತಿಸುವ ಚಿತ್ರದಿಂದ ಈ ಸುಮಧುರ ಗೀತೆ. ಕೇಳುಗರೆ, ಈ ಸೊಗಸಾದ ಗೀತೆಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9444640273 ಕಳುಹಿಸಿಕೊಡಿ. ಕೇಳಿ ಈ ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಈ ಸುಮಧುರ ಗೀತೆಗಳನ್ನು ಹಾಗೆ ನಿಮ್ಮ ಸಂದೇಶಗಳನ್ನು. ಇದುವರೆಗೂ ಕಾರ್ಯಕ್ರಮ ಉಲ್ಲಾಸ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಸಮಯ ಆಗಲಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ, 2:15 ಹಿಂದಿ ವಾರ್ತೆ, 2:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ, ಬಳಿಕ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ. ರಾಜ್ಯದಲ್ಲಿ ಅಸ್ಥಿರತೆ ಅರಾಜಕತೆ ನಿರ್ಮಾಣ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ. ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತಂತೆ ಗೂಗಲ್ ಜೊತೆ ಒಪ್ಪಂದಕ್ಕೆ ವಿಟಿಯು ಸಜ್ಜು, ಕುಲಪತಿ ಡಾ ಎಸ್ ವಿದ್ಯಾಶಂಕರ್. ರಾಜ್ಯದೆಲ್ಲೆಡೆ ಬಕ್ರೀದ್ ಹಬ್ಬದ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಮಧ್ಯಾಹ್ನ 2:30ಕ್ಕೆ ರಾಜಭವನಕ್ಕೆ ಭೇಟಿ ನೀಡಲಿದ್ದಾರೆ. ಮಧ್ಯಾಹ್ನ 3:00 ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾವೇರಿ ನಿವಾಸದಲ್ಲಿ ಸಂಪುಟದ ಸಹೋದ್ಯೋಗಿಗಳಿಗೆ ಉಪಹಾರಕೂಟ ಏರ್ಪಡಿಸಿದ್ದರು. ಈ ಉಪಹಾರಕೂಟದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಂಪುಟ ಸಹೋದ್ಯೋಗಿಗಳು ಭಾಗಿಯಾಗಿದ್ದರು. ಈ ಉಪಹಾರಕೂಟದಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಲಿದ್ದು ಡಿಕೆ ಶಿವಕುಮಾರ್ ಅವರನ್ನು ನೂತನ ಮುಖ್ಯಮಂತ್ರಿ ಮಾಡಲಿದ್ದಾರೆ ಎಂದು ದೃಢಪಡಿಸಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಬೆಂಗಳೂರಿನಲ್ಲಿ ಇಲ್ಲ ಎನ್ನಲಾಗಿದೆ. ರಾಜ್ಯಪಾಲರು ಪ್ರಸ್ತುತ ಬೆಂಗಳೂರಿನಿಂದ ಹೊರಗಿದ್ದರೂ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ರಾಜ್ಯಪಾಲರ ಕಚೇರಿಗೆ ಸಲ್ಲಿಸುವಂತೆ ಸೂಚಿಸಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಮೂಲಗಳು ತಿಳಿಸಿವೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಧ್ಯಾಹ್ನ ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಲಿದ್ದಾರೆ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಆರ್ವಿ ದೇಶಪಾಂಡೆ ದೃಢಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ವರಿಷ್ಠರು ಈಗಾಗಲೇ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲು ನಿರ್ಧರಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜೀನಾಮೆ ನೀಡಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದ ನಂತರ ಮೋಸ್ಟ್ಲಿ ಸಿಎಂ ಡೆಲ್ಲಿ ಹೋಗುತ್ತೆ. ಆದ ನಂತರ ರೆಸಿಗ್ನೇಷನ್ ಎಕ್ಸೆಪ್ಟ್ ಆದ ನಂತರ ಈಗಾಗಲೇ ನಮ್ಮ ಹೈಕಮಾಂಡ್ ಡಿಸೈಡ್ ಮಾಡಿದ್ದಾರೆ, ಪಕ್ಷ ನಿರ್ಣಯ ಮಾಡಿದೆ, ಹೈಸ್ಟ್ ಲೆವೆಲ್ ನಿರ್ಣಯ ಮಾಡಿದಾಗ.
0: ಇಂದು ನಡೆದ ಉಪಹಾರಕೂಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಸ್ಪರ ಅಪ್ಪಿಕೊಂಡಿರುವ ಹಾಗೂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯವರಿಂದ ಆಶೀರ್ವಾದ ತೆಗೆದುಕೊಳ್ಳುವ ಫೋಟೋಗಳನ್ನು ಕರ್ನಾಟಕ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿದೆ. ಅಂದು ಇಂದು ಎಂದೆಂದು ಒಗ್ಗಟ್ಟೇ ನಮ್ಮ ಶಕ್ತಿ, ಸಾರ್ವಜನಿಕರ ಸೇವೆಯೇ ನಮ್ಮ ಗುರಿ ಎಂದು ಟ್ವೀಟ್ ಮಾಡಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿವಾಸದ ಬಳಿ ಅವರ ಬೆಂಬಲಿಗರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಡಿಕೆ ಶಿವಕುಮಾರ್ ಪರ ಘೋಷಣೆ ಕೂಗುತ್ತಾ ಸಿಹಿ ಹಂಚುತ್ತಾ ಸಂಭ್ರಮಿಸುತ್ತಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಜನಸಂದಣಿ ನಿರ್ವಹಿಸಲು ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ವರಿಷ್ಠರು ನಡೆಸಿಕೊಂಡ ರೀತಿ ಸರಿಯಾದುದಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಅಸ್ಥಿರತೆ ಅರಾಜಕತೆ ನಿರ್ಮಾಣವಾಗಿದೆ ಎಂದು ಆರೋಪಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಸಕಾರಾತ್ಮಕ ಚಿಂತನೆಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೇವೆ ಎಂದು ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಬಳಿಕ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬುದು ಈಗ ರಾಜ್ಯದ ಮುಂದಿರುವ ದೊಡ್ಡ ಪ್ರಶ್ನೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಹೊಸಪೇಟೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಲ್ಲಿ ಉಂಟಾಗಿರುವ ಆರ್ಥಿಕ ಕುಸಿತವನ್ನು ಯಾವ ಮುಖ್ಯಮಂತ್ರಿಗಳಿಂದಲೂ ಸುಧಾರಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮಳೆ ಬಂದಿರುವುದರಿಂದ ಕೃಷಿ ಚಟುವಟಿಕೆಗಳು ನಡೆಯುತ್ತಿದ್ದು ವಿವಿಧ ಜಿಲ್ಲೆಗಳಲ್ಲಿ ರಸಗೊಬ್ಬರದ ಕೃತಕ ಅಭಾವ ಉಂಟಾಗಿದೆ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬದಲಾಗುತ್ತಿರುವ ತಾಂತ್ರಿಕತೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಜಾಗತಿಕ ಮಟ್ಟಕ್ಕೆ ಸಜ್ಜುಗೊಳಿಸಲು ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವು

0: ನಾವೀನ್ಯತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ವಿಟಿಯುನ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ಯಾಂಪಸ್ಗೆ ಭೇಟಿ ನೀಡುವ ಅನೇಕ ತಜ್ಞರಿಂದ ವಿಟಿಯು ಪಠ್ಯಕ್ರಮ ದೇಶದ ಪ್ರತಿಷ್ಠಿತ ಐಐಟಿ ಸಂಸ್ಥೆಗಳಿಗೆ ಸಮಾನವಾಗಿದೆ ಎಂಬ ಶ್ಲಾಘನೆ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದ್ದಾರೆ. ತಂತ್ರಜ್ಞಾನದ ಹೊಸ ಆವಿಷ್ಕಾರಗಳಿಗೆ ವಿದ್ಯಾರ್ಥಿಗಳನ್ನು ತೆರೆದಿಡುವ ಉದ್ದೇಶದಿಂದ ವಿಶ್ವವಿದ್ಯಾಲಯದ ವತಿಯಿಂದ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ 19 ಕ್ಯೂಬಿಕ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ಶೀಘ್ರದಲ್ಲೇ ಸ್ಥಾಪಿಸಲಾಗುವುದು ಎಂದು ಹೇಳಿದ್ದಾರೆ. ಇಡೀ ದೇಶದಲ್ಲಿಯೇ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ ಒದಗಿಸಿದ ಮೊದಲ ವಿಶ್ವವಿದ್ಯಾಲಯ ಎಂಬ ಹೆಗ್ಗಳಿಕೆಗೆ ವಿಟಿಯು ಪಾತ್ರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ.
1: Google is going to make MOU with the first university in the country. ಇಲ್ಲಿವರೆಗೂ ಅವರು ಯಾವ ವಿಶ್ವವಿದ್ಯಾಲಯದ ಜೊತೆಯೂ ಎಂಒಯು ಮಾಡಿಕೊಂಡಿಲ್ಲ. 25,000 ವಿದ್ಯಾರ್ಥಿಗಳಿಗೆ ಎಐ ಮೇಲೆ ಇಂಟರ್ನ್ಶಿಪ್ ಟ್ರೈನಿಂಗ್ ಅನ್ನ ಕೊಡೋದಕ್ಕೆ ಒಪ್ಪಿದ್ದಾರೆ. ಮತ್ತೆ ವಿದ್ಯಾರ್ಥಿಗಳಿಗೆ ಅನೇಕ ಕಾರ್ಯಕ್ರಮಗಳನ್ನ ಗೂಗಲ್ ಜೊತೆಗೆ ಸೇರಿ ಕೊಡಬೇಕು ಅಂತ ನಮ್ಮ ಮೂಲ ಉದ್ದೇಶ. ಇಡೀ ವಿಶ್ವವಿದ್ಯಾಲಯದ 400,000 ಅಂದ್ರೆ ಪ್ರತಿ ವರ್ಷ 80,000 ಮಕ್ಕಳೇ ಹೊರಗೆ ಬರ್ತಾರೆ, ಅವರನ್ನ ಉದ್ಯೋಗಿಗಳನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ.
0: ಈ ಡಿಜಿಟಲ್ ವೇದಿಕೆಯ ಮೂಲಕ ಈಗಾಗಲೇ 83,000 ವಿದ್ಯಾರ್ಥಿಗಳು ಮನೆಯಲ್ಲಿಯೇ ಕುಳಿತು ತಮಗೆ ಬೇಕಾದ ಕೈಗಾರಿಕೆಗಳನ್ನು ಆಯ್ಕೆ ಮಾಡಿಕೊಂಡು ಇಂಟರ್ನ್ಶಿಪ್ ಪಡೆಯುವ ಅವಕಾಶ ಕಲ್ಪಿಸಲಾಗಿದೆ. ಜಾಗತಿಕ ತಂತ್ರಜ್ಞಾನ ದೈತ್ಯ ಗೂಗಲ್ ಸಂಸ್ಥೆಯು ವಿಟಿಯು ಜೊತೆ ಒಪ್ಪಂದ ಮಾಡಿಕೊಳ್ಳಲು ಮುಂದೆ ಬಂದಿದೆ. ಭಾರತದ ಯಾವುದೇ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಗೂಗಲ್ ಸಂಸ್ಥೆ ಒಪ್ಪಂದ ಮಾಡಿಕೊಳ್ಳುತ್ತಿರುವುದು ಇದೇ ಮೊದಲು. ಈ ಒಪ್ಪಂದದ ಅಡಿಯಲ್ಲಿ 25,000 ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದ ಮೇಲೆ ಇಂಟರ್ನ್ಶಿಪ್ ತರಬೇತಿ ನೀಡಲು ಗೂಗಲ್ ಸಮ್ಮತಿಸಿದೆ. ಅಂತಾರಾಷ್ಟ್ರೀಯ ಶೃಂಗಸಭೆಯಲ್ಲಿ ಭಾಗವಹಿಸಿ ಬಂದ ಬಳಿಕ ಈ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಲಾಗುವುದು ಎಂದು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ಸ್ಪಷ್ಟಪಡಿಸಿದ್ದಾರೆ. ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ರಾಜ್ಯದೆಲ್ಲೆಡೆ ಇಂದು ಸಂಭ್ರಮದಿಂದ ಆಚರಿಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದ್ದಾರೆ. ಈ ಪವಿತ್ರ ಹಬ್ಬವು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಹಾಗೂ ಸಹೋದರತ್ವ ನೆಲೆಗೊಳ್ಳಲು ಪ್ರೇರಣೆಯಾಗಲಿ ಎಂದು ಹಾರೈಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಹಾಗೂ ನೆಲಮಂಗಲಗಳಲ್ಲಿ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಬಕ್ರೀದ್ ಹಬ್ಬ ಆಚರಿಸುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರು ಮುಂಜಾನೆಯಿಂದಲೇ ಮಸೀದಿಗಳಿಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಬಕ್ರೀದ್ ಹಬ್ಬವನ್ನು ಗದಗ, ಬೆಟಗೇರಿ, ಅವಳಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರು ಆಚರಿಸಿದರು. ಜಿಲ್ಲೆಯ ನರಗುಂದ, ಗಜೇಂದ್ರಗಡ, ರೋಣ, ಶಿರಹಟ್ಟಿ, ಲಕ್ಷ್ಮೇಶ್ವರ, ಮುಳಗುಂದ ಪಟ್ಟಣಗಳ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ ಜರುಗಿತು. ಕೋಲಾರದ ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಗುರುಗಳು ಪ್ರವಚನ ನೀಡಿದರು. ಬೆಳಗಾವಿ ಕೋಟೆ ಆವರಣದ ಹಳೆಯ ಮಸೀದಿ, ನ್ಯಾಯಾಲಯ ಸಮೀಪದ ಈದ್ಗಾ ಮೈದಾನ ಸೇರಿದಂತೆ ನಗರದ ವಿವಿಧೆಡೆ ಮತ್ತು ಜಿಲ್ಲೆಯ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಿತು. ದಾವಣಗೆರೆ ನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಮರ್ಥ ಶಾಮನೂರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದರು. ತ್ಯಾಗ ಬಲಿದಾನದ ಪ್ರತೀಕವಾದ ಬಕ್ರೀದ್ ಹಬ್ಬವನ್ನು ವಿಜಯಪುರ ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ 10 ಎಕರೆ ಜಾಗದಲ್ಲಿ 35 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಶ್ರಮಿಕ ವಸತಿ ಶಾಲೆ ಕಟ್ಟಡ ಸಮುಚ್ಚಯ ನಿರ್ಮಾಣವಾಗಲಿದೆ ಎಂದು ಹೊಸಕೋಟೆ ಶಾಸಕ ಶರತ್ಕುಮಾರ್ ಬಚ್ಚೇಗೌಡ ತಿಳಿಸಿದ್ದಾರೆ. ಶ್ರಮಿಕ ವಸತಿ ಶಾಲೆ ಕಟ್ಟಡ ಸಮುಚ್ಚಯದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶ್ರಮಿಕ ವರ್ಗದವರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಈ ವಸತಿ ಶಾಲೆ ಸಹಕಾರಿಯಾಗಲಿದೆ ಎಂದರು. ಕಟ್ಟಡ ಕಾಮಗಾರಿಯ ಮುಂದಿನ 15 ತಿಂಗಳ ಒಳಗೆ ಪೂರ್ಣಗೊಂಡು ಶ್ರಮಿಕರ ಮಕ್ಕಳಿಗೆ ಜ್ಞಾನಾರ್ಜನೆ ಮಾಡಲು ನೆರವಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಬನ್ನೇರುಘಟ್ಟ ಮೃಗಾಲಯದಲ್ಲಿ ಕಳೆದ ರಾತ್ರಿ ಜನಿಸಿರುವ ನವಜಾತ ನೀರಾನೆ ಮಡಿ ಹೆಣ್ಣಾಗಿದ್ದಲ್ಲಿ ತಾವರಕೊಪ್ಪ ಮೃಗಾಲಯದಲ್ಲಿ ವೈದ್ಯರಾಗಿದ್ದ ದಿವಂಗತ ಡಾ ಸಮೀಕ್ಷಾ ರೆಡ್ಡಿ ಗೌರವಾರ್ಥ ಸಮೀಕ್ಷಾ ಎಂದು ಹೆಸರು ಇಡಲು ಅರಣ್ಯ ಜೀವಿಶಾಸ್ತ್ರ ಪರಿಸರ ಸಚಿವ ಈಶ್ವರ ಖಂಡ್ರೆ ಸೂಚಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ, ಬಳಿಕ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ. ರಾಜ್ಯದಲ್ಲಿ ಅಸ್ಥಿರತೆ, ಅರಾಜಕತೆ ನಿರ್ಮಾಣ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ. ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತಂತೆ ಗೂಗಲ್ ಜೊತೆ ಒಪ್ಪಂದಕ್ಕೆ ವಿಟಿಯು ಸಜ್ಜು, ಕುಲಪತಿ ಡಾ ಎಸ್ ವಿದ್ಯಾಶಂಕರ್. ರಾಜ್ಯದೆಲ್ಲೆಡೆ ಬಕ್ರೀದ್ ಹಬ್ಬದ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಧ್ವನಿಮನೆಚ್ಚನ 102.6 ಮೆಗಾ ಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಆತ್ಮೀಯ ಕೇಳುಗರಿಗೆಲ್ಲ ಮತ್ತೊಮ್ಮೆ ಮದಕರಿ ಪ್ರಸಾರದ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ. ಸಮಯ ಆಗಿದೆ 2:40 ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ವಿಷಯ ಮನೆ. ಮನೆ ಅಂದರೆ ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ನಿಂದ ಕಟ್ಟಿದ ಕಟ್ಟಡವಲ್ಲ, ಅದು ಪ್ರೀತಿ, ಭದ್ರತೆ, ನೆಮ್ಮದಿ ಮತ್ತು ಭಾವನೆಗಳ ಸಂಗಮ. ಇದು ಮನುಷ್ಯನಿಗೆ ಆಶ್ರಯವನ್ನು ನೀಡುವುದಲ್ಲದೆ ದೈಹಿಕ ವಿಶ್ರಾಂತಿ ಮತ್ತು ಮಾನಸಿಕ ನೆಮ್ಮದಿಯನ್ನು ನೀಡುವ ಒಂದು ಪ್ರಮುಖ ತಾಣ. ಮನೆಯ ಮಹತ್ವವನ್ನು ಮತ್ತು ಅದರ ಸ್ವರೂಪವನ್ನು ನಾವು ನೋಡೋದಾದರೆ, ಮನೆಯ ನಮಗೆ ಬಿಸಿಲು, ಮಳೆ, ಚಳಿ ಮತ್ತು ಗಾಳಿಯಿಂದ ರಕ್ಷಣೆಯನ್ನು ನೀಡುತ್ತೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ಸೂರ್ಯ ಇರಬೇಕು ಎಂಬುದು ಮೂಲಭೂತ ಕನಸು. ಮನೆಯಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಕಳೆಯುವ ಸಮಯವು ಜೀವನದ ಅತ್ಯುತ್ತಮ ಕ್ಷಣಗಳಾಗಿರುತ್ತೆ. ಇದು ಪ್ರೀತಿ, ನಗು, ಹಂಚಿಕೆ ಮತ್ತು ಒಗ್ಗಟ್ಟನ್ನು ಕಲಿಸುತ್ತೆ. ಕೆಲಸದ ಒತ್ತಡ ಮತ್ತು ಹೊರಗಿನ ಜಗತ್ತಿನ ಗದ್ದಲದಿಂದ ದೂರವಾದಾಗ ನಮಗೆ ಸಮಾಧಾನ ಸಿಗುವುದು ಮನೆಯಲ್ಲಿ ಮಾತ್ರ. ಮನೆಯ ವಾತಾವರಣವು ಮಗುವಿನ ಬೆಳವಣಿಗೆ ಮತ್ತು ಸಂಸ್ಕೃತಿಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಮನೆಯಲ್ಲಿ ಸಿಗುವ ಪ್ರೀತಿ ಮತ್ತು ಶಿಸ್ತು ವ್ಯಕ್ತಿಯ ಉತ್ತಮ ಭವಿಷ್ಯಕ್ಕೆ ಅಡಿಪಾಯ ಆಗಿರುತ್ತೆ. ಮನೆಯ ಕುರಿತು ಮತ್ತಷ್ಟು ಮಾತಾಡೋಣ ಒಂದು ಗೀತೆಯನ್ನು ಕೇಳಿದ ಬಳಿಕ.

ಸ್ನೇಹಿತರ ಒಂದು ಮಾತಿದೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಇದು ಹಿಂದಿನಿಂದಲೂ ಹಿರಿಯರು ಹೇಳಿದಂತ ಅನುಭವದ ಮಾತು. ಅಂದ್ರೆ ಮನೆ ಕಟ್ಟುವುದಾಗ್ಲಿ, ಮಕ್ಕಳ ಮದುವೆ ಮಾಡುವ ವಿಚಾರವಾಗ್ಲೂ ಸುಲಭವಾದದ್ದಲ್ಲ. ಹಲವು ಬಗೆಯ ಕಷ್ಟಗಳನ್ನ ಸವಾಲುಗಳನ್ನ ತಂದೊಡ್ಡುವಂತಹದ್ದು ಎಂಬುದು ಈ ಅನುಭವದ ಅರ್ಥ, ಈ ಮಾತಿನ ಅರ್ಥ. ಇನ್ನು ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದವರಿಗೆ ಈ ಮಾತಿನ ಅರ್ಥದ ಅನುಭವ ಚೆನ್ನಾಗಿಯೇ ಆಗಿರುತ್ತೆ. ಮದುವೆ ವಿಚಾರ ಸದ್ಯಕ್ಕೆ ಬಿಡೋಣ, ಈಗ ಮನೆ ಕಟ್ಟುವ ವಿಚಾರಕ್ಕೆ ಬಂದಿರೋಣ. ಸ್ವಂತಕ್ಕೊಂದು ಮನೆ ಇರಬೇಕು ಎನ್ನುವುದು ಎಲ್ಲರ ಕನಸು ಆಗಿರುತ್ತೆ. ಬಾಡಿಗೆ ಮನೆಯಲ್ಲಿಯೇ ಜೀವನದ ಬಹಳಷ್ಟು ಅವಧಿಯನ್ನ ಪೂರೈಸುವ ನಗರ ವಾಸಿಗಳಿಗಂತೂ ಸ್ವಂತ ಮನೆ ಎಂಬುದು ದೊಡ್ಡ ಕನಸೇ ಆಗಿರುತ್ತೆ. ಕೆಲವರಿಗೆ ಪಿತ್ರಾರ್ಜಿತವಾಗಿ ಬಂದ ಮನೆಯೂ ಇರುತ್ತದೆ. ಹಾಗಿದ್ರೂ ಮಕ್ಕಳ ಭವಿಷ್ಯಕ್ಕಾಗಿಯೇ ಉಪ ಆದಾಯದ ಮೂಲಕ್ಕಾಗಿ ಬಾಡಿಗೆಗೆ ನೀಡಲು ಮತ್ತೊಂದು ಮನೆಯನ್ನ ಕಟ್ಟೋಣ ಅನ್ನೋ ಯೋಚನೆ ಕೂಡ ಇರುತ್ತೆ. ನಗರವೋ, ನಗರದ ಹೊರವಲಯವೋ, ಪಟ್ಟಣವೋ, ಗ್ರಾಮೀಣ ಭಾಗವೋ, ಎಲ್ಲೋ ಒಂದು ಕಡೆ ಕಷ್ಟಪಟ್ಟು ಒಂದು ಬಾರಿ ಹಣ ಪಾವತಿಸಿ ಕಂತಿನ ಮೂಲಕವೋ ನಿವೇಶನವನ್ನು ಖರೀದಿಸುತ್ತಿರ್ತಾರೆ. ಇನ್ನು ಮನೆ ನಿರ್ಮಾಣ ಆರಂಭಿಸಬೇಕು ಎಂದುಕೊಂಡಿದ್ದೀರಾ ಅಂತಂದಾಗ ಗೃಹ ಸಾಲನೋ ಉಳಿತಾಯದ ಮೂಲವೋ ಒಟ್ಟಿನಲ್ಲಿ ಮನೆ ಕಟ್ಟಲು ಅಗತ್ಯವಾದಷ್ಟು ಹಣವೂ ಇದೆ ಅಂದುಕೊಂಡು ಅಷ್ಟಕ್ಕೆ ಮನೆ ಕೆಲಸ ಆರಂಭಿಸಲು ಸಾಧ್ಯ ಆಗುತ್ತಾ? ಇಲ್ಲ. ಸ್ವಂತ ಮನೆ ಹೊಂದಬೇಕು ಎಂದುಕೊಂಡು ಮಾತ್ರಕ್ಕೆ ನಾಳೆ ಮನೆ ಕೆಲಸ ಶುರು ಮಾಡಲು ಕೂಡ ಆಗೋದಿಲ್ಲ. ಅದಕ್ಕೆ ಸ್ವಲ್ಪವಾದರೂ ಪೂರ್ವ ಸಿದ್ಧತೆ ಮಾಡಬೇಕು ಅಲ್ವಾ? ಅಗತ್ಯ ಪರಿಕರಗಳನ್ನು ಸಂಗ್ರಹಿಸಿಕೊಳ್ಬಾರ್ದು, ಸಂಗ್ರಹಿಸಿಕೊಳ್ಬೇಕು. ಮತ್ತೆ ಮನೆ ಎಂಬುದು ಸೈಜು ಕಲ್ಲು, ಇಟ್ಟಿಗೆ, ಮರಳು, ಸಿಮೆಂಟು, ಸ್ವಲ್ಪ ಕಬ್ಬಿಣ ಇದ್ರೆ ಆಗಿ ಹೋಗುವಂಥದ್ದು ಕೂಡ ಅಲ್ಲ. ಮನೆ ಎಂಬ ಕಟ್ಟಡಕ್ಕೆ ಇನ್ನೂ ಸಾಕಷ್ಟು ಸಾಮಗ್ರಿಗಳ ಅಗತ್ಯ ಕೂಡ ಇರುತ್ತೆ. ಜೋಡಣೆ ಸಲಕರಣೆಗಳು, ನೆಲಕ್ಕೆ ಚೆಂದದ ಟೈಲ್ಸು, ಅಡಿಗೆ ಮನೆ, ಶೌಚಗೃಹಕ್ಕೆ ಅಗತ್ಯವಾದ ವಿವಿಧ ಬಗೆಯ ಅಲಂಕಾರಿಕ ಸಾಮಗ್ರಿಗಳು, ವಿದ್ಯುತ್ ಸಂಪರ್ಕಕ್ಕೆ ವೈರು, ಸ್ವಿಚ್ಗಳು, ಕಿಟಕಿ ಗ್ರಿಲ್ಸು, ಮಹಡಿ ಮೆಟ್ಟಲಿನ ರೇಲಿಂಗ್ಸ್, ಕಾಂಪೌಂಡ್ಗೆ ಕಬ್ಬಿಣದ ಗೇಟು, ಮನೆ ಕೊನೆಯಲ್ಲಿ ಮನೆಗೆ ಮೇಕಪ್ಪು ಮಾಡಲು ಬಗೆ ಬಗೆಯ ಬಣ್ಣಗಳು, ಒಂದೇ ಎರಡೇ ಹತ್ತಾರು ಬಗೆಯ ಪರಿಕರಗಳ ಸಾಮಗ್ರಿಗಳ ಅಗತ್ಯ ಇರುತ್ತೆ. ಆದರೆ ಎಲ್ಲ ಸಾಮಗ್ರಿಗಳನ್ನು ಮನೆ ಕಟ್ಟಲು ಆರಂಭಿಸಿದ ನಂತರ ವಿವಿಧ ಸಂದರ್ಭಗಳಲ್ಲಿ ಖರೀದಿಸಬಹುದು. ನಿರ್ಮಾಣ ಆರಂಭಕ್ಕೂ ಮುನ್ನವೇ ಸಂಗ್ರಹಿಸಲ್ಪಟ್ಟುಕೊಳ್ಳುವ ಅಗತ್ಯವೂ ಕೂಡ ಇರೋದಿಲ್ಲ. ಆದರೆ ನೀವು ಮನೆ ನಿರ್ಮಾಣದ ಮೊದಲ ಹಂತದ ತಳಪಾಯಕ್ಕೆ ಮೊದಲು ಕಲ್ಲಿಡಬೇಕು ಅಂತಂದಾಗ ಅದರ ಬಗ್ಗೆ ಸಾಕಷ್ಟು ಯೋಚನೆಯನ್ನು ಮಾಡಿರ್ತೀರಾ. ನಿಮ್ಮ ಕನಸಿನ ಮನೆ ಹೀಗಿರಬೇಕು ಅಂತ ನಿಮ್ಮ ಯೋಚನೆ ಕೂಡ ಆಗಿರುತ್ತೆ. ಅದು ದೀರ್ಘಕಾಲ ಬಾಳಿಕೆ ಬರಬೇಕು, ಒಳ್ಳೆ ರೀತಿಯಲ್ಲಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅನ್ನುವಂಥದ್ದು ಎಲ್ಲರ ಆಶಯ ಕೂಡ ಅಲ್ವಾ? ಹಾಗಾಗಿ ಮನೆ ಕಟ್ಟೋದು ಕೂಡ ಜೀವನದಲ್ಲಿ ಒಂದು ಕನಸು. ಅದಕ್ಕೆ ಸಂಬಂಧಿಸಿದಂಥ ಒಂದು ಅಮೃತಧಾರೆ ಚಿತ್ರದಲ್ಲಿನ ಗೀತೆಯನ್ನು ಕೇಳಿಬರೋಣ.

0: ಯೋಗಿ, ಎಷ್ಟೊಂದು ಪ್ರಶಾಂತವಾಗಿದೆ ನಿಮ್ಮೂರು. ಈ ಜನ, ಈ ಗಾಳಿ, ಈ ನೆಲ, ಈ ನೀರು ಅದ್ಭುತ. ನಾನಿಲ್ಲಿ ಬಾಳೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದೆ. ನಡೀರಿ ಹೋಗೋಣ.
1: ಎಲ್ಲಿಗೆ?
0: ಮನೆಗೆ.
1: ಯಾರ ಮನೆಗೆ?
0: ನಮ್ಮನೆಗೆ.

ಇನ್ನು ಮನೆ ಕಟ್ಟೋದು ಒಂದು ಕನಸು ಅಂತಾನೆ. ಹೌದು, ಅದನ್ನ ನನಸು ಮಾಡಿಸ್ಕೊಳ್ಳೋದಕ್ಕೆ ದಿನನಿತ್ಯ ಪ್ರಯತ್ನ ಪಡ್ತಾನೆ ಇರ್ತಾರೆ ಎಲ್ಲರೂ ಕೂಡ. ಪ್ರತಿಯೊಬ್ಬರು ತಮ್ಮದೇ ಆದ ಸುಂದರವಾದ ಕನಸಿನ ಮನೆಯನ್ನ ಕಲ್ಪಿಸಿಕೊಳ್ತಾರೆ. ಸುಂದರವಾದ ತೋಟ, ಗಾಳಿ ಮತ್ತು ಬೆಳಕು, ಚೆನ್ನಾಗಿ ಬರುವ ಕಿಟಕಿಗಳು ಮನೆಯ ಸೌಂದರ್ಯವನ್ನ ಹೆಚ್ಚಿಸುತ್ತೆ. ಹಾಗಾಗಿ ಆಧುನಿಕ ಕಾಲದಲ್ಲಿ ಮನೆಯನ್ನ ವಾಸ್ತು ಪ್ರಕಾರ ಮತ್ತು ಆಕರ್ಷಕವಾಗಿ ವಿನ್ಯಾಸಗೊಳಿಸೋದು, ಅದನ್ನ ಹಾಗೆ ಎಲ್ಲರೂ ನೋಡಿ ಕೂಡ ಚೆನ್ನಾಗಿದೆ ಅಂತ ಹೇಳಬೇಕು ಅನ್ನೋ ಅಂತ ಆಸೆ ಕೂಡ ಇದ್ದೇ ಇರುತ್ತೆ. ಹಾಗೆ ಮನೆ ನಮ್ಮ ಸಾಮಾಜಿಕ ಮತ್ತು ನೈತಿಕ ಮೌಲ್ಯಗಳನ್ನು ತೊಟ್ಟಿಲಾಗಿದೆ. ಧನ ಸಂಪತ್ತಿಗಿಂತಲೂ ಮನೆಯಲ್ಲಿರುವ ನೆಮ್ಮದಿ ಆರೋಗ್ಯವೇ ಮನುಷ್ಯನಿಗೆ ಅತ್ಯಂತ ಮುಖ್ಯವಾದದ್ದು. ಒಟ್ಟಾರೆಯಾಗಿ ಮನೆ ಎಂಬುದು ಜೀವನದ ಅತ್ಯಮೂಲ್ಯವಾದ ಆಸ್ತಿಯಾಗಿದೆ. ಆದರೆ ಎಷ್ಟೇ ನಾವು ಮನೆಯನ್ನು ಕಟ್ಟಿದರೂ ಕೂಡ ಈ ಮನೆ ಇಲ್ಲಿರುತ್ತೆ, ನಮ್ಮ ಮನೆ ಇನ್ನೆಲ್ಲೋ ಹೋಗಬೇಕಾಗಿರುತ್ತೆ ಅನ್ನೋದು ಕೂಡ ಆ ಸತ್ಯವನ್ನು ಕೂಡ ನಾವು ಮರೆಯೋ ಹಾಗಿಲ್ಲ.

ಸ್ನೇಹಿತರೆ, ಇಂದಿನ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮನೆ ಅನ್ನೋ ವಿಷಯ ಕುರಿತು ನಾನು ಮಾತಾಡಿದೆ. ಕಷ್ಟಪಟ್ಟ ದುಡಿಯೋ ಎಲ್ಲ ಕುಟುಂಬದ ಮಕ್ಕಳಿಗೂ ಅಥವಾ ದೊಡ್ಡವ್ರಿಗೋ ಸದಸ್ಯರಿಗೂ ಮನೆ ಕಟ್ಟುವ ಆಸೆ ಅಂತೂ ಚಿಕ್ಕದಾಗಿ ಇದ್ದೇ ಇರುತ್ತೆ. ಆ ಮನೆ ಕಟ್ಟಿಸಿ ತನ್ನ ಕುಟುಂಬ ಆ ಮನೆಯಲ್ಲಿ ನಗ್ತಾ ಇರೋದನ್ನು ನೋಡಬೇಕು ಅನ್ನುವಂಥ ಆಸೆ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಹಗಲು ರಾತ್ರಿ ಕಷ್ಟಪಟ್ಟು ಮನೆಯನ್ನು ಕಟ್ಟಿಸ್ತಾರೆ. ಅಂತ ಮನೆ ಕಟ್ಟಿಸೋರಿಗೆ ಸಾಧ್ಯವಾದಷ್ಟು ಕೈಲಾದ ಸಹಾಯವನ್ನು ಮಾಡಬಹುದು. ಅದು ದುಡ್ಡಿನ ಸಹಾಯವೇ ಆಗಿರಬೇಕು ಅಂತಲ್ಲ, ಮಾನಸಿಕವಾಗಿ ಧೈರ್ಯವನ್ನು ನೀಡುವಂತಹ ನಾವಿದ್ದೇವೆ ಅಥವಾ ನಿನಗೆ ಎಷ್ಟು ಸಾಧ್ಯನೋ ಅಷ್ಟು ಮನೆ ಕಟ್ಟಿಸು, ನಿನ್ನ ಹಾಸಿಗೆದ್ದಷ್ಟು ನಿನ್ನ ಕೈಲಾದಷ್ಟು ಮನೆಯನ್ನು ಕಟ್ಟು ಅನ್ನುವಂಥ ಹೇಳುವಂಥ ಸ್ಥೈರ್ಯವನ್ನು ಮನಸ್ಥೈರ್ಯವನ್ನು ನಾವು ನೀಡುವಂಥ

ಆಗಬೇಕು ಅಂತ ಹೇಳ್ತಾ ಒಟ್ಟಲ್ಲಿ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅನ್ನೋ ಮಾತಿನ ಹಾಗೆ ಒಂದು ಬಾರಿ ಜೀವನದಲ್ಲಿ ಮನೆಯನ್ನ ಕಟ್ಟಿ ಅದರಲ್ಲಿ ಸಿಗುವಂತಹ ಖುಷಿಯನ್ನು ಕೂಡ ಅನುಭವಿಸಬೇಕು ಅಂತ ಹೇಳ್ತಾ ಇದಾಗಿತ್ತು ಇಂದಿನ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಆಕಾಶವಾಣಿ ಚಿತ್ರದುರ್ಗ ಕೇಳುಗರೆ. ಸಮಯ ಆಗ್ತಾ ಇದೆ 3 ಗಂಟೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದುವರೆಗೂ ಮದಕರಿ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ನಿಮ್ಮೊಟ್ಟಿಗೆ ಇದ್ದಿದ್ದು ನಾನು ಕರ್ಣವಾಣಿ. ಸಂಜೆ 5 ಗಂಟೆಗೆ ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ಹಾಡು ನಿಮ್ಮ ಅನಿಸಿಕೆ, ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದೊಂದಿಗೆ ಮತ್ತೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ನಮಸ್ಕಾರ.

ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಐತಿಹಾಸಿಕ ನಗರ ಕೋಟೆ ನಾಡಿನ ಏಕೈಕ ಬಾನುಲಿ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಅಂದರೆ 102.6. ಈ ಸಂಜೆಯ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳನ್ನು ನಡೆಸಿಕೊಡೋದಕ್ಕೆ ಸ್ಟುಡಿಯೋದಿಂದ ಜೊತೆಯಾಗಿರೋದು ನಾನು ನಿಮ್ಮ ಬಾನುಲಿ ಗೆಳೆಯ ನವೀನ್ ಮಸ್ಕಲ್. ಮಾಡುವ ನಮಸ್ಕಾರ, ಹಾಗೆ ಕಾರ್ಯಕ್ರಮಗಳಿಗೆ ಸ್ವಾಗತ. ಎಫ್ಎಂ ಸಮಯ ಸರಿಯಾಗಿ 5:39 ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಇಂದಿನ ನಿಲಯದ ಆಯ್ಕೆ ಗೀತೆಗಳು ಹೀಗಿದೆ. ಸ್ನೇಹಲೋಕ ಚಿತ್ರದಿಂದ ಒಂದೇ ಉಸಿರಿನಂತೆ ಎನ್ನುವಂಥ ಹಾಡನ್ನು, ಕುಶಲವೇ ಕ್ಷೇಮವೇ ಚಿತ್ರದಿಂದ ಟೆಲಿಫೋನ್ ಗೆಳತಿ ಎನ್ನುವಂಥ ಹಾಡನ್ನು, ನಿನ್ನೆ ಪ್ರೀತಿಸುವ ಚಿತ್ರದಿಂದ ಒಲವೇ ನನ್ನೊಲವೇ ಎನ್ನುವಂಥ ಹಾಡನ್ನು, ಈ ಮೂರು ಗೀತೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಗೀತೆಗಳ ಕುರಿತಾಗಿ, ಚಿತ್ರದ ಕುರಿತು, ಚಿತ್ರಗೀತೆ ಕುರಿತು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಸಂದೇಶವನ್ನು ಕಳಿಸಲಿಕ್ಕೆ ಬಳಸಬೇಕಾದಂಥ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ, ಈಗಾಗಲೇ ಸಂದೇಶಗಳು ತಲುಪಿದೆ. ಆ ಸಂದೇಶವನ್ನು ನೋಡುವಂಥ ಸಮಯ ಕೂಡ ಹೌದು. ಸಂದೇಶವನ್ನು ಕಳಿಸಿದ್ದಾರೆ ಮೀರಾ ನಾಡಿಗವರು, ಉಪನ್ಯಾಸಕರು, ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ. ಸಂಜೆ ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಿರುವಂಥ ಮೂರು ಹಾಡುಗಳು ಕೂಡ ರಾಜೇಶ್ ಕೃಷ್ಣನ್ ಅವರ ಸಮುದ್ರ ಕಂಠ ಮತ್ತು ಇಂಪಾದಂಥ ಗೀತೆಗಳಾಗಿದೆ. ಸ್ನೇಹಲೋಕದ ಒಂದೇ ಉಸಿರಿನಲ್ಲಿ ಅನ್ನುವಂಥ ಹಾಡು, ಪ್ರೇಮಿಗಳ ಹಾಡು ತುಂಬ ಇಷ್ಟ ಆಯಿತು. ಟೆಲಿಫೋನ್ ಗೆಳತಿ ಹಾಡು ಕೂಡ ಸೂಪರ್ ಆಗಿದೆ. ನನ್ನೊಲವೇ ಎಷ್ಟೊಂದು ಒಲವೇ ಅನ್ನುವಂಥ ಚಂದದ ಹಾಡುಗಳು, ಒಟ್ಟಾರೆ ಎಲ್ಲ ಹಾಡುಗಳು ಕೂಡ ಪ್ರೀತಿ ಆಧಾರಿತವಾದವು. ನಿಮಗೂ ಸಹ ಪ್ರೀತಿಯ ಧನ್ಯವಾದಗಳು ಅನ್ನೋ ಸಂದೇಶವನ್ನು ಕಳಿಸಿದ್ದಾರೆ ಮೀರಾ ನಾಡಿಗವರು. ತಮ್ಮ ಸಂದೇಶಕ್ಕಾಗಿ, ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು ಮೇಡಮ್. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ವಿರೂಪಾಕ್ಷಪ್ಪ, ಭರಮಸಾಗರ, ಚಳ್ಳಕೆರೆ ತಾಲೂಕಿನ

ಚಳ್ಳಕೆರೆ ತಾಲೂಕು ಸಂಜಯ್ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮ ತುಂಬ ಚೆನ್ನಾಗಿರ್ತದೆ, ನಿಮಗೂ ಕೂಡ ಕೇಳುವವರೆಗೂ ಧನ್ಯವಾದಗಳನ್ನು ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಂದ್ರಪ್ಪ ಗುಂಡಮ್ಮ ದೊಡ್ಡೂಳಾರ್ತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಂದ್ರಪ್ಪ ಗುಂಡಮ್ಮ ದೊಡ್ಡೂಳಾರ್ತಿ ಚಳ್ಳಕೆರೆ ತಾಲೂಕು ಸಂಜಯ್ ನಿರೂಪಕರಿಗೆ ನನ್ನ ನಮಸ್ಕಾರ. ನೀವು ಕೊಟ್ಟಿರುವಂಥ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ಕೂಡ ನಮ್ಮಿಸಿದ ಸಾಹಿತ್ಯ ಸಂಗೀತ ಚಿತ್ರಕಥೆ ನಿರ್ದೇಶನ ಎಲ್ಲ ಕೂಡ ಚೆನ್ನಾಗಿದೆ, ಎಲ್ಲ ಹಾಡುಗಳು ಕೂಡ ಕೇಳ್ತೇವೆ, ತಪ್ಪದೇ ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದರೆ ಖಂಡಿತವಾಗೂ ಪ್ರಸಾರ ಮಾಡ್ತೀವಿ. ತಮ್ಮ ಸಂದೇಶಕ್ಕಾಗಿ ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು. ರಾಯಭಾಗ ತಾಲೂಕು ಮುಗುಳ್ಕೊಡದಿಂದ ಶಿವಲಿಂಗ ಹಿರೇಮಠ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಳಿನಿ ಸತೀಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಎಂ ಆರ್ ಶ್ರೀಕಂಠನ್ ಅಗ್ರಹಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರದುರ್ಗದ ಪಂಡ್ರಹಳ್ಳಿಯಿಂದ ರವಿ ಸ್ಟುಡಿಯೋ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಉಮಾಮೋಹನ್ ಮುರಳಿ ಅವರು ಜೋಗಿಮಟ್ಟಿ ರಸ್ತೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಿವಲಿಂಗ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕ ಹಿರೇಮಠ್ ಎಲ್ಲ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ, ಅರ್ಥಗರ್ಭಿತವಾಗಿದೆ, ಸಾಹಿತ್ಯ ಮತ್ತು ಸಂಗೀತ ಉತ್ತಮವಾಗಿದೆ ಅನ್ನೋ ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮ ಸಂದೇಶಕ್ಕಾಗಿ ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು. ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ನಳಿನಿ ಸತೀಶ್ ಅವರು ಸಂಗಮೇಶ್ವರ್ ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಕೊಟ್ಟಿರುವಂಥ ಎಲ್ಲ ಚಿತ್ರದ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ, ನನಗೆ ಎಲ್ಲ ಹಾಡುಗಳು ಕೂಡ ಇಷ್ಟ ಆಗಿದೆ, ಎಲ್ಲ ಹಾಡುಗಳ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ, ನಾನು ಎಲ್ಲ ಹಾಡುಗಳು ಕೂಡ ಕೇಳ್ತೇನೆ. ಧನ್ಯವಾದಗಳು. ಶುಭ ಸಂಜೆ. ಫ್ರಮ್ ನಳಿನಿ ಸತೀಶ್ ಸಂಗಮೇಶ್ವರ್ ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮ ಸಂದೇಶಕ್ಕಾಗಿ ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು. ಎಂ ಆರ್ ಶ್ರೀಕಂಠನ್ ಅಗ್ರಹಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆಕಾಶವಾಣಿ ಚಿತ್ರದುರ್ಗದ ಆತ್ಮೀಯ ನಿರೂಪಕರಿಗೆ ಗುರುವಾರದ ಶುಭ ಸಂಜೆ. ತಮಗೂ ಕೂಡ ಇಂದು ಪ್ರಸಾರವಾಗ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮೂರು ಬೇರೆ ಬೇರೆ ಚಿತ್ರಗಳಿಂದ ಹಾಕಿಕೊಂಡಿರುವಂಥ ನೀವು ನೀಡಿರುವ ಎಲ್ಲ ಗೀತೆಗಳು ಕೂಡ ತುಂಬ ಚೆನ್ನಾಗಿದೆ. ಅವುಗಳಲ್ಲಿ ನನ್ನ ಮೊದಲ ಆಯ್ಕೆ ಎಂ ಎನ್ ಓಂ ಪ್ರಕಾಶ್ ಅವರ ನಿರ್ದೇಶನದಲ್ಲಿ 2002 ಬಿಡುಗಡೆಯಾಗಿ ತೆರೆ ಕಂಡಂಥ ಚಿತ್ರ ನಿನ್ನೆ ಪ್ರೀತಿಸುವ ಚಿತ್ರದ ಒಲವೇ ನನ್ನೊಲವೇ ಎನ್ನುವಂಥ ಹಾಡು ಈ ಗೀತೆ ಕಾರಣ. ಈ ಗೀತೆಯ ಖ್ಯಾತ ನಟರುಗಳಾದ ರಮೇಶ್ ಅರವಿಂದ್ ಹಾಗೂ ರಾಶಿ ಅವರುಗಳ ಅಮೋಘ ಅಭಿನಯದೊಂದಿಗೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆಯೊಂದಿಗೆ, ರಾಜೇಶ್ ಕೃಷ್ಣನ್ ಮತ್ತು ಕೆ ಎಸ್ ಚಿತ್ರ ಅವರ ಕಂಠಸಿರಿಗಳಲ್ಲಿ ಬಹಳ ಸುಮಧುರವಾಗಿ, ಸುಶ್ರಾವ್ಯವಾಗಿ ಮತ್ತು ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ನನ್ನ ಆಯ್ಕೆ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಧನ್ಯವಾದಗಳನ್ನು ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತವಾಗೂ ಪ್ರಸಾರ ಮಾಡ್ತೀವಿ. ತಮ್ಮ ಸಂದೇಶಕ್ಕಾಗಿ ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು. ಶಾಂತಾಚಾರ ಬಡಗೇರಿ ಕೊಕ್ನೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ. ಬೆಳಗ್ಗಿಂದ ಮನೆ ಮನೆಗಳನ್ನು ತಲುಪುತ್ತಿರುವಂಥ ಆಕಾಶವಾಣಿ ನಿರೂಪಕರಿಗೆ ಶುಭಕಾಮನೆಗಳು. ನನ್ನ ಮೆಚ್ಚಿನ ಚಿತ್ರ ನಿನ್ನೆ ಪ್ರೀತಿಸುವ ಚಿತ್ರದಿಂದ ಒಲವೇ ನನ್ನೊಲವೇ ಅನ್ನುವಂಥ ಹಾಡನ್ನು ಆಯ್ಕೆ ಮಾಡಿದ್ದಾರೆ. ಈ ಹಾಡು ಆಳವಾದ ಪ್ರೀತಿಯನ್ನು ವ್ಯಕ್ತಪಡಿಸುವ ಸುಂದರವಾದ ಗೀತೆಯಾಗಿದೆ. ಪ್ರೀತಿಸುವ ಹುಡುಗ ತನ್ನ ಪ್ರೇಯಸಿ ಮೇಲಿರುವ ಅಪಾರ ಪ್ರೀತಿಯನ್ನು ಕಂಡು ಆಶ್ಚರ್ಯಚಕಿತನಾಗಿ ಪ್ರೀತಿಯನ್ನು ಉದ್ದೇಶಿಸಿ ನನ್ನ ಮೇಲೆ ನಿನಗೆಷ್ಟು ಒಲವು ಎಂದು ಕಾವ್ಯಾತ್ಮಕವಾಗಿ ಹಾಡುತ್ತಾನೆ. ತನ್ನ ಉಸಿರನ್ನೇ ಹಾಳೆಯನ್ನಾಗಿ, ಹೃದಯವನ್ನೇ ಲೇಖನಿಯನ್ನಾಗಿ ಮಾಡಿ ಪ್ರೇಮದ ಕರೆಯೊಲೆಯನ್ನು ಬರೆಯಲು ಹೊರಟಿದ್ದಾನೆ. ನಾಯಕಿಯ ಹೆಜ್ಜೆ ಇಡುವಾಗ ಹಂಸದಂತೆ ಕಲುಕುತ್ತಾಳೆ. ಇಂಥ ನಾಯಕನ ಹುಣ್ಣಿಮೆಯಂತಹ ಕಿರುನಗೆ ಕತ್ತಲೆಯನ್ನು ಕರಗಿಸುತ್ತದೆ. ತಾನು ಬಯಸದೇ ಬಂದ ಅವಳ ಸ್ನೇಹದ ಪ್ರೇಮದ ಬರಹವಾಗಿ ಬದಲಾಗಿದೆ. ಆಕೆಯ ಪ್ರತಿ ನಡೆಯೂ ಕೂಡ ಸಾವಿರಾರು ಶಿಲ್ಪಗಳು ಮತ್ತು ನಯವಾದ ಜೋಗದ ಜಲಪಾತದಷ್ಟೇ ಸುಂದರವಾಗಿದೆ ಎಂದು ಕವನದಲ್ಲಿ ಕೆ ಕಲ್ಯಾಣ್ ಅವರು ವರ್ಣಿಸಿದ್ದಾರೆ. ಪ್ರಸಾರ ಮಾಡಿ ಅಂತ ಕೇಳಿಕೊಂಡಿದ್ದರೆ ಖಂಡಿತವಾಗೂ ಪ್ರಸಾರ ಮಾಡ್ತೀವಿ. ತಮ್ಮ ಸಂದೇಶಕ್ಕಾಗಿ ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು. ಬಹಳಷ್ಟು ಸಂದೇಶಗಳು ಬಂದಿದೆ, ಸಂದೇಶವನ್ನು ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ಇದೀಗ ಕೇಳೋಣ ಸ್ನೇಹಲೋಕ ಚಿತ್ರದ ಒಂದು ಗೀತೆಯನ್ನು.

2003ರಲ್ಲಿ ತೆರೆಕಂಡಂಥ ಚಿತ್ರ ಸ್ನೇಹಲೋಕ. ಹಾಡಿದ್ದಾರೆ ರಾಜೇಶ್ ಹಾಗೂ ಚಿತ್ರ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ನಮ್ಮ ಹಾಡು ನಿಮ್ಮನ್ಸ್ಗೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಯಾರು ಕಳಿಸಿದ್ದಾರೆ ನೋಡೋಣ. ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಸಂಜೆಯಲ್ಲಿ ಅದ್ಭುತವಾಗಿ ಮೂಡಿಬರುತ್ತಿರುವಂಥ ನಮ್ಮ ಹಾಡು ನಿಮ್ಮನ್ಸ್ಗೆ ಈ ದಿನದ ನಮ್ಮ ಹಾಡು ಸ್ನೇಹಲೋಕ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದಿರಿ. ಈ ಹಾಡು ಹೃದಯ ತುಂಬಿ ಭಾವಪ್ರಧಾನ ಗೀತೆಗಳಲ್ಲಿ ಒಂದಾಗಿದೆ. ಇನ್ನು ಹಾಡು ತುಂಬ ಸರಳ ಕನ್ನಡ ಭಾಷೆಯಲ್ಲಿ ಭಾವನೆಗಳ ಸಂಬಂಧವನ್ನು ಹಾಡಿ ಹೊಗಳಿ ಅರ್ಥಗರ್ಭಿತವಾದಂಥ ಪದಗಳಿಂದ ರಚಿಸಿರುವಂಥ ಹಾಡಾಗಿದೆ. ತುಂಬ ಅದ್ಭುತವಾದ ಗೀತೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ಈ ಹಾಡನ್ನು ಕೇಳ್ತಾ ಮೈ ಮರಿಬೋದು. ಈ ಶುಭ ಗುರುವಾರದ ಸಂಜೆಯಲ್ಲಿ ನಿಮ್ಮ ಎಲ್ಲ ಹಾಡುಗಳು ಕೂಡ ಭಾಳಷ್ಟು ಜನಪ್ರಿಯ ಆಗಿರುವಂಥ ಹಾಡುಗಳು. ಈ ಹಾಡಿನಲ್ಲಿ ಗೀತಾ ರಚನೆ, ಸಂಗೀತ, ಛಾಯಾಗ್ರಹಣ, ದೃಶ್ಯ ಮಾಧ್ಯಮ ತುಂಬ ಚೆನ್ನಾಗಿದೆ ಅನ್ನೋ ಸಂದೇಶವನ್ನು ಕಳಿಸಿದ್ದಾರೆ. ಬಿ ಕೆ ನಾಗರಾಜು, ಬಿ ಕೆ ಪದ್ಮಲತಾ, ಗಾಯತ್ರಿ, ಕೆ ವಿ ರಘುನಂದನ್, ದಳಪತಿ ಚಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮ ಸಂದೇಶಕ್ಕಾಗಿ, ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು. ಈಗಾಗಲೇ ತಾವು ಕೋರಿದಂಥ ಗೀತೆಯನ್ನು ಪ್ರಸಾರ ಮಾಡಿದ್ದೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ ಹಿರೇಗುಂಟನೂರು ಗೊಲ್ರಹಟ್ಟಿ ವೈಷ್ಣವ್ ಗಾಂಧಿ, ಅನ್ವಿತಾ ಗಾಂಧಿ, ಶ್ರೀವತ್ಸ ಗಾಂಧಿ. ನನಗೆ ಮೂರು ಹಾಡುಗಳು ಕೂಡ ತುಂಬ ಇಷ್ಟ ಆಗಿದೆ, ಮೂರು ಹಾಡುಗಳನ್ನು ಕೂಡ ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಖಂಡಿತವಾಗೂ ಪ್ರಸಾರ ಮಾಡ್ತೀವಿ. ತಮ್ಮ ಸಂದೇಶಕ್ಕಾಗಿ, ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು. ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ. ತಮಗೂ ಕೂಡ ಬಾಗೇನಹಳ್ಳಿನಿಂದ ರಮ್ಯಾ, ನಿತಿನ್, ಯಶವಂತ್, ಸುರೇಶ್ ಹಾಗೂ ನೀವು ಆಯ್ಕೆ ಮಾಡಿರುವಂಥ ಮೂರು ಹಾಡುಗಳು ಕೂಡ ತುಂಬ ಇಷ್ಟ ಆಯಿತು. ಸ್ನೇಹಲೋಕ ಚಲನಚಿತ್ರದ ಒಂದೇ ಉಸಿರಿನಂತೆ ಎನ್ನುವಂಥ ಹಾಡು ತುಂಬ ಅದ್ಭುತವಾಗಿದೆ, ಅರ್ಥಪೂರ್ಣವಾಗಿದೆ. ಸಂಗೀತ, ಸಾಹಿತ್ಯ ಸೂಪರ್. ಒಬ್ಬ ಪ್ರೇಮಿಯು ತನ್ನ ಪ್ರಿಯತಮೆಗೋಸ್ಕರ ಅವರ ಮೇಲೆ ಆಳವಾದ ಪ್ರೀತಿ ಇದೆ ಎಂದು ಹಾಡಿನಲ್ಲಿ ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ಈ ಹಾಡು ಕೂಡ ತುಂಬ ಉದಾಹರಣೆಯಾಗಿದೆ. ಎರಡೇ ದೇಹ ಒಂದೇ ಜೀವ ಎನ್ನುವ ಹಾಗಿದೆ, ತುಂಬ ಅದ್ಭುತವಾಗಿದೆ. ಈ ಹಾಡು ಎಲ್ಲರಿಗೂ ಕೂಡ ಕೇಳುತ್ತೇವೆ, ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಈಗಾಗಲೇ ಪ್ರಸಾರ ಮಾಡಲಾಗಿದೆ. ತಮ್ಮ ಸಂದೇಶಕ್ಕಾಗಿ ಮತ್ತು ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು. ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ ನಿರೂಪಕರಿಗೆ ಶುಭ ಸಂಜೆ. ತಮಗೂ ಕೂಡ ನಾನು ಶಂಕರ್ ಡಿ ಎನ್ ಹೇಮಲತಾ, ಗ್ರೀಷ್ಮ, ಲೋಚನ್, ಶ್ರೀದೇವಿ, ಅನಸೂಯ, ಚಿತ್ರದುರ್ಗ, IUDP ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಈ ದಿನದ ಮೂರು ಹಾಡುಗಳು ಕೂಡ ತುಂಬ ಇಂಪಾಗಿ ಮನಕ್ಕೆ ಮುದ ನೀಡುವಂತಹ ಆಗಿದೆ. ಪ್ರಸಾರ ಮಾಡಿ ಮತ್ತು ಕೇಳಿಗರಿಗೆ ಸಂಜೆ ವೇಳೆ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಮತ್ತು ಸಂತೋಷವನ್ನು ಉಂಟು ಮಾಡಿದೆ ಎಂದು ಹೇಳುತ್ತಾ ಧನ್ಯವಾದಗಳೊಂದಿಗೆ ನಾವು ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮ ಪ್ರತಿಕ್ರಿಯೆಗಾಗಿ, ಸಂದೇಶಕ್ಕಾಗಿ ಧನ್ಯವಾದಗಳು. ಕಳಿಸ್ತಾ ಇರಿ ಆಕಾಶವಾಣಿ ಚಿತ್ರದುರ್ಗವನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಓಹೊಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ನಮಸ್ಕಾರ. ಗೀತೆ ಎಲ್ಲೋ ಗೀತೆ ಚೆನ್ನಾಗಿದೆ ಅನ್ನೋ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ ಆತ್ಮೀಯ ಸಂಜೆ ನಿರೂಪಕರಿಗೆ ನಮಸ್ಕಾರ. ಹೇಗಿದ್ದೀರಿ ಚಿಕ್ಕಪ್ಪ, ಶಾರದಾ, ರಾಮೇಶ್ವರ, ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚೆನ್ನಾಗಿದ್ದಾವೆ. ನೀವು ಈ ದಿನ ಆಯ್ಕೆ ಮಾಡಿರುವಂಥ ಮೂರು ಹಾಡುಗಳು ಕೂಡ ನಮಗಾಗಿ. ನಿನ್ನೆ ಪ್ರೀತಿಸುವ ಚಿತ್ರದಿಂದ ಒಲವೆ ನನ್ನೊಲವೆ ಈ ಗೀತೆ ತುಂಬ ಇಷ್ಟ. ಸಾಹಿತ್ಯ ಕೂಡ ತುಂಬ ಚೆನ್ನಾಗಿದೆ. ಸುಮಧುರವಾದಂಥ ಹಾಡು ಕೇಳಲು ಖುಷಿಯಾಗ್ತದೆ. ದಯವಿಟ್ಟು ಈ ಹಾಡನ್ನು ಪ್ರಸಾರ ಮಾಡ್ತೀರಲ್ವಾ ಅಂತ ಕೇಳಿದ್ದಾರೆ. ಖಂಡಿತ ಪ್ರಸಾರ ಮಾಡ್ತೇವೆ. ತಮ್ಮ ಸಂದೇಶಕ್ಕಾಗಿ ಮತ್ತು ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು. ಶಿವಾನಂದ್ ಮುಚ್ಚುಂಡಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬಸವನ ಸಮಿತಿ MKIT ಸಂದೇಶವನ್ನು ಕಳಿಸಿದ್ದಾರೆ. ಪ್ರಜ್ವಲ್, ಪ್ರಣಿತಿ, ನೀಲಮ್ಮ, ಮುಚ್ಚುಂಡಿ, ಸಾಂಗ್ಲಿ ಜಿಲ್ಲೆಯ ಜತ್ತಾ ತಾಲೂಕು ಸೋನ್ಯಾಳ ಗ್ರಾಮದಿಂದ ಇವತ್ತಿನ ಮೂರು ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತಿನ ಮೂರು ಹಾಡುಗಳು ಕೂಡ ಸೂಪರ್ ಇವೆ. ಅದರಲ್ಲಿ ನಿನ್ನೆ ಪ್ರೀತಿಸುವ ಚಿತ್ರದ ಹಾಡು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಖಂಡಿತವಾಗೂ ಪ್ರಸಾರ ಮಾಡ್ತೇವೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ಆ ಸಂದೇಶವನ್ನು ಕೂಡ ನೋಡೋಣ. ಭಾವನಾ MKIT ಸಂದೇಶವನ್ನು ಕಳಿಸಿದ್ದಾರೆ. ಭಾಳಷ್ಟು ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಆಲ್ ಸಾಂಗ್ಸ್ ಇಸ್ ಗುಡ್ ಸರ್, ಥ್ಯಾಂಕ್ ಯು. ಸುಜಾತ ಮಲ್ಲಿಕಾರ್ಜುನ್ ಅವರು ಸಂದೇಶವನ್ನು ಕಳಿಸಿದ್ದಾರೆ ಚಿತ್ರದುರ್ಗದಿಂದ. ತಮ್ಮ ಸಂದೇಶಕ್ಕಾಗಿ, ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು. ಇದೀಗ ಕೇಳೋಣ ನಿನ್ನೆ ಪ್ರೀತಿಸುವೆ ಚಿತ್ರದ ಗೀತೆಯನ್ನು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನೀವು ಕೇಳ್ತಾ ಇದ್ರೆ 102.6 ಮೆಗಾಹರ್ಟ್ಸ್ ತರಂಗಾಂತರಗಳಲ್ಲಿ ಐತಿಹಾಸಿಕ ನಗರ ಕೋಟೆನಾಡಿನ ಏಕೈಕ ಬಾನುಲಿ ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯದಾಗಿ ಗೀತೆಯನ್ನು ಕೇಳೋಣ. ಅದಕ್ಕಿಂತ ಪೂರ್ವದಲ್ಲಿ ಒಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಓಹಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿನ್ನೆ ಪ್ರೀತಿಸುವ ಈ ಹಾಡು ತುಂಬ ಇಷ್ಟ ಆಯಿತು. ಸಾಹಿತ್ಯ ಸಂಗೀತ ತುಂಬ ಅದ್ಭುತವಾಗಿ ಕೇಳಲು ಇಂಪಾಗಿದೆ. ಕಲ್ಲಿನಕೋಟೆ ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ. ತಮಗೂ ಕೂಡ ತಮ್ಮ ಸಂದೇಶಕ್ಕಾಗಿ ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು. ಕೊನೆಯದಾಗಿ ಇದೀಗ ಕೇಳೋಣ ಕುಶಲವೇ ಕ್ಷೇಮ.

ಚಿತ್ರದ ಈ ಗೀತೆ ಟೆಲಿಫೋನ್ ಗೆಳತಿ ಎನ್ನುವಂಥ ಹಾಡನ್ನು, ಈ ಹಾಡನ್ನು ಕುರಿತು ಸಂದೇಶವನ್ನು ಕಳಿಸಿದ್ದಾರೆ. ಕೇಳುಗರೆ, ಇಂದು ಸಂಜೆ 5:30 ನಮ್ಮ ನಿಲಯದಿಂದ ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಲಿಕ್ಕೆ ಬಳಸಬೇಕಾದಂಥ ನಿಲಯದ ಮೊಬೈಲ್ ಸಂಖ್ಯೆ ಹೇಗಿದೆ? 9448640273 ಹಾಗೂ 9141970272. ಕರೆ ಮಾಡಿ ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಇದೀಗ ಕೇಳಿ ಕುಶಲವೇ ಕ್ಷೇಮವೇ ಚಿತ್ರದ ಈ ಗೀತೆ. ಹಾಡಿದ್ದಾರೆ ರಾಜೇಶ್, ಸಾಹಿತ್ಯ ಕೆ ಕಲ್ಯಾಣ್ ಅವರದು, ಸಂಗೀತ ರಾಜೇಶ್ ರಾಮನಾಥ್ ಅವರದು.

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24x7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡಬೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
1: ನ್ಯೂಸ್ ಆನ್ ಏರ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಫ್ಎಂ ಸಮಯ ಸರಿಯಾಗಿ 5:30:15 ಸೆಕೆಂಡ್ಗಳಾಗ್ತಿದೆ. ಇದು ನಮ್ಮ ನಿಲಯದಿಂದ ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ಕಾರ್ಯಕ್ರಮ.

ಸ್ನೇಹಿತರೆ, ಕ್ವಶನ್ ಬಾಕ್ಸ್ ನೇರ ಫೋನಿನ ಕಾರ್ಯಕ್ರಮ ಸರಿಯಾಗಿ 5:31:03 ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ. ಸ್ಪರ್ಧಾತ್ಮಕವಾದ ಪರೀಕ್ಷೆಗಳಿಗೆ ಸಜ್ಜುಗೊಳ್ಳುತ್ತಿರುವಂಥ ಅಭ್ಯರ್ಥಿಗಳಿಗೆ, ಯುವಜನತೆಗೆ, ವಿದ್ಯಾರ್ಥಿಗಳಿಗೆ ಪೂರಕವಾದಂಥ ಕಾರ್ಯಕ್ರಮ ಕ್ವಶನ್ ಬಾಕ್ಸ್ ನೇರ ಫೋನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಳಸಬೇಕಾದಂಥ ನಿಲಯದ ಮೊಬೈಲ್ ಸಂಖ್ಯೆ ಹೇಗಿದೆ? 9448640273 ಹಾಗೂ 9141970272 ಈ ಸಂಖ್ಯೆಗೆ ಕರೆ ಮಾಡಿ ಕ್ವಶನ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ಈ ಕಾರ್ಯಕ್ರಮದ ನಿಬಂಧನೆಗಳು ಹೇಗಿದೆ? ಇಂದಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕರೆ ಸ್ವೀಕರಿಸಿದಂಥ 20 ಸೆಕೆಂಡ್ಗಳಲ್ಲಿ ಉತ್ತರವನ್ನು ಹೇಳಬೇಕು. ತಾವು ಮೊದಲು ಹೇಳಿದಂಥ ಉತ್ತರವನ್ನೇ ಗಣನೆಗೆ ತೆಗೆದುಕೊಳ್ಳಲಾಗ್ತದೆ. ತಪ್ಪು ಉತ್ತರ ಹೇಳಿದರೆ ಮುಂದಿನ ಕರೆಯನ್ನು ಸ್ವೀಕರಿಸಲಾಗ್ತದೆ. 3 ಕರೆಗಳನ್ನು ಸ್ವೀಕರಿಸಿದ ನಂತರ ಯಾರೂ ಕೂಡ ಸರಿ ಉತ್ತರವನ್ನು ನೀಡದೇ ಇದ್ದಲ್ಲಿ ಆ ಉತ್ತರವನ್ನು ನಾವೇ ಹೇಳ್ತೇವೆ. ಇದು ರಸಪ್ರಶ್ನೆ ಕಾರ್ಯಕ್ರಮದ ನಿಬಂಧನೆಗಳಾಗುತ್ತದೆ. ಇನ್ನು ಮತ್ತೆ ಕೆತ್ತಡ ಕರೆ ಸಿದ್ಧವಾಗ್ತದೆ ಮತ್ತು ಕಾರ್ಯಕ್ರಮ ಕೂಡ ಆರಂಭ ಮಾಡೋಣ.

ಆಪ್ಷನ್ ಬಾಕ್ಸ್ ನೇರ ಫೋನಿನ ಕಾರ್ಯಕ್ರಮ. ಹಲೋ.

ಕರೆ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡಿದ್ರು ನೋಡೋಣ. ಹಲೋ ಹಲೋ, ಕ್ವಶನ್ ಬಾಕ್ಸ್ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಭಾಗವಹಿಸಬೇಕಾದಂತ ಕರೆ ಮಾಡಬೇಕಾದಂತ ಮೊಬೈಲ್ ನಂಬರ್ 9444860273, 9141970772. ಕ್ವಶನ್ ಬಾಕ್ಸ್ ನೇರ ಫೋನಿನ ಕಾರ್ಯಕ್ರಮ ನೀವು ಕೇಳ್ತಾ ಇದ್ರಿ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರದಿಂದ.

0: ಹಲೋ ನಮಸ್ಕಾರ.
1: ನಮಸ್ಕಾರ ಸರ್,
0: ಶಿವಲಿಂಗಯ್ಯ ಹಿರೇಮಠ ಅವರ ಹೇಗಿದ್ರಿ? ಮೊದಲ ಕರೆ ಆರಾಮಿದ್ರಿ? ಮೊದಲ ಕರೆ ತಮ್ಗೆ ಸಿಕ್ಕಿದೆ. ಓಕೆ, ಈಗ ಪ್ರಶ್ನೆ ಕೇಳ್ಬೋದು ತಮ್ಗೆ? ಓಕೆ, ಮೊದಲ ಪ್ರಶ್ನೆ, ನವದೆಹಲಿಯನ್ನ ಯೋಜಿಸಲು ಯಾವ ಬ್ರಿಟಿಷ್ ವಾಸ್ತುಶಿಲ್ಪಿಯನ್ನ ಮುಖ್ಯ ವಾಸ್ತುಶಿಲ್ಪಿಯನ್ನಾಗಿ ಆರಿಸಲಾಗಿತ್ತು? ಮತ್ತೊಮ್ಮೆ ಹೇಳಿ. ಇಲ್ಲರಿ, ನೀ ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಆಗಿಲ್ಲ. ಕರೆ ಮಾಡಿದ್ಕಾಗಿ ಧನ್ಯವಾದಗಳು ಶಿವಲಿಂಗ ಹಿರೇಮಠ ಅವರೇ, ಕರೆ ಮಾಡ್ತಾರೆ. ಹಲೋ
2: ನಮಸ್ತೆ ಸರ್.
0: ನಮಸ್ಕಾರ, ಹೇಗಿದ್ರಿ? ಬೆಂಗಳೂರಿಂದ ಕರೆ ಮಾಡಿದ್ರಿ ಸುಬ್ರಹ್ಮಣ್ಯ ಅವರೇ?
2: ಖಂಡಿತ ಸರ್, ಸುಬ್ರಹ್ಮಣ್ಯ.
0: ಹಾಂ ಸುಬ್ರಹ್ಮಣ್ಯ ಅವರೇ, ನಿಮ್ಮ ವಾಯ್ಸ್ ಎಲ್ಲ ಗೊತ್ತಾಯ್ತು. ಹೇಗಿದ್ರಿ? ಪ್ರಶ್ನೆ ಕೇಳ್ಬೋದು ಇವಾಗ? ನವದೆಹಲಿಯನ್ನ ಯೋಜಿಸಲು ಯಾವ ಬ್ರಿಟಿಷ್ ವಾಸ್ತುಶಿಲ್ಪಿಯನ್ನ ಮುಖ್ಯ ವಾಸ್ತುಶಿಲ್ಪಿಯನ್ನಾಗಿ ಆರಿಸಲಾಗಿತ್ತು ಬ್ರಿಟಿಷ್ ಸರ್ಕಾರ? ನವದೆಹಲಿಯನ್ನ ಯೋಜಿಸಲು ಪ್ಲಾನಡ್ ಸಿಟಿಯನ್ನಾಗಿ ಮಾಡಲಿಕ್ಕೆ ಒಬ್ಬ ಚೀಫ್ ಆರ್ಕಿಟೆಕ್ಟ್ ಆಗಿ ಮಾಡಲಾಗಿತ್ತು, ಆ ಚೀಫ್ ಆರ್ಕಿಟೆಕ್ಟ್ನ ಹೆಸರೇನು? ಹೌದು, ಮತ್ತೊಮ್ಮೆ ಹೇಳಿ, ಸರಿಯಾಗಿ ಹೇಳ್ತಿದ್ರಿ. ಎಡ್ವರ್ಡ್ ಲುಟಿಯನ್ಸ್. ಎಡ್ವರ್ಡ್ ಲುಟಿಯನ್ಸ್, ಸರಿಯಾದ ಉತ್ತರವನ್ನ ಹೇಳಿದ್ರಿ ಸುಬ್ರಹ್ಮಣ್ಯ ಅವರೇ. ಮತ್ತೊಂದು ಪ್ರಶ್ನೆ ತಮಗೆ ಕೇಳ್ಬೋದು? ಎಲೆಕ್ಟ್ರಾನ್ ಅನ್ನ ಕಂಡುಹಿಡಿದವರು ಯಾರು? ಎಲೆಕ್ಟ್ರಾನ್, ಜೆ ಜೆ. ಸರಿಯಾಗಿ ಹೇಳಿ ಅದನ್ನ ಸ್ಪಷ್ಟವಾಗಿ. ಜೆ ಜೆ
2: ಥಾಮಸ್ 1897 ಕಂಡಿಡಿದ್ರು.
0: ಜೆ ಜೆ ಥಾಮ್ಸನ್.
2: ಥಾಮ್ಸನ್,
0: ಜೆ ಜೆ ಥಾಮ್ಸನ್ ಎಲೆಕ್ಟ್ರಾನಿಕ್ ಅನ್ನ ಕಂಡುಹಿಡಿದಿರುವಂತದ್ದು. ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ರಿ. ಈಗ ಇನ್ನೊಂದು ಪ್ರಶ್ನೆ ಕೇಳ್ಬೋದು ತಮ್ಗೆ? ದೇಶದ ಮೊದಲ ಮಹಿಳಾ ಪೊಲೀಸ್ ಠಾಣೆ ಎಲ್ಲಿ ಸ್ಥಾಪನೆ ಆಯ್ತು, ಯಾವ ಇಸ್ವಿಯಲ್ಲಿ? ದೇಶದ ಮೊದಲ ಮಹಿಳಾ ಪೊಲೀಸ್ ಠಾಣೆ ಎಲ್ಲಿ, ಯಾವ ಸ್ಥಳದಲ್ಲಿ ಸ್ಥಾಪನೆ ಆಯ್ತು, ಯಾವ ವರ್ಷದಲ್ಲಿ?
2: ಪೊಲೀಸ್ ಠಾಣೆ ಇದು ಮಹಿಳಾ ಬರುತ್ತೆ,
0: ಮಹಿಳಾ ಪೊಲೀಸ್ ಠಾಣೆ ಮೊದಲ
2: ಪೊಲೀಸ್ ಠಾಣೆ ಬಂದು

0: 그래서 빙다자빨이 때는 거의도 뭐 부두체리에 들어버렸어요. 그래서 부두체리를 몇 번 가는데 부두체리
1: இல்ல இல்ல உத்தரா சரியாக இல்ல
0: சரியாக இல்ல
1: சார் இல்ல
0: அங்கே ஏன்னா அதுல பாஜ மாய்க்கு இல்ல சார் புதுச்சேரி அனுப்பிட்டேன் நானு
1: ஓகே
0: ஹலோ
1: இல்ல உத்தர தப்பாகிதே
0: ஹவுதா சரி சார்
1: ஓகே கரை மாடிக்காக தன்யவாதங்கள் சுப்பிரமணி அவரே
0: தன்யவாதங்கள் தேங்க்ஸ் சோ மச்
1: தேங்க்ஸ் ಸ್ನೇಹಿತರೆ ತಾವು ಕೂಡ ಕರೆ ಮಾಡಬಹುದು. ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ನಿಲಯದ ಮೊಬೈಲ್ ಸಂಖ್ಯೆ ಹೇಗಿದೆ? 9448640273 ಹಾಗೂ 9141970272. ಸ್ಪರ್ಧಾತ್ಮಕವಾದ ಈ ಜಗತ್ತಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಯಶಸ್ವಿಯಾಗಲಿಕ್ಕೆ ಪೂರಕವಾದಂಥ ಕಾರ್ಯಕ್ರಮ ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ. ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು ಹೇಳಿ.
2: ಭೂಮಿಕಾ.
1: ಭೂಮಿಕಾ ಅವರು ಎಲ್ಲಿಂದ ಕರೆ ಮಾಡಿದ್ರಿ?
2: ಚಿತ್ರದುರ್ಗ.
1: ಚಿತ್ರದುರ್ಗದಿಂದ ಏನ್ ಮಾಡ್ತಾ ಇದ್ರಿ ಭೂಮಿಕಾ?
2: ನಾನು ಸೆಕೆಂಡ್ ಇಯರ್ ಮಾಡ್ತಾ ಇದ್ದೇನೆ.
1: ಸೆಕೆಂಡ್ ಇಯರ್? ಈಗ ಸೆಕೆಂಡ್ ಇಯರ್ ಅಥವಾ ಸೆಕೆಂಡ್ ಇಯರ್ ಪಾಸ್ ಆಗಿದ್ದೀರಾ?
2: ಇಲ್ಲ, ಈಗ ಫಸ್ಟ್ ಇಯರ್ ಕಂಪ್ಲೀಟ್ ಆಗಿ ಸೆಕೆಂಡ್ ಇಯರ್.
1: ಓ, ಫಸ್ಟ್ ಇಯರ್ ಕಂಪ್ಲೀಟ್ ಆಗಿ ಸೆಕೆಂಡ್ ಇಯರ್ ಗೆ ಜಾಯಿನ್ ಆಗಿದ್ದೀರಿ. ಯಾವ ವಿಭಾಗದಲ್ಲಿ? ಕಲಾ ವಿಭಾಗನ, ವಾಣಿಜ್ಯನ?
2: ಸೈನ್ಸ್, ವಿಜ್ಞಾನ.
1: ವಿಜ್ಞಾನ ವಿಭಾಗದಲ್ಲಿ ಓದ್ತಾ ಇದ್ರಿ. ಪ್ರಶ್ನೆ ಕೇಳ್ಬೋದು ತಮ್ಗೆ? ಪ್ರಶ್ನೆ ಈಗಾಗಲೇ ಒಂದು ಪ್ರಶ್ನೆ ಕೇಳಲಾಗಿದೆ, ಅದೇ ಪ್ರಶ್ನೆ ತಮಗೂ ಕೂಡ ರಿಪೀಟ್ ಆಗಿರುತ್ತೆ. ದೇಶದ ಮೊದಲ ಮಹಿಳಾ ಪೊಲೀಸ್ ಠಾಣೆ ಎಲ್ಲಿ, ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅನ್ನೋದು ಪ್ರಶ್ನೆ.
2: ಕೋಳಿಕೋಡ ಕಲ್ಕಟ್ಟದಲ್ಲಿ. ಈ ಕ್ವೆಶನ್ ಕೇರಳದಲ್ಲಿದೆ. ಅಂಡ್ ಯಾವ ಇಯರ್? ಅಕ್ಟೋಬರ್
1: 27, 1973. ಸರಿಯಾದ ಉತ್ತರವನ್ನ ಹೇಳಿದ್ರಿ ಭೂಮಿಕಾ ಅವರೇ. ದೇಶದ ಮೊದಲ ಮಹಿಳಾ ಪೊಲೀಸ್ ಠಾಣೆ ಕಾಜಿಕೊಡೈ ಕೇರಳದಲ್ಲಿ 1973 ಸ್ಥಾಪನೆ ಆಗಿರುವಂತದ್ದು. ಸರಿಯಾದ ಉತ್ತರವನ್ನು ಹೇಳಿದ್ರಿ. ಮತ್ತೊಂದು ಪ್ರಶ್ನೆ ತಮ್ಮ ಕೇಳಬಹುದಾ? ಓಕೆ. ಪತ್ರಿಕೆ ಓದುವಂತ ಹವ್ಯಾಸ ಬಿಟ್ಕೊಂಡಿದ್ದೀರಾ? ಓದೋ ಹವ್ಯಾಸ ಇಟ್ಕೋಬೇಕು. ದಿನಪತ್ರಿಕೆಗಳನ್ನು ಓದೋದ್ರಿಂದ ನಮಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾಹಿತಿ ಮತ್ತು ಅರಿವು ವಿಸ್ತರಣೆ ಆಗುತ್ತೆ. ಆ ಕಾರಣಕ್ಕಾಗಿ ಈಗ ಪ್ರಶ್ನೆ. ಪ್ರಸ್ತುತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರು ಅನ್ನೋದು ಪ್ರಶ್ನೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಅದಕ್ಕೆ ಪೇಪರ್ ಓದ್ಬೇಕಮ್ಮ ಅನ್ನೋದು. ಕರೆ ಮಾಡಿದ್ಕಾಗಿ ಧನ್ಯವಾದಗಳು ಭೂಮಿಕೋರೆ. ಮತ್ತೆ ಮಾಡ್ತಾ ಇರಿ. ನಮಸ್ಕಾರ. ಹಲೋ,
3: ನಮಸ್ತೆ.
1: ನಮಸ್ಕಾರ, ತಮ್ಮ ಹೆಸರು ಹೇಳಿ ಸರ್.
3: ಸುರೇಶ್ ಮಾತಾಡ್ ಸರ್, ಕೊಪ್ಪಳ ಜಿಲ್ಲೆ ಅರವಿಂದ.
1: ಸುರೇಶ್ ಅವರೇ, ಹೇಗಿದ್ರಿ? ರವೀಂದ್ರಿ, ಪ್ರಶ್ನೆ ಕೇಳಿಸ್ಕೊಂಡ್ರಾ? ಓಕೆ. ಪ್ರಶ್ನೆ, ಪ್ರಸ್ತುತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರು ಅನ್ನೋದು ಪ್ರಶ್ನೆ.
3: ಹಿಂದುಳಿದ ಆಯೋಗದ ಅಧ್ಯಕ್ಷ?
1: ಹೌದು, ಪ್ರೆಸೆಂಟ್. ಈ ಪ್ರಶ್ನೆ ಪ್ರಸ್ತುತ ಸರ್ಕಾರಕ್ಕೆ ವರದಿಯನ್ನ ನಿನ್ನೆ ತಾನೇ ಕೊಟ್ರು. ಆಯೋಗದ ನಿರ್ದೇಶಕರ ಹೆಸರನ್ನ

0: ಸುರೇಶ್ ಅವರೇ ಲೈನಲ್ಲಿದ್ದೀರಾ? ಕರೆ ತುಂಡಾಗಿದೆ. ಹಲೋ ಹಲೋ, ನಮಸ್ಕಾರ. ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಲಿಕ್ಕೆ ಕರೆ ಮಾಡಬೇಕಾದ್ರೆ ಬಳಸಬೇಕಂತ. ಹಲೋ ಹೇಳಿ, ಮತ್ತೊಮ್ಮೆ ಹೇಳಿ, ತಮ್ಮ ಹೆಸರು ಹೇಳಿ.
1: ವಸಂತ ಅಂತ.
0: ವಸಂತ್ ಅವರ ಎಲ್ಲಿಂದ ಕರೆ ಮಾಡಿದ್ರಿ? ಪ್ರಶ್ನೆ ಕೇಳಿಸ್ಕೊಂಡ್ರ ಮತ್ತೊಮ್ಮೆ ಹೇಳ್ಬೇಕಾ? ಪ್ರಸ್ತುತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರು ಅನ್ನೋದು ಪ್ರಶ್ನೆ. ಹಿಂದುಳಿದ ವರ್ಗಗಳ ಆಯೋಗದ ಮಾನ್ಯ ಅಧ್ಯಕ್ಷರು ಯಾರು ಪ್ರಸ್ತುತ?

0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳಮ್ಮ. ಮತ್ತೆ ಮಾಡಿ. ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ. ಸ್ನೇಹಿತರೆ ಮತ್ತು ಸ್ಪರ್ಧಾರ್ಥಿಗಳೇ, ಸ್ಪರ್ಧಾತ್ಮಕವಾದ ಪರೀಕ್ಷೆಗಳಿಗೆ ಸಜ್ಜುಗೊಳ್ಳುವ ನೆಲೆಗಟ್ಟಿನಲ್ಲಿ ಪ್ರತಿನಿತ್ಯ ಕೂಡ ದಿನಪತ್ರಿಕೆಗಳನ್ನು ಓದಿ, ವಾರಪತ್ರಿಕೆಗಳನ್ನು ಓದಿ, ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧಗೊಳ್ಳುವಂತಹ ಪತ್ರಿಕೆಗಳನ್ನು ಕೂಡ ಓದಿ, ವಿಶೇಷವಾಗಿ ಪತ್ರಿಕೆಗಳಲ್ಲಿ ಬರುವಂತಹ ಸಂಪಾದಕೀಯ ಪುಟಗಳನ್ನು, ಅಂಕಣಗಳನ್ನು, ಸಾಪ್ತಾಹಿಕ ಪ್ರವಣೆಗಳನ್ನು ಕೂಡ ಓದ್ತಾ ಹೋಗಿ. ಆಗ ತಮ್ಮ ಜ್ಞಾನ ವಿಸ್ತರಣೆಯಾಗುತ್ತೆ ಎನ್ನುವ ಆಶಯದೊಂದಿಗೆ ಕರೆ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ನೋಡೋಣ. ಹಲೋ,
1: ನಮಸ್ಕಾರ.
0: ನಮಸ್ಕಾರ, ತಮ್ಮ ಹೆಸರು? ಶಿವಲಿಂಗ ಹಿರೇಮಠ ಅವರೇ. ಮತ್ತೆ ಪ್ರಶ್ನೆ ತಮಗೆ ಕೇಳ್ಬೋದಾ? ಓಕೆ. ಪ್ರಸ್ತುತ ಹಿಂದುಳಿದ ವರ್ಗಗಳ ಆಯೋಗದ ಮಾನ್ಯ ಅಧ್ಯಕ್ಷರು ಯಾರಾಗಿದ್ದಾರೆ? ಪ್ರಸ್ತುತ ಸರ್ಕಾರದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರಾಗಿದ್ದಾರೆ?
1: ಪ್ರಸ್ತುತ ಸರ್ಕಾರದಲ್ಲಿ
0: ಹೌದು, ಇಲ್ರಿ, ಯೋಚನೆ ಮಾಡಿ ಉತ್ತರ ಕೊಡಿ. 20 ಸೆಕೆಂಡ್ಗಳ ಕಾಲಾವಕಾಶ ನಮಗಿರ್ತದೆ. ಹಿಂದುಳಿದ ವರ್ಗಗಳ ಓಕೆ. ಶಿವಲಿಂಗ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಮಸ್ಕಾರ. ಸ್ನೇಹಿತರೆ, ಮೂರು ಜನಕ್ಕೆ ಕೂಡ ಪ್ರಶ್ನೆಯನ್ನು ಕೇಳಲಾಗಿತ್ತು, ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಹೇಳಿಲ್ಲ, ಹಾಗಾಗಿ ನಾನು ಹೇಳ್ಬಿಡ್ತೇನೆ. ಪ್ರಸ್ತುತ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿ ಶ್ರೀಯುತ ಮಧುಸೂದನ್ ನಾಯಕ್ ಅವರು ಪ್ರಸ್ತುತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ನಿನ್ನೆ ತಾನೇ ಕರ್ನಾಟಕ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಆಯೋಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅದನ್ನು ಸ್ವೀಕರಿಸಿದ್ದಾರೆ. ಇದು ತಮ್ಮ ಮಾಹಿತಿ ಮತ್ತು ಅವಗಾಹನೆಗಾಗಿ. ಮುಂದಿನ ಪ್ರಶ್ನೆಯನ್ನು ಕೇಳೋಣ. ಅದಕ್ಕಿಂತ ಪೂರ್ವದಲ್ಲಿ ಕರೆ ಸಿದ್ಧವಾಗಿದೆ. ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ ನೋಡೋಣ. ಹಲೋ,
2: ಹಲೋ,
0: ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ಹೇಳಿ. ಲೋಚನಾ. ಲೋಚನಾ ಅಂತಂದ್ರೆ ಅರ್ಥ ಗೊತ್ತಿದೆಯಾ ತಮ್ಗೆ, ತಮ್ಮ ಹೆಸರಿಂದು? ಏನು ಲೋಚನಾ ಅಂದ್ರೆ ಏನ್ರಮ್ಮ?
2: ಕಣ್ಣು.
0: ಕಣ್ಣು ಅಂತ. ಸುಲೋಚನಾ ಅಂತಂದ್ರೆ ತುಂಬಾ ಸ್ಪಷ್ಟವಾಗಿರುವಂತ ಕಣ್ಣು ಅಂತ, ಸ್ಪೆಕ್ಟ್ ಅಂತ ಕೂಡ ಆಗುತ್ತೆ. ಈಗ ಪ್ರಶ್ನೆ ಕೇಳ್ತೇನೆ ತಮ್ಗೆ. ಎಷ್ಟನೇ ಕ್ಲಾಸ್? 7th ಓದ್ತಾ ಇದ್ದೀರಲ್ವಾ? ನಿಮ್ಗೆ ಸರಳವಾದಂತ ಪ್ರಶ್ನೆ ಕೇಳ್ಬಿಡೋಣ. ಭಾರತದ ಮೊದಲ IIT ಎಲ್ಲಿ ಸ್ಥಾಪನೆ ಆಯ್ತು? ಪ್ರಶ್ನೆ. ಭಾರತದ ಮೊದಲ IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲ್ಲಿ ಸ್ಥಾಪನೆ ಆಯ್ತು? ಕರೆ ಮಾಡಿದ್ದಕ್ಕೆ ಧನ್ಯವಾದಗಳಮ್ಮ. ನಮಸ್ಕಾರ. ಹಲೋ,
3: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ, ತಮ್ಮ ಹೆಸರು ಹೇಳಿ ಸರ್.
3: ಸರ್, ಬೀದರ್ ಇಂದ ಮೋಹನ್ ಸರ್.
0: ಬೀದರ್ ಇಂದ ಮೋಹನ್ ಅವರೇ, ಹೇಗಿದ್ರಿ?
3: ಚೆನ್ನಾಗಿದ್ದೀವಿ ಸರ್. ತಾವು ಚೆನ್ನಾಗಿದ್ದೀರಾ?
0: ಆರಾಮಿದ್ದೀನಿ ಸರ್. ಪ್ರಶ್ನೆ ಕೇಳಿಸ್ಕೊಂಡ್ರ ಮತ್ತೊಮ್ಮೆ ಹೇಳ್ಬೇಕಾ?
3: ಎಲ್ಲ ಕಾಲ್ ಮಾಡ್ತಾ ಇದ್ದೀವಿ ಸರ್, ಒಂದ್ಸಲ ರಿಪೀಟ್ ಮಾಡಿ.
0: ಓಕೆ, ಭಾರತದ ಮೊದಲ IIT ಎಲ್ಲಿ ಸ್ಥಾಪನೆ ಆಗಿದೆ? ಯಾವುದು ಭಾರತದ ಮೊದಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಾವುದು?
3: ಭಾರತ ಮೊದಲ ಸರ್?
0: ಭಾರತದ ಮೊದಲ IIT ಎಲ್ಲಿದೆ ಅನ್ನೋದು ಪ್ರಶ್ನೆ ಸರ್. ಸರಿಯಾದ ಉತ್ತರವನ್ನ ಹೇಳಿದ್ರಿ. ಭಾರತದ ಮೊದಲ IIT ಇರುವಂತದ್ದು ಖರಗ್ಪುರದಲ್ಲಿ, ಪಶ್ಚಿಮ ಬಂಗಾಳದ ಖರಗ್ಪುರದಲ್ಲಿ ಸ್ಥಾಪನೆ ಆಗಿರುವಂತದ್ದು. ಈಗ ಮತ್ತೊಂದು ಪ್ರಶ್ನೆ ತಮ್ಗೆ ಕೇಳ್ಬೋದಾ? ತಾವ ವೃತ್ತಿಯಲ್ಲಿ ಏನ್ ಕೆಲಸ ಮಾಡ್ತಿದ್ರಿ ಸರ್?
3: ನಾನು ಪೊಲೀಸ್ ಕಾನ್ಸ್ಟೇಬಲ್ ಇದ್ದೀನಿ ಸರ್.
0: ಪೊಲೀಸ್ ಕಾನ್ಸ್ಟೇಬಲ್ ಇದ್ರಿ, ತುಂಬಾ ಒತ್ತಡದ ಕೆಲಸವನ್ನ ಕೂಡ ತಾವ ನಿರ್ವಹಣೆ ಮಾಡ್ತೀರಿ. ಒಳ್ಳೆ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ರಿ. ನ್ಯೂಸ್
3: ಆಕಾಶವಾಣಿಗೆ
0: ಓಕೆ, ಸದಭಿರುಚಿಯ ಹವ್ಯಾಸವನ್ನು ಇಟ್ಕೊಂಡಿದ್ದೀವಿ.
3: ಕಡಿಮೆ ಮಾಡ್ಕೋಬಹುದು ಆಕಾಶವಾಣಿ ಕೇಳೋದ್ರಿಂದ.
0: ಖಂಡಿತವಾಗ ಒಳ್ಳೆ ಮಾಹಿತಿ, ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ. ಮತ್ತೊಂದು ಪ್ರಶ್ನೆ ಕೇಳ್ಬೋದಲ್ಲ, ಎರಡನೇ ಪ್ರಶ್ನೆ ಓಕೆ. ಟಾಕ್ಸಿಕಾಲಜಿ ಎನ್ನುವಂಥದ್ದು ಯಾವ ವಿಷಯದ ಅಧ್ಯಯನ ಕುರಿತು ಇರುವಂತ ಮಾಹಿತಿ ಸರ್?
3: ಟಾಕ್ಸಿಕಾಲಜಿ ಸರ್?
0: ಹೌದು.
3: ಇದು ಸರ್, ಇದು ಜೀವಿಗಳಲ್ಲಿ ಇದು ಇರುತ್ತಲ್ಲ, ವಿಶ್ವಶಾಸ್ತ್ರ ಅಂತೀವಲ್ಲ.
0: ಏನೇಳಿ?
3: ಜೀವಿಗಳು, ಸಜೀವಿಗಳಲ್ಲಿ ವಿಶ್ವ

0: ಶಾಸ್ತ್ರ ವಿಷಯದ ಬಗ್ಗೆ ಸ್ಟಡಿ ಮಾಡೋದು ಸರ್. ಸಜೀವಗಳಲ್ಲಿ ಏನಾದ್ರೂ ಪಾಯ್ಸನ್ ನುಂಗಿದಾಗ ಇದು ಮಾಡ್ತೀವಲ್ಲ ನಾವು, ಅಥವಾ ಪ್ರಾಣಿಗಳು ಮನುಷ್ಯರು ಇದ್ದಾಗ ಆ ವಿಷಯದ ಬಗ್ಗೆ ಅಧ್ಯಯನ ಮಾಡೋದು ಸರ್.
1: ಓಕೆ, ಸರಿಯಾದ ಉತ್ತರವನ್ನ ಹೇಳಿದ್ರಿ. ವಿಷಯ ಮತ್ತು ವಿಷ ಡಿಫರೆನ್ಸ್ ಇದೆ. ವಿಷಯದ ಬಗ್ಗೆ ಅಂದ್ರೆ ವಿಷಯದ ಬಗ್ಗೆ ಅಧ್ಯಯನ ಮಾಡುವಂತ ಪಾಯ್ಸನ್ ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರವನ್ನ ಟಾಕ್ಸಿಕಾಲಜಿ ಅಂತ ಕರೀತಾರೆ. ಪೆಡಾಲಜಿ ಅಂತಕ್ಕಂಥದ್ದು, ಸೈಕಾಲಜಿ ಅಂತಕ್ಕಂಥದ್ದು, ಹೇಗೆ ಬೇರೆ ಬೇರೆ ಅಧ್ಯಯನದ ವಿಷಯಗಳು, ಹಾಗೆ ಟಾಕ್ಸಿಕಾಲಜಿ ಅಂತಕ್ಕಂಥದ್ದು ಕೂಡ ವಿಷಯದ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಸರಿಯಾದ ಉತ್ತರವನ್ನ ಹೇಳಿದ್ರಿ ಸರ್ ಮೋಹನ್ ಅವರೇ. ಓಕೆ, ಈಗಲೂ ಕೂಡ ತಾವು ಪತ್ರಿಕೆಗಳನ್ನ ಓದುವಂತ ವ್ಯಾಸ ಇಟ್ಕೊಂಡಿದ್ರಿ.
0: ಹೌದು ಸರ್, ಪ್ರಯತ್ನ ಮಾಡ್ತೀನಿ ಸರ್, ಸಮಯ ಸಿಕ್ಕಾಗ ಓದ್ತಾ ಇರ್ತೀನಿ ಸರ್.
1: ಖಂಡಿತ ಓದ್ತಾ ಇರಿ, ಮತ್ತೆ ಆಕಾಶವಾಣಿ
0: ಸಿಕ್ಕರೆ ಓದ್ತೀನಿ ಸರ್.
1: ಆಕಾಶವಾಣಿಯನ್ನು ಕೂಡ ತಾವು ಕೇಳ್ತಾ ಇರಿ, ಹಾಗೆ ಜನಸ್ನೇಹಿ ಪೊಲೀಸ್ ಆಗಿ ಕೂಡ ತಾವು ಒಳ್ಳೆ ಹೆಸರನ್ನು ಮಾಡಿ. ಓಕೆ, ಮುಂದಿನ ಪ್ರಶ್ನೆ ತಮಗೆ ಕೇಳ್ಬೋದಲ್ಲ ಸರ್?
0: ಕೇಳಿ ಸರ್, ಕೇಳಿ.
1: ಓಕೆ, ಈಗ ತುಂಬಾ ಪ್ರಚಲಿತದಲ್ಲಿರುವಂತಹ ಪ್ರಶ್ನೆ ಕೂಡ ಹೌದದು, ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ನಡೆಸುವುದಕ್ಕೆ ಸಂವಿಧಾನದ ಯಾವ ವಿಧಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ?
0: ವಿಶೇಷ ಪರಿಷ್ಕರಣೆ ಸರ್?
1: ಹೌದು, ಈಗ ತುಂಬಾ ಎಸ್ ಐ ಆರ್ ಬಗ್ಗೆ ತುಂಬಾ ಚರ್ಚಿತವಾದಂತ ವಿಷಯ ಅಲ್ವಾ?
0: ಇಲ್ಲ, ಇದು ನಾನು ಗೆಸ್ ಮಾಡ್ತೀನಿ ಸರ್, ಖಚಿತವಾಗಿ ನನಗೆ ಗೊತ್ತಿಲ್ಲ. ಇದು 124 ಇರ್ಬೋದ ಅಂತ ಸುಮ್ನೆ ಗೆಸ್ ಮಾಡ್ತಾ ಇದ್ದೀನಿ.
1: ನಿಮಗೆ 20 ಸೆಕೆಂಡ್ಗಳ ಕಾಲಾವಕಾಶ ತಮ್ಗಿರ್ತದೆ ಸರಿ ಉತ್ತರವನ್ನು ನೀಡಲಿಕ್ಕೆ, ತಾವು ಪ್ರಯತ್ನ ಮಾಡಬಹುದು. ಹೌದು,
0: ಅದೇ ನಂದು ಫೈನಲ್ ಅಲ್ಲ ಸರ್, ಅದೇ ಸರ್ ನಮಗೆ ಯಾಕಂದ್ರೆ ಕರೆಕ್ಟ್ ಆಗಿ ನೆನಪಿಲ್ಲ.
1: ಇನ್ನೊಮ್ಮೆ ಹೇಳಿ.
0: 124 ಅಂತಾನೆ ಹೇಳ್ತೀನಿ ಸರ್ ನಾನು, ಯಾಕಂದ್ರೆ ಫೈನಲ್ ನನ್ಗೆ ಗೊತ್ತಿಲ್ಲ ಅಂತ ಸರ್.
1: ಸಮೀಪದಲ್ಲಿ
0: 324 ಇರ್ಬೋದ ಅಂತ
1: ಮತ್ತೊಮ್ಮೆ ಹೇಳಿ.
0: 324 ಸರ್.
1: 324ನೇ ವಿಧಿ.
0: ಹೌದೌದು, 124 ಏನೋ ಹೈಕೋರ್ಟ್ ಅಥವಾ ಇದು ಬರುತ್ತೆ ಸರ್, ಅದು 324 ಸರ್ ಇದು.
1: ಸರಿಯಾದ ಉತ್ತರವನ್ನು ಹೇಳಿದ್ರಿ ಮೋಹನ್ ಅವರೇ. ಸಂವಿಧಾನ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ನಡೆಸುವುದಕ್ಕೆ ಸಂವಿಧಾನದ 324ನೇ ವಿಧಿ ಹಾಗೂ ಪ್ರಜಾಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ 21(3) ಚುನಾವಣಾ ಆಯೋಗಕ್ಕೆ ಅಧಿಕಾರವನ್ನು ನೀಡಿರುವಂಥದ್ದು. ಪ್ರಚಲಿತದಲ್ಲಿರುವಂತಹ ವಿಷಯ ವಸ್ತು ಕೂಡ ಇದಾಗಿದೆ. ತಾವು ಸರಿ ಉತ್ತರವನ್ನು ನೀಡಿದ್ರಿ, ಮೂರು ಪ್ರಶ್ನೆಗಳು ಕೂಡ ಸರಿ ಉತ್ತರವನ್ನು ನೀಡಿದ್ರಿ. ಕಾರ್ಯಕ್ರಮವನ್ನು ಕೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗ್ತದೆ. ಮುಂದಿನ ವಾರ ತಾವು ಕರೆ ಮಾಡಬಹುದು ಸರ್, ಈ ವಾರ ಮುಕ್ತಾಯ ಆಗಿದೆ. ತಮಗೆ ಕಾರ್ಯಕ್ರಮದ ಕೊನೆವರೆಗೂ ಕೂಡ ಕಾರ್ಯಕ್ರಮ ಕೇಳಿ, ಹಾಗೆ ನ್ಯೂಸ್ ಆನ್ ಏರ್ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ತಮ್ಮ ಸ್ನೇಹಿತರಿಗೂ ಕೂಡ ಮತ್ತು ಸಹ ಸಿಬ್ಬಂದಿಯವರಿಗೂ ಕೂಡ ಹೇಳಿ.
0: ಓಕೆ ಸರ್,
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ ಸರ್. ಹಲೋ,
2: ಹಲೋ,
1: ನಮಸ್ಕಾರ.
2: ನಮಸ್ತೆ ಸರ್, ಸುರೇಶ್ ಮಾತಾಡ್ತಾರೆ, ರಣೇಶ್ ಸರ್.
1: ಸುರೇಶ್ ಅವರೇ, ಮೊದಲೇ ಬಾರಿ ಕರೆ ಕಟ್ ಆಯ್ತು, ಯಾಕೆ ಗೊತ್ತಾಗ್ಲಿಲ್ಲ. ಪ್ರಶ್ನೆ ಕೇಳ್ಬೋದಾ ತಮಗೆ? ಓಕೆ, ನ್ಯೂಮಸ್ ಮ್ಯಾಟ್ರಿಕ್ಸ್ ಅನ್ನುವಂಥದ್ದು ಏನನ್ನಕ್ಕೆ ಸಂಬಂಧಿಸಿದಂತ ವಿಷಯ ಆಗಿದೆ? ಯಾವ್ದನ್ನ ಅಧ್ಯಯನ ಮಾಡುವಂತ ಅಧ್ಯಯನದ ವಿಷಯ ಆಗಿದೆ?
2: ನ್ಯೂಮಸ್ ಮ್ಯಾಟ್ರಿಕ್ಸ್ ಸರ್.
1: ಹೌದು, ಇನ್ನೊಬ್ರು ನೇರನ್ನ ಕೇಳ್ದಂಗ ಆಯ್ತು ತಾವು.
2: ಹಲೋ ಸರ್.
1: ಅಲ್ಲ ಹೌದು, ಅಂದ್ರೆ ಸರಿಯಾದ ಉತ್ತರವನ್ನ ಕೇಳಿದ್ರಿ, ಬಟ್ ಅದ್ರ ನೀವು ಉತ್ತರ ಹೇಳಲಿಕ್ಕೆ ತಂತ್ರಜ್ಞಾನದ ಅಥವಾ ಇನ್ನೊಬ್ಬರ ನೆರವು ತಗೋಬಾರ್ದು ಅನ್ನೋದು ನಮ್ಮ ಆಶಯ ಅಷ್ಟೇನೆ. ಸರಿಯಾದ ಉತ್ತರ ಹೇಳಿದ್ರಿ ಸುರೇಶ್ ಅವರೇ. ಮುಂದಿನ ಪ್ರಶ್ನೆ ಕೇಳ್ಬೋದಲ್ಲ? ಓಕೆ, ಆನೆಕಾಲ್ ರೋಗ ಯಾವ ಪರೋಪಜೀವಿಯಿಂದ ಬರುತ್ತೆ? ಪ್ರಶ್ನೆ
2: ಆನೆಕಾಲ್ ರೋಗ ಸರ್.
1: ಹೌದು,

ಇಲ್ಲ, ಯೋಚನೆ ಮಾಡಿ ಉತ್ತರ ಕೊಡಿ. ಇಪ್ಪತ್ತು ಸೆಕೆಂಡ್ಗಳ ಕಾಲಾವಕಾಶ ಇರ್ತದೆ. ಆನೆಕಾಲ್ ರೋಗ ಯಾವ ಪರೋಪಜೀವಿಯಿಂದ ಬರುತ್ತದೆ ಅನ್ನೋದು ಪ್ರಶ್ನೆ ಆಗಿದೆ. ಸಮಯ ಆಗ್ತಾ ಇದೆ.

0: ಸುರೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕೊಪ್ಪಳದಿಂದ ಕರೆ ಮಾಡಿದ್ದಾರೆ, ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಐತಿಹಾಸಿಕ ನಗರ ಕೋಟೆನಾಡಿನ ಏಕೈಕ ಬಾನುಲಿ ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರದಿಂದ ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ಕಾರ್ಯಕ್ರಮ, ಸ್ಪರ್ಧಾತ್ಮಕವಾದ ಪರೀಕ್ಷೆಗಳಿಗೆ ಪೂರಕವಾದ ಕಾರ್ಯಕ್ರಮ. ಕರೆ ಮಾಡಿ ಉತ್ತರವನ್ನು ಹೇಳಲಿಕ್ಕೆ ಪ್ರಯತ್ನ ಪಡಿ. ಕರೆ ಮಾಡಲಿಕ್ಕೆ ಬಳಸಬೇಕಾದಂಥ ನಿಲಯದ ಮೊಬೈಲ್ ಸಂಖ್ಯೆ 9448640273 ಹಾಗೂ 9141970272 ಕರೆ ಸಿದ್ಧವಾಗಿದೆ. ಹಲೋ,
1: ಕಿಶೋರ್ ಸರ್ ಮಾತಾಡ್ತಾರೆ.
0: ಕಿಶೋರ್ ಅವರೇ, ಕರೆ ಸಿಕ್ಕಿದೆ ಮತ್ತೆ ತಮಗೆ. ಓಕೆ, ಪ್ರಶ್ನೆ ಕೇಳಿಸ್ಕೊಂಡಿದ್ರ ಮತ್ತೊಮ್ಮೆ ಹೇಳ್ಬೇಕಾ ಕಿಶೋರ್ ಅವರೇ?

0: ತಾಯ್ದ್ರಿ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಐತಿಹಾಸಿಕ ನಗರ ಕೋಟೆನಾಡಿನ ಏಕೈಕ ಬಾನುಲಿ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ಕಾರ್ಯಕ್ರಮ, ಸ್ಪರ್ಧಾತ್ಮಕವಾದ ಪರೀಕ್ಷೆಗಳಿಗೆ ಪೂರಕವಾದ ಕಾರ್ಯಕ್ರಮ. ಕರೆ ಮಾಡಿ ಉತ್ತರವನ್ನು ಹೇಳಲಿಕ್ಕೆ ಪ್ರಯತ್ನ ಪಡಿ. ಕರೆ ಮಾಡಲಿಕ್ಕೆ ಬಳಸಬೇಕಾದಂಥ ನಿಲಯದ ಮೊಬೈಲ್ ಸಂಖ್ಯೆ 9448640273 ಹಾಗೂ 9141970272. ಕರೆ ಸಿದ್ಧವಾಗಿದೆ. ಹಲೋ
1: ಕಿಶೋರ್ ಸರ್, ಬಳ್ಳಾರಿ ಮಾತಾಡ್ತಾರೆ.
0: ಕಿಶೋರ್ ಅವರೇ, ಕರೆ ಸಿಕ್ಕಿದೆ ಮತ್ತೆ ಕರೆ ಸಿಕ್ಕಿದೆ ತಮಗೆ. ಓಕೆ, ಪ್ರಶ್ನೆ ಕೇಳಿಸ್ಕೊಂಡಿದ್ರ ಮತ್ತೊಮ್ಮೆ ಹೇಳ್ಬೇಕಾ ಕಿಶೋರ್ ಅವರೇ? ಆನೆಕಾಲ್ ರೋಗ ಯಾವ ಪರೋಪಜೀವಿಯಿಂದ ಬರ್ತದೆ? ಪ್ರಶ್ನೆ ಸರಳವಾದ ಪ್ರಶ್ನೆ.
1: ಹಲೋ
0: ಹಲೋ ಹೇಳಿ, ಉತ್ತರ ಹೇಳಿ. ಇನ್ನೊಮ್ಮೆ ಸ್ಪಷ್ಟವಾಗಿ ಹೇಳಿ, ಮತ್ತು ಅದು ಸರಿಯಾದ ಉತ್ತರ ಅಂತ ಅನಿಸ್ತಿಲ್ಲ. ಅದೇ ವಿಶೇಷವಾಗಿ ಅದ್ರಲ್ಲಿ ಯಾವುದು, ಯಾವ ಪರೋಪಜೀವಿಯಿಂದ ಆನೆಕಾಲ್ ರೋಗ ಬರುವಂತದ್ದು? ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಆನೆಕಾಲ್ ರೋಗ ಬರ್ತದಲ್ವಾ, ಸೊಳ್ಳೆಯಿಂದ ಬರುವಂತ ರೋಗ ಅಲ್ಲ. ಪರ್ಟಿಕ್ಯುಲರ್ ಒಂದು ವರ್ಡ್ ಇದೆ ಅದಕ್ಕೆ, ಅದನ್ನ ಹೇಳ್ಬೇಕು ತಾವು. ಇಲ್ಲ, ತಪ್ಪು ಉತ್ತರ ಅದು. ಸಮಯ ಇದೆ, 20 ಸೆಕೆಂಡ್ಗಳ ಕಾಲಾವಕಾಶ ಇದೆ, ತಮಗೆ ಮತ್ತೆ ಕರೆ ಮಾಡಿ. ಹಲೋ ಹಲೋ, ನಮಸ್ಕಾರ, ಕೇಳಿಸ್ತಾ ಇದೆ, ತಮ್ಮ ಹೆಸರು ಹೇಳಿ.
2: ಪ್ರಜ್ವಲ್, ಚಿತ್ರದುರ್ಗ ಅಂತ.
0: ಪ್ರಜ್ವಲ್, ಏನ್ ಮಾಡ್ತಿದ್ರಪ್ಪ ಪ್ರಜ್ವಲ್? ಪ್ರಜ್ವಲ್ ಏನ್ ಮಾಡ್ತಾ ಇದ್ರಿ ತಾವು? ಓದುದು ಕೆಲ್ಸನ? ಸೆಕೆಂಡ್ ಪಿ ಯು ಸಿನ? ಓಕೆ, ಫಸ್ಟ್ ಪಿ ಯು ಸಿ ಮುಗಿಸಿ ಸೆಕೆಂಡ್ ಪಿ ಯು ಸಿಗೆ ಜಾಯ್ನ್ ಆಗಿದ್ರಿ? ಓಕೆ, ಪ್ರಶ್ನೆ ಕೇಳಿಸ್ಕೊಂಡಿದ್ರ ಮತ್ತೊಮ್ಮೆ ಹೇಳ್ಬೇಕಾ? ಆನೆಕಾಲ್ ರೋಗ ಯಾವ ಪರೋಪಜೀವಿಯಿಂದ ಬರ್ತದೆ ಅನ್ನೋದು ಪ್ರಶ್ನೆ.
2: ಆನೆಕಾಲ್

0: ಇಲ್ಲ ಇದಕ್ಕೆ ಪರ್ಟಿಕ್ಯುಲರ್ ಒಂದು ವರ್ಡ್ ಇದೆ ಅಲ್ಲ, ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಒಂದು ವರ್ಡ್ ಇದೆ.
1: ಅದು ರೋಗ ಹೇಳ್ಬೇಕು,
0: ಯಾವ ಜೀವಿಯಿಂದ, ಪರೋಪಜೀವಿಯಿಂದ ಬರುವಂಥದ್ದು, ಇನ್ನೊಬ್ಬರನ್ನ ಆಶ್ರಯಿಸಿ ಬೆಳೆಯುವಂಥ ಜೀವಿ ಅದು, ಆ ಜೀವಿಯ ಹೆಸರು.
1: ಅದೇ ಸರ್, ಅದು ಲ್ಯಾಫೆಂಡಮ. ಇನ್ನೊಂದು ಹೆಸರಲ್ಲಿ ಎಲಿಫೆಂಟಿಸ್ ಅಂತ ಸರ್, ಅದು ಸೊಳ್ಳೆ, ಅದರಿಂದ ಉಂಟಾಗುತ್ತೆ ಅಂತ ನಮ್ಗೆ ಗೊತ್ತಿರಪ್ಪ ಸರ್. ಅದೊಂಥರ ಪ್ಯಾರಾಸೈಟ್.
0: ಅದೇ ಅದರ ಪರ್ಟಿಕ್ಯುಲರ್ ಒಂದು ವರ್ಡ್ ಇದೆ, ಈ ಕಾರ್ಯಕ್ರಮ ಕೇಳಿ, ನಂತರ ನಾನು ಹೇಳ್ತೇನೆ. ಪ್ರಯತ್ನ ಪಟ್ಟಿದ್ದಕ್ಕೆ ಧನ್ಯವಾದಗಳು ಪ್ರಜ್ವಲ್, ಚಿತ್ರದುರ್ಗದಿಂದ ಕರೆ ಮಾಡಿದರೆ ಧನ್ಯವಾದಗಳು, ನಮಸ್ಕಾರ. ಸ್ನೇಹಿತರೆ, ಪ್ರಶ್ನೆಯನ್ನು ಕೇಳಲಾಗಿತ್ತು, ಆನೆಕಲ್ ರೋಗ ಯಾವ ಪರೋಪಜೀವಿಯಿಂದ ಬರ್ತದೆ ಅನ್ನೋದು ಪ್ರಶ್ನೆ ಈಗಾಗಲೇ ಮೂರು ಜನಕ್ಕೆ ಕೇಳಲಾಗಿತ್ತು. ಸರಿಯಾದ ಉತ್ತರ, ಫೈಲೇರಿಯಾ ಎಂಬಂಥ ಪರೋಪಜೀವಿಯಿಂದ ಬರುವಂಥದ್ದು ಆನೆಕಲ್ ರೋಗ ಆಗಿದೆ. ಇದು ಸರಿಯಾದ ಉತ್ತರ ಆಗಿದೆ. ಕರೆ ಸಿದ್ಧವಾಗಿದೆ, ಮತ್ತೊಬ್ಬರು ಕರೆ ಮಾಡ್ತಿದ್ದಾರೆ. ಹಲೋ, ನಮಸ್ಕಾರ.
2: ಗದಗಿಂದ ರಮೇಶ್.
0: ಗದಗಿಂದ ರಮೇಶ್ ಅವರು, ಹೇಗಿದ್ರಿ? ಆರಾಮಿದ್ದೀರಿ? ಪ್ರಶ್ನೆ ಕೇಳ್ಬೋದಲ್ಲ? ಓಕೆ, ಏನ್ ಮಾಡ್ತಾ ಇದ್ರಿ ಸರ್ ತಾವು ಕೆಲ್ಸ?
2: ಇಂಜಿನಿಯರಿಂಗ್
0: ಓದ್ತಾ ಇದ್ರಿ. ಓಕೆ, ನಿಮಗೆ ಸಂವಿಧಾನದ ಕುರಿತಾಗಿ ಒಂದು ಪ್ರಶ್ನೆ ಇದೆ, ಕೇಳಿಸ್ಕೊಳ್ಳಿ. ಸಂವಿಧಾನದ 156ನೇ ವಿಧಿ ಏನಕ್ಕೆ ಸಂಬಂಧಿಸಿದ್ದಾಗಿದೆ? ರಾಜ್ಯಪಾಲರ ಪೂರ್ಣ ಅವಧಿ. ಅದೇ ರಾಜ್ಯಪಾಲರ ಏನನ್ನ ಕುರಿತಾಗಿದೆ ಅದು? ರಾಜ್ಯಪಾಲರು ತಾವು ನೇಮಕ ಆದಂತ ದಿನದಿಂದ 5 ವರ್ಷಗಳ ಅವಧಿವರೆಗೆ ಅಧಿಕಾರವನ್ನು ನಡೆಸ್ತಾರೆ ಅನ್ನೋ ವಿಷಯವನ್ನು ಕುರಿತಾಗಿರುವಂತದ್ದು ಯಾವುದು? ಸಂವಿಧಾನದ

0: ಹಲೋ,
1: ಸಂವಿಧಾನದ 156ನೇ ವಿಧಿ ರಾಜ್ಯಪಾಲರ ಪದವಿಯನ್ನ ಪಡೆದ ದಿನದಿಂದ 5 ವರ್ಷಗಳವರೆಗೂ ಕೂಡ ಅಧಿಕಾರದಲ್ಲಿ ಇರ್ತಾರೆ ಅನ್ನೋದನ್ನ ಸೂಚಿಸುವಂತದ್ದು 156ನೇ ವಿಧಿ ಅಲ್ವಾ? ಸರಿ, ಉತ್ತರವನ್ನ ತಾವು ನೀಡಿದ್ರಿ. ಮುಂದಿನ ಪ್ರಶ್ನೆ ಕೇಳ್ಬೋದಾ? ಓಕೆ. ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಸಂಬಂಧಿಸಿದಂತಹ

0: ನ್ಯಾಯಾಂಗ ನೇಮಕಾತಿ ಆಯೋಗಕ್ಕೆ ಸಂಬಂಧಿಸಿದಂಥ ಅನುಚ್ಛೇದ ಯಾವುದು ಅನ್ನೋದು ಪ್ರಶ್ನೆಯಾಗಿದೆ ಸರ್. ಗದಗಿಂದ ರಮೇಶ್ ಅವರು ಕರೆ ಮಾಡಿದ್ದಾರೆ, ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿದ್ದಾರೆ, ಮುಂದಿನ ಪ್ರಶ್ನೆಯಲ್ಲಿದ್ದಾರೆ. 20 ಸೆಕೆಂಡ್ಗಳ ಕಾಲಾವಕಾಶ ಶ್ರೀಯುತರಿಗಿದೆ. ಹಲೋ ಹಲೋ, ಅದರಲ್ಲಿ ಯಾವುದು ಅಲ್ಲ, 124 ಅದರಲ್ಲಿ ಇರ್ತದಲ್ವಾ, ಸಿ ಡಿ ಎಫ್ ಅಂತೆಲ್ಲ ಇರ್ತಾವಲ್ಲಪ್ಪ. ನೋಡ್ತಾ ಇದ್ರ ನೀವು, ಮೊಬೈಲ್ ಸಹಾಯ ತಗೋಬೇಡಿ. ಸಂವಿಧಾನದ ಯಾವ ಅನುಚ್ಛೇದ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗಕ್ಕೆ ಸಂಬಂಧಿಸಿದೆ ಅನ್ನೋದು ಪ್ರಶ್ನೆ ಆಗಿದೆ. ಈಗ ಸರಿಯಾದ ಉತ್ತರವನ್ನು 124 ಇಲ್ಲ, ಉತ್ತರ ತಪ್ಪಾಗಿದೆ. ಉಪವಿಭಾಗದ ಸಂಖ್ಯೆ ತಪ್ಪಾಗಿದೆ. ತಾವು ಮೊಬೈಲ್ನ ಸಹಾಯ ಪಡ್ಕೊಂಡಿದ್ರಿ ಅಂತ ಭಾವಿಸ್ತೀನಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗದಗ್ಗಿಂದ ರಮೇಶ್ ಅವರೇ, ಧನ್ಯವಾದಗಳು. ಹಲೋ ಸ್ನೇಹಿತರೆ, ಸಮಯ 5:59:28 ಆಗ್ತಾ ಇದೆ. ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಈ ದಿನ ಬಹಳಷ್ಟು ಜನ ಕರೆ ಮಾಡಿದ್ದಾರೆ. ಕರೆ ಮಾಡಿದಂಥವರು ಶಿವಲಿಂಗಯ್ಯ ಹಿರೇಮಠ್, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿಂದ ಕರೆ ಮಾಡಿದರು, ಎರಡು ಪ್ರಶ್ನೆಗಳ ಸರಿಯಾದ ಉತ್ತರವನ್ನು ಕೂಡ ಕೊಟ್ಟರು. ಭೂಮಿಕಾ ಚಿತ್ರದುರ್ಗ, ಸುರೇಶ್ ಕೊಪ್ಪಳಿಂದ ವಸಂತ್ ಅವರು ಕರೆ ಮಾಡಿದರು, ಶಿವಲಿಂಗಯ್ಯ ಹಿರೇಮಠ್ ಅವರು ಕರೆ ಮಾಡಿದರು, ಲೋಚನ ಅವರು ಕರೆ ಮಾಡಿದರು 7th standard. ಬೀದರ್ನಿಂದ ಮೋಹನ್ ಅವರು ಕರೆ ಮಾಡಿದರು, ಸುರೇಶ್ ಅವರು ಕರೆ ಮಾಡಿದರು, ಕಿಶೋರ್ ಅವರು ಪ್ರಜ್ವಲ್ ಚಿತ್ರದುರ್ಗದಿಂದ, ಗದಗ್ ರಮೇಶ್ನಿಂದ ಕರೆ ಮಾಡಿದರು. ಸರಿಯಾದ 3 ಪ್ರಶ್ನೆಗಳು ಕೂಡ ಸರಿಯಾದ ಉತ್ತರವನ್ನು ನೀಡಿದಂಥವರು ಬೀದರ್ನಿಂದ ಮೋಹನ್ ಅವರು, 3 ಪ್ರಶ್ನೆಗಳು ಕೂಡ ಸರಿಯಾದ ಉತ್ತರವನ್ನು ನೀಡಿ ಇಂದಿನ ಕಾರ್ಯಕ್ರಮದಲ್ಲಿ ಅಭಿನಂದನೆಗಳನ್ನು ಪಡ್ಕೊಂಡಿದ್ದಾರೆ. ತಮಗೆ ಅಭಿನಂದನೆಗಳು ಬೀದರಿಂದ ಮೋಹನ್ ಅವರಿಗೆ. ಕರೆ ಮಾಡಿದ್ದಕ್ಕಾಗಿ, 3 ಸರಿ ಉತ್ತರವನ್ನು ನೀಡಿದ ಕಾರಣಕ್ಕಾಗಿ, ಮತ್ತು ಪ್ರಯತ್ನಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಕರೆ ಮಾಡ್ತಾ ಇರಿ ಮತ್ತು ಕೇಳ್ತಾ ಇರಿ ಆಕಾಶವಾಣಿ ಚಿತ್ರದುರ್ಗದ ಕಾರ್ಯಕ್ರಮವನ್ನು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ಕಾರ್ಯಕ್ರಮ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ,
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಸಮಯ ಸರಿಯಾಗಿ 6:43 ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಏಪ್ರಿಲ್ ತಿಂಗಳ 13-16 ತಾರೀಖಿನವರೆಗೆ ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.

0: ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ. ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂ ನಲ್ಲಿ ಭಕ್ತಿ ಭಾವದ ಧಾರೆ ನಮನ ನಮನ.
1: ಕೇಳಿದ್ರೆ ಇಂದು ಸಂಜೆ 6:20 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಕಾಲ್ವೆಹಳ್ಳಿ ಗ್ರಾಮದ ಕರಿಬಸಪ್ಪ ಹಾಗೂ ಸಂಗೀತದಿಂದ ಭಜನೆ ಪದ ಕೇಳುವಿರಿ. ಹಾಗೆ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹಸು ಕುರಿ ಮೇಕೆ ಮತ್ತು ಎರೆಹುಳು ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಗೌಡನಹಳ್ಳಿಯ ಕೃಷಿಕ ಕರಿಯಣ್ಣ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಇಂದು ಸಂಜೆ 6:51 ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ.

ಕೆಲಗ್ರೈ ಸಮಯ ಸರಿಯಾಗಿ 6:05 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. ನಂತರ 6:10 ನಮ್ಮ ನಿಲಯದಿಂದ ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಆಲಿಸುವಿರಿ. ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ.

0: UGT UG 2026 examinations for admissions to programs across central and participating universities. The examinations will now be conducted on the 31st of this month and the 6th and 7th of next month. The examination, which was scheduled for today, was rescheduled due to Eid al-Adha. NDA said that admit cards for candidates appearing for the test on Sunday can be downloaded from the official website of NTA, cuet.nta.nic.in. Union Minister for Electronics and Information Technology, Ashwini Vaishnaw, held a high-level meeting with the AI Curriculum Task Force in New Delhi today. The meeting was a part of government's efforts to collaborate with industry for a comprehensive overhaul of the artificial intelligence curriculum to better equip learners for emerging technological trends. The discussions during the meeting focused on strengthening industry-academia collaboration and aligning AI education with future technological requirements. Railway Minister Ashwini Vaishnaw has said that Kazipet Rail Manufacturing Unit in Telangana will manufacture 200 intercity trains in the next 5 years. These trains will be deployed throughout the country for short-distance travel. Mr. Vaishnaw, along with Minister of State for Railways, Ravneet Singh Bittu, and senior officials today reviewed the plans to operationalize the Kazipet Rail Manufacturing Unit. These trains will typically run for about 300 kilometers, and each trip will have many stops so that the citizens can commute between towns and cities. These trains will give the people a new affordable option for intercity travel. Defence Secretary Rajesh Kumar Singh today co-chaired the 16th Defence Policy Dialogue with Defence Secretary of Singapore, Mr. Joseph Leong, in Singapore. In a social media post, the Ministry of Defence said the dialogue reaffirmed the robust bilateral defence partnership between India and Singapore. During the meeting, wide-ranging discussions were also held on key areas of defence cooperation, security collaboration and avenues to further strengthen the strategic relationship between the two nations. Prime Minister Narendra Modi has congratulated Janej Janša on being elected as the Prime Minister of Slovenia. In a social media post, Mr. Modi said that he is looking forward to working closely with the Slovenian Prime Minister to further strengthen bilateral ties for shared prosperity and mutual benefit of the people of both countries. In badminton, India and Joe had an impressive day at the Singapore Open today with Lakshya Sen, PV Sindhu, the men's doubles pair of Chirag Shetty and Sattvic Sairaj Ranki Reddy, and the mixed doubles duo of Dhruv Kapila, Tanisha Krasto, all advancing to the quarterfinals. And with that, we end this news bulletin.
1: Akashavani Chitradurga FM Prasara Kendra. Idiga Indu Hagunale Prasara Vagirva Karikramagala Vivara.
2: ಕಾಂಪ್ರಮೈಸ್ ಬೇಡ ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-2233.
1: ಸ್ನೇಹಿತರೆ, ಇಂದು ಸಂಜೆ 6:15 ನಮ್ಮ ನಿಲಯದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಿಪಟೂರು ತಾಲೂಕಿನ ಶ್ರೀ ಕೆರೆಗೋಡು ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು. ಪ್ರಾಯೋಜಕರು ಶ್ರೀ ಕೆರೆಗೋಡು ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಪಟೂರು. 6:20 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಕಾಲ್ವೆಹಳ್ಳಿ ಗ್ರಾಮದ ಕರಿಬಸಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳುವರಿ. 6:35 ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹಸು, ಕುರಿ, ಮೇಕೆ ಹಾಗೂ ಎರೆಹುಳು ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಗೌಡನಹಳ್ಳಿಯ ಕೃಷಿಕ ಕರಿಯಣ್ಣ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಇದರೊಂದಿಗೆ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ, ಜನಪದ ಸಂಗೀತ ಮತ್ತು ರೈತರಿಗೆ ಸಲಹೆ ಕೇಳುವಿರಿ. 7:45 ಹಿಂದಿ ಚಿತ್ರಗೀತೆಗಳು. 8:00 ಜನರಂಜನಿ ವಾಟ್ಸಾಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆಲಿಸುವಿರಿ. 8:45 ವಚನಗಳನ್ನು ಕೇಳುವಿರಿ. 9:15 ಲಘು ಸಂಗೀತ. 9:30 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. ಇನ್ನು 10:00 ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಇನ್ನು ನಾಳಿನ ದುರ್ಗೋದಯ ಪ್ರಸಾರದಲ್ಲಿ 6:00 ಕಾರ್ಯಕ್ರಮಗಳ ವಿವರ ಕೇಳುವಿರಿ. 6:10 ನಮನ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ, ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆ ಅವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿವಿರಿ ಕಾರ್ಯಕ್ರಮ ಚಿಂತನ. 6:35 ದೇಶಭಕ್ತಿ ಗೀತೆಗಳನ್ನು ಕೇಳಿವಿರಿ. 6:40 ರೈತರಿಗೆ ಸಲಹೆ. 6:45 ಪ್ರಾಯೋಜಿತ ಕಾರ್ಯಕ್ರಮ ತಿಪಟೂರು ತಾಲೂಕಿನ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕೆರೆಗೋಡಿ ರಂಗಾಪುರದ ಶ್ರೀಮಠ ಕೆರೆಗೋಡಿ ತಿಪಟೂರು. 6:50 ಆರೋಗ್ಯ ಬಿಂದು ನಮ್ಮ ನೆಲೆಯಿಂದ ಕಂಪ್ಯೂಟರ್ ಬಳಸುವಾಗ ತೆಗೆದುಕೊಳ್ಳಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳು ಈ ಕುರಿತು ಭಾಗವಹಿಸುತ್ತಾರೆ.

ಹೆಗಡೆ, ಡಾಕ್ಟರ್ ಶೇಷಾದ್ರಿ ಹೆಗಡೆ. 7:15 ಭಾವಾಂತರಂಗ, 7:45, 8:30 ಹಾಗೂ 9:30 ಕನ್ನಡ ಚಿತ್ರಗೀತೆಗಳನ್ನ ಕೇಳುವಿರಿ. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಕೇಳುವಿರಿ. 9:10 ಗಾಂಧಿ ಸ್ಮೃತಿ ಮತ್ತು ಮೀರಾ ಭಜನ್ಸ್ ಕೇಳುವಿರಿ. 10:00 ಜನರಂಜನೆ ಕರೆಗೊಂದು ಗೀತೆ, ಗ್ರಾಮೀಣ ಮಹಿಳೆಯರಿಗಾಗಿ ಆಯೋಜಿಸಿದಂಥ ಕಾರ್ಯಕ್ರಮ ನೇರ ಫೋನಿನ ಕಾರ್ಯಕ್ರಮ. 11:00 ಜನಪದ ಗೀತೆಗಳನ್ನು ಕೇಳುವಿರಿ. 11:30 ಸಾಧಕರ ಪರಿಚಯ ಮಾಹಿತಿ ಕಣಜದಲ್ಲಿ ಕೇಳುವಿರಿ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂಡವಾಯು ಅಥವಾ ಹರ್ನಿಯಾ, ಈ ಕುರಿತು ಡಾಕ್ಟರ್ ಸುಶ್ರುತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್, ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಇನ್ನು 1:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪಿಎಂ ಕೃಷಿ ಚಿಂತನ ಸಿಂಚನ ಯೋಜನಾ, ಈ ಕುರಿತು ಯೋಗೇಶ್ ಎಂಎನ್ ಅವರಿಂದ ಮಾಹಿತಿ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ, ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 1:20 ಉಲ್ಲಾಸ, ಇದು ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಆರೋಗ್ಯ ಬಿಂದುವನ್ನು ಕೂಡ ಕೇಳುವಿರಿ ಭಾವಗೀತೆಗಳ ಜೊತೆಗೆ. ಇನ್ನು 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುವಿರಿ. 3:00 ಮುಂಬೈ ವಿದ್ಯಾರ್ಥಿ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಆಲಿಸುವಿರಿ. ಇನ್ನು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಗಣೇಶ್ ಬಾಬು ಯಚ್ಚಿ. 5:30 ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ. 6:15 ಪ್ರಾಯೋಜಿತ ಕಾರ್ಯಕ್ರಮ, ತಿಪಟೂರು ತಾಲೂಕಿನ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳ ಕುರಿತು ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಪಟೂರು. 6:20 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿ ಗ್ರಾಮದ ಕೆಂಚಮ್ಮ ಮತ್ತು ಸಂಗಡಿಗರಿಂದ ಸಾಂಪ್ರದಾಯಿಕ ಪದ ಕೇಳುವಿರಿ. 6:30 ಅವಲೋಕನ. 6:51 ಕಿಸಾನ್ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಉಪಕಸುಬಿನ ಅನುಭವಗಳ ಕುರಿತು ದಾವಣಗೆರೆ ಬಸವರಾಜಪೇಟೆಯ ಶ್ರೀಮತಿ ಅನಿತಾ ಕೆಎಸ್ ಅವರೊಂದಿಗೆ ಸಂದರ್ಶನ. ಇದರೊಂದಿಗೆ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ, ಜನಪದ ಸಂಗೀತ ಹಾಗೂ ರೈತರಿಗೆ ಸಲಹೆ ಕೇಳುವಿರಿ. 7:45 ನಮ್ಮ ನಿಲಯದಿಂದ ಕನ್ನಡದಲ್ಲಿ ಭಾಷಣ, ಸಮಯದ ಸದುಪಯೋಗ ಕುರಿತು ಮಾತನಾಡುತ್ತಾರೆ ಜೆ ಪ್ರೇಮಾನಂದ್. 8:00 ಜನರಂಜನೆ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 8:30 ಬಾನುಲಿ ವರದಿ. ದಾವಣಗೆರೆಯ ಬಿಡಿಟಿ ಕಾಲೇಜಿನ 75ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳ ಭೇಟಿ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದ ಬಾನುಲಿ ವರದಿಯನ್ನು ಕೇಳುವಿರಿ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ, ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 8:45 ವಚನಗಳನ್ನು ಆಲಿಸುವಿರಿ. 9:15 ಭಾವಗೀತೆಗಳು. 9:30 ಭಕ್ತಿ ಪ್ರಧಾನ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 10:00 ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಕೇಳುಗರೆ, ಇವಿಷ್ಟು ಇಂದು ಹಾಗೂ ನಾಳೆ ನಮ್ಮ ನೆಲದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಇದೀಗ ಪ್ರಾಯೋಜಿತ ಕಾರ್ಯಕ್ರಮ, ತಿಪಟೂರು ತಾಲೂಕಿನ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪ್ರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್, ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ

0: ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ್ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
1: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
0: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ ಅನ್ನ, ಉಚಿತ ಬಟ್ಟೆ ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರ ಆಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ. ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
1: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395. ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
2: ಸ್ಕೂಲ್ ಎಲ್ಲ ರಿಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
5: ಇದೀಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಕಾಲ್ವೆಹಳ್ಳಿ ಗ್ರಾಮದ ಕರಿಬಸಪ್ಪ ಮತ್ತು ಸಂಗಡಿಗರಿಂದ ಕೇಳಿ ಭಜನೆ ಪದ.

0: ಅದಕ್ಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: पंचायत अभियान का संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
1: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
2: जन जन का रखे ध्यान, टीबी मुक्त भारत अभियान।
0: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: पता है, न्याय विभाग भारत सरकार ने गरीब और जरूरतमंदों को न्याय दिलाने की प्रक्रिया को किया और भी आसान।
4: हाँ बिल्कुल, टेलीलॉ और न्याय बंधु सेवाओं का हो गया है एकीकरण।
3: अब चाहे टेलीलॉ के माध्यम से मुफ्त कानूनी सलाह लेनी हो
4: या न्याय बंधु में पंजीकृत वकीलों से कोर्ट में निशुल्क कानूनी सहायता के लिए जुड़ना हो,
3: अब दोनों एक ही ऐप पर। डाउनलोड करें आज ही टेलीलॉ फॉर सिटीजंस मोबाइल ऐप अथवा लॉ।
5: बेंगलुरु दक्षिण जिला वार्तापत्र बरेदवरु HS रूपेश कुमार, ಓದುತ್ತಿರುವವರು ಲಿಂಗಾನಂದ. ಅತಿ ಹೆಚ್ಚು ಮಾವು ಬೆಳೆಯುವ ಜಿಲ್ಲೆಯಲ್ಲಿ ರಾಮನಗರ ಜಿಲ್ಲೆಯು ಎರಡನೇ ಸ್ಥಾನ ಪಡೆದಿದೆ. ಆದರೆ ಈ ಬಾರಿ ಮಾವಿನ ಫಸಲಿಗೆ ಕೀಟಬಾಧೆ, ಜೋನಿ ರೋಗ, ಹವಾಮಾನ ವೈಪರೀತ್ಯ ಇವುಗಳಿಂದ ಶೇಕಡ 50% ಫಸಲು ಕುಂಠಿತಗೊಂಡಿದೆ. ಜಿಲ್ಲೆಯಲ್ಲಿ ಕಳೆದ ಬಾರಿ 235,104 ಮೆಟ್ರಿಕ್ ಟನ್ ಫಸಲು ಬಂದಿತ್ತು. ಆದರೆ ಈ ಬಾರಿ 121,945 ಮೆಟ್ರಿಕ್ ಟನ್ ಮಾವಿನ ಫಸಲು ಬಂದಿದ್ದು ಸುಮಾರು ಅರ್ಧದಷ್ಟು ಫಸಲು ಇಳಿಮುಖವಾಗಿದೆ. ಈ ಬಾರಿ ಅತಿ ಉಷ್ಣಾಂಶದ ಕಾರಣದಿಂದ ಮಾವಿನ ಫಸಲು ಕುಂಠಿತಗೊಂಡಿದೆ ಎಂದು ತೋಟಗಾರಿಕೆ ಇಲಾಖೆ ಮಾಹಿತಿ ನೀಡಿದ್ದು, ಸಮಯಕ್ಕೆ ಸರಿಯಾಗಿ ಕೀಟನಾಶಕ ಮತ್ತು ಔಷಧಗಳನ್ನು ಸಿಂಪಡಣೆ ಮಾಡಿದರೂ ಸಹ ಅತಿಯಾದ ಉಷ್ಣಾಂಶದಿಂದ ಹೂಗಳನ್ನು ಗಿಡದಲ್ಲಿ ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಈ ಕಾರಣದಿಂದ ಫಸಲು ಇಳಿಮುಖವಾಗಿದೆ ಎಂದು ಇಲಾಖಾ ಅಧಿಕಾರಿಗಳು ಹೇಳುತ್ತಾರೆ. ಜಿಲ್ಲೆಯಲ್ಲಿ ಈ ಬಾರಿ ಬೆಂಬಲ ಬೆಲೆ ಯೋಜನೆಯಡಿ 132 ಕೋಟಿ ರೂಪಾಯಿ ಮೌಲ್ಯದ 2.71 ಲಕ್ಷ ಕ್ವಿಂಟಾಲ್ ರಾಗಿಯನ್ನು ಖರೀದಿಸಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಶೇಕಡ 20% ಹೆಚ್ಚುವರಿ ರಾಗಿ ಖರೀದಿಸಲಾಗಿದೆ. ಕಳೆದ ಬಾರಿ 18,082 ರೈತರು 2,74,804 ಕ್ವಿಂಟಾಲ್ ರಾಗಿ ಮಾರಾಟ ಮಾಡುವುದಾಗಿ ನೋಂದಣಿ ಮಾಡಿಕೊಂಡಿದ್ದರು. ಇದರಲ್ಲಿ 12,773 ರೈತರು 83,57,00,000 ರೂಪಾಯಿ ಮೌಲ್ಯದ 1,94,804 ಕ್ವಿಂಟಾಲ್ ರಾಗಿಯನ್ನು ಸರಬರಾಜು ಮಾಡಿದ್ದರು. ಈ ಬಾರಿ ರೈತರಿಂದ ಹೆಚ್ಚು ರಾಗಿ ಖರೀದಿ ಮಾಡಲು ಗುರಿ ನಿಗದಿಪಡಿಸಿಕೊಂಡ ಆಹಾರ ಇಲಾಖೆ ಹಾಗೂ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಕ್ರಮ ವಹಿಸಿದ್ದು, ಈ ಹಿನ್ನೆಲೆಯಲ್ಲಿ 11,693 ರೈತರು 132,89,00,000 ಮೌಲ್ಯದ 2,71,982 ಕ್ವಿಂಟಾಲ್ ರಾಗಿಯನ್ನು ಸರಬರಾಜು ಮಾಡಿದ್ದು, ಇದರಲ್ಲಿ ಶೇಕಡ 90% ರೈತರಿಗೆ ರಾಗಿ ಹಣವನ್ನು ಅವರ ಖಾತೆಗಳಿಗೆ ನೇರ ವರ್ಗಾವಣೆ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ವ್ಯಾಪ್ತಿಯಲ್ಲಿ ಕಳೆದ ಸಾಲಿಗಿಂತ ಈ ಬಾರಿ ಮುಂಗಾರು ಮಳೆ ಕುಂಠಿತಗೊಂಡಿದೆ. ಕಳೆದ ಸಾಲಿಗೆ ಹೋಲಿಸಿದರೆ ಈ ಬಾರಿ ಶೇಕಡ 40% ಮಳೆ ಕೊರತೆ ಉಂಟಾಗಿದೆ. ಕಳೆದ ಜನವರಿಯಿಂದ ಮೇವರೆಗೆ ವಾಡಿಕೆ ಮಳೆ 130 ಮಿಲಿಮೀಟರ್ ಇದ್ದರೆ ಈ ಬಾರಿ ಕೇವಲ 90 ಮಿಲಿಮೀಟರ್ ಮಳೆಯಾಗಿದೆ. ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಲ್ಲಿ 86,360 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹಾಕಿಕೊಳ್ಳಲಾಗಿದೆ. ವಾಡಿಕೆ ಮಳೆಯ ಅನುಸಾರವಾಗಿ ರೈತರಿಗೆ ಸರಬರಾಜು ಮಾಡಲು ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ದಾಸ್ತಾನು ಮಾಡಿಕೊಳ್ಳಲಾಗಿದ್ದು, ಮುಂದಿನ ತಿಂಗಳಿನಿಂದ ಕೃಷಿ ಇಲಾಖೆ ರೈತರಿಗೆ ಯಾವುದೇ

0: ಆಗದಂತೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಸರಬರಾಜು ಮಾಡಲು ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ ಎಂದು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕಿ ಅಂಬಿಕಾ ಅವರು ತಿಳಿಸಿದ್ದಾರೆ. ಜಿಲ್ಲೆಯ ನ್ಯಾಯಾಲಯದಲ್ಲಿ ಬಾಕಿ ಇರುವ ಹಾಗೂ ರಾಜಿಯಾಗಬಹುದಾದ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅನುಕೂಲವಾಗಲಿ ಎಂದು ಜುಲೈ 11ರಂದು ರಾಷ್ಟೀಯ ಲೋಕ ಅದಾಲತ್ ಹಮ್ಮಿಕೊಂಡಿದೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾದ್ಯಂತ ಜುಲೈ 11ರಂದು ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸಲಾಗಿದೆ. ಈ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದ್ದು ಸಾರ್ವಜನಿಕರು ಇದರ ಲಾಭ ಪಡೆದುಕೊಳ್ಳಬಹುದಾಗಿದೆ. ಜಿಲ್ಲೆಯಾದ್ಯಂತ ಏಕಕಾಲಕ್ಕೆ ಜುಲೈ 11ರಂದು ನಡೆಯುವ ಲೋಕ ಅದಾಲತ್ಗಾಗಿ ಜುಲೈ 10ರವರೆಗೆ ಪ್ರಕರಣಗಳನ್ನು ನೋಂದಣಿ ಮಾಡಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಕಾರ್ಯಕ್ರಮಗಳು ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ. ಶಕ್ತಿ ಯೋಜನೆಯಡಿ 2023ರ ಜೂನ್ ಮಾಹೆಯಿಂದ 2026ರ ಏಪ್ರಿಲ್ ಮಾಹೆಯವರೆಗೆ 11.77 ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ. ಅವರು ಪ್ರಯಾಣಿಸಿದ ದರದ ಮೊತ್ತ 349 ಕೋಟಿ ರೂಪಾಯಿಗಳಾಗಿದೆ. ಜಿಲ್ಲೆಯಲ್ಲಿ ಯುವನಿಧಿ ಯೋಜನೆಯಡಿ 2024ರ ಜನವರಿ ಮಾಹೆಯಿಂದ 2026ರ ಜನವರಿ ಮಾಹೆಯವರೆಗೆ ಒಟ್ಟು ಅರ್ಹ 4860 ಡಿಪ್ಲೊಮಾ ಹಾಗೂ ಪದವೀಧರ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಮೂಲಕ 117 ಕೋಟಿ ರೂಪಾಯಿಗಳನ್ನು ಪಾವತಿಸಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ಜಿಲ್ಲೆಯ 294,399 ಅರ್ಹ ಫಲಾನುಭವಿಗಳ ಪೈಕಿ 29 ಕಂತುಗಳಲ್ಲಿ ಅಂದರೆ 2026ರ ಫೆಬ್ರವರಿ ಮಾಹೆಯವರೆಗೆ 269,060 ಫಲಾನುಭವಿಗಳಿಗೆ 1,534 ಕೋಟಿ ರೂಪಾಯಿಗಳನ್ನು ಪಾವತಿಸಲಾಗಿದೆ. ಗೃಹಜ್ಯೋತಿ ಯೋಜನೆಯಡಿ ಜಿಲ್ಲೆಯಲ್ಲಿ 334,365 ಮಂದಿ ನೋಂದಾಯಿಸಿಕೊಂಡಿದ್ದು ಈ ಯೋಜನೆ ಪ್ರಾರಂಭವಾದಾಗಿನಿಂದ ಇದುವರೆಗೂ ಒಟ್ಟಾರೆ 407.65 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದೆ. ರಾಸುಗಳ ವಿಮೆ ಪರಿಹಾರದ ಹಣ ಪಾವತಿಯಲ್ಲಿ ಆಗುತ್ತಿದ್ದ ಅಕ್ರಮ ಮತ್ತು ವಿಳಂಬ ತಡೆಗಟ್ಟಲು ಬೆಂಗಳೂರು ಹಾಲು ಒಕ್ಕೂಟ ರಾಸುಗಳಿಗೂ ಬಯೋಮೆಟ್ರಿಕ್ ಜಾರಿಗೊಳಿಸಿದ್ದು ಇದರಿಂದಾಗಿ ವಿಮಾ ಹಣ ಪಾವತಿಯಲ್ಲಿ ಉಂಟಾಗುತ್ತಿದ್ದ ಅಕ್ರಮ ಮತ್ತು ವಿಳಂಬವನ್ನು ತಡೆಗಟ್ಟಲು ಅನುಕೂಲವಾಗಲಿದೆ. ಮನುಷ್ಯರ ಬೆರಳಿನಲ್ಲಿ ಇರುವಂತೆ ರಾಸುಗಳ ಮೂಗಿನ ಮೇಲಿರುವ ಗೆರೆಗಳು ಸಹ ಒಂದು ಹಸುವಿನಿಂದ ಮತ್ತೊಂದು ಹಸುವಿಗೆ ಭಿನ್ನವಾಗಿರುತ್ತದೆ. ಇದನ್ನೇ ಬಯೋಮೆಟ್ರಿಕ್ನಲ್ಲಿ ಅಳವಡಿಸಲಾಗಿದ್ದು ರಾಸುಗಳು ಮೃತಪಟ್ಟ ಸಂದರ್ಭದಲ್ಲಿ ಇವುಗಳನ್ನು ಗಣನೆಗೆ ತೆಗೆದುಕೊಂಡು ಹಣ ಪಾವತಿಸಲು ಅನುಕೂಲವಾಗಲಿದೆ ಎಂದು ಬಮುಲ್ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಸೇವಾ ಮಾಹಿತಿ.
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
5: ವಿಶೇಷ ಆಯುರ್ವೇದ ತಪಾಸಣಾ ಶಿಬಿರವು ದಿನಾಂಕ 25/5/2026 30/6/2026 ನಡೆಯಲಿದ್ದು ಬೆಳಗ್ಗೆ 9:00 to 9:30 ಉಚಿತ ತಪಾಸಣೆ ಸೌಲಭ್ಯ ಲಭ್ಯವಿರುತ್ತದೆ. ಈ ಶಿಬಿರದಲ್ಲಿ ತಪಾಸಣೆ ಹಾಗೂ ಸಲಹೆಗಳನ್ನು ಅನುಭವಿ ವೈದ್ಯರಾದ ಡಾ ನವೀನ್ ಬಿ ಸಜ್ಜನ್ ಹಾಗೂ ಡಾ ಜಗದೀಶ್ ಎಲ್ ಅವರು ನೀಡಲಿದ್ದಾರೆ. ಸ್ಥಳ ಸುಶ್ರುತ ಆಯುರ್ವೇದ ಆಸ್ಪತ್ರೆ, ರೇವತಿ ಲಾಡ್ಜ್ ಹತ್ತಿರ, ಚಿತ್ರದುರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971-0027-44 ಹಾಗೂ 9513-9 0855.
6: ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
7: ಸಾಯಿ ಬಾಲ್.
8: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಇನ್ನು ಸೇವಾ ಮಾಹಿತಿ ಕೇಳಿದ್ರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾದೇಶಿಕ ಸಮಾಚಾರದ ಪೂರ್ವಭಾವಿಯಾಗಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿವರಿ. 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ನಮ್ಮದಿಲ್ಲದಿಂದ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ 6:51. ಸಮಯ ಸರಿಯಾಗಿ 6:37 ಆಗ್ತಿದೆ. ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಆಲಿಸುವರಿ.

0: परिवार को घर में बिजली बनाकर वही बिजली बेचकर कमाई का एक और साधन देना चाहता है
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ

0: ಮೂವತ್ತು ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ಅಲ್ಲಿ. ಸೂರ್ಯಘರ್
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ತಿಳುವಳಿಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ, ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಮುಖ್ಯಮಂತ್ರಿ ಸ್ಪಷ್ಟನೆ. ಯಾರು ನೂತನ ಮುಖ್ಯಮಂತ್ರಿಯಾದರೂ ರಾಜ್ಯದ ಜನತೆಗೆ ಪ್ರಯೋಜನವಿಲ್ಲ, ಬಿಜೆಪಿ ಅಭಿಮತ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮಂಗಳೂರು ತಣ್ಣೀರು ಬಾವಿ ಇಕೋ ಬೀಚ್ನಲ್ಲಿ ನಾಳೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಪಂದ್ಯಾವಳಿಗಳಿಗೆ ಚಾಲನೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಸಲ್ಲಿಸಿದ್ದಾರೆ. ಲೋಕಭವನಕ್ಕೆ ಸಂಪುಟ ಸಹೋದ್ಯೋಗಿಗಳೊಂದಿಗೆ ತೆರಳಿದ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿದ ಪ್ರಭುಶಂಕರ್ ಶಿಷ್ಟಾಚಾರದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ರಾಜ್ಯಪಾಲರನ್ನು ಮತ್ತೊಮ್ಮೆ ಭೇಟಿಯಾಗಲಿದ್ದಾರೆ. ವರಿಷ್ಠರ ಸೂಚನೆಯಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎರಡು ಬಾರಿ ಮುಖ್ಯಮಂತ್ರಿ, ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗಲು ಅವಕಾಶ ನೀಡಿದ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ.
1: ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದೇನೆ. ಹೈಕಮಾಂಡ್ನವರು ಯಾವಾಗ ಸೂಚಿಸ್ತಾರೆ ಅವಾಗ ರಾಜೀನಾಮೆಯನ್ನ ಕೊಡುತ್ತೇನೆ ಅಂತ ಹೇಳಿದ್ದೆ. ಕರ್ನಾಟಕದ ಮೇರು ನಟ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತ ಕರೀತಾ ಇದ್ರು. ನಾನು ರಾಜಕಾರಣಿ, ನಾನು ಸಂವಿಧಾನನೇ ನಮ್ಮ ಧರ್ಮ ಅಂತ ತಿಳ್ಕೊಂಡಿರ್ತಕ್ಕಂಥವನು. ಮತದಾರರೇ ನಮ್ಮ ಅಭಿಮಾನಿ ದೇವರು. 2023 ಇಲ್ಲಿವರೆಗೆ ಇರತಕ್ಕಂಥ ಸರ್ಕಾರ ಸಮಾನ ಅವಕಾಶಗಳು, ಸಮಾನತೆ ಬರಲಿಕ್ಕೆ ಪ್ರಯತ್ನಗಳನ್ನು ಮಾಡಿದ್ದೇವೆ. ಈ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮೊದಲನೇ ವರ್ಷವೇ ಈಡೇರಿಸಿದ್ದೀವಿ. ನಾವು ಜನತೆಗೆ ಕೊಟ್ಟಂತ ಭರವಸೆಗಳನ್ನು ಈಡೇರಿಸತಕ್ಕಂತ ಪ್ರಾಮಾಣಿಕ

0: ಪ್ರಯತ್ನವನ್ನು ಮಾಡಿದ್ದೇವೆ. ಇದು ನನಗೆ ಮತ್ತು ನಮ್ಮ ಪಕ್ಷಕ್ಕೆ ಸಂತೃಪ್ತಿಯನ್ನು ಕೊಟ್ಟಿರತಕ್ಕಂತ ವಿಚಾರ.
1: ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಹೀಗಾಗಿ ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದ ಜನತೆ 5 ವರ್ಷಗಳ ಕಾಲ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು 2 ವರ್ಷ ಅವಧಿಯಿದ್ದು ಅಲ್ಲಿಯವರೆಗೆ ಕರ್ನಾಟಕ ಹಾಗೂ ಕ್ಷೇತ್ರದ ಜನತೆ ಪರವಾಗಿ ಸೇವೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆ ಮತ್ತು ವರಿಷ್ಠರು ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದರು. ತಮ್ಮ ರಾಜಕೀಯ ಜೀವನ ಹಾಗೂ ನಡೆದು ಬಂದ ಹಾದಿಯನ್ನ ಸ್ಮರಿಸಿದರು. ನಟ ರಾಜ್ಕುಮಾರ್ ಅಭಿಮಾನಿಗಳನ್ನು ದೇವರು ಎಂದು ಕರೆದಿದ್ದರು. ಅದೇ ರೀತಿ ಮತದಾರರೇ ತಮಗೆ ಅಭಿಮಾನಿ ದೇವರಾಗಿದ್ದಾರೆ. ಸಂವಿಧಾನವೇ ನಮ್ಮ ಧರ್ಮ ಎಂದು ತಿಳಿದಿದ್ದೇನೆ ಎಂದರು. 2006ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಬಳಿಕ ಎಲ್ಲಾ ಕಾರ್ಯಕರ್ತರು, ಶಾಸಕರು, ಸಂಸದರು ಪ್ರೀತಿ ತೋರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರೆಲ್ಲರಿಗೂ ಧನ್ಯವಾದ ಸಲ್ಲಿಸುವುದಾಗಿ ಹೇಳಿದರು. ಗ್ಯಾರಂಟಿ ಯೋಜನೆ ಜಾರಿಯಾದ ಬಳಿಕ ಕರ್ನಾಟಕದ ಆದಾಯ ಮೊದಲ ಸ್ಥಾನದಲ್ಲಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿ ಬಳಿಕ ಎಲ್ಲಾ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು 17 ಬಾರಿ ಆಯವ್ಯಯ ಮಂಡಿಸಿದ ಕೀರ್ತಿಯು ಅವರಿಗೆ ಸಲ್ಲುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏರ್ಪಡಿಸಿದ್ದ ಉಪಹಾರ ಕೂಟದಲ್ಲಿ ರಾಜೀನಾಮೆ ಘೋಷಿಸುವ ನಿರ್ಧಾರ ಪ್ರಕಟಿಸುತ್ತಿದ್ದಂತೆಯೇ ಇಡೀ ಸಚಿವ ಸಂಪುಟ ಭಾವುಕವಾಯಿತು ಎಂದು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವರು ಭಾವುಕರಾಗಿರುವುದನ್ನು ಕಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾವುಕರಾಗಿದ್ದರು. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ವರಿಷ್ಠರು ತಮಗೆ ತಿಳಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಉಪಹಾರ ಕೂಟದಲ್ಲಿ ಹೇಳಿದರು. ತಮ್ಮ ರಾಜಕೀಯ ಜೀವನ ಕೊನೆಗೊಂಡಿದೆ ಎಂದು ಭಾವಿಸಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮನ್ನು ಪರಿಷತ್ ಸದಸ್ಯರನ್ನಾಗಿ ಮಾಡಿ ಸಂಪುಟಕ್ಕೆ ಸೇರ್ಪಡೆಗೊಳಿಸಿದರು ಎಂದು ಸ್ಮರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವುದು ಕಾಂಗ್ರೆಸ್ ಪಕ್ಷದ ಮೇಲೋ ಹಾಗೂ ಕರ್ನಾಟಕದ ಚುನಾವಣಾ ರಾಜಕಾರಣದ ಮೇಲೆ ಪರಿಣಾಮ ಬೀರಲಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯಪಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ಹಿಂದುಳಿದವರಿಗೆ ನಂಬಿಕೆ ದ್ರೋಹವಾಗಿದೆ ಎಂದು ತಿಳಿಸಿದ್ದಾರೆ. ಹೊಸದಾಗಿ ಯಾರು ಮುಖ್ಯಮಂತ್ರಿಯಾಗಿ ಬಂದರೂ ಅದು ಕನ್ನಡಿಗರಿಗೆ ಅಥವಾ ಕರ್ನಾಟಕಕ್ಕೆ ಪ್ರಯೋಜನವಿಲ್ಲ ಎಂದು ಬಿಜೆಪಿ ರಾಜ್ಯ ಘಟಕ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ. ಬಡವರು, ಕಾರ್ಮಿಕರು, ರೈತರು, ಯುವಕರು, ಮಹಿಳೆಯರು, ದೀನ ದಲಿತರು ಮತ್ತು ಹಿಂದುಳಿದವರನ್ನು ಘೋಷಿಸುವ ಮೂಲಕ ಸರ್ಕಾರವನ್ನು ನಡೆಸುವ ಈ ಜನರ ಪ್ರವೃತ್ತಿ ನಿರಂತರವಾಗಿ ಮುಂದುವರಿಯಲಿದೆ ಎಂದು ತಿಳಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾದ ಪರಿಸ್ಥಿತಿ ಎದುರಾದ ಕ್ಷಣದಲ್ಲಿ ಅಧಿಕಾರದ ಕೊನೆಯ ದಿನಗಳಲ್ಲಿ ತರಾತುರಿಯಲ್ಲಿ ಜಾತಿ ಜನಗಣತಿ ವರದಿ ಸ್ವೀಕರಿಸುವುದು, ಅದರ ಮಾಹಿತಿಯನ್ನು ಮಾಧ್ಯಮಗಳಿಗೆ ಸೋರಿಕೆ ಮಾಡುವುದು ಎಷ್ಟು ಸರಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ವಿಫಲವಾಗಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾದ ವಾತಾವರಣ ಇಲ್ಲ ಎಂದು ತಿಳಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಅವರು ಬಳಿಕ ದಾವಣಗೆರೆಯಲ್ಲಿರುವ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಭಾಗಿಯಾಗಲಿದ್ದಾರೆ. ಕಾಲೇಜಿನಲ್ಲಿ ಓದಿದ 1,500ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಭಾನುವಾರ ಉಪರಾಷ್ಟಪತಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ವನ ಉದ್ಘಾಟಿಸಲಿದ್ದಾರೆ. ಅಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥಸ್ವಾಮಿ ದೇವಾಲಯಕ್ಕೂ ಭೇಟಿ ನೀಡಲಿದ್ದಾರೆ. ಬನ್ನೇರುಘಟ್ಟ ಮೃಗಾಲಯದಲ್ಲಿ ಕಳೆದ ರಾತ್ರಿ ಜನಿಸಿರುವ ನವಜಾತ ನೀರಾನೆ ಮರಿ ಹೆಣ್ಣಾಗಿದ್ದಲ್ಲಿ ತಾವರೆಕೊಪ್ಪ ಮೃಗಾಲಯದಲ್ಲಿ ವೈದ್ಯರಾಗಿದ್ದ ದಿವಂಗತ ಡಾ ಸಮೀಕ್ಷಾ ರೆಡ್ಡಿ ಗೌರವಾರ್ಥ ಸಮೀಕ್ಷಾ ಎಂದು

ಹೆಸರಿಡಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಕಳೆದ ಬಾರಿ ಇದೇ ನೀರಾನೇ ಜನ್ಮ ನೀಡಿದ್ದ ಮರಿ ಸೋಂಕಿನಿಂದ ಮೃತಪಟ್ಟಿತ್ತು. ಈ ನಿಟ್ಟನಲ್ಲಿ ಮರಿಯ ಆರೋಗ್ಯದ ಬಗ್ಗೆ ಸತತ ನಿಗಾ ಇಟ್ಟು ಯಾವುದೇ ಸೋಂಕು ತಗುಲದಂತೆ ಕಟ್ಟುನಿಟ್ಟಾಗಿ ಕಾರ್ಯಾಚರಣೆ ಮಾನದಂಡಗಳನ್ನು ಅನುಸರಿಸಲು ಸಚಿವರು ನಿರ್ದೇಶನ ನೀಡಿದ್ದಾರೆ. ನಾಳೆಯಿಂದ ಇದೇ 31ರವರೆಗೆ ಮಂಗಳೂರಿನ ಬ್ಲೂ ಬೇ ತಣ್ಣೀರು ಬಾವಿ ಎಕೋ ಬೀಚ್ನಲ್ಲಿ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ನಡೆಯಲಿದೆ. ವಿವಿಧ ರಾಜ್ಯಗಳ ಸುಮಾರು 80ಕ್ಕೂ ಹೆಚ್ಚು ಸರ್ಫರ್ಗಳು ಭಾಗವಹಿಸಲಿದ್ದಾರೆ. ಈ ವರ್ಷದ ಕೊನೆಯ ವೇಳೆಗೆ ಐಚಿ ನೊಗೊಯಾ ಏಷ್ಯನ್ ಕ್ರೀಡಾಕೂಟದಲ್ಲಿ ಸರ್ಫಿಂಗ್ ಚೊಚ್ಚಲ ಪ್ರವೇಶಕ್ಕೆ ಸಿದ್ದತೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಈ ಕ್ರೀಡಾಕೂಟ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಪುರುಷರ ಓಪನ್, ಮಹಿಳಾ ಓಪನ್, 18 ವರ್ಷದೊಳಗಿನ ಬಾಲಕರು ಹಾಗೂ ಬಾಲಕಿಯರು, 14 ವರ್ಷದೊಳಗಿನ ಬಾಲಕರು ಹಾಗೂ ಬಾಲಕಿಯರ ವಿಭಾಗಗಳಲ್ಲಿ ಸ್ಪರ್ಧೆ ಆಯೋಜಿಸಲಾಗಿದೆ. ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ಗೋವಾದ ಸರ್ಫರ್ಗಳು ಈ ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳಕ್ಕೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರೋಷಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಾಳೆ ಭೇಟಿ ನೀಡಲಿದ್ದಾರೆ. ಭಾನುವಾರ ಭಟ್ಕಳದ ಶಿರಾಲಿ ಬಳಿ ಚಿಪ್ಪಿಕಲ್ಲು ತೆಗೆಯುವ ಉಂಟಾದ ದುರಂತದಲ್ಲಿ ಮೃತರಾದ ಸಂತ್ರಸ್ತ ಕುಟುಂಬವನ್ನು ಭೇಟಿಯಾಗಿ ಉಭಯ ನಾಯಕರು ಸಾಂತ್ವನ ಹೇಳಲಿದ್ದಾರೆ. ನಂತರ ಮುರಿನಕಟ್ಟೆ ಧ್ವಂಸವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ನಡೆಯುವ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ನಡುವೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಾದ್ಯಂತ ತಾತ್ಕಾಲಿಕವಾಗಿ ಮದ್ಯ ನಿಷೇಧ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಆದೇಶ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ, ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಮುಖ್ಯಮಂತ್ರಿ ಸ್ಪಷ್ಟನೆ. ಯಾರು ನೂತನ ಮುಖ್ಯಮಂತ್ರಿಯಾದರೂ ರಾಜ್ಯದ ಜನತೆಗೆ ಪ್ರಯೋಜನವಿಲ್ಲ, ಬಿಜೆಪಿ ಅಭಿಮತ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮಂಗಳೂರು ತಣ್ಣೀರು ಬಾವಿ ಇಕೋ ಬೀಚ್ನಲ್ಲಿ ನಾಳೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಪಂದ್ಯಾವಳಿಗಳಿಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35 ಕ್ಕೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಸಮಯ ಸರಿಯಾಗಿ 6:59 ಇದೀಗ ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹಸು, ಕುರಿ, ಮೇಕೆ ಹಾಗೂ ಎರೆಹುಳು ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಗೌಡನಹಳ್ಳಿಯ ಕೃಷಿಕ ಕರಿಯಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಕೋಪನಹಳ್ಳಿ.
1: ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪಾಸ್ ಆದವರಿಗೆ ಆಶಾಕಿರಣ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಆಶಾಕಿರಣ ಚಿತ್ರದುರ್ಗ ಫೇಸ್ಬುಕ್ ಪೇಜ್ ಮೂಲಕ ಅರ್ಜಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ಈ ತಿಂಗಳ 30ನೇ ತಾರೀಕಿನೊಳಗೆ ಅರ್ಜಿ ಸಲ್ಲಿಸಬಹುದು. ಸ್ಥಳ ಆಶಾಕಿರಣ ವಿಟಿ ಎಕ್ಸ್ಟೆನ್ಷನ್ ಚಿತ್ರದುರ್ಗ. ಮೊಬೈಲ್

0: 2026 27ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪಾಸಾದವರಿಗೆ ಆಶಾಕಿರಣ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಆಶಾಕಿರಣ ಚಿತ್ರದುರ್ಗ ಫೇಸ್ಬುಕ್ ಪೇಜ್ ಮೂಲಕ ಅರ್ಜಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ಈ ತಿಂಗಳ 30ನೇ ತಾರೀಕಿನೊಳಗೆ ಅರ್ಜಿ ಸಲ್ಲಿಸಬಹುದು. ಸ್ಥಳ ಆಶಾಕಿರಣ ವಿಟಿ ಎಕ್ಸ್ಟೆನ್ಷನ್ ಚಿತ್ರದುರ್ಗ. ಮೊಬೈಲ್ ಸಂಖ್ಯೆ 9591755333 ಅಥವಾ 7019224663. ಶುಭ ಕೋರುತ್ತಾರೆ ಸರೋಫ್ ಎಂ ಹುಚ್ರಾ ಶೆಟ್ಟಿ, ಚಂದ್ರಶೇಖರ್ ಶೆಟ್ಟಿ ಜುವೆಲ್ಲರ್ಸ್, ಸಂತೆಪೇಟೆ, ಚಿತ್ರದುರ್ಗ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
7: ಮಗಳೇ,
8: ನೆನ್ಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
7: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
9: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ.
6: ಎಲ್ಲಿಗೆ
9: ಅಡ್ಮಿಷನ್ ಮಾಡ್ಸೋಕೆ? ಖಾತೆ ಆಯ್ತು ಆಕ್ಟಿವ್.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
10: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
11: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
10: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
11: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
12: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
13: ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಗೌಡನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಕರಿಯಣ್ಣ ಅಜ್ಜಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಉಪಕಸಬಾಗಿ ಕುರಿ ಸಾಕಾಣಿಕೆ, ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡಿ ಅದನ್ನು ಸಹ ಮಾರಾಟ ಮಾಡ್ತಿದ್ದಾರೆ. ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ ಬಂದರೆ. ಕರಿಯಣ್ಣ ಅವರೇ, ಈ ಕಾರ್ಯಕ್ರಮ ಸ್ವಾಗತಾಗ ನಮಸ್ಕಾರ.
14: ನಮಸ್ಕಾರ ಸರ್.
13: ಕರಿಯಣ್ಣ ಅವರೇ, ಈ ಕೃಷಿ ಬದುಕು ಆಲೆ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? ನೀವು
14: ಸರಿ ಸುಮಾರು 10 ವರ್ಷಗಳಿಂದ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಸರ್.
13: ಯಾಕೆ ಈ ಕೃಷಿ ಬದುಕು ಮಾಡ್ಬೇಕಂತ ಆಸಕ್ತಿ ಬಂತು ನಿಮಗೆ?
14: ಸರಿ, ಮೊದಲಿಂದ ನಮ್ಮ ಹಿರಿಯರು ಕೂಡ ಸ್ವಲ್ಪ ಸ್ವಲ್ಪ ಇದನ್ನೆಲ್ಲ ಮಾಡ್ತಾ ಇದ್ರು. ನಮಗೆ ಇದರೊಟ್ಟಿಗೆ ಒಳ್ಳೆ ಒಡನಾಟ ಇದ್ದಿದ್ರಿಂದ ಇದನ್ನು ನಾವು ಪರಿಪೂರ್ಣವಾಗಿ ಮಾಡಬೇಕು ಅನ್ನೋ ಭಾಳ ಮನಸ್ಫೂರ್ತಿಯಾಗಿ ಇದನ್ನು ನಾವು ಆಸಕ್ತಿಯಿಂದ ಮಾಡ್ತಾ
13: ಇದ್ದೀವಿ. ಇತ್ತೀಚೆಗೆಲ್ಲ ಸಾಕಷ್ಟು ಜನ ರೈತರು ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ ಅಂತಾರೆ. ಅಂಥದ್ರಲ್ಲಿ ನೀವು ಈ ಕೃಷಿ ಬದುಕಿಗೆ ಬಂದಿದ್ರೆ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ?
14: ಖಂಡಿತ, ನಾವು ರೈತರು ಭಾಳ ಕಷ್ಟಪಟ್ಟು ಶ್ರಮವಹಿಸಿ ಡೆಡಿಕೇಟೆಡ್ ಆಗಿ ಆ ಕೆಲಸಗಳನ್ನು ಮಾಡ್ತಾ ಹೋದರೆ ಖಂಡಿತ ಲಾಭದಾಯಕ ಇದೆ ಸರ್. ಅದು ನಾವು ಮಾಡ್ತಕ್ಕಂಥ ರೀತಿ, ನಮ್ಮ ಶ್ರಮ, ನಮ್ಮ ಗಮನ ಅದರ ಮೇಲೆ ಹೆಚ್ಚು ಇದ್ದರೆ, ಅದನ್ನೇ ಪರಿಪೂರ್ಣವಾಗಿ ನಾವು ಅದನ್ನು ಅದರಲ್ಲಿ ತೊಡಗಿಸ್ಕೊಂಡ್ರೆ ಖಂಡಿತ ಲಾಭದಾಯಕ ಆಗುತ್ತೆ ಸರ್.
13: ಸರ್, ಆಗಿದ್ದರೆ ನಿಮ್ಮದು ಜಮೀನು ಎಷ್ಟು ಎಕರೆ ಇದೆ ಸರ್?
14: ಸರ್, ನಮ್ಮದು ಮತ್ತು ಮನೆಯವ್ರದ್ದು ಎಲ್ಲ ಒಟ್ಟಿಗೆ ಜಮೀನು ಇರೋದ್ರಿಂದ ಒಂದು 7-8 ಎಕರೆ ಒಟ್ಟಿಗೆ ಒಂದು ಹತ್ರ ಜಮೀನು ಇದೆ ಸರ್.
13: ನೀರಾವರಿನ ಕುಷ್ಕಿ ಜಮೀನು ಸರ್?
14: ಎರಡು ಮಿಕ್ಸ್ ಇದೆ ಸರ್.
13: ಎರಡು ಮಿಕ್ಸ್ ಇದೆ,
14: ನೀರಾವರಿ ಕುಷ್ಕಿ ಎಲ್ಲ ಇದೆ.
13: ಕುಷ್ಕಿ ಜಮೀನಲ್ಲಿ ಏನೇನು ಬೆಳೆಯುತ್ತೀರ ಮಳೆ ಆಶ್ರಯದ ಅಲ್ಲಿ?
14: ಸರ್, ಅದನ್ನು ಅವಾಗವಾಗ ಬಿಳಿಜೋಳದ ಸಪ್ಪೆ, ರಾಗಿ ಬೆಳಿತೀವಿ ಒಂದೊಂದ್ಸರಿ. ಮತ್ತು ನೀರಾವರಿಯಲ್ಲಿ ನಾವು ಒಂದು ಅಗಸೆ ಹಾಕಿದ್ದೀವಿ, ನೇಪಿಯಾರ್ ಹಾಕಿದ್ದೀವಿ, ದಾಳಿಂಬೆ ಕೂಡ ಸ್ವಲ್ಪ ಬೆಳೀತಾ ಇದ್ದೀವಿ ಸರ್.
13: ಮತ್ತೆ ಏನಾದರೂ ತೋಟಗಾರಿಕೆ ಬೆಳೆಗಳು ಬೆಳೀತಾ ಇದ್ರ?
14: ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಸರ್. ಈಗ ಸ್ಟಾರ್ಟ್ ಮಾಡಿದ್ದೀವಿ ಒಂದಿಷ್ಟು, ನಾವು ನುಗ್ಗೆ ಒಂದು 50 ನುಗ್ಗೆ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ನೇರಳೆ ಗಿಡಗಳನ್ನು ಹಾಕ್ಸಿದ್ದೀವಿ, ಮತ್ತು ಬಿಕ್ಕೆ ಗಿಡಗಳನ್ನು ಹಾಕ್ಸಿದ್ದೀವಿ. ಸ್ವಲ್ಪ ಹತ್ತಿ ಗಿಡಗಳನ್ನು ಜಮೀನಿನ ಬಾರ್ಡ್ರ್ಗಳಿಗೆ ಹಾಕ್ಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಮಳೆಯನ್ನು ನೋಡಿಕೊಂಡು ನಾವು ನೀರಿನ ಅನುಕೂಲ ನೋಡಿಕೊಂಡು ಇದನ್ನು ಇನ್ನೂ ಹೆಚ್ಚಾಗಿ ಮಾಡ್ತಕ್ಕಂಥ ಪ್ರಯತ್ನ ಖಂಡಿತ ಮಾಡ್ತೀವಿ ಸರ್.
13: ಮತ್ತು ಈ ಕೃಷಿ ಜೊತೆಗೆ ಉಪಕಸಬಗಳನ್ನ ಅಳವಡಿಸ್ಕೊಂಡಿದ್ದೀವಿ ಅಂತಂದ್ರೆ ಏನೇನು ಉಪಕಸಬಗಳನ್ನೆಲ್ಲ ಅಳವಡಿಸಿ?
14: ನಾವು ಕಳೆದ 10 ವರ್ಷಗಳಿಂದ ಹಸುಗಳನ್ನ ಸಾಕಾಣಿಕೆ ಮಾಡ್ತಿದ್ವಿ. ಅದರಲ್ಲಿ ನಾನಾ ತರ ಹಸುಗಳು, ಎಲ್ಲ ತರ ಮಿಕ್ಸ್ ಹಸುಗಳಿದ್ದಾವೆ, ಜೊತೆಗೆ ಎಮ್ಮೆಗಳು ಕೂಡ ಇದ್ದಾವೆ. ಅದ್ರ ಜೊತೆಗೆ ಒಂದಷ್ಟು ಕುರಿಗಳು, ಮೇಕೆಗಳನ್ನು ಕೂಡ ನಾವು ಅದನ್ನು ಸಾಕಿದ್ದೀವಿ ಸರ್. ಕಳೆದ 10 ವರ್ಷದಿಂದ ಸುಮಾರು ಎಲ್ಲ ಮನೆಯವರು, ನಾವು ಒಂದು ಇಬ್ಬರು ಸಹಾಯಕರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರೆಲ್ಲ ಸಹಾಯದಿಂದ ಇದನ್ನು ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್.
13: ಈಗಾಗಲೇ 10 ವರ್ಷದಿಂದ ಹಸು ಸಾಕಾಣಿಕೆ ಮಾಡ್ತಾ ಇದ್ರ, ಮತ್ತೆ ಕುರಿ ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ದೆ ಅಂತಂದ್ರೆ, ಯಾಕೆ ಈ ತರ ಉಪಕಸಬಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಆಸಕ್ತಿ ಬಂತು ನಿಮಗೆ?
14: ಸರ್, ಈಗ ರೈತರಿಗೆ ಆದಾಯದ ಮೂಲ ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಯಾವುದೇ ಜಮೀನನ್ನು ನಡೆಸಲಿಕ್ಕೆ ಇವತ್ತಿನ ಕಾಲಕ್ಕೆ ಲೇಬರ್ ಸಮಸ್ಯೆ ಮತ್ತೆ ಬಹಳಷ್ಟು ಹಣಕಾಸಿನ ಸಮಸ್ಯೆ, ಮುಗ್ಗಟ್ಟುಗಳು ಸಂಭವ

0: ಇದರಿಂದ ಈಗ ನಾವು ಕೃಷಿಯನ್ನೇ ನಂಬಿ ನಾವು ಮಾಡ್ತಕ್ಕಂಥ ಬೆಳೆಗಳಿಂದ ಆದಷ್ಟು ನಮಗೆ ಅದರಲ್ಲಿ ಅನುಕೂಲ ಆಗದೇ ಇದ್ದಾಗ ಉಪಕಸಬುಗಳಾಗಿ ಕುರಿ ಸಾಕೋಂಥದ್ದು ಹಾಲಿನ ಹೈನುಗಾರಿಕೆ ಮಾಡ್ತಕ್ಕಂಥದ್ರಿಂದ ನಾವು ಸರಿದೂಗಿಸ್ಕೊಂಡು ಅದನ್ನು ನಾವು ನಡೆಸ್ಕೊಂಡು ಹೋಗ್ಬೋದು ಅನ್ನೋ ಒಂದು ಹಿರಿಯರ ಮಾತುಗಳ ಒಂದು ಬೇಸ್ ಮೇಲೆ ನಾವು ಅದನ್ನು ಮಾಡ್ತಾ ಹೋಗ್ತಾ ಇದ್ದೀವಿ ಸರ್.
1: ಹೌದು, ಇತ್ತೀಚೆಗೆ ಅಲ್ಪಾವಧಿ ಬೆಳೆಗಳು ಬೆಳೆಯೋಕೆ ಹೋದರೆ ಸಾಕಷ್ಟು ಖರ್ಚು ಬರುತ್ತೆ, ಕೂಲಿ ಕಾರ್ಮಿಕರ ಸಮಸ್ಯೆ ಅನುಭವಿಸ್ಬೇಕಾಗತ್ತೆ. ಹಂಗಾಗ್ಬಿಟ್ಟು ನಾವು ಈ ಕೃಷಿ ಒಂದನ್ನೇ ನಂಬ್ಕೊಂಡು ನಾವು ಜೀವನ ನಡೆಸೋದು ಕಷ್ಟ ಆಗುತ್ತೆ ಈಗಿನ ಒಂದು ಕಾಸ್ಟ್ಲಿ ಯುಗದಲ್ಲಿ. ಹಂಗಾಗ್ಬಿಟ್ಟು ಈ ಕೃಷಿ ಜೊತೆಗೆ ಏನಾದರೂ ಒಂದು ಈ ಥರ ಹಸು ಸಾಕಾಣಿಕೆ ಆಗಿರ್ಬೋದು, ಕುರಿ ಮೇಕೆ ಸಾಕಾಣಿಕೆ ಆಗಿರ್ಬೋದು, ಜೇನು ಸಾಕಾಣಿಕೆ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಸಾಕಷ್ಟು ಉಪಕಸಬಳದ ಈ ಥರ ಉಪಕಸಗಳನ್ನ ಅಳವಡಿಸ್ಕೊಂಡು ಹೆಚ್ಚು ಅನುಕೂಲ ಅಂತೀರಾ?
0: ಹೌದು ಸರ್, ಹೌದು ಸರ್. ಯಾಕೆಂದರೆ ನಾವು ಈಗ ಒಂದೊಂದೇ ಮಾಡ್ತಾ ಹೋಗ್ತಿದ್ವಿ ಸರ್. ಈಗ ಮೊದಲು ಹಸು ಸಾಕಾಣಿಕೆ ಮಾಡಿದ್ವಿ, ಈಗ ಅದರ ಜೊತೆಗೆ ಕುರಿ ಸಾಕಾಣಿಕೆ ಮಾಡ್ತಿದ್ವಿ. ಅದರ ಜೊತೆಗೆ ಅವುಗಳ ಗೊಬ್ಬರದಿಂದ ನಾವೊಂದು ಎರೆಹುಳು ಗೊಬ್ಬರ ಒಂದು ಯೂನಿಟನ್ನು ಪ್ರಾರಂಭ ಮಾಡಿದ್ವಿ ಕಳೆದ ಒಂದು ವರ್ಷದಿಂದ. ಅದು ಕೂಡ ಸಾಕಷ್ಟು ರೈತರಿಗೆ ಉಪಯೋಗ ಆಗ್ತದೆ. ಒಳ್ಳೆ ಉತ್ತಮ ಗುಣಮಟ್ಟದ ಉತ್ಕೃಷ್ಟ ಗೊಬ್ಬರವನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯ ಎಲ್ಲ ರೈತರಿಗೆ ಕೈಲಾಗುವಷ್ಟು ಮಟ್ಟಿಗೆ ಅದನ್ನು ಮುಟ್ಟಿಸ್ಬೇಕು, ಮತ್ತು ಅದರಿಂದ ಅವರಿಗೆ ಉಪಯೋಗ ಆಗಲಿ ಅನ್ನೋ ಮಾನದಂಡದಡಿಯಲ್ಲಿ ಖಂಡಿತ ಮಾಡ್ತೀವಿ ಸರ್. ಇನ್ನು ಮುಂದೆ ಕೂಡ ನಮ್ಮ ಜಮೀನಲ್ಲಿ ಒಂದು ಕೃಷಿ ಹೊಂಡ ಇದೆ, ಕೃಷಿ ಹೊಂಡದಲ್ಲಿ ಮೀನು ಸಾಕಾಣಿಕೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೀವಿ. ಅದರೊಟ್ಟಿಗೆ ಅದರ ಅನುಭವ ಆದಂಗೆ ನಾವು ಕೋಳಿ ಸಾಕಾಣಿಕೆ ಕೂಡ ಒಟ್ಟೊಟ್ಟಿಗೆ ಆ ಜಮೀನಲ್ಲೇ ಮಾಡ್ತಕ್ಕಂಥ ಒಂದು ಪ್ಲಾನ್ ಅನ್ನು ಇಟ್ಕೊಂಡಿದ್ವಿ ಸರ್. ನಾವು ಅದರಿಂದ ನಾವು ಒಂದೊಂದೇ ಒಂದರಿಂದ ಒಂದು ಲಾಸ್ ಆದರೂ ಒಂದರಲ್ಲಿ ಹಣ ಬರ್ತದೆ. ಸೊ ನಾವು ಬ್ಯಾಲೆನ್ಸ್ ಆಗಿ ಎಲ್ಲ ರೀತಿಯಲ್ಲಿ ನಾವು ಜೀವನವನ್ನು ಆರಾಮಾಗಿ ನಡೆಸಬಹುದು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಸರ್.
1: ಹೌದು, ನಾವು ಯಾವುದೇ ಒಂದು ಕಸಬನ್ನ ನಂಬ್ಕೊಳ್ಳೋದಕ್ಕಿಂತ ಈ ತರ ಮಿಶ್ರ ಕಸಬುಗಳನ್ನ ಅವಲಂಬಿಸ್ಕೊಂಡಾಗ ಒಂದರಲ್ಲಿ ಲಾಸ್ ಆದ್ರೂ ಒಂದರಲ್ಲಿ ಲಾಭ ಬರೋ ಸಾಧ್ಯತೆ ಇರುತ್ತೆ. ಹೆಚ್ಚಾಗಿ ಉಪಕಸಬದಲ್ಲಿ ಏನು ಜಾಸ್ತಿ ಲಾಸ್ ಆಗೋ ಸಾಧ್ಯತೆಗಳು ಕಡಿಮೆ, ಆದಷ್ಟು ನಾವು ಶ್ರದ್ಧೆಯಿಂದ ಆಸಕ್ತಿಯಿಂದ ಮಾಡಿದ್ರೆ ಲಾಭ ಕಾಣ್ಬೋದು. 10 ವರ್ಷಗಳಿಂದ ಈ ಹಸು ಸಾಕಾಣಿಕೆ ಕುರಿ ಮೇಕೆ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರಲ್ಲ, ಇದಕ್ಕೆಲ್ಲ ಪ್ರತ್ಯೇಕವಾಗಿ ಶೆಡ್ಡುಗಳು ಅವನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಸರ್?
0: ಸರ್, ಈಗ ನಾವು ಪ್ರತ್ಯೇಕವಾಗಿ ಕುರಿಗೆ ಬೇರೆ ಹಸುಗಳಿಗೆ ಬೇರೆ ಅಂತ ಮಾಡ್ಕೊಂಡಿದ್ದೀವಿ ಸರ್. ಅದನ್ನು ಪ್ರತ್ಯೇಕ ಮಾಡೋದ್ರಿಂದ ಬೇರೆ ಬೇರೆ ಯಾವುದೇ ಥರ ಸಮಸ್ಯೆಗಳು ಅಲ್ಲಿ ಬರೋದಿಲ್ಲ ಸರ್. ಅದಕ್ಕೆ ಅದರದೇ ಆದಂಥ ಸ್ವತಂತ್ರ ಇರ್ತದೆ. ಮತ್ತು ಜೊತೆಗೆ ನಮ್ಮದು ಸ್ವಲ್ಪ ನಮ್ಮ ಊರು ಸುತ್ತಮುತ್ತ ಗುಡ್ಡಗಾಡು ಇರೋದ್ರಿಂದ ಮೇಕೆ ಕುರಿಗಳನ್ನು ಆಚೆ ಕೂಡ ಮೇಯಿಸ್ಕೊಂಡು ಬರಲಿಕ್ಕೆ ಅವಕಾಶ ಇದೆ. ನಾವು ನಮ್ಮ ಶೆಡ್ ಒಳಗಡೆ ಅದನ್ನೆಲ್ಲವೂ ಕೂಡ ನಿರ್ವಹಣೆ ಮಾಡ್ತಾ ಇದ್ದೀವಿ ಸರ್. ಕೆಲವು ಸಮಯಗಳಲ್ಲಿ ನಾವು ಗುಡ್ಡಗಾಡುಗಳಿಗೂ ಕೂಡ ನಮ್ಮ ಸಹಾಯಕರು ಅದನ್ನು ತಗೊಂಡೋಗಿ ಸಂಜೆ ವಾಪಸ್ ತಗೊಂಡು ಬಂದು ಶೆಡ್ ಒಳಗಡೆ ಕೂಡ್ತಾ
1: ಇದ್ದಾರೆ. ಈ ಶೆಡ್ಡು ಇವನ್ನೆಲ್ಲ ನಿರ್ಮಾಣ ಮಾಡ್ಕೊಳ್ಳಿಕ್ಕೆಲ್ಲ ಸ್ವಂತ ಬಂಡವಾಳನೇ ಹಾಕಿದ್ರೆ ಏನಾದರೂ ಸಾಲ ಸೌಲಭ್ಯ ಪಡ್ಕೊಂಡ್ರೆ ಸರ್?
0: ಇಲ್ಲ, ನಾವು ಒಂದೇ ಸರಿ ಏನು ಮಾಡಿಲ್ಲ ಸರ್. ಅದನ್ನೆಲ್ಲ ಪ್ರತಿ ವರ್ಷ ಒಂದು ಸ್ವಲ್ಪ
1: ಇಂಪ್ರೂವ್ಮೆಂಟ್ ಮಾಡ್ಕೊಂಡು
0: ಯಾವುದೇ ಸಾಲಗಳನ್ನು ತಗೊಳ್ಳದೆ ನಮ್ಮಲ್ಲಿ ನಮಗೇನು ಹಣ ನಮ್ಮ ಹತ್ರ ಈ ಎಲ್ಲ ಕಸಬುಗಳಿಂದ ಉಳಿದಂಥ ಹಣವನ್ನು ಅದು ಸದುಪಯೋಗ ಮಾಡ್ಕೊಂಡು ಒಂದೊಂದೇ ಹಂತವಾಗಿ ಒಂದೊಂದು ವರ್ಷಕ್ಕೆ ಒಂದೊಂದು ಸ್ಟೇಜನ್ನು ನಾವು ಪಾಸ್ ಮಾಡ್ತಾ ಬರ್ತಾ ಇದ್ದೀವಿ ಸರ್. ಒಂದು ಹಂತವಾಗಿ ನಮ್ಗೆ ಅನುಕೂಲ ಆಗ್ತಾ ಇದೆ ಸರ್. ಏನು ತೊಂದರೆ ಇಲ್ಲ. ಈಗ ಹಸುಗಳಿಂದ ಸ್ವಲ್ಪ ಹಸುಗಳ ಕರುಗಳು ವರ್ಷಕ್ಕೆ ಒಂದು 5, 6, 7, 8 ಹೆಣ್ಣುಗರುಗಳಿಗೆ ಬಂದಾಗ ಅದರ ಪ್ರಮಾಣ ಜಾಸ್ತಿ ಆಗುತ್ತೆ. ಹಸುಗಳ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಅದರ ಸಗಣಿ ಜಾಸ್ತಿ ಆಗುತ್ತೆ. ಅದನ್ನು ನಾವು ಎರೆಹುಳು ಗೊಬ್ಬರ ಆಗಿ ಕನ್ವರ್ಟ್ ಮಾಡಿದ್ರೆ ಅದರಿಂದ ಸ್ವಲ್ಪ ಹಣ ಬರ್ತದೆ. ಹಣವನ್ನು ಒಂದೊಂದೇ ಇಯರ್ ಒಂದು ಪ್ರತಿ ವರ್ಷಕ್ಕೊಮ್ಮೆ ಕೆಲವೊಂದನ್ನು ಬದಲಾವಣೆ ಮಾಡ್ತಾ ಮಾಡ್ತಾ ಒಂದು ಹಂತಕ್ಕೆ ಹೋಗ್ತಾ
1: ಎಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇದ್ರೆ ಅದ್ರ ಬಂಡವಾಳ ಅದಕ್ಕೆ ಹಾಕ್ಬಿಟ್ಟು
0: ಅದ್ರಲ್ಲಿ ಬಂದಂತ ಹಣವನ್ನು ನಾವು ಯಾವುದೇ ವ್ಯಯ ಮಾಡದೆ ಅನ್ನೆಸೆಸರಿ ವೇಸ್ಟ್ ಮಾಡದೆ ಬೇರೆ ಬೇರೆ ಪ್ಲಾನ್ಗಳನ್ನು ಮಾಡ್ತಾ ನಾವು ಅದರಲ್ಲಿ ಅದನ್ನೇ ಕೃಷಿಯನ್ನು ಅಭಿವೃದ್ಧಿ ಮಾಡೋ ನಿಟ್ಟಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ.
1: ಈ ಹಸು ಸಾಕಾಣಿಕೆ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲ ಈ ನಮ್ಮ ನಾಟಿ ಹಸುಗಳನ್ನೇ ಸಾಕಾಣಿಕೆ ಮಾಡ್ತಾ ಇದ್ರೆ ಅಥವಾ ಮಿಶ್ರ ತಳಿ ಹಸುಗಳು
0: ಸರ್? ಈಗ ನೀವು ಹೇಳಿದ ಕರೆಕ್ಟ್ ಇದೆ ಸರ್. ಈಗ ನಾವು ಹೆಚ್ಚು ನಾಟಿ ಹಸುಗಳನ್ನೇ ಮುಂದಿನ ದಿವಸಗಳಲ್ಲಿ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ವಿ. ಈಗ ನಮ್ಮಲ್ಲಿ ಎಲ್ಲಾ ತರ ನಾಟಿ ಹಸುಗಳು ಆಲೋ ಬ್ಲಾಕ್ ಪ್ರತಿಯೊಂದು ಹಸುಗಳಿದೆ ಸರ್. ಇನ್ನು ಮುಂದಿನ ದಿವಸಗಳಲ್ಲಿ ನಿಧಾನಕ್ಕೆ ನಾವು ಬರೀ ನಮ್ಮ ದೇಶೀಯ ತಳಿಗಳನ್ನೇ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ ಸರ್.
1: ಈಗೆಲ್ಲ ಪ್ರತಿ ದಿವಸ ಅವನ್ನೆಲ್ಲ ನಿರ್ವಹಣೆ ಮಾಡ್ಬೇಕಾಗತ್ತೆ, ಅವಕ್ಕೆಲ್ಲ ಹುಲ್ಲು ಆಹಾರ ಎಲ್ಲ ಬೇಕಾಗುತ್ತೆ. ಇಲ್ಲಿ ಹುಲ್ಲೆಲ್ಲ ನೀವೇ ಬೆಳ್ಕೊಂತಾರೆ ಹೊರಗಡೆಯಿಂದ ಕೊಂಡ್ಕೊಳ್ತೀರಾ?
0: ಹೌದು ಸರ್, ಕೆಲವು ಸಾರಿ ಈಗ ನಾವು ಬೆಳಿಗ್ಗೆ ಪ್ರತಿ ದಿವಸ ಒಂದು 4:30-5 ಗಂಟೆಗೆ ನಮ್ಮ ಒಂದು ಸಮಯ ಪ್ರಾರಂಭ ಆಗ್ತದೆ. ಸ್ವಚ್ಛ ಇದನ್ನ ಶೆಡ್ ಅನ್ನ ಕ್ಲೀನ್ ಮಾಡೋದ್ರ ಜೊತೆಗೆ ಹಾಲನ್ನು ತೆಗೆದು ಡೈರಿ ಕೊಡೋದ್ರ ಜೊತೆಗೆ ಒಂದು 7:30-8 ಗಂಟೆ ಅಷ್ಟೊತ್ತಿಗೆ ನಾವು ನಮ್ಮ ಜಮೀನಲ್ಲಿ ಸ್ವಲ್ಪ ಹುಲ್ಲನ್ನು ಬೆಳ್ಕೊಂಡಿದ್ವಿ. ಇನ್ನೂ ಸ್ವಲ್ಪ ಹುಲ್ಲನ್ನು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ರೈತರು ಏನು ಬೆಳೆದಿರ್ತಾರೆ ರಾಗಿ ಹುಲ್ಲು ಮತ್ತೆ ಬಿಳಿಜೋಳ ಸಪ್ಪೆ ಅದನ್ನೆಲ್ಲ ಖರೀದಿ ಮಾಡಿ ಶೇಂಗಾ ಒಟ್ಟು ಹುರುಳಿ ಒಟ್ಟು ಇದನ್ನೆಲ್ಲ ಒಂದು ಕಡಿಮೆ ಒಂದು ಸ್ವಲ್ಪ ಅನುಕೂಲವಾದ ರೀತಿಯ ರೇಟ್ಗೆ ಖರೀದಿ ಮಾಡಿ ಸ್ಟಾಕ್ ಇಟ್ಕೊಂಡು ಅದನ್ನು ಹಸುಗಳಿಗೆ ಮತ್ತು ಮೇಕೆಗಳಿಗೆ ಎಮ್ಮೆಗಳಿಗೆ ಬಳಸ್ತಾ ಇದ್ದೀವಿ.
1: ಈಗ ನಾವು ಹೊರಗಡೆಯಿಂದ ಈ ತರ ಹುಲ್ಲುಗಳನ್ನ ಕೊಂಡ್ಕೋಬೇಕಾದ್ರೆ ಈಗೆಲ್ಲ ಸಾಕಷ್ಟು ರೇಟ್ ಇದೆ ಅಲ್ವಾ ಸರ್?
0: ಹೌದು ಸರ್, ತುಂಬಾ ರೇಟ್ ಇದೆ ಸರ್. ಯಾಕಂದ್ರೆ ಅದನ್ನ ನಾವು ಅದನ್ನ ಅವ್ರ ರೈತರ ಹತ್ರನು ಕೂಡ ಒಂದು ವಿಶ್ವಾಸಕ್ಕೆ ತಗೊಂಡು ನಾವು ಅದನ್ನ ಅವರಿಗೆ ಕನ್ವಿನ್ಸ್ ಮಾಡಿ ಒಂದು ಖರೀದಿ ಮಾಡಿ ಬಳಸ್ತಾ ಇದ್ದೀವಿ ಸರ್. ಬಹಳ ಮಾಸಿಕವಾಗಿ ಅಷ್ಟು ನಿರ್ವಹಣೆ ಮಾಡ್ಲಿಕ್ಕೆ ಅತಿ ಹೆಚ್ಚು ಮೇವಿನ ಅವಶ್ಯಕತೆ ಇದೆ ಸರ್. ಅದಕ್ಕೆ ನಾವೀಗ ನಮ್ಮ ಸ್ವಂತ ಜಮೀನಲ್ಲೇ ಮೇವನ್ನು ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮುಂದಿನ ದಿವಸಗಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪತ್ತಿ ಮಾಡ್ಕೊಂಡ್ರೆ

0: ಮೇವಿನ ಒಂದು ಅಭಾವ ನಮಗೆ ಕಡಿಮೆ ಆಗ್ಬೋದು ಅಂತ ಒಂದು ಭಾವನೆ ಸರ್.
1: ಈಗ ಹುಲ್ಲಿನ ಜೊತೆಗೆ ಹಾಲಿನ ಇಳುವರಿ ಬರಬೇಕಂದ್ರೆ ಒಂದು ಆಹಾರ ಕೊಡಬೇಕಾಗತ್ತೆ, ಹಿಂಡಿ ಭೂಸ ಮೆಕ್ಕೆಜೋಳದ ಇದನ್ನೆಲ್ಲನೂ ಕೊಡಬೇಕಾಗತ್ತೆ, ಇದನ್ನೆಲ್ಲ ಏನಾದರೂ ನೀವು ಕೊಡ್ತಾ ಇರ್ತೀರಾ ಸರ್?
0: ನಮ್ಮ ಏನು ಡೈರಿಯವರು ನಮಗೆ ಭೂಸಾನ ಒದಗಿಸ್ತಾರೆ. ಸೊ ಆ ಭೂಸ 1,250 ರೂಪಾಯಿ ಒಂದು ಬ್ಯಾಗಿಗೆ ಆಗುತ್ತೆ. ನಾವು ಸರಿಸುಮಾರು ಒಂದು 10-15 ಬ್ಯಾಗ್ವರೆಗೂ ನಾವು ಅದನ್ನು ಅಲ್ಲೇ ಹಾಲು ಕೊಡುವಂಥ ಜಾಗದಲ್ಲೇ ಪಡ್ಕೊಂಡು ಬಂದು ನಾವು ಪ್ರತಿ ಹಸುಗಳಿಗೆ 1-2 ಕೆ ಜಿ 3 ಕೆ ಜಿ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಸರ್. ಈಗ ಮುಂದಿನ ದಿವಸಗಳಲ್ಲಿ ನನ್ನ ಜಮೀನಲ್ಲೇ ನಾನು ಕುದುರೆ ಮೆಂತೆ ಮತ್ತು ಸಡೆ ಅಥವಾ ಅಗಸೆ ಅನ್ನು ನಾನು ಹಾಕಿರೋದ್ರಿಂದ ಈಗಾಗಲೇ ಸಡೆ ನನಗೊಂದು 7 ಅಡಿ ಎತ್ತರಕ್ಕೆ ಬಂದಿದೆ. ಅದನ್ನು ಇದರ ಒಂದು ಏನು ಭೂಸ ಖರೀದಿ ಮಾಡೋಕ್ಕೆ ರೈತರಿಗೆ ತುಂಬ ಹೊರೆ ಆಗ್ತದೆ ಸರ್, ಯಾಕೆಂದರೆ ಅದರ ಒಂದು ವೆಚ್ಚ ತುಂಬ ರೇಟ್ ಜಾಸ್ತಿ ಇರೋದ್ರಿಂದ ಈಗ ಒಂದು ಪ್ಲಾನ್ ಮಾಡಿ ನಾವು ಒಂದು ಬೆಳಗಿನ ಟೈಮಿಗೆ ಒಂದು ಅಗಸೆ ಕೊಡ್ತಕ್ಕಂಥದ್ದು ಮತ್ತು ಸಂಜೆ ಟೈಮಿಗೆ ಕುದುರೆ ಮೆಂತೆಯನ್ನು ಕೊಟ್ಟಾಗ ಅದರಲ್ಲಿರ್ತಕ್ಕಂಥ ಹೆಚ್ಚಿನ ಪ್ರೋಟೀನ್ಸು ಹಸುಗಳ ಒಂದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಲಿ ಇನ್ನೊಂದು ಮತ್ತೊಂದಾಗಲಿ ಅವಾಯ್ಡ್ ಆಗ್ತದೆ. ಸೊ ಮತ್ತೆ ನಾವು ಏನು ಭೂಸ ಖರೀದಿ ಮಾಡಲಿಕ್ಕೆ 10-15 ಸಾವಿರ ತನಕ ನಾವು ಪ್ರತಿ ತಿಂಗಳು ಕೊಡ್ತೀವಿ, ಹಣ ಕೂಡ ನಮಗೆ ಉಳಿಕೆ ಆಗ್ತಕ್ಕಂಥ ಸಾಧ್ಯತೆ. ಆ ನಿಟ್ಟಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡು ಮುಂದಿನ ದಿವಸಗಳಲ್ಲಿ ಕನ್ವರ್ಟ್ ಮಾಡಿ ಅದನ್ನು ನಾವು ರೈತರಿಗೆ ರೈತರು ಹೆಚ್ಚು ಹೆಚ್ಚು ನಾವು ಹೆಚ್ಚು ಗಮನಿಸಿದಂಗೆಲ್ಲ ನಾವು ಡೆಡಿಕೇಟೆಡ್ ಆಗಿ ಪ್ಲಾನ್ ಮಾಡಿದಂಗೆಲ್ಲ ಒಂದು ನಮ್ಮ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ಳೋ ನಿಟ್ಟಲ್ಲಿ ಪ್ರಯತ್ನ ಆಗುತ್ತೆ.
1: ಇತ್ತೀಚೆಗೆ ಈ ಹಸುಗಳಿಗೆಲ್ಲ ಸಾಕಷ್ಟು ರೋಗಗಳು ಕಂಡು ಬರ್ತಾ ಇರುತ್ತೆ, ಹಂಗಾಗ್ಬಿಟ್ಟು ಯಾವ್ಯಾವ ಥರ ರೋಗಗಳು ಬರುತ್ತೆ ಅದನ್ನೆಲ್ಲ ಯಾವ ರೀತಿ ನಿಯಂತ್ರಣ ಮಾಡ್ತಾರೆ ಸರ್?
0: ಸರ್, ಈಗ ವರ್ಷಕ್ಕೊಂದ್ಸರಿ ನಮಗೆ ನಮ್ಮ ಪಶುವೈದ್ಯ ಅಧಿಕಾರಿಗಳು ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಕಾಲುಬಾಯಿ ಜ್ವರ ಅಂತ ಒಂದು
1: ಲಸಿಕೆ
0: ಬರ್ತದೆ. ಅವರು 6 ತಿಂಗಳಿಗೊಮ್ಮೆ ಬಂದು ಲಸಿಕೆ ಹಾಕ್ತಾರೆ. ಮತ್ತೆ ನಮಗೆ ನಮ್ಮಲ್ಲಿ ಇರ್ತಕ್ಕಂಥ ವೈದ್ಯಾಧಿಕಾರಿಗಳು ಮೇಕೆ ಮತ್ತು ಕುರಿಗಳಿಗೆ 1-3 ತಿಂಗಳಿಗೊಂದ್ಸರಿ ಜಂತುಹುಳಿಂದು ಔಷಧಿ ಕೊಡ್ತೀವಿ. ಮತ್ತೆ ಉಣ್ಣೆ ಔಷಧಿ 1-3 ತಿಂಗಳಿಗೊಂದ್ಸರಿ ಕೊಡಿಸ್ತೀವಿ. ಮತ್ತೆ ಪ್ರತಿ 6 ತಿಂಗಳಿಗೊಮ್ಮೆ ಒಂದು ಲಸಿಕೆಗಳನ್ನು ET ಪ್ರತಿ ವರ್ಷಕ್ಕೆ 2 ಬಾರಿ ಮಾಡಿಸ್ತೀವಿ. ಮತ್ತೆ HS ಮಾಡಿಸ್ತೀವಿ, PPR ಮಾಡಿಸ್ತೀವಿ. ಇವುಗಳೆಲ್ಲ ನಮ್ಮ ಪಶುವೈದ್ಯದ ಒಂದು ಸಹಾಯದಿಂದ ನಾವು ಮಾಡಿಸೋದ್ರಿಂದ ಪ್ರಾಣಿಗಳು ತುಂಬ ಆರೋಗ್ಯವಾಗಿದ್ದಾವೆ. ಸೊ ಅದರಿಂದ ನಮಗೆ ಹೆಚ್ಚಿನ ಅನುಕೂಲ ಕೂಡ ಆಗ್ತಾ ಇದೆ ಸರ್.
1: ಪ್ರತಿ ದಿವಸ ಎಷ್ಟು ಲೀಟರ್ ಹಾಲು ಸಿಗುತ್ತೆ ಸರ್?
0: ಸರ್, ನಮಗೆ ಪ್ರಾರಂಭದಲ್ಲಿ ಒಂದು ದಿವಸಕ್ಕೆ ಒಂದು 30 ಲೀಟರ್ವರೆಗೂ ಕೊಡ್ತಾ ಇದ್ವಿ. ಈಗ ಬೇಸಿಗೆ ಅತಿ ಹೆಚ್ಚಾಗಿರೋದ್ರಿಂದ ಹಾಲಿನ ಪ್ರಮಾಣ ಕಡಿಮೆ ಆಗಿದೆ. ಈಗ ನಾವು ಒಂದು 15-20 ಲೀಟರ್ ಒಂದು ದಿವಸಕ್ಕೆ ಡೈರಿಗೆ ಕೊಡ್ತಾ ಇದ್ದೀವಿ ಸರ್. ಮತ್ತೆ ಇನ್ನೂ ಕೆಲವೊಂದು 4-5 ಲೀಟರ್ ಹಾಲನ್ನು ನಾವು ನಮ್ಮಲ್ಲಿ ಮೇಕೆಗಳಿರೋದ್ರಿಂದ ಯಾವುದಾದ್ರೂ ಮರಿಗಳು ವೀಕ್ ಇದ್ರೆ ಅದಕ್ಕೆ ಕೂಡ ಕುಡಿಸಿ ಅದನ್ನು ಸಬಲ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಅದಕ್ಕೂ ಒಂದು 4-5 ಲೀಟರ್ ಪ್ರತಿದಿನ ಬಳಸ್ತಾ ಇದ್ದೀವಿ ಸರ್.
1: ಡೈರಿ ಎಲ್ಲ ನಿಮ್ಮೂರಲ್ಲೇ ಇದೆಯಾ ಸರ್?
0: ಹೌದು ಸರ್, ನಮ್ಮೂರಲ್ಲೇ ಒಂದು ಡೈರಿ KMF ಡೈರಿ ಇದೆ ಸರ್.
1: ಡೈರಿ ಇದೆ, ಈಗೆಲ್ಲ ಏನು ರೇಟ್ ಕೊಡ್ತಾ ಇದ್ದಾರೆ ಸರ್?
0: ಸರ್, ಒಂದು 34-36 ರೂಪಾಯಿವರೆಗೂ ರೇಟ್ ಕೊಡ್ತಾ
1: ಸಿಗ್ತಾ ಇದೆ. ಸಹಾಯಧನ ಸೇರ್ಕೊಂಡು
0: ಸಹಾಯಧನ ಬಿಟ್ಟು ಸರ್
1: ಸಹಾಯಧನ ಬಿಟ್ಟು ಅಷ್ಟು ಸಿಗ್ತಾ ಇದೆ. ಈಗ ನೀವು ನಿಮ್ಗೆ ಹಿರಿಯೂರು ಹತ್ರ ಇರೋದ್ರಿಂದ ನೀವು ಈ ಹೋಟೆಲ್ಗಳಿಗೆ ಎಲ್ಲ ಕೊಟ್ಟರೆ ಇನ್ನೂ ಜಾಸ್ತಿ ಲಾಭ ಬರೋ ಸಾಧ್ಯತೆ ಇರುತ್ತಾ?
0: ಅದೇ ಕರೆಕ್ಟೇ ಸರ್ ಅದು, ಯಾಕಂದ್ರೆ ಹೋಟೆಲ್ನವ್ರು ಏನು ಹೇಳ್ತಾರೆ, ನೇರವಾಗಿ ನಮ್ಮ ಹಾಲನ್ನು ತಗೊಳ್ಳಿಕ್ಕೆ ಅವರು ಯೋಚನೆ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ನೀವು ಹೇಳಿದಂಗೆ ನಂದಿನಿ ಹಾಲು ಪ್ಯಾಕೆಟಲ್ಲಿ ಬರೋದ್ರಿಂದ ಸಂಸ್ಕರಣ ಆಗಿ ಬಂದಿರ್ತದೆ, ಒಂದಿನ ಇಟ್ಕೊಳ್ಬೋದು ಇದನ್ನು ಡೈರೆಕ್ಟಾಗಿ ತಗೊಳ್ಳೋಕ್ಕೆ. ಮತ್ತು ನಮಗೆ ಟ್ರಾನ್ಸ್ಪೋರ್ಟೇಷನ್ ಹೋಗಿ ಬಂದು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಸರ್, ಹಾಗಾಗಿ ನಾವು ನೇರವಾಗಿ ಡೈರಿಗೆ
1: ಕೊಟ್ಬಿಡ್ತಾರೆ. ಮತ್ತೆ ನಿಮಗೂ ಇಲ್ಲೆಲ್ಲ ಕೆಲಸ ಮಾಡ್ಕೊಳ್ಳಿಕ್ಕೆ ಸಮಯ ಬೇಕಾಗುತ್ತೆ,
0: ಅಭಾವ ಆಗ್ತದೆ ಸರ್ ಈಗ ನನಗೆ ಆ ಕಚೇರಿಗೆ ಬರೋದ್ರಿಂದ. ಸೊ ಆ ಅವಧಿಯಲ್ಲಿ ಬೆಳಿಗ್ಗೆ 4:30-5 ಗಂಟೆಯಿಂದ ಒಂದು 7:30-8 ಗಂಟೆವರೆಗೂ ನನ್ನ ಕೈಯಲ್ಲಿ ಏನು ಸಾಧ್ಯ ಆಗ್ತದೋ ಅದೆಲ್ಲವೂ ಮುಗಿಸಿ ನಾನು ಈ ಕಡೆ ಬರ್ತೀನಿ
1: ಸರ್. ಈಗೆಲ್ಲ ಹಸು ಮತ್ತು ಕುರಿ ಮೇಕೆ ಸಾಕಾಣಿಕೆ ಮಾಡಿದ್ರಲ್ಲ, ಇದರಿಂದ ಸಾಕಷ್ಟು ಗೊಬ್ಬರ ಬರುತ್ತೆ. ಗೊಬ್ಬರನೆಲ್ಲ ನಿಮ್ಮ ಜಮೀನಿಗೆ ಉಪಯೋಗಿಸ್ತಾರೆ ಅಥವಾ ಮಾರಾಟ ಮಾಡ್ತಾರೆ?
0: ಇಲ್ಲ, ನಾವು ಜಮೀನಿಗೆ ಏನು ಬೇಕೋ ಅದನ್ನೆಲ್ಲ ಮೊದಲು ಬಳಸ್ಕೊಂಡು ಹೆಚ್ಚಿಗೆ ಉಳಿದ್ರೆ ಯಾರಿಗಾದ್ರೂ ಕೊಡ್ತೀವಿ. ಈಗ ಅದ್ರ ಬದಲಾಗಿ ನಾವು ವರ್ಮಿಂಗ್ ಕಾಂಪೋಸ್ಟ್ ಯೂನಿಟ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದನ್ನು ವರ್ಮಿಂಗ್ ಕಾಂಪೋಸ್ಟ್ ಕೂಡ ತುಂಬ ಹೈ ಡೋಸ್ ನಮಗೆ ಉತ್ಪತ್ತಿ ಆಗಿರೋದ್ರಿಂದ ಅದನ್ನು ಮೊದಲು ನಮ್ಮ ಜಮೀನಿಗೆ ಬಳಕೆ ಮಾಡ್ತೀವಿ. ಮತ್ತು ನಮ್ಮ ಜೊತೆಗೆ ಅಕ್ಕಪಕ್ಕ ಇರತಕ್ಕಂಥವ್ರು ಮತ್ತು ನಮ್ಮ ತಾಲೂಕಿನ ರೈತರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಭಾಳ ಇದೆ ಸರ್ ನಮಗೆ. ಆ ನಿಟ್ಟಲ್ಲಿ ಒಂದು ಪ್ರಯತ್ನ ಮಾಡ್ತೀವಿ ಸರ್, ಕೊಡ್ತಾ ಇದ್ದೀವಿ.
1: ಕೊಡ್ತಾ ಇದ್ರು. ಈಗ ಹಸು ಸಾಕಾಣಿಕೆ ಮಾಡ್ತಾ ಇದ್ರೆ ಯಶಸ್ವಿಯಾಗಿ, ಅದ್ರ ಜೊತೆಗೆ ಕುರಿ ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ರೆ ಅವೆಲ್ಲ ಎಷ್ಟು ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ರ?
0: ಅವು ನಮ್ಮ ಹತ್ರ ಒಂದು 10 ಹತ್ರ ಒಂದು 100 ಮೇಕೆಗಳು ಇದಾವೆ ಸರ್, ಕುರಿ ಮೇಕೆ ಎಲ್ಲ ಸೇರಿ. ಸೊ ಪ್ರತಿ ವರ್ಷ ನಮಗೆ ಒಂದು 60-80 ಮರಿವರೆಗೆ ನಮಗೆ ಅದು ಪ್ರೊಡಕ್ಷನ್ ಆಗುತ್ತೆ. ಸೊ ಅದನ್ನು ಕೆಲವು ಮರಿ ಅದರಲ್ಲಿ ಗಂಡು ಮರಿಗಳನ್ನು ಮಾರಾಟ ಆವಾಗವಾಗ ಮಾಡ್ತೀವಿ, ಹೆಣ್ಣು ಮರಿಗಳನ್ನು ವಂಶವೃದ್ಧಕ್ಕೆ ಹಾಗೆ ಕಂಟಿನ್ಯೂಷನ್ ಮಾಡ್ತಾ ಹೋಗ್ತೀವಿ ಸರ್.
1: ಈಗ ಈ ಕುರಿ ಸಾಕಾಣಿಕೆ ಮಾಡಿ ಲಾಭದಾಯಕ ಅಂತ ಮೇಕೆ ಸಾಕಾಣಿಕೆ ಮಾಡೋದು ಲಾಭದಾಯಕ?
0: ನನ್ನ ಅನುಭವದಲ್ಲಿ ಮೇಕೆ ಸಾಕಾಣಿಕೆ ಪರವಾಗಿಲ್ಲ ಅಂತ ಅನ್ನುತ್ತೆ ಸರ್. ಈಗ ಆರೋಗ್ಯವಂತ ಒಂದು ಮೇಕೆ ಒಂದು ಆರೋಗ್ಯವಂತ ಒಂದು ಓತ ಜೊತೆಗಿದ್ರೆ ನನ್ನ ಪ್ರಕಾರ 2 ವರ್ಷಕ್ಕೆ 5 ಬಾರಿ ಮರಿ ಆಗ್ತದೆ ಸರ್. ಅದು 2 ಬಾರಿ 5 ತಿಂಗಳಿಗೊಮ್ಮೆ ಆರೋಗ್ಯವಾಗಿ ಮೇಕೆ ಮತ್ತು ಓತ ಎರಡೂ ಇದ್ರೆ
1: ಚೆನ್ನಾಗಿ ಕಾಪಾಡಿದ್ರೆ
0: ಒಂದು 2 ವರ್ಷಕ್ಕೆ 5 ಬಾರಿ ನಮಗೆ ಮರಿ ಕೊಡ್ತಕ್ಕಂಥ ಸಾಧ್ಯತೆ. ನಮ್ಮಲ್ಲಿ 2 ಮರಿ 3 ಮರಿ ಆಗ್ತಕ್ಕಂಥ ತಳಿ ಮೇಕೆಗಳಿದ್ದಾವೆ. ಮೇಕೆಗಳಿಗೆ ಹೆಚ್ಚು ಆಮೇಲೆ ಅದರ ಒಂದು ಟೆಂಪರೇಚರ್ ಕೂಡ 1.0

0: 4 degrees ಸೆಲ್ಸಿಯಸ್ ಇರೋದ್ರಿಂದ ಯಾವುದೇ ಕಾಯಿಲೆಗಳ ಪ್ರಮಾಣ ಮೇಕೆಗಳಿಗೆ ಕಡಿಮೆ ಇರ್ತದೆ. ಹಾಗೆ ಕುರಿಗಿಂತ ಮೇಕೆ ಬೆಟ್ರು ಅಂತ ಅನಿಸುತ್ತೆ ಸರ್.
1: ಮತ್ತೆ ಹಾಗಿದ್ರೆ ಈಗ ಮೇಕೆನ ಲಾಭದಾಯಕ ಅಂದಾಗ ಪೂರ್ತಿ ಮೇಕೆನ ಸಾಕಾಣಿಕೆ ಮಾಡ್ಬೋದಿತ್ತಲ್ಲ?
0: ಅಲ್ಲ, ಮಾಡ್ಬೋದಿತ್ತು ಸರ್. ಈಗ ಯಾಕೆಂದ್ರೆ ಅದು ಪಾರಂಪರಿಕವಾಗಿ ಕುರಿ ಮೇಕೆ ಎರಡು ಜೊತೆಗೆ ಇರೋದ್ರಿಂದ ಸೊ ನಾವು ಕೆಲವು ಕುರಿಗಳನ್ನು ಉಳಿಸ್ಕೊಂಡಿದ್ದೀವಿ, ಮೇಕೆನೂ ಹೆಚ್ಚಿನ ಪ್ರಮಾಣದಲ್ಲಿ ಮೇಕೆ ಇಟ್ಕೊಂಡಿದ್ದೀವಿ ಸರ್.
1: ಈಗ ದೊಡ್ಡ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ತಿರೋದ್ರಿಂದ ಎಲ್ಲ ಸ್ಟಾಲ್ ಫೀಡಿಂಗ್ ಮಾಡ್ತಾರೆ?
0: ಹೊರಗಡೆನೂ ಮಾಡ್ತೀವಿ ಸರ್, ಸ್ಟಾಲ್ ಫೀಡಿಂಗ್ ಕೂಡ ಮಾಡ್ತಾ ಇದ್ದೀವಿ ಸರ್. ಈಗ ಸಂಜೆ ಮತ್ತು ಬೆಳಿಗ್ಗೆ ಟೈಮಲ್ಲಿ ಸ್ಟಾಲ್ ಫೀಡಿಂಗ್ ಮಾಡ್ತೀವಿ, ಮತ್ತೆ ಒಂದು ಸುಮಾರು 11 ಗಂಟೆಯಿಂದ ಒಂದು 4 ಗಂಟೆವರೆಗೆ ಒಂದು ರೌಂಡ್ ಹಾಕ್ಸ್ತಕ್ಕಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ.
1: ಕೆಲಸಗಾರೆಲ್ಲ ಇದ್ದಾರೆ ಸರ್?
0: ಒಂದಿಬ್ಬರು ಇದ್ದಾರೆ ಸರ್, ಅವ್ರ ಸಹಾಯದಿಂದ ಎಲ್ಲ ಮಾಡ್ತಾರೆ.
1: ಕುರಿ ಮೇಕೆ ಸಾಕಾಣಿಕೆ ಮಾಡೋದು ಲಾಭದಾಯಕ ಸರ್? ನೀವು ಹೇಳ್ದಂಗೆ 2 ವರ್ಷದಲ್ಲಿ 5 ಬಾರಿ ಮರಿ ಹಾಕೋದ್ರಿಂದ ಅನುಕೂಲ ಆಗುತ್ತೆ. ನೀವೆಲ್ಲ ಹೆಣ್ಣು ಮರಿಗಳನ್ನೆಲ್ಲ ಉಳಿಸ್ಕೊಂಡ್ಬಿಟ್ಟು ಗಂಡು ಮರಿಗಳು ಮಾತ್ರ ಮಾರಾಟ ಮಾಡ್ತೀರಾ?
0: ಹೌದು ಸರ್, ಹೌದು ಸರ್. ಈಗ ನಮಗೆ ಈ ಹಣಕಾಸಿನ ವಹಿವಾಟು ಆಗಬೇಕು, ಮತ್ತು ಜಮೀನಿಗೆ ಹಣ ಬೇಕು, ಇನ್ನೊಂದು ಮತ್ತೊಂದು ಪರಿಕರ ಟ್ರ್ಯಾಕ್ಟ್ರು, ಇನ್ನೊಂದು ಮತ್ತೊಂದು ಈ ವ್ಯವಸಾಯ ಎತ್ತಿನ ಬ್ಯಾಸಾಯ ಇದಕ್ಕೆಲ್ಲ ಮಾಡಲಿಕ್ಕೆ ಹಣ ಬೇಕಾಗ್ತದೆ. ಹಣ ಈಗ ನಮಗೇನು ವರ್ಷಕ್ಕೆ ಅಥವಾ 6 ತಿಂಗಳಿಗೊಮ್ಮೆ ಮರಿ ಬಂದಿರುತ್ತಲ್ಲ ಸರ್, ಅದನ್ನು 3, 4, 5 ತಿಂಗಳವರೆಗೆ ಸಾಕಾಣಿಕೆ ಮಾಡಿ ಓ ಗಂಡು ಮರಿಗಳನ್ನು ಮಾತ್ರ ನಾವು ಒಂದು 6,000, 7,000, 8,000ವರೆಗೆ ಒಂದೊಂದು ಮರಿನ ಮಾರಾಟ ಮಾಡಿ ಬಂದಂಥ ಹಣವನ್ನು ನಾವು ವ್ಯವಸಾಯಕ್ಕೆ ಮತ್ತೆ ಬಳಸ್ಕೊಡ್ತೇವೆ.
1: ಅಂದರೆ ಮರಿಗಳು ಒಂದು 4-5 ತಿಂಗಳು ಸಾಕಾಣಿಕೆ ಮಾಡಿದ್ರೆ ಏನು ರೇಟ್ಗೆ ಹೋಗುತ್ತೆ
0: ಸರ್? ಒಂದು ಅದು ಭಾಳ ಹೆಲ್ತಿ ಬಂದರೆ ಒಳ್ಳೆ ಸೀಸನಲ್ಲಿ ಒಂದು 7,000, 8,000ವರೆಗೂ ಒಂದೊಂದು ಮರಿ ಹೋಗ್ತದೆ ಸರ್. ಒಂದು ಆವರೇಜ್ ಒಂದು 5,000ಕ್ಕಂತೂ ಒಂದು ಮರಿ ಹೋಗುತ್ತೆ ಸರ್.
1: ಹೌದು. ಈ ಮರಿಗಳನ್ನೆಲ್ಲ ಈ APMC ಮಾರ್ಕೆಟ್ ಒಳಗಡೆ ಮಾರಾಟ ಮಾಡ್ತಾರೆ ಅಥವಾ ನಿಮ್ಮಲ್ಲಿ ಅಟ್ಟಿ?
0: ಇಲ್ಲ ಸರ್, ನಮಗೆ ಕೆಲವರೆಲ್ಲ ಗೊತ್ತಿದ್ದಾರೆ, ಸೊ ಅವರೇ ಬಂದು ಅಲ್ಲೇ ಒಂದು ನೋಡಿ ಮರಿ ಒಂದು ಇದ್ರ ಮೇಲೆ ಒಂದು ರೇಟ್ ಫಿಕ್ಸ್ ಮಾಡಿ ಒಂದು ಅಂದಾಜಿಗೆ ತಗೊಂಡು ಹೋಗ್ತಾರೆ.
1: ವ್ಯಾಪಾರಸ್ಥರು ಅಲ್ಲೇ ಮನೆ ಹತ್ರನೇ ಬಂದು ತಗೊಂಡು ಹೋಗ್ಬಿಡ್ತಾರೆ?
0: ಹೌದು ಸರ್.
1: ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಮಾಡೋದು ಸಾಕಷ್ಟು ಲಾಭದಾಯಕ ಅಂತ ಹೇಳಿದ್ರೆ ಇನ್ನು ದೊಡ್ಡ ಪ್ರಮಾಣದಲ್ಲಿ ಏನೋ ಸಾಕಾಣಿಕೆ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರಾ
0: ಸರ್? ಈಗ ನಾವು ಏನಾಗುತ್ತೆ ಅಂದರೆ ನಾವು ಹೆಚ್ಚು ಬಂಡವಾಳ ಏನು ಹಾಕಿ ಇನ್ನೂ ದೊಡ್ಡದಾಗಿ ಮಾಡಬೇಕು ಅನ್ನೋ ಇಂಟೆನ್ಷನ್ ಏನಿಲ್ಲ. ಇದನ್ನು ಪ್ರತಿ ವರ್ಷ ಡೆವಲಪ್ ಮಾಡ್ತಾ ಹೋಗ್ತೀವಿ. ಈಗ ಸರಿಸುಮಾರು ನಾನು ಪ್ರಾರಂಭದಲ್ಲಿ ಒಂದು ಕೇವಲ 13, 12 ಮೇಕೆ ಒಂದು ಓತ ಮಾತ್ರ ತಂದಿದ್ದೆ. ಅದು ನನ್ನ ಒಂದು ಸುಮಾರು 7-8 ವರ್ಷಗಳಲ್ಲಿ ಒಂದು 350-400ವರೆಗೂ ರೀಚ್ ಆಗಿತ್ತು. ಸೊ ನಮಗೆ ಎಷ್ಟು ಸಾಕ್ಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಮಾತ್ರ ಮಿತಗೊಳಿಸಿ ಒಂದು 100ನ್ನು ಉಳಿಸ್ಕೊಂಡಿದ್ವಿ ಸರ್. ಉಳಿದಿದ್ದೆಲ್ಲ ಅವಾಗಲೇ ಮಾರಾಟ ಮಾಡ್ತಿದ್ವಿ. ಅದು ಡೆವಲಪ್ ಆಗ್ತಾ ಹೋದಾಗ ನಾವು 200-300ವರೆಗೂ ನಾನು ಶೆಡ್ಡನ್ನು ಮಾಡಿ ಮುಂದಿನ ದಿವಸಗಳಲ್ಲಿ
1: ಮಾಡಬೇಕನ್ನೋ ಉದ್ದೇಶ
0: ಇದೆ ಸರ್.
1: ಈ ಹಸು ಮತ್ತು ಕುರಿ ಮೇಕೆ ಸಾಕಾಣಿಕೆ ಜೊತೆಗೆ ಈ ಎರೆಹುಳು ಘಟಕ ಮಾಡಿ ಎರೆಹುಳು ಉತ್ಪಾದನೆ ಮಾಡಬೇಕು, ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡಿ ಮಾರಾಟ ಮಾಡಬೇಕು, ಮತ್ತು ನಮ್ಮ ಜಮೀನಿಗೆ ಕೊಡಬೇಕನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ಪ್ರಾರಂಭ ಮಾಡಿದ್ರ ಯಾಕೆ ಇದ್ರ ಮೇಲೆ ಆಸಕ್ತಿ ಬಂತು ನಿಮಗೆ?
0: ಸರ್, ಈಗ ನಾವು ಸಾಧಾರಣವಾಗಿ ಈಗ ನಮಗೆ ಮೀಡಿಯಾ ಮಾಧ್ಯಮ ಯೂಟ್ಯೂಬನ್ನು ನಮಗೆ ಸಮಯ ಇದ್ದಾಗ ರಾತ್ರಿ ಒಂದು 9 ಗಂಟೆ ನಂತರ ಒಂದು 10 ಗಂಟೆವರೆಗೂ ಅಬ್ಸರ್ವ್ ಮಾಡುವಾಗ ನಮಗೆ ಮೊದಲಿಂದಲೂ ಕೃಷಿ ಮೇಲೆ ವ್ಯಾಮೋಹ ಇದ್ದಿದ್ದರಿಂದ ನಾವು ಯಾವ ಮಟ್ಟದ ಯಾವ ಬೆಳೆಗಳನ್ನು ತೋಟಗಾರಿಕೆ ಬೆಳೆಗಳು ಯಾವ ಬೆಳೆದ್ರೆ ನಮ್ಗೆ ಅನುಕೂಲ ಆಗುತ್ತೆ, ಮತ್ತು ಮಾಮೂಲಾಗಿ ಮತ್ತು ಜೀವನೋಪಾಯಕ್ಕೆ ಯಾವ ಬೆಳೆಗಳನ್ನು ಬೆಳ್ಕೊಳ್ಬೇಕು, ಅದ್ರ ಜೊತೆಗೆ ಹಣದ ಮುಗ್ಗಟ್ಟು ಬಾರದ ರೀತಿಯಲ್ಲಿ ಏನು ಉಪಕಸಗಳಾದಂಥ ಪಶುಸಂಗೋಪನೆ ಅಥವಾ ಮೇಕೆ ಸಾಕುವಂಥದ್ದು ಇದನ್ನು ಜೊತೆಗೆ ಮಾಡುವಾಗ ಮತ್ತು ನಮಗೇನಾಗ್ತದೆ ಅಂದರೆ ಈಗ ಹಾಲಿನ ರೇಟಿಗೆ ನಮಗೆ ಅದ್ರ ಮೇಂಟೆನೆನ್ಸ್ಗೆ ಅದು ಲೆವೆಲ್ ಆಗ್ತಿತ್ತು, ಏನು ಹಣ ಉಳಿತಾ ಇರಲಿಲ್ಲ. ಮತ್ತು ತಿರ್ಗಾ ಅದರ ಗೊಬ್ಬರವನ್ನು ಕನ್ವರ್ಷನ್ ಮಾಡೋ ಒಂದು ದೃಷ್ಟಿಕೋನದಲ್ಲಿ ನಾವು ಯೂಟ್ಯೂಬಲ್ಲಿ ನೋಡಿ ಎರೆಹುಳು ಗೊಬ್ಬರ ಮಾಡೋದ್ರಿಂದ ದನ ಕುರಿ ಮೇಕೆ ಎಮ್ಮೆಗಳ ಗೊಬ್ಬರ ಬಳಸೋದ್ರಿಂದ ಅದರ ಬರ್ತಕ್ಕಂಥ ರೇಟ್ ಈಗ ಸಾಧಾರಣ ಎಲ್ಲರಿಗೂ ಗೊತ್ತಿದ್ದಂಗೆ 8-10,000 ರೂಪಾಯಿಗೆ ಒಂದು ಟ್ರ್ಯಾಕ್ಟರ್ ಗೊಬ್ಬರ ಹೋಗ್ತದೆ. ನಾವು ಅದನ್ನು ಕನ್ವರ್ಷನ್ ಮಾಡಿದ್ರೆ 20,000 ರೂಪಾಯಿವರೆಗೂ ನಾವು ಸಂಪಾದನೆ ಮಾಡ್ಕೊಳ್ಬೋದು ಎರೆಹುಳು ಗೊಬ್ಬರದಿಂದ. ಆ 10,000 ಹೆಚ್ಚಿಗೆ ಬಂದಾಗ ನಮಗೆ ಈ ಮೇಕೆ ಕುರಿಗಳಿಗೆ ನಾವೇನು ಮೇವು ಕೊಡ್ತಿದ್ದೀವಿ ಇನ್ನೂ ಹೆಚ್ಚಿನ ಪ್ರಮಾಣದ ಮೇವನ್ನು ಅದಕ್ಕೆ ಬರೆಸ್ಬೋದು. ಅದರದ ಒಂದು ಗೊಬ್ಬರದ ಲಾಭಾಂಶದಲ್ಲಿ ನಾವು ಕೂಡ 2-3 ವರೆಗಳನ್ನು ಒಂದು ಏನು ಮೇವು ಕೊಡ್ತೀವಿ ಅದು 4-5 ವರೆವರೆಗೂ ಕೊಡ್ತಕ್ಕಂಥ ಅವಕಾಶ ಅದರಿಂದನೇ ನಮ್ಗೆ ಉಪಯೋಗ ಆಗುತ್ತೆ. ಅದನ್ನು ಅದರಿಂದ ಎರೆಹುಳು ಗೊಬ್ಬರ ಮಾಡಿ ಮತ್ತು ಭಾಳ ಮುಖ್ಯವಾಗಿ ಭಾಳ ಸಾಮಾನ್ಯ ರೈತರಿಗೆ ಎರೆಹುಳು ಗೊಬ್ಬರದಿಂದ ಭಾಳಷ್ಟು ಅನುಕೂಲ ಇದೆ. ಯಾಕಂದರೆ ಇತ್ತೀಚೆಗೆ ರೈತರು ಭಾಳ ಈ ಬೇರೆ ಬೇರೆ ಗೊಬ್ಬರಗಳನ್ನು ಖರೀದಿ ಮಾಡಿಕೊಂಡು ಅದರ ಜಮೀನಿನ ಫಲವತ್ತತೆಯನ್ನು ಕೂಡ ಹೋಗ್ತಾ ಇದೆ, ಮತ್ತು ರೈತರು ಕೂಡ ಆತ್ಮಹತ್ಯೆ ಕಡೆ ಮುಖ ಮಾಡ್ತಾ ಇದ್ದಾರೆ. ಇವೆಲ್ಲ ಕಾರಣ ಏನಂದರೆ ನಮ್ಮ ಭೂಮಿಯಲ್ಲಿ ಏನು ಫಲವತ್ತತೆ ಇಲ್ಲ. ಕಾರಣ ಏನಂದರೆ ನಾವು ಬಳಸ್ತಕ್ಕಂಥ ಗೊಬ್ಬರ ಎಲ್ಲವೂ ರಾಸಾಯನಿಕವಾಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಯಾವುದೇ ಕ್ರಿಮಿಕೀಟಗಳು ಜೀವಂತವಾಗಿರೋದಿಲ್ಲ. ನೆಲ ಅದರಲ್ಲಿ ಒಂಥರ ಈ ಮೇನ್ ರೋಡ್ ಟಾರ್ ರೋಡ್ ಥರ ಆಗಿಬಿಟ್ಟಿರುತ್ತೆ. ನಾವು ಆಗ್ತಕ್ಕಂಥ ನಮ್ಮ ನಿರೀಕ್ಷೆ ಮಟ್ಟ ಇಂದಿನ ನಮ್ಮ ಹಿರಿಯರು 1 ಎಕರೆಯಲ್ಲಿ 10, 12, 15, 18 ಚೀಲದವರೆಗೆ ರಾಗಿ ಬೆಳೀತಾ ಇದ್ರು. ಈಗ ನಮಗೆ ಒಂದು 7-8 ಚೀಲ ಬೆಳೆಯೋಕ್ಕಾಗಲ್ಲ. ಕಾರಣ ಏನಂದರೆ ನಾವು ಕೊಡ್ತಕ್ಕಂಥ ಗೊಬ್ಬರದಲ್ಲಿ ಯಾವುದೇ ಥರ ಶಕ್ತಿ ಇಲ್ಲ. ಹಾಗಾಗಿ ನಾವು ಮೂಲ ಬೇಸ್ ಆಗಿ ಏನು ಹಿರಿಕರು ನಮ್ಮ ಪೂರ್ವಿಕರು ಮಾಡ್ತಿದ್ರು, ದನವಿನ ಗೊಬ್ಬರ, ಹಸುವಿನ ಗೊಬ್ಬರ, ಕುರಿ ಗೊಬ್ಬರವನ್ನು ಬಳಸೋದ್ರಿಂದ ಏನಾಗುತ್ತೆ, ಸರಿಸುಮಾರು ಅದು ಕನ್ವರ್ಟ್ ಆಗೋಕ್ಕೆ ಒಂದು 6 ತಿಂಗಳವರೆಗೂ ಸಮಯ ಬೇಕಾಗ್ತದೆ.

0: ನಾವು ಅದನ್ನು ಎರೆಹುಳು ಗೊಬ್ಬರ ಕನ್ವರ್ಟ್ ಮಾಡಲಿಕ್ಕೆ ನಮ್ಮ ಶೆಡ್ಡಲ್ಲೇ ಒಂದು 3-4 ತಿಂಗಳು ಸಮಯ ತಗೊಳ್ತದೆ. ಹುಳ ತಂದು ಬಿಟ್ಟ ಮೇಲೆ ಒಂದು 5ನೇ ತಿಂಗಳಿಗೆ ನಾವು ಅದನ್ನು ರೈತರಿಗೆ ಅಥವಾ ನಮ್ಮ ಜಮೀನಿಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಅಲ್ಲಿಂದ ಒಂದು 2 ತಿಂಗಳೊಳಗೆ ಅದರ ಫಲಿತಾಂಶವನ್ನು ನಮಗೆ ಕೊಡ್ತಾ ಇದೆ.
1: ಅದರಿಂದ
0: ಬಹಳ ಉಪಯೋಗ ಖಂಡಿತ ಆಗ್ತಾ ಇದೆ.
1: ಈ ಎರೆಹುಳು ತೊಟ್ಟಿ ಎಷ್ಟು ನಿರ್ಮಾಣ ಮಾಡ್ಕೊಂಡಿದ್ರ?
0: ಒಂದು 5 ಮಾಡಿದೀವಿ ಸರ್.
1: ಯಾವ ಸೈಜ್ ಅಲ್ಲಿ ಇದೆ ಸರ್?
0: ಒಂದು 45 ಅಡಿ ಉದ್ದ, ಒಂದು 4 ಅಡಿ ಅಗಲ ಮಾಡಿದೀವಿ ಸರ್. ಒಂದು 3 ಅಡಿ 3 ಅಡಿ ಎತ್ತರ ಆಗ್ಬಿಟ್ಟಿದೆ.
1: ಮತ್ತೆ ಈ ಸಗಣಿ ಮತ್ತೆ ಕುರಿ ಮೇಕೆ ಗೊಬ್ಬರ ಮಾತ್ರ ಉಪಯೋಗಿಸ್ತಾರ್ಯಾಜ್ಯಗಳನ್ನ ಉಪಯೋಗಿಸ್ತಾರೆ?
0: ಹ್ಞೂ ಸರ್. ಈಗ ನಮ್ಮ ಊರು ಸ್ವಲ್ಪ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಒಂಗೆ ಮತ್ತೆ ಬೇವು ಗ್ಲೀಸಿಡಿಯಾ ಮತ್ತೆ ವೇಸ್ಟ್ ಒಣತ್ಯಾಜ್ಯ ಎಂದದ್ದು ಬಿಳಿಜೋಳದ ಸಪ್ಪೆ ಅಥವಾ ರಾಗಿ ಕಡ್ಡಿ ಹಸು ದನ ಕರಗಳು ತಿಂದ್ಬಿಟ್ಟಂಥದ್ದನ್ನ ಎಲ್ಲವನ್ನು ಮಿಕ್ಸ್ ಮಾಡಿ ನಾವು ಅತಿ ಹೆಚ್ಚು ಒಂದು 80-85% ಗೊಬ್ಬರವನ್ನು ಬಳಸಿ ಒಂದು 15% ಸೊಪ್ಪು ಒಣತ್ಯಾಜ್ಯ ಮತ್ತು ಹಸಿ ತ್ಯಾಜ್ಯವನ್ನು ಬಳಸಿ ಹುಳಗಳನ್ನು ಬಳಸಿ ನಾವು ಎರೆಹುಳು ಗೊಬ್ಬರ ಮಾಡ್ತಾ ಇದ್ದೀವಿ ಸರ್. ಅದರಲ್ಲಿ ಕಾರ್ಬನ್ ಒಂದು 9.12 ಸಮಥಿಂಗ್, ಪೊಟ್ಯಾಶು ಜಿಪ್ಸಮ್ ಒಂದು ಒಳ್ಳೆ ಟಾಪ್ ಕ್ವಾಲಿಟಿ ಜನರೇಟ್ ಆಗಿದೆ ಸರ್. ಅದು ತುಂಬ ನಮಗೆ ಖುಷಿ ಕೊಟ್ಟಿದೆ ಸರ್. ತಗೊಂಡು ಹೋಗ್ತಕ್ಕಂಥ ರೈತ ಬಾಂಧವರು ತುಂಬ ಖುಷಿಯಾಗಿ ತಗೊಂಡು ಹೋಗ್ತಾ ಇದ್ದಾರೆ.
1: ಪ್ರಾರಂಭದಲ್ಲಿ ಎರೆಹುಳು ಎಲ್ಲಿಂದ ತಗೊಂಬಂದ್ರಿ?
0: ನಾವು ಹಾವೇರಿಯಿಂದ ಒಬ್ಬರು ಶಂಭುಲಿಂಗ ಅಂತೇಳಿ ಅದನ್ನು ಮಾಡ್ತಿದ್ರಂತೆ. ಅಗ್ರಿಕಲ್ಚರ್ BSc AG ಏನೋ ಓದ್ತಾ ಇದ್ರಂತೆ ಅವ್ರು ಸ್ಟೂಡೆಂಟ್ ಅಂತೆ. ಅವ್ರ ಹತ್ರ ನಾವು ಫೋನ್ ಮೂಲಕ ಸಂಪರ್ಕ ಮಾಡಿದಾಗ ಅವ್ರು ಅಲ್ಲಿಂದ ನಮಗೆ ಒಂದು ಸುಮಾರು ಒಂದು 10-15 kg ಎರೆಹುಳನ್ನು ತರಿಸಿ ಬಿಟ್ವಿ ಸರ್. ಈಗ ನಮ್ಮ ಹತ್ರನೇ ಸುಮಾರು ಒಂದು 80-90 kg ವರೆಗೂ 6 ತಿಂಗಳಲ್ಲಿ ಎರೆಹುಳು ಆಗಿದೆ ಸರ್.
1: ಆಗಿದೆ. ಈಗ ನೀವು ಎರೆಹುಳು ಗೊಬ್ಬರ ಮಾತ್ರ ಮಾರಾಟ ಮಾಡ್ತಾರೆ, ಎರೆಹುಳು ಮಾರಾಟ ಮಾಡ್ತಾರೆ?
0: ಇಲ್ಲ ಸರ್, ಗೊಬ್ಬರ ಮಾತ್ರ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಗೊಬ್ಬರ ಕನ್ವರ್ಟ್ ಆಗಬೇಕು ಅಂದ್ರೆ ಎರೆಹುಳು ಹೆಚ್ಚಿನ ಪ್ರಮಾಣದಲ್ಲಿ ಇದ್ರೆ ಅದು ನಮಗೆ ಉಪಯೋಗ ಆಗ್ತದೆ.
1: ಉಪಯೋಗ ಆಗಿ
0: ಎರೆಹುಳು ಮಾರಾಟ ಮಾಡಲ್ಲ ಸರ್. ಗೊಬ್ಬರ ಮಾತ್ರ ಒಂದು 4 ತಿಂಗಳಾದ್ಮೇಲೆ ನಾವು ಅದನ್ನು ಮಾರಾಟ.
1: ಈಗ ನಾವು ಎರೆಹುಳು ತೊಟ್ಟಿಗೆ ವೇಸ್ಟ್ ಅನ್ನ ತ್ಯಾಜ್ಯಗಳನ್ನು ತುಂಬಿಸಿದ್ರೆ ಒಂದು 4 ತಿಂಗಳು ಬೇಕಾಗುತ್ತೆ ಸರ್ ಎರೆಹುಳು?
0: ಹೌದು ಸರ್. ಈಗ ಒಂದು ಲೇಯರ್ ಒಂದು 4 ಇಂಚು ಸೊಪ್ಪುಗಳನ್ನ ಸೊಪ್ಪು ಹಾಕ್ತೀವಿ ಸರ್. ಅದ್ರ ಮೇಲೆ ಒಂದು 1/2 ಅಡಿಯಷ್ಟು ಹಸು ಮತ್ತು ಎಮ್ಮೆ ಸಗಣಿ ಹಾಕ್ತೀವಿ ಸರ್. ಅದ್ರ ಮೇಲೆ ಒಂದು 4 ಇಂಚಿನಷ್ಟು ಕುರಿಗೋ ಮತ್ತು ಮೇಕೆ ಗೊಬ್ಬರ ಹಾಕಿ ಒಂದು 4-5 ಲೇಯರ್ ಮಾಡ್ತೀವಿ ಸರ್. ಇದೇ ತರ ಮಾಡಿ ಪ್ರತಿಯೊಂದು ಲೇಯರ್ ಅನ್ನು ಕೂಡ ಒಂದು 4-5 ದಿನ ತುಂಬಾ ನೀರಿಂದ ಅದನ್ನ ನೆನೆ ಹಾಕಿ ಕೊಳೆಯುವ ಸ್ಥಿತಿಗೆ ತಗೊಂಡು ಬಂದು ಒಂದು 3-4 ಲೇಯರ್ ಆದ್ಮೇಲೆ ಒಂದು 15-20 ದಿವಸ ಅದರನ್ನ ನೀರಲ್ಲಿ ಚೆನ್ನಾಗಿ ನೆನೆಸಿ ಅದರಲ್ಲಿ ಮೀಥೇನ್ ಅಥವಾ ಅತಿ ಹೆಚ್ಚು ಹೀಟ್ ಇಲ್ಲ ಇದೆಯೋ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಹುಳ ಅದರಲ್ಲಿ ಬಿಡ್ತೀವಿ ಸರ್.
1: ಬಿಡ್ತೀರ?
0: ಒಂದು ಮಿನಿಮಮ್ ಒಂದು ಬಾಕ್ಸ್ ರೆಡಿ ಆದ್ಮೇಲೆ ಒಂದು 20 ದಿನ ತಿಂಗಳು ಅದನ್ನು ಚೆನ್ನಾಗಿ ನೆನೆ ಹಾಕ್ತೀವಿ ಸರ್. ಫಸ್ಟ್ ನೆನೆ ಹಾಕಿ ಅದು ಕೂಲ್ ಆಗಿದೆ ಅಂತ ಕನ್ಫರ್ಮ್ ಆದ್ಮೇಲೆ ಕೈ ಇಟ್ಟು ನೋಡಿ ಕನ್ಫರ್ಮ್ ಆದ್ಮೇಲೆ ಅದಕ್ಕೆ ಸುಮಾರು ಒಂದು 1 square feet ಒಂದು 1 kg ಹುಳನ ನಾವು ಬಿಡ್ತೀವಿ ಸರ್. ಒಂದು 10-15 kg ಒಂದು ಬಾಕ್ಸಿಗೆ ಬಿಡ್ತೀವಿ ಸರ್. ಅದೊಂದು 90 ಡೇಸ್ ಕನ್ವರ್ಟ್ ಮಾಡುತ್ತೆ.
1: ಕನ್ವರ್ಟ್ ಆಗುತ್ತೆ. ಈಗ ಒಂದೊಂದು ತೊಟ್ಟಿಯಲ್ಲಿ ಎಷ್ಟು ಪ್ಯಾಕೆಟ್ ಅಥವಾ ಎಷ್ಟು ಕ್ವಿಂಟಲ್ ವರೆಗೂ?
0: ಸರ್ ಈಗ ಅದು ಏನಾಗಿದೆ ಸರ್ ಅಂದ್ರೆ ಈಗ ನಾವು ಒಂದು 3-4 ಲೇಯರ್ ಹಾಕಿರ್ತೀವಲ್ಲ ಸರ್, ಮೊದಲಿಗೆ ಒಂದು 1/2 ಅಡಿಯಷ್ಟು ಒಂದು ಲೇಯರ್ ನ ತೆಗಿತೀವಿ ಸರ್. ತೆಗಿವಾಗ ಒಂದು 50 ಬ್ಯಾಗ್ ಬರ್ತದೆ ಸರ್. ಓವರ್ ಆಲ್ ನಾವು ಮಾಡ್ತಕ್ಕಂಥ 45 ಅಡಿ ಉದ್ದ, 3-3.5 ಅಡಿ ಎತ್ತರ, ಒಂದು 4 ಅಡಿ ಅಗಲಕ್ಕೆ ನಮ್ಗೊಂದು 200 ಬ್ಯಾಗ್ನಷ್ಟು ವರ್ಮಿಂಗ್ ಕಾಂಪೋಸ್ಟ್ ಸಿಗ್ತದೆ,
1: ಉತ್ಪಾದನೆ ಆಗುತ್ತೆ.
0: ಅದಕ್ಕೆ ನಾವು ಒಂದು 4-5 ಟ್ರ್ಯಾಕ್ಟರ್ಷ್ಟು ಗೊಬ್ಬರ ಬೆಳೆಸಿರ್ತೀವಿ.
1: ಬೆಳೆಸಿರ್ತೀವಿ.
0: 200 ಬ್ಯಾಗ್ನಷ್ಟು ನಮ್ಗೆ ಸಿಗ್ತದೆ.
1: ಸಿಗ್ತದೆ. ಒಂದೊಂದು ಬ್ಯಾಗ್ ಏನು ರೇಟಿಗೆ ಮಾರಾಟ ಮಾಡ್ತಾರೆ?
0: ಈಗ ಅದು ಈಗ ತುಂಬ ಐಡೋಸ್ ಇರೋದ್ರಿಂದ ನಾವು ರೈತರಿಗೆ ನಮ್ಮ ಹೆಂಗೆ ಆಗುತ್ತೋ ಹಂಗೆ ಒಂದು 800 ರೂಪಾಯಿಂದ 800-850 ಹಿಂಗೆಲ್ಲ. ಇನ್ನೂ ತೀರಾ ಬೇಕಿರೋರು ತುಂಬ ಅವಶ್ಯ ಇರೋರಿಗೆ ಇನ್ನೂ ಕಡಿಮೆ ರೇಟಲ್ಲೇ ಅದನ್ನು ಕೊಡ್ತಾ ಇದ್ದೀವಿ ಸರ್. ಯಾಕಂದ್ರೆ ನಮಗೆ ಉದ್ದೇಶ ರೈತರಿಗೆ ತಲುಪಿಸೋಂಥದ್ದು. ನಾವು ಹಣ ಯಾಕೆ ತಗೊಳ್ತಿದ್ವಿ ಅಂದರೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಲೇಬರ್ ಕಾಸ್ಟು ಇನ್ನೊಂದು ಮತ್ತೊಂದು, ಮತ್ತು ನಮ್ಮ ವೈಯಕ್ತಿಕ ಕೃಷಿ ಒಂದು ಡೆವಲಪ್ಮೆಂಟ್ಗೋಸ್ಕರ ಬಳಸ್ತಾ ಇದ್ದೀವಿ.
1: ಬಳಸ್ತಾ ಇದ್ರು ಚೆನ್ನಾಗಿ ಖರ್ಚಾಗುತ್ತಾ ಸರ್?
0: ಆಗ್ತಾ ಇದೆ ಸರ್, ಪರವಾಗಿಲ್ಲ ಸರ್. ತಿಂಗಳಿಗೆ ಒಂದು 50 ಬ್ಯಾಗು, ಒಂದೊಂದು ತಿಂಗಳಲ್ಲಿ 100 ಬ್ಯಾಗ್ವರೆಗೂ ಅದು ಮಾರಾಟ ಆಗ್ತಾ ಇದೆ. ಈ ಮಳೆ ಅಭಾವ ಇರೋದ್ರಿಂದ ಸ್ವಲ್ಪ ರೈತರು ಯಾರು ಖರೀದಿ ಮಾಡ್ತಿಲ್ಲ, ಮಳೆ ಬಂದ್ಮೇಲೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ.
1: ಈಗ ಕರಿಯಣರ ಹತ್ರ ನಮಗೆ ಎರೆಹುಳು ಗೊಬ್ಬರ ಸಿಗುತ್ತೆ ಅಂತ ಗೊತ್ತಾಗತ್ತೆ, ಹಂಗೇನಾದ್ರೂ ಪ್ರಚಾರ ಮಾಡಿದ್ರೆ?
0: ಈಗ ಅದೇ ನಾವು ನಮ್ಮ ವಾಟ್ಸಾಪ್ ಸ್ಟೇಟಸ್ ಅಲ್ಲಿ ಮತ್ತೆ ನಮ್ಮ ಸ್ನೇಹಿತರು ವಾಟ್ಸಾಪ್ ಸ್ಟೇಟಸ್ ಅಲ್ಲಿ ಮತ್ತೆ ನಮಗೆ ಈಗ ನಮ್ಮ ಬಬ್ಬೂರು ಹಿರಿಯೂರ ಹತ್ರ ಒಂದು ಬಬ್ಬೂರು ಫಾರಂ ಇದೆ, ಅಲ್ಲಿ KVK ಇದೆ, ಕೃಷಿ ವಿಜ್ಞಾನ ಕೇಂದ್ರ ಅಂತ. ಅಲ್ಲಿನ ಮುಖ್ಯಸ್ಥರೊಬ್ಬರು ಡಾಕ್ಟರ್ ಪರಶುರಾಮ್ ಚಂದ್ರ, ಸೈಂಟಿಸ್ಟ್, ಹಿರಿಯ ವಿಜ್ಞಾನಿಗಳಿದ್ದಾರೆ. ಅವರು ಕೂಡ ನಮ್ಮ ಎರೆಹುಳು ಗೊಬ್ಬರ ಯೂನಿಟ್ಗೆ ಬಂದಿದ್ರು, 2-3 ಬಾರಿ ಬಂದು ಅದನ್ನೆಲ್ಲ ಚೆಕ್ ಮಾಡಿ ಅವರೇ ಆದಂತ ಒಂದು ಮೆಟೀರಿಯಲ್ ಶಾಂಪಲ್ ಅನ್ನು ತಗೊಂಡು ಲ್ಯಾಬಿಗೆ ಕಳಿಸಿ ಲ್ಯಾಬಲ್ಲಿ ಕೂಡ ತುಂಬಾ ಉತ್ತಮವಾಗಿ ರಿಸಲ್ಟ್ ಬಂದಿದೆ ಅಂತ ಹೇಳಿ ಅವರು ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ರೀತಿ ಅಲ್ಲಿ ಏನು ರೈತ ಒಂದು KVKಯಲ್ಲಿ ನಮ್ಮ ಒಂದು ಯೂನಿಟ್ನ ಒಂದು ಡಿಸ್ಪ್ಲೇ ಮಾಡ್ತೀವಿ ಅಂತ ಕೂಡ ಅವರು ನಮ್ಗೊಂದು ಮಾತು ಕೊಟ್ಟಿದ್ದಾರೆ. ನಮ್ಮ ತಾಲೂಕಿನ ಎಲ್ಲ ರೈತರಿಗೆ ಅವರು ಮುಟ್ಟಿಸ್ತಕ್ಕಂಥ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ ಸರ್. ಮತ್ತೆ ನಮಗೆ ಪರಿಚಿತ ಯಾರು ಸ್ನೇಹಿತರಿದ್ದಾರೆ ರೈತರಿದ್ದಾರೆ ಅವ್ರಿಗೆ ನಾನೇ ಭಾಳಷ್ಟು ಸಾರಿ ಮನವರಿಕೆ ಮಾಡಿ ಕನ್ವಿನ್ಸ್ ಮಾಡಿ ಒಂದಷ್ಟು ಶಾಂಪಲ್ ಕೊಟ್ಟು ಪರೀಕ್ಷೆ ಮಾಡಿ ನಂತರ ತಗೊಂಡೋಗಿ ಅಂತ ಹೇಳ್ತಿದ್ವಿ. ಭಾಳಷ್ಟು ಖುಷಿಯಾಗಿ ಭಾಳ ಜನ ತಗೊಂಡೋಗಿರೋರು ಒಂದೆರಡು ತಿಂಗಳ ನಂತರ ಬಂದು ಖರೀದಿ ಮಾಡ್ತಾ ಇದ್ದಾರೆ.
1: ಈಗ ಹೌದು, ನೀವು ಹೇಳ್ದಂಗೆ ಸಾಕಷ್ಟು ಜನ ರೈತರು ತಗೊಂಡೋಗ್ತಾರಲ್ಲ, ಅವ್ರ ಅಭಿಪ್ರಾಯ

0: ಯಾವ ರೀತಿ ಇರುತ್ತೆ ಸರ್?
1: ತುಂಬಾ ಚೆನ್ನಾಗಿದೆ ಸರ್. ಈಗ ಇಲ್ಲಿ ಹೊಳಲ್ಕೆರೆ ತಾಲೂಕಿನವರು ಎಮ್ಮಿಗ್ನೂರ್ನ ತಾಂಡೋಗಿದ್ದಾರೆ, ಹಿರಿಯೂರ ಹತ್ರ ಕಂದಿಕೆರೆ ತಾಂಡಿದ್ದಾರೆ, ಗೌಡನಹಳ್ಳಿ ತಾಂಡೋಗಿದ್ದಾರೆ, ಆದಿವಲ್ದವ್ರು ತಾಂಡೋಗಿದ್ದಾರೆ, ಮತ್ತೆ ಈಗ ಮೊನ್ನೆ ಇಲ್ಲಿ ಮೇಟಿಕುರ್ಕಿ ಅವರು ತಗೊಂಡೋಗಿದ್ದಾರೆ. ಅವರೆಲ್ಲವೂ ಒಂದು 2 ತಿಂಗಳ ನಂತರ ನಮಗೆ ಖುಷಿಯಾಗಿ ಫೋನ್ ಮಾಡಿ ಮತ್ತೆ ಅವರು ಬೇರೆ ಬೇರೆ ರೈತರನ್ನ ಕರ್ಕೊಂಡು ಬಂದು ಅಥವಾ ಫೋನ್ ನಂಬರ್ ಕೊಟ್ಟು ನಮಗೆ ಫೋನ್ ಮಾಡಿಸ್ತಾ ಇದ್ದಾರೆ. ಆಸಕ್ತ ರೈತರು ನಮ್ಮಲ್ಲಿ ಬರ್ತಾ ಇದ್ದಾರೆ ಸರ್. ನನಗೆ ಶೆಡ್ಯೂಲ್ ಆಫೀಸ್ ಶೆಡ್ಯೂಲ್ ಇರೋದ್ರಿಂದ ನಾನು ಶನಿವಾರ, 2ನೇ ಶನಿವಾರ, ಭಾನುವಾರ ಮತ್ತು ಅಥವಾ ಬೆಳಿಗ್ಗೆ 7:30-8 ಗಂಟೆ ಒಳಗೆ ಯಾರಾದರೂ ಬಂದರೆ ಅವರಿಗೆ ಅದನ್ನು ತೋರಿಸ್ತೀನಿ. ಅದು ಹೆಂಗೆ ಮಾಡೋದು, ಏನು ಎತ್ತ, ಎಷ್ಟು ಸಮಯ ಬೇಕಾಗುತ್ತೆ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ಅದರಿಂದ ಉಪಯೋಗ ಏನು ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀನಿ. ಅವರೆಲ್ಲವೂ 1-2 ತಿಂಗಳ ನಂತರ ಬಂದು ಖರೀದಿ ಮಾಡ್ತಾ ಇದ್ದಾರೆ.
0: ಈಗ ನೀವು ನೌಕರಲ್ಲಿದ್ರ, ಈ ಕೃಷಿನೂ ಮತ್ತೆ ಈ ನೌಕರಿನೂ ಎಲ್ಲ ಮ್ಯಾನೇಜ್ ಮಾಡೋದು ಯಾವ ರೀತಿ ಸಮಯ ಹೊಂದಾಣಿಕೆ ಮಾಡ್ಕೊಂತ?
1: ಸ್ವಲ್ಪ ಒಂದೊಂದ್ಸರಿ ಒತ್ತಡ ಆಗ್ತದೆ ಸರ್, ಯಾಕಂದ್ರೆ ಈಗ ನಾವು ಸಾರ್ವಜನಿಕ ಸರ್ಕಾರಿ ನೌಕರಿಯಲ್ಲಿ ಇರೋದ್ರಿಂದ ಅಲ್ಲೂ ಕೂಡ ಸರಿ ಸುಮಾರು 10 ಗಂಟೆಗೆ ನಾವು ಕಚೇರಿಗೆ ಬರಬೇಕು. ಈಗೆಲ್ಲ ಹೊಸ ಹೊಸ ಪದ್ಧತಿಗಳು, ಕ್ಯಾಂಪ್ಸ್ ಇನ್ನೊಂದು ಮತ್ತೊಂದು ಬಂದಿರೋದ್ರಿಂದ ನಾವು 10-5 ವರೆಗೂ ಕಚೇರಿಯಲ್ಲೇ ಇರಬೇಕು. ಎಲ್ಲೂ ಆಚೆ ಈಚೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಅನ್ಯ ಕಾರ್ಯ ನಿಮಿತ್ತ ಬಿಟ್ಟು. ಹಾಗಾಗಿ ನಾನು ಬೆಳಗಿನ ಜಾವ ಸುಮಾರು 4:45-5 ಗಂಟೆಗೆ ಎದ್ದು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಕೃಷಿ ಬದುಕನ್ನ ಅಥವಾ ಅಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅಥವಾ ಇನ್ನೊಂದು ಮತ್ತೊಂದು ಬಗ್ಗೆ ಆಗಲಿ ನಾನು ಅದನ್ನು ಸರಿ ಮಾಡಿ ನಮಗೆ ನಮ್ಮ ಮನೆಯವರು ಪ್ರೇಮ್ಲೀಲಾ, ಶ್ರೀಮತಿ ಪ್ರೇಮ್ಲೀಲಾ ಅಂತ ಅವ್ರ ಹೆಸರು, ಅವರು ಕೂಡ ತುಂಬ ಆಸಕ್ತಿಯಿಂದ ನನ್ನ ಜೊತೆ ಜೊತೆಗೆ ಈ ಒಂದು ಕೃಷಿ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಕಳೆದ 10 ವರ್ಷಗಳಿಂದನೂ ಸಾಕಾರ ಮಾಡಿದ್ದಾರೆ. ಅವರಿಗೆ ಮೇಕೆಗಳಿಗೆ ಒಂದು ಕಾಯಿಲೆ ಆಗಲಿ, ಯಾವ ಔಷಧಿ ಕೊಡಬೇಕು ಅಥವಾ ಅದೇನು ಪ್ರಾಬ್ಲಮ್ ಆಗಿದೆ, ಯಾಕೆ ಊಟ ಮಾಡ್ತಿಲ್ಲ ಅನ್ನುವಂಥದ್ದನ್ನು ನಮ್ಮ ಅನುಪಸ್ಥಿತಿಯಲ್ಲಿ ಅವರು ಅದನ್ನು ಗಮನಿಸಿ ಅದಕ್ಕೆ ತಕ್ಷಣ ನಮಗೆ ಒಂದು ಫೋನ್ ಮಾಡಿ ವೈದ್ಯರನ್ನು ಬರಲಿಕ್ಕೆ ಹೇಳಬೇಕು ಅನ್ನುವಂಥ ಎಲ್ಲ ಮಾಹಿತಿ ಮೆಸೇಜಸ್ಸನ್ನು ನಮಗೆ ಕೊಡ್ತಾರೆ. ಸೊ ನಾವು ಬಿಡುವಿನ ಸಮಯದಲ್ಲಿ ನಮಗೂ ಕೂಡ ಎಲ್ಲ ರೀತಿ ವೈದ್ಯ ಅಧಿಕಾರಿಗಳಾಗ್ಬೋದು, ಅಲ್ಲಿನ ಕಾಂಪೌಂಡರ್ಸ್ ಆಗ್ಬೋದು, ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಮಗೊಂದು ಕರೆ ಮಾಡಿದ ತಕ್ಷಣ ನಮ್ಮ ಜಾಗಕ್ಕೆ ಬಂದು ಅಲ್ಲಾಗೋ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಕೊಟ್ಟಿದ್ದಾರೆ ಸರ್. ಬಹಳ ಮುಖ್ಯ, ಇದನ್ನು ನಾವು ಮಾಡಲಿಕ್ಕೆ ನಮ್ಮ ಮನೆಯವರ ಒಂದು ಪಾತ್ರ.
0: ನಿಮ್ಮ ಜೊತೆ
1: ಶ್ರೀಮತಿಯವರು ರಾತ್ರಿ 11 ಗಂಟೆವರೆಗೂ ಇದ್ದಿರ್ತಾರೆ. ನಾವು ಮಲಗಿದ್ರು ಅವ್ರು ಮಲಗಲ್ಲ. ಪ್ರತಿಯೊಂದು ಮೇಕೆ, ಕುರಿ, ಹಸು, ಮೇಕೆ ಒಂದು ಮೂಗ ದಾರದಿಂದ ಹಿಡಿದು ಒಂದು ಕಾಲು ಕೈವರೆಗೂ ಅವ್ರು ಗಮನಿಸಿ ಎಲ್ಲಿ ಕುಂಟಿದ್ರು ಕೂಡ ಗಮನಿಸ್ತಾರೆ ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ. ಅವ್ರು ಟ್ರೀಟ್ ಮಾಡಿ ಒಂದು 11 ಗಂಟೆಗೆ ಅವ್ರು ಮಲಗ್ತಾರೆ ಸರ್. ಅವ್ರದ್ದು ಪಾತ್ರ ಭಾಳ ಈ ನಮ್ಮ ಜೊತೆಗೆ ಭಾಳ ದೊಡ್ಡದಿದೆ ಸರ್.
0: ಈಗ ನೀವು ತುಂಬ ದೊಡ್ಡ ಪ್ರಮಾಣದಲ್ಲಿ ಹಸು ಸಾಕಾಣಿಕೆ, ಕುರಿ ಮೇಕೆ ಸಾಕಾಣಿಕೆ, ಈ ಎರೆಹುಳು ತೊಟ್ಟಿ ಘಟಕ ಇವೆಲ್ಲ ಸಾಕಷ್ಟು ಮಾಡ್ತಾ ಇರೋದ್ರಿಂದ ತುಂಬ ಕೆಲಸ ಇರುತ್ತೆ. ಇತ್ತೀಚೆಗೆಲ್ಲ ರೈತರು ಏನಂದ್ರೆ ಈ ಕೂಲಿ ಕಾರ್ಮಿಕರ ಸಮಸ್ಯೆನ ಹೆಚ್ಚು ಅನುಭವಿಸ್ತಿದ್ದಾರೆ. ನಿಮ್ಗೆ ಈ ತರ ಕೂಲಿ ಕಾರ್ಮಿಕರ ಸಮಸ್ಯೆಯನ್ನು ಕಾಡ್ತಾ ಇಲ್ವಾ ಸರ್?
1: ಅದೇ ಈಗ ಅದು ಏನ್ ಸರ್ ಅಂದ್ರೆ, ಈಗ ನಾವು ಮನೆ ಕೂಡ ನಮ್ಮ ಜಮೀನ್ ಹತ್ರನೇ ಮನೆ ಕಟ್ಸ್ಕೊಂಡಿದೀವಿ. ಬಹಳ ಮುಖ್ಯ ಏನಂದ್ರೆ, ಈಗ ಉಪಕಸಬುಗಳಾಗ್ತಕ್ಕಂಥ ಪಶು ಸಂಗೋಪನೆ ಆಗಲಿ, ಕುರಿ ಸಾಕಾಣಿಕೆ ಆಗಲಿ, ಎರೆಹುಳು ಮಾಡ್ತಕ್ಕಂಥ ಮೀನು ಸಾಕಾಣಿಕೆ ಆಗ್ತಕ್ಕಂಥ ಕೋಳಿ ಸಾಕತಕ್ಕಂಥಾಗಲಿ, ಮುಖ್ಯವಾಗಿ ಮಾಡ್ತಕ್ಕಂಥವ್ರು ಆ ಜಾಗದಲ್ಲಿ ಇರಬೇಕು. ಯಾಕಂದ್ರೆ ನಾವು ಡೆಡಿಕೇಟೆಡ್, ನಮಗೆ ಅಸಿಸ್ಟೆಂಟ್ಸು, ಲೇಬರು ಇನ್ನೊಬ್ಬರು ಮತ್ತೊಬ್ಬರ ಮೇಲೆ ಬಿಟ್ಟರೆ ಸಾಧಾರಣ ಇದು ಅಭಿವೃದ್ಧಿ ಆಗ್ತಕ್ಕಂಥ ಸಾಧ್ಯತೆ ಇಲ್ಲ. ಅವರ ಯಾಕಂದ್ರೆ ಎಲ್ಲವನ್ನು ನಾವೇ ಮಾಡ್ಲಿಕ್ಕಾಗಲ್ಲ, ಸಹಾಯಕರ ಅವಶ್ಯಕತೆ ಇರುತ್ತೆ. ಆದ್ರೆ ನಮ್ಮ ಪ್ರೆಸೆನ್ಸ್ ಬಹಳ ಮುಖ್ಯ ಆಗಿರ್ತದೆ ಸರ್. ಆ ಜಾಗಗಳಲ್ಲಿ ನಾವಿದ್ರೆ ಅದನ್ನ ಅಭಿವೃದ್ಧಿ ಪಥದತ್ತ ತಗೊಂಡು ಹೋಗ್ಬೋದು ಸರ್. ಈಗ ಬರೀ ಲೇಬರ್ಸ್ ಮೇಲೆ ಬಿಟ್ಟು ಅವ್ನಿಗೆ ಎಷ್ಟೋ ದುಡ್ಡು ಕೊಡ್ತಾ ಇದೀವಿ ಅವ್ನು ನೋಡ್ತಾನೆ ಅಂದ್ರೆ ಖಂಡಿತ ಅದು ಆಗೋದಿಲ್ಲ ಸರ್. ನಮಗೆ ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಇದ್ದಾಗ ಅಲ್ಲಾಗೋ ಸಮಸ್ಯೆಗಳ ಬಗ್ಗೆ ನಮ್ಗೆ ಹೆಚ್ಚಿನ ಗಮನ ಇರುತ್ತೆ. ಇಮಿಡಿಯೇಟ್ ನಾವು ಪರಿಹಾರ ಕಂಡಿಡ್ಕೊಂಡ್ರೆ ಯಾವುದೇ ಲಾಸ್ ಆಗ್ತಕ್ಕಂಥ ಸಾಧ್ಯತೆ ಖಂಡಿತ ಇಲ್ಲ ಸರ್.
0: ತುಂಬಾ ಚೆನ್ನಾಗಿ ಉಪಕಸಬುಗಳನ್ನು ಅಳವಡಿಸಿಕೊಂಡಿದ್ದಾರೆ ಸರ್. ಮುಂದೆ ಇನ್ನೂ ಏನೇನು ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರಾ
1: ಸರ್? ಈಗ ನಾನು ಈ ವರ್ಷ ಮಳೆ ಅಥವಾ ಬೋರಲ್ಲಿ ನೀರು ಸ್ವಲ್ಪ ಚೆನ್ನಾಗಿ ಬಂದರೆ ನಾನು ಒಂದು ಕೃಷಿ ಹೊಂಡ ಇದೆ ಸರ್, 1/2 ಎಕರೆಯಲ್ಲಿ, ಅದರಲ್ಲಿ ನೀರನ್ನು ಸ್ಟೋರೇಜ್ ಮಾಡಿ ಮತ್ತು ನಾನು ತುಂಬ ಜಮೀನನ್ನು ಪ್ಲಾನಲ್ಲಿ ಮಾಡ್ಕೊಂಡಿದ್ದೀನಿ ಸರ್. ಪ್ರತಿ ನನ್ನ ಜಮೀನು ಸುತ್ತ ಒಂದು 3 ಅಡಿ ಅಗಲ 3 ಅಡಿ ಎತ್ತರ ಏರಿ ಹಾಕ್ಸ್ಕೊಂಡಿದ್ದೀನಿ. ಮಳೆ ನೀರು ಏನು ಮಳೆ ಬರ್ತದೆ, ಒಂದು ಹನಿ ಕೂಡ ನನ್ನ ಜಮೀನು ಬಿಟ್ಟು ಆಚೆ ಹೋಗ್ಲಿಕ್ಕೆ ನಾನು ಅವಕಾಶ ಮಾಡಿಲ್ಲ. ಅಲ್ಲೇ ಇಷ್ಟು ಹಿಂಗೋ ಥರ ಮಾಡಿದ್ದೀನಿ ಅಂದರೆ ಏರಿ ದಾಟಿ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ ಸರ್, 3 ಅಡಿ ಎತ್ತರ ಇರೋದ್ರಿಂದ. ಮತ್ತು ಕೃಷಿ ಹೊಂಡ ಹೆಚ್ಚಿಗೆ ಹಂಗು ಮೀರಿ ಹೆಚ್ಚಾದಂಥ ನೀರು ನನ್ನ ಕೃಷಿ ಹೊಂಡಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಸುತ್ತ ಯಾವುದೇ ರೀತಿ ಒಂದು 5 ಅಡಿ ಆಳ ಇದೆ ಕೃಷಿ ಹೊಂಡ. ಅದಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಒಂದು 6 ಅಡಿ ಏರಿ ಮೇಲೆ ಒಂದು 6 ಅಡಿ ಫೆನ್ಸಿಂಗು ಅಥವಾ ಈಗ ಒಂದು ಗಿಡ ಬಂದಿದೆ ಸರ್ ಕಡ್ಡಿ. ಇಲ್ಲಿ ಯಾರೋ ಮೊನ್ನೆ ತಾಳವಟ್ಟಿ ಅವ್ರ ಹತ್ರ ಹೋಗಿದ್ದೆ, ಅಲ್ಲಿ ಅವರು ಫೆನ್ಸಿಂಗ್ ಥರ ಒಂದು ಕಡ್ಡಿ ನೆಟ್ಟಿದ್ದಾರೆ, ಅದು ಫ್ರೂಟ್ಸ್ ಕೂಡ ಕೊಡ್ತದೆ ಮತ್ತು ಸುಮಾರು 10-12 ಅಡಿ ಎತ್ತರಕ್ಕೆ ಹೋಗುತ್ತೆ ಸರ್. ಫೆನ್ಸಿಂಗ್ ಈ ಕಬ್ಬಿಣ ಬಳಸಿ ಫೆನ್ಸಿಂಗ್ ಮಾಡುವಾಗ 5-6 ಲಕ್ಷಗಟ್ಟಲೆ ಆಗ್ತದೆ, ಅಷ್ಟು ಹಣ ರೈತರಿಗೆ ಹೊರೆ ಆಗ್ತದೆ. ಈ ನ್ಯಾಚುರಲ್ ಆಗಿ ಮಳೆಗಾಲದಲ್ಲಿ ಆ ಕಡ್ಡಿನ ಏರಿ ಮೇಲೆ ನೆಡೆಸೋದ್ರಿಂದ 1-3 ವರ್ಷಗಳಿಗೆ ಅದೊಂದು ಆಳ ಎತ್ತರ ಸಾಧಾರಣ ಬೆಳೀಲಿಕ್ಕೆ ಸಾಧ್ಯತೆ ಇರ್ತದೆ ಸರ್. ಅದನ್ನು ಮಾಡಬೇಕು. ಮತ್ತು ಇನ್ನು ಮೇಲೆ ಸ್ವಲ್ಪ ಪೆಡಾಕ್ ಸಿಸ್ಟಮನ್ನು ಅಂದರೆ ಏನು ಗೋಶಾಲೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಇದೆ ಸರ್ ನನಗೆ. ಗೋಗಳನ್ನು ಮತ್ತು ದೇಶೀಯ ಹಸುಗಳನ್ನು ಹೆಚ್ಚು ಮಾಡಬೇಕು. ಹಾಗಾಗಿ ಅದಕ್ಕೆ 1/2 ಎಕರೆಯಷ್ಟು ಜಾಗವನ್ನು ರಿಸರ್ವ್ ಇಟ್ಕೊಂಡಿದ್ದೀನಿ. ಅಲ್ಲಿ ಓಪನ್ ಶೆಡ್ ಥರ ಮಾಡಿ ಮತ್ತು ಸುತ್ತ ಫೆನ್ಸಿಂಗನ್ನು ಕಬ್ಬಿಣದಲ್ಲಿ ಮಾಡೋ ಬದಲು ಗಿಡ ಈ ಕಡ್ಡಿನಲ್ಲೇ ನೆಟ್ಟುಬಿಟ್ರೆ ಅದೊಂದು ಫ್ರೂಟ್ಸ್ ಥರ ಬರುತ್ತೆ.

0: ನನ್ನ ಹೆಸರು ಮರೆತೆ, ಅದನ್ನು ಹೆಚ್ಚು ಬಳಸೋದ್ರಿಂದ ಏರಿ ಕೂಡ ಕವರ್ ಆಗುತ್ತೆ. ಒಂದು 8 ಅಡಿವರೆಗೂ ಅದನ್ನು ನಾವು ಬೇಲಿ ಮಾಡ್ಕೊಂಡು ನಾನು ಅದರೊಳಗಡೆ ಒಂದಿಷ್ಟು ಒಂದು 5,000 ವಿಭಿನ್ನ ತಳಿಯ ಮೀನು ಮರಿಗಳನ್ನು ಸಾಕಬೇಕು ಅನ್ನೋ ಒಂದು ಪ್ಲಾನ್ ಇದೆ ಸರ್. ಅದರ ಒಟ್ಟೊಟ್ಟಿಗೆ ಇನ್ನೊಂದು 1/2 ಎಕರೆಯಷ್ಟು ಸ್ಪೇಸ್ ಇದೆ ಸರ್. ಆ ಸ್ಪೇಸನ್ನು ಒಂದು ಕೋಳಿ ಫಾರಮ್, ನಾಟಿ ಕೋಳಿ ಅಥವಾ ಬೇರೆ ಮೊಟ್ಟೆ ಇಡ್ತಕ್ಕಂಥ ಕೋಳಿಗಳನ್ನು ಸಾಕುವಂಥ ಒಂದು ಪ್ಲಾನ್ ಇಟ್ಕೊಂಡಿದ್ದೆ.
1: ಪ್ಲಾನ್ ಇಟ್ಕೊಂಡಿದ್ರೆ ನಿಮ್ಮನ್ನು ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ ಸರ್. ನೌಕರಿ ಮಾಡ್ಕೊಂಡು ಇಷ್ಟೊಂದೆಲ್ಲ ಶ್ರಮ ಪಟ್ಟು ತುಂಬ ಚೆನ್ನಾಗಿ ಮಾಡ್ತಾಯಿದ್ರೆ, ಈಗ ನೌಕರೆಲ್ಲ ಈ ಕೃಷಿ ಏನಂತ ಲಾಭದಾಯಕಲ್ಲ ಅಂತಂದು ಕೃಷಿಯಿಂದ ಹಿಂದೆ ಸರಿತಾರೆ, ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ, ಅಂಥ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಇಲ್ಲ ಸರ್, ಅದು ಭಾಳ ತಪ್ಪು. ಯಾಕಂದರೆ ಈಗ ಎಲ್ಲ ಇವತ್ತಿನ ಯುವಕರು ಆಲ್ಮೋಸ್ಟ್ ಎಲ್ಲ ಎಜುಕೇಟೆಡ್ಸ್ ಇದ್ದಾರೆ. ಈಗ ನನಗೆ 51 ವಯಸ್ಸು, ಸೊ ನಾವು ಓದುವಾಗ ಹಾಸ್ಟೆಲಲ್ಲಿ ಅಲ್ಲಿ ಇಲ್ಲಿ ಇದ್ದು ಓದಿ ಗ್ರಾಜ್ಯುಯೇಷನ್ ಎಲ್ಲ ಮಾಡಿದ್ವಿ, ಅದೃಷ್ಟವಶಾತ್ ಒಂದು ನೌಕರಿ ಬಂತು ನಮಗೆ. ಈಗಿನ ಯೂತ್ಸು ನಮಗಿನ್ನೂ ಹೆಚ್ಚು ಓದ್ತಾ ಇದ್ದಾರೆ, ಎಲ್ಲ ಪೋಸ್ಟ್ ಗ್ರಾಜುಯೇಟ್ಸ್ ಇದ್ದಾರೆ, ಸ್ಪೆಷಲಿಸ್ಟ್ಗಳಿದ್ದಾರೆ. ಆದರೆ ಅವರಿಗೆ ರೈತರ ಕೆಲಸ ಮಾಡ್ತಕ್ಕಂಥ ಮನಸ್ಸಿಲ್ಲ. ಯಾಕೆಂದರೆ ಈಗಿನ ಯೂತ್ಸ್ ಹೆಂಗಿದ್ದಾರೆ ಅಂದರೆ ಒಂಥರ ರೆಡಿಮೇಡ್ ಫುಡ್ ಇದ್ದಂಗೆ, ಅವರು ಮುದ್ದೆ ಮಾಡಿಕೊಂಡು ಮುದ್ದೆ ಕಟ್ಟಿ ಮುದ್ದೆ ಊಟ ಮಾಡ್ತಕ್ಕಂಥ ವ್ಯವಧಾನ ಅವ್ರಿಗಿಲ್ಲ. ಅವ್ರಿಗೇನು ರೆಡಿಮೇಡ್ ಒಂದು ಇಡ್ಲಿ ತಿಂದ್ಬಿಟ್ಟು ಓಡೋಗ್ಬಿಡ್ಬೋದು.
1: ಫಾಸ್ಟ್ ಫುಡ್
0: ಇರ್ತದೆ ಸರ್, ಒಂದು 1/2 ಎಕರೆಯಲ್ಲಿ. ಅದರಲ್ಲಿ ನೀರು ಕೋಳಿ ಫಾರಮು, ನಾಟಿ ಕೋಳಿ ಅಥವಾ ಬೇರೆ ಮೊಟ್ಟೆ ಇಡ್ತಕ್ಕಂಥ ಕೋಳಿಗಳನ್ನು ಸಾಕುವಂಥ ಒಂದು ಪ್ಲಾನ್ ಇಟ್ಕೊಂಡಿದ್ದೆ.
1: ಪ್ಲಾನ್ ಇಟ್ಕೊಂಡಿದ್ರೆ ನಿಮ್ಮನ್ನು ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ ಸರ್. ನೌಕರಿ ಮಾಡ್ಕೊಂಡು ಇಷ್ಟೊಂದೆಲ್ಲ ಶ್ರಮ ಪಟ್ಟು ತುಂಬ ಚೆನ್ನಾಗಿ ಮಾಡ್ತಾಯಿದ್ರೆ, ಈಗ ನೌಕರೆಲ್ಲ ಈ ಕೃಷಿ ಏನಂತ ಲಾಭದಾಯಕಲ್ಲ ಅಂತಂದು ಕೃಷಿಯಿಂದ ಹಿಂದೆ ಸರಿತಾರೆ, ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ, ಅಂಥ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಇಲ್ಲ ಸರ್, ಅದು ಭಾಳ ತಪ್ಪು. ಯಾಕಂದರೆ ಈಗ ಎಲ್ಲ ಇವತ್ತಿನ ಯುವಕರು ಆಲ್ಮೋಸ್ಟ್ ಎಲ್ಲ ಎಜುಕೇಟೆಡ್ಸ್ ಇದ್ದಾರೆ. ಈಗ ನನಗೆ 51 ವಯಸ್ಸು, ಸೊ ನಾವು ಓದುವಾಗ ಹಾಸ್ಟೆಲಲ್ಲಿ ಅಲ್ಲಿ ಇಲ್ಲಿ ಇದ್ದು ಓದಿ ಗ್ರಾಜ್ಯುಯೇಷನ್ ಎಲ್ಲ ಮಾಡಿದ್ವಿ, ಅದೃಷ್ಟವಶಾತ್ ಒಂದು ನೌಕರಿ ಬಂತು ನಮಗೆ. ಈಗಿನ ಯೂತ್ಸು ನಮಗಿನ್ನು ಹೆಚ್ಚು ಓದ್ತಾ ಇದ್ದಾರೆ, ಎಲ್ಲ ಪೋಸ್ಟ್ ಗ್ರಾಜುಯೇಟ್ಸ್ ಇದ್ದಾರೆ, ಸ್ಪೆಷಲಿಸ್ಟ್ಗಳಿದ್ದಾರೆ. ಆದರೆ ಅವರಿಗೆ ರೈತರ ಕೆಲಸ ಮಾಡ್ತಕ್ಕಂಥ ಮನಸ್ಸಿಲ್ಲ. ಯಾಕೆಂದರೆ ಈಗಿನ ಯೂತ್ಸ್ ಹೆಂಗಿದ್ದಾರೆ ಅಂದರೆ ಒಂಥರ ರೆಡಿಮೇಡ್ ಫುಡ್ ಇದ್ದಂಗೆ, ಅವರು ಮುದ್ದೆ ಮಾಡಿಕೊಂಡು ಮುದ್ದೆ ಕಟ್ಟಿ ಮುದ್ದೆ ಊಟ ಮಾಡ್ತಕ್ಕಂಥ ವ್ಯವಧಾನ ಅವ್ರಿಗಿಲ್ಲ. ಅವ್ರಿಗೇನು ರೆಡಿಮೇಡ್ ಒಂದು ಇಡ್ಲಿ ತಿಂದ್ಬಿಟ್ಟು ಓಡೋಗ್ಬಿಡ್ಬೋದು.
1: ಫಾಸ್ಟ್ ಫುಡ್,
0: ಫಾಸ್ಟ್ ಫುಡ್ ಬೇಕು ಅವರಿಗೆ, ಜಂಕ್ ಫುಡ್ ಬೇಕು. ಯಾಕಂದ್ರೆ ಜಂಕ್ ಫುಡ್ಡು ಫಾಸ್ಟ್ ಫುಡ್ ಏನಾಗುತ್ತೆ, ಅವ್ರ ಲೈಫನ್ನು ಕಿಲ್ ಮಾಡುತ್ತೆ ಅಂತ ಅವರಿಗೆ ನ್ಯಾಚುರಲಾಗಿ ಗೊತ್ತಿಲ್ಲ. ಒಂದು 45 ವಯಸ್ಸಿಗೆ ಅವ್ರ ಲೈಫೇ ಮುಗಿದು ಬಿಡುತ್ತೆ. ಸೊ ಅವರು ಭಾಳ ನಮಗೆ ಅನ್ಸರ್ ಅಂದರೆ ಇಲ್ಲಿ ಭಾಳ ಮೇಜರ್ ಪ್ರಾಬ್ಲಮ್ ಆಗ್ತಿರೋದು ಆ ಮಕ್ಕಳು ಈ ಥರ ಬೇರೆ ಬೆಂಗಳೂರು ಇನ್ನೊಂದು ಮತ್ತೊಂದು ಸಿಟಿಗೆ ಹೋಗ್ತಾ ಇರೋ ಕಾರಣ ಏನಂದರೆ ಸ್ವಲ್ಪ ಮಳೆ ಅಭಾವ, ನೀರಿನ ಅಭಾವನೂ ಜಾಸ್ತಿ ಇದೆ. ಜಮೀನು ತುಂಬ ಇದೆ ಎಲ್ಲರಿಗೂ, ಆದರೆ ಜಮೀನಿಗೆ ಏನು ವ್ಯವಸಾಯ ಮಾಡಬೇಕು ಅದಕ್ಕೆ ನೀರಿನ ಅಭಾವ ಇದೆ. ಡ್ಯಾಮ್ಗಳಿಲ್ಲ, ನಮ್ಮ ಕಡೆ ಡ್ಯಾಮ್ ಇದ್ರು ಕೂಡ ಬೋರ್ಗಳು ಸೀಪೇಜ್ ಇಲ್ಲ. ಒಂದು 500-600 ಅಡಿವರೆಗೂ ಬೋರ್ ಕೊರ್ಸಿದ್ರು ಕೂಡ 1-2 ಇಂಚ್ ನೀರು ಬರುತ್ತೆ. ನನ್ನ ಪ್ರಕಾರ ಏನು 1-2 ಇಂಚನ್ನು ನೀರು ಬಳಸಿ 1-2 ಎಕರೆ ಜಮೀನು ಮಾಡ್ಬೋದು ಅಷ್ಟು ಬಿಟ್ಟರೆ, ಅದಕ್ಕಿನ್ನ ಹೆಚ್ಚು ಮಾಡಲಿಕ್ಕೆ ಖಂಡಿತ ಅದರಿಂದ ಆಗೋದಿಲ್ಲ ಸರ್. ನೀರಾವರಿ ಅನುಕೂಲಗಳಾದಾಗ ಈ ಬಹುಶಃ ಈ ಮಕ್ಕಳಿಗೇನು ನೀವು ಹೇಳ್ದಂಗೆ ಬೇರೆ ಬೇರೆ ಸಿಟಿಗೆ ಹಳ್ಳಿಗಳನ್ನು ಬಿಟ್ಟು ಹೋಗ್ತಿದ್ದಾರೆ, ಅವರಿಗೆ ಅದು ಅನುಕೂಲ ಆಗ್ತದೆ. ಇತ್ತೀಚೆಗೆ ಎಲ್ಲ ಯೂತ್ಸು ಈಗ ನೀವು ನೋಡ್ದಂಗೆ ಮೀಡಿಯಾಗಳಲ್ಲಿ ನಾವು ನೋಡ್ತಿರಂಗೆ ಎಲ್ಲ ಇಂಜಿನಿಯರು ಡಾಕ್ಟರ್ಗಳು ಎಲ್ಲ ಫಾರ್ಮ್ ಹೌಸ್ಗಳು ಮಾಡ್ಕೊಂಡು ಮತ್ತೆ ವಾಪಸ್ ಬರ್ತಾ ಇದೆ. ನನ್ನ ಪ್ರಕಾರ ಇನ್ನೊಂದು 1-2 ತಲೆಮಾರು ಕಳೆಯೋದ್ರೊಳಗೆ ಯಥಾ ಪ್ರಕಾರ ನಮಗೇನು ಪೂರ್ವಿಕರು ಮಾಡ್ತಿದ್ರು ಹಂಗೆ ನಮ್ಮ ಹಳ್ಳಿಗಳನ್ನು ನಮ್ಮ ಯುವಕರು ಸೇರ್ಕೊಳ್ತಾರೆ. ಇಲ್ಲಿ ಏನಂದರೆ ಸರ್, ಒಂದು ಅವ್ರಿಗೂ ಡೆಡಿಕೇಶನ್ ಇಲ್ಲ, ಅವರಿಗೆ ಪ್ರಾಪರ್ ಒಂದು ತರಬೇತಿ ಇರಲ್ಲ, ಅವರಿಗೆ ಪ್ರಾಪರಾಗಿ ಒಂದು ಹಸು ಸಾಕೋದ್ರ ಬಗ್ಗೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ತರಬೇತಿಗಳನ್ನು ಯೂತ್ಸನ್ನು ಕರೆದು ಒಂದು 20-25 ವರ್ಷ ಒಳಗಿರೋನ್ನ ಕರೆದು ಟ್ರೈನಪ್ ಮಾಡಿದರೆ, ಮತ್ತು ಅವರಿಗೆ ಏನಾದರೂ ಸರ್ಕಾರದಿಂದ ಒಂದಿಷ್ಟು ಫೆಸಿಲಿಟೀಸ್ ಕೊಟ್ಟರೆ ಅವರು ಅದನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೇನೋ ಗೊತ್ತಿಲ್ಲ. ಈಗ ನಮಗೆ ಗೊತ್ತಿದ್ದಂಗೆ ಅಂಥ ಯೂತ್ಸು ಏನೋ ಒಂದು PUC ಬಿ ಎನೋ ಎಮ್ ಎನೋ ಓದಿರೋರು ಬೆಂಗಳೂರುಗಳಲ್ಲಿ ಒಂದು 15-20 ಸಾವಿರ ಸಂಬಳಕ್ಕೆ ಹೋಗ್ತಾ ಇದ್ದಾರೆ. ಅದರಿಂದ ಅವರು ಜೀವನ ನಿರ್ವಹಣೆ ಅಲ್ಲಿ ಮಾಡಲಿಕ್ಕೆ ಕಷ್ಟ. ಇನ್ನು ಅವರನ್ನು ಅವಲಂಬಿತ ವಯಸ್ಸಾದ ತಂದೆ ತಾಯಿಗಳಿಗೆ ಅವ್ರು ಹಣ ಕಳಿಸ್ತಾರೆ ಅಂತಕ್ಕಂಥದ್ದು ಅದು ದೂರದ ಮಾತು. ಸೊ ಹಾಗಾಗಿ ಆ ಥರ ಯೂತ್ಸು ಅವ್ರಿರ್ತಕ್ಕಂಥ 1-2 ಎಕರೆ 3 ಎಕರೆ 4 ಎಕರೆ ಜಮೀನನ್ನು ಸದ್ಬಳಕೆ ಮಾಡ್ಕೊಂಡು ಸಾಧಾರಣ ಒಂದು 10-20 ಕುರಿಮರಿಗಳನ್ನು ಮೇಯಿಸಿದ್ರು ಕೂಡ ಒಬ್ಬ ಯೂತ್ ಅವನ ಮನಸ್ಸು ಮಾಡಿದ್ರೆ ಬೆಟ್ಟನೆ ಹೊತ್ಕೊಂಡ್ಬರ್ತಕ್ಕಂಥ ಶಕ್ತಿ ಇರುತ್ತೆ. 1.5 ಹುಲ್ಲನ್ನು ಅಥವಾ ಒಂದು ಸೊಪ್ಪುಗಳನ್ನು ತಂದು ಹಾಕೋದ್ರಿಂದ ಸಾಧಾರಣ ಒಂದು 20 ಮರಿ ಒಟ್ಟಿಗೆ ಅವನು ಸಾಕಿದರೆ ಒಂದು ತಿಂಗಳಿಗೆ ನನ್ನ ಪ್ರಕಾರ ಒಂದು 15,000 ಅವನಿಗೆ ಸಂಪಾದನೆ ಆಗೇ ಆಗ್ತದೆ ಸರ್. ಒಬ್ಬ ಬೆಂಗಳೂರಲ್ಲಿ ಸಂಪಾದನೆ ಮಾಡೋದು 15,000, ಇಲ್ಲಿ ಸಂಪಾದನೆ ಮಾಡೋದು ಅಲ್ಲಿ ಅನಾಥನಾಗಿ ಬೆಂಗಳೂರಲ್ಲಿ ಯಾರೂ ಗೊತ್ತಿಲ್ಲದಿರೋ ಅಪರಿಚಿತ ಜಾಗದಲ್ಲಿ 15,000 ತಗೊಳ್ಳೋದಕ್ಕಿಂತ ತಂದೆ ತಾಯಿ ಒಡನಾಡಿಗಳು ಸಂಬಂಧಿಕರು ನಮ್ಮವರು ಅನ್ನೋ ಭಾವನೆ ಇರತಕ್ಕಂಥ ಜನಗಳ ಮಧ್ಯೆ ಅದೇ 15,000 ತಗೊಂಡಾಗ ಬಹುಶಃ ಸುಖವಾಗಿರ್ಬೋದು ಅನ್ನೋದೊಂದು ನನ್ನ ಭಾವನೆ ಸರ್.
1: ಈಗ 10 ವರ್ಷದಿಂದ ಈ ಕೃಷಿ ಬದುಕಿಗೆ ಬಂದು ಒಳ್ಳೆ ಒಂದು ಉಪಕಸಬುಗಳನ್ನು ಅಳವಡಿಸಿಕೊಂಡು ಒಳ್ಳೆ ಬದುಕನ್ನು ಕಟ್ಕೊಂಡಿದ್ದಾರೆ, ಈ ಒಂದು ಕೃಷಿ ಬದುಕು ನಿಮಗೆ ಸಂತೋಷ ನೆಮ್ಮದಿ ತಂದುಕೊಟ್ಟಿದೆ?
0: ಖಂಡಿತ ಇದೆ ಸರ್, ಇದು ಭಾಳ ತಪ್ಪು, ಸ್ವಲ್ಪ ಶ್ರಮ ಇದೆ. ಕೃಷಿ ಬದುಕು ಸರ್ಕಾರಿ ನೌಕರಿ ಅಷ್ಟು ಸುಲಭ ಇಲ್ಲ, ಆದ್ರೆ ಸರ್ಕಾರಿ ನೌಕರಿ ಏನು ಸುಲಭ ಇಲ್ಲ. ಬಹಳ ಜನ ಕೃಷಿಕರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ, ಇವ್ರಿಗೆ ಏನಪ್ಪ ಸಂಬಳ ಬರ್ತದೆ, ಇವರು ಪ್ಯಾಂಟ್ ಶರ್ಟ್ ಹಾಕೊಂಡು ಇನ್ ಶರ್ಟ್ ಮಾಡ್ಕೊಂಡು ಓಡಾಡ್ತಾರೆ.

0: ಭಾವನೆಯಲ್ಲಿ ಮಾತುಗಳನ್ನು ಆಡ್ತಾರೆ. ಅದು ಸರ್ಕಾರಿ ನಿಯಮಾವಳಿಗಳ ಅನುಗುಣವಾಗಿ ನಾವು ನೌಕರಿ ಮಾಡಬೇಕಾಗಿರುತ್ತೆ. ಅಲ್ಲಿ ಯಾವುದೇ ಥರ ಈ ಒಬ್ಬ ಕೃಷಿಕ ಸ್ವತಂತ್ರ, ಒಬ್ಬ ಸರ್ಕಾರಿ ನೌಕರ ಸ್ವತಂತ್ರ ಅಲ್ಲ. ಯಾಕೆ ನಮಗೆ ನಮ್ಮ ಮೇಲೆ ಪ್ರಾಧಿಕಾರ ಇರ್ತದೆ, ಅದ್ರ ಮೇಲೆ ಸರ್ಕಾರ ಇರ್ತದೆ, ಅವ್ರಿಗೆಲ್ಲರಿಗೂ ಸಾಮಾಜಿಕವಾಗಿ ಸಾರ್ವಜನಿಕರು ಇರ್ತಾರೆ, ಮೀಡಿಯಾಗಳು ಇರ್ತದೆ. ಇದನ್ನೆಲ್ಲ ಗಮನ ಇಟ್ಕೊಂಡೆ ನಾವು ನೌಕರಿ ಮಾಡಬೇಕಾಗ್ತದೆ. ಹಿಂದಿನ ಥರ ಯಾವುದು ಈಸಿಯಾಗಿ ನಡೆಯೋದಿಲ್ಲ. ಒಂದೇ ಒಂದು ಅದೃಷ್ಟ ಏನಪ್ಪ ಅಂದ್ರೆ ರೈತರು ಯಾವಾಗಲೂ ಸ್ವತಂತ್ರರು. ಅವರು ಅದೊಂದು ಸ್ವಲ್ಪ ಅಲ್ಲಿ ಶ್ರಮ ಇರುತ್ತೆ ಅನ್ನೋದೊಂದು ಬಿಟ್ಟರೆ ಅವ್ರಿಗಿನ್ನು ಯಾವುದೇ ರಿಸ್ಟ್ರಿಕ್ಷನ್ಸು ಕಂಡೀಷನ್ಸ್, ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೋ ಆ ಬೆಳೆ ಬೆಳಿಬೋದು. ಎಷ್ಟೊತ್ತಿಗೆ ಬೇಕಾದ್ರು ರಾತ್ರಿ 11 ಗಂಟೆವರೆಗೂ ಕೆಲಸ ಮಾಡ್ಬೋದು, ಬೆಳಿಗ್ಗೆ 11 ಗಂಟೆಗೆ ಕೆಲಸ ಮಾಡಿದ್ರು ಕೇಳೋರಿಲ್ಲ. ಅದೊಂದು ತತ್ವ ಸಿದ್ಧಾಂತ ಅಳವಡಿಸ್ಕೊಂಡಾಗ ಇದೆ. ನಮ್ಗೆ ಹಂಗಿಲ್ಲ, ಈಗ 10-5 ಅಂದರೆ ನಾವು ಇರಲೇಬೇಕಾಗ್ತದೆ. 1/2 ಗಂಟೆ ಹೊರಗಡೆ ಹೋದರೆ ಒಂದು ರೀಸನ್ ಹೇಳೋಗ್ಬೇಕು ಮೇಲಿನವ್ರಿಗೆ ಎಲ್ಲಿ ಹೋಗಿದ್ವಿ ಅಂತ. ಸೊ ಅದರಿಂದ ನನ್ನ ಪ್ರಕಾರ ರೈತರು ಭಾಳ ಆರಾಮಾಗಿ ಸ್ವತಂತ್ರವಾಗಿರ್ತಾರೆ ಸರ್. ಅದು ಕಷ್ಟ ಐತೆ, ಕಷ್ಟ ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಬೆಳಿಗ್ಗೆ ನಾನು 4:00 ಎದ್ದಾಗ ಪ್ರತಿದಿನ ಎದ್ದಳ್ಬೋದು, 2 ದಿನ ಎದ್ದಳ್ಬೋದು, ಪ್ರತಿದಿನ 4:00 ಎದ್ದಾಳುವಾಗ ಅದ್ರ ಕಷ್ಟ ಅವ್ರಿಗೆ ಗೊತ್ತು. ಆ ಸಗಣಿ ತೆಗಿಬೇಕು, ಹೊಸ ತೊಳಿಬೇಕು, ಹಾಲು ಕರಿಬೇಕು, ಅದನ್ನು 6 ಗಂಟೆ ಒಳಗೆ ಡೈರಿಗೆ ತಲುಪಿಸ. ಯಾಕಂದ್ರೆ ಅವ್ರಿಗೊಂದು ಟೈಮಿಂಗ್ಸ್ ಕೊಟ್ಟಿರ್ತಾರೆ, 10 ನಿಮಿಷ ಲೇಟ್ ಆಗೋದ್ರೆ ಅದ್ರ ವ್ಯಾನು ಹೋಗಿಬಿಡುತ್ತೆ, ಮತ್ತೆ 15 ಲೀಟರ್ ಹಾಲನ್ನು ನಾವು ಬಳಸ್ಕೊಳ್ಳೋಕ್ಕೆ ಏನು ಪ್ರಯೋಜನ ಇರಲ್ಲ. ಸೊ ಈ ನಿಟ್ಟಲ್ಲಿ ಅಲ್ಲೂ ಕೂಡ ಒಂದು ಸಿಸ್ಟಮ್ ಇರುತ್ತೆ. ಸ್ವಲ್ಪ ಶ್ರಮ ವಹಿಸಿದ್ರೆ ಬಹುಶಃ ನನ್ನ ಪ್ರಕಾರ ರೈತರದ್ದು ಸ್ವಲ್ಪ ಸುಲಭ ಇರುತ್ತೆ ಕೆಲಸ.
1: ನೆಮ್ಮದಿ ಇದೆ,
0: ನೆಮ್ಮದಿ ಆಗಿರ್ಬೋದು ಸರ್. ಗಂಡ ಹೆಂಡತಿ 2 ಮಕ್ಕಳು, ಒಂದು ನನ್ನ ಲೆಕ್ಕಾಚಾರ ಪ್ರಕಾರ ಒಂದು 3 ಎಕರೆ ಜಮೀನು ಇದ್ರೆ ಆನಂದವಾಗಿ ಅವರು ಲೈಫ್ ನಡೆಸಬಹುದು ಸರ್, ನನಗನ್ಸ.
1: ಸರ್, ಈಗ ಈ ಕಾರ್ಯಕ್ರಮ ಕೇಳಂತ ರೈತ ಬಾಂಧವರು ನಿಮ್ಮ ಸಂಪರ್ಕ ಮಾಡಬೇಕಂದ್ರೆ ಯಾವ ರೀತಿ ಮಾಡಬಹುದು
0: ಸರ್? ಈಗ ನಾವು ಮತ್ತೆ ಶನಿ, ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಅಥವಾ 4th Saturday Sunday ನಾನು ನಮ್ಮ ಸ್ವಗ್ರಾಮದಲ್ಲೇ ಲಭ್ಯ ಇರ್ತೀನಿ ಸರ್. ಅದಾಗ್ಯೂ ಅವರಿಗೆ ರೈತ ಬಾಂಧವರಿಗೆ ಆ ಸಮಯಕ್ಕೆ ಬರ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನಂದೊಂದು ಮೊಬೈಲ್ ನಂಬರ್ ಇದು ಹೇಳ್ತೀನಿ ಸರ್. ಆ ಮೊಬೈಲ್ ನಂಬರ್ಗೆ ಅವ್ರು ಯಾವ ಸಮಯದಲ್ಲಾದರೂ 10 ಗಂಟೆಯಿಂದ 5 ನಂತರದ ಅವಧಿಯಲ್ಲಿ, ನನ್ನ ಕಚೇರಿ ಸಮಯದ ನಂತರ ಅವಧಿಯಲ್ಲಿ ಅವ್ರು ಕರೆ ಮಾಡಿದ್ರೆ ಖಂಡಿತ ಅವ್ರ ಜೊತೆಗೆ ನಾನು ಸ್ಪಂದಿಸಿ ಅಲ್ಲಿ ಆಗ್ತಕ್ಕಂಥ ಒಳ್ಳೇದು ಏನಿದೆ
1: ಮಾಹಿತಿಯನ್ನು ಹಂಚ್ಕೊಂತೀರಾ?
0: ಎಲ್ಲ ಸರ್, ಎಲ್ಲ ವಿಚಾರಗಳನ್ನು ಅವ್ರ ಜೊತೆಗೆ ನಾನು ಶೇರ್ ಮಾಡ್ತೀನಿ
1: ಸರ್. ಮೊಬೈಲ್ ನಂಬರ್ ಹೇಳಿ ಸರ್.
0: 8105153846.
1: ರೈತ ಬಾಂಧವರೇ, ಗೌಡನಹಳ್ಳಿಯ ಕರಿಯಣ್ಣ ಸರ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ. 8105153846. ಬಹಳ ಸಂತೋಷ ಸರ್. ಇಲ್ಲಿವರೆಗೂ ತಮ್ಮ ಉಪಕಸಬಿನ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ ಸರ್. ನಮಸ್ಕಾರ.
2: ರೈತ ಬಾಂಧವರೇ, ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹಸು, ಕುರಿ, ಮೇಕೆ ಹಾಗೂ ಎರೆಹುಳು ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಗೌಡನಹಳ್ಳಿಯ ಕೃಷಿಕ ಕರಿಯಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಒಂದು ಜನಪದ ಗೀತೆ.

0: ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ರಮ ಒಳನುಸುಳುವಿಕೆ ತಡೆಗಟ್ಟಲು ಕೇಂದ್ರ ಸರ್ಕಾರ ಬದ್ಧ, ಗೃಹ ಸಚಿವ ಅಮಿತ್ ಶಾ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ್ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ. ಸಿಂಗಾಪುರ ಅಧ್ಯಕ್ಷರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ 4 ವಿಭಾಗಗಳಲ್ಲಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ಆಟಗಾರರು. ವಾರ್ತೆಗಳ ವಿವರ. ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಲೋಕಭವನ ಸಂಪುಟ ಸಹೋದ್ಯೋಗಿಗಳೊಂದಿಗೆ ತೆರಳಿದ ಅವರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿದ ಪ್ರಭುಶಂಕರ್ ಶಿಷ್ಟಾಚಾರದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ರಾಜ್ಯಪಾಲರನ್ನು ಮತ್ತೊಮ್ಮೆ ಭೇಟಿಯಾಗಲಿದ್ದಾರೆ. ವರಿಷ್ಠರ ಸೂಚನೆಯಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎರಡು ಬಾರಿ ಮುಖ್ಯಮಂತ್ರಿ, ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗಲು ಅವಕಾಶ ನೀಡಿದ ಕಾಂಗ್ರೆಸ್ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಹೀಗಾಗಿ ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದ ಜನತೆ 5 ವರ್ಷಗಳ ಕಾಲ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು 2 ವರ್ಷ ಅವಧಿ ಇದ್ದು ಇಲ್ಲಿಯವರೆಗೆ ಕರ್ನಾಟಕ ಹಾಗೂ ಕ್ಷೇತ್ರದ ಜನತೆ ಪರವಾಗಿ ಸೇವೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು 17 ಬಾರಿ ಆಯವ್ಯಯ ಮಂಡಿಸಿದ ಕೀರ್ತಿಯು ಅವರಿಗೆ ಸಲ್ಲುತ್ತದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳ ರಾಜ್ಯಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿಗೆ ಆಗಮಿಸಲಿರುವ ಅವರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಷನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ದಾವಣಗೆರೆಯಲ್ಲಿ ಬಿಟಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ 30ರಂದು ಅವರು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಇದೇ 31ರಂದು ಉಪರಾಷ್ಟಪತಿಗಳು ಕರ್ನಾಟಕದ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದು ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಸಂಜೆ ಅವರು ಕೇರಳಕ್ಕೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವ

0: ಮಹೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ದೇಶದಲ್ಲಿರುವ ಪ್ರತಿಯೊಬ್ಬ ಅಕ್ರಮ ನುಸುಳುಕೋರರನ್ನು ಗುರುತಿಸಿ ಹೊರಹಾಕಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗುಜರಾತ್ನ ಗಾಂಧಿನಗರ ಜಿಲ್ಲೆಯ ಸೋನಿಪುರ ಗ್ರಾಮದಲ್ಲಿ ಇಂದು ಆಯೋಜಿಸಲಾಗಿದ್ದ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶ ಗಡಿಯಿಂದ ಆಗುತ್ತಿದ್ದ ನುಸುಳುವಿಕೆ ಈಗಾಗಲೇ ಇಳಿಮುಖವಾಗಲು ಪ್ರಾರಂಭಿಸಿದೆ ಎಂದು ತಿಳಿಸಿದರು. ಇದಕ್ಕೂ ಮುನ್ನ ಸಚಿವರು ಗಾಂಧಿನಗರ ಜಿಲ್ಲೆಯಲ್ಲಿ 340 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. 2029 ಮಾರ್ಚ್ ವೇಳೆಗೆ ಎಲ್ಲರೂ ವಸತಿ ಕಲ್ಪಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಡಿಯಲ್ಲಿ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿಗಳ ಬೃಹತ್ ಅನುದಾನವನ್ನು ಬಿಡುಗಡೆ ಮಾಡಿದೆ. ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ, ಅಸ್ಸಾಂ, ಛತ್ತೀಸ್ಗಢ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಕೇರಳ, ಪಂಜಾಬ್, ರಾಜಸ್ಥಾನ, ತಮಿಳುನಾಡು ಮತ್ತು ಉತ್ತರ ಪ್ರದೇಶ ರಾಜ್ಯಗಳಿಗಾಗಿ ಈ ಅನುದಾನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅನುಮೋದನೆ ನೀಡಿದರು. ಯೋಜನೆಯಡಿ ನಿಗದಿಪಡಿಸಲಾಗಿರುವ 4.95 ಕೋಟಿ ಮನೆಗಳ ಒಟ್ಟು ಗುರಿಯಲ್ಲಿ ಈಗಾಗಲೇ 3.91 ಕೋಟಿ ಮನೆಗಳಿಗೆ ಮಂಜೂರಾತಿ ಸಿಕ್ಕಿದ್ದು 3.05 ಕೋಟಿಗೂ ಹೆಚ್ಚು ಮನೆಗಳ ನಿರ್ಮಾಣ ಪೂರ್ಣಗೊಂಡಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಈ ಮನೆಗಳೊಂದಿಗೆ ರಸ್ತೆ, ವಿದ್ಯುತ್, ಕುಡಿಯುವ ನೀರು ಹಾಗೂ ಶೌಚಾಲಯಗಳಂತಹ ಮೂಲಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದ ಅವರು, ಮಂಜೂರಾದ ಮನೆಗಳಲ್ಲಿ ಶೇಕಡ 75% ಮಹಿಳೆಯರ ಹೆಸರಿನಲ್ಲಿ ಅಥವಾ ಜಂಟಿ ಮಾಲೀಕತ್ವದಲ್ಲಿ, ಇದು ಮಹಿಳಾ ಸಬಲೀಕರಣಕ್ಕೆ ಸಾಕ್ಷಿಯಾಗಿದೆ ಎಂದರು. ಬಾಕಿ ಇರುವ ಮನೆಗಳ ಅನುಮೋದನೆಯನ್ನು ಜೂನ್ 30 ಒಳಗಾಗಿ ಪೂರ್ಣಗೊಳಿಸುವಂತೆ ರಾಜ್ಯಗಳಿಗೆ ಸೂಚಿಸಿದ ಸಚಿವರು, ಜೂನ್ 5 ವಿಶ್ವ ಪರಿಸರ ದಿನದಂದು ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಪ್ರತಿಯೊಬ್ಬ ಫಲಾನುಭವಿಯು ಕನಿಷ್ಠ 1 ಸಸಿ ನೆಡುವಂತೆ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಇಂದು ಸರ್ಪ್ರೈಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡೌಲಿಟಸ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಸಭೆಯ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಹಾಗೂ ಮೆಡಿಟೇರಿಯನ್ ಪ್ರದೇಶದಲ್ಲಿ ಭಾರತದ ಹಿತಾಸಕ್ತಿಗಳ ಕುರಿತು ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಸರ್ಪ್ರೈಸ್ ಲಿಮೋಸೋಲ್ನಲ್ಲಿ ಇಂದು ನಡೆದ ಐರೋಪ್ಯ ಒಕ್ಕೂಟ ವಿದೇಶಾಂಗ ಸಚಿವರ ಅನೌಪಚಾರಿಕ ಜಿಮ್ನಿಚ್ ಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಭಾಗವಹಿಸಿದ್ದು, ಈ ಉನ್ನತ ಮಟ್ಟದ ಸಭೆಯಲ್ಲಿ ಜಾಗತಿಕವಾಗಿ ಉದಯೋನ್ಮುಖ ಬಹುಮುಖಿ ವ್ಯವಸ್ಥೆಯಲ್ಲಿನ ಹಿತಾಸಕ್ತಿಗಳು, ಪ್ರಾಯೋಗಿಕ ಸಹಯೋಗಗಳು ಮತ್ತು ಪರಸ್ಪರ ಅಭಿವೃದ್ದಿಯ ಅವಕಾಶಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು. ಸಭೆಯ ಹಿನ್ನೆಲೆಯಲ್ಲಿ ವಿದೇಶಾಂಗ ಸಚಿವರು ಸ್ಪೇನ್, ಉಕ್ರೇನ್, ಸೌದಿ ಅರೇಬಿಯಾ ಸೇರಿದಂತೆ ಹಲವು ದೇಶಗಳ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಭಾರತದ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮತ್ತು ಸಿಂಗಾಪುರ ರಕ್ಷಣಾ ಕಾರ್ಯದರ್ಶಿ ಜೋಸೆಫ್ ಲಿಯಾಂಗ್ ಅವರ ಜಂಟಿ ಅಧ್ಯಕ್ಷತೆಯಲ್ಲಿ ಸಿಂಗಾಪುರದಲ್ಲಿಂದು 16ನೇ ರಕ್ಷಣಾ ನೀತಿ ಸಂವಾದ ನಡೆಯಿತು. ಭಾರತ ದಕ್ಷಿಣ ಕೊರಿಯಾ ದೇಶಗಳ ನಡುವಿನ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದವನ್ನು ಮೇಲ್ದರ್ಜೆಗೇರಿಸುವ ಭಾಗವಾಗಿ ಡಿಜಿಟಲ್ ವ್ಯಾಪಾರ ಪೂರೈಕೆ ಸರಪಳಿ ಹಾಗೂ ಕೈಗಾರಿಕಾ ಸಹಭಾಗಿತ್ವದ ಕುರಿತು ಚರ್ಚಿಸಲು ಪ್ರತ್ಯೇಕ ಉಪಗುಂಪುಗಳನ್ನು ರಚಿಸಲು ನಿರ್ಧರಿಸಲಾಗಿದೆ. ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮತ್ತು ಕೊರಿಯಾದ ವಾಣಿಜ್ಯ ಸಚಿವ ಯೋಯೋ ಹನ್ಕು ಅವರು 20 ಏಪ್ರಿಲ್ ಸಹಿ ಮಾಡಿದ ಜಂಟಿ ಪ್ರಕಟಣೆಗೆ ಅನುಗುಣವಾಗಿ ನವದೆಹಲಿಯಲ್ಲಿ ಈ ಮಾತುಕತೆಗಳು ಜರುಗಲಿವೆ. ಸಂವಾದ, ಚರ್ಚೆ, ಒಮ್ಮತ ಮತ್ತು ಭಿನ್ನಾಭಿಪ್ರಾಯಗಳಿಂದ ಪ್ರಜಾಪ್ರಭುತ್ವವು ಸದೃಢವಾಗಿ ಬೆಳೆಯುತ್ತದೆ ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ದೆಹಲಿ ವಿಧಾನಸಭೆಯಲ್ಲಿ 1924 1930 ಕೇಂದ್ರ ಶಾಸನ ಸಭೆಯ 407 ಕಲಾಪಗಳ ನಡಾವಳಿಕೆಗಳನ್ನೊಳಗೊಂಡ 89 ಸಂಪುಟಗಳ ಬೃಹತ್ ಸಂಕಲನವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು,

ಈ ಸಂಗ್ರಹವು ಮುಂದಿನ ಪೀಳಿಗೆಗೆ ಅಮೂಲ್ಯ ಮಾರ್ಗದರ್ಶಿಯಾಗಲಿದೆ ಎಂದರು. ದೇಶದ ಕಠಿಣವಾಗಿ ಶ್ರಮಿಸುವ ರೈತರ ನಿರಂತರ ಶ್ರಮದಾನದಿಂದಾಗಿ ಭಾರತದಲ್ಲಿಂದು ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳ ದಾಸ್ತಾನು ಲಭ್ಯವಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಈ ವರ್ಷ ದೇಶದ ಆಹಾರ ಧಾನ್ಯ ಉತ್ಪಾದನೆ ಕಳೆದ ವರ್ಷಕ್ಕಿಂತ ಶೇಕಡ 5.3% ಹೆಚ್ಚಳವಾಗಿದ್ದು 376 ದಶಲಕ್ಷ ಟನ್ ದಾಟುವ ಅಂದಾಜಿದೆ ಎಂದರು. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಇಂದು ಭಾರತದ ಆಟಗಾರರು 4 ವಿಭಾಗಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಪುರುಷರ ಸಿಂಗಲ್ಸ್ನಲ್ಲಿ ಲಕ್ಷ್ಯ ಸೇನ್, ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಹಾಗೂ ಮಿಶ್ರ ಡಬಲ್ಸ್ನ ಧ್ರುವ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ರಮ ಒಳನುಸುಳುವಿಕೆ ತಡೆಗಟ್ಟಲು ಕೇಂದ್ರ ಸರ್ಕಾರ ಬದ್ದ, ಗೃಹ ಸಚಿವ ಅಮಿತ್ ಶಾ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ್ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ. ಸಿಂಗಾಪುರ ಅಧ್ಯಕ್ಷರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ 4 ವಿಭಾಗಗಳಲ್ಲಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ಆಟಗಾರರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಸಮಯ ಸರಿಯಾಗಿ 7:45:17 ಇದೀಗ ಹಿಂದಿ ಚಿತ್ರಗೀತೆಗಳು
1: ಕಾಂಪ್ರಮೈಸ್ ಬೇಡ ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-4233
0: ಆರಂಭದಲ್ಲಿ ಕೇಳಿ ದಿಲ್ವಾಲೆ ಚಿತ್ರದ ಈ ಗೀತೆಯನ್ನ ಹಾಡಿದ್ದಾರೆ ಕುಮಾರ್ ಸನು ಹಾಗೂ ಅಲ್ಕಾ ಯಾಜ್ಞಿಕ್ ಹಾಗೂ ದೇವ್ಗನ್ ಸಾಹಿತ್ಯ ಸಮೀರ್ ಅವರದು ಸಂಗೀತ ನದೀಮ್ ಶರ್ವಾನ್ ಅವರದು

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇದೀಗ ಕೇಳಿ, ಕುಚ್ ಕುಚ್ ಹೋತಾ ಹೈ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಸಮಯ ಸರಿಯಾಗಿ 8:12. ಇದೀಗ ನಮ್ಮ ನಿಲಯದಿಂದ ಜನರಂಜನಿ ವಾಟ್ಸಾಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಸಂದೇಶವನ್ನು ಕಳಿಸಬಹುದು. ಸಂದೇಶವನ್ನು ಕಳಿಸಲಿಕ್ಕೆ ಬಳಸಬೇಕಾದಂಥ ನಿಲಯದ ವಾಟ್ಸಪ್ ಸಂಖ್ಯೆ ಹೇಗಿದೆ? 9448640203. ಈ ಸಂಖ್ಯೆಗೆ ನಿಮ್ಮಿಷ್ಟದ ಗೀತೆಯನ್ನು ಕೋರಿ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ ಮತ್ತೆ ಕೆತ್ತಡ

ಜನರಂಜನಿ ವಾಟ್ಸಾಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೀವು ಕೇಳ್ತಾ ಇದ್ರಿ. ಐತಿಹಾಸಿಕ ಕೋಟೆನಾಡು ಚಿತ್ರದುರ್ಗದ ಆಕಾಶವಾಣಿ ಚಿತ್ರದುರ್ಗ FM. ಈ ಕಾರ್ಯಕ್ರಮವನ್ನು ತಾವು ಕೂಡ ತಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ಕೂಡ ಕೇಳ್ಬೋದು. ಕೇಳಲಿಕ್ಕೆ ಬಳಸಬೇಕಾದ್ರೆ ನ್ಯೂಸ್ ಆನ್ ಏರ್ ಆ್ಯಪ್ನ ಮೂಲಕ ಕೂಡ ಕಾರ್ಯಕ್ರಮವನ್ನು ಕೇಳ್ಬೋದು. ಸಂದೇಶವನ್ನು ಕಳಿಸಲಿಕ್ಕೆ ಬಳಸಬೇಕಾದಂಥ ನಿಲಯದ ವಾಟ್ಸಪ್ ಸಂಖ್ಯೆ ಮೊತ್ತೊಮ್ಮೆ ಹೇಳ್ತೇನೆ, 9448640273. ಈ ಸಂಖ್ಯೆಗೆ ನಿಮಿಷದ ಗೀತೆಯನ್ನು ಕೋರಿ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ, ಈಗಾಗಲೇ ಸಂದೇಶವನ್ನು ಕಳಿಸಿದ್ದಾರೆ ಚಿತ್ರದುರ್ಗದಿಂದ ಹನ್ವಿಕಾ, ಹಿಮಾಂಶಿ, ಎನ್ ಬೆಳಗೆರೆ ಪುಟಾಣಿಗಳಿಗಾಗಿ ಚಿತ್ರದುರ್ಗದಿಂದ ಸೂರ್ಯವಂಶ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಕೋರಿಕೆಯ ಈ ಗೀತೆ ಇದೀಗ ಕೇಳಿ, ಸೂರ್ಯವಂಶ ಚಿತ್ರದ ಈ ಗೀತೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಜನರಂಜನೆ ವಾಟ್ಸಾಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಸುಪ್ರೀತಾ ಶ್ರೀನಿವಾಸ್ ಅವರು ಚಾಮರಾಜನಗರ ಮಲೆಮಹದೇಶ್ವರ ಬೆಟ್ಟದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರಿಗಾಗಿ ಹೃದಯ ಹಾಡಿತು ಚಿತ್ರದ ಗಿರಿನವಿಲು ಎಲ್ಲೋ ಅನ್ನುವಂಥ ಹಾಡನ್ನು ಇದೀಗ ಕೇಳಿ.

1990ರಲ್ಲಿ ತೆರೆಕಂಡಂಥ ಚಿತ್ರ ಹೃದಯ ಹಾಡಿತು. ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಉಪೇಂದ್ರ ಕುಮಾರ್ ಅವರದು.

0: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
1: ನೀವು ಕೇಳ್ತಾ ಇದ್ರಿ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂನಲ್ಲಿ ಜನರಂಜನಿ ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಗೀತೆಯನ್ನು ಸಂದೇಶವನ್ನು ಈಗಾಗಲೇ ಕಳಿಸಿದ್ದಾರೆ. ಸಂದೇಶವನ್ನು ಹಿರಿಯೂರು ತಾಲೂಕು ಮಾರಿಕಣವಿಯಿಂದ ಗಗನ್ ರಾಜ್ಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರ ಕೋರಿಕೆ ಈ ಗೀತೆ ಗುರಿ ಚಿತ್ರದ್ದು, ಇದೀಗ ಕೇಳಿ. ಸಾವಿರದ ತೆರೆ ಕಂಡಂಥ ಚಿತ್ರ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು, ಸಂಗೀತ ರಾಜನ್ ನಾಗೇಂದ್ರ ಅವರದು.

ಜನರಂಜನೆ ವಾಟ್ಸಾಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ಚಿತ್ರದುರ್ಗ FM ನಿಂದ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನಿಂದ ಸುರೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ತುತ್ತಮುತ್ತ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿಕೊಂಡಿದ್ದಾರೆ. ಅವರ ಮೆಚ್ಚಿನ ಈ ಗೀತೆ ತುಸು ಮೆಲ್ಲ ಬೀಸುಗಾಳಿ ಎನ್ನುವಂಥ ಹಾಡನ್ನು ಕೋರಿದ್ದಾರೆ. ಅವರ ಕೋರಿಕೆ ಈ ಗೀತೆ ಇದೀಗ ಕೇಳಿ. ಹಾಡಿದ್ದಾರೆ ಚಿತ್ರ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. 2003 ತೆರೆ ಕಂಡಂಥ ಚಿತ್ರ ತುತ್ತ ಮುತ್ತ.

ಜನರಂಜನಿ ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪರೋಪಕಾರಿ ಚಿತ್ರದ ಗೀತೆಯನ್ನು ಕೋರಿ ಕಣ್ಣು ರೆಪ್ಪೆ ಒಂದನೊಂದು ಮರೆಯಬೇಡ ಎನ್ನುವಂಥ ಹಾಡನ್ನು ಕೋರಿದ್ದಾರೆ. ಅವರ ಕೋರಿಕೆಯ ಈ ಗೀತೆ ಇದೀಗ ಕೇಳಿ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ.

ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನ

ಜನರಂಜನೆ ವಾಟ್ಸಾಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ವಾಣಿ ಸತೀಶ್ ಅವರು. ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶ್ರುತಿ ಸೇರಿದಾಗ ನಗಲಾರದೆ ಅಳಲಾರದೆ ಅನ್ನುವಂಥ ಗೀತೆಯನ್ನು ಕೋರಿ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಕೋರಿಕೆ ಈ ಗೀತೆ ಇದೀಗ

ಜನರಂಜನಿ ವಾಟ್ಸಾಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳನ್ನ ನೀವು ಕೇಳ್ತಾ ಇದ್ರಿ 102.6 ಮೆಗಾಹರ್ಟ್ಸ್ ತರಂಗಾಂತರದಲ್ಲಿ ಐತಿಹಾಸಿಕ ನಗರ ಕೋಟೆ ನಾಡಿನ ಏಕೈಕ ಬಾನುಲಿ. ಸಮಯ ಆಗಿದೆ 8:39:31. ಇದೀಗ ಮತ್ತೊಂದು ಗೀತೆಯನ್ನು ಕೇಳೋಣ. ಸಂದೇಶವನ್ನು ಕಳಿಸಿದ್ದಾರೆ ಜಸ್ಟ್ ಮಾತಲ್ ಮಾತಲ್ಲಿ ಚಿತ್ರದ ಗೀತೆಯನ್ನು ಕೋರಿ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಕೋರಿಕೆ ಗೀತೆ. ಸಂದೇಶವನ್ನು ಕಳಿಸಿದ್ದಾರೆ ಮನೋಹರ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಕೋರಿಕೆ ಈ ಗೀತೆ ಕೇಳಿ.

ಇದುವರೆಗೂ ಜನರಂಜನೆ ವಾಟ್ಸಾಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರಿ, ಸಂದೇಶವನ್ನು ಕಳಿಸಿದವರಿಗೆ ಧನ್ಯವಾದಗಳು. ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ FM ಸಮಯ ಸರಿಯಾಗಿ 8:45 16 ಸೆಕೆಂಡ್ಗಳು. ಇದೀಗ ಕೇಳಿ ವಚನಗಳು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇದೀಗ ಕೇಳಿ ಮೇರೆ ಮೇಡೆಯವರ ಒಂದು ವಚನ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಸಮಯ ಸರಿಯಾಗಿ 9:15 16 ಸೆಕೆಂಡ್ಗಳು. ಇದೀಗ ಭಾವಗೀತೆಗಳು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಸಮಯ ಸರಿಯಾಗಿ 9:43. ಇದೀಗ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಂಥ ಸಮಯ. ಆರಂಭದಲ್ಲಿ ಕೇಳಿ ಭಕ್ತಾಯಪ್ಪ ಚಿತ್ರದ ಈ ಗೀತೆ.

ಇದೀಗ ಕೇಳಿ ಚಿನ್ನ ನೀನಗುತ್ತಿರು ಚಿತ್ರದ ಗೀತೆ. ಹಾಡಿದ್ದಾರೆ ಲತಾ ಹಂಸಲೇಖ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಪಿ ವಿ ಶ್ರೀನಿವಾಸ್ ಅವರ ಕಂಠಸ್ವರಿಯಲ್ಲಿ ಕೇಳಿ ಭಕ್ತ ಕನಕದಾಸ ಚಿತ್ರದ ಈ ಗೀತೆ. ಸಾಹಿತ್ಯ ಎಂ ವೆಂಕಟರಾಜ್ ಅವರದು, ಸಂಗೀತ ಎಂ ವೆಂಕಟರಾಜ್ ಅವರದು, ಸಾಹಿತ್ಯ ಕನಕದಾಸರು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ ನೀವು ಕೇಳ್ತಾ ಇದ್ರಿ ಕನ್ನಡ ಚಿತ್ರಗೀತೆಗಳನ್ನ. ಕಾರ್ಯಕ್ರಮದ ಕೊನೆಯಲ್ಲಿ ಇದೀಗ ಕೇಳಿ ಪಾವನಗಂಗಾ ಚಿತ್ರದ ಈ ಗೀತೆ. ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಚಿ ಉದಯಶಂಕರ್ ಅವರದು, ರಾಜನ್ ನಾಗೇಂದ್ರ ಅವರ ಸಂಗೀತಕ್ಕೆ. 1977 ಚಿತ್ರ ಪಾವನಗಂಗಾ.

ಸ್ನೇಹಿತರೆ, ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದ್ರಿ. 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಐತಿಹಾಸಿಕ ನಗರ ಕೋಟೆನಾಡಿನ ಏಕೈಕ ಬಾನುಲಿ ಆಕಾಶವಾಣಿ ಚಿತ್ರದುರ್ಗ FM. ಇದಾಗಿತ್ತು ಇವತ್ತಿನ ವಿಶೇಷ. ಕೇಳ್ತಾರೆ, ಸಮಯ ಸರಿಯಾಗಿ 10 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ. ಆಕಾಶವಾಣಿ ಚಿತ್ರದುರ್ಗದ ಕಾರ್ಯಕ್ರಮಗಳನ್ನು ಕೇಳಲಿಕ್ಕೆ ತಾವು ತಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನ್ಯೂಸ್ ಆನ್ ಏರ್ ಆ್ಯಪನ್ನು ಡೌನ್ಲೋಡ್ ಮಾಡಿ ತಾವು ಕೇಳಿ ತಮ್ಮವರನ್ನು ಕೇಳಿಸಿ ತನ್ನ ಮೂಲಕ ಆಕಾಶವಾಣಿಯನ್ನು ಬೆಂಬಲಿಸಿ.

0: जाए रात।
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಕಿಳುಗುರೆ ಎಫ್ಎಂ ಸಮಯ ಸರಿಯಾಗಿ 11 ಗಂಟೆ ಆಗ್ತಲಿದೆ. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು